FM 100.6, ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಷಾಢ ಮಾಸದ 19 ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ, ಕೃಷ್ಣಪಕ್ಷದ ಏಕಾದಶಿ. 2026 ಇಸವಿ ಜುಲೈ ತಿಂಗಳ 10 ತಾರೀಖು ಶುಕ್ರವಾರ. ಈಗ ಸಮಯ 5:58:25. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

ಸಮಯ 6:40. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಪ್ರೊಫೆಸರ್ ವಿ ನರಹರಿ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಮೈಸೂರಿನ ಮರೆಯಲಾಗದ ಮಹನೀಯರು. ಕಾರ್ಯಕ್ರಮ ಪ್ರಸ್ತುತಿ ಹಿರಿಯ ಪತ್ರ

0: ಕರ್ತರಾದ ಗೌರಿ ಸತ್ಯ. ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟೊಮಾಲಜಿ ಬೆಂಗಳೂರು. 7:30 ಸೇವಾ ವಾಹಿನಿ. 7:45 8:30 ಹಾಗೂ ಈ ಬೆಳಿಗ್ಗೆ 9:35 ಚಿತ್ರಗೀತೆಗಳನ್ನು ಕೇಳಬಹುದು. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ದತ್ತಕ್ರಿಯಾ ಯೋಗ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ಅದಿತಿ ಕೃಷ್ಣ ಪ್ರಕಾಶ್ ಅವರಿಂದ ವಯಲಿನ್, ತುಮಕೂರು ಬಿ ರವಿಶಂಕರ್ ಅವರಿಂದ ಮೃದಂಗ, ವಿಕ್ರಮ್ ಭಾರದ್ವಾಜ್ ಅವರಿಂದ ಮೋರ್ಚಿಂಗ್. 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನ ಪ್ರಸ್ತುತಪಡಿಸುತ್ತಾರೆ ಅರ್ಚನಾ ಪಿ ಆರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಸುಜಾತ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 11:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಸಂವಾದವಿದೆ. ಭಾಗವಹಿಸುವವರು ಸುವರ್ಣ ಶಿವಾನಂದ್ ನಾಯಕ್ ಹಾಗೂ ರೂಪಾ ಗೌಡ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 11:20 ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. 11:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೇಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜೆಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎಚ್ಎಲ್ ಶಿವಶಂಕರ ಸ್ವಾಮಿಯವರ ನಿರ್ದೇಶನದಲ್ಲಿ ವಾದ್ಯವೃಂದ ಪ್ರಸಾರವಾಗಲಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಗಾಯತ್ರಿ ಚಂದ್ರಶೇಖರ್ ಅವರಿಂದ ಭಾಷಣವಿದೆ. ನಂತರ ಭಾವಗೀತೆಯನ್ನು ಕೇಳಬಹುದು. 4:30 ವೃತ್ತಿ ಮಾರ್ಗದರ್ಶನ, ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನಾದ ಡಾಕ್ಟರ್ ಎಂಎನ್ ನಾಗೇಂದ್ರ ಪ್ರಸಾದ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗಿನ ಸಂವಾದದ ಮೊದಲ ಭಾಗ ಪ್ರಸಾರವಾಗಲಿದೆ. ಪ್ರಸ್ತುತಿ ಅರ್ಚನಾ ಆರ್ಯ. 6:30 ಅವಲೋಕನ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. India and Australia have adopted a new joint declaration on defence and security cooperation and a maritime security collaboration roadmap to promote a free, open and inclusive Indo-Pacific. The deals were signed following delegation-level talks between Prime Minister Narendra Modi and his Australian counterpart Anthony Albanese during the 3rd Australia-India Annual Leaders Summit in Melbourne yesterday. In a joint press statement after the talks, Prime Minister Modi said the Indo-Pacific is not just a meeting point of two oceans, but showcases the shared aspirations of like-minded democracies like India and Australia.
2: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग, शिप रिपेयर और मेंटेनेंस में भी मिलकर आगे बढ़ेंगे. फ्रेंड्स, आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
1: Later briefing the media, Foreign Secretary Vikram Misri said both sides finalized the administrative arrangement for a long

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಪ್ರಸಾರವಾಗಲಿದೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸಮಯ 6:30, ಆಕಾಶವಾಣಿ ಚಿಂತನ, ಪ್ರೊಫೆಸರ್ ನರಹರಿ ಅವರಿಂದ.
2: ನಾವು ಕಹಿಯಾದ ಮಾತ್ರೆ ನುಂಗುವಾಗ ಮುಖವನ್ನು ಹೆಂಡುತ್ತೇವೆ. ಅವನ ಮುಖ ನೋಡು, ಹರಳೆಣ್ಣೆ ಕುಡಿದವನ ಹಾಗಿದೆ ಎನ್ನುತ್ತೇವೆ. ಸೊಗಸಾದ ಹಾಡು ಕೇಳಿದಾಗ ಕಣ್ಮುಚ್ಚಿ ತಲೆದೂಗುತ್ತೇವೆ. ಬೆಕ್ಕಸ ಬೆರಗಾದಾಗ ಕಣ್ಣು ಅರಳಿಸುತ್ತೇವೆ. ಹುಬ್ಬುಗಳು ಮೇಲೆ ಹೋದಾವು, ಮೂಗಿನ ಮೇಲೆ ಬೆರಳು ಮುಟ್ಟಿತು, ತುಟಿಗಳು ಓ ಆಕಾರ ಪಡೆಯುತ್ತವೆ. ಸಿಟ್ಟು ಬಂದಾಗ ಮುಖವನ್ನು ಸಿಂಡರಿಸುತ್ತೇವೆ. ಅತ್ಯಂತ ಕೋಪ ಬಂದಾಗ ಮುಖವು ಕೆಂಪಾದೀತು, ತುಟಿಗಳು ಅದರುತ್ತವೆ, ಕಣ್ಣು ಕಿಡಿಕಾರುವಂತೆ ತೋರಬಹುದು. ಸಂತಸವು ಮಂದಹಾಸ ತರುತ್ತದೆ, ತುಟಿ ತೆರೆಯದೆ ನಾವು ನಗುತ್ತೇವೆ. ತುಂಬಾ ಸಂತೋಷವಾದಾಗ ತುಟಿಗಳು ಬಿರಿದು ದಂತ ಪಂಕ್ತಿಗಳನ್ನು ತೋರಿಸುತ್ತಾ ಬಾಯಿ ತೆರೆದು ಗಟ್ಟಿಯಾಗಿ ತೆನೆತೆನೆಯಾಗಿ ಶಬ್ದ ತರಂಗಗಳನ್ನು ಹುಟ್ಟಿಸುತ್ತೇವೆ. ಅಸಹ್ಯವನ್ನು ಕಂಡಾಗ ನಮ್ಮ ಎರಡೂ ಹುಬ್ಬುಗಳು ಸಮೀಪಕ್ಕೆ ಬಂದು ಕಣ್ಣುಗಳು ಕಿರಿದಾಗಿ ಮೂಗಿನ ಹೊಳ್ಳೆಗಳು ನೆರಿಗೆ ಗಟ್ಟಬಹುದು, ಮುಖವು ಕಿವಿಚಿಕೊಳ್ಳುತ್ತದೆ. ನಮಗೆ ತುಂಬಾ ಸಂತೋಷವಾದಾಗ ಒಸರುವ ಕಣ್ಣೀರು ಕಣ್ಣಂಚುಗಳಿಂದ ಕಿವಿಗಳ ಕಡೆಗೆ ಹರಿದರೆ ಅದು ಸಂತೋಷಾಶ್ರು. ಅವು ಕಣ್ಣುಗಳಿಂದ ನೇರವಾಗಿ ಕೆಳಕ್ಕೆ ಉದುರಿದರೆ ಅದು ದುಃಖಾಶ್ರು. ಕಣ್ಣೀರಿನ ಜೊತೆಗೆ ಸಿಂಬಳವೂ ಬರುತ್ತದೆ ಎನ್ನೆ. ಕೊರಳ ನರಗಳು ಉಬ್ಬುತ್ತವೆ, ಮಾತು ತೊದಲುತ್ತದೆ. ಹೇಳಿದ ವಿಷಯ ಸ್ಪಷ್ಟವಾಗದಿದ್ದರೆ ಹುಬ್ಬುಗಳು ಮೇಲೇರಿ ಹಣೆಯ ಮೇಲೆ ಗೆರೆಗಳು ಮೂಡುತ್ತವೆ. ಚಿಂತೆಗೆ ಒಳಗಾದಾಗಲೂ ಹಣೆಯಲ್ಲಿ ನಿರಿಗೆಗಳು ಮೂಡುವುದುಂಟು. ಗಹನವಾದ ಆಲೋಚನೆಗೆ ನಮ್ಮ ಅಂಗೈಯನ್ನು ನಮ್ಮ ಗಲ್ಲಕ್ಕೆ ಕೆನ್ನೆಗೆ ಇಡುತ್ತೇವೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಕೇಳಬಾರದ್ದನ್ನು ಕೇಳುವಾಗ ಎರಡೂ ಕೈಗಳಿಂದ ಕಿವುಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಪ್ರತಿಭಟಿಸುವಾಗ ಬಾಯಿ ಬಾಯಿ ಬಡಿದುಕೊಳ್ಳುತ್ತೇವೆ. ಇಂತಹ ಮುಖಭಾವಗಳಿಂದಲೇ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ. ಅದಕ್ಕೆ

0: ಮುಖವೇ ಮನಸ್ಸಿನ ಕನ್ನಡಿ ಎನ್ನುವುದು. ಇವೆಲ್ಲ ಸ್ವಭಾವ ಸಹಜ ಪ್ರವೃತ್ತಿಗೆ ನೈಸರ್ಗಿಕ ಅಭಿವ್ಯಕ್ತಿಗಳು. ಆದರೆ ಯಾವ ಭಾವ ವ್ಯಗ್ರತೆಯನ್ನೂ ಮುಖದಲ್ಲಿ ತೋರಿಸದವರು ಅಲ್ಲಲ್ಲಿ ಇರುತ್ತಾರಷ್ಟೇ. ಅವರನ್ನು ಭಾವಶೂನ್ಯರು ಎನ್ನಬಹುದು ತಾನೆ, ಅಥವಾ ಬಾಹ್ಯ ಪ್ರಕಟಣೆಗೆ ಅಗತ್ಯವಿಲ್ಲ ಎಂದು ಅವರು ಮನದಾಳದಲ್ಲೇ ಭಾವಗಳನ್ನು ನುಂಗಿಕೊಂಡಿರಬಹುದು. ಇಂತಹ ಭಾವ ಪ್ರಕಟಣೆಯ ಮುಖ ಚಹರೆಗಳನ್ನು ನಾವು ಕಪಟವಾಗಿಯೂ ಅಂದರೆ ಸುಳ್ಳು ಸುಳ್ಳೇ ತೋರಿಸುವ ನಾಟಕವನ್ನೂ ಮಾಡುತ್ತೇವಲ್ಲ. ಇನ್ನು ದೀರ್ಘಕಾಲದ ಮುಖಭಾವ ಪ್ರದರ್ಶನಕ್ಕೂ ಉದಾಹರಣೆಗಳುಂಟು. ಸದಾ ಹ್ಯಾಪ್ ಮೋರೆ ಹಾಕಿಕೊಂಡವ, ಸದಾ ಮುಖ ಗಂಟಿಕ್ಕಿಕೊಂಡೇ ಇರುವವ, ಸದಾ ಅಳುಮೂರೆಯವ, ಸದಾ ಕಂಗಾಲು ಮುಖದವ, ಆಗತಾನೇ ಸರಮನೆಯಿಂದ ಬಿಡುಗಡೆಯಾದ ಕೈದಿಯಂತೆ ಸದಾ ಕುರುಚುಲಗಡ್ಡ, ಕೆದರಿದ ಕೂದಲು, ಮಲಿನ ಮುಖದವ, ಅಂತೆಯೇ ಸದಾ ಹಸುನ್ಮುಖಿ, ಗೆಲುವು ಮುಖದವ, ಗಂಭೀರ ಮುಖ ಮುದ್ರೆಯವ, ತೇಜೋವಂತ ಮುಖದಿಂದಲೇ ಜನರು ಗೌರವಿಸುವಂತೆ ಇರುವವ ಇತ್ಯಾದಿ. ಅಭಿನಯ ರಂಗದಲ್ಲಿ ನಟ ನಟಿಯರ ಮುಖಭಾವ ಪ್ರಕಟಣೆಗೆ ತರಬೇತಿ ಇರುತ್ತದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಇವುಗಳ ಬಗೆಗೆ ವಿವರವಾದ ಚಿತ್ರಣವಿದೆ. ನರ್ತನದಲ್ಲಿ ಚಲನೆ ವೇಗದ ಜೊತೆಗೆ ಸಾಂದರ್ಭಿಕ ಮುದ್ರೆಗಳು ಮತ್ತು ಮುಖಮುದ್ರೆಗಳೇ ಮೂಲವಸ್ತು. ನವರಸಗಳನ್ನು ಭಾವಾಭಿವ್ಯಕ್ತಿಸುವಾಗ ಮುಖಚಹರೆ ಸೂಕ್ತವಿರಬೇಕು. ಶ್ರವಣಬೆಳಗುಳದ ಗೊಮ್ಮಟನ ಬೃಹದಾಕಾರದ ಕಲ್ಲು ಮುಖವು ನಿರ್ಭಾವ ಶಿಲಾಮುಖವಲ್ಲ. ಶಾಂತರಸವನ್ನು ಸ್ಥಿರವಾಗಿ ಹೊರಸೂಸುವ ಮುಖ ಅದು. ಮನಸ್ಸಿನ ಉಳಿದ ಎಂಟು ರಸಗಳ ವ್ಯಗ್ರತೆಗೆ ಹೊರತಾದುದು. ಆದ್ದರಿಂದ ನಿರ್ಭಾವ ಶಾಂತರಸವನ್ನು ಅಭಿನಯಿಸುವುದು ಕಷ್ಟ ಎಂದು ಹಿಂದಿನವರು ಎಂಟೇ ರಸಗಳನ್ನು ಹೇಳಿದ್ದರು. ಶಾಂತರಸವನ್ನು ಸೇರಿಸಿದ ಅನಂತರವೇ ನವರಸಗಳಾದವು. ನಮ್ಮ ಮುಖಭಾವ ಪ್ರದರ್ಶನಕ್ಕೆ ಬೇರೆ ಬೇರೆಯ ಸಂದರ್ಭಗಳು ಇರುತ್ತವೆ. ಮಗುವಿಗೆ ಉಣ್ಣಿಸುವಾಗ ತಾಯಿಯೂ ಬಾಯಿ ತೆರೆಯುವುದು, ಬಿಗಿಯಾದ ತಿರುಪಿನ ಮುಚ್ಚಳವನ್ನು ತೆಗೆಯುವಾಗ ತುಟಿಗಳನ್ನು ಒಳಕ್ಕೆ ಮುಡಿಸುವುದು, ಭಾರವಾದ ವಸ್ತುವನ್ನು ಎಳೆಯುವಾಗ ಅಬುಡುಕಚ್ಚುವುದು, ಸೂಜಿಗೆ ದಾರವನ್ನು ಪೋಣಿಸುವಾಗ ಕಣ್ಣು ಕಿರಿದಾಗಿಸಿ ನಾಲಿಗೆಯನ್ನು ತುಟಿ ಮುಚ್ಚಿದ್ದರೂ ಸ್ವಲ್ಪ ಹೊರಚಾಚುವುದು ಮೊದಲಾದವುಗಳನ್ನು ನಾವು ಅಪ್ರಯತ್ನವಾಗಿಯೇ ಮಾಡುವುದಿಲ್ಲವೇ? ಒಂದು ಮಾಂಸಖಂಡದ ಚಲನೆಯ ಕಾರ್ಯದಲ್ಲಿ ತೊಡಗಿದಾಗ ಮಿದುಳು ಬೇರೆಯದಕ್ಕೆ ಗಮನವನ್ನು ಕೊಡದಿರಲಿ ಎಂಬುದೇ ಇದಕ್ಕೆ ಮನಃಶಾಸ್ತ್ರದ ವಿವರಣೆ. ಏನೇ ಇರಲಿ, ನಾವೆಷ್ಟು ಬೇಡ ಎಂದು ಪ್ರಯತ್ನಿಸಿದರೂ ನಮ್ಮ ಮುಖಭಾವಗಳು ನಮ್ಮ ಆಂತರ್ಯವನ್ನು ಹೊರಹಾಕಿ ನಮ್ಮ ಗುಟ್ಟನ್ನು ರಟ್ಟು ಮಾಡುತ್ತವೆಯಲ್ಲವೇ? ಚಿಂತನಯೋಗ್ಯ ವಿಚಾರ ತಾನೇ ಇದು.
1: ಇದುವರೆಗೆ ಪ್ರೊಫೆಸರ್ ನರಹರಿ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35.
3: ಆಕಾಶವಾಣಿ ಮೈಸೂರು. ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ.
4: ಕನ್ನಡ ಭಾಷೆಯ ಪುನರುತ್ಥಾನಕ್ಕೆ ಕೊಡುಗೆ ನೀಡಿದ ಮೂವರು ಪ್ರಾತಸ್ಮರಣೀಯರಲ್ಲಿ ಎಂಎ ರಾಮಾನುಜ ಅಯ್ಯಂಗಾರ್ ಒಬ್ಬರು, ಇನ್ನಿಬ್ಬರು ಆರ್ ನರಸಿಂಹಾಚಾರ್ಯರು ಮತ್ತು ಎಸ್ಜಿ ನರಸಿಂಹಾಚಾರ್ಯರು. ಬಂಧುಗಳಾದ ಈ ತ್ರಿಮೂರ್ತಿಗಳು ಕನ್ನಡ ಸಾಹಿತ್ಯ ಕಂಡರಿಯದಿದ್ದ ಸಂಸ್ಕೃತ ಹಳಗನ್ನಡ ಗ್ರಂಥಗಳನ್ನು ಕನ್ನಡಕ್ಕೆ ತಂದು ಸಾರಸ್ವತ ಲೋಕಕ್ಕೆ ಶ್ರೇಷ್ಠ ಕಾಣಿಕೆ ನೀಡಿದರು. ಮಂಡ್ಯಂ ಎ ರಾಮಾನುಜ ಅಯ್ಯಂಗಾರ್ಯರು 1862 August 14 ಮೈಸೂರಿನಲ್ಲಿ ಜನಿಸಿದರು. ಶ್ರೀಮತಿ ಶೃಂಗಾರಮ್ಮ ಮತ್ತು ಮಂಡ್ಯಂ ಎ ವೆಂಕಟಾಚಾರ್ಯರು ಇವರ ಮಾತಾ ಪಿತೃಗಳು. ಹೈಸ್ಕೂಲು ವಿದ್ಯಾಭ್ಯಾಸ ಮೈಸೂರು ಮಹಾರಾಜ ಶಾಲೆಯಲ್ಲಿ ಜರುಗಿದ ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ FA ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ನಂತರ ಮೈಸೂರಿನ ಮಿಷನ್ ಸ್ಕೂಲಿನಲ್ಲಿ ಗಣಿತದ ಅಧ್ಯಾಪಕರಾಗಿ ನೇಮಕಗೊಂಡರು. ಅಂದಿಗೆ ಸಂಸ್ಕೃತ ಭಾಷೆ ಪ್ರಾಬಲ್ಯ ಹೆಚ್ಚಾಗಿದ್ದು ಕನ್ನಡ ಸಾಹಿತ್ಯ ಹಿಂದೆ ಉಳಿದಿತ್ತು. ಇದು ಈ ಮೂವರಿಗೂ ಪ್ರೇರೇಪಣೆ ನೀಡಿ ಅವರು 1880 ಸುಮಾರು ಅರ್ಧ ಶತಮಾನ ಕಾಲ ಕನ್ನಡ ಭಾಷೆಯ ಪುರೋಭಿವೃದ್ಧಿಗೆ ಒಟ್ಟಿಗೆ ಶ್ರಮಿಸಿದರು. ಆರ್ ನರಸಿಂಹಾಚಾರ್ ಶಾಸನಗಳ ಕ್ಷೇತ್ರದಲ್ಲಿ ಅದ್ವಿತೀಯ ಕೆಲಸ ಮಾಡಿದರೆ SG ನರಸಿಂಹಾಚಾರ್ ಮತ್ತು ಆರ್ ನರಸಿಂಹಾಚಾರ್ ಕವಿಚರಿತೆಯನ್ನು ಹೊರತಂದು ಕನ್ನಡಿಗರಿಗೆ ಕವಿಗಳ ಪರಿಚಯ ಮಾಡಿಸಿಕೊಟ್ಟರು. ಎಂಎ ರಾಮಾನುಜ ಅಯ್ಯಂಗಾರ್ಯರಾದರೂ ಹಳಗನ್ನಡ ಮತ್ತು ನಡಗನ್ನಡದ ಕಾವ್ಯಗಳನ್ನು ಪ್ರಕಟಿಸಲಾರಂಭಿಸಿದರು. ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿಯ ಪರಮ ಭಕ್ತರಾಗಿದ್ದ ರಾಮಾನುಜ ಅಯ್ಯಂಗಾರ್ಯರು ಆರ್ಯಮತ

0: ಸಂಜೀವಿನಿ ಮಾಸಿಕವನ್ನು ಪ್ರಾರಂಭಿಸಿ ಸಂಸ್ಕೃತ ಶ್ಲೋಕಗಳನ್ನು ಕನ್ನಡದಲ್ಲಿ ಪ್ರಕಟಿಸಲಾರಂಭಿಸಿದರು. ಮುಕುಂದಮಾಲೈ, ನೀತಿ ಸುಭಾಷಿತ, ಭಗವದ್ಗೀತ ಇತ್ಯಾದಿ ಪುಸ್ತಕಗಳನ್ನು ಪ್ರಕಟಿಸಿದರು. ಮೈಸೂರಿನ ದೊರೆ ಚಿಕ್ಕದೇವರಾಜ ಒಡೆಯರ ಚಿಕ್ಕರಾಜ ಭಿನ್ನಪ್ಪ ಕಾವ್ಯವನ್ನು ಪ್ರಕಟಿಸಿದರು. ಎಸ್ ಜಿ ನರಸಿಂಹಾಚಾರ್ಯರು ಪರಿಷ್ಕರಿಸಿದ ಮಹಾಭಾರತದ ಆದಿಪುರಾಣ ಮತ್ತು ಸಭಾಪರ್ವಗಳು ಗದ್ಯ ರೂಪದಲ್ಲಿ ಪ್ರಕಟವಾಯಿತು. 1890 ಈ ಮಾಸಿಕ ನಿಂತು ಹೋಯಿತು. 1889 ರಾಮಾನುಜ ಇಂಗಾರ್ಯರು ಕರ್ನಾಟಕ ಕಾವ್ಯಕಲಾನಿಧಿ ಮಾಸಿಕವನ್ನು ಪ್ರಾರಂಭಿಸಿದರು. ತಾಳೆಗರಿಯಲ್ಲಿದ್ದ ಬರಹವನ್ನು ಕೃತಿ ರೂಪಕ್ಕೆ ತಂದು ಪ್ರಕಟಿಸುವ ಶ್ರಮದ ಕಾರ್ಯವನ್ನು 15 ಕಾಲ ಮಾಡಿದ್ದರ ಪರವಾಗಿ ಸುಮಾರು 75 ಪುಸ್ತಕಗಳು ಪ್ರಕಟವಾದವು. ಅಪರೂಪದ ಹಳೆಗನ್ನಡ ಮತ್ತು ನಡಗನ್ನಡ ಕೃತಿಗಳು ಹೊರ ಜಗತ್ತಿಗೆ ಲಭ್ಯವಾದವು. ಎಸ್ ಜಿ ನರಸಿಂಹಾಚಾರ್ಯರಾದರೂ ರಾಜ್ಯದ ಎಲ್ಲ ಕಡೆ ಸುತ್ತಿ ತಾಳೆಗರಿ ಗ್ರಂಥಗಳನ್ನು ಸಂಗ್ರಹಿಸಿದರು. ಕರ್ನಾಟಕ ಕಾವ್ಯಮಂಜರಿ ಮಾಸಿಕವನ್ನು ಪ್ರಾರಂಭಿಸಿ 3 25 ಹಳಗನ್ನಡ ಗ್ರಂಥಗಳನ್ನು ಹೊರತಂದರು. ರಾಮಾನುಜ ಅಯ್ಯಂಗಾರ್ಯರು ಅವರ ಕಾರ್ಯವನ್ನು ಮೆಚ್ಚಿದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಸೌಗಂಧಿಕ ಪರಿಣಯ, ವತ್ಸರಾಜನ ಕಥೆ, ಶಾಕುಂತಲ ನವೀನ ಟೀಕೆ ಹಾಗೂ ಇತರೆ 13 ಪುಸ್ತಕಗಳನ್ನು ಪ್ರಕಟಿಸಲು ಆದೇಶಿಸಿದರು. ಕಾವ್ಯ ಕಲಾನಿಧಿಯ ಅಡಿಯಲ್ಲಿ ಕೆಲವು ಗ್ರಂಥಗಳನ್ನು ಪ್ರಕಟಿಸಲಾಯಿತು. ಮಹಾರಾಜರು ರಾಮಾನುಜ ಅಯ್ಯಂಗಾರ್ಯರಿಗೆ ಅರಮನೆಯಲ್ಲಿ ತರ್ಜುಮೆದಾರರ ಹುದ್ದೆ ನೀಡಿದರು. ರಾಮಾನುಜ ಅಯ್ಯಂಗಾರ್ಯರು ಮಕ್ಕಳಿಗಾಗಿ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಬರೆದಿರುವ ಕನ್ನಡ ರೀಡರ್ 4 ಪ್ರೈಮರಿ ಶಾಲೆಯ ಮಕ್ಕಳಿಗೆ ಪಠ್ಯಪುಸ್ತಕವಾಗಿತ್ತು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅವರು ಸಂಸ್ಕೃತದಲ್ಲಿ ಮಾಡಿದ ಉಪನ್ಯಾಸವನ್ನು ಪ್ರಮಾಣ ಪ್ರಮೇಯ ವಿವೇಕ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಅವರು ಸಂಶೋಧನಾ ಕೃತಿ ಕವಿಸಮಯ ಸಂಶೋಧಕರಿಗೆ ಒಂದು ಆಕರ ಪುಸ್ತಕವಾಗಿದೆ. ದೇಹ ಮತ್ತು ಆತ್ಮದ ವಿಶ್ಲೇಷಣೆಯ ಬಾಗಿಲು ಭದ್ರ, ಜನ್ನನ ಯಶೋಧರ ಚರಿತ್ರೆಯ ಗದ್ಯರೂಪ, ಸುವ್ರತ, ಪ್ರಬಂಧಾವಳಿ, ಕವಿರನ್ನನ ಜೀವನ ಚರಿತ್ರೆ ಮತ್ತು ಕಾವ್ಯಮೀಮಾಂಸೆ ಇವರ ಇತರ ಕೃತಿಗಳು. ಕನ್ನಡದ ಏಳಿಗೆಗಾಗಿ ಅಪಾರವಾಗಿ ಶ್ರಮಿಸಿದ್ದ ರಾಮಾನುಜ ಅಯ್ಯಂಗಾರ್ಯರು 1937 ಜೂನ್ 27 ತಮ್ಮ 75 ವಯಸ್ಸಿನಲ್ಲಿ ನಿಧನರಾದರು. ಅವರು ಪ್ರಕಟಿಸಿದ ಕೃತಿಗಳು ಅವರ ಕನ್ನಡದ ಸೇವೆಯನ್ನು ಮರೆಯಲಾಗದಂತೆ ಉಳಿಸಿವೆ.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ 6:10. ಈಗ ಸಮಯ ಸರಿಯಾಗಿ 6:40. ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಶ್ರೀರಾಮ್ ಭಟ್. ಪದಪರಿಚಯ.
3: ಮೊದಲಿಗೆ ಮರೆನುಡಿ ಪದದ ಅರ್ಥವನ್ನು ತಿಳಿಯೋಣ. ಮರೆನುಡಿ ಎಂದರೆ ಮರೆಯಲ್ಲಿ ನಿಂತು ಹೇಳುವ ಮಾತು, ಗೌಪ್ಯ ನುಡಿ, ಗುಟ್ಟಿನ ಮಾತು, ಪೌರಾಣಿಕ ಸಂದರ್ಭದಲ್ಲಿ ಅಶರೀರವಾಣಿ. ಮಾತು ಗುಟ್ಟಾಗಿರದೆ ಮೊಳಗಿದರೂ ಮಾರ್ದನಿಸಿದರೂ ಆಡಿದ ವ್ಯಕ್ತಿ ಕಾಣಿಸದಿರುವ ಅಶರೀರವಾಣಿ ಅದು. ನಿನಗೆ ಸೀತೆಯೊಳ್ ಪುಟ್ಟಿದವರ್ ಇವರನ್ ಒಪ್ಪುಗೊಳ್ಳೆಂದು ಮರೆನುಡಿ ಪುಟ್ಟಲೊಡಂ ಸುರರ್ ಪೂಮಳೆಗರೆದರ್ ಎನ್ನುವ ರಾಮಾಶ್ವಮೇಧದ ಮಾತನ್ನು ಗಮನಿಸಿ. ಪುರಾಣ ಕಥೆಗಳಲ್ಲಿ ಈ ತಂತ್ರ ಸಾಮಾನ್ಯ. ಆಧುನಿಕಕ್ಕೆ ರೇಡಿಯೋ ಬಂದಾಗ ಭಾರತದಲ್ಲಿ ಅದನ್ನು ಆಕಾಶವಾಣಿ ಎಂದು ಸಾರ್ಥಕವಾಗಿ ಸುಂದರವಾಗಿ ಹೆಸರಿಸಲಾಯಿತು. ಕನ್ನಡದಲ್ಲಿ ಅದನ್ನು ಬಾನುಲಿ, ಬಾನ್ನುಡಿ ಎಂದೂ ಕರೆಯುವುದುಂಟು. ಮರೆನುಡಿ ಅದಕ್ಕೊಂದು ಸೇರ್ಪಡೆ ಆಗಬಹುದೇನು? ನಾವು ತಿಳಿಯಬೇಕಾದ ಇನ್ನೊಂದು ಪದ ಎರವಳಿ. ಎರವು ಅಳಿ ಎರವಳಿ. ಎರವು ಎಂದರೆ ಭೇದಭಾವ, ತಾರತಮ್ಯ. ಪರತತ್ವ ತನ್ನೊಳಗೆ ಎರವಿಲ್ಲದಿರು ತಿರ್ಪ, ಯೋಗಿಯನು ಪರಮ ಗುರುವೆಂಬ ಸರ್ವಜ್ಞ. ಎರವು ಇಲ್ಲದಿರುವುದು ಅದೇ ಎರವಳಿ. ಎರವಳಿದಾಡುವ ಮಗನ ಮಾತಿಗೆ ಮೆಚ್ಚಿ ಭರತೇಶನ ಆಲಿಸುತ್ತಿರಲು. ಇದು ಭರತೇಶ ವೈಭವದ ಸಾಲು. ಮಕ್ಕಳ ಮುಗ್ಧ ಮನದಲ್ಲಿ ತಾರತಮ್ಯ, ಭೇದ ಬುದ್ಧಿ ಇರಲಾರದು. ಬೆಳೆದಾಗ ಕಾಣುವ ಎರವು ಶಿಕ್ಷಣದಿಂದ ಅಳಿಯ

0: ಬೇಕು. ಜಾತಿ, ಮತ, ಲಿಂಗ, ದೇಶ, ಭಾಷೆಗಳು ಇಂದು ನಮ್ಮಲ್ಲಿ ಎರವು ಹೆಚ್ಚುವುದಕ್ಕೆ ಆಸ್ಪದ ನೀಡಿರುವುದು ದುರದೃಷ್ಟ. ಕನ್ನಡ ಮನದಲ್ಲಿ ಪ್ರಾಚೀನ ಕಾಲದಿಂದಲೂ ಎರವಳಿ ಕ್ರಿಯಾಶೀಲವಾಗಿರುವುದು ಅಚ್ಚರಿ. ಇಂದಿನ ಈ ಆಧುನಿಕ ಕಾಲದಲ್ಲೂ ಎರವಳಿ ಕ್ರಿಯೆ ನಮ್ಮ ನಿತ್ಯ ಕರ್ಮವಾಗಲಿ. ಅದು ನಮ್ಮದೇ ಕನ್ನಡದ ಪದ.
1: ತಪ್ಪು ಒಪ್ಪು.
0: ಶಾಖಾಹಾರ, ಶಾಖಾಹಾರ ಯಾವುದು ಸರಿ? ಗಾಂಧೀಜಿ ಶುದ್ಧ ಶಾಖಾಹಾರವನ್ನು ಪ್ರತಿಪಾದಿಸಿದ್ದರು. ಗಾಂಧೀಜಿ ಪ್ರತಿಪಾದಿಸಿದ್ದು ಶಾಖಾಹಾರವಲ್ಲ, ಶಾಖಾಹಾರ. ಶಾಖಾ ಎಂದರೆ ರೆಂಬೆ, ಕೊಂಬೆ, ಬೇಗೆ. ಇದು ಶಾಖಾ ಆಹಾರವಲ್ಲ, ಶಾಖ ಆಹಾರ. ಗಡ್ಡೆಗೆಣಸು, ಹಣ್ಣು ಹಂಪಲು, ಸೊಪ್ಪು ಸಿಪ್ಪೆ ಮುಂತಾಗಿ ತಿನ್ನಲು ಶಕ್ಯವಾದ ಸಸ್ಯಭಾಗವೇ ಶಾಖ. ಶಾಖೆಯನ್ನು ತಿನ್ನಲು ಶಕ್ಯವಿಲ್ಲ. ಆದ್ದರಿಂದ ಅದು ಶಾಖವಲ್ಲ, ಶಾಖ ಎಂದು ಹೇಳಬೇಕಾದಲ್ಲಿ ಶಾಖ ಎಂದರೆ ಅನರ್ಥ.
1: ಸುಮಧುರ.
0: ಪೋಪು ಹೋಗೋಣ ಬಾರೋ ರಂಗ ಎಂಬ ಕೀರ್ತನೆಯನ್ನು ರಚಿಸಿದವರು ಮಹಾಮಹಿಮರೆಂದೇ ಪ್ರಸಿದ್ಧರಾದ ಶ್ರೀ ಶ್ರೀಪಾದರಾಜರು.

ಹೋಪು ಹೋಗೋಣ ಬಾರೋ ರಂಗ ಎಂಬ ಕೀರ್ತನೆಗೆ ಆಡಪೋಗೋಣ ಎಂಬ ಪಾಠಾಂತರವೂ ಇದೆ. ಶ್ರೀ ಶ್ರೀಪಾದರಾಜರು ಮುಳುಬಾಗಿಲಿನಲ್ಲಿ ಯತಿಗಳಾಗಿದ್ದವರು. ಅಲ್ಲಿ ಅವರ ವೃಂದಾವನವಿದೆ. ತಾಂತ್ರಿಕವಾಗಿ ಅವರು ಹರಿದಾಸರಲ್ಲದಿದ್ದರೂ ಕನ್ನಡದಲ್ಲಿ ದಾಸ ಸಾಹಿತ್ಯದ ನಿರ್ಮಿತಿಗೆ ಭದ್ರ ಬುನಾದಿಯನ್ನು ಹಾಕಿದವರು ಎಂದು ಹೇಳಲಾಗಿದೆ. ಭಕ್ತಿಭಾವ ರಸಾರ್ದ್ರವಾದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಭೂಷಣಕ್ಕೆ ಇದು ಭೂಷಣ, ನೀ ಇಟ್ಟಾಂಗೆ ಇರುವೆನೋ ಹರಿಯೇ ಮುಂತಾದ ಕೀರ್ತನೆಗಳನ್ನು ರಚಿಸಿದ್ದು ಕನ್ನಡದಲ್ಲಿ ಮೊದಲ ಕೀರ್ತನ ರಚನಕಾರರು ಎನ್ನಲಾಗಿದೆ. ವಿಜಯನಗರದ ವ್ಯಾಸರಾಯರ ಗುರುಗಳಾಗಿದ್ದ ಶ್ರೀಪಾದರಾಯರು ದಾಸಪಿತಾಮಹ ಎಂದು ಪ್ರಸಿದ್ಧರಾದರು. ರಂಗವಿಠಲ ಇವರ ಕಾವ್ಯನಾಮ. ಅನನ್ಯ ಶರಣತೆಯಿಂದ ಹತ್ತಿರ ಹೋಗುವ ಭಗವಂತನ ಸಾಮೀಪ್ಯ ಸಾನ್ನಿಧ್ಯ ಸಾಧ್ಯವಾಗುವ ಪರಿ ರಾಮಾಯಣ ಮಹಾಭಾರತ ಭಾಗವತಗಳಲ್ಲಿ ಉದ್ದಕ್ಕೂ ನಿರೂಪಿತವಾಗಿದೆ. ಆ ಮೂರೂ ಉದ್ಗ್ರಂಥಗಳಿಂದ ಒಂದೊಂದು ಪೌರಾಣಿಕ ಪ್ರಸಂಗವನ್ನು ನಿದರ್ಶನವಾಗಿಸಿಕೊಂಡು ಮೂರು ಚರಣಗಳನ್ನು ರಚಿಸಿದ ಜಾಣ್ಮೆ ಚಿತ್ತಾಕರ್ಷಕವಾಗಿದೆ. ಮೊದಲಿಗೆ ರಾಮಾಯಣದ ಸೀತಾ ಕಲ್ಯಾಣ, ಎರಡನೆಯ ಚರಣ ಭಾಗವತದ ರುಕ್ಮಿಣಿ ಹರಣ, ಮೂರನೆಯದು ಮಹಾಭಾರತದ ಸುಪ್ರಸಿದ್ಧ ದ್ಯೂತ ಪ್ರಸಂಗ. ಎಷ್ಟೆಲ್ಲ ರಾಜಮಹಾರಾಜರು ಸೀತೆಯ ವೀರಪಣದಲ್ಲಿ ಸೋತು ವಿವಾಹವಾಗಲಾರದೇ ಹೋದರು. ರಮಣನಾಗಲು ರಾಮಾವತಾರದ ಜಾಣ ರಾಮನೇ ಬರಬೇಕಾಯಿತು. ರುಕ್ಮಿಣಿಯನ್ನು ದುಷ್ಟ ಶಿಶುಪಾಲನಿಗೇ ಕೊಡಬೇಕೆಂದು ಅವಳ ಅಣ್ಣ ರುಕ್ಮಿ ಮೊದಲಾದವರು ಒತ್ತಡ ತಂದಿದ್ದರು. ಆದರೆ ಭಗವಂತನಿಗೇ ಹೃದಯ ನಿವೇದನೆಯ ಓಲೆ ಬರೆದ ರುಕ್ಮಿಣಿ ಶ್ರೀಕೃಷ್ಣನಿಂದ ಅಪಹರಣ ಮಾಡಿಸಿಕೊಂಡಳು. ಅವನ ಪ್ರೇಮವನ್ನೂ ಅಪಹರಿಸಿದಳು.

0: ರಂಗ
1: ಪೋಪು ಪದಕ್ಕೆ ಹತ್ತಿರ ಹೋಗು ಎಂದರ್ಥ. ಪೋಪು ಆಸನ್ನ ಗಮನೆ ಎಂದಿದೆ ಶಬ್ದಮಣಿ ದರ್ಪಣದ ಧಾತುಪಾಠ. ಹೋಹು ಎಂಬ ರೂಪಾಂತರವೂ ಇದೆ ಇದಕ್ಕೆ. ಪೋಪು ಹೋಹು ಆಗಿ ಹೋಗು ಎಂದಾಗಿರಬಹುದು. ಇಲ್ಲಿ ಹೋಗುವ ಕ್ರಿಯೆ ದುರುಕ್ತವಾಗುವುದರಿಂದ ಆಡಪೋಗೋಣ ಎಂಬ ಪಾಠಾಂತರ ಕಾಣಿಸಿಕೊಂಡಿರುವ ಸಾಧ್ಯತೆ ಇದೆ. ಒಂದು ಸಂಗತಿಯನ್ನು ಒತ್ತಿ ಹೇಳುವುದಕ್ಕಾಗಿ ದುರುಕ್ತಿಯನ್ನು ಬಳಸುವ ರೂಢಿಯೂ ಇದೆ.
2: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶ್ರೀರಾಮ್ ಭಟ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
3: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
2: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳ ಗಮನಿಸಿ, ಇಂದು ಸಂಜೆ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೃಷಿರಂಗ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ವಿಷಯ ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಪಾಲ್ಗೊಳ್ಳುವವರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪಾ. 7:20 ನಮ್ಮ ನಿಲಯದಿಂದ ಸಂಶೋಧನಾ ಸಾರ. 7:45 ಕಥೆಗಾರ ಸ್ವಾಮಿ ಪೊನ್ನಚ್ಚಿ ಅವರಿಂದ ಸಣ್ಣ ಕಥೆ ಕಥೆಗಾರ್ಥಿಯ ಸಾವು. 8:00 ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆಯ ಕಾರ್ಯಕ್ರಮ. ಪದ್ಮಶ್ರೀ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗೆ ಮಾತುಕತೆ. ಅವರೊಂದಿಗೆ ಪಾಲ್ಗೊಳ್ಳುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:00 ಕರ್ನಾಟಕ ತತ್ವ ಸಂಚಾರ, ಜನಪದ ಗಾಯಕರ ತತ್ವಗಾಯನ. ಪಾಲ್ಗೊಳ್ಳುವವರು ನಂಜನಗೂಡು ತಾಲೂಕು ಹಲ್ಲರಿ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ಕೇಳಿ ರೈತರಿಗೆ ಸಲಹೆ.
1: ತೆಂಗಿನ ತೋಟಗಳನ್ನು ನಿರ್ವಹಣೆ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಜನ ತೆಂಗಿನ ತೋಟವನ್ನು ತುಂಬ ಸರಿ ಉಳುಮೆ ಮಾಡಬೇಕು, ಧೂಳು ಅಗತೆ ಮಾಡಬೇಕು, ಕನಿಷ್ಠ ವರ್ಷದಲ್ಲಿ 7 ಸರಿನಾದರೂ ಉಳಬೇಕು ಅಂತ ಹೇಳ್ತಾರೆ. ಆದರೆ ನಿಮ್ಮವೇ ಸ್ವಂತ ರಾಸುಗಳನ್ನು ಇಟ್ಕೊಂಡು ನೇಗಿಲಲ್ಲಿ ಉಳುಮೆ ಮಾಡೋದಾದರೆ ಸರಿ, ಆದರೆ ನೀವು ಎಲ್ಲದಕ್ಕೂ ಬೇರೆಯವರ ಮೇಲೆ ಅವಲಂಬಿತರಾಗಿದ್ದರೆ, ಹೊರಗಿನಿಂದಲೇ ಉಳುಮೆ ಕೆಲಸಗಾರರನ್ನು ಕರ್ಕೊಂಬರಬೇಕು ಅನ್ನೋ ಹಾಗಿದ್ದರೆ ತೋಟದ ನಿರ್ವಹಣಾ ವೆಚ್ಚ ತುಂಬ ಜಾಸ್ತಿ ಆಗುತ್ತೆ. ಇತ್ತೀಚೆಗೆ ಒಬ್ಬರು ಕೃಷಿಕರು ಹೇಳ್ತಾಯಿದ್ರು, ಅವರ ಇಡೀ 2-2.5 ಎಕರೆ ತೋಟವನ್ನು ಉಳುಮೆ ಮಾಡಿಸಿ ಹುರುಳಿ ಬಿತ್ಸೋದಕ್ಕೆ ನನಗೆ ಕನಿಷ್ಠ 25-35,000 ರೂಪಾಯಿ ಖರ್ಚಾಗತ್ತೆ ಅಂತ. ಈಗ ಉಳುಮೆ ಮಾಡೋದು ತೆಂಗಿನ ತೋಟದಲ್ಲಿ ಅಷ್ಟು ಅನಿವಾರ್ಯವೇ? ಒಂದು ಕ್ಷಣ ಯೋಚನೆ ಮಾಡಬೇಕು. ನೀವು ತೆಂಗನ್ನು ಆರಂಭದಲ್ಲಿ ಬೆಳೆದಾಗ ಮಧ್ಯದಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಉಳುಮೆ ಅನಿವಾರ್ಯ. ಏಕೆಂದರೆ ತೆಂಗು ಆರಂಭದಲ್ಲಿ ತುಂಬ ನಿಧಾನವಾಗಿ ಬೆಳೆಯುತ್ತೆ, ಬೇರೆ ಬೆಳೆಗಳನ್ನು ಲಾಭದಾಯಕವಾಗಿ ತಾವು ಬೆಳ್ಕೋಬೋದು. ಆದರೆ 1-8 ವರ್ಷ ಆದಮೇಲೆ ಆ ತೋಟದಲ್ಲಿ ತಾವೇನು ಬೆಳೆಯೋಕ್ಕಾಗಲ್ಲ. ಆಗ ತೋಟವನ್ನು ಉಳಬೇಕು ಅಂತೇನಿಲ್ಲ. ಈಗ ತೆಂಗಿನ ತೋಟದಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ, ಮಣ್ಣು ಕೊಚ್ಚಣಿಕೆ ಆಗದಂತೆ ತಡೆಯೋದಕ್ಕೆ ನೀವು ಬದುಗಳನ್ನು ಭದ್ರವಾಗಿ ಹಾಕ್ಕೋಬೇಕು. ಪಕ್ಕದಲ್ಲಿ ಕಾಲುವೆ, ಟ್ರೆಂಚ್ ಕಮ್ ಬಂಡಿಂಗ್ ಅಂತಾರಲ್ಲ, ಆ ತರಹ ಬದು ಮತ್ತು ಕಾಲುವೆಗಳನ್ನು ನಿರ್ಮಾಣ ಮಾಡಿಕೊಂಡು ಜಮೀನಿನ ಇಳಿಜಾರಿಗೆ ತಕ್ಕನಾಗಿ ನೀವು ಆ ಪಾತಿಗಳಲ್ಲೇ ನೀರು ನಿಲ್ಲುವಂತೆ ನೋಡಿ

0: ಹಾಕ್ಕೊಂಡ್ರೆ ಮಣ್ಣಿನ ಪೋಷಕಾಂಶ ಮಳೆ ನೀರಿಗೆ ಕೊಚ್ಕೊಂಡು ಹೋಗಲ್ಲ. ಸಾಮಾನ್ಯವಾಗಿ ನೀವು ತೆಂಗಿನ ತೋಟಗಳನ್ನು ಗಮನಿಸಿ, ಅಲ್ಲಿ ಬದುಗಳೇ ಇರಲ್ಲ. ಮಳೆ ನೀರು ಒಂದು ಕಡೆ ಬಂದರೆ ಅದು ಮಣ್ಣನ್ನು ಕೊಚ್ಕೊಂಡು ಹೊರಟೋಗುತ್ತೆ. ಮಳೆ ನೀರು ಹರಿಯೋದಕ್ಕೂ ಒಂದು ಕಾಲುವೆ ಮಾಡಿರ್ತಾರೆ, ಆ ಕಾಲುವೆ ನೀರೂ ಕೂಡ ಮಣ್ಣನ್ನು ಸಾಗಿಸ್ತಾ ಇರುತ್ತೆ. ಎಷ್ಟೋ ತೋಟಗಳನ್ನು ನೀವು ನೋಡಿದ್ರೆ ಮೇಲುಗಡೆ ಇರುವಂತಹ ಒಂದು 6 ಇಂಚ್ ಮಣ್ಣು ಇರೋದೇ ಇಲ್ಲ. ಹಾಗಾಗಿ ಏನಾಗುತ್ತೆ, ಬೇರುಗಳೆಲ್ಲ ಮೇಲಕ್ಕೆ ಬಂದಿರುತ್ತವೆ. ನಿಧಾನವಾಗಿ ತೆಂಗಿನ ತೋಟದ ಬೆಳವಣಿಗೆ ಕುಂಠಿತವಾಗುತ್ತೆ. ತೆಂಗು ತಕ್ಷಣ ಯಾವುದನ್ನು ಪ್ರತಿಕ್ರಿಯಿಸೋದಿಲ್ಲ, ನಿಧಾನ. ಅದು ಯಾವತ್ತಿದ್ರೂ ನಿಧಾನನೇ. ಈ ವರ್ಷದ ವ್ಯಾವಸಾಯಿಕ ಕೆಲಸ ಮುಂದಿನ ವರ್ಷದ ಫಸಲನ್ನು ನಿರ್ಧಾರ ಮಾಡ್ತಿರುತ್ತೆ. ಹಾಗಾಗಿ ನಿಮಗೆ ಅರಿವಿಗೆ ಬರೋ ಅಷ್ಟೊತ್ತಿಗೆ ಒಂದೊಂದು ಮರದಲ್ಲಿ 20-30 ಕಾಯಿ ಇಳುವರಿ ಕಡಿಮೆ ಆಗಿಬಿಡ್ಬೋದು. ಹಾಗಾಗಿ ತೆಂಗಿನ ತೋಟವನ್ನು ತುಂಬ ಚೆನ್ನಾಗಿ ನೀವು ನಿರ್ವಹಣೆ ಮಾಡಬೇಕು ಅಂತಿದ್ದರೆ ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, ಸಮೀಪದ ಕೆರೆ ಕಟ್ಟೆಗಳಿಂದ ಒಳ್ಳೆಯ ಗುಣಮಟ್ಟದ ಗೋಡನ್ನು ತೆಂಗಿನ ತೋಟಗಳಿಗೆ ಹೊಡೆಯೋದು. ಈಗೇನು ನೀವು ಉಳುಮೆ ಖರ್ಚು ಮಾಡ್ತಿರಲ್ಲ, ಆ ಖರ್ಚನ್ನು ಗೋಡ್ಗೆ ಹಾಕ್ಬಿಡಿ. ಸಮೀಪದಲ್ಲಿ ಯಾರಾದರೂ ಟ್ರ್ಯಾಕ್ಟ್ರ್ ಇಟ್ಕೊಂಡಿದ್ರೆ ಅದನ್ನು ಬಾಡಿಗೆಗೆ ತಗೊಂಡು ಒಳ್ಳೆ ಕೆರೆ ಕಟ್ಟೆಗಳಿಂದ ಗೋಡನ್ನು ಹೊಡೆಸ್ಕೊಳ್ಳಿ. ಇನ್ನೂ ಸ್ವಲ್ಪ ಹಣ ಮಿಕ್ತಪ್ಪ ಅಂದರೆ ಹುರುಳಿಯನ್ನು ಈ ಗೋಡಿನ ಮೇಲೆ ಚೆಲ್ಲಿಬಿಡಿ. ಹುರುಳಿಯನ್ನು ಚೆಲ್ಲಿಬಿಟ್ಟು ಮತ್ತೆ ಉಳುಮೆ ಮಾಡಿಸ್ಬೇಕು ಅಂತೇನಿಲ್ಲ. ಕಳೆ ಕೊಚ್ಚುವಂತಹ ಯಂತ್ರದಲ್ಲಿ ನೀವು ಕೊಚ್ಚಿಸ್ಬಿಟ್ಟು ಮಣ್ಣಿನ ಮೇಲೆ ಹಾಗೆ ಬಿಟ್ಟರೆ ಸಾಕು. ತುಂಬ ಜನ ತೆಂಗಿನ ತೋಟವನ್ನು ಯಾಕೆ ಉಳುತ್ತಾರೆ ಅಂತಂದರೆ, ಕಳೆಗಳು ದೊಡ್ಡ ದೊಡ್ಡದಾಗಿ ಬೆಳೀತವೆ, ಕೆಲಸಗಾರರು ಯಾರೂ ಬರಲ್ಲ, ಹಾವು ಸೇರ್ಕೊಂಡಿದೆ ಅಂತಂತಾರೆ, ತೆಂಗಿನಕಾಯಿ ಎತ್ತಕ್ಕೆ ಯಾರೂ ಬರಲ್ಲ ಅಂತ. ಆದರೆ ಕಳೆನ ಕೊಚ್ಚಿಸ್ಬಿಟ್ರೆ ಮಣ್ಣಿನ ಮೇಲೆ ಒಳ್ಳೆ ಸುಪ್ಪತ್ತಿಗೆ ರೀತಿಯಲ್ಲಿ ಭೂಮಿಗೆ ಹೊದಿಕೆಯಾಗಿ ಕಳೆಗಳಿರ್ತವೆ. ಒಂದು ವೇಳೆ ನೀವು ಉಳುಮೆ ಮಾಡಲಿಲ್ಲ ಅಂತಂದ್ರೂ ತಳಭಾಗದ ಮಣ್ಣು ತುಂಬ ಮೃದುವಾಗುತ್ತೆ, ಮಣ್ಣಿನ ಪೋಷಕಾಂಶ ಹೆಚ್ಚುತ್ತೆ, ಸತ್ವ ಹೆಚ್ಚುತ್ತೆ, ಮಳೆ ನೀರನ್ನು ಹಿಡಿದಿಟ್ಕೊಳ್ಳುವಂತಹ ಸಾಮರ್ಥ್ಯ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, 6:50 ರಾಜ್ಯವ್ಯಾಪಿ ಜಾಲದಲ್ಲಿ ಕೃಷಿರಂಗ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ವಿಷಯ, ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಪಾಲ್ಗೊಳ್ಳುವವರು ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪಾ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:55 ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. अथ वार्ताः. प्रधानमन्त्री नरेन्द्र मोदी प्रावोचत् यत् एकविंशति शताब्द्याः भारतं विकसित भारतं भवितुं संकल्पबद्धं वर्तते. तेनोदीरितं यत् साम्प्रतं भारतं तादृशः देशः यः अधिक विकासे विश्वसिति. विगत 12 वर्षेषु स्वस्य तृतीयम् आस्ट्रेलिया भ्रमणं हेट्रिक् इति विज्ञापयता तेन प्रतिपादितं यत् एषः प्रवासः भारत आस्ट्रेलिया सम्बद्धानां अपूर्वगमितां सूचयति. अत्रावसरे आस्ट्रेलिया देशस्य प्रधानमन्त्री एन्थनी एल्बनीस् अपि तत्र उपस्थितः आसीत्. तेन तत्रत्यं जनसमूहं वीक्ष्य एषा सहभागिता दृढतरा इत्युक्तम्. अस्मात् पुरा उभयोः देशयोर नेतृभ्यां मेलबर्न नगरे तृतीये भारत आस्ट्रेलिया वार्षिक शिखर सम्मेलने भागं गृहीत्वा शिष्टमंडल स्तरीया द्विपाक्षिकी वार्ता विहिता. हिंद प्रशांत क्षेत्रे शांतिं स्थिरतां च स्थापयितुं द्वाभ्यां नेतृभ्यां रक्षा सुरक्षा सहयोग संयुक्त घोषणापत्रे हस्ताक्षरं विहितम्.
3: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग, शिप रिपेयर और मेंटेनेंस में भी मिलकर आगे बढ़ेंगे. फ्रेंड्स, आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
2: वार्ताहरान् सम्बोधयन् प्रधानमन्त्री न्यगादीत् यत् भारत आस्ट्रेलिया देशाभ्यां परमाणु ऊर्जा क्षेत्रे ऐतिहासिकः सहयोगः साधितः। केन्द्रीय गृहमन्त्री अमितशाहः प्रत्यपादयत् यत् एकः सुरक्षितः समृद्धश्च सीमाप्रान्तः अथ जागृतः समाजः सम्भूय एव देशं सुरक्षितं विधातुं शक्नुवन्ति। गृहमन्त्रिणा ह्यः नवदेहल्याम् आरक्षक अधीक्षकाणां सम्मेलने सम्भाषणं कुर्वता प्रतिपादितं यत् वाइब्रेंट विलेजेस् इत्यस्य क्रान्तिकारी उपक्रमस्य अन्तर्गतं सीमाप्रान्तेभ्यः पलायनम् अपाकर्तुं प्रत्यग्रवृत्त्यवसराणां क्रियान्वयनं विधीयते। श्रीशाहः सविशेषं प्रावोचत् यत् प्रधानमन्त्रिणः नरेन्द्रमोदिनः कुशलनेतृत्वे केन्द्रप्रशासनेन सीमावर्ती अवसंरचनासु वैज्ञानिकरीत्या 400% यावत् अभूतपूर्वो विकासो विहितः। देशे द्रुतगत्या प्रवर्धमानस्य सहायक प्रजनन प्रौद्योगिकी क्षेत्रस्य विविधासु अनियमिततासु वर्धमानां चिन्तां वीक्ष्य राष्ट्रिय महिला आयोगेन एका उच्चस्तरीया विशेषज्ञ समितिः निर्मिता। अत्रावधेयं यत् इयं समितिः महिलानां प्रजननाधिकाराणां प्रतिष्ठायाः सुरक्षायाश्च संरक्षणं करोति। तत्रैव आईवीएफ चिकित्सालयानां एआरटी केन्द्राणाम् अथ युग्मकोशानां नियन्त्रकतन्त्राणां प्रासंगिकविधानां च व्यापकं पुनरीक्षणं विधास्यति। संयुक्तराज्यामेरिका बुशहर परमाणु ऊर्जा संयंत्र पार्श्वे वैमानिक आक्रमणं कृतवानिति ईरानेन आरोपितम्। ईरानस्य प्रशासनिक वार्ता संस्थया संसूचितं यत् एतत् आक्रमणम् अमेरिकादेशस्य सेनाद्वारा स्व आक्रमणानि समापनस्य होरानन्तरमेव जातम्। इतः प्राग् अमेरिकादेशेन ईरान देशस्य उपरि नूतनानि वायु आक्रमणानि कृतानि। यदा तु तेहरान देशः पश्चिमेशियायाम् अमेरिका सम्बद्ध देशान् लक्ष्यीकृत्य प्रक्षेपास्त्र प्रहारैः प्रत्युत्तरं दत्तवान्। ईरान देशस्य स्वास्थ्य मन्त्रालयः अवोचत् यत् अमेरिका देशेन कृतेषु दिनद्वयाक्रमणेषु न्यूनातिन्यूनं 14 जनाः मृताः। पादकन्दुक क्रीडायाम् अमेरिका देशस्य बोस्टन् नगरे आयोजिते प्रथमे प्रागुपान्त्यचरणस्य द्वन्द्वे फ्रांस दलं मैरिको दलं पराभूय उपान्त्यचक्रे प्रविष्टवत्। इति वार्ताः।
1: ಸಮಯ ಸರಿಯಾಗಿ 7 ಗಂಟೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
4: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
6: ಯೋಗವಾಣಿ
7: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
8: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
6: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
7: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
9: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
6: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
7: ಆಲಿಸಿ, ಅನುಸರಿಸಿ.
6: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
7: ಮೈಸೂರು ಆಕಾಶವಾಣಿ ಎಫ್ಎಂ 100.6 ಯೋಗವಾಣಿ.
1: ಆಕಾಶವಾಣಿ ಮೈಸೂರು, ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
10: ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಕುರಿತು ಚಿತ್ರದುರ್ಗದ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಆರ್ಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

ಇಂದು ಸಂಜೆ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸಲಿರುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಜಿಕೆವಿಕೆ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾ ಬೋರಯ್ಯ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ, ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162K ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ ವಿಜ್ಞಾನಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ ಡಿಡಬ್ಲ್ಯೂಆರ್ 162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ ಡಿಡಬ್ಲ್ಯೂಆರ್ 162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ, ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಲ್ಲಿ

0: ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985 ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು DWR 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993 ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ ಹಾಗೂ ಉಷ್ಣಾಂಶವನ್ನು ತಡೆಸಿಕೊಳ್ಳುವಂತಹ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ DWR 162 ಅತ್ಯುತ್ತಮ ಸಾಧನೆ ಮಾಡಿತು. ಇದರ ಯಶಸ್ಸಿನಿಂದ ಪ್ರಭಾವಿತರಾದ ಇಂಡೋನೇಷ್ಯಾ ಸರ್ಕಾರವು ಈ ತಳಿಯನ್ನು ವ್ಯಾಪಕವಾಗಿ ಪರೀಕ್ಷಿಸಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ DWR 162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟ್ರೀಯ ಮನ್ನಣೆ ಆಗಿದೆ.
1: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ 95.50% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜೀರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜೀರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65ಕ್ಕೂ ಹೆಚ್ಚು ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 151000 ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್, HMT ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು, ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟೀಯ ಮೀನು ಕೃಷಿಕರ ದಿನವನ್ನು

0: ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001 ಜುಲೈ 10 ರಾಷ್ಟೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಕಡಲ ಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ ವಿಎನ್ ನಾಯಕ್.
1: ಜುಲೈ 10 ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957 ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ ಎಲ್ ಚೌಧರಿ ಮತ್ತು ಡಾಕ್ಟರ್ ಕೆಎಚ್ ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿಯವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ, ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ, ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ಗಂಡು ಚಿರತೆ ಸೆರೆ ಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ದಿವಂಗತ ಸಿದ್ದಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ದಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162ಗೆ ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಸಮಯ 7:15:45.
3: ಆಕಾಶವಾಣಿ ಮೈಸೂರು.

0: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೆಂಗಳೂರು.
1: ಪ್ರಕೃತಿಯಿಂದ ಅಪಾರ ಲಾಭ ಪಡಿತಾ ಇರುವಂತಹ ಮಾನವ ಇದೇ ಪ್ರಕೃತಿಯ ಸೂಕ್ಷ್ಮಗಳನ್ನು ಅರಿತುಕೊಳ್ಳಲು ಸಾಧ್ಯವೂ ಆಗಿಲ್ಲ. ಪ್ರಕೃತಿಯ ನಿಯಮಗಳನ್ನು ಅನುಸರಿಸಿಕೊಂಡು ಹೋಗುವ ವಿವೇಕ ವ್ಯವಧಾನಗಳು ಅವನಿಗಿಲ್ಲ. ಆದರೆ ಆನೆಯಿಂದ ಇರುವೆಯವರೆಗೆ ಇತರ ಎಲ್ಲ ಜೀವಿಗಳು ನಿಸರ್ಗದ ಉಳಿವು ಬೆಳವಣಿಗೆಗಳಲ್ಲಿ ನಿರಂತರವಾಗಿ ಸಕ್ರಿಯ ಪಾತ್ರಧಾರಿಗಳಾಗಿವೆ. ಮುಂದಿನ ಚಿತ್ರದಲ್ಲಿ ಇರುವೆಯೊಂದು

0: ಕಾಂಡಕೊರಕ ಹುಳುವನ್ನು ಹಿಡಿದುಕೊಂಡಿರುವಂತೆ ಕಂಡಿತು. ಹೌದು, ಇರುವೆ ಒಂದು ಕಾಂಡಕೊರಕ ಹುಳುವನ್ನು ಹಿಡಿದುಕೊಂಡಿದೆ, ಅದನ್ನು ಆಹಾರವಾಗಿ ತನ್ನ ಗೂಡಿಗೆ ಎಳೆದುಕೊಂಡು ಹೋಗಬೇಕಾಗಿದೆ. ಅದಕ್ಕೋಸ್ಕರ ಹುಳಕ್ಕೆ ಅನಸ್ತೇಷಿಯಾ ಅಂದರೆ ಅರಿವಳಿಕೆಯನ್ನು ಚುಚ್ಚುತ್ತಿದೆ. ಹುಳ ಸಾಯೋದಿಲ್ಲ, ಕೊಳೆಯುವುದೂ ಇಲ್ಲ. ಇರುವೆ ಅದನ್ನು ಗೂಡಿನಲ್ಲಿ ತೆಗೆದುಕೊಂಡು ಹೋಗಿಟ್ಟು ಉಗ್ರಾಣದಲ್ಲಿ ಇಡಬಹುದು. ಈ ಚಟುವಟಿಕೆಯಲ್ಲಿ ಒಂದೇ ಒಂದು ಇರುವೆ ಇಡೀ ದೊಡ್ಡ ಮರವನ್ನು ಕಾಂಡಕೊರಕ ಹುಳುವಿನ ಬಾಧೆಯಿಂದ ತಪ್ಪಿಸಿ ರಕ್ಷಿಸಿದಂತೆ ಆಯಿತು. ಅದೆಷ್ಟು ಲಕ್ಷ ಸಂಖ್ಯೆಯ ಇರುವೆಗಳು ಪ್ರತಿದಿನ ಕಾಡಿನ ಸಸ್ಯ ಸಂಪತ್ತನ್ನು ಕೀಟಬಾಧೆಯಿಂದ ರಕ್ಷಿಸುತ್ತವೆ ಎಂಬುದನ್ನು ಕಲ್ಪಿಸಿಕೊಂಡ್ರೆ ಇರುವೆಯಂತಹ ಪುಟ್ಟ ಜೀವಿಯ ಮಹತ್ವ ಗೊತ್ತಾಗುತ್ತದೆ. ಇದೇ ಸಂದರ್ಭದಲ್ಲಿ ನಾವು ಮನುಷ್ಯರು ಅನ್ನಿಸ್ಕೊಂಡವರು, ನಮ್ಮ ಜೀವಿತಾವಧಿಯಲ್ಲಿ ಅದೆಷ್ಟು ಗಿಡಮರಗಳನ್ನು ಉಳಿಸಿ ಬೆಳೆಸಿದ್ದೇವೆ ಎಂಬ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಇರುವೆಗೂ ನಮಗೂ ಇರುವ ವ್ಯತ್ಯಾಸವು ಸ್ಪಷ್ಟವಾಗಿ ಬಿಡುತ್ತದೆ. ಇರುವೆಯಂತಹ ಪುಟ್ಟ ಜೀವಿಯಿಂದ ಆನೆಯಂತಹ ಬೃಹದಾಕಾರದ ಪ್ರಾಣಿಯವರೆಗೆ ಜೀವ ವೈವಿಧ್ಯದ ವಿಶ್ವರೂಪವನ್ನೇ ಈ ಪ್ರಕೃತಿಯಲ್ಲಿ ನಾವು ಕಾಣಬಹುದು. ಗಣೇಶನ ಹಬ್ಬದ ಹೆಸರಿನಲ್ಲಿ ದೇಶದ ಎಲ್ಲ ಕಡೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸಂಭ್ರಮ ಪಡುವುದನ್ನು ನೋಡಿದರೆ ಬೇಸರವೂ ಆಗುತ್ತದೆ. ಅದೇ ಹಣದ ಒಂದು ಪಾಲನ್ನಾದರೂ ಗಣೇಶನ ಈ ನಿಜರೂಪದ ಆನೆಗಾಗಿ ವಿನಿಯೋಗಿಸುವವರು ಯಾರೂ ಇಲ್ಲವಲ್ಲ ಎಂದು ಮನಸ್ಸಿನಲ್ಲಿ ಸಂಕಟವೇ ಆಗುತ್ತೆ. ಆನೆಗೆ ದಿನ ಒಂದಕ್ಕೆ 200 ಕೆಜಿಗೂ ಮಿಕ್ಕಿ ಆಹಾರ ಬೇಕು. ಆನೆ ಮರದ ತೊಗಟೆಯನ್ನು ಕಿತ್ತು ತಿನ್ನುತ್ತದೆ, ಬಿದಿರ ಮೆಳೆಗಳನ್ನು ಎಳೆದು ಹಾಕುತ್ತೆ, ಮರಗಳನ್ನೇ ಬೀಳಿಸಿಬಿಡುತ್ತಲ್ಲ. ಹಾಗಾದರೆ ಕಾಡನ್ನು ಬೆಳೆಸುವುದರಲ್ಲಿ ಆನೆಯ ಪಾತ್ರ ಏನು ಎಂದು ನೀವು ಕೇಳಬಹುದು. ಕಾಡು ದಟ್ಟವಾದಷ್ಟು ಹೊಸ ಸಸ್ಯಗಳ ಬೆಳವಣಿಗೆಗೆ ಅವಕಾಶ ಕಡಿಮೆ. ಹೀಗಾಗಿ ಒಂದು ಮರವನ್ನು ಆನೆ ಬೀಳಿಸಿದರೆ ಅಷ್ಟು ಜಾಗ ತೆರವಾಗಿ ಹೊಸ ಬೀಜಗಳು ಮೊಳೆತು ಬೆಳೆಯಲು ಅವಕಾಶ ಆಗುತ್ತೆ. ತೆರವಿನಲ್ಲಿ ಹುಲ್ಲು ಬೆಳೆಯುವುದಕ್ಕೂ ಆಸ್ಪದವಾಗುತ್ತದೆ. ಹಲವು ಮರಗಳ ಕಾಯಿಗಳನ್ನು ಆನೆ ಇಷ್ಟಪಟ್ಟು ತಿನ್ನುತ್ತದೆ. ಗಟ್ಟಿ ಕವಚದ ಬೀಜಗಳು ಆನೆಯ ಹೊಟ್ಟೆಯಲ್ಲಿ ಪಚನವಾಗದೆ ಲದ್ದಿಯೊಡನೆ ಹೊರಬಿದ್ದು ಅದನ್ನೇ ಗೊಬ್ಬರ ಮಾಡಿಕೊಂಡು ಆ ಬೀಜಗಳು ಮೊಳೆತು ಬೆಳೆಯುತ್ತವೆ. ಅಂದರೆ ಅರಣ್ಯ ಪರಿಸರದಲ್ಲಿ ಆನೆಯಂತಹ ಪ್ರಾಣಿಗಳು ಇಲ್ಲದೆ ಹೋದರೆ ಕೆಲವು ಜಾತಿಯ ಸಸ್ಯಗಳು ಹುಟ್ಟಿ ಬೆಳೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಎಂದು ಅರ್ಥ. ಚಿನ್ನಪ್ಪನವರ ಮಾತುಗಳನ್ನು ಕೇಳುತ್ತಾ ಮಕ್ಕಳು ಆನೆಯ ಭವ್ಯ ಆಕಾರವನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಚಿತ್ರ ಬದಲಾಗಿ ಕಾಡು ಪ್ರಾಣಿಯೊಂದರ ಅವಶೇಷಗಳನ್ನು ತಿನ್ನುತ್ತಿದ್ದ ಕಾಡು ಹಂದಿಯ ಚಿತ್ರ ಕಾಣಿಸಿಕೊಳ್ತು. ಮಕ್ಕಳ ನಗೆ, ಗುಜುಗುಜು ಮಾತು ಶುರುವಾಯಿತು. ಚಿನ್ನಪ್ಪನವರು ಕೈ ಮೇಲೆತ್ತಿದ ಕೂಡಲೇ ಸದ್ದು ನಿಂತು ಎಲ್ಲರೂ ಮೌನವಾದರು. ಇತ್ತೀಚೆಗೆ ಊರು ನಗರಗಳಲ್ಲಿ ಕಸ ವಿಲೇವಾರಿ ಎಂಥ ತಲೆ ತಿನ್ನುವ ಸಮಸ್ಯೆಯಾಗಿದೆ ಎನ್ನುವುದು ಎಲ್ಲರಿಗೂ ತಿಳಿದ ಸಂಗತಿ. ಎಲ್ಲೆಲ್ಲೂ ಕಸದ ರಾಶಿ, ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಸ್ಥಿತಿ. ಪುರಸಭೆ, ಮಹಾನಗರ ಪಾಲಿಕೆಗಳು, ಸಾವಿರಾರು ಕಾರ್ಮಿಕರು ಎಲ್ಲ ಇದ್ದು ಈ ಪರಿಸ್ಥಿತಿ. ಇನ್ನೊಂದು ಕಡೆ ಈ ಕಸದ ರಾಶಿಯನ್ನು ಬೀದಿಗೆ ತಂದು ಸುರಿಯುವವರು ನಾವೇ, ಆದರೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಎಂದು ಜನರ ದಿವ್ಯ ನಿರ್ಲಕ್ಷ್ಯ. ಈ ಕೊಳಕು ವಾಸನೆ ತಮ್ಮ ಜೀವನದ ಅವಿಭಾಜ್ಯ ಅಂಗ, ಇದನ್ನು ಸಹಿಸಿಯೇ ತೀರುತ್ತೇವೆ ಎಂಬ ಹಠವೂ ಇರಬಹುದು. ಇದು ನಮ್ಮ ನಾಗರಿಕ ಸಮಾಜದ ಅವತಾರ. ಕಸ ವಿಲೇವಾರಿಗಾಗಿಯೇ ಸಾವಿರ ಜನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ವ್ಯವಸ್ಥೆ ಇದ್ದು, ಪಟ್ಟಣಗಳ ಕತೆ ಹೀಗಾದರೆ ಉದುರುವ ಎಲೆ, ಸೊಪ್ಪು, ಬೀಳುವ ಮರ, ಎಲ್ಲೋ ಸಾಯುವ ಪ್ರಾಣಿ, ಲದ್ದಿ, ಹಿಕ್ಕೆ, ಕೆಸರು, ಇದೆಲ್ಲದರಿಂದ ಕಾಡಿನ ಪರಿಸ್ಥಿತಿ ಹೇಗಿರಬಹುದು ಯೋಚಿಸಿದ್ದೀರಾ? ನೀವು ಏನೂ ಯೋಚಿಸಬೇಕಾಗೇ ಇಲ್ಲ. ಕಾಡಿನ ಯಾವ ಮೂಲೆಯಿಂದ ಎಲ್ಲಿವರೆಗೆ ಹೋದರೂ ಅಲ್ಲಿ ಕೊಳಕು ಎನ್ನುವುದು ಇರುವುದೇ ಇಲ್ಲ. ನೆಲಕ್ಕೆ ಬಿದ್ದ ಎಲೆ ಸೊಪ್ಪುಗಳು ಗೊಬ್ಬರವಾಗುತ್ತವೆ, ಬಿದ್ದ ಮರ ಗೆದ್ದಲಿಗೆ ಆಹಾರವಾಗಿ ಮರಳಿ ಮಣ್ಣು ಗೊಬ್ಬರವಾಗಿ ನೆಲ ಸೇರುತ್ತದೆ. ಹಿಕ್ಕೆ ಲದ್ದಿಗಳು ಮಣ್ಣಿನ ಫಲವತ್ತತೆ ಹೆಚ್ಚಿಸಿದರೆ ಪ್ರಾಣಿಯ ಒಡಲಿನಲ್ಲಿ ಪಚನವಾಗದೆ ಹೊರಬಿದ್ದ ಬೀಜಗಳು ಮೊಳೆತು ಹೊಸ ಗಿಡವಾಗಲು ಎಡೆಗೊಡುತ್ತವೆ. ಮಾಂಸಾಹಾರಿಗಳಾಗಿದ್ದರೂ ಸ್ವತಃ ಪ್ರಾಣಿಗಳನ್ನು ಕೊಲ್ಲಲಾಗದ ರಣಹದ್ದುಗಳಂತಹ ಪಕ್ಷಿಗಳಿಗೆ ಈ ಕಳೆಬರೆಗಳೇ ಆಹಾರ. ಆನೆಯಂತಹ ಪ್ರಾಣಿ ಬಿದ್ದು ಸತ್ತರೂ ಈಗ ನೀವು ನೋಡುತ್ತಿರುವಂತಹ ಹಂದಿಯಂತಹ ಪ್ರಾಣಿಗಳು, ನರಿ, ಮುಂಗುಸಿಗಳೇ ಮೊದಲಾದ ಚಿಕ್ಕ ಪ್ರಾಣಿಗಳು ಕಳೆಬರದ ಚೂರುಪಾರಗಳನ್ನು ತಿಂದು ಅಲ್ಲಿ ಏನೂ ಇರಲೇ ಇಲ್ಲ ಎನ್ನುವ ಹಾಗೆ ಚೊಕ್ಕಟ ಮಾಡಿಬಿಡುತ್ತವೆ. ಪ್ರಕೃತಿಯಲ್ಲಿ ವ್ಯರ್ಥ ವಸ್ತು ಎನ್ನುವುದೇ ಇಲ್ಲ ಎನ್ನುತ್ತಾರೆ ಪರಿಸರ ಶಾಸ್ತ್ರಜ್ಞರು. ನಮಗೆ ಬೇಡವಾದ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಗಿಡ ಮರಗಳು ನಮಗೆ ಶುದ್ಧವಾದ ಆಮ್ಲಜನಕ ಕೊಡುತ್ತವೆ. ಹೀಗೆ ಒಂದು ಜೀವಿಗೆ ಬೇಡವಾದ ವಸ್ತು ಮತ್ತೊಂದಕ್ಕೆ ಉಪಯೋಗವಾಗುತ್ತೆ. ಅಂದರೆ ತ್ಯಾಜ್ಯ ಅನ್ನುವಂಥ ವಸ್ತುವೇ ಪ್ರಕೃತಿಯಲ್ಲಿ ಇಲ್ಲ, ಉಪಯೋಗವಾಗದ ಇಲ್ಲವೇ ಯಾವುದಾದೊಂದು ರೂಪದಲ್ಲಿ ಬೆರೆತು ಹೋಗದ ವಸ್ತುವನ್ನು ಪ್ರಕೃತಿಗೆ ಸೇರಿಸಲೇಬಾರದು. ಪ್ರಕೃತಿಯ ಈ ನಿಯಮಗಳನ್ನು ಎಲ್ಲ ಜೀವಿಗಳು ಚಾಚೂ ತಪ್ಪದೆ ಪಾಲಿಸುತ್ತವೆ. ಆದರೆ ಇದೇ ಪ್ರಕೃತಿಯ ಸದಸ್ಯರಾದ ನಮ್ಮ ಕೈಚಳಕವನ್ನು ನೋಡಿ. ಫ್ರಿಡ್ಜ್ ಮತ್ತಿತರ ಉಪಕರಣಗಳಿಗೆ ಬೇಕಾಗುತ್ತದೆ ಎಂದು ನಾವು ಕಂಡುಹಿಡಿದ ಕ್ಲೋರೋ ಫ್ಲೋರೋ ಕಾರ್ಬನ್ ಎಂಬ ಅನಿಲ ಅಷ್ಟೂ ಹಾಗೆಯೇ ಉಳಿದುಕೊಂಡು ನಮ್ಮ ಭೂಮಿಗೆ ಹೊರ ಕವಚವಾಗಿರುವ ಓಜೋನ್ ಪದರವನ್ನೇ ನಾಶ ಮಾಡ್ತಾ ಇದೆ. ಮಲೇರಿಯಾ ರೋಗಕ್ಕೆ ಕಾರಣವಾದ ಸೊಳ್ಳೆ ನಿರ್ಮೂಲನಕ್ಕೆ ಕಂಡುಹಿಡಿಯಲಾದ DDT ಅದೆಷ್ಟು ಸೊಳ್ಳೆಗಳನ್ನು ಸಾಯಿಸ್ತೋ ಗೊತ್ತಿಲ್ಲ, ತಾನು ಮಾತ್ರ ಈ ಭೂಮಿಯಲ್ಲಿ ಟನ್ಗಟ್ಟಲೆ ಶಾಶ್ವತವಾಗಿ ಹಾಳಾಗದೆ ಉಳಿದುಕೊಂಡಿದೆ. ಇನ್ನೂ ಅದೆಷ್ಟು ಕ್ರಿಮಿನಾಶಕಗಳೆಂಬ ವಿಷಗಳನ್ನು ಭೂಮಿಯ ಒಡಲಿಗೆ ಶಾಶ್ವತವಾಗಿ ತುಂಬಿಸುತ್ತಲೇ ಇದ್ದೇವೆ. ಅದರ ಪರಿಣಾಮಗಳೇನಾದೀತು ಎಂದು ಯೋಚಿಸುವ ಗೊಡವೆಗೇ ಹೋಗಿಲ್ಲ. ನಾವು ಕಂಡಿಡಿದ ಇನ್ನೊಂದು ಇಂಥದೇ ವಸ್ತು ಪ್ಲಾಸ್ಟಿಕ್. ಇದರ ವಿಷಯ ಹೇಳೋದೇ ಬೇಡ. ನೀವು ಎಸೆದ ಬಾಳೆಹಣ್ಣಿನ ಸಿಪ್ಪೆ 4 ದಿನದೊಳಗೆ ಕೊಳೆತು ಕರಗಿ ಬೆರೆತು ಹೋಗಬಹುದು, ಆದರೆ ಒಂದು ಪ್ಲಾಸ್ಟಿಕ್ ತುಣುಕು ಭೂಮಿಯಲ್ಲಿ ಬೆರೆಯಲು 100 ವರ್ಷವಾದರೂ ಸಾಲದು. ಹೀಗೆ ಪ್ರಕೃತಿಗೆ ನಾವು ವ್ಯರ್ಥ ವಸ್ತುಗಳನ್ನು ಅಪಾರ ಪ್ರಮಾಣದಲ್ಲಿ ಸೇರಿಸುತ್ತಾ ನಿಸರ್ಗದ ಸಮತೋಲನವನ್ನೇ ಹಾಳುಗೆಡೆಯಿದ್ದೇವೆ. ನಾಗರಿಕರಾದ ನಮ್ಮ ಇಂಥ ಸಾಹಸಗಳು ಮುಗಿಯದ ಕತೆ. ಹಂದಿ ಚಿತ್ರವನ್ನು ನೋಡಿದ ಕೂಡಲೇ ನಿಮ್ಮ ಪ್ರತಿಕ್ರಿಯೆಯಲ್ಲಿದ್ದ ತಿರಸ್ಕಾರವನ್ನು ನಾನು ಗಮನಿಸಿದೆ. ಕಾಡಿನ ಪರಿಸರವನ್ನು ಸದಾ ಶುದ್ಧವಾಗಿಡುವ ಈ ನಿಸ್ವಾರ್ಥ ಸೇವೆಯ ಮುಂದೆ ನಮ್ಮ ನಾಗರಿಕತೆಯೇ ಅರ್ಥಹೀನ ಎನಿಸುವುದಿಲ್ಲವೇ? ಮುಂದೆ ತೆರೆಯ ಮೇಲೆ ಗುಳ್ಳೆ ನರಿಯ ಚಿತ್ರ ಮೂಡಿತು. ನಮ್ಮ ಕಥೆಗಳಲ್ಲಿ ಕೋಳಿ ಕಳ್ಳ ಎಂದು, ಮೋಸಗಾರ ತಂತ್ರಿ ಎಂದು ಬಿಂಬಿತವಾಗಿರುವ ಈ ಚಿಕ್ಕ ಪ್ರಾಣಿ ನರಿ ರೈತನ ಬೆಳೆಗೆ ಕಾಟ ಕೊಡುವ ಇಲಿ, ಹೆಗ್ಗಣ, ಏಡಿ ಮೊದಲಾದವನ್ನು ಹಿಡಿದು ಉಪಕಾರಿಯಾಗಿರುವುದರ ಕಡೆಗೆ ಯಾರ ಲಕ್ಷ್ಯವೂ ಇಲ್ಲ. ಒಂದು ಕಾಲದಲ್ಲಿ ಕಾಶ್ಮೀರದಲ್ಲಿ ನರಿ ಉಳಿಟ್ಟರೆ ಅದು ಕನ್ಯಾಕುಮಾರಿಗೂ ಕೇಳುತ್ತಿತ್ತು ಎಂಬ ರೂಢಿಯ ಮಾತು ಇತ್ತು. ಏನು ಇದರ ಅರ್ಥ? ನಾಡಿನಾದ್ಯಂತ ಗುಳ್ಳೆ ನರಿಗಳಂತಹ ಜೀವಿಗಳು ಬಹುಸಂಖ್ಯೆಯಲ್ಲಿದ್ದವು. ಒಂದು ನರಿ ಉಳಿಟ್ಟರೆ ಅದನ್ನು ಅನುಸರಿಸಿ ಮತ್ತೊಂದು, ಆಮೇಲೆ ಇನ್ನೊಂದು, ಹೀಗೆ ಒಂದಾದ ಮೇಲೆ ಒಂದರಂತೆ ಉಳಿಡುವ ಧ್ವನಿ ನಾಡಿನ ಉದ್ದಗಲಕ್ಕೆ ಕೇಳಿಸುತ್ತಲೇ ಇರುತ್ತದೆ ಎಂಬುದು ಈ ಮಾತಿನ ಅರ್ಥ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲೆಡೆ ಈ ಉಪಕಾರಿ ಜೀವಿಗಳು ಬಹುಸಂಖ್ಯೆಯಲ್ಲಿ ಇದ್ದವು. ಉಪದ್ರವಕಾರಿ ಜೀವಿಗಳನ್ನು ಹದ್ದುಬಸ್ತಿನಲ್ಲಿಡುವ ನರಿಗಳಿಗೆ ಕೋಳಿ ಕಳ್ಳನೆಂಬ ಬಿರುದು ತಗಲಿಸಿ ಅಟ್ಟಾಡಿಸಿ ಕೊಲ್ಲತೊಡಗಿದ ಮೇಲೆ ಈಗ ನರಿಗಳು ಹುಡುಕಿದರೂ ಕಾಣಸಿಗದಂತೆ ಆಗಿವೆ. ಇಲಿ ಹೆಗ್ಗಣಗಳು ಮಾತ್ರ ಸಂಭ್ರಮದಿಂದ ತಿರುಗಾಡಿಕೊಂಡಿವೆ ಅಷ್ಟೆ.
1: ಪ್ರೀತಿಯ ಕೆಳಗರೆ, ಕಾರ್ಯಕ್ರಮವನ್ನು ಕೇಳಿದ್ರಲ್ಲ, ನಾವು ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೇಳಿದ್ವಿ. ಮನುಷ್ಯನ ಬದುಕಿಗೆ ಅತ್ಯಗತ್ಯವಾದ 4 ಅಂಶಗಳು ಯಾವುವು ಅಂತ. ಇದಕ್ಕೆ ಸರಿಯಾದ ಉತ್ತರ ಗಾಳಿ, ನೀರು, ಆಹಾರ ಮತ್ತು ಔಷಧಿ. ಸಾಕಷ್ಟು ಜನ ಸರಿಯಾದ ಉತ್ತರಗಳನ್ನು ಬರೆದು ಕಳಿಸಿದ್ದಾರೆ. ಮೈಸೂರಿನ ವಿಜಯನಗರದಿಂದ KR ತುಳಸಿ ಮಾಲಾ, ಮೈಸೂರು ಉದಯಗಿರಿಯಿಂದ ದ್ಯುತೇಶ್ ಸುಪ್ರಭ, ಶಕ್ತಿನಗರದಿಂದ ಹರ್ಷಿತಾ, ಯಳಂದೂರಿನಿಂದ ವಿನುತಾ ಗೋವಿಂದ್, ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಕೊಳ್ಳೇಗಾಲದಿಂದ ಆರ್ ಮನಮೋಹನ್, ಮೈಸೂರು ವಿಶ್ವವಿದ್ಯಾನಿಲಯದ ಡಾ KR ಧನ್ಯಶ್ರೀ, ಉದಯಗಿರಿಯ ಭಗತ್ ಸುಪ್ರಭ, ನಂಜನಗೂಡಿನ ವಿದ್ಯಾನಗರದ ಲೀಲಾವತಿ, ಶಕ್ತಿನಗರದ BL ಶಿವಮೂರ್ತಿ, ಮಂಡ್ಯದ BK ಭಾಗ್ಯ, ಮಂಡ್ಯ ಜಿಲ್ಲೆ ಗುಂಡಾಪುರ ಹಲಗೂರು ಹೋಬಳಿಯ ಆಶಾ BC, ಮೈಸೂರು ಶ್ರೀರಾಮ್ಪುರದ ಎನ್ ಶಂಕರ್, ಕೋಲಾರದ ಸುಬ್ಬಲಕ್ಷ್ಮಿ HK, ಕೊಳ್ಳೇಗಾಲದ P ಕಾತ್ಯಾಯಿನಿ, ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ ಜಿಲ್ಲೆಯ ಕುಕನೂರಿನ ಪರಶುರಾಮ್ ಘಾಟಿ, ಮೈಸೂರು ಕುವೆಂಪು ನಗರದ HN ವಿಶ್ವನಾಥ್, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನ MN ಅಶೋಕ್ ಕುಮಾರ್, ಮೈಸೂರು ಶ್ರೀರಾಮ್ಪುರದ ಕಲಾಪ್ರಸಾದ್, ಕಣ್ಣೂರು V ಗೋವಿಂದಾಚಾರಿ, ಕುವೆಂಪು ನಗರದ MV ದತ್ತಾತ್ರಿ, ಬಾಗಳಿ ಗ್ರಾಮ ಚಾಮರಾಜನಗರ ತಾಲೂಕಿನ ಎಂ ಮಣಿಕಂಠ, ಅಂಕುಶಾಪುರ ಗ್ರಾಮದ ಪದ್ಮ ಹಾಗೂ ಎನ್ ಶಿವಲಿಂಗೇಗೌಡ, ಮೈಸೂರು ರೂಪಾನಗರದ ಜಗದೀಶ್ ಎಸ್, ರಾಮಕೃಷ್ಣನಗರದ ಕಾಳಿಹುಂಡಿ ಶಿವಕುಮಾರ್, ಮೈಸೂರಿನ ಕುದೇರು ಎಸ್ ಶಿವಮೂರ್ತಿ,

ಮಂಡ್ಯ ಚಾಮುಂಡೇಶ್ವರಿ ನಗರದಿಂದ ಶಶಿಪ್ರಕಾಶ್, ಸೋಸಲೆ ಮಹದೇವ ಶೆಟ್ಟಿ, ಮೈಸೂರು ಮಾನಸಿ ನಗರದಿಂದ ಬೆಳತ್ತೂರು ಮುದ್ದೇಗೌಡ, ಪಾಲಹಳ್ಳಿಯ ರೇಡಿಯೋ ರಮೇಶ್, ನಂಜನಗೂಡು ತಾಲೂಕು ಸಿದ್ದಯ್ಯನಹುಂಡಿಯ ಲಿಖಿತಾ ಡಿ ಹಾಗೂ ಇದೇ ಗ್ರಾಮದಿಂದ ಅಶ್ವಿನಿ ಡಿ, ಈ ಎಲ್ಲರೂ ಸರಿಯಾದ ಉತ್ತರಗಳನ್ನು ಬರೆದು ಕಳಿಸಿದ್ದಾರೆ.

0: ಮುಂದಿನ ಜಯಶಾಲಿಗಳಾಗಬಹುದು. ಇನ್ನು ಇಂದಿನ ಸಂಚಿಕೆಗೆ ಪ್ರಶ್ನೆ, ಆನೆಗೆ ದಿನವೊಂದಕ್ಕೆ ಎಷ್ಟು ಆಹಾರ ಬೇಕು? ಪ್ರಶ್ನೆ ಮತ್ತೊಮ್ಮೆ, ಆನೆಗೆ ದಿನವೊಂದಕ್ಕೆ ಎಷ್ಟು ಆಹಾರ ಬೇಕು? ಪ್ರಶ್ನೆಗೆ ಉತ್ತರವನ್ನ ಮುಂದಿನ ಬುಧವಾರದ ಒಳಗೆ ಕಳುಹಿಸಬೇಕು. ಉತ್ತರವನ್ನ ಪೋಸ್ಟ್ ಕಾರ್ಡ್ ಮೂಲಕ ಕಳುಹಿಸಲು ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ಕಾಡು ಕಲಿಸುವ ಪಾಠ ಬಾನುಲಿ ಸರಣಿ, ಆಕಾಶವಾಣಿ, ಯಾದವಗಿರಿ, ಮೈಸೂರು 570020. ಇಮೇಲ್ ಮೂಲಕ ಕಳುಹಿಸುವವರಿಗೆ ಇಮೇಲ್ ವಿಳಾಸ replyairmysuru@gmail.com, replyairmysuru@gmail.com. ವಾಟ್ಸಪ್ ಮೂಲಕ ಕಳುಹಿಸಲು ಮೊಬೈಲ್ ಸಂಖ್ಯೆ 9481608863. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9481608863. ದಯವಿಟ್ಟು ಈ ಸಂಖ್ಯೆಗೆ ಕರೆ ಮಾಡುವ ಪ್ರಯತ್ನ ಬೇಡ. ಗಮನಿಸಿ, ನೀವು ಉತ್ತರವನ್ನು ಕಳುಹಿಸಬೇಕಾದರೆ ನಿಮ್ಮ ಹೆಸರು, ಸಂಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆದಿರಬೇಕು. ಪ್ರತಿ ಸಂಚಿಕೆಯಲ್ಲೂ ಸರಿಯಾದ ಉತ್ತರ ಕಳುಹಿಸಿದ ಇಬ್ಬರು ಶ್ರೋತೃಗಳಿಗೆ ಕಾಡು ಕಲಿಸುವ ಪಾಠ ಪುಸ್ತಕದ ಪ್ರಕಾಶಕರಾದ ನವಕರ್ನಾಟಕ ಪ್ರಕಾಶನದವರು ಆ ಪುಸ್ತಕವನ್ನೇ ಬಹುಮಾನವಾಗಿ ಅಂಚೆಯ ಮೂಲಕ ನಿಮ್ಮ ಮನೆಗೆ ತಲುಪಿಸ್ತಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
1: ಕಾಡು ಕಲಿಸುವ ಪಾಠ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
0: ವನ್ಯಜೀವಿಗಳ ಸಂರಕ್ಷಿತ ತಾಣಗಳು ಭಾರತದ ಭೂವಿಸ್ತೀರ್ಣದ 4% ಭಾಗದಲ್ಲಿ ಮಾತ್ರವೇ ಉಳಿದುಕೊಂಡಿವೆ. ಮಾನವನೊಂದಿಗೆ ಸಹಜೀವನ ನಡೆಸಲಾಗದೆ ಅಳಿವಿನ ಅಂಚಿಗೆ ತಲುಪಿರುವ ವನ್ಯಜೀವಿಗಳಿಗೆ ಉಳಿದಿರುವ ಆಶ್ರಯ ತಾಣವೆಂದರೆ ಇಷ್ಟು ಅಲ್ಪವಾದ ಜಾಗ ಮಾತ್ರವೇ. ಈ ಅರಣ್ಯ ಪ್ರದೇಶದಲ್ಲಾದರೂ ಬೇಟೆ, ಮರಕಡಿತ ಮತ್ತು ಅರಣ್ಯ ಉತ್ಪನ್ನಗಳ ಸಂಗ್ರಹದಂತಹ ಮಾನವ ಚಟುವಟಿಕೆಗಳನ್ನು ನಿಷೇಧಿಸಿ ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ವನ್ಯಜೀವಿ ಸಂರಕ್ಷಣೆ ಸಂವಿಧಾನ ವಿಧಿಸಿರುವ ಕರ್ತವ್ಯವೂ ಹೌದು.
2: ಈ ಸಾರ್ವಜನಿಕ ಸೇವಾ ಸಂದೇಶವನ್ನು ನಿಮಗಾಗಿ ತಂದವರು ಪ್ರಭಾ ಕಣ್ಣಿನ ಆಸ್ಪತ್ರೆ ಮತ್ತು ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಾಲ್ಮಾಲಜಿ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಸಮಯ 7:31:10. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಸೇವಾ ವಾಹಿನಿ.
4: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
5: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ MCA ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU.
4: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ 2027 ಮಾರ್ಚ್ ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ 2026-27 ಸಾಲಿನ ಎಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಷನ್ ಎಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಹಾಗೂ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೊ ದ್ವಿತೀಯ

0: ಪಕ್ಷದ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ಅಂದರೆ ವೃತ್ತಿಪರ ಅಭ್ಯರ್ಥಿಗಳು ವರ್ಕಿಂಗ್ ಪ್ರೊಫೆಷನಲ್ಸ್ಗಳಿಂದ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಅರ್ಜಿಗಳನ್ನು ಈ ತಿಂಗಳ 11 ತಾರೀಖಿನವರೆಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಸಲ್ಲಿಸಬಹುದು. ಅರ್ಹ ಅಭ್ಯರ್ಥಿಗಳಿಗೆ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇವರನ್ನ ಕಚೇರಿ ವೇಳೆಯಲ್ಲಿ ಅಥವಾ ವೆಬ್ಸೈಟ್ ವಿಳಾಸ dteek.karnataka.gov.in ಅಥವಾ dteetech.karnataka.gov.in ವೆಬ್ಸೈಟ್ಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:34 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ
1: ಸಮಯ 7:34. ಇನ್ನೀಗ ಒಂದು ಪ್ರಕಟಣೆ, ನಂತರ 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಪ್ರಸಾರವಾಗಲಿದೆ.
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237484 2237499 ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ ಮೂರನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ಧ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ

0: ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟ್ರೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100ಕ್ಕೂ ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಾಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ಧ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹು ಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಖಾಸಗಿ ಬಸ್ ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ February 28 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ. ಇದನ್ನು ಯುದ್ಧ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೊ ತಂಡವನ್ನು 2-0 ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ

0: ಮತ್ತು ಔಸ್ಮಾನೆ ಡೆಂಬೆಲೆ ತಲಾ ಒಂದು ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ 9 ವಿಕೆಟ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028ರಲ್ಲಿ ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲ ರಾಷ್ಟೀಯ ಕ್ರೀಡಾ ಮಹಾಸಂಘಗಳಿಗೆ ಎನ್ಎಸ್ಎಫ್ ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ವರ್ಷಗಳ ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. 3 ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ ಸರಿಯಾಗಿ 7:45. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಏಕದಂತ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಶಮಿತಾ ಮಲ್ನಾಡ್ ಹಾಡಿರುವ ಗೀತೆ. ಗೋಟೂರಿಯವರ ಸಾಹಿತ್ಯ, ಗುರುಕಿರಣ್ ಸಂಗೀತ ನೀಡಿದ್ದಾರೆ.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಪಿ ಸುಶೀಲ ಹಾಗೂ ಡಿ ಪ್ರಭಾಕರ್ ರಾವ್ ಅವರು ಹಾಡಿರುವ ರಾಜೇಶ್ವರಿ ಚಿತ್ರದ ಹಾಡು. ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯವನ್ನು ಸಂಗೀತ ಕೆಳಬಡಿಸಿದ್ದಾರೆ ಆರ್ ದಾಮೋದರ್.

ನಗಬೇಕಮ್ಮ ನಗಬೇಕು ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಗೀತ ಬರೆದವರು ಚಿ ಉದಯಶಂಕರ್, ಸಂಗೀತ ಜೋಡಿಸಿದ್ದಾರೆ ಸತ್ಯಂ.

0: ಕರುಣ ಸಾಧನ ಅವನ ಪ್ರೇಮ ಅಪಾರ.
1: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:30 ಪ್ರಸಾರ ಮಾಡುತ್ತೇವೆ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 8:00. ಇನ್ನು ಮುಂದೆ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ಕೇಳಬಹುದು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭಾಂ ಪತಂಜಲಿ ಸುಮಧ್ಯಮಾಂ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮುಗ್ಧ ಮಾನವ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಹಂಸಲೇಖ ಅವರು ಬರೆದು ಸಂಗೀತ ಕೇಳಬಡಿಸಿರುವ ಮತ್ತೊಂದು ಗೀತೆ ಚಿತ್ರ ಪ್ರೇಮಗೀತೆ. ಗಾಯಕಿ ಸಂಗೀತ ಕಟ್ಟಿ.

0: ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
1: ಬ್ರೋ, ಇದು ಹರಿದಿದೆ.
0: ಇಲ್ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
2: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
1: ವಾವ್, ಹೊಸ ನೋಟ್ ಸಿಗುತ್ತಾ?
0: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
2: ಆರ್ಬಿಐ ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಕೆಆರ್ ಪ್ರದೀಪ್.
4: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
3: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
5: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿ ಕೇಳಿ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ಚಿ ಉದಯಶಂಕರ್, ರಾಗ ಸಂಯೋಜನೆ ಮಾಡಿರುವ ಜೋಡಿ ರಾಜನ್ ಮತ್ತು ನಾಗೇಂದ್ರ.

0: ಸಮಯ ಸರಿಯಾಗಿ 9 ಗಂಟೆ.
1: ಆಕಾಶವಾಣಿ ಮೈಸೂರು.
2: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ.

0: ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರಿಗೆ ನಮಸ್ಕಾರ.
2: ಜೈ ಗುರುದತ್ತ.
1: ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ?
2: ಯೋಗ ಬ್ರಹ್ಮಾದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂಥೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೇ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡೋವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು, ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ, ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾ ಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ?
2: ಯೋಗಾಭ್ಯಾಸದಿಂದ 3 ಸಮತೌಲ್ಯವನ್ನು ನೋಡಬಹುದು ಅಂಥೇಳಿ ಯೋಗಶಾಸ್ತ್ರ ನಮಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3 ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೇ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು. ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ್ದು ಬೇಗ ಅರ್ಥವಾಗ್ತಿದೆ ಅಂಥೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂಥೇಳಿ ಅವ್ರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ, ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವ್ರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬಹುದು, ಅಷ್ಟು ಅನುಭವ ಇದೆ.
1: ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯಾ ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ?
2: ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ, ಅಲ್ಲಿಂದ ತಗೊಂಡಂಥ ವಿಚಾರಗಳೇ. ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗಶ್ಚಿತ್ತವೃತ್ತಿ ನಿರೋಧ ಬಹಳ ಕಷ್ಟ, ಚಿತ್ತವೃತ್ತಿ ನಿರೋಧ ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ ಒಳ್ಳೆಯ ಆಲೋಚನೆ ಬರಲಿ, ಅದಾದಮೇಲೆ ನಿಗ್ರಹ ತಾನಾಗಿ ಆಗುತ್ತೆ. ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಒಂದು ದತ್ತಕ್ರಿಯಾ ಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ, ಅಪಾಯ ಬಂತು ಉಪಾಯ ಇರುತ್ತೆ, ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು. ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ, ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ, ನಿಧಾನಕ್ಕೆ 10 ನಿಮಿಷ, 20 ನಿಮಿಷ, 1/2 ಗಂಟೆ, 1 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ. ಧ್ಯಾನ, ಸಂಗತಿ, ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತ ಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು, ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಹಾಗೆ ಅಂಥೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ, ಕೆಲವು ನಮಗೆ ಇಷ್ಟವಾಗಲ್ಲ ಅದನ್ನು ಹೋಗಿ ನಾವು ತಪ್ಪಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು, ಯುಕ್ತಿಯಿಂದ ಹೋಗಬೇಕು ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರಕ್ರಿಯಾ ಯೋಗ, ಯುವತಿ ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ, ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತಕ್ರಿಯಾ ಯೋಗ, ವಯಸ್ಸಾದವ್ರಿಗೆ ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ, ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ, ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ, ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡ್ಬೋದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತಕ್ರಿಯಾಯೋಗ. ಹೀಗೆ 3 ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡೀಶುದ್ಧಿ ಪ್ರಾಣಾಯಾಮ, ನಾಡೀಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿಮಂಡಲವು ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು, ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂಥ ಸೇವೆ ದತ್ತಕ್ರಿಯಾಯೋಗದಿಂದ ನಡೀತಾ ಇದೆ.
1: ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ ಇದನ್ನು ಆರಂಭ ಮಾಡೋದಕ್ಕೆ?
2: ಮೂಲ ಪ್ರೇರಣೆ

0: ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರಿಗೆ ಅವರ ಮಾತೃಮೂರ್ತಿಯೇ ಗುರುಮೂರ್ತಿ, ಜಯಲಕ್ಷ್ಮಿ ಮಾತಾ ಅಂತ ಹೇಳಿ. ಅವರು ಸೋಗಾಲದಲ್ಲಿ, ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂಥೇಳಿ, ಅನಂತಪುರದ ಹತ್ತಿರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಿಗೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋವಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯ ಹಾಗೂ ಯೋಗವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗವಿದ್ಯೆಯನ್ನು ಉಪದೇಶ ಮಾಡಿದರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರ, ಲಂಬಿಕಾ ಮುದ್ರ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರದಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಮುಂದಕ್ಕೆ ನೀನು ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡೋಂಥ ಪ್ರಾರಂಭ ಮಾಡಿದ್ರು. ದತ್ತಕ್ರಿಯಾ ಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕಾ ತೊಗೊಂಡು ಹೋಗಬೇಕಾಗಿತ್ತು ಇದನ್ನು. ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೋಯ್ತು, ಈಗೆಲ್ಲರೂ ಯೋಗ ಯೋಗ ಯೋಗ ಅಂತಾರೆ ಅಂತ ಸ್ವಾಮೀಜಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ.
1: ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ?
0: ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಯಲ್ಲಿ ಬಂದುಬಿಟ್ಟಿರ್ತಾರೆ. ಅಂಥವರು ದತ್ತಕ್ರಿಯಾ ಯೋಗ ಸಾಧನೆ ಮಾಡೋದರಿಂದ ಸುಲಭವಾಗಿ ನಾವು ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ, ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ, ಹೀಗೆಲ್ಲ ಅವರ ಅನುಭವಗಳು. ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ, ಅಂಥವ್ರು ಅಷ್ಟು ಅನುಭವ. ಅವರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ ಆ ದತ್ತಕ್ರಿಯಾಯೋಗದ ಪ್ರಭಾವ.
1: ಮೈಸೂರನ್ನು ಯೋಗ ನಗರಿ ಅಂತ ಕರೀತೇವೆ, ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ?
0: ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21 ಪ್ರಕಟ ಮಾಡಿ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ 1000+ ವಿದ್ಯಾರ್ಥಿಗಳಾಗಲಿ, ಬೇರೆ ಬೇರೆ ವಯಸ್ಕರಾಗಲಿ, ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾ ಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇ ಬೋಧನೆ, ಬರೀ ಸಾಧನೆ ಮಾಡಿ ಹಾಗೇ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ, ನಮ್ಮಲ್ಲೇ ಸುಮಾರು 30 ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು, ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ, ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ, ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ದರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನಿಸುತ್ತೆ. ನಾಳೆ 21 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಸಂಗೀತ, ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂಥೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳೋ ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಆ್ಯಂಡ್ ಹಿಯರಿಂಗಿಂದ ಮಕ್ಕಳು ಬರ್ತಾರೆ, ಇಲ್ಲಿಂದೇ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು ಆ ಡೈರೆಕ್ಟ್ರು, ಮಕ್ಕಳು

0: ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನು, ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗಶಕ್ತಿ ಅಂತ ಅನಿಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತೊಗೊಂಡು ಹೋಗೋದು. ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನು ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ, ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ದುಶ್ಚಟ ಬಿಡಿಸೋಕ್ಕೆ ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು, ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು. ಹೀಗೆ ದತ್ತಕ್ರಿಯಾಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ.
1: ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರ?
0: ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ದಿವಸದ ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರು ಕೂಡ, ಬೆಂಗಳೂರಲ್ಲಾದಾಗಲೂ ಅಥವಾ ಪೀಠಾಪುರದಲ್ಲಿ ಹೈದರಾಬಾದ್ನಲ್ಲಿ ಎಲ್ಲಿ ಆದರೂ ಕೂಡ 5 ದಿವಸದ ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ, ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು ಅಂತ ಅವರೆಲ್ಲರೂ ಸೇರಿ ಒಂದ್ಸಲ ಮಾತಾಡೋದು, ಅವರಿಗಿನ್ನೂ ಈ ವರ್ಷವೆಲ್ಲ ಆಗಬೇಕಾಗಿರುವಂಥ ಸೇವೆಗಳ ಬಗ್ಗೆ ಒಂದ್ಸಲ ಜ್ಞಾಪಿಸಿ ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು ನಮ್ಮ ಮೈಸೂರಿನಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹೇಗೆ ನಾವು ಇನ್ನೂ ಹೆಚ್ಚಿಗೆ ತೊಗೊಂಡು ಹೋಗಬಹುದು ಮಕ್ಕಳ ಹತ್ರ, ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆಯ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ, ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನೀವು ಏನು ಬಳಸ್ತಾ ಇದ್ದೀರೋ, ಅದು ಇಂಗ್ಲೀಷ್ ಆಗಿರಲಿ ಅಲೋಪತಿ, ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡಿಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೋಡಿಕೊಂಡು ಆರ್ಗ್ಯಾನಿಕ್ ಅಂತ ಅಂತೀವಿ, ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಆ ಥರ ಬೆಳೆಸ್ತಾ ಇರೋವಂಥ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ, ಆಗ ಒಳ್ಳೆಯ ಆಹಾರ ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋವಂಥ ಈ ವಿಚಾರಗಳಲ್ಲಿ ಆಹಾರ ವಿಹಾರ ವಿಚಾರ ಈ ಮೂರರ ವಿಚಾರ ಆಯುರ್ವೇದ ಹಾಗೂ ಯೋಗ ಎರಡನ್ನು ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ.
1: ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ?
0: ಖಂಡಿತ, ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದ ಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾಯೋಗ ಉಪಾಧ್ಯಾಯರು ಅಂಥೇಳಿ, ಪ್ರಚಾರಕರು ಅಂಥೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ YCB ಜೊತೆಯಲ್ಲಿ ಕೂಡ ಕೈ ಜೋಡಿಸಿ, YCB ಸಂಸ್ಥೆ ಭಾರತದ ಸರ್ಕಾರದ YCB, ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟನ್ನು ತೊಗೋಬಹುದು, ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು YCB ಸರ್ಟಿಫಿಕೇಟನ್ನು ಕೂಡ ತೊಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದ್ರು ಉದ್ಯೋಗ ಬೇಕು ಅಂತಂದರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಜನ ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ, ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈ ಕಾಲು ತಿರುಚಿ ಹೋಗಿರುತ್ತೆ, ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ, ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತು, ಕತಾರು, ದುಬೈ, ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ, ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನೂ ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ, ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಭಯ ಪಡಬೇಡಿ. ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ, ನೀವು ಮೊದಲಿಂದ 8ನೇ ತರಗತಿಯಿಂದಲೇ ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನು ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ, ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ. ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ ಎಷ್ಟೋ ಜನ, ಇಲ್ಲಿ 100+ ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ.
1: ಇದು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ, ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು, ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ?
0: ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂಥೇಳಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡಬಹುದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12ನೇ ವರ್ಷವಾದ್ದರಿಂದ 1200 ಜನ ಶಿಕ್ಷಕರು, 120,000 ಜನ ಮೈಸೂರಿನಲ್ಲಿ ಎಲ್ಲ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಲ್ಲಿ 1000+ ಜನ ಬಂದು ಆಶ್ರಮದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಜಿಲ್ಯಾಂಡ್ನಲ್ಲಿ ಬಹಳ ದೊಡ್ಡ ದತ್ತಕ್ರಿಯಾ ಯೋಗ ಕೇಂದ್ರವಿದೆ. ಅಲ್ಲಿ ಪೂರ್ತಿ ದಿನವಿಡೀ ಬೆಳಗ್ಗೆ ಸೂರ್ಯೋದಯದಿಂದ ಪೂರ್ತಿ ದಿನ ಅಹೋರಾತ್ರ ಯೋಗಾಭ್ಯಾಸ ನಡೀತಾನೇ ಇರುತ್ತೆ. ಅದು ಲೈವ್ ಕೂಡ ಬರುತ್ತೆ, ಎಲ್ಲರೂ ನೋಡಬಹುದು. ಒಬ್ಬೊಬ್ಬರಾಗಿ ಒಂದೊಂದು ಬ್ಯಾಚ್ ಬ್ಯಾಚ್ ಆಗಿ ಬಂದು ಯೋಗಾಭ್ಯಾಸವನ್ನು ಮಾಡಿ ಹೋಗ್ತಾ ಇರ್ತಾರೆ. 108 ಸೂರ್ಯ ನಮಸ್ಕಾರ ಮಾಡೋದು ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30-40 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳಿದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಲಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷ್ಯಾ, ಸಿಂಗಾಪುರು ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದ್ದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ, ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು, ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ತಿರದ ಭಾನುವಾರದಲ್ಲಿ ಮಾಡಿ ಅನ್ನೋವಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತಕ್ರಿಯಾಯೋಗ ಯೋಗ ದಿನಾಚರಣೆ ಆಗಬೇಕು ಅನ್ನೋವಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ.
1: ಇದು ಕೇವಲ ಒಂದು ದಿವಸಕ್ಕೆ ಸೀಮಿತವಾಗಿಲ್ಲ ಸ್ವಾಮೀಜಿ, ಯೋಗ ಅನ್ನೋದು ನಿತ್ಯ ಯೋಗ ಆಗಬೇಕು ಅನ್ನೋದು. ಮತ್ತು ಈ ಬಾರಿಯ ಧ್ಯೇಯ ವಾಕ್ಯ ಅಂತಂದರೆ ಯೋಗವನ್ನು ಮಾಡ್ತಾ ನಿಮ್ಮ ವಯಸ್ಸನ್ನು, ಅಂದರೆ ಏನು ವೃದ್ಧಾಪ್ಯವನ್ನು ಆನಂದದಿಂದ ಕಳೀರಿ ಅನ್ನೋವಂಥದ್ದು ಈ ಬಾರಿಯ ಧ್ಯೇಯ ವಾಕ್ಯ ಕೂಡ. ನಿರಂತರತೆಯನ್ನು ತರೋದಕ್ಕೆ ಶ್ರೀಮಠದ ಕಾರ್ಯಕ್ರಮಗಳೇನು ಅಂದರೆ ಪ್ರತಿನಿತ್ಯ ಪ್ರತಿ ಕ್ಷಣ ವರ್ಷ ಪೂರ್ತಿ ಏನೇನು ಕಾರ್ಯಕ್ರಮಗಳು ನಡೀತವೆ?
0: ಈ ವರ್ಷ ಹೆಲ್ತಿ ಏಜಿಂಗ್ ಅಂತೇಳಿ ಮಾಡ್ತಾ ಇದ್ದಾರೆ, ತುಂಬ ವಿಶೇಷವಾಗಿ ಚೆನ್ನಾಗಿದೆ ಅದು. ಇದು ಒಂದು ದಿವಸದ್ದಲ್ಲ, ಒಂದು ದಿವಸ ಮಾಡಬೇಕು ಅಂತಂದರೆ ಇಡೀ ವರ್ಷ ಮಾಡಿರಬೇಕು, ಇಲ್ಲದ್ರೆ ಆ ಒಂದು ದಿವಸ ಅವ್ರು ಬಂದು ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರವರಿಗೆ ಆಯಾ ಟಾರ್ಗೆಟನ್ನು ಕೊಡೋದು, ನೀವು ನೋಡಿ ಈ ವರ್ಷ ಈ ಆಸನ ಮಾಡಬೇಕು, ಅಭ್ಯಾಸ ಮಾಡಿರಬೇಕು, ಒಂದು 3 ತಿಂಗಳಾದರೂ ಅಭ್ಯಾಸ ಮಾಡಬೇಕು, ಇಲ್ಲೇ ಅಲ್ಲಿ ಬಂದು ಸ್ಟೇಜ್ ಮೇಲೆ ಬಿದ್ದೋಗ್ಬಿಡ್ತಾರೆ. ಹಾಗಾಗಿ ಆ ದಿನ ಒಂದು ಒಂದು ಪ್ರದರ್ಶನ ಅನ್ನೋದು ಅವರಿಗೆ ಸ್ವಲ್ಪ ಒಂದು ಒಂದು ಆಸೆಯನ್ನು ತೋರಿಸೋ ಹಾಗೆ ಮಾಡಿಸಿಸ್ಬೇಕು, ಪ್ರತಿ ದಿವಸ ಯೋಗಾಭ್ಯಾಸ ಅನ್ನೋದನ್ನು ಅವರಲ್ಲಿ ಹೇಳ್ತಾ, ಈ ದಿನಕ್ಕೆ ಮಾತ್ರ ಅಲ್ಲ ದಿನಾನೂ ನೀವು ಯೋಗಾಭ್ಯಾಸ ಮಾಡಬೇಕು ಅನ್ನೋದನ್ನು ಎಲ್ಲರಿಗೂ ಕೂಡ ತಿಳಿಸಿ, ಎಲ್ಲ ಊರುಗಳಲ್ಲೂ ಕೂಡ ವಿಶೇಷವಾಗಿ ಹಳ್ಳಿಗಳಲ್ಲಿ, ಅಲ್ಲಿ ಅವರು ನೆನೆಸೋದು ನಾವು ರೈತರು ವ್ಯವಸಾಯ ಮಾಡ್ಕೊಂಡಿರ್ತೀವಿ, ಕಾಯ ಕಷ್ಟ ಮಾಡೋರು ನಾವು, ನಮಗೆ ಯಾಕೆ ಇವೆಲ್ಲ ಅನ್ನೋವಂಥ ಒಂದು ಅಭಿಪ್ರಾಯದಲ್ಲಿರ್ತಾರೆ. ಅವರು ಬೆಳಗ್ಗೆಯಿಂದ ಪಾಪ ತುಂಬ ಕಷ್ಟಪಟ್ಟು ರಾತ್ರಿಗೆ ಇನ್ನು ಮತ್ತೆ ನಿದ್ರೆ ಬರ್ತಿಲ್ಲ ಅಂಥೇಳಿಯೋ ಅಥವಾ ಈ ಮೈಕೈ ನೋವು ಮರೆಯಕ್ಕೆ ಅಂಥೇಳಿ ಕೆಲವರು ಕೆಲವು ದುಶ್ಚಟಗಳಿಗೆ ಅಭ್ಯಾಸಗಳಿಗೆ ಅವರು ವಶವಾಗ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಹೋಗಿ ನೋಡ್ರಪ್ಪ ಇದು ಯಾಕೆ ಆ ಥರ ಅನಿಸ್ತಾ ಇದೆ ಅಂತಂದರೆ, ಶರೀರ ಕಷ್ಟಪಡ್ತು ಆದರೆ ಮನಸ್ಸಿಗೆ ಏನೂ ಆಗಲಿಲ್ಲ, ಆ ಮನಸ್ಸು ಚೆನ್ನಾಗಿರಬೇಕು, ಬುದ್ಧಿ ಚೆನ್ನಾಗಿರಬೇಕು, ಯೋಗ ಮಾಡಿ ಅಂತ ಹೇಳಿ ಅವರಿಗೂ ಕೂಡ ಯೋಗಾಭ್ಯಾಸ ಮಾಡಿಸಿ ಹಳ್ಳಿಗಳಲ್ಲಿ ಮಾಡಿದಾಗ ಹಳ್ಳಿ ಆರೋಗ್ಯವಾಗಿದ್ದರೆ ದೇಶವೆಲ್ಲ ಆರೋಗ್ಯವಾಗಿರುತ್ತೆ. ಅವರು ಕೂಡ ಈಗ ಪ್ರಾರಂಭ

0: ಆರಂಭ ಮಾಡಿ ಬಹಳ ಶ್ರದ್ಧೆಯಿಂದ ತುಂಬ ಚೆನ್ನಾಗಿ ಆಸನಗಳೆಲ್ಲ ಹಾಕ್ತಾ ಇದ್ದಾರೆ. ಹಾಗಾಗಿ ಇತ್ತ ನಗರಗಳಲ್ಲೂ ಆಗಬೇಕು, ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಆಗಬೇಕು, ಹಳ್ಳಿಗಳಲ್ಲೂ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆಯಾ ರಂಗಗಳಲ್ಲಿ ಪ್ರಚಾರವಾಗ್ತಾ ಇದೆ.
1: ಈ ಒಂದು ಯೋಗ ಚಿಂತನೆ, ದತ್ತಕ್ರಿಯಾ ಯೋಗವನ್ನು ತಮಗನ್ಸುತ್ತ ಸ್ವಾಮೀಜಿ, ಚಿಕ್ಕ ವಯಸ್ಸಿನಿಂದಲೇ ಮಾಡಿದರೆ ಮುಂದೆ ಅವರು ಪ್ರವರ್ಧಮಾನಕ್ಕೆ ಬಂದಾಗ ಉತ್ತಮವಾದ ಆರೋಗ್ಯ, ಉತ್ತಮವಾದ ಆಲೋಚನೆ, ಉತ್ತಮವಾದ ಚಿಂತನೆಯನ್ನು ಇಟ್ಕೋಬೋದು, ಇದನ್ನು ಶಾಲಾ ಪಠ್ಯದಲ್ಲಿ ಸೇರಿಸಿದರೆ ಒಳ್ಳೆಯದು, ಈ ತರಹದ ಆಲೋಚನೆಗಳೇನಾದರೂ ತಮಗಿದೆಯಾ?
0: ಖಂಡಿತ ಬೇಕು, ಶಾಲೆಯಲ್ಲೇ ಬರಬೇಕು. ಶಾಲೆಯಲ್ಲಿ ಬಂದಾಗ ಆ ಮಕ್ಕಳು ಆಗಿನಿಂದೇ ಅಭ್ಯಾಸ ಮಾಡಿದ್ರೆ ಇನ್ನು ಅವರ ಜೀವನವೆಲ್ಲ ಹಸನವಾಗಿರುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದು ನಮಗೆ ಬೇಡ ಅನ್ನೋವಂಥ ವಿಧಾನ ಇರಬಾರ್ದು. ಏನಿದ್ರೂ ಅಲ್ಲಿದ್ದರೂ ಪುಸ್ತಕ ಬರೆಯೋದು, ಕಂಠಪಾಠ ಮಾಡೋದು, ಬರೆಯೋದು, ಸರ್ಟಿಫಿಕೇಟ್ ತಂದುಕೊಳ್ಳೋದು, ಬರೀ ಅಲ್ಲಿವರೆಗೂ ಮಾತ್ರ ಸೀಮಿತವಾಗಿರಬಾರ್ದು. ಶಾಲೆಯಲ್ಲಿ ತಪ್ಪದೆ ನಮ್ಮ ಯೋಗ ಅಭ್ಯಾಸವಾಗಬೇಕು. ಹಾಗೂ ಭಗವದ್ಗೀತಾ ಅಂಥ ಗ್ರಂಥಗಳನ್ನು ಕೂಡ ಭಗವಂತನ ಒಂದೊಂದು ಅಧ್ಯಾಯಕ್ಕೂ ಯೋಗ ಯೋಗ ಅಂತ ಹೇಳಿ ಹೆಸರಿಟ್ಟಿದ್ದಾನೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಎಲ್ಲದಕ್ಕೂ ಯೋಗ ಯೋಗ ಅಂತಲೇ ಸ್ವಾಮಿ ಹೆಸರನ್ನು ಇಟ್ಟಿದ್ದಾನೆ. ಹಾಗಾಗಿ ಆ ಭಗವದ್ಗೀತೆಯ ಪ್ರಚಾರವೂ ಆಗಬೇಕು, ಅಲ್ಲಿ ಭಗವಂತನ ಹೇಳಿರುವಂಥ ಆ ಯೋಗದ ಪ್ರಚಾರವೂ ಆಗಬೇಕು. ಹೀಗೆ ಎಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸೋದ್ರಿಂದ ಈಗಿನ ಕಾಲದಲ್ಲಿ ನಾವು ತುಂಬ ದುಃಖ ಪಡುವಂಥದ್ದು, ಕೇಳಿ ಬಹಳ ಬೇಜಾರಾಗುವಂಥದ್ದು, ಈ ಮಾದಕ ವಸ್ತುಗಳ ಒಂದು ವಿಪರೀತವಾದ ಹಾವಳಿ ಜಾಸ್ತಿಯಾಗಿದೆ. ನಾವು ನೋಡ್ತಾ ಇರ್ತೀವಿ, ಇತ್ತೀಚೆಗೆ ಮೈಸೂರಲ್ಲೂ ಕೂಡ ಎಷ್ಟೋ ಕೋಟಿಗಟ್ಟಲೆ ಹಿಡ್ಕೊಂಡಿದ್ದಾರೆ ಅಂಥೇಳಿ. ಇದೆಲ್ಲ ಎಲ್ಲಿ ಹೋಗ್ತಾ ಇದೆ? ಯಾರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ? ಯಾರನ್ನು ಇವರು ಟಾರ್ಗೆಟ್ ಮಾಡಿದ್ದಾರೆ? ಮಕ್ಕಳು. ಆ ಮಕ್ಕಳನ್ನು ಹಾಳು ಮಾಡೋಕ್ಕೋಸ್ಕರ ಅಂಥೇಳಿ ಇವೆಲ್ಲ ಬರ್ತಾ ಇವೆ. ಯೋಗಾಭ್ಯಾಸ ಮಾಡಿದ ಮಕ್ಕಳು ಖಂಡಿತ ಆ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೇನೋ ಸಂತೋಷ ಬರುತ್ತೆ ಅಂತ ಅಂದ್ಕೊಂಡವನು ಮಾತ್ರ ಅಲ್ಲಿ ಹೋಗ್ತಾನೆ. ಯೋಗದಿಂದ ತಾನಾಗೆ ಒಳಗಿರೋ ಆನಂದವನ್ನು ಪಡ್ಕೊಳ್ಳೋನು ಇನ್ನು ಹೊರಗಡೆ ಆನಂದವನ್ನು ಹುಡ್ಕೋದೇ ಇಲ್ಲ. ಹಾಗಾಗಿ ಮಕ್ಕಳಲ್ಲಿ ಖಂಡಿತ ಬೇಕು, ಅವರಲ್ಲಿ ಒಂದು ಒಳ್ಳೆಯ ಶಿಸ್ತನ್ನು ತರುತ್ತೆ ಇದು. ಈ ಕೆಟ್ಟ ಅಭ್ಯಾಸಗಳ ಕಡೆ ಹೋಗಬೇಕು ಅನ್ನೋಂಥ ಆಲೋಚನೆ ಕೂಡ ಮಕ್ಕಳಿಗೆ ಬರೋದಿಲ್ಲ. ಹಾಗಾಗಿ ಶಾಲೆಯಲ್ಲಿ ಹಾಗೆ ಪ್ರಾರ್ಥನಾ ಅಂತ ಹೇಳಿ ಮಾಡಿಸ್ತಾರೋ, ಅದೇ ಸಮಯದಲ್ಲಿ ಸೂರ್ಯ ನಮಸ್ಕಾರ ಆದರೂ ಮಕ್ಕಳಿಂದ ಮಾಡಿಸ್ಬೇಕು ಎಲ್ಲ ಶಾಲೆಗಳಲ್ಲಿ. ಅದಕ್ಕೆ ಬೇರೆ ಏನಾದರೂ ಹೆಸರಿಡಿ, ತೊಂದರೆ ಇಲ್ಲ. ಆದರೆ ಆ ಯೋಗಾಭ್ಯಾಸ ಅನ್ನೋದನ್ನಂತೂ ಖಂಡಿತ ಆಗಲೇಬೇಕು, ಮಾಡಿಸ್ಲೇಬೇಕು. ಆಗ ಎಲ್ಲ ಶಾಲೆಗಳು, ಎಲ್ಲ ಶಾಲಾ ಮಕ್ಕಳು, ಸಮಾಜವೆಲ್ಲ ಚೆನ್ನಾಗಿರುತ್ತೆ.
1: ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ, ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ?
0: ನನಗೆ 7 ವರ್ಷ ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದು 2-3 ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನು ಕಲಿತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದರು. ಅಂದರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ, ಗಾಯತ್ರಿಯವರು, ಅನಂತರಾಮಕೃಷ್ಣ ಅಂಥೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳು ಅವೆಲ್ಲ. ಅವೆಲ್ಲ ಕಲೀಲೇಬೇಕು, ಮತ್ತು ಸ್ವಾಮೀಜಿಯವ್ರ ಹತ್ರ ಹೋಗಬೇಕು ಅಂದರೆ ಕಲಿಯಬೇಕು. ಕಷ್ಟ ಅದು, ಈಗ ಬರಲ್ಲ ಅದು, ಎ ಗ್ರೂಪಲ್ಲ ಅದು, ಸಿ ಗ್ರೂಪ್ಗೆ ಹೋದಾಗಲೇ ಬರೋದು ಅಂತ. ಇಲ್ಲ, ನನಗೆ ನೀವು ಕಲಿಸ್ಲೇಬೇಕು, ನಾನು ಸ್ವಾಮೀಜಿ ಹತ್ರ ಹೋಗಬೇಕು. ಹಾಗೆ ಕಲಿತು ಅದನ್ನು ಒಂದು 2-3 ತಿಂಗಳಾಯಿತು ಕಲಿಯೋಕ್ಕೆ. ಅದು ಕೂತ್ಕೊಳ್ಬೇಕಲ್ಲ ಆಸನ, ಬಿದ್ದೋಗ್ಬಿಡ್ತು. ಅದನ್ನು ಕಲಿತು ಆಗ ಸ್ವಾಮೀಜಿಯವ್ರಿಗೆ ತೋರಿಸ್ದ, ಇನ್ನು ಮುಂದೆ ನೀನು ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ಹಾಗೆ ಆಗಿರೋಂಥ ಬದಲಾವಣೆಗಳನ್ನು ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ಥರದ್ದೆಲ್ಲ ಇರುತ್ತೆ ತುಂಬ ಚಾತುರ್ಮಾಸ್ಯದಲ್ಲಿ. ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂಥ ಶ್ರಮ, ಏನೇನು ಕಷ್ಟಗಳು ತೊಂದರೆಗಳು, ಅದನ್ನು ಗೆಲ್ಲುವಂಥದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆಯ ವ್ಯಾಯಾಮ ಇಲ್ಲ ಅಂತಿಲ್ಲ, ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ, ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ, ಮೊನ್ನೆ 6 ಗಂಟೆ ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ, ಆ ಯೋಗದ ಶಕ್ತಿ. ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ.
1: ಅಂತಿಮವಾಗಿ ತಮ್ಮ ಸಂದೇಶ?
0: ಸಂದೇಶ, ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು, ಆರು ಯೋಗ್ಯವಾಗಿರಬೇಕು ಅಂತಂದರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೇನಾದ್ರೂ ಉಪಯೋಗ ಆಗುತ್ತೆ, ಸಮಾಜಕ್ಕೇನಾದ್ರೂ

0: ಕ್ರಮಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ ವಿಷದವಾಗಿ ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ.
1: ತುಂಬ ಸಂತೋಷ.
2: ಇದುವರೆಗೆ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.
3: ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ.
2: ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು.

0: ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ.
1: ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ.
0: ಸಂಕಲನ ತೇಜಸ್ವಿನಿ ಗಿರೀಶ್.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ 9:30:25. FM 100.6, ಇದು ಆಕಾಶವಾಣಿ ಮೈಸೂರು. ಈಗ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ವಿಚಾರಧಾರೆ.
3: ನನ್ನ ಮಗ ಮಣಿಲಾಲನಿಗೆ ಬಂದಿದ್ದ ಖಾಯಿಲೆ ಗುಣವಾಯಿತು, ಆದರೆ ಗಿರ್ಗಾವನ ಮನೆ ವಾಸಕ್ಕೆ ಅನುಕೂಲ ಆಗಿಲ್ಲ ಎಂಬುದನ್ನು ನಾನು ಕಂಡುಕೊಂಡೆ. ಅದರಲ್ಲಿ ಸಾಕಷ್ಟು ಬೆಳಕೂ ಇರಲಿಲ್ಲ. ಆದ್ದರಿಂದ ರೇವಾಶಂಕರ್ ಜಗಜೀವನ್ರೊಂದಿಗೆ ಆಲೋಚಿಸಿ ನಾನು ಬೊಂಬಾಯಿಯ ಒಂದು ಬಡಾವಣೆಯಲ್ಲಿ ಗಾಳಿ ಹಾಗೂ ಬೆಳಕು ಚೆನ್ನಾಗಿರುವ ಒಂದು ಬಂಗಲೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕು ಎಂದು ನಿಶ್ಚಯ ಮಾಡಿದೆ. ಬಾಂದ್ರಾ ಮತ್ತು ಸಾಂತಾಕ್ರೂಸ್ ಈ ಬಡಾವಣೆಗಳಲ್ಲೆಲ್ಲ ನಾನು ತಿರುಗಾಡಿದೆ. ಬಾಂದ್ರಾದಲ್ಲಿ ಘಾಟ್ಕೋಪರ್ ಮತ್ತು ಅದರ ಸಮೀಪದ ಸ್ಥಳಗಳು ಸಮುದ್ರದಿಂದ ದೂರಾಗಿದ್ದವು. ಕೊನೆಯಲ್ಲಿ ಸಾಂತಾಕ್ರೂಸ್ನಲ್ಲಿ ನಮಗೆ ಒಂದು ಒಳ್ಳೆಯ ಮನೆ ಸಿಕ್ಕಿತು. ಆರೋಗ್ಯದ ದೃಷ್ಟಿಯಿಂದ ಅದು ಅತ್ಯುತ್ತಮವಾದುದೆಂದು ಅದನ್ನು ಬಾಡಿಗೆಗೆ ತೆಗೆದುಕೊಂಡೆ. ನಾನು ಸಾಂತಾಕ್ರೂಸ್ನಿಂದ ಚರ್ಚ್ಗೇಟ್ಗೆ ಒಂದು ಪ್ರಥಮ ದರ್ಜೆಯ ಸೀಸನ್ ಪಾಸನ್ನ ತೆಗೆದುಕೊಂಡೆ. ನಾನು ಕುಳಿತಿದ್ದ ಗಾಡಿಯಲ್ಲಿ ನಾನೊಬ್ಬನೇ ಪ್ರಥಮ ದರ್ಜೆಯ ಪ್ರಯಾಣಿಕ ಎಂದು ಅನೇಕ ದಿನ ನಾನು ಹೆಮ್ಮೆಯಿಂದ ಹೇಳಿಕೊಂಡಿದ್ದೂ ಉಂಟು. ಅನೇಕ ದಿನಗಳು ಬಾಂದ್ರಾಕ್ಕೆ ನಡೆದುಕೊಂಡು ಹೋಗಿ ಅಲ್ಲಿಂದ ಚರ್ಚ್ಗೇಟ್ಗೆ ವೇಗವಾಗಿ ಹೋಗುತ್ತಿದ್ದ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದೆ. ನಾನು ನಿರೀಕ್ಷಿಸುವುದಕ್ಕಿಂತ ಚೆನ್ನಾಗಿಯೇ ನನ್ನ ವೃತ್ತಿಯಲ್ಲಿ ನನಗೆ ಏಳಿಗೆ ಉಂಟಾಯಿತು. ನನ್ನ ದಕ್ಷಿಣ ಆಫ್ರಿಕಾದ ಕಕ್ಷಿದಾರರು ನನಗೆ ಆಗಾಗ್ಗೆ ಕೆಲಸವನ್ನು ವಹಿಸುತ್ತಿದ್ದರು. ಆದ್ದರಿಂದ ನನ್ನ ಜೀವನಕ್ಕೆ ಸಾಕಾಗುವಷ್ಟು ಹಣ ಸಂಪಾದನೆಯಾಗುತ್ತಿತ್ತು. ನನಗೆ ಇನ್ನೂ ಹೈಕೋರ್ಟ್ಗೆ ಸಂಬಂಧಪಟ್ಟ ಮೊಕದ್ದಮೆ ಯಾವುದೂ ಸಿಕ್ಕಿರಲಿಲ್ಲ. ಆದರೂ ಆ ಕಾಲದಲ್ಲಿ ನಡೆಯುತ್ತಿದ್ದ ಮೂಟ್ ಅಂದರೆ ಚರ್ಚಾಕೂಟಗಳಿಗೆ ನಾನು ಹೋಗುತ್ತಿದ್ದೆ, ಆದರೆ ಅದರಲ್ಲಿ ನಾನು ಭಾಗವಹಿಸುತ್ತಿರಲಿಲ್ಲ. ಜಮಿಯತ್ ರಾಮ್ ನಾನಾಭಾಯಿಯವರು ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದುದು ನನಗೆ ಜ್ಞಾಪಕವುಂಟು. ಇತರ ಹೊಸ ಬ್ಯಾರಿಸ್ಟರ್ಗಳಂತೆ ಹೈಕೋರ್ಟ್ನಲ್ಲಿ ಮೊಕದ್ದಮೆಗಳು ನಡೆಯುವುದನ್ನು ನಾನು ನೋಡಲು ಹೋಗುತ್ತಿದ್ದೆ. ಜ್ಞಾನಾರ್ಜನೆಗಿಂತ ಹೆಚ್ಚಾಗಿ ಸಮುದ್ರದಿಂದ ಬೀಸುತ್ತಿದ್ದ ತೂಕಡಿಕೆ ಬರಿಸುವ ಗಾಳಿಯ ಸುಖವನ್ನು ಅನುಭವಿಸುವುದಕ್ಕಾಗಿ ನಾನು ಹೋಗುತ್ತಿದ್ದೆ ಎಂದು ಹೇಳಬಲ್ಲೆ. ಈ ಆನಂದವನ್ನು ಅನುಭವಿಸುತ್ತಿದ್ದವನು ನಾನೊಬ್ಬನೇ ಅಲ್ಲ ಎಂಬುದು ನನಗೆ ಕಾಣುತ್ತಿತ್ತು. ಅದೇ ಫ್ಯಾಷನ್ ಆಗಿದ್ದರಿಂದ ಅದರಲ್ಲಿ ನಾಚಿಕೆಗೇನು ಕಾರಣವಿರಲಿಲ್ಲ. ನಾನು ಹೈಕೋರ್ಟಿನ ಪುಸ್ತಕ ಭಂಡಾರವನ್ನು ಉಪಯೋಗ ಮಾಡಿಕೊಳ್ಳತೊಡಗಿದೆ. ನನಗೆ ಹೊಸ ಹೊಸ ಜನರ ಪರಿಚಯವೂ ಆಗುತ್ತಿತ್ತು. ಬಹಳ ಬೇಗ ಹೈಕೋರ್ಟ್ ಕೆಲಸ ಸಹ ನನಗೆ ದೊರಕುವುದು ಎಂದು ನಾನು ಭರವಸೆಯನ್ನು ತಳೆದೆ. ಹೇಗೆ ಒಂದು ಕಡೆ ನನ್ನ ವೃತ್ತಿಯಲ್ಲಿ ನನಗೆ ತಕ್ಕ ಮಟ್ಟಿಗೆ ನಿಶ್ಚಿಂತೆ ಉಂಟಾಯಿತು, ಮತ್ತೊಂದು ಕಡೆ ಗೋಖಲೆಯವರು ನನ್ನನ್ನು ಮರೆಯದೆ ನನಗಾಗಿ ತಮ್ಮ ಸ್ವಂತ ಏರ್ಪಾಡುಗಳನ್ನು ಮಾಡತೊಡಗಿದ್ದರು. ಅವರು ವಾರಕ್ಕೆ 2-3 ಸಲ ನನಗೆ ಪರಿಚಯ ಮಾಡಿಸಬೇಕಾದವರ ಜೊತೆಯಲ್ಲಿ ಬಂದು ಅವರ ಪರಿಚಯವನ್ನು ನನಗೆ ಮಾಡಿಸುತ್ತಿದ್ದರು ಮತ್ತು ನನ್ನನ್ನು ನೋಡಿ ತಮ್ಮ ಕಾರ್ಯಕ್ರಮ ವಿಧಾನಗಳನ್ನೆಲ್ಲ ನನಗೆ ತಿಳಿಸಿ ಹೋಗುತ್ತಿದ್ದರು. ಆದರೆ ದೇವರು ನನ್ನ ಯೋಜನೆಗಳು ನಡೆಯಲು ಯಾವಾಗಲೂ ಅವಕಾಶವನ್ನು ಕೊಡಲಿಲ್ಲ ಎಂದೇ ಹೇಳಬಹುದು. ಅವನು ಅವುಗಳನ್ನು ತನಗೆ ತೋರಿದಂತೆ ನಡೆಸಿದ್ದಾರೆ. ಹೀಗೆ ನನ್ನ ಏರ್ಪಾಡಿನಂತೆ ನಾನು ಸ್ಥಿರವಾಗಿ ನಿಲ್ಲಬೇಕೆಂದು ನಿಶ್ಚಯಿಸಿದ್ದಾಗ ದಕ್ಷಿಣ ಆಫ್ರಿಕಾದಿಂದ ಅನಿರೀಕ್ಷಿತವಾಗಿ ಒಂದು ತಾರು ನನಗೆ ಬಂದಿತು. ಅದರಲ್ಲಿ ಹೀಗೆ ಬರೆದಿತ್ತು: ಮಿಸ್ಟರ್ ಚೇಂಬರ್ಲೇನರು ಬರುವವರಿದ್ದಾರೆ, ದಯವಿಟ್ಟು ಕೂಡಲೇ ಹೊರಟು

ನಾನು ಅವರಿಗೆ ಕೊಟ್ಟ ವಾಗ್ದಾನ ನನ್ನ ನೆನಪಿನಲ್ಲಿ ಇತ್ತು. ಅವರು ಹಣ ಕಳುಹಿಸಿದ ಕೂಡಲೇ ತಕ್ಷಣ ಹೊರಡುತ್ತೇನೆ ಎಂದು ಪ್ರತ್ಯುತ್ತರ ಕೊಟ್ಟೆ. ಅವರು ತತ್ಕ್ಷಣವೇ ಹಣವನ್ನು ಕಳಿಸಿದರು. ನಾನು ನನ್ನ ಕೊಠಡಿಗಳನ್ನು ಬಿಟ್ಟುಕೊಟ್ಟು ದಕ್ಷಿಣ ಆಫ್ರಿಕಾಕ್ಕೆ ಮತ್ತೆ ಹೊರಟೆ.

0: ಇದುವರೆಗೆ ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮದಲ್ಲಿ ಗಾಂಧೀಜಿಯವರ ವಿಚಾರಧಾರೆ ಹಾಗೂ ಭಜನ್ ಕೇಳಿದಿರಿ. ಸಮಯ 9:36. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
0: ಚಿತ್ರ ಶುಕ್ಲಾಂಬರಧರಂ. ಗಾಯಕರು ಹೇಮಂತ್ ಹಾಗೂ ಮಹಾಲಕ್ಷ್ಮಿ. ಗೀತೆಗೆ ಸಾಹಿತ್ಯ ಒದಗಿಸಿದ್ದಾರೆ SS ಜಗನ್ನಾಥ್. ಸಂಗೀತ SP ಚಂದ್ರಕಾಂತ್ ಅವರಿಂದ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು.
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ.
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಧನ್ ಧನ ಧನ್ ಚಿತ್ರಕ್ಕಾಗಿ ಅನುರಾಧ ಭಟ್ ಅವರೊಂದಿಗೆ ಸಂತೋಷ್ ವೆಂಕಿಯವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಕೆ ಎಂ ರಾಮನಾರಾಯಣ ಅವರದ್ದು, ಸಾಯಿ ಕಾರ್ತಿಕ್ ಸಂಗೀತ ಜೋಡಿಸಿದ್ದಾರೆ.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
1: ಮತ್ತೀಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ. ಆ ಎರಡು ತುಂಡ ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬೋದು? ಒಂದು ಮರದ ದಿಮ್ಮಿ ಇರುತ್ತೆ.
0: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಸಂಗೀತ್ ಸಾಗರ್ ಅವರು ಗೀತೆ ಬರೆದು ಸಂಗೀತ ಕೇಳಬಡಿಸಿರುವ ಅವನಂದ್ರೆ ಅವನೇ ಚಿತ್ರದ ಹಾಡು. ಗಾಯಕರು ಬದರಿ ಪ್ರಸಾದ್.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ. ಶ್ರೀಚಂದ್ರ ಅವರು ಬರೆದು ಎಲ್ಎನ್ ಶಾಸ್ತ್ರಿಯವರು ಸಂಗೀತಕ್ಕೆ ಅಳವಡಿಸಿರುವ ಆಂಟಿ ಪ್ರೀತ್ಸೆ ಚಿತ್ರದ ಹಾಡು.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್.

ಶ್ರೋತೃಗಳಿಗೆ ಗಮನಿಸಿ, ಇಂದು ಸಂಜೆ 4:30ಕ್ಕೆ ಪ್ರಸಾರವಾಗುವ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳನ್ನು ಕುರಿತು ಮೈಸೂರಿನ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆಗಿರುವ ಡಾಕ್ಟರ್ MN ನಾಗೇಂದ್ರ ಪ್ರಸಾದ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗಿನ ಸಂವಾದದ ಮೊದಲ ಭಾಗ ಕೇಳುತ್ತೀರಿ. ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ. ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನವಿದೆ. ಪ್ರಸ್ತುತಪಡಿಸುತ್ತಾರೆ ಅರ್ಚನಾ ಪಿ ಆರ್ಯ.

ಸಮಯ 10:20. FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ವಯಲಿನ್ ನುಡಿಸಿದ್ದಾರೆ ಅದಿತಿ ಕೃಷ್ಣ ಪ್ರಕಾಶ್, ಮೃದಂಗ ನುಡಿಸಿದ್ದಾರೆ ತುಮಕೂರು ಬಿ ರವಿಶಂಕರ್, ಮೋರ್ಚಿಂಗ್ ವಿಕ್ರಮ್ ಭಾರದ್ವಾಜ್ ಅವರಿಂದ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಪುರಂದರದಾಸರ ದೇವರ ನಾಮ, ವಂದಿಸುವುದಾದಿಯಲ್ಲಿ ಗಣನಾಥನ ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಇದಕ್ಕೊಂಟು, ರಾಗ ನಾಟ ಖಂಡಚಾಪುತಾಳ.

ಇನ್ನು ಮುಂದೆ ಕೇಳಿ ಬಳ್ಳಾರಿ ಶೇಷಗಿರಿ ಆಚಾರ್ಯವರ ರಚನೆ ಗುರುಚರಣಂ ಭಜರೆ, ರಾಗ ಗಾಂಗೆಯ ಭೂಷಣಿ, ಆದಿತಾಳ.

ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಗೌರಿ ಮನೋಹರಿ ರಾಗ ಖಂಡಚಾಪು ತಾಳದಲ್ಲಿ ತ್ಯಾಗರಾಜರ ಕೃತಿ ಗುರುಲೇಖ ಎಟುವಂಟಿ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದ್ದವರು ಅದಿತಿ ಕೃಷ್ಣ ಪ್ರಕಾಶ್, ಮೃದಂಗ ನುಡಿಸಿದ್ದವರು ತುಮಕೂರು ಬಿ ರವಿಶಂಕರ್, ಮೋರ್ಚಿಂಗ್ ನುಡಿಸಿದ್ದವರು ವಿಕ್ರಮ್ ಭಾರದ್ವಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಶ್ರೋತೃಗಳ ಗಮನಿಸಿ, ಮಧ್ಯಾಹ್ನ 3 ಗಂಟೆಗೆ ಪ್ರಸಾರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿಯವರ ನಿರ್ದೇಶನದಲ್ಲಿ ವಾದ್ಯವೃಂದ ಪ್ರಸಾರವಾಗಲಿದೆ. ರಾತ್ರಿ 9:30 ಬಿತ್ತರವಾಗುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. ಸಮಯ 10:32. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಚಾಹತ್ ಚಿತ್ರಕ್ಕಾಗಿ ಕುಮಾರ್ ಸಾನು ಅವರು ಹಾಡಿರುವ ಗೀತೆಯನ್ನು ಮೊದಲಿಗೆ ಕೇಳೋಣ. ನಿದಾ ಫಜ್ಲಿ ಅವರ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅನು ಮಲೇಕ್.

हाय हमें यूं देखना, ऐसा ना हो बदनाम हो जाए, ये मुमकिन है इसी का कल

ಶ್ರೋತೃಗಳ ಗಮನಿಸಿ, ಇದೇ ತಿಂಗಳು 8ರಂದು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದ ಬಾನುಲಿ ವರದಿ ಇಂದು ಸಂಜೆ 5:05 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಗಲಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಯೇ ದಿಲ್ಲಗಿ ಚಿತ್ರಕ್ಕಾಗಿ ಪಂಕಜ್ ಉದಾಸ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ದಿಲೀಪ್ ಸೇನ್ ಸಮೀರ್ ಸೇನ್.

ಶ್ರೋತೃಗಳು ಗಮನಿಸಿ, ಇದೇ ತಿಂಗಳು 8ರಂದು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದ ಬಾನುಲಿ ವರದಿ ಇಂದು ಸಂಜೆ 5:05 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಗಲಿದೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಸಡಕ್ ಚಿತ್ರಕ್ಕಾಗಿ ಬಾರ್ಡರ್ ಚಿತ್ರಕ್ಕಾಗಿ ಅಲ್ಕಾ ಯಾಜ್ಞಿಕ್ ಹಾಗೂ ಸೋನು ನಿಗಮ್ ಅವರು ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯವನ್ನು ಅನು ಮಲಿಕ್ ಸಂಗೀತ ಕೇಳಬಡಿಸಿದ್ದಾರೆ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 11 ಗಂಟೆ. ಪ್ರೀತಿಯ ಕೇಳುಗರಿಗೆಲ್ಲ ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನ, ಪ್ರಸ್ತುತಿ ಅರ್ಚನಾ ಪಿ ಆರ್ಯ.

ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದು ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ ಸಂಬಂಧ ನೆನಪು ಪ್ರೇರಣೆಗಳ ಕಥನವನ್ನು ಹೊತ್ತು ಮತ್ತೆ ನಾನು ನಿಮ್ಮೆಲ್ಲರ ಮೆಚ್ಚಿನ ಮೈಸೂರು ಬಾನುಲಿಯ ಸವಿಯುಲಿ ಅರ್ಚನಾ ಆರ್ಯ ಬಂದಿದ್ದೀನಿ. ಏನಿದು ಋತುಮಾನ ಅಂತ ಹೇಳಿದ್ರೆ, ಪ್ರತಿ ತಿಂಗಳ 2ನೇ ಶುಕ್ರವಾರ 11 ರಿಂದ 12 ನಿಮ್ಮೆಲ್ಲರ ಮನದಾಳದ ಮಾತುಗಳಿಗೆ, ನಿಮ್ಮೆಲ್ಲರ ಮನದಲ್ಲಿರುವಂತಹ ನೆನಪುಗಳಿಗೆ, ನಿಮ್ಮೆಲ್ಲರಿಗೂ ಜೀವನದಲ್ಲಿ ಪ್ರೇರಣೆ ಕೊಡುವಂತಹ ವಸ್ತು ವಿಷಯ ವ್ಯಕ್ತಿಗಳಿಗೆ ನಾನು ಪದಗಳಾಗಿ ಜೊತೆಯಾಗಿರ್ತೀನಿ. ನೆನಪಿರಲಿ, ಪ್ರತಿ ತಿಂಗಳ 2ನೇ ಶುಕ್ರವಾರ ಋತುಮಾನ ನಿಮ್ಮೊಂದಿಗಿರಲಿದೆ. ಏನಪ್ಪ ಇದರ ವಿಶೇಷ, ಯಾಕೆ ಋತುಮಾನ ಅಂತ ಹೇಳಿ ಹೆಸರಿಟ್ಟಿರೋದು, ಯಾಕೆ ಅದಕ್ಕೆ ಸಂಬಂಧ ಪ್ರೇರಣೆ ನೆನಪುಗಳ ಕಥನ ಅಂತ ಹೆಸರಿಟ್ಟಿರೋದು ಅಂದರೆ, ಋತುಮಾನ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ವರ್ಷದಲ್ಲಿ ಎಷ್ಟು ಋತುಗಳಿವೆ, ಆಯಾಯ ಋತುವಿನಲ್ಲಿ ಪ್ರಕೃತಿಯಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅಂತ ಹೇಳಿ, ಆ ಥರದ ಬದಲಾವಣೆಗಳ ಜೊತೆ ಜೊತೆಗೆ ನಾವು ಕೂಡ ಸಾಕ್ತಾ ಇರ್ತೀವಿ. ಇನ್ನು ಸಂಬಂಧಗಳು ಈಗ ಯಾವ ಹಂತದಲ್ಲಿವೆ, ಅದನ್ನು ಹೇಗೆ ಸುಧಾರಣೆ ಮಾಡ್ಕೊಳ್ಬಹುದು, ಸುಧಾರಿಸ್ಕೊಂಡ ನಂತರದಲ್ಲಿ ಅದನ್ನು ಇನ್ನೂ ಹೇಗೆ ನಳನಳಿಸೋ ಹಾಗೆ ಮಾಡ್ಕೊಳ್ಬಹುದು ಅನ್ನೋದು ಒಂದು ವಿಚಾರ. ಆದರೆ ಪ್ರೇರಣೆ, ನಾವು ಪ್ರೇರಣೆಗೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಹುಡುಕೊಂಡು ಹೋಗ್ತೀವಿ. ಆದರೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ತಂದೆ ತಾಯಿ ಅಣ್ಣ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಮನೆ ಕೆಲಸಕ್ಕೆ ಬರುವಂತಹ ಯಾರೇ ಆಗಿರ್ಬೋದು, ಅವರು ಕೂಡ ಪ್ರೇರಣೆಯನ್ನು ನೀಡೇ ನೀಡ್ತಾರೆ. ಹಾಗಾಗಿ ಹೀಗೆ ನಮಗೆ ಪ್ರೇರಣೆ ಆದಂಥವರ ಕಥೆಯನ್ನು ನೀವು ನನ್ನ ಜೊತೆಗೆ ಹಂಚ್ಕೊಳ್ಬಹುದು. ಇನ್ನು ನೆನಪುಗಳು ಅಂತ ಹೇಳಿದ್ರೆ, ಪ್ರತಿ ದಿನ ಅಂದರೆ ಪಾಸ್ಟ್ ಭೂತಕಾಲದಲ್ಲಿ ಏನೇ ನಡೆದಿದ್ರು ಅದೆಲ್ಲದರ ನೆನಪನ್ನು ಮೆಲಕು ಹಾಕ್ತಾ ಹಾಕ್ತಾ, ಅಂದರೆ ಇತಿಹಾಸ ನಮ್ಗೆ ಹೇಗೆ ಪಾಠ ಕಲಿಸುತ್ತೋ ಹಾಗೆ ಪಾಠವನ್ನು ಕಲಿತಾ ಮುಂದಿನ ಪೀಳಿಗೆಯವರಿಗೆ ಆ ಪಾಠವನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತೀವಲ್ವಾ. ಹಾಗಾಗಿ ಪ್ರತಿ ತಿಂಗಳ 2ನೇ ಶುಕ್ರವಾರ 11 ಗಂಟೆಯಿಂದ 12 ಗಂಟೆ ಸಂಬಂಧಗಳ ಬಗ್ಗೆ, ಪ್ರೇರಣೆ ನೀಡುವಂಥವ್ರ ಬಗ್ಗೆ, ನೆನಪುಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ನೆನಪಿರಲಿ, ನೀವು ಕೂಡ ನಮ್ಮ ಜೊತೆಯಾಗಬಹುದು. ಹೇಗೆ ಅಂತ ಹೇಳಿದ್ರೆ, ಈ 11ರಿಂದ 12 ಗಂಟೆವರೆಗೆ ಸಂದೇಶವನ್ನು ಕಳಿಸಬಹುದು. 9 4 8 0 8 5 8 5 2 3 ಈ ಸಂಖ್ಯೆಗೆ. ಇವತ್ತಿನ ವಿಷಯ ಏನಪ್ಪ ಅನ್ನುವಂತಹ ಕುತೂಹಲ ನಿಮ್ಮೆಲ್ಲರಲ್ಲೂ ಇದೆ ಅಲ್ವಾ. ಆ ಕುತೂಹಲವನ್ನು ಹಾಗೆ ಇಡ್ತೀನಿ ಒಂದು 3 ನಿಮಿಷಗಳವರೆಗೆ. ಇದೊಂದು ಹಾಡನ್ನು ಕೇಳ್ಕೊಂಡು ಬನ್ನಿ. ಏನಾದರೂ ಗೊತ್ತಾಯಿತು ಅಂತ ಹೇಳಿದ್ರೆ ನಮಗೆ ಸಂದೇಶ ಹಾಕಿ. ಸಂದೇಶ ಹಾಕದೇ ಇದ್ದರೆ ನಾನು ಆಮೇಲೆ ಏನಿವತ್ತಿನ ವಿಷಯ ಅದ್ರ ಬಗ್ಗೆ ನೀವು ಕೂಡ ನನ್ನ ಜೊತೆಗೆ ಸಂದೇಶ ಕಳಿಸೋದ್ರ ಮುಖಾಂತರ ಜೋಡಿಸ್ಕೊಳ್ಬಹುದು ಅಂತ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಈಗ ಈ ಹಾಡಿನ ಸಮಯ.

0: முதல் தேதி,
1: முதல் தேதி இன்று முதல் தேதி, முதல் தேதி இன்று முதல் தேதி.
2: ಬಹುಶಃ ಗೊತ್ತಾಗಿರ್ಬೇಕಲ್ವಾ ಇವತ್ತು ಏನು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ. ಆಗಲೇ ನಮಗೆ ಸಂದೇಶ ಕೂಡ ಬಂದೇ ಬಿಟ್ಟಿದೆ. ಮೈಸೂರಿನ ಸರಸ್ವತಿಪುರಂನ ಎಚ್ ಎನ್ ವಿಶ್ವನಾಥ್ ಅವರು ದುಡ್ಡು ಸಂಬಳ ಆಗಿರ್ಬೋದಾ ಅಂತ ಕಳಿಸಿದ್ದಾರೆ. ಹಾಗೆಯೇ ಯೋಗಾನಂದ ರಂಪುರೆ ಅವರು ನಜರ್ಬಾದ್ ಮೈಸೂರಿನಿಂದ ಮೊದಲ ಸಂಬಳ ಅನ್ನೋವಂತಹ ವಿಷಯವನ್ನು ನೀವು ಆರಿಸ್ಕೊಂಡಿರ್ಬೋದಾ ಅಂತ ಕಳಿಸಿದ್ದಾರೆ. ಹಾಗೆಯೇ ಕೆ ಜಿ ಬಿ ಅನ್ನುವಂತಹ ಹೆಸರಿನಿಂದ ಕೊನೆಗೊಳ್ಳೋ ಸಂಪರ್ಕ ಸಂಖ್ಯೆಯಿಂದ ನಮಗೆ ಸಂದೇಶ ಬಂದಿದೆ. ಹೀಗೆಲ್ಲ ನೀವು ಕಳಿಸ್ತಾ ಇದ್ರೆ ಸಂತೋಷ ಆಗ್ತಾ ಇದೆ. ಒಂದೇ ಒಂದು ಹಾಡಿನಿಂದ ನೀವು ಎಷ್ಟು ಚಂದ ಊಹೆ ಮಾಡ್ತೀರಿ ಇವತ್ತು ಇದೇ ವಿಷಯ ಇದ್ದಿರಬಹುದು ಅಂತ. ಖಂಡಿತ ಬದುಕನ್ನುವಂಥದ್ದು ಒಂದು ನೆನಪುಗಳ ಸುಂದರವಾದಂತಹ ಕಾವ್ಯ. ಅದರಲ್ಲಿ ಕೆಲವು ಪುಟಗಳೇನಾಗುತ್ತೆ, ದಿನನಿತ್ಯದ ಗಿಜಿಗಿಜಿಯಲ್ಲಿ ಕಳೆದೇ ಹೋಗ್ಬಿಡುತ್ತೆ. ಆದರೆ ಇನ್ನೂ ಕೆಲವು ಪುಟಗಳ ಮೇಲಿನ ಶಾಯಿ ಯಾವತ್ತೂ ಮಾಸೋದಿಲ್ಲ. ನಾವು ಅದನ್ನು ಅಳಸಬೇಕು ಅಂತ ಹೇಳಿದ್ರೂ ಕೂಡ ಅಳಸೋಕ್ಕಾಗಲ್ಲ. ಕಾಲ ಎಷ್ಟೇ ಉರುಳಿದ್ರೂ ಆ ಪುಟವನ್ನು ನಾವು ಮಗುಚಿ ನೋಡಿದ್ರೆ ಎದೆಯಾಳದಲ್ಲಿ ಒಂದು ಸಣ್ಣ ಕಂಪನ, ಕಣ್ಣಿನ ಕೊನೆಯಲ್ಲಿ ಒಂದು ಹನಿ ತೇವ ಖಂಡಿತ ಮೂಡೇ ಮೂಡುತ್ತೆ. ಇವತ್ತು ಕೂಡ ನಾನು ನಿಮ್ಮನ್ನು ಅಂಥದ್ದೇ ಒಂದು ಅದ್ಭುತವಾದ ಪುಟದ ಬಳಿ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಅದೇ ನೀವೆಲ್ಲರೂ ಸರಿಯಾಗಿ ಊಹೆ ಮಾಡಿರುವಂತಹ ನನ್ನ ಮೊದಲ ಸಂಬಳ. ಸಂಬಳ ಅಥವಾ ಆದಾಯ ಯಾವುದೇ ಕೆಲಸದಿಂದ ಶುರು ಮಾಡಿದರೂ ಕೂಡ ಆಗಿರ್ಬೋದು, ನಿಮ್ಮ ನಿಮ್ಮ ಮೊದಲ ಸಂಬಳವನ್ನು ನೆನಪು ಮಾಡಿಕೊಳ್ಳುವಂತಹ ಅವಕಾಶ ಇವತ್ತಿದೆ. ಸಂದೇಶವನ್ನು ಕಳಿಸ್ತಾ ಜೊತೆಗೂಡಿ ಅನ್ನುವಂತಹ ಆಸೆ ಅಷ್ಟೇ. ಹೌದು, ಮೊದಲ ಸಂಬಳ ಅಂದ ಕೂಡ್ಲೇ ಈಗಿನವರಿಗೆ ಬಹುಶಃ ಅದರ ಎಕ್ಸೈಟ್ಮೆಂಟ್ ಅನ್ನುವಂಥದ್ದು ಗೊತ್ತಿರಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಿನವರಿಗೆ ಚಿಕ್ಕದಾಗಿ ಚೊಕ್ಕವಾಗಿ ಸ್ಯಾಲರಿ ಕ್ರೆಡಿಟೆಡ್ ಅನ್ನುವಂತಹ ಒಂದು ಸಂದೇಶ ಬಂದ್ಬಿಡುತ್ತೆ. ಆದರೆ ಹಿರಿಯರೆಲ್ಲರೂ

ಅಂದರೆ ಈಗೊಂದು 15-20 ವರ್ಷಗಳ ಕೆಳಗೆ, 30-40 ವರ್ಷಗಳ ಕೆಳಗೆ ಕೈಗೆ ಸಂಬಳವನ್ನು ಕೊಡ್ತಾ ಇದ್ರು. ಆದರೆ ಆ ಮೊದಲ ಸಂಬಳ ಅನ್ನೋಂಥದ್ದು ಬರೀ ಕಾಗದದ ನೋಟುಗಳಲ್ಲ, ಅಥವಾ ಬ್ಯಾಂಕ್ ಖಾತೆಗೆ ಜಮೆಯಾದ ಅಂಕಿಅಂಶ ಅಂತೂ ಖಂಡಿತ ಅಲ್ವೇ ಅಲ್ಲ. ಅದು ಏನಿದ್ರೂ ನಮ್ಮ ಹರೆಯದ ಕನಸುಗಳಿಗೆ ಸಿಕ್ಕ ಮೊದಲ ಜೀವಕಳೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅಥವಾ ನಮ್ಮ ಬೆವರಿನ ಹನಿಗಳಿಗೆ ಕಾಲ ಕೊಟ್ಟಂತಹ ಮೊದಲ ಮುತ್ತಿನ ಉಡುಗೊರೆಯೇ. ಇವತ್ತಿನ ಇಡೀ ಗಂಟೆ ನಾನು ನಿಮ್ಮ ಆ ಮೊದಲ ಗಳಿಕೆಯ ಭಾವನಾತ್ಮಕ ಜಗತ್ತಿನ ಪಯಣ ಮಾಡಿಸ್ಬಿಟ್ಟು ಬರ್ತೀನಿ. ಇವತ್ತಿನ ಹಾಡುಗಳು ಕೂಡ ಮೊದಲಿನೂ

ಕೇಳುಗರೆ, ಮೊದಲ ಹಾಡನ್ನು ಕೇಳ್ತಾ ಇದ್ರೆ ನಮ್ಮ ಜೀವನದ ಬಹಳಷ್ಟು ಮೊದಲುಗಳು ಕಣ್ಣೆದುರಿಗೆ ಬಂದುಬಿಡತ್ತೆ. ಅದೇ ರೀತಿಯ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ನೀವು ಸಂದೇಶದ ಮುಖಾಂತರ ನನ್ನ ಜೊತೆ ಆಗ್ಬೋದು ಅಂತ ಹೇಳಿದ್ರೆ ಸಂದೇಶದ ಮಹಾಪುರವೇ ಹರಿದು ಬಿಟ್ಟಿದೆ. ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅವರು, ಒಂದು ರಕ್ತದಲ್ಲಿ ಹುಟ್ಟಿರುವಂತಹ ಸಂಬಂಧ, ಹೀಗಾಗಿ ಅದನ್ನೆಲ್ಲ ಮರೆಯೋದಕ್ಕಾಗಲ್ಲ ಅಂತ ಹೇಳಿ ಆ ಮೊದಲ ಸಂಬಳದ ನೆನಪನ್ನು ಅವರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಲತಾ ಮತ್ತು ವೇದಾರಂಗಯ್ಯ ಅವರು ವಿದ್ಯಾರಣ್ಯಪುರಂನಿಂದ ನಮಗೆ ಸಂದೇಶವನ್ನು ಕಳಿಸ್ಬಿಟ್ಟು, ನಾನು ಗೃಹಿಣಿ, ನನಗೆ ಯಾವ ಸಂಬಳವೂ ಇಲ್ಲ ಅಂತ ಹಾಕಿದ್ದಾರೆ. ಆದರೆ ಲತಾ ಅವರೇ ಮನೆಯ ಗೃಹಿಣಿಯೇ ಮನೆಯ ಫೈನಾನ್ಸ್ ಮಿನಿಸ್ಟರ್, ಹಾಗಾಗಿ ಅವರಿಗೆ ಸಂಬಳದ ಅಗತ್ಯ ಖಂಡಿತ ಇಲ್ಲ. ಎಲ್ಲವನ್ನು ನೋಡ್ಕೊಳ್ಳುವಂಥದ್ದು ಮನೆಯ ಗೃಹಿಣಿಯೇ, ಮನೆಯ ಒಡತಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹಾಗಾಗಿ ಸಂಬಳ ಅಂತ ಹೇಳಿದ್ರೆ ಅವರು ನಿಮಗೆ ಹಣದ ರೂಪದಲ್ಲಿ ಏನು ಕೊಡದೇ ಬರ್ತಾ ಇಲ್ಲ ಅನ್ನುವಂತಹ ಭಾವ ನಿಮ್ಮನ್ನು ಕಾಡುವಂಥದ್ದು ಬೇಡ. ಯಾಕೆಂದರೆ ಎಲ್ಲರ ಹಣಕ್ಕೆ ಸರಿಯಾದಂತಹ ದಾರಿಯನ್ನು, ಅದೊಂದು ಟ್ರ್ಯಾಕಲ್ಲಿ ಹೋಗುವಂತಹ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗುವಂಥದ್ದು ಗೃಹಿಣಿಯ ಕೆಲಸ. ಹಾಗಾಗಿ ನೀವು ಗೃಹಿಣಿ ಆದ ಮೇಲೆ ಹೇಗೆ ಎಲ್ಲವನ್ನು ನಿಭಾಯಿಸಿದ್ರಿ ಅನ್ನುವಂಥದ್ದನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬಹುದು. ಜಯಶ್ರೀ ಅವರು ರಾಮಕೃಷ್ಣ ನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಬಿಟ್ಟು, ನಾನು ಮೊದಲು ಪೇಪರ್ ಕವರ್ ಮಾಡಿದ್ದೆ, 20 ರೂಪಾಯಿ ಬಂದಿತ್ತು ಅಂತ ಹೇಳಿ ಅವರು ತಮ್ಮ ನೆನಪನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಅವರು ಟೈಪ್ ಮಾಡಬೇಕಾದ್ರೆ ಸ್ವಲ್ಪ ಗೊಂದಲ ಉಂಟಾಗಿರಬಹುದು. ಏನನ್ನು ಬರೆದಿದ್ದಾರೆ ಅನ್ನುವಂಥದ್ದು ತುಂಬ ಕಲಸು ಮೇಲೋಗರ ರೀತಿಯಲ್ಲಿ ಆಗಿದೆ. ಜಯಶ್ರೀ ಅವರೇ, ವಿವರವಾಗಿ, ನಿಧಾನವಾಗಿ, ಸಮಾಧಾನದಿಂದ ನೀವು ಸಂದೇಶವನ್ನು ಕಳಿಸಿ, ನಾನು ಖಂಡಿತ ಓದ್ತೀನಿ. ಅದಾದ ನಂತರದಲ್ಲಿ ನಮಗೆ ಮೊದಲು ಯಾವುದೇ ಕೆಲಸ ಶ್ರಮ ವಹಿಸಿ ಮಾಡಿದಾಗ ಅದಕ್ಕೆ ಬರುವಂತಹ ದುಡ್ಡು ನಮ್ಮ ಕೈ ಸೇರಿದಾಗ ಅದರಲ್ಲಿ ಆಗುವಂತಹ ಸಂತೋಷ ಬೇರೆನೇ. ಈ ವಿಷಯವನ್ನು ನೀವು ನಮ್ಮ ಜೊತೆಗೆ ಮಾತಾಡ್ತಾ ಇರೋದ್ರಿಂದ ನಮಗೂ ಸಂತೋಷ ಆಗಿದೆ ಅಂತ ಹೇಳಿ ಹೆಸರು ಕಳಿಸೋದನ್ನು ಮರೆತೇ ಬಿಟ್ಟಿದ್ದಾರೆ. ಬಹುಶಃ ಅವರ ಹೆಸರನ್ನು ಇಲ್ಲಿ ನೋಡೋದಾದರೆ ನಂದೀಶ್ ಅವರು ಕಳಿಸಿದ್ದಾರೆ. 7536 ಸಂಖ್ಯೆಯಿಂದ ಅವರ ಸಂಪರ್ಕ ಸಂಖ್ಯೆ ಕಡೆಯಾಗುತ್ತೆ. ಅವರ ನೆನಪು ಕೂಡ ಹೇಗಿದೆ ಅಂತ ಹೇಳಿದ್ರೆ, ಆ ಸಂತೋಷವನ್ನು ಅವರು ಈಗ ಅನುಭವಿಸ್ತಾ ಇದ್ದಾರಲ್ಲ ಹಾಗೆ ಇದೆ. ನಂತರ ನಮಗೆ ಸರಸ್ವತಿಪುರಂನ ವೀಣಾ ಶ್ರೀಕಾಂತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಜೀವನದಲ್ಲಿ ಕೆಲವು ಕ್ಷಣ ಯಾವತ್ತೂ ಮರೆಯೋಕ್ಕಾಗೋದೇ ಇಲ್ಲ ಹಾಗಿರುತ್ತೆ. ಅಂತಹ ವಿಶೇಷ ಕ್ಷಣಗಳಲ್ಲಿ ನನ್ನ ಮೊದಲ ಸಂಬಳವೂ ಒಂದು. ನನ್ನ ಪರಿಶ್ರಮ ಮತ್ತು ಪ್ರಯತ್ನಕ್ಕೆ ಸಿಕ್ಕ ಮೊದಲ ಪ್ರತಿಫಲವಾದ ಈ ಸಂಬಳ ನನಗೆ ಅಪಾರ ಸಂತೋಷ ಮತ್ತು ಹೆಮ್ಮೆಯನ್ನು ತಂದುಕೊಟ್ಟಿದೆ. ಮೊದಲ ಸಂಬಳವನ್ನು ಕೈಗೆತ್ತಿಕೊಂಡಾಗ ನನ್ನ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಮೂಡಿದ್ವು. ನಾನು ಮಾಡಿದ ಶ್ರಮಕ್ಕೆ ಸಿಕ್ಕ ಗೌರವದ ಭಾವನೆ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತು. ಇದು ಕೇವಲ ಹಣ ಅಲ್ಲ, ಅದು ನನ್ನ ಜವಾಬ್ದಾರಿ ಮತ್ತು ಸ್ವಾವಲಂಬನೆಯ ಸಂಕೇತ ಆಗಿತ್ತು. ಹಾಗೆಯೇ ನನ್ನ ಮೊದಲ ಸಂಬಳದಿಂದ ನಾನು ನನ್ನ ತಂದೆ ತಾಯಿಗಳಿಗೆ ಸಣ್ಣ ಉಡುಗೊರೆಯನ್ನು ನೀಡಿದ ಸಂತೋಷ ಮನಸ್ಸಿನ ನೆನಪಿನ ನವಿಲುಗರಿ ಬಣ್ಣ, ಎಂದಿಗೂ ಹಚ್ಚ ಹಸಿರು. ಜೊತೆಗೆ ನನ್ನ ತಂಗಿಗೆ ಕೊಂಡ ಮೈಸೂರು ಪಾಕಿನ ಸಿಹಿ ಹಾಗೆ ಇದೆ. ಅಂತೆಯೇ ನೆನಪುಗಳ ಕಾಮನಬಿಲ್ಲು ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತೆ. ಅದು ಹಳೆಯ ದಿನಗಳನ್ನು ಮಾತ್ರ ನೆನಪಿಸೋದಿಲ್ಲ, ಭವಿಷ್ಯವನ್ನು ಆಶಾಭರಿತವಾಗಿ ನೋಡೋದಕ್ಕೂ ಸಹಾಯ ಮಾಡುತ್ತೆ. ಆದ್ದರಿಂದ ನನ್ನ ಹೃದಯದಲ್ಲಿ ಉಳಿದಿರೋ ಈ ಸುಂದರ ನೆನಪುಗಳು ಸದಾ ನನ್ನ ಜೀವನದ ಅಮೂಲ್ಯ ಸಂಪತ್ತಾಗಿದೆ ಅಂತ ಬಹಳ ಸುಂದರವಾದ ಸಂದೇಶವನ್ನು ವೀಣಾ ಶ್ರೀಕಾಂತ್ ಅವರು ಕಳಿಸ್ಕೊಟ್ಟಿದ್ದಾರೆ. ವೀಣಾ ಅವರೇ, ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ಕಾವ್ಯಮಯವಾದಂತಹ ಪದಗಳಿವೆ ಅಂತ ಹೇಳಿದ್ರೆ ನಿಜಕ್ಕೂ ನಮಗೆ ತುಂಬ ಅಭಿಮಾನ ಅಂತ ಹೇಳನ್ಸುತ್ತೆ. ಆಕಾಶವಾಣಿಯ ಕೇಳುಗರು ಅಂತ ಹೇಳಿದ್ರೆ ಅವರು ಕೂಡ ಪ್ರಬುದ್ಧವಾಗಿ ಆರಾಮಾಗಿ ಸ್ಕ್ರಿಪ್ಟನ್ನು ಬರೆಯುವಂತಹ ಸಾಮರ್ಥ್ಯ ಇರೋರು ಅನ್ನೋ ಹೆಮ್ಮೆ ನಮಗೂ ಕೂಡ ಆಗುತ್ತೆ. ಬನ್ನಿ ಈಗೊಂದು ಹಾಡು ಕೇಳಿ ಬರೋಣ.

0: ಹಾಡನ್ನ ನಾವು ಕೇಳ್ತಾ ಇರಬಹುದು, ಆದರೆ ಇಲ್ಲೊಬ್ರು ವಿಶೇಷವಾದಂತಹ ವ್ಯಕ್ತಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಅಂತ ಹೇಳಿದ್ದಾರೆ. ಅವರ ಮೊದಲ ಸಂಬಳವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ. ಬನ್ನಿ, ಅವರನ್ನ ಮಾತಾಡ್ಸೋಣ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು ಹೇಳಿ, ನಿಮ್ಮ ಪರಿಚಯವನ್ನ ಮಾಡಿಕೊಡಿ.
1: ನನ್ನ ಹೆಸರು ಮಂಗಳಮ್ಮ ಅಂತ ಮೇಡಮ್. ನಾವು ಮೈಸೂರಿನವ್ರಿಯ, ಇಲ್ಲೇ ಗೋಕುಲಮ್ಮಲ್ಲಿ ಇರೋದು. ನಾವು ಸಂಕಲ್ಪದಲ್ಲಿ ಕೆಲಸ ಮಾಡ್ತಿದ್ದೆ, ಅಂದ್ರೆ 2005 ನಾನು ಸೇರಿದ್ದು ಅಲ್ಲಿಗೆ, ಹೌಸ್ ಕೀಪಿಂಗ್ ಅಂತ ಸೇರಿದ್ದು. ಅವಾಗ ನಮ್ಗೆ ಸಂಬಳ ಪೂರ್ತಿ ಕಡಿಮೆ ಇತ್ತು, 3,300 ರೂಪಾಯಿ ದುಡ್ಡು ಕೊಡ್ತಿರ್ ಮೇಡಮ್.
0: ನಿಮ್ಮ ಮೊದಲ ಸಂಬಳವನ್ನ ಏನ್ ಮಾಡಿದ್ರಿ, ಅಂದ್ರೆ ಹೆಂಗೆ ಬಳಸಿದ್ರಿ ಅದನ್ನ?
1: ಮೊದಲನೇ ಸಂಬಳ ಮೇಡಮ್, ನಮ್ಮ ಮಕ್ಳಿಗೆ ಸ್ಕೂಲ್ಗೆ ಸೇರಿಸಿದ್ದೆ 1ನೇ ಕ್ಲಾಸ್ಗೆ. ಅವಾಗ ನಾನು ಮೇಡಮ್ಗೆ ಕೇಳಿದೆ, ನನ್ನ ಹತ್ರ ದುಡ್ಡಿಲ್ಲ ಮೇಡಮ್, ಏನ್ ಮಾಡೋದು, ಸ್ಕೂಲ್ ಸೇರ್ಸಕ್ ಆಗಲ್ಲ ಅಂತ ಹೇಳಿದ್ದೆ. ಕಮಲಾ ಮೇಡಮ್ ಅಂತ ಒಬ್ರು ಇದ್ರು ಟೀಚರ್, ನಮ್ಮ ಮಗನ ಹೆಸರು ರವಿ ಅಂತ, 1ನೇ ಕ್ಲಾಸ್ ಸೇರ್ಸಿದೆ ಗೌರ್ಮೆಂಟ್ ಸ್ಕೂಲ್ಗೆ. ಆಮೇಲೆ ಅವರು ನೀವು ಕೆಲಸ ಮಾಡ್ಬಿಟ್ಟೆ ತಂದ್ಕೊಡಿ ಮಂಗಳಮ್ಮ ಅಂತ ಕೇಳಿದ್ರು. ಅವಾಗ ಅದನ್ನ ತಗೊಂಡೋಗಿ ಮೇಡಮ್ ಅನ್ಗೆ ನಾನು 500 ರೂಪಾಯಿ ಬುಕ್ ಗಾಯ್ತೆ, ಪೆನ್ ಬುಕ್ ಎಲ್ಲಾ ತಗೊಡ್ಬೇಕು ಮಂಗಳಮ್ಮ ಅಂತ ಹೇಳಿದ್ರು ಮೇಡಮ್. ಆಗ ನಾನು 500 ರೂಪಾಯಿ ತಗೊಂಡೋಗಿ, ಮತ್ತೆ 3 ಜನ ಮಕ್ಳಿಗೆ ಇರ್ಲಿಲ್ಲ, ನಾವು ಬಡವ್ರೆ ಮೇಡಮ್, ತುಂಬಾ ಬಡವ್ರೆ. ಆಗ ಅವ್ರ 3 ಜನ ಮಕ್ಳಿಗೆ ಬಟ್ಟೆ ಮತ್ತೆ ಪೆನ್ ಏನು ಇರ್ಲಿಲ್ಲ ಮೇಡಮ್. ಅವ್ರಿಗೆ ಅದ್ರಲ್ಲಿ ನಾನು 1,000 ರೂಪಾಯಿ ದುಡ್ಡನ್ನ ಅವ್ರಿಗೆ ಕೊಟ್ಟೆ ಮೇಡಮ್. ನಾನು 7,300 ರೂಪಾಯಿ ಇಟ್ಕೊಂಡೆ, 3,000 ಅವ್ರಿಗೆ 1,000 ರೂಪಾಯಿ ಕೊಟ್ಟೆ. ನನ್ನ ಮಗನ್ಗೆ ಪೆನ್ನೆಲ್ಲ ಕೊಡಿಸಿ, ಬಟ್ಟೆ ಕೊಡಿಸಿ, ಬುಕ್ ಕೊಡಿ, ಇದೊಂದು 500 ರೂಪಾಯಿಗೆ ಮಕ್ಳಿಗೆ ಕೊಡ್ಸಿ ಅಂತ ಕೊಟ್ಟೆ ಮೇಡಮ್. ಅದೊಂದು ನಮ್ಗೆ ಮನ್ಸಲ್ಲಿ ಇದೆ ಮೇಡಮ್.
0: ಈಗ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ?
1: ನಾವು 15 ವರ್ಷ ಆಗೈತೆ ಮೇಡಮ್, ಜಾಸ್ತಿನೇ ಆಯ್ತು, ಒಂದ್ 20 ವರ್ಷ. ಈಗ 2005 ಮಾಡ್ತಾ ಇರೋದು ಮೇಡಮ್. ಅವಾಗಿಂದ ಇಲ್ಲಿವರೆಗೂ ಅಲ್ಲಿ 15 ವರ್ಷ ಮಾಡಿದೆ. ಟೆಂಡರ್ ಗಳು ಚೇಂಜ್ ಆದ್ರು, ಆಮೇಲೆ ಇವಾಗ 1 ವರ್ಷ ಆಯ್ತು ಬಿಟ್ಟು ಬೇರೆ ಕಡೆ, ಇವಾಗ ಬೇರೆ ಕಡೆ ಮಾಡ್ತಾ ಇದೀನಿ ಮೇಡಮ್.
0: ತುಂಬಾ ಖುಷಿ ಆಯ್ತು ಮಂಗಳಮ್ಮ ಅವರೇ, ನಿಮ್ಮ ಮೊದಲ ಸಂಬಳವನ್ನ ಅಷ್ಟು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡ್ರಿ, ಅದನ್ನ ಇವತ್ತು ಇಡೀ ಮೈಸೂರು ಅಷ್ಟೇ ಅಲ್ಲ, ಆಪ್ ಅಲ್ಲಿ ಕೇಳ್ತಾ ಇರುವಂತಹ ಎಲ್ಲ ಶ್ರೋತೃಗಳ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ ಹಾಗೇನೆ ತುಂಬಾ ಜನ ಇವತ್ತು ಮಾತಾಡಲಿದ್ದಾರೆ, ತಮ್ಮ ಮೊದಲ ಸಂಬಳವನ್ನ ಹೇಗೆ ಸದುಪಯೋಗ ಪಡಿಸ್ಕೊಂಡ್ರು ಅಂತ ಹೇಳಲಿದ್ದಾರೆ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳಿ ಆಕಾಶವಾಣಿ ಕೂಡ ಹಾರೈಸುತ್ತೆ. ಇವತ್ತು ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಮನದಾಳದ ಮಾತನ್ನ ಹಂಚ್ಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ನಮಸ್ತೆ.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್.
0: ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅವರು ಅವರ ಮೊದಲ ಸಂಬಳದಲ್ಲಿ ಹೇಗೆ ತಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಕೊಡೋದಕ್ಕೆ ಅಂತ ಹೇಳಿ ಮೀಸಲಿಟ್ರು ಅಂತ. ಹೀಗೆ ಮೊದಲ ಸಂಬಳದ ನೆನಪೇ ಇದೆ ಅಲ್ಲ, ಅದು ಮತ್ತೆ 20 ವರ್ಷ, 30 ವರ್ಷ, ಅಥವಾ 10 ವರ್ಷ, ಅಥವಾ ಈಗ 4-5 ವರ್ಷದ ಹಿಂದೆನೂ ಆಗಿರ್ಬೋದು, ಅಲ್ಲಿಗೆ ಕರ್ಕೊಂಡು ಹೋಗೋದಂತೂ ಸುಳ್ಳಲ್ಲ.

0: ಕೇಳುವರೆ, ಈಗಷ್ಟೇ ಮಂಗಳಮ್ಮ ಅವರ ಜೊತೆಗೆ ಮಾತಾಡಿದ್ವಿ. ಅವರು ತಮ್ಮ ಮೊದಲ ಸಂಬಳವನ್ನು ನೆನಪು ಮಾಡಿಕೊಂಡ್ರು. ಅಂಥದೇ ವಿಶಿಷ್ಟವಾದಂತಹ ವ್ಯಕ್ತಿಯೊಬ್ಬರು ನಮ್ಮ ಜೊತೆಗೆ ಅವರ ಮೊದಲ ಸಂಬಳವನ್ನು ಹಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಕರೆಯ ಸಂಪರ್ಕದಲ್ಲಿದ್ದಾರೆ. ಅವರನ್ನ ಮಾತಾಡ್ಸೋಣ, ಬನ್ನಿ. ನಮಸ್ತೆ, ಇದು ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ಮೇಡಮ್ ನಮಸ್ತೆ, ಅನಂತ ಅಂದ್ಬಿಟ್ರು ಮೇಡಮ್.
0: ನೀವು ಮೈಸೂರಿನವರೇನಾ ಸರ್?
1: ಹೌದು ಮೇಡಮ್, ಮೈಸೂರು ಪಿರಿಯಾಪಟ್ಟಣ ತಾಲೂಕು. ಪಿರಿಯಾಪಟ್ಟಣ ತಾಲೂಕು ಅಲ್ಲಿ ಒಂದು ಹಳ್ಳಿ ಕುಂದವಾಡು ಅಂದ್ಬಿಟ್ಟು.
0: ಈಗ ಮೈಸೂರಿನಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಿ
1: ಮೇಡಮ್? ಪೊಲೀಸ್ ಮೇಡಮ್, ಮೈಸೂರಲ್ಲಿ ಪೊಲೀಸ್. ಸದ್ಯ ವಿಪುರಂ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
0: ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ
1: ಮೇಡಮ್? 8 ವರ್ಷದಿಂದ ಮಾಡ್ತಾ ಇದ್ದೀನಿ ಮೇಡಮ್.
0: ನಿಮ್ಮ ಮೊದಲ ಸಂಬಳ ನೆನಪಿದ್ಯಾ ಸರ್?
1: ಮೇಡಮ್ ನೆನಪಿದೆ ಮೇಡಮ್, ಯಾರು ನೆನಪಿರಲ್ಲ.
0: ಹಾ ಹೇಳಿ ಸರ್, ಹಂಚ್ಕೊಳ್ಳಿ ಆ ಅನುಭವವನ್ನ, ಆ ಒಂದು ಉತ್ಸಾಹವನ್ನ ಎಲ್ಲ ಹಂಚ್ಕೊಳ್ಳಿ ಸರ್ ನಮ್ ಜೊತೆಗೆ.
1: ಮೇಡಮ್ ಲೈಫ್ ಅಲ್ಲಿ ಒಂದು ಕೆಲವೊಂದು ಮೆಮೊರೀಸ್ ತುಂಬಾ ಸ್ಪೆಷಲ್ ಅಂತದ್ರಲ್ಲಿ ಅದು ಮೊದಲ ಸಂಬಳನು ಕೂಡ ಆ ಸ್ಥಳಕ್ಕೆ ಸೇರ್ಕೊಳ್ಳುತ್ತೆ. ಅದು ಹೇಳ್ಕೊಳಕ್ ಆಗಲ್ಲ ಆಕ್ಚುಲಿ, ಅನುಭವ ಎಕ್ಸ್ಪೀರಿಯನ್ಸ್ ಅದು ಹೇಳಕ್ ಆಗಲ್ಲ. ನನಗೆ ಆಕ್ಚುಲಿ ನನಗೆ ನೆನಪಿದೆ ಆ ಡೇಟು. ಡೇಟು ಮೊದಲನೇ ಸಂಬಳ ಬಂದಿದ್ದು ಡೇಟು ನನಗೆ ಇನ್ನೂ ನೆನಪಿದೆ. ನಾನು ಟ್ರೈನಿಂಗ್ ಅಲ್ಲಿ ಇದ್ದೆ ಅವಾಗ, ಪೊಲೀಸ್ ಟ್ರೈನಿಂಗ್ ಅಲ್ಲಿ ಇದ್ದೆ. ಅವಾಗ 3 ತಿಂಗಳದು ಸಂಬಳ ಒಂದೇ ಸಲ ಆಗಿತ್ತು, ಸುಮಾರು 75,000 ಆಗಿತ್ತು ಸಂಬಳ.
0: ಸೊ ಖುಷಿ 3 ಪಟ್ಟಾಗಿರುತ್ತೆ ನಿಮಗೆ.
1: ಹೌದು.
0: ಹೇಗೆ ಸದುಪಯೋಗ ಪಡಿಸ್ಕೊಂಡಿದ್ರಿ ಅದನ್ನ
1: ಮೇಡಮ್? ಅಂದ್ರೆ ಒಂದು 50,000 ಮನೆಗೆ ಕಳ್ಸಿಕೊಟ್ಟಿದೆ.
0: ಸರಿ,
1: ಇನ್ನ ನಮ್ಮ ಟ್ರೈನಿಂಗ್ ಅಲ್ಲಿ ಇದ್ದಿದ್ರಿಂದ ಸ್ವಲ್ಪ ಖರ್ಚಕ್ಕೆ ಬೇಕಾಗಿತ್ತು ನಮ್ಗೆ. ಅದನ್ನ ನಾ ಒಂದು 25,000 ನಾನೇ ಇಟ್ಕೊಂಡಿದ್ದೆ ಖರ್ಚಿಗೆ. ನಾವು ಟ್ರೈನಿಂಗ್ ರಾಯಚೂರಲ್ಲಿ ಟ್ರೈನಿಂಗ್ ಆಗಿದ್ದು ನಮ್ದು, ಖರ್ಚಕ್ ಬೇಕಿತ್ತು ಅಂದ್ಬಿಟ್ಟು ನಾನೊಂದಷ್ಟು ಇಟ್ಕೊಂಡಿದ್ದೆ ಮೇಡಮ್. ಅದು ತುಂಬಾ ಚೆನ್ನಾಗಿತ್ತು ಅನುಭವ. ಆಕ್ಚುಲಿ ಇಷ್ಟು ದಿನ ಅಪ್ಪ ಅಮ್ಮನ ಹತ್ರ ಇಸ್ಕೋತಿದ್ದೆ, ಇನ್ಮೇಲೆ ನಮ್ಮ ಅವಶ್ಯಕತೆಗಳನ್ನ ನಾವೇ ಪೂರೈಸ್ಕೋಬಹುದು
0: ಜೊತೆಗೆ ಅಪ್ಪನ ಜವಾಬ್ದಾರಿ ಕೂಡ ನೀವು ಹೊತ್ಕೋಬಹುದು ಅನ್ನೋಂತಹ ಆತ್ಮವಿಶ್ವಾಸ ಅಲ್ವಾ?
1: ನಮ್ಮ ಅವಶ್ಯಕತೆಗಳು ಅಷ್ಟೇ ಅಲ್ಲ, ಜವಾಬ್ದಾರಿಗಳು ತಗೋಬಹುದು ಅನ್ನೋ ಒಂದು ನಂಬಿಕೆ ವಿಶ್ವಾಸ ಎಲ್ಲ ಬಂತು.
0: ಇವಾಗ ಮಾತಾಡೋದಕ್ಕೆ ನಿಮ್ಗೆ ಒಂದ್ ರೀತಿ ಭಾವುಕರಾಗ್ಬಿಟ್ಟಿದ್ದೀರಾ, ಅದನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಕಷ್ಟ ಆಗ್ತಾ ಇದೆ, ಪದಗಳನ್ನು ಹುಡುಕ್ತಿದ್ದೀರಾ ಅನ್ಸ್ತಾ ಇದೆ.
1: ಹೌದು ಮೇಡಮ್.
0: ನೋಡಿ, ಮತ್ತೊಮ್ಮೆ ಆಕಾಶವಾಣಿ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆ ಎಲ್ಲ ನೆನಪುಗಳನ್ನ ಮೆಲುಕು ಹಾಕೋದಕ್ಕೆ.
1: ಧನ್ಯವಾದಗಳು.
0: ಹಾ ಸರ್, ನೀವು ನಮ್ಮ ಆಕಾಶವಾಣಿಯ ಜೊತೆಗೂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್, ನಮಸ್ತೆ.
0: ಕೇಳುಗರೆ, ಅನಂತ್ ಅವರಿಗೆ ನಿಜಕ್ಕೂ ಒಂದು ರೀತಿ ಗದ್ಗತಿತರಾಗುವಂತಹ ಸನ್ನಿವೇಶ ಎದುರಾಗ್ಬಿಟ್ಟಿತ್ತು. ಹಾಗೆಯೇ ನಿಮಗೂ ಕೂಡ ಆಗಿರ್ಬೋದು. ಸಂದೇಶವನ್ನು ಕಳಿಸುವಂತಹ ಸಂಪರ್ಕ ಸಂಖ್ಯೆ ಗೊತ್ತೇ ಇದೆ ಅಲ್ವಾ? 9408585823 ಈ ಸಂಖ್ಯೆಗೆ ನೀವು ಸಂದೇಶ ಕಳಿಸೋದ್ರ ಮೂಲಕ ಇದೇ ರೀತಿಯ ಭಾವನಾತ್ಮಕ ಪ್ರಪಂಚವನ್ನು ಇನ್ನೊಂದು ಅರ್ಧ ಗಂಟೆ ನಮಗೆ ನಾವೇನೆ ಕಟ್ಕೊಳ್ಳೋಣ. ಏನಂತೀರಿ?

0: ಮುಟ್ಟಿಸೋಣ. ನಮಸ್ತೆ ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ಮೇಡಮ್ ನನ್ನ ಹೆಸರು ರಾಮು ಅಂತ, ಮೈಸೂರು ರೈಲ್ವೆ ಹಾಸ್ಪಿಟಲ್ ಇಂದ ಮಾತಾಡ್ತಾ ಇರೋದು.
0: ಹಾ ಸರ್ ಹೇಳಿ, ನಿಮ್ಮ ಮೊದಲ ಸಂಬಳ ಯಾವ ವರ್ಷ ತಗೊಂಡ್ರಿ, ಎಷ್ಟಿತ್ತು?
1: ನನ್ನ ಮೊದಲ ಸಂಬಳ 2001 ಆಗಸ್ಟ್ ಅಲ್ಲಿ ನನ್ನ ಮೊದಲ ಸಂಬಳ. 15 ದಿನಕ್ಕೆ ನಾನು ಜಾಯಿನ್ ಆದೆ. 2001 ಆಗಸ್ಟ್ 17 ಜಾಯಿನ್ ಆದೆ. ನನಗೆ 31/8/2001 ಮೊದಲನೇ ಸಂಬಳ 2600 ರೂಪಾಯಿ ಬಂತು. ಆ ಸಂಬಳವನ್ನು ನಾನು ದೇವರಲ್ಲಿಟ್ಟು ದೇವರಿಗೆ ಪೂಜೆ ಮಾಡಿ ನಮ್ಮ ಅಪ್ಪ ಅಮ್ಮರಿಗೆ ಹೆಲ್ಪ್ ಕೊಟ್ಟೆ. ಅವ್ರು ತುಂಬಾ ಸಂತೋಷ ಪಟ್ರು. ಅದಾದ ನಂತರ ನನಗೆ ಇದೀಗ 24 ವರ್ಷ ಸರ್ವಿಸ್ ಆಗಿದೆ. ನಾನು ಇದೀಗ ರೈಲ್ವೆ ಹಾಸ್ಪಿಟಲ್ ಮೈಸೂರು ಯಾದಗಿರಿಯಲ್ಲಿ ಹಾಸ್ಪಿಟಲ್ ಅಟೆಂಡ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಮೇಡಮ್
0: ಮೊದಲು ಯಾವ ಹುದ್ದೆಯಲ್ಲಿದ್ರಿ ಸರ್ ನೀವು ಕೆಲಸಕ್ಕೆ ಸೇರಿದಾಗ?
1: ನಾನು ಕೆಲಸಕ್ಕೆ ಸೇರಿದಾಗ ಸಫಾಯಿ ವಾಲಾ ಆಗಿ ಕೊಟ್ರು ಮೇಡಮ್. ಅದಾದ ನಂತರ 10 ವರ್ಷ ಸಫಾಯಿ ವಾಲಾ ಆಗಿ ಕೆಲಸ ಮಾಡಿದೆ. ತದನಂತರ ನನಗೆ 2011 ಬಡ್ತಿ ಸಿಕ್ತು. ಹಾಸ್ಪಿಟಲ್ ಅಟೆಂಡರ್ ಆಗಿ ಬಡ್ತಿ ಸಿಕ್ತು ಮೇಡಮ್.
0: ಈಗ
1: 25 ವರ್ಷ
0: ಸರ್ವಿಸ್ ಆಗಿದೆ ನಿಮಗೆ. ಆರಾಮಾಗಿ ರೈಲ್ವೆ ಹಾಸ್ಪಿಟಲ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ.
1: ಹೌದು ಮೇಡಮ್, ಇದು ಯಾರು ನಮ್ಮ ರೋಗಿಗಳ ಸೇವೆ ಸಲ್ಲಿಸ್ತಾ ಇದ್ದೀನಿ ಮೇಡಮ್.
0: ತುಂಬಾ ಖುಷಿ ಆಯ್ತು ಸರ್, ನೀವು ನಿಮ್ಮ ಮೊದಲ ಸಂಬಳದ ಬಗ್ಗೆ ಮತ್ತೆ ಎಲ್ಲ ಮತ್ತೆ 25 ವರ್ಷದ ಹಿಂದೆ ಹೋಗ್ ಬಂದ್ರಿ ಅಲ್ವಾ ಇವಾಗ?
1: ಹೌದು ಹೌದು ಮೇಡಮ್, 26ನೇ ವರ್ಷ
0: ಕಾಲ ಇಡ್ತಿದ್ದೀರಾ. ಹೌದು ಸರ್, ಹೌದು. ತುಂಬಾ ಸಂತೋಷ ಆಯ್ತು ಸರ್ ನೀವು ನಮ್ಮ ಜೊತೆಗೆ ಮಾತಾಡಿದಕ್ಕೆ. ಧನ್ಯವಾದಗಳು ಸರ್, ಶುಭ ದಿನ. ನೋಡಿ ಕೇಳುಗ್ರೆ, ಸಫಾಯಿ ವಾಲಾ ಆಗಿ ಸೇರ್ಕೊಂಡಂತಹ ನೆನಪನ್ನ ಅವರು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಇದೇ ರೀತಿ ಇನ್ನೂ ಮಾತಾಡಲಿಕ್ಕೆ ವಿಶಿಷ್ಟವಾದಂತಹ ವ್ಯಕ್ತಿಗಳು ನಮ್ಮ ಜೊತೆಯಾಗಲಿದ್ದಾರೆ ಇವತ್ತಿನ ಋತುಮಾನದಲ್ಲಿ.

0: ಚಂದದ ಹಾಡನ್ನ ಕೇಳ್ತಾ ಇದ್ರೆ ಅಯ್ಯೋ ಯಾಕಪ್ಪ ಕಟ್ ಮಾಡಿದ್ರು ಅಂತ ಬೇಸರ ಮಾಡ್ಕೋಬೇಡಿ. ಇವತ್ತಿನ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಅಂತ ತುಂಬಾ ಜನ ನಮ್ಮ ಜೊತೆಗಿದ್ದಾರೆ. ಅವರಲ್ಲಿ ಈಗ ಒಬ್ರು ಕರೆಯ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಮೇಡಮ್, ನಾನು ಹಿರಿಯಣ್ಣ ಅಂತ, ನಾಗಮಂಗಲದಿಂದ.
0: ನಾಗಮಂಗಲದಿಂದ ಹೇಳಿ ಸರ್, ನಿಮ್ಮ ಮೊದಲ ಸಂಬಳದ ಅನುಭವವನ್ನ ಹಂಚ್ಕೊಳ್ಳಿ.
1: ಮೇಡಮ್, ನಾನು 1994-1990 ಕೆಲಸಕ್ಕೆ ಸೇರ್ಕೊಂಡೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ಒಂದು 11 ದಿವಸ ಮಾಡೋದಕ್ಕೆ 700 ರೂಪಾಯಿ ಸಂಬಳ ಬಂದಿತ್ತು, ಮೊದಲನೇ ಸಂಬಳ. ಅದರಲ್ಲೇ ಸ್ವೀಟ್ ಕೊಡಿಸ್ಲೇ ಮನೆಗೆ ನಮ್ಮ ತಾಯಿ ಒಂದಿಷ್ಟು ದುಡ್ಡು ಕೊಟ್ಟೆ, ಮನೆಗೆ ಒಂದಿಷ್ಟು ಸಾಮಾನು ತಂದ್ಕೊಟ್ಟೆ. 1,000 ಸಂಬಳ ಅಂದ್ರೆ 700 ರೂಪಾಯಿ ಬಂದಿತ್ತು ಅದು. ಅದೇ ಆಮೇಲೆ ನಾನು ನಮ್ಮ ಅಕ್ಕಗೂ ಒಬ್ಳಿಗೆ, ತಂಗಿಗೊಬ್ಳಿಗೆ ಮದುವೆ ಮಾಡಿದ್ರು. ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ, ಜಾಸ್ತಿ ಜನ ಇದ್ವಿ ಮೇಡಮ್ ಮನೇಲಿ. ಆಮೇಲೆ ನೆಕ್ಸ್ಟ್ ಸಂಬಳಗಳಲ್ಲಿ 1 ಕ್ವಿಂಟಲ್ ಅಕ್ಕಿ, ಮನೆಗೆ ಸೌದೆ, ಗ್ಯಾಸ್ ಎಲ್ಲ ತಂದ್ಕೊಡದೆ. ಆದ್ರೆ ಈಗ ಮಗ ಇಂಜಿನಿಯರ್, 1.5 ಲಕ್ಷ ತಗೋತಾರೆ, ನನಗೊಂದು 40,000 ಪೆನ್ಷನ್ ಬರುತ್ತೆ. ಆದ್ರೂ ಆ ಖುಷಿ ಈಗ ಸಿಗಲ್ಲ ಮೇಡಮ್, ದುಡ್ಡಿನ ಬೆಲೆ ಕಳ್ಕತಾ ಇದೀವಿ.
0: ಹೌದು ಹೌದು, ಅವಾಗ ಮುಷ್ಟಿ ದುಡ್ಡಿತ್ತು ಅಂದ್ರೆ
1: ನಾವು ಕೆಲಸ ಸಿಕ್ಕಿದಾಗ ನಮ್ಗೆ ಸತ್ತೋದ್ಮೇಲೆ ಸ್ವರ್ಗ ಸಿಗ್ಬೇಕು ಅಂತಿಲ್ಲ, ಕೆಲಸ ಸಿಕ್ಕಿದಾಗಲೇ ನಮ್ಗೆ ಸ್ವರ್ಗದ ಬಾಗಿಲು ಓಪನ್ ಆದಷ್ಟು ಖುಷಿ ಆಗಿತ್ತು. ಪ್ರತಿಯೊಬ್ಬ ಯುವಕರಿಗೂ ಕೆಲಸ ಸಿಕ್ಬೇಕು ಮೇಡಮ್.
0: ನಿಜ ಸರ್, ನಿಜ.
1: ಜೀವನ

0: ಶುಕ್ರವಾರದಕ್ಕೆ ಅಂದ್ರೆ ಈಗ ನಾವು ಏನು ಇಲ್ದೇ ಇರೋರು ಮಟ್ಟಕ್ಕೆ ಬಂದ್ ನಿಂತಿದೀವಿ, ಅದು ಕೆಲಸ ಸಿಕ್ಕಿದ್ದಕ್ಕೆ ಅಂತಾನೆ ಹೇಳ್ಬೋದು ಮೇಡಮ್. ಅಂದ್ರೆ ನಾವು ದುಡ್ಡು ಉಳಿಸ್ಕೊಂಡು ಹೋಗೋದನ್ನ ಕಲಿಬೇಕು ಮೇಡಮ್.
1: ನಿಜ ಸರ್, ನಿಜ ನೀವ್ ಹೇಳಿದ್ದು.
0: ಬಹಳ ಖುಷಿ ಆಯ್ತು ಮೇಡಮ್, ನನ್ ಕೆಲಸ ಸಿಕ್ಕಿದಾಗ ಅದು ಎಷ್ಟು ಕೋಟಿ ಸಿಕ್ಕಿದಷ್ಟು ಖುಷಿ ಆಯ್ತು. ಮನೇಲಿ 10-11 ಜನ ಇದ್ವಿ ಮೇಡಮ್, ಬಹಳ ಕಷ್ಟನೂ ಇತ್ತು ಜೀವನ. ಹಂಗಾಗಿ ಬಹಳ ಖುಷಿ ನಮ್ನ ನೀವು 95ವಿಗೆ ಕರ್ಕೊಂಡು ಹೋದಷ್ಟು ಖುಷಿ ಆಗ್ತಾ ಇದೆ.
1: ನಿಜಕ್ಕೂ ಸರ್ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಎಲ್ಲರೂ 20-30 ವರ್ಷ ಹಿಂದಕ್ಕೆ ಹೋಗಿ ಆ ನೆನಪುಗಳನ್ನ.
0: 28 ವರ್ಷ ಆಗಿತ್ತು ಮೇಡಮ್ ನನ್ಗೆ
1: ನೋಡಿ
0: ಆಗಿರ್ಲಿಲ್ಲ. ಮಕ್ಕಳಿಗೆ ಒಬ್ಳಿಗೆ, ತಂಗಿ ಒಬ್ಳಿಗೆ ಮದುವೆ ಮಾಡಿ ಆಮೇಲೆ ನಾವು ಮಾಡ್ಕೊಂಡದ್ದು.
1: ನೋಡಿ ಎಷ್ಟು ಒಳ್ಳೆಯ ನೆನಪುಗಳೆಲ್ಲ ಹಸಿಯಾದ್ವು. ಮತ್ತೆ ಇದೇ ನೆನಪಿನಲ್ಲಿ ಇವತ್ತು ಇಡೀ ದಿನ ಕಳೀರಿ ಸರ್, ಎಲ್ಲ ನೆನಪು ಮಾಡ್ಕೊಳ್ಳಿ. ಯಾರಿಗಾರು ಕರೆ ಮಾಡಬೇಕು ಅನ್ನೋದಾದ್ರೆ ಕರೆ ಮಾಡಿ ಈ ಖುಷಿಯನ್ನ ಹಂಚ್ಕೊಳ್ಳಿ ಸರ್. ಇಲ್ಲಿವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ಕೆಳಗರೆ ನೋಡಿ ಅವರು ಎಷ್ಟು ಭಾವುಕರಾದರು ಅಂತ ಹೇಳಿ. ಹೀಗೆ ಇದೆ ಭಾವುಕ ಕ್ಷಣಗಳಿಗೆ ನೀವು ಕೂಡ ಸಾಕ್ಷಿಯಾಗಬಹುದು ನಮ್ಮ ಜೊತೆಗೆ ಸಂದೇಶವನ್ನು ಕಳಿಸೋದ್ರ ಮುಖಾಂತರ. ನನ್ನ ಮೊದಲ ಸಂಬಳ ಅಪ್ರೆಂಟಿಸ್ ತರಬೇತಿಯನ್ನು ಸರ್ಕಾರಿ ಮುದ್ರಣಾಲಯ ಸರಸ್ವತಿಪುರಂ ಇಲ್ಲಿ 1 ತಿಂಗಳ ತರಬೇತಿಯ ನಂತರ ಬಂತು. ಅದರ ಭತ್ತಿ 180 ರೂಪಾಯಿ ಆಗಿತ್ತು. ಅದು ತುಂಬ ಸಂತೋಷ ತಂತು ಅಂತ ಹೇಳಿ ಯೋಗಾನಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹರ್ಷಿತ ಅವರು ಶಕ್ತಿನಗರದಿಂದ, ಮೊದಲ ಸಂಬಳ ಬಂದಾಗ ಖುಷಿಯ ಜೊತೆಗೆ ಹಣವನ್ನು ಸರಿಯಾಗಿ ಬಳಸ್ಕೊಳ್ಳೋ ಜವಾಬ್ದಾರಿಯ ಯೋಚನೆಯೂ ಇರುತ್ತೆ. ಮೊದಲ ಸಂಬಳದಲ್ಲಿ ಅಪ್ಪ ಅಮ್ಮನಿಗೆ ಸಣ್ಣ ಉಡುಗೊರೆ ಕೊಡಿಸೋದು ಒಂದು ಆಸೆ ಆಗಿರುತ್ತೆ. ನನ್ನ ಪರಿಶ್ರಮದ ಫಲ ಸಂತೋಷ ತಂದರೆ ಅದೇ ನಮಗೆ ನೆಮ್ಮದಿ ಅನಿಸುತ್ತೆ ಅಂತ ಹೇಳಿ ಹರ್ಷಿತ ಅವರು ತಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಟೈಲರ್ ಸುರೇಶ್ ಅವರು, ನಾನು ಮೊದಲ ವೃತ್ತಿ ಜೀವನದ ಸಂಬಳವನ್ನು ನನ್ನ ತಂದೆಗೆ ಕೊಟ್ಟೆ. ಆವಾಗ ಅವರು ತುಂಬ ಖುಷಿಯಿಂದ ಸ್ವೀಕರಿಸಿದ್ರು, ನನಗೂ ಕೂಡ ಖುಷಿಯಾಯಿತು ಅಂತ ಹೇಳಿ ಅವರು ತಮ್ಮ ಸಂಬಳದ ಸದುಪಯೋಗದ ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅನಿತಾ ಅವರು ಮಂಡಿ ಮೊಹಲ್ಲಾದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನನ್ನ ಮಕ್ಕಳು ನನ್ನ ಅಕೌಂಟಿಗೆ ಹಣ ಕ್ರೆಡಿಟ್ ಮಾಡ್ತಾರಲ್ಲ ಅದೇ ನನ್ನ ಸಂಬಳ, ಖುಷಿಯಾಗತ್ತೆ ಅಂತ. ಆವಾಗಲೇ ಲತಾ ಅವರು, ನಾನು ಗೃಹಿಣಿ ನನಗೆ ಸಂಬಳ ಬರಲ್ಲ ಅಂತಂದಿದ್ರು. ಲತಾ ಅವರೇ ನೋಡಿ, ಅನಿತಾ ಅವರು ಎಷ್ಟು ಚೆನ್ನಾಗಿ ತಮ್ಮ ಸಂಬಳದ ವಿಚಾರವನ್ನು ಎಷ್ಟು ಸಕಾರಾತ್ಮಕವಾಗಿ ತಗೊಂಡಿದ್ದಾರೆ ಅಂತ. ನನಗೂ ಸಂಬಳ ಬರುತ್ತೆ ಅನ್ನೋಂತಹ ಖುಷಿ, ನನ್ನ ಮಕ್ಕಳು ಕೊಡುವಂತಹ ಹಣ ಅಂತ ಎಷ್ಟು ಹೆಮ್ಮೆಯಿಂದ ಮಕ್ಕಳ ಬಗ್ಗೆ ಮಾತನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಇಲ್ಲಿ ನಾಗಮಂಡಲದಿಂದ ಹಿರಿಯಣ್ಣ ಅವರು ಇದೀಗಷ್ಟೇ ನಮ್ಮ ಜೊತೆಗೆ ಮಾತಾಡಿದ್ರು. ಕಮಲಾ ಪ್ರಸಾದ್ ಅವರು ಬೆಮಲ್ ನಗರದಿಂದ ಸಂದೇಶವನ್ನು ಕಳಿಸಿ, ನಾನು ಗೃಹಿಣಿ, ನಾನು ನನ್ನ ಮಗಳು ತಂದ ಮೊದಲ ಸಂಬಳ ಕಂಡು ಖುಷಿಪಟ್ಟಿದ್ದೆ. ಮಗಳು ತಾನು ಸಂಪಾದನೆ ಮಾಡಿದ್ದ ಹಣವನ್ನು ನಮಗೆ ಕೊಟ್ಟು ಆಶೀರ್ವಾದ ತಗೊಂಡದ್ದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ನಿಜಕ್ಕೂ ಅಪ್ಪ ಅಮ್ಮ ತಾವು ತಮ್ಮ ಮಕ್ಕಳಲ್ಲಿ ತಮ್ಮ ಬದುಕನ್ನು ತಾವು ನನಸು ಮಾಡ್ಕೊಳ್ಳೋಕ್ಕಾಗದೇ ಇರುವಂತಹ ಕನಸನ್ನು ಜೀವಿಸ್ತಾರಲ್ಲ, ಆ ಖುಷಿಯನ್ನು ಮಕ್ಕಳು ತಂದೆ ತಾಯಿಗೆ ತಂದುಕೊಡೋದಿದೆ ಅಲ್ಲ, ನಿಜಕ್ಕೂ ಅದನ್ನು ಪದಗಳಲ್ಲಿ ವಿವರಿಸೋದು ತುಂಬ ಕಷ್ಟ ಆಗುತ್ತೆ. ಈ ಥರ ನೀವು ಸಂದೇಶಗಳನ್ನು ಕಳಿಸ್ತಾ ಇರೋವಂಥದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾರ್ಯಕ್ರಮದ ಜೊತೆಗೆ ಜೋಡಿಸ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ನಿಮ್ಮ ಮೊದಲ ಸಂಬಳದ ನೆನಪು ಇನ್ನೂ ಹಸಿಯಾಗಿದೆ ಅನ್ನೋವಂಥದ್ದು ನಮಗೆ ಗೊತ್ತಾಗ್ತಾ ಇದೆ.

ಮೊದಲ ಸಂಬಳದ ಬಗ್ಗೆ ನಾವಿವತ್ತು ಋತುಮಾನದಲ್ಲಿ ಸಂಬಂಧ ನೆನಪು ಪ್ರೇರಣೆಗಳ ಕಥನ, ನಮ್ಮದೇ ಕಥನ ಸಾಗ್ತಾ ಇದೆ. ದುಡಿಮೆಯ ಮಹತ್ವ ಅನ್ನುವಂಥದ್ದು ಮೊದಲ ಸಂಬಳ ಕೈಗೆ ಬಂದಾಗ ಖಂಡಿತ ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಅರಿವಾಗುತ್ತೆ. ನೇಗಿಲ ಹಿಡಿದ ಕೈಗಳಲ್ಲೋ ಅವೇ ನಮ್ಮ ಕಲ್ಯಾಣದ ಬಲಗಳು, ಬೆವರು ಸುರಿಸಿ ಜಗಕ್ಕೆ ಉಣಿಸುವ ಕೈ

ಗಳೇ ನಿಜವಾದ ದೇವಮಂದಿರಗಳು ಅಂತ ರಾಷ್ಟ್ರಕವಿ ಕುವೆಂಪು ಅವರ ಮಾತು ಕೂಡ ಇಲ್ಲಿ ನೆನಪಾಗುತ್ತೆ. ನಿಜಕ್ಕೂ ಅದು ಅವತ್ತು ಅಂದರೆ ಮೊದಲ ಸಂಬಳ ಬಂದಂತಹ ದಿನ ನಾವು ನಮ್ಮ ಜನ್ಮ ನೀಡಿರುವಂತಹ ತಾಯಿಯ ಮಡಿಲಿಗೆ ಅದನ್ನು ಕೊಟ್ಟಾಗ ಅಥವಾ ತಂದೆಯ ಕೈಗಳಲ್ಲಿ ಅದನ್ನಿಟ್ಟಾಗ ಅವರ ಕಣ್ಣುಗಳಿಂದ ಜಾರುವಂತಹ ಆ ಆನಂದ ಬಾಷ್ಪ ಇದೆಯಲ್ಲ, ಅದಕ್ಕೆ ಜಗದ ಯಾವ ಕಾವ್ಯವೂ ಬಹುಶಃ ಸಾಟಿಯಾಗಲ್ವೇನೋ. ಮಗ ಆಗಿರಬಹುದು ಮಗಳಾಗಿರಬಹುದು, ಒಂದು ರೀತಿಯಲ್ಲಿ ವಿಜಯದ ಪತಾಕೆಯನ್ನೇ ನೆಟ್ಟುಬಿಟ್ರೇನೋ ಅಂತ ಹೇಳಿ ತಂದೆ ತಾಯಿ ಇಬ್ಬರೂ ಎಲ್ಲರ ಹತ್ರ, ಇವಾಗಾದರೆ ದೂರವಾಣಿ ಸಂಪರ್ಕ ಇರೋದ್ರಿಂದ ಎಲ್ಲರ ಹತ್ರ ನನ್ನ ಮಗಳು ಫಸ್ಟ್ ಸಂಬಳ ಬಂತು, ನನ್ನ ಮಗನ ಫಸ್ಟ್ ಸಂಬಳ ಬಂತು ಅಂತ ಆ ಮಂದಹಾಸದಿಂದ ಎಲ್ಲರ ಹತ್ರ ಹಂಚ್ಕೊಳ್ತಾರಲ್ಲ, ಅದು ನಮಗೆ ಸಿಗುವಂತಹ ಪ್ರತಿಫಲ ಅಂತ ಹೇಳ್ಬೋದು. ಅದು ನಮಗೆ ಸಿಕ್ಕಂತಹ ಅತಿ ದೊಡ್ಡ ಪ್ರಶಸ್ತಿಯೂ ಕೂಡ ಆಗಿರುತ್ತೆ. ಅಣ್ಣನೋ ಅಕ್ಕನೋ ತಾವು ದುಡಿದು ತಂದಂತಹ ಹಣದಲ್ಲಿ ಇದೀಗಷ್ಟೇ ಹಂಚ್ಕೊಂಡ್ರು, ಅವ್ರಿಗೆ ಬಟ್ಟೆ ತಂದುಕೊಟ್ಟೆ ಸಿಹಿಯನ್ನು ತಂದುಕೊಟ್ಟೆ ಅಂತ ಅವರ ಕಣ್ಣುಗಳಲ್ಲಿ ಮಿಂಚಿದಂತಹ ನಕ್ಷತ್ರದ ಸಡಗರ ಇದೆಯಲ್ಲ, ಅದು ನಮ್ಮ ಕಣ್ಣಲ್ಲಿ ಪ್ರತಿಬಿಂಬವಾಗಿ ಕಾಣುತ್ತೆ. ಆ ಒಂದು ತಿಂಗಳ ಕಷ್ಟ ಎಲ್ಲ ಒಂದೇ ಒಂದು ಕ್ಷಣದ ನಗುವಿನಲ್ಲಿ ಕರಗಿ ಹೋಗೋದ್ರಲ್ಲಿ ಖಂಡಿತ ಎರಡು ಮಾತಿಲ್ಲ. ಆ ಸ್ವಾಭಿಮಾನದ ಮೊದಲ ಹೆಜ್ಜೆ ಶುರುವಾಗಿರುತ್ತೆ ಅಲ್ಲಿ. ಆ ಕಥೆಯನ್ನು ನೀವೆಲ್ಲರೂ ಕೂಡ ಇಲ್ಲಿ ಹಂಚ್ಕೊಳ್ತಾ ಇದ್ದೀರಿ. ಹಂಚ್ಕೊಳ್ಳುವಂತಹ ಮನಸ್ಸು ನಿಜವಾಗ್ಲೂ ನಿಮ್ಮೆಲ್ಲರನ್ನ ಹಳೆ ಏನದು ಭೂತಕಾಲಕ್ಕೆ ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ, ಮಾಧವನ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಮೊದಲ ಸಂಬಳ ಇಂದಿನ ನಿವೃತ್ತ ಪಿಂಚಣಿಯ 1/10 ಕೂಡ ಇರಲಿಲ್ಲ ಅಂತ. 353 ರೂಪಾಯಿ ಸಂಬಳ ಇತ್ತು, ಅದನ್ನು ತಗೊಂಬಂದು ಅಮ್ಮನ ಹತ್ತಿರ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ರೇಷ್ಮಾ ಅವರು ಕ್ಯಾತನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ನಾನು 2012 ಪ್ರೈವೇಟ್ ಸ್ಕೂಲ್ಗೆ ಸೇರಿಕೊಂಡೆ, ಅಲ್ಲಿ ನನ್ನ ಮೊದಲ ಸಂಬಳ 2500 ರೂಪಾಯಿ ಆಗಿತ್ತು, ಆ ಸಂಬಳವನ್ನು ನಮ್ಮ ತಂದೆಗೆ ತಂದು ಕೊಟ್ಟಿದ್ದೆ ಅಂತ. ಹಾಗೆಯೇ ಇಲ್ಲಿ ಒಂದು ವಿವರವಾದಂತಹ ಸಂದೇಶ ಬಂದಿದೆ. ನಂಜುಂಡಸ್ವಾಮಿ ಅವರು ಸಂತೆ ಬಾಚಹಳ್ಳಿ KR ಪೇಟೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಿಂದಿನ ಕಾಲದಲ್ಲಿ ಬರೋ ಚಿಕ್ಕ ಸಂಬಳ ಆದಾಯ ಕೂಡ ಹೆಚ್ಚು ಸಂತೋಷ ಆತ್ಮತೃಪ್ತಿಯನ್ನು ತಂದುಕೊಡ್ತಾ ಇತ್ತು. ಮೊದಲ ಸಂಬಳದ ಹಾಗೂ ಇತರ ಮಾಸಿಕ ಸಂಬಳ ಕನಸುಗಳ ಭಂಡಾರ ಆಗಿತ್ತು. ಆದರೆ ಇವತ್ತು ಎಷ್ಟೇ 1,000,000 ಬಂದರೂ ಕೂಡ ಈ ಕೊಳ್ಳುಬಾಕ ಸಂಸ್ಕೃತಿಗೆ ಮಾರು ಹೋಗಿ ಮನುಷ್ಯ ಅಲ್ಪತೃಪ್ತನಾಗ್ಬಿಟ್ಟಿದ್ದಾನೆ. ಆದರೆ ಆ ಅಲ್ಪತೃಪ್ತಿಗಿಂತ ಹೆಚ್ಚಾಗಿ ಮಹಾತೃಪ್ತಿ ನಾವಿದ್ದಂತಹ ಚಿಕ್ಕ ಸಂಬಳದಲ್ಲೇ ಇತ್ತು ಅಂತ ಹೇಳಿ ಅವರು ತಮ್ಮ ನೆನಪನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಮಾನಸ ಅವರು ಹೆಬ್ಬಾಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು ಅವರ ಮೊದಲ ಸಂಬಳ 35 ರೂಪಾಯಿ ಆಗಿತ್ತು ಅಂತ ಹೇಳಿ. ನೋಡಿ, ನಾವು ಮೂರಂಕಿಯೇ ಕಡಿಮೆ ಅಂತ ಹೇಳಂತೀವಿ, ಆದರೆ ಎರಡಂಕಿಯ ಸಂಬಳವನ್ನು ತಗೊಂಡಿರುವಂಥವರ ನೆನಪನ್ನು ಇಲ್ಲಿ ಮಾನಸ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಆವಾಗ ಸಂಬಳ ಅಂತ ಹೇಳಿದ್ರೆ ಹಣಕ್ಕಿಂತ ಹೆಚ್ಚಾಗಿ ಮನೆ ನಡೆಯುತ್ತೆ, ನನ್ನಿಂದ ಅಪ್ಪನ ಜವಾಬ್ದಾರಿ ಕಡಿಮೆ ಆಗತ್ತೆ ಅನ್ನುವಂತಹ ಭಾವದಿಂದ ದುಡಿಯೋದಕ್ಕೆ ಹೋಗ್ತಿದ್ರಲ್ಲ, ಆ ಭಾವಕ್ಕೆ ನಾವಿಲ್ಲಿ ಗೌರವವನ್ನು ಸಲ್ಲಿಸಲೇಬೇಕು.

0: ಮೊದಲನೇ ನೋಟಕ್ಕೆ ನಿನ್ನ ಮೇಲೆ ನನಗೆ ಮನಸ್ಸಾಯ್ತು, ಮನಸ್ಸಾಗಿ ಲವ್ ಆಯ್ತು, ಲವ್ ಆಗಿ ಸುಸ್ತಾಯ್ತು.
1: ಅಯ್ಯೋ

ಮೊದಲ ಸಂಬಳದ ಹಾಗೆ ಮೊದಲನೇ ಪ್ರೀತಿಯೂ ಹಾಗೆ, ಹ್ಞೂ ಅನ್ನೋವರೆಗೂ ಬಿಡೋದೇ ಇಲ್ಲ. ಆದರೆ ನಾವಿಲ್ಲಿ ಮೊದಲ ಸಂಬಳವನ್ನು ತಗೊಂಡೋಗಿ ಅಪ್ಪ ಅಮ್ಮನ ಕೈಯಲ್ಲಿ ಕೊಟ್ಟಾಗ

0: ಅವರು ಕೂಡ ನನಗೇನು ಬೇಡ ನೀನೇ ತಗೋ ಅಂತ ಹೇಳಿ ನಾವು ಹೂ ಅನ್ನೋವರೆಗೂ ಖಂಡಿತ ಬಿಡಲ್ಲ. ಹಾಗೆಯೇ ಇಲ್ಲೊಬ್ರು ಮೊದಲ ಸಂಬಳದ ಬಗ್ಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಕರೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಇದು ಆಕಾಶವಾಣಿ, ಯಾರು ಮಾತಾಡ್ತಾ ಇರೋದು?
1: ಸುರೇಂದ್ರ ಕುಮಾರ್ ಅಂತ.
0: ಹೇಳಿ ಸರ್, ಎಲ್ಲಿ ಕೆಲಸ ಮಾಡ್ತಿದ್ದೀರಾ?
1: ಸರ್, ನಾನು ರೈಲ್ವೆ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಆಗಿದ್ದೀನಿ.
0: ಹಾಂ ಸರ್, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ?
1: 36 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ.
0: 36 ಇಯರ್ಸ್ ಇಂದ ಅಂದ್ರೆ 36 ವರ್ಷಗಳ ಹಿಂದೆ ನೀವು ಮೊದಲ ಸಂಬಳವನ್ನ ತಗೊಂಡಿದ್ದು?
1: ಹೌದು ಮೇಡಮ್.
0: ಎಷ್ಟು ಸಂಬಳ ಬಂದಿತ್ತು ಸರ್ ಅವಾಗ?
1: 1460 ರೂಪಾಯಿ ಬಂದಿತ್ತು.
0: ಮೊದಲು ನಿಮ್ ಎಲ್ಲಿ ಅಪಾಯಿಂಟ್ ಆಗಿದ್ದು ನೀವು?
1: ನಾನು ಮಧ್ಯಪ್ರದೇಶದಲ್ಲಿ ಬಿಲಾಸ್ಪುರ ಅಂತ ಜಾಗದಲ್ಲಿ.
0: ನೀವು ಮೈಸೂರಿನವರೇನಾ ಮೂಲತಃ?
1: ಹುಟ್ಟಿದ್ದು ಮೈಸೂರು, ಬೆಳೆದಿದ್ದು ಮೈಸೂರು, ಎಲ್ಲ ಮೈಸೂರು.
0: ಅಲ್ಲಿ ಮಧ್ಯಪ್ರದೇಶಕ್ಕೆ ಹೋದಾಗ ಕಷ್ಟ ಆಗಿರ್ಲಿಲ್ವಾ?
1: ತುಂಬಾ ಕಷ್ಟ ಆಗಿತ್ತು.
0: ಮತ್ತೆ ಏನ್ ಮಾಡಿದ್ರಿ ಸರ್ ನಿಮ್ಮ ಮೊದಲ ಸಂಬಳವನ್ನ?
1: ನಮ್ಮ ಅಮ್ಮ ಮೊದಲನೇ ಸಂಬಳವನ್ನ ಅಮ್ಮನ ಕೈ ಕೊಟ್ಟಿದ್ದೆ.
0: ಹೌದಾ? ಹಾ ಸರಿ ಸರ್. ಅಷ್ಟು ವರ್ಷಗಳ ಹಿಂದಿನ ನೆನಪನ್ನ ನೀವು ಇವತ್ತು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ನೀವು ನಿವೃತ್ತಿ ಆದ್ಮೇಲೆ ಮತ್ತೆ ಮುಂದುವರಿಸ್ತಾ ಇದ್ದೀರಾ ಕೆಲಸವನ್ನ?
1: ಹೌದು ಮೇಡಮ್.
0: ಸರಿ ಸರ್, ಸರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ನಮಸ್ತೆ.
1: ಥ್ಯಾಂಕ್ ಯು.
0: ಕೆಳಗರೆ, 36 ವರ್ಷಗಳ ಹಿಂದೆ 1000 ರೂಪಾಯಿ ಸಂಬಳಕ್ಕೆ ಅಂತ ಹೇಳಿ ಮಧ್ಯಪ್ರದೇಶದವರೆಗೂ ಹೋಗುವಂತಹ ಮನಸ್ಥಿತಿ ಯುವಕರಲ್ಲಿತ್ತು. ಯಾಕೆಂದ್ರೆ ಮನೆಯ ಜವಾಬ್ದಾರಿಯನ್ನ ಹಂಚಿಕೊಳ್ಬೇಕು, ನಾನು ಅರ್ಧ ಅದಕ್ಕೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ ಇತ್ತು. ಹೀಗಾಗಿ ಮೊದಲ ಸಂಬಳದ ಬಗ್ಗೆ ಮತ್ತೊಂದಷ್ಟು ಸಂದೇಶಗಳು ಬಂದಿವೆ, ಅದನ್ನು ಓದೋದಾದ್ರೆ ಪದ್ಮಾ ದೇವಲಿಂಗೇಗೌಡ ಅವರು ಅಂಕುಶಪುರ ಬಸರಾಳು ಹೋಬಳಿಯಿಂದ ಸಂದೇಶ ಕಳಿಸಿ 23 ವರ್ಷಗಳ ಹಿಂದೆ ಸಾಕ್ಷರತಾ ಆಂದೋಲನದ ಗ್ರಂಥಾಲಯದ ಪಾಲಕಿಯಾಗಿ ಕೆಲಸಕ್ಕೆ ಸೇರಿದೆ. ಆಗ ತಿಂಗಳಿಗೆ 500 ರೂಪಾಯಿ ಸಂಬಳ, 6 ತಿಂಗಳ ನಂತರ ಬಂದ 3000 ಸಂಬಳದಿಂದ 1000 ನಮ್ಮ ಅತ್ತೆಯವರಿಗೆ, 2000ದಿಂದ ಮಾಟಿಯನ್ನ ತೆಗೆದುಕೊಂಡ ಖುಷಿಯನ್ನ ಅವರು ನಮ್ಮ ಜೊತೆಗೆ ಹಂಚಿಕೊಂಡು ಹಳೆ ನೆನಪುಗಳನ್ನ ಮರಕಳಿಸಿದ್ರಿ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಪದ್ಮಾ ಅವರೇ, ನಿಜಕ್ಕೂ ನೀವು ಆ ಹಣವನ್ನ ಹೀಗೆ ಸದುಪಯೋಗ ಪಡಿಸ್ಕೊಂಡಿದ್ದು ನಮಗೂ ಕೂಡ ಖುಷಿಯೇ. ಇಲ್ಲಿ ನಮಗೆ ಸರಸ್ವತಿಪುರಂನಿಂದ HN ವಿಶ್ವನಾಥ್ ಅವರು ಮತ್ತೆ ಸಂದೇಶವನ್ನು ಕಳಿಸಿ, ನನ್ನ ಮೊದಲ ಸಂಬಳ ದಿನಕ್ಕೆ 23 ರೂಪಾಯಿಯಂತೆ 5 ದಿನಗಳಿಗೆ ಪಡೆದ 115 ರೂಪಾಯಿ, 36 ವರ್ಷಗಳ ಹಿಂದೆ ಮೈಸೂರಿನ ಕಾರ್ಖಾನೆಯಲ್ಲಿ ಅಂತ ಅವರ ನೆನಪನ್ನ ಮೆಲುಕು ಹಾಕಿದ್ದಾರೆ. ಆಮೇಲೆ ಇಲ್ಲಿ ಗೋವಿಂದರಾಜು ಅವರು ವಿಜಯನಗರ 4ನೇ ಹಂತದಿಂದ ಸಂದೇಶವನ್ನು ಕಳಿಸಿ, ನನ್ನ ಮೊದಲ ಸಂಬಳವನ್ನ ನಮ್ಮ ತಂದೆ ತಾಯಿಯವರಿಗೆ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ಪಡ್ಕೊಂಡೆ. ಅವರ ಆಶೀರ್ವಾದದಿಂದ ಅಂದಿನಿಂದ ಇಂದಿಯವರೆಗೂ ಯಾವುದೇ ರೀತಿಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿಲ್ಲ, ಸದೃಢವಾಗಿದೆ ಅಂತ ಹೇಳಿ ಅಪ್ಪ ಅಮ್ಮನವರಿಗೆ ಕೃತಜ್ಞತೆಯನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ಜಾಹ್ನವಿ ಅವರು ರಾಮಕೃಷ್ಣ ನಗರದಿಂದ ಸಂದೇಶವನ್ನ ಕಳಿಸಿ, ನಾನು ಗೃಹಿಣಿ, ಯಜಮಾನರು ಮನೆ ಖರ್ಚಿಗಾಗಿ ಕೊಟ್ಟ ಅಷ್ಟು ಹಣವನ್ನ ನಾನು ಅಲ್ಲಿವರೆಗೆ ನೋಡಿರ್ಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಅಂದ್ರೆ ನಾವು ಪೇಟೆಗೆ ಹೋಗ್ಬೇಕಾದ್ರೆ ನಮಗೆ 100 ರೂಪಾಯಿಗಿಂತ ಹೆಚ್ಚು ಕೊಡ್ತಾ ಇರಲಿಲ್ಲ. ಹಾಗಾಗಿ ಯಜಮಾನರು ಕೊಟ್ಟ ಮೊದಲ ಹಣವನ್ನ ತುಂಬಾ ಜೋಪಾನವಾಗಿ ಹಾಗೂ ಮುಖ್ಯವಾಗಿ ಬೇಕಾಗಿರೋ ವಸ್ತುಗಳಿಗಾಗಿ ಖರ್ಚು ಮಾಡದೆ ಇವತ್ತು ಕೂಡ ಮಾಡ್ತಾ ಇದ್ದೀನಿ. ಹಳೆಯ ಮಧುರವಾದ ಈ ನೆನಪಿಗಾಗಿ ಖುಷಿಯಾಯ್ತು ಅಂತ ಹೇಳಿ ಅವರ ಸಂದೇಶ, ಆಪ್ತವಾದಂತಹ ಸಂದೇಶ ಬಂದಿದೆ. ಹಾಗೆ ಇಲ್ಲಿ ರಾಜು ನಾಗನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆದರೆ ಈ ಮೊದಲ ಸಂಬಳದ ನೆನಪನ್ನು ಅವ್ರು ನೆನಪು ಮಾಡ್ಕೊಳ್ತಾ ಎಷ್ಟು ಬಂದಿತ್ತು ಅದನ್ನು ಏನು ಮಾಡಿದ್ರು ಅಂತ ಕಳಿಸೋದನ್ನೇ ಮರೆತು ಬಿಟ್ಟಿದ್ದಾರೆ. ರಾಜು ಅವರೇ, ಮತ್ತೆ ನೀವು ಸಂದೇಶವನ್ನು ಟೈಪ್ ಮಾಡಿ ಕಳಿಸಬಹುದು. ಆಕಾಶ್ ಅವರು ನಮಗೆ ಸಂದೇಶವನ್ನು ಕಳಿಸ್ಬಿಟ್ಟು, ಮನೆಗೆ ನನ್ನ ಮಗಳು ನಾನು ಮೊದಲನೇ ಸಂಬಳ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಸಿಕ್ಕಿತ್ತು, ಒಂದು ಮೈರಾಡನ್ನ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಪಡ್ಕೊಂಡಿದ್ದು, ನನಗೆ ಜವಾಬ್ದಾರಿ ಹೆಚ್ಚು ಮತ್ತು ನನ್ನ ಗಂಡನ ಬಳಿ ಯಾವುದೇ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರ ಹತ್ರ ಹಣ ಕೇಳಿದೆ. ಆ ಹಣದಿಂದ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಆಯಿತು. ಇದೇ ರೀತಿ ಇವತ್ತಿನವರೆಗೂ ನಾನು ನನ್ನ ಸ್ವಂತ ದುಡಿಮೆಯಿಂದ ಎಲ್ಲ ರೀತಿಯ ವಸ್ತುಗಳನ್ನು ಕೊಳ್ಳೋದಕ್ಕೆ ನನಗೆ ನನ್ನ ಹಣ ಸಹಾಯ ಮಾಡ್ತಾ ಇದೆ ಅಂತ ಹೇಳಿ ಚಂದ್ರಬಾಯಿ ಅವರು KR ನಗರದಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಚಂದನ್ ಅವರು ಸಂದೇಶವನ್ನು ಕಳಿಸಿ, ನಾನು ಇಂಜಿನಿಯರು, ಮೊದಲನೇ ಸಂಬಳ 35,000 ಬಂತು, ನನ್ನ ಕುಟುಂಬದ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪವ್ವ ಎಲ್ಲರನ್ನ ಕರ್ಕೊಂಡು ಶ್ರೀ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಚಿನ್ನದ ತೇರನ್ನ ಎತ್ತಿಸ್ಕೊಂಡು ನನ್ನ ಬಳಗದವರನ್ನೆಲ್ಲ ಖುಷಿ ಮಾಡಿಕೊಂಡು ಮನೆ ಕರ್ಕೊಂಡು ಬಂದೆ ಅಂತ ಅವರು ತಮ್ಮ ಮೊದಲ ಸಂಬಳ ಬಂದಂತಹ ಖುಷಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಿಜಕ್ಕೂ ಎಷ್ಟು ಚಂದದ ನೆನಪುಗಳಲ್ವಾ ಕೇಳುಗರೆ, ಈ ಥರದ ನೆನಪನ್ನು ಮೆಲುಕು ಹಾಕುವಂಥದ್ದು.
2: ಮನಸಾರ ಪ್ರೀತಿ ಸಮ್ಮ ಅನ್ನೋ ತನಕ ಬಿಡನಮ್ಮ, ಹುಡುಗನಿಗೆ ನಾ ಅಂಕಲ್, ಹುಡುಗಿಗೆ ನೀ ಆಂಟಿ, ಇಂಥ ಜೋಡಿ ಎಲ್ಲುಂಟು ಆನಂದನ ಹೆಂಡಿರ ಚಿಕ್ಕಮ್ಮ.
3: ಈ ವಯಸ್ಸಿನಲ್ಲಿ

ಹೃದಯದಲ್ಲಿ ಶಕ್ತಿ ಇದೆ, ಮನಸ್ಸಿನಲ್ಲಿ ಆಸೆಗಿದೆ. ಇಂಥ ಚಾನ್ಸು ಸಿಕ್ಕದು, ಬಾ ನನ್ನೇ ಕೊಡುವೆ ಮುದುಕಮ್ಮ.

0: ಕೇಳುಗರೆ, ಸಂದೇಶಗಳನ್ನು ಓದ್ತಾ ಹೋದ ಹಾಗೆ ನಿಜಕ್ಕೂ ಎಷ್ಟು ಚೆನ್ನಾಗಿರುವಂತಹ ಭಾವನಾತ್ಮಕ ಪ್ರಪಂಚವನ್ನು 11 ಗಂಟೆಯಿಂದ 12 ಗಂಟೆವರೆಗೆ ನಮಗೆ ನಾವೇ ಕಟ್ಕೊಳ್ತಾ ಇದ್ದೀವಿ. ಈಗ ಮತ್ತೊಬ್ಬ ವಿಶೇಷವಾದಂತಹ ವ್ಯಕ್ತಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಮೇಡಮ್, ನನ್ನ ಹೆಸರು ನಿರಂಜನ್ ಪ್ರಸಾದ್ ಅಂತೇಳಿ.
0: ಮೈಸೂರಿನವರೇ.
1: ಈಗ ಪ್ರೆಸೆಂಟ್ ನಾನು ಮುರುಗನ್ ಮೆಡಿಕಲ್ ಸ್ಟೋರ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಅಂದ್ರೆ ಸಾರಿ ವಿಜಯನಗರಲ್ಲಿ. ಸೊ ಬಹಳ ಹಿಂದೆ ನಾನು ಗೋಕುಲಮಲ್ಲಿದ್ದೆ, ಈಶ್ವರ್ ಮೆಡಿಕಲ್ಸ್ ಅಲ್ಲಿ. 1997ರಲ್ಲಿ ನಾನು ಮೆಡಿಕಲ್ ಸ್ಟೋರ್ ಜಾಯ್ನ್ ಆದೆ. ಸುಮಾರು 30 ವರ್ಷದಿಂದ ನಾನು ಇದೇ ಕೆಲಸ ಮಾಡ್ತಾ ಇದ್ದೀನಿ.
0: ನಿಮ್ಮ ಮೊದಲ ಸಂಬಳದ ಬಗ್ಗೆ?
1: ಸಂಬಳ 400 ರೂಪಾಯಿಂದ ನಾನು ಸ್ಟಾರ್ಟ್ ಮಾಡಿದ್ರು.
0: ಏನ್ ಮಾಡಿದ್ರಿ ಸರ್, ಅದರ ನೆನಪೇನಾರು ಇದೆಯಾ?
1: ನೆನಪಿದೆ, ಒಂದು ವಾಚ್ ತಗೊಂಡಿದ್ದ ನೆನಪು ನನಗೆ. ಚಿಕ್ಕ ಹುಡುಗನಲ್ಲಿ ವಾಚ್ ತಗೋಬೇಕು ಅಂತ ಇಷ್ಟ ಇದ್ದಕ್ಕೆ ಒಂದು 2 ಮಂತ್ಸ್ ಇಟ್ಕೊಂಡು ಒಂದು ವಾಚ್ ತಗೊಂಡಿದ್ದೆ. ಅದೊಂದು ನೆನಪು ಸ್ಟಾರ್ಟಿಂಗ್ ಅಲ್ಲಿ ಸ್ಟೂಡೆಂಟ್ ಲೈಫ್ ಇಂದ.
0: ಇವಾಗ ಮೆಡಿಕಲ್ ಶಾಪ್ ಅಲ್ಲೇನೆ ಇಷ್ಟು ವರ್ಷಗಳಿಂದ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಿ?
1: ಹೌದೌದು, ಖಂಡಿತ ಮೇಡಮ್. ವಿಜಯನಗರ 2ನೇ ಹಂತದಲ್ಲಿ ಶ್ರೀ ಮುರುಗನ್ ಎಲಿಗಿಸರ್ ಅಂತ ಇದೆ, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪ್ರೆಸೆಂಟ್.
0: ಖಂಡಿತ ಸರ್.
1: ಸ್ಟಾಫ್ ಒಬ್ರು ಇಲ್ಲೇ ಬಂದಿದ್ದು.
0: ಹೌದಾ?
1: ಬಂದು ಇಲ್ಲಿ ಕೇಳ್ಕೊಂಡು ನಂಬರ್ ತಗೊಂಡು ಕಾರ್ಯಕ್ರಮ ಇದೆ ಮಾಡ್ತಾ ಇದ್ದೀವಿ ಅಂತ.
0: ಹಾ, ತುಂಬಾ ಸಂತೋಷ ಆಯ್ತು ಸರ್ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ, ನಿಮ್ಮ ಮೊದಲ ಸಂಬಳವನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ. ನಿಮ್ಮ ದಿನ ಶುಭವಾಗಿರಲಿ ಸರ್. ಧನ್ಯವಾದಗಳು. ನಮಸ್ತೆ.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ನೋಡಿ, 40 ವರ್ಷಗಳ ಹಿಂದೆ ಮೆಡಿಕಲ್ ಶಾಪಲ್ಲಿ ತಮ್ಮ ವೃತ್ತಿಯನ್ನ ಆರಂಭ ಮಾಡಿದ್ರ ಬಗ್ಗೆ ಮುರುಗನ್ ಮೆಡಿಕಲಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಿರಂಜನ್ ಅವರು ಅವರ ನೆನಪನ್ನ ಹಂಚಿಕೊಂಡ್ರು. ಇಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ನನ್ನ ಮೊದಲ ಕೆಲಸದ ಸಂಬಳದಲ್ಲಿ ನನ್ನ ಅಜ್ಜಿಗೆ ಮೂಗಿಗೆ ಹಾಕುವ ನಿಷೇ ಕೊಟ್ಟಿದ್ದೆ, ಆಗ ಅವರು ತುಂಬಾ ಖುಷಿ ಪಟ್ಟಿದ್ರು ಅಂತ ಹೇಳಿ ಕೃಷ್ಣ ಟೈಲರ್ ಅವರು ಶ್ರೀರಂಗಪಟ್ಟಣದಿಂದ ನಮಗೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಅಪ್ಪ ಅಮ್ಮನ ಜೊತೆಗೆ ಅಜ್ಜಿಗೂ ಕೂಡ ಮೊದಲ ಸಂಬಳದಲ್ಲಿ ಪಾಲಿತ್ತು ಅಂತ ಕೇಳೋದಕ್ಕೇನೆ ತುಂಬಾ ಖುಷಿ ಆಗ್ತಾ ಇದೆ. ಮಂಡಿ ಮೊಹಲ್ಲಾದಿಂದ ರಮೇಶ್ ಮಾಳೋದೇವರು ಸಂದೇಶವನ್ನ ಕಳಿಸಿದ್ದಾರೆ. 77ನೇ ಇಸವಿ ಇರಬಹುದು, ಟೈಲರಿಂಗ್ ಕೆಲಸ ಕಲಿಯೋದಕ್ಕೆ ಸೇರಿಸಿದ್ರು. ಆಗ ನನಗೆ ವಾರಕ್ಕೆ 5 ರೂಪಾಯಿ ಸಂಬಳ, ಆದ್ರೆ ಅದನ್ನ ಮನೆಗೆ ಕೊಡಬೇಕಾಗಿತ್ತು. ಅದರಲ್ಲಿ ನನ್ನ ಪಾಲೇನು ಇರಲಿಲ್ಲ, ದಿನಕ್ಕೆ 5 ಪೈಸ ಮಾತ್ರ ಸಿಗ್ತಾ ಇತ್ತು. ನಿಮ್ಮ ಇಂದಿನ ಕಾರ್ಯಕ್ರಮದಿಂದ ನಾನು 5 ಪೈಸೆಯ ಆ ಸಂದರ್ಭದ ನೆನಪಿಗೆ ಹೋದೆ. ಆದ್ರೆ ಈಗ ನಮ್ಮ ಮಗ ಕೆಲಸಕ್ಕೆ ಸೇರಿದಾಗ ಮೊದಲ ತಿಂಗಳಲ್ಲಿ 30,000 ರೂಪಾಯಿನ ತಂದುಕೊಟ್ಟಂತಹ ಖುಷಿಯನ್ನ ಅವರು ಮೆಲುಕು ಹಾಕ್ತಾ ಇದ್ದಾರೆ. ನೋಡಿ, ರೂಪಾಯಿಗಳಲ್ಲಿತ್ತು, ಪೈಸೆಗಳಲ್ಲಿತ್ತು, ಆಣೆಗಳಲ್ಲಿತ್ತು, ಆಗಿನ ನೆನಪುಗಳನ್ನು ನೀವೆಲ್ಲರೂ ಹಂಚ್ಕೊಳ್ಳಿ.

ಹೋಗ್ತಾರೆ. ಅದು ನಿಜಕ್ಕೂ ತುಂಬ ಖುಷಿಯನ್ನು ತಂದುಕೊಡ್ತಾ ಇದೆ. ನಾಗರತ್ನ ನಟೇಶ್ ಅವರು ಸರಸ್ವತಿಪುರಂನಿಂದ ಕಳಿಸಿದ್ದಾರೆ. 1997ರಲ್ಲಿ ಮೊದಲ ಸಂಬಳ, ಜೀವನದ ಅತ್ಯಂತ ವಿಶೇಷ ಹಾಗೂ ಮರೆಯಲಾಗದ ಕ್ಷಣ. ಅದರಲ್ಲಿ ನನ್ನ ಅತ್ತೆಗೆ ತಾಯಿಗೆ ದೊಡ್ಡಮ್ಮಂಗೆ ಸೀರೆ ಕೊಡಿಸಿ ಆಶೀರ್ವಾದ ಪಡ್ಕೊಂಡು ಅವರ ಖುಷಿಗೆ ಕಾರಣ ಆಗಿದ್ದು ಇಂದಿಗೂ ಹಚ್ಚ ಹಸಿರಾಗಿದೆ. ನೆನಪಿಸಿದ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಾಗರತ್ನ ಅವರೇ. ನಾನು ನೀರಾವರಿ ಇಲಾಖೆಯಲ್ಲಿ 1983ರಲ್ಲಿ ದಿನಗೂಲಿ ನೌಕರಿಗೆ ಸೇರಿದಾಗ ನವೆಂಬರಲ್ಲಿ 141 ರೂಪಾಯಿ ಬಂದಿತ್ತು. ಇದನ್ನು ನನ್ನ ತಾಯಿಗೆ ಕೊಟ್ಟಾಗ ಎಷ್ಟು ಹೆಮ್ಮೆಯಾಗಿತ್ತು ಅಂದರೆ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅಂದಿನ ಅಲ್ಪ ವೇತನದಲ್ಲಿದ್ದ ನೆಮ್ಮದಿ ಇಂದು ಲಕ್ಷ ತಗೊಂಡ್ರೂ ಇಲ್ಲ ಅಂತ KR ಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೇತನ ಅವರು ನಮಗೆ ಸಂದೇಶವನ್ನು ಕಳಿಸಿ 1999ರಲ್ಲಿ ಆಡಿಟರ್ ಕಚೇರಿಯಲ್ಲಿ 500 ರೂಪಾಯಿ ಸಂಬಳವನ್ನು ತಗೊಂಡಿದ್ದೆ, ಇನ್ನೊಂದು ಆಡಿಟರ್ ಕಚೇರಿಯಲ್ಲಿ 800. ಹೀಗಾಗಿ ಆ ಸಂಬಳದ ನೆನಪನ್ನು ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ಅಪ್ಪ ಅಮ್ಮನಿಗೆ ಸೀರೆ ಮತ್ತು ಕೈಗಡಿಯಾರ ಕೊಡಿಸಿದ್ದೆ. ಈಗ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕುವೆಂಪು ನಗರದಿಂದ ನಿರ್ಮಲಾ ಲೋಕನಾಥ್ ಅವರು ನಮಗೆ ಸಂದೇಶವನ್ನು ಕಳಿಸಿ ಅಪ್ಪ 9 ರೂಪಾಯಿ ಸಂಬಳ ತಗೊಂಡಿದ್ದು ಹೇಳ್ತಾ ಇದ್ರು ಅನ್ನೋವಂಥದ್ದನ್ನು ನೆನಪು ಮಾಡಿ ನಮಗೆ ಸಂದೇಶ ಕಳಿಸಿದ್ದಾರೆ. ಮೊದಲ ಸಂಬಳದಲ್ಲಿ ಅಮ್ಮ ಮತ್ತು ದೊಡ್ಡಮ್ಮಂದರಿಗೆ ಸೀರೆಯನ್ನು ಕೊಡಿಸಿದ್ದೆ, ದೇವಾಲಯಕ್ಕೆ ಕಾಣಿಕೆ ಹಾಕಿದ್ದೆ. ಅದು ಯುಗಾದಿಯ ಸಮಯ ಆಗಿತ್ತು, ಹಾಗಾಗಿ ಕುಟುಂಬದವ್ರಿಗೆಲ್ಲ ಉಡುಗೊರೆ ಕೊಟ್ಟಿದ್ದೆ. ಆದಾಯದ ಜೊತೆಗೆ ಉಳಿತಾಯನೂ ಬಹಳ ಮುಖ್ಯ ಅನ್ನೋ ಸ್ನೇಹಿತನ ಸಲಹೆಯಂತೆ ಉಳಿತಾಯ ಖಾತೆಯನ್ನು ತೆರೆದು ಹಣವನ್ನು ಜಮಾ ಮಾಡಿದ್ದೆ. ಕಣ್ಮುಚ್ಚಿ ಬಿಡೋಷ್ಟರಲ್ಲಿ ಮೊದಲ ಸಂಬಳ ಖಾಲಿಯಾಗಿತ್ತು. ಆದಾಯ ಬರ್ತಿದೆ ಅಂದರೆ ಜವಾಬ್ದಾರಿ ಕೂಡ ಜೊತೆಯಲ್ಲೇ ಯಾವಾಗಲೂ ಇರುತ್ತೆ. ದುಡಿಮೆಯ ಜೊತೆಗೆ ಅದನ್ನು ಹಂಚಿಕೊಳ್ಳೋ ಪ್ರವೃತ್ತಿಯೂ ಅತ್ಯವಶ್ಯಕ ಅನ್ನೋ ಪಾಠವನ್ನು ದುಡಿಮೆಯ ಜೀವನ ಕಲಿಸಿದೆ ಅಂತ ಹೇಳಿ ಸುರಭಿ ಅವರು ಮೈಸೂರಿನಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಗುಂಡ್ಲುಪೇಟೆಯಿಂದ ಟೈಲರ್ ಪ್ರಶಾಂತ್ ಅವರು, ನನ್ನ ಮೊದಲು ಹೊಲಿದಂತಹ ರವಿಕೆಯ ಕೂಲಿ 2.5 ರೂಪಾಯಿ 2.50 ರೂಪಾಯಿ ಅಂತ ಹೇಳಿ ಅವರು ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಣ್ಣೂರು ವಿ ಗೋವಿಂದಾಚಾರಿ ಅವರು ಕುವೆಂಪು ನಗರದಿಂದ ಸಂದೇಶ ಕಳಿಸಿ 1991ರಲ್ಲಿ ಮೈಸೂರಿನಲ್ಲಿರೋ ಕೇಂದ್ರ ಸರ್ಕಾರದ ಸ್ವಾಮ್ಯದ ವಿರಳ ಪದಾರ್ಥಗಳ ಪರಿಯೋಜನೆಯಲ್ಲಿ ಶುಶ್ರೂಷಕನಾಗಿ ಸೇರಿದ್ದೆ. ಮೊದಲ ತಿಂಗಳ ಸಂಬಳ 1275. ಈ ಸಂಬಳದ ಹಣವನ್ನು 20 ಪೈಸೆಯ ರೆವಿನ್ಯೂ ಸ್ಟ್ಯಾಂಪ್ ಮೇಲೆ ಸಹಿ ಮಾಡಿ ಪಡ್ಕೊಂಡೆ. ಅದು ಅಂದು ಪಡೆದ ಸಂಬಳದ ವಿವರದ ಚೀಟಿಯ ಪೇ ಸ್ಲಿಪ್ ಇನ್ನೂ ಸುರಕ್ಷಿತವಾಗಿ ನನ್ನ ಬಳಿ ಜೋಪಾನವಾಗಿದೆ. ಇದನ್ನು ನಮ್ಮ ಸ್ನೇಹಿತರಿಗೆ ಮಕ್ಕಳಿಗೆ ಆಗಾಗ ತೋರಿಸ್ತಾ ಇರ್ತೀನಿ ಅಂತ ಹೇಳಿ ನಿಲಯಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ರಾಧಾ ಅವರು ನಾಗಮಂಡಲದಿಂದ 1993ರಲ್ಲಿ 300 ರೂಪಾಯಿ ಸಂಬಳ ತಗೊಂಡಂತಹ ನೆನಪನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ವಿಜಯನಗರದ ಕುಸುಮ ಅವರು, ನನ್ನ ಮೊದಲ ಸಂಬಳ 300 ರೂಪಾಯಿ, 1988ರಲ್ಲಿ ನಾನು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದ್ದು, ನನಗದು ನಿಜಕ್ಕೂ ಕೋಟಿಗೆ ಸಮಾನ. ಬಸ್ ಚಾರ್ಜು 1 ರೂಪಾಯಿ ಇತ್ತು, ಆವಾಗಲೇ ನಾವು ತುಂಬ ಚೆನ್ನಾಗಿ ಜೀವನವನ್ನು ನಡೆಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ರಾಜು ಅವರು ನಾಗನಹಳ್ಳಿಯಿಂದ ನೆನಪು ಮಾಡ್ಕೊಂಡು ಸಂದೇಶ ಕಳಿಸಿದ್ದಾರೆ. 500 ರೂಪಾಯಿ ಮೊದಲ ತಿಂಗಳ ಸಂಬಳ ಆಗಿತ್ತು 20 ದಿನಕ್ಕೋಸ್ಕರ ಅಂತ ಹೇಳಿ 1984ರಲ್ಲಿ ಆವಾಗ ನನ್ನ ತಂಗಿಯ ಮಗಳ ಮದುವೆ ಇತ್ತು. ನಾನಾಗ ಹೈಸ್ಕೂಲ್ ಟೀಚರ್ ಆಗಿ ಮದ್ದೂರಿನ ಕೆಸ್ತೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ ತಮ್ಮ ನೆನಪನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಚೇತನ ಠಾಣೆ ಅವರು ಮಹಾರಾಷ್ಟ್ರದಿಂದ ಸಂದೇಶವನ್ನು ಕಳಿಸಿ ತಾವು ಆಡಿಟರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ನೆನಪನ್ನು ಹಂಚಿಕೊಂಡಿದ್ದಾರೆ. ಕೇಳಿದ್ರೆ ನಿಜಕ್ಕೂ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ, ಯಾಕೆಂದರೆ ನೀವು ಇಷ್ಟೆಲ್ಲ ಸಮಯವನ್ನು ಆಕಾಶವಾಣಿಗೆ ಅಂತ ಹೇಳಿ ಮೀಸಲಿಟ್ಟಿದ್ದೀರಿ, ಮೊದಲ ಸಂಬಳದ ನೆನಪನ್ನು ಮೆಲುಕು ಹಾಕಿದ್ದೀರಿ, ಕಾರ್ಯಕ್ರಮದಲ್ಲಿ ಹೀಗೆ ಭಾಗವಹಿಸ್ತಾ ಇರಿ. ನೆನಪಿರಲಿ, ಪ್ರತಿ ತಿಂಗಳ 2ನೇ ಶುಕ್ರವಾರ ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನದಲ್ಲಿ ನಾನು ಅರ್ಚನಾ ಆರ್ಯ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದೇ ಬಿಟ್ಟಿದೆ. ಸಮಯ ಎಷ್ಟು ಬೇಗ ಓಡುತ್ತೆ ಅನ್ನೋದ್ರ ಮೇಲೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಬಹುದೇನೋ. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು.

ಕೇಳುಗರೆ, ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಋತುಮಾನ ಸಂಬಂಧ ಪ್ರೇರಣೆ ನೆನಪುಗಳ ಕಥನವನ್ನ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಅರ್ಚನಾ ಆರ್ಯ. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಇನ್ನೇನು 12 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ, ನಂತರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ.

0: ಸಮಯ 12 ಗಂಟೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಪ್ರಗತಿಯಲ್ಲಿ ಕರ್ನಾಟಕ ನೂತನ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವಬ್ಯಾಂಕ್ನ ಮೇಲ್ ಮಧ್ಯಮ ವರ್ಗದ ತಲಾ ಆದಾಯದ ಮಿತಿಯನ್ನು ಮೀರಿ ಕರ್ನಾಟಕದ ತಲಾ ಆದಾಯ 5,31,000 ರೂಪಾಯಿ ದಾಟಿರುವುದು ಅಭಿವೃದ್ಧಿಯ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಸೇವೆಗಳು ಭಾರತದ ಭವಿಷ್ಯದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆದಾಯ ಹಾಗೂ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿದೆ. ಖರ್ಚನ್ನು ಕಳೆದು ರಾಜ್ಯದೊಳಗೆ ಉತ್ಪತ್ತಿಯಾಗುವ ಸೇವೆಗಳ ಒಟ್ಟು ಮೌಲ್ಯ ಶೇಕಡ 68ಕ್ಕಿಂತ ಹೆಚ್ಚಿದೆ ಎಂದಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡ ಸೇರಿದಂತೆ 22 ಭಾಷೆಗಳಲ್ಲಿ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರಭಾಷಿಕ ಸಿಬ್ಬಂದಿ ಅಧಿಕಾರಿಗಳು ಹೆಚ್ಚಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ಸುಗಮವಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದೆ. ರಾಜ್ಯದ ಬ್ಯಾಂಕ್ಗಳಲ್ಲಿ ಶೇಕಡ 100ರಷ್ಟು ಕನ್ನಡಿಗರು ಇರಬೇಕು ಎಂದರು. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲಾ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಕಾರ್ಯನಿರತ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮುಖ್ಯವಾಗಿ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನೆಲ್ಲ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದಿಷ್ಟೇ, ನಿಮಗೆ ಇಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಆಮೇಲೆ ಯಾರೇ ಮಹಿಳೆ ಈ ರೀತಿ ದೌರ್ಜನ್ಯಕ್ಕೊಳಗಾದಾಗ ಅವಳ ಸಹಪಾಠಿಗಳು ಅವಳ ಮನೆಯವರು ಸಹಾಯಕ್ಕೆ ನಿಲ್ಲಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಕಾನೂನಿನ ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
1: ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದೆ. ಗದಗ್ ಜಿಲ್ಲೆಯಲ್ಲಿ ಶೇಕಡ 22.3ರಷ್ಟು ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬಿತ್ತನೆಯಾದ ಹೆಸರು, ಮುಸುಕಿನ ಜೋಳ, ಹತ್ತಿ, ಸೂರ್ಯಕಾಂತಿ ಹಾಗೂ ನೆಲಗಡಲೆ ಬೆಳೆಗಳು ತೇವಾಂಶದ ಕೊರತೆಯಿಂದಾಗಿ ಸಂಪೂರ್ಣ ಕುಂಠಿತಗೊಂಡಿವೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜರುಗಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜ್ಕುಮಾರ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಾಲೆ ಹಾಗೂ ಡೆಂಘಿ ಜ್ವರ ಕಾಯಿಲೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಕಳೆದ ಜೂನ್ ಅಂತ್ಯದವರೆಗೆ 35 ಹೆಪಟೈಟಿಸ್ ಎ ಮತ್ತು ಇ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ನೀರಿನ ಸಂಗ್ರಹ 85.5 ಅಡಿಗಳಿಗೆ ಏರಿಕೆಯಾಗಿದೆ. ಮಾಜಿ ಶಾಸಕ ಶ್ರೀಕಂಠಯ್ಯ ಮಂಡ್ಯ ತಾಲೂಕು ಸಂತೆ ಕಲಸಗೇರಿ ಗ್ರಾಮಕ್ಕೆ ಭೇಟಿ ನೀಡಿ ಕಬ್ಬು ಹಾಗೂ ತೆಂಗು ಬೆಳೆಗಳನ್ನು

0: ಸಮೀಕ್ಷಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭೈರಿ ದೇವರಕೊಪ್ಪದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಪ್ರಾಂಗಣದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಸಹಯೋಗದಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರ ಸ್ಥಾಪಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
1: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಾಸನದ ಮನಃಶಾಸ್ತ್ರಜ್ಞೆ ಸುಷ್ಮಾ ಎನ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹೊರಗಡೆ ಚೆನ್ನಾಗಿ ಮಳೆ ಹೊಡಿತಾ ಇದೆ, ಮನಸ್ಸೆಲ್ಲ ಒಂಥರ ಮಬ್ಬು ಮೋಡ ಕವಿದ ವಾತಾವರಣದ ನಂತರ ಮಳೆ ಸುರಿತಾ ಇದೆ. ಆದ್ರೆ ಕೆಲವು ಸರ್ತಿ ಮನಸ್ಸೊಳಗೆ ಮೋಡ ಕವಿದಿರುತ್ತೆ, ಅದನ್ನ ಮುಚ್ಕೊಳ್ಳಕ್ಕೆ ಮನುಷ್ಯ ಯಾವ್ಯಾವ್ದೋ ಬೇರೆ ಬೇರೆ ದಾರಿಗಳನ್ನ ಹುಡ್ಕೊಳ್ತಾನೆ. ಈಗ ಹೆಣ್ಮಕ್ಳು ನಗ್ನಗ್ತಾ ಇರ್ಬೇಕು ಯಾವಾಗ್ಲೂ, ದುಃಖ ತೋರಿಸ್ಕೋಬಾರ್ದು, ಏನ್ ಮನುಷ್ಯರ್ಗ್ ಬರ್ದೆ ಮರಕ್ ಬರ್ಬೇಕಾ, ಎಲ್ಲ ಸಹಜ ಅನ್ನೋ ತರ ತಗೋಬೇಕು, ಗಂಡ್ಸು ಯಾವತ್ತೂ ಅಳಬಾರ್ದು, ಆಮೇಲೆ ಮಕ್ಳಿಗೇನ್ ಸ್ಟ್ರೆಸ್ ಇರುತ್ತೆ, ಈ ತರದ ಹಲವಾರು ವಿಷಯಗಳನ್ನ ನಾವು ಕೇಳ್ತೀವಿ. ಆಮೇಲೆ ಹೆಚ್ಚಿನದಾಗಿ ಹಿರಿಯರು ಏನ್ ಹೇಳ್ಬಿಡ್ತಾರಂದ್ರೆ, ನಿಮ್ಮ ವಯಸ್ಸಲ್ಲಿ ನಾವ್ ಇಷ್ಟೆಲ್ಲ ಕಷ್ಟ ಪಡ್ತಿದ್ವಿ, ನಿಮ್ಗೆ ಆ ಕಷ್ಟ ಎಲ್ಲ ಏನು ಇಲ್ಲ, ಆರಾಮಾಗಿದ್ದೀರಾ ಅಂತ ಹೇಳ್ತಾರೆ. ಏನಂದ್ರೆ ಒಬ್ಬರು ನೋಡಿದ್ರೆ ಇನ್ನೊಬ್ರಿಗೆ ಇವ್ರ ತುಂಬಾ ಆರಾಮಾಗಿದ್ದಾರೆ, ಇವ್ರು ನನಗಿಂತ ಆರಾಮಾಗಿದ್ದಾರೆ, ಇವ್ರಿಗೇನ್ ಕಷ್ಟ ಇಲ್ಲ ದುಃಖ ಇಲ್ಲ, ಈ ತರದ ಮಾತುಗಳನ್ನ ಕೇಳ್ತೀವಿ. ನಾವೀಗ ಮೊದಲಿಗೆ ಮಕ್ಕಳಿಂದ ಮಾತಾಡೋಣ. ಮಕ್ಕಳಿಗೇನ್ ಸ್ಟ್ರೆಸ್ ಇರುತ್ತೆ ಅಂತಾರೆ, ಮಕ್ಕಳಿಗೆ ನಿಜವಾಗ್ಲೂ ಸ್ಟ್ರೆಸ್ ಇಲ್ವಾ?
2: ಖಂಡಿತವಾಗ್ಲು. ಏನಂದ್ರೆ ಮೊದಲನೇದಾಗಿ ಈ ತರಹದಾಗಿ ಏನು ನಾವು ತಪ್ಪು ಕಲ್ಪನೆಗಳು ಅಂತ ಹೇಳ್ತೀವಿ, ಇದ್ರ ಹಿಂದೆ ಒಂದಷ್ಟು ಆಧಾರಗಳಿರುತ್ತವೆ. ಏನಂದ್ರೆ ಮನುಷ್ಯರಿಗೆ ಅವರ ಒಂದು ಪರ್ಸನಲ್ ಅನುಭವಗಳು, ಯಾವುದೋ ಹಿಂದೆ ಆಗಿರುವಂತಹ ಅನುಭವಗಳಿರಬಹುದು, ಎಲ್ಲಿಂದಲೋ ಕೇಳಿದಿರಬಹುದು, ಇದೆಲ್ಲದರೂ ಆಧರಿಸಿ ಏನ್ ಮಾಡ್ತೀವಿ, ಯಾವುದು ನಮಗೆ ಅನುಕೂಲಕರ ಅನ್ಸುತ್ತೋ ಅದನ್ನ ನಾವು ನಂಬ್ಕೊಂಡ್ಬಿಡ್ತೀವಿ. ಸೊ ಅದ್ರ ಸತ್ಯಾಸತ್ಯತೆನ ನಾವು ಪರಿಶೀಲಿಸೋದಿಲ್ಲ, ಅದ್ರ ಹಿಂದೆ ಏನಿದೆ ಅಥವಾ ಅದು ನಿಜವಾಗ್ಲೂ ವೈಜ್ಞಾನಿಕವಾಗಿ ಆಧರಿಸಿದ್ಯಾ ಅಂತ ನೋಡೋದಿಲ್ಲ. ಇದು ನನಗೆ ಇವಾಗ ಈ ಕ್ಷಣಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ ಯಾವ್ದಾದ್ರು ಒಂದು ವಿಚಾರ ಅಂದಾಗ ಅದ್ರ ಬಗ್ಗೆ ಒಂದು ಯಾವ ತುಂಬಾ ಜನಪ್ರಿಯವಾದ ನಂಬಿಕೆ ಇದೆ ಅದನ್ನ ನಾವು ನಂಬಿಕೊಂಡು ಆಧರಿಸ್ಕೊಂಡು ಅದರ ಮೂಲಕ ಜೀವನವನ್ನ ಕಾಣೋದಿಕ್ಕೆ ಅಥವಾ ಎಕ್ಸ್ಪ್ಲೈನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ನೀವು ಹೇಳಿದ ಹಾಗೆ ಮಕ್ಕಳಿಗೆ ಏನು ಸ್ಟ್ರೆಸ್ ಇರಲ್ವಾ ಅಂತ ಅನ್ನೋದು ಏನಾಗುತ್ತೆ, ಮಕ್ಕಳಿಗೆ ನಾವು ಏನು ನೋಡ್ತೀವಿ, ಮಕ್ಕಳ ಜೀವನವನ್ನು ಅದೊಂದು ಪುಟ್ಟ ಜೀವನ, ಅವ್ರಿಗೆ ಸಾಕಷ್ಟು ಅನುಭವ ಇಲ್ಲ, ಅವರ ಪ್ರಪಂಚ ಚಿಕ್ಕದು ಅಂದಷ್ಟೇ ನೋಡ್ತೀವಿ. ಅವರ ಪ್ರಪಂಚ ಚಿಕ್ಕದಿರಬಹುದು, ಆದರೆ ಅವರ ಭಾವನೆಗಳು ದೊಡ್ಡದಾಗಿರುತ್ತವೆ. ಈಗ ಅವರ ಒಂದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪ್ರತಿಕ್ರಿಯೆಗಳು ಏನಿರ್ತವೆ ಅದು ಸಾಕಷ್ಟು ದೊಡ್ಡದಾಗಿರುತ್ತವೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಅವರಿಗೆ ಭಾವನಾತ್ಮಕವಾದ ಆಧಾರವನ್ನ ಕೊಡ್ಲಿಲ್ಲ ಅಂದ್ರೆ ಅವರು ಒಂಥರ ಅಸುರಕ್ಷತೆನಲ್ಲಿ ಒಂಥರ ಬಹಳ ಒಂದು ದುರ್ಬಲ ಮನಸ್ಥಿತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ನಾವು ಸ್ಟ್ರೆಸ್ ಇರಲ್ವಾ ಮಕ್ಕಳಿಗೆ ಅಂದ್ರೆ ನಮಗಿರೋ ಸ್ಟ್ರೆಸ್ ಮಕ್ಕಳಿಗಿಲ್ಲ, ಆದ್ರೆ ಅವರದ್ದೇ ಆದ ಸ್ಟ್ರೆಸ್, ಅವರದ್ದೇ ಆದ ಭಾರ ಅವರಿಗಿದೆ. ನಾವೇನ್ ಹೇಳ್ತೀವಿ, ಇರುವೆ ಭಾರ ಇರುವೆಗೆ ಆನೆ ಭಾರ ಆನೆಗೆ ಅನ್ನೋ ಹಾಗೆ, ಒಂದು ಮಗುಗೆ ಅದಕ್ಕೆ ಪೆನ್ಸಿಲ್ ಕಳ್ಕೊಂಡೆ ಅಥವಾ ಪೋಷಕರು ಏನೋ ಒಂದು ಸರಿಯಾದ ರೀತಿನಲ್ಲಿ ಪ್ರೋತ್ಸಾಹ ಕೊಡ್ಲಿಲ್ಲ ಅಥವಾ ಇನ್ಯಾವುದೋ ಟೀಚರ್ ಏನೋ ಅಂದ್ರು ಅನ್ನೋದು ತುಂಬಾ ದೊಡ್ಡ ವಿಷಯ. ಯಾಕಂದ್ರೆ ಅವನ ಪ್ರಪಂಚದಲ್ಲಿ ಅದು ತುಂಬಾ ಭಾರವಾಗಿರುವಂತಹ ವಿಚಾರ. ಸೊ ಅದನ್ನ ಅವನು ಅಥವಾ ಅವಳು ಅದನ್ನ ನಿಭಾಯಿಸೋದಕ್ಕೆ ಸರಿಯಾದ ರೀತಿಯ ಭಾವನಾತ್ಮಕವಾದ ಪರಿಕರಗಳು ಮಕ್ಕಳಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ರಚ್ಚೆ ಹಿಡಿತಾರೆ,

0: ಮಾಡ್ಕೋತಾರೆ,
1: ಸಿಟ್ಟು ಮಾಡ್ಕೋತಾರೆ, ಇದೆಲ್ಲ ಅವರ ಭಾವನಾತ್ಮಕ ಅಸಹಾಯಕತೆ ಮಕ್ಕಳು ತೋರ್ಪಡಿಸ್ತಾ ಇರೋದು. ನಾವ್ ಅದನ್ನ ಸರಿಯಾದ ರೀತಿನಲ್ಲಿ ಸಂಭಾಳಿಸಿ ಅವ್ರಿಗೆ ಯಾವ ರೀತಿನಲ್ಲಿ ಈ ಪರಿಸ್ಥಿತಿನ ನಿಭಾಯಿಸ್ಬೇಕು ಅಂತ ಹೇಳ್ಕೊಡೋದ್ರಿಂದ ನಾವು ಆ ಕ್ಷಣಕ್ಕೆ ಕಳೆದು ಹೋದ ಪೆನ್ಸಿಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಮುಂದೆ ನಡೆಯುವಂತಹ ಮುಂದೆ ಕಳೆದುಕೊಳ್ಳೋ ಎಷ್ಟೋ ನಿರಾಶೆಗಳು, ಮುಂದೆ ಎದುರಾಗೋ ಎಷ್ಟೋ ರೀತಿಯ ಒಂದು ಆತಂಕಗಳನ್ನ ಇವಾಗ್ಲೇ ಎದುರಿಸೋದನ್ನ ಮಕ್ಕಳಿಗೆ ಕಳಿಸ್ತಾ ಇರ್ತೀವಿ. ಹಾಗಾಗಿ ಮಕ್ಕಳದ್ದು ಏನೇ ನಡೀತಾ ಇದೆ ಸ್ಟ್ರೆಸ್ ಅಂತ ಅನ್ನೋದು ಚಿಕ್ಕ ವಿಚಾರ ಹೌದು, ಅದನ್ನೇ ಅಯ್ಯೋ ತುಂಬಾ ದೊಡ್ಡ ವಿಚಾರ ಅಂತ ಅವ್ರಿಗೆ ಹೇಳಬೇಕಾಗಿಲ್ಲ. ಆದರೆ ಅದಕ್ಕೆ ಮಾನ್ಯತೆ ಕೊಡಬೇಕು, ಅದನ್ನ ಕೇಳಿಸ್ಕೋಬೇಕು, ಯಾವ ರೀತಿಲಿ ಅವರು ಅದನ್ನ ನಿಭಾಯಿಸಿದ್ದಾರೆ ಅಂತ ನೋಡಬೇಕು, ಮತ್ತೆ ಅದಕ್ಕೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊಡಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ.
2: ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅದಲ್ಲದೇನೆ ಈಗ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಜನ ಮನೋವೈದ್ಯರು ಹೇಳೋ ಪ್ರಕಾರ ಎಲ್ಲರಿಗಿಂತ ಅತಿ ಹೆಚ್ಚಿನ ಸ್ಟ್ರೆಸ್ ಅಥವಾ ಒತ್ತಡ ಮಕ್ಕಳಿಗೆ ಇದೆ ಅಂತ. ಯಾಕಂದ್ರೆ ಪೋಷಕರು ಮತ್ತು ಶಾಲೆಗಳು ಮಕ್ಕಳ ಮಾರ್ಕ್ಸಿನ ಹಿಂದೆ ಬಿದ್ದಿರೋದ್ರಿಂದ, ಮಕ್ಕಳಿಗೆ ಅತಿಯಾದ ಶಿಸ್ತನ್ನ ಹೇರೋದ್ರಿಂದ, ಮಕ್ಕಳಿಗೆ ಅತಿಯಾಗಿ ನೀನು ಇದನ್ನೇ ಮಾಡ್ಬೇಕು ಹೀಗೆ ಮಾಡ್ಬೇಕು ವಿಪರೀತವಾದ ಶಿಸ್ತನ್ನ ಪೋಷಕರು ಪಾಲಕರು ಕೂಡ ಹೀಗೆ ಇರಬೇಕು ಅಂತ ಅವರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಏನಂತಂದ್ರೆ ಈಗ ಮಕ್ಕಳಿಗೆ ನಾವು ಎಲ್ಲನೂ ಒದಗಿಸ್ತೀವಿ, ಅವರು ನಮಗೆ ಎಕ್ಸ್ಪೆಕ್ಟೇಷನ್ ಪ್ರಕಾರ ಇಷ್ಟು ಬಂದ್ಬಿಡ್ಬೇಕು ಅನ್ನೋ ಥರದ ಧೋರಣೆ ಇದೆ ಅಲ್ಲ, ಇದು ಸಹಜವಾಗೇ ಮಕ್ಕಳ ಮನಸ್ಸಿಗೆ ತಾಗುತ್ತೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಮನೋವಿಜ್ಞಾನಿಯಾಗಿ ತಾವು?
1: ಇವತ್ತೇನಾಗಿದೆ, ಮಾಹಿತಿ ಎಲ್ಲ ಕಡೆ ತುಂಬಾ ಇದೆ. ಮೊದಲು ಈಗ ಮಕ್ಕಳು ಯಾವ ಕೋರ್ಸಿಗೆ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆನೂ ಆಗ್ಲಿ, ಅಥವಾ ಒಂದು ಮಗು ಇನ್ನೊಂದು ಮಗುಗೆ ಹೋಲಿಕೆ ಮಾಡೋದಕ್ಕೆ ತುಂಬಾ ಮಾಹಿತಿ ಇರಲಿಲ್ಲ. ಇವತ್ತು ಎಲ್ಲಾ ಕಡೆಯಿಂದನು ಯಾವುದೋ ಮಗು ಎಲ್ಲೋ ಏನೋ ಮಾಡ್ತಿದೆ, ಯಾರೋ ಮುಂದೆ ಬಂದ್ರು. ಸೊ ನಮ್ಮ ಬದುಕನ್ನ ಹೇಗೆ ಇನ್ನೊಬ್ಬರಿಗೆ ಹೋಲಿಸ್ಕೊಳ್ತೀವಿ ದೊಡ್ಡೋರಾಗಿ, ಹಾಗೆ ಮಕ್ಕಳ ಬದುಕನ್ನು ಹೋಲಿಸ್ಕೊಳ್ತಾ ಇರೋದು ಬರ್ತಾ ಇದೆ. ಜೊತೆಗೆ ಅದ್ರ ಮೂಲಕ ಮಕ್ಕಳ ಮೇಲೆ ಸಾಕಷ್ಟು ಒತ್ತಡ ಇದೆ ಇವತ್ತು. ಯಾಕಂದ್ರೆ ನಾನು ಎಲ್ಲಾ ತರಹದ ಸೌಲಭ್ಯ ಕೊಡ್ತಾ ಇದ್ದೀನಿ, ಅದಕ್ಕೆ ತಕ್ಕಂತೆ ನೀನು ಸ್ಪಂದಿಸ್ಬೇಕು ಬೆಳಿಬೇಕು, ಆ ರೀತಿಯ ಒಂದು ಒತ್ತಡ. ಯಾಕಂದ್ರೆ ನನ್ಗೆ ಆ ಒಂದು ಅವಕಾಶ ಇರಲಿಲ್ಲ, ಇವತ್ತು ನಾನು ಈ ಅವಕಾಶ ಕೊಡ್ತಾ ಇದ್ದೀನಿ, ಹಾಗಾಗಿ ನೀನು ಬೆಳಿಬೇಕು ಅನ್ನೋದು. ಸೊ ಅದು ಒಂಥರ ಅವ್ಯಕ್ತವಾಗಿರೋ ಒಂದು ಒತ್ತಡನೂ ಇದೆ. ಪೋಷಕರು ತಾವಾಗೆ ನೀನು ಹೀಗೆ ಮಾಡಲೇಬೇಕು ಅಂತ ಹೇಳದೇ ಇರಬಹುದು, ಆದ್ರೆ ಅವರ ಒಂದು ನಡವಳಿಕೆಗಳಲ್ಲಿ ಅವರು ಪ್ರೊವೈಡ್ ಮಾಡ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಅದೊಂದು ಒತ್ತಡ ತಾನಾಗಿಯೇ ಬರ್ತಾ ಇರೋಂಥದ್ದು. ಸೊ ಇದು ಡೈರೆಕ್ಟ್ ಆಗಿ ವ್ಯಕ್ತ ಆಗ್ಲಿಲ್ಲ ಅಂದ್ರೂ ಮಕ್ಕಳು ಆ ಒತ್ತಡವನ್ನು ತಗೊಳ್ತಾ ಇದ್ದಾರೆ, ಮತ್ತೆ ಅದು ಅವರ ಮೇಲೆ ಪರಿಣಾಮ ಬೀರ್ತಿದೆ ಎರಡೂ ರೀತಿನಲ್ಲಿ, ಡೈರೆಕ್ಟ್ ಆಗಿ ಮತ್ತೆ ಇಂಡೈರೆಕ್ಟ್ ಆಗಿ. ಹಾಗಾಗಿ ನನ್ನ ಪ್ರತಿಯೊಂದು ಹಾವಭಾವ ನಡವಳಿಕೆಯಲ್ಲೂ ನಾನು ಮಾಡ್ತಾ ಇರೋದ್ರ ಹಿಂದಿನ ಒಂದು ಇಂಟೆನ್ಷನ್ ನಲ್ಲಿ ಮಕ್ಕಳಿಗೂ ಒತ್ತಡ ಆಗೋದಕ್ಕೆ ಸಾಧ್ಯ ಇದೆ ಅಂತ ಅರಿತುಕೊಂಡು, ಸೊ ಅದರ ನಿಟ್ಟಿನಲ್ಲಿ ಪೋಷಕರು ಸ್ವಲ್ಪ ಗಮನ ಹರಿಸಿದ್ರೆ, ಸೊ ಅವರು ಮಕ್ಕಳು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಎಷ್ಟು ತಗೊಳ್ಬೇಕೋ ಅಷ್ಟು ತಗೊಂಡು ನಂತರ ಅದನ್ನ ಒಂದು ಕ್ರಿಯಾತ್ಮಕವಾದ ರೀತಿನಲ್ಲಿ ಎಷ್ಟು ಬಳಸ್ಕೋಬೇಕೋ ಹಾಗೆ ಬಳಸ್ಕೊಂಡು ಮುಂದೆ ಬರುವಂತಹ ಸಾಧ್ಯತೆ ಇದೆ
2: ಖಂಡಿತವಾಗಿ. ಈಗ ಗಂಡು ಮಕ್ಕಳು ಅಳ್ಳೇಬಾರ್ದು, ಏನು ನೀನು ಹೆಣ್ಮಗಳ ಅಂತ ಎಲ್ಲ ಬೈಯೋದು, ಅದು ಮಕ್ಕಳಿಂದನೇ ಶುರು ಮಾಡ್ತಾರೆ. ಮನೇಲಿ ಒಂದು ಗಂಡು ಮಗು ಹೆಣ್ಮಗು ಇದ್ದಾಗ ಅಲ್ಲೇ ಶುರುವಾಗುತ್ತೆ, ನೀನೇನು ಹೆಣ್ಮಗು ನಾಳೋದಕ್ಕೆ ಅಂತ. ಆ ಥರದ ಮಾತುಗಳು ಹೇಗೆ ಪರಿಣಾಮ ಬೀರುತ್ತೆ ಮುಂದಿನ ಬದುಕಿನ ಮೇಲೆ?
1: ಖಂಡಿತವಾಗ್ಲು. ಏನಂದ್ರೆ ಗಂಡು ಮಕ್ಕಳು ಈ ರೀತಿ ಇರಬೇಕು, ಹೆಣ್ಮಕ್ಳು ಈ ರೀತಿ ಇರಬೇಕು ಅಂತ ಮೊದಲಿನಿಂದಲೂ ಬೆಳ್ಕೊಂಡು ಬಂದಿರೋಂಥದ್ದು. ಅದರಲ್ಲಿ ಈ ಭಾವನಾತ್ಮಕವಾಗಿ ತನ್ನನ್ನು ವ್ಯಕ್ತಪಡಿಸ್ಕೊಳ್ಳೋದು ಅನ್ನೋ ವಿಚಾರದಲ್ಲಿ ಈಗ ಪೋಷಕರಿಗೇನು ಆ ಒಂದು ಸನ್ನಿವೇಶನ ನಿಭಾಯಿಸಿದ್ರೆ ಸಾಕು, ಮಗು ಅಳೋದನ್ನ ನಿಲ್ಲಿಸ್ಬೇಕು ಅಷ್ಟೇ ಒಂದು ಮನಸ್ಸಿನಲ್ಲಿ ದೃಷ್ಟಿಕೋನ ಇಟ್ಕೊಂಡು ಅವರು ಮಾತಾಡ್ತಾ ಇರೋದು ನಡೀತಾ ಇದೆಯಾ ಹೊರತು ಅದರಿಂದ ಅವ್ರಿಗೆ ಯಾವ ರೀತಿ ಪರಿಣಾಮ ಆಗ್ತಾ ಇದೆ ಅನ್ನೋದ್ರ ಕಡೆಗೆ ಗಮನ ಕಡಿಮೆ ಇದೆ. ಆದರೆ ಏನಾಗುತ್ತೆ, ಗಂಡು ಮಕ್ಕಳನ್ನ ನೀವು ವ್ಯಕ್ತಪಡಿಸಲೇಬಾರ್ದು, ನೀವು ಅಳ್ಳೇಬಾರ್ದು ಅಂತ ಮಾಡೋದ್ರಿಂದ ಏನಾಗುತ್ತೆ, ಅವರು ಭಾವನಾತ್ಮಕವಾಗಿ ಕುಂಠಿತವಾಗ್ತಾ ಹೋಗ್ತಾರೆ. ಸರಿಯಾದ ರೀತಿನಲ್ಲಿ ಒಂದು ಸ್ಯಾಡ್ನೆಸ್ ಅಥವಾ ದುಃಖನ ವ್ಯಕ್ತಪಡಿಸೋದು ಸಹ ಗುಣವಾಗುವಂತಹ ಒಂದು ಮಾರ್ಗ. ಅದು ಸರಿಯಾದ ರೀತಿನಲ್ಲಿ ವ್ಯಕ್ತ ಆಗ್ಲಿಲ್ಲ ಅಂದ್ರೆ ಅದು ಕೋಪದಲ್ಲೋ ಅಥವಾ ಆತಂಕದಲ್ಲೋ ಆಕ್ರೋಶದಲ್ಲೋ ಮೌನದಲ್ಲೋ ಖಿನ್ನತೆಯಲ್ಲೋ ಯಾವುದೋ ಒಂದು ರೂಪದಲ್ಲಿ ಅದು ಒಳಗಡೆನೆ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ಏನನ್ನ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಜನಪ್ರಿಯವಾದ ನಂಬಿಕೆ ಇರಬಹುದು, ನಿನ್ ಗಂಡು ಮಗು ನೀನ್ ಅಳ್ಳೇಬಾರ್ದು ಈ ರೀತಿಯಾದ ಒಂದು ಜನಪ್ರಿಯ ನಂಬಿಕೆನೆ ಇರಬಹುದು, ಆದ್ರೆ ನಾವು ಅದನ್ನ ಪ್ರಶ್ನಿಸ್ಬೇಕು ಪರಿಶೀಲಿಸ್ಬೇಕು. ಮಕ್ಕಳಿಗೆ ನಾವು ಏನನ್ನಾದ್ರೂ ಹೇಳೋದ್ರ ಮೂಲಕ ಅದರಿಂದ ಏನ್ ಪರಿಣಾಮ ಆಗಬಹುದು ಅನ್ನೋದನ್ನ ಒಂಚೂರು ಗಮನ ವಹಿಸ್ಕೊಂಡ್ರೆ ಈ ರೀತಿಯ ನಂಬಿಕೆನ ಸುಮ್ಮನೆ ಒಂಥರ ಅಪ್ರಜ್ಞೆಯಿಂದ ಮುಂದಕ್ಕೆ ಕ್ಯಾರಿ ಮಾಡೋದನ್ನ ತಪ್ಪಿಸ್ಬೋದು. ಅದ್ರ ಜೊತೆಗೆ ಏನಾಗುತ್ತೆ, ಹೆಣ್ಮಕ್ಳು ಅಂದ್ರೆ ಅಳೋದು ನ್ಯಾಚುರಲ್ ಅನ್ನೋ ತರಹ. ಸೊ ಇದು ಒಂದು ಇನ್ನೊಂದು ರೀತಿಯ ಏನಾಗುತ್ತೆ, ಹೆಣ್ಮಕ್ಳು
2: ವಿರುದ್ಧ ಅದು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಕ್ಕೆ ಸಾಧ್ಯ ಇಲ್ಲ ಅನ್ನೋ ತರ, ಇದು ಇರೋದ್ರಲ್ಲೇ ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಮಾಡಿ ಇದನ್ನ ಬರೀ ಅಳಸೋ ತರ.
1: ಖಂಡಿತವಾಗ್ಲು. ಸೊ ಹೆಣ್ಮಕ್ಳು ಒಂಥರ ಏನಂದ್ರೆ ಅವರ ಭಾವನಾತ್ಮಕವಾಗಿ ವ್ಯಕ್ತಪಡಿಸೋದಕ್ಕೆ ಮನ್ನಣೆ

0: ಅದು ಏನು, ಒಂದು ಭಾವನಾತ್ಮಕವಾಗಿ ಒಂಚೂರು ಅವ್ರು ಹೇಳ್ಕೊಂಡ್ರೆ, ದುಃಖವನ್ನ ವ್ಯಕ್ತಪಡಿಸಿದ್ರೆ ಒಂದು ಹೆಣ್ಮಗು, ಸಾಕಷ್ಟು ಜನ ಬರ್ತಾರೆ, ಸಮಾಧಾನ ಮಾಡ್ತಾರೆ, ಕಾಳಜಿ ಸಿಗುತ್ತೆ, ಅದರಿಂದ ವ್ಯಕ್ತವಾಗೋದು ಹೌದು. ಆದ್ರೆ ಅದು ಸೂಕ್ತವಾದ ರೀತಿಯಲ್ಲಿ ವ್ಯಕ್ತವಾಗಬೇಕು, ಜೊತೆಗೆ ಅಲ್ಲಿ ಒಂದು ಗಟ್ಟಿತನನು ಬೆಳಿಬೇಕು. ನೀನು ಭಾವನಾತ್ಮಕವಾಗಿ ಹೊರಗೆ ಹಾಕಿದ್ಮೇಲೆ ಏನ್ ಮಾಡ್ತೀಯ ಅನ್ನೋದು ಮುಖ್ಯವಾಗುತ್ತೆ. ನನಗೇನೋ ನಿರಾಶೆ ಆಯ್ತು, ನಾನು ಅಳ್ತೀನಿ, ಆಯ್ತು, ಅದು ಅಕ್ಸೆಪ್ಟೆಡ್, ಅಳ್ಬೇಕು, ಅದನ್ನ ಹೊರಗೆ ಹಾಕಾಯ್ತು. ಅದ್ರ ನಂತರ ನಿರಾಳಾಗಬೇಕು, ಗಟ್ಟಿಯಾಗಬೇಕು, ಮುಂದೆ ಹೋಗಬೇಕು. ಇದು ಒಂದು ಒಳ್ಳೆಯ ರೀತಿಯ ಭಾವನಾತ್ಮಕವಾಗಿ ಹೊರಹಾಕುವಿಕೆ. ಆದರೆ ಅದನ್ನ ಏನು, ನೀನು ಅಳೋದು ಅಕ್ಸೆಪ್ಟೆಡ್, ನೀನು ಎಂಥ ಸಂದರ್ಭದಲ್ಲೂ ಅಳೋದ್ರ ಮೂಲಕನೇ ನೀನು ಎಲ್ಲವನ್ನು ನಿಭಾಯಿಸಬೇಕು ಅಂತ ಹೇಳಿದಾಗ ಅಲ್ಲಿ ಮುಂದಿನ ಹಂತ ಬರಲೇ ಇಲ್ಲ. ಸೊ ಹಾಗಾಗಿ ಸೂಕ್ತವಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಳೋದು, ಅಥವಾ ಯಾವುದೋ ಒಂದು ಚರ್ಚೆ ಆಗುವಾಗ ಅಲ್ಲಿ ಮಾತಿನ ಬದಲು ಬರೀ ಅಳೋದ್ರಲ್ಲೇ ಅದನ್ನ ಮುಕ್ತಾಯ ಮಾಡೋದು, ಅದೇ ಒಂದು ಮುಖವಾಡವಾಗಿ ಅಥವಾ ಒಂದು ಅಸ್ತ್ರವಾಗಿ ಬಳಕೆ ಆಗಬಾರದು. ಸೊ ಆ ರೀತಿ ನಾವು ಎರಡೂ ಸಂದರ್ಭದಲ್ಲಿ, ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅವ್ರು ಅಳೋದಾಗ್ಲಿ ಅಥವಾ ಅವರ ಒಂದು ಆ ಭಾವನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರೋದು ಆ ಸನ್ನಿವೇಶಕ್ಕೆ ಸೂಕ್ತವಾಗಿದೆಯಾ, ಅಥವಾ ಅದಕ್ಕೆ ತಕ್ಕಂತ ರೀತಿಯಲ್ಲಿ ನನ್ನ ಸಮಾಧಾನಕರವಾಗಿ ಮಾತ್ರ ಬಳಕೆ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಾವು ಅದನ್ನ ಪೋಷಿಸೋದನ್ನ ಮಕ್ಕಳ ಇಂದಲೇ ಮಾಡಿದ್ರೆ ಅಳು ಅಂತ ಅನ್ನೋದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೀಲಿಂಗ್ ಆಗಿ ಪರಿವರ್ತಿತವಾಗೋದಕ್ಕೆ ಸಾಧ್ಯವಾಗುತ್ತೆ.
1: ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಭಾವನೆಗಳಿರುತ್ತೆ, ಎಲ್ಲರಿಗೂ ಸಹಜ ಒತ್ತಡಗಳು ಅಸಹಜ ಒತ್ತಡಗಳು ಎಲ್ಲ ಇರುತ್ತೆ. ಅದನ್ನ ಇನ್ನೊಬ್ರಿಗೆ ಹೇಳ್ಕೊಳ್ತಾರೆ ಕೆಲವರು, ಕೆಲವರು ಹೇಳ್ಕೊಳ್ಳೋದೇನೆ ಒಳಗಿಟ್ಕೋತಾರೆ. ಆದ್ರೆ ಹೇಳ್ಕೊಳ್ಳೋದ್ರಿಂದ ಪ್ರಯೋಜನಗಳು ಹೆಚ್ಚಿರುತ್ತೆ, ಒಳಗಿಟ್ಕೊಳ್ಳೋದ್ರಿಂದ ಪ್ರಯೋಜನಗಳು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಅದಿನ್ನೂ ಹೆಚ್ಚಿನ ಅಂದ್ರೆ ಇನ್ನೊಂದು ರೀತಿಯ ಒತ್ತಡವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಇದೇ ತರದ ಸಮಾಜದಲ್ಲಿ ಕೆಲವು ನಂಬಿಕೆಗಳಿದೆಯಲ್ಲ, ಇವ್ರು ಹೀಗೆ ಇರ್ಬೇಕು, ಇದು ಹೀಗಿದ್ರೇನೆ ಸರಿ, ಆ ತರದ ಬೇರೆ ಬೇರೆ ಏನೇನು ಸಂದರ್ಭಗಳು ಬರುತ್ತೆ?
0: ಬೇರೆ ಅಂದ್ರೆ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಾಗೆ ತಗೊಳ್ಳೋದಾದ್ರೆ, ಕೌನ್ಸಿಲಿಂಗ್ ಹೋಗೋದೇ ದುರ್ಬಲ ಅಂತ ಅನ್ನೋದು. ಸೊ ಅದು ಒಂಥರಹ ಮುಂಚೆಯಿಂದನು ಇವಾಗ ಏನು ಬೆಳವಣಿಗೆ ಆಗ್ಬಿಟ್ಟಿದೆ ಅಂತಂದ್ರೆ, ಯಾರಾದ್ರೂ ಒಂದ್ ಸ್ವಲ್ಪ ವೀಕ್ ಆಗಿದ್ದಾರೆ ಅಥವಾ ಅವರು ಆ ಕ್ಷಣಕ್ಕೆ ವೀಕ್ ಆಗಿ ಕಾಣ್ತಿದ್ದಾರೆ ಅಂತ ಅಂದ್ರೆ, ಅವರು ಅವ್ರನ್ನ ಅವ್ರು ಸಂಭಾಳಿಸ್ಕೊಳ್ಳೋದು ಅವ್ರ ವಿಲ್ ಪವರ್ ಅಂತ. ಅಲ್ಲಿ ನೀನೇನಾದ್ರೂ ಹೊರಗಡೆ ಹೋಗ್ತಿದ್ಯಾ, ಹೊರಗಡೆ ಏನಾದ್ರೂ ಒಂದು ಆಧಾರ ತಗೊಳ್ತಾ ಇದೀವಿ, ಕೌನ್ಸಿಲಿಂಗ್ ಹೋಗ್ತಿದೀವಿ ಅಂದ್ರೆ ಅದನ್ನ ಒಂಥರ ಅಯ್ಯೋ ಅವ್ರಿಗೇನೋ ಮಾನಸಿಕ ಅಂತೆ ಈ ರೀತಿಯಾಗಿ ಕಾಣುವಂಥದ್ದು. ಸೊ ಏನಾಗಿದೆ, ನಾವು ದೈಹಿಕವಾದ ತೊಂದರೆಗಳನ್ನ ಬರೀ ಅಕ್ಸೆಪ್ಟ್ ಅಷ್ಟೇ ಮಾಡಿಲ್ಲ, ವೈಭವೀಕರಿಸೋದನ್ನು ಕಲ್ತಿದೀವಿ ಮೊದಲಿಂದ. ಈಗೇನೋ ಒಂದು ಸಣ್ಣದಾಯ್ತು, ಏನೋ ಒಂದು ಫ್ರಾಕ್ಚರ್ ಆಯ್ತು, ಏನೋ ಗಾಯ ಆಯ್ತು, ಅದ್ರದ್ದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅಲ್ಲಿಂದನೂ ಕಾಳಜಿ ತಗೊಳ್ಳೋ ಮಟ್ಟಕ್ಕೆ ನಮ್ಗೆ ಅದ್ರ ಬಗ್ಗೆ ಒಂದು ಸ್ವೀಕೃತಿ ಇದೆ. ಅಂಡ್ ಅದು ತಪ್ಪು ಅಂತಾನು ಅಲ್ಲ, ಎಷ್ಟೋ ಜನಕ್ಕೆ ಒಂದು 4 ಜನ ಆರಾಮಿದ್ದೀರಾ, ಆರಾಮಾಗಿ ಇದೆಲ್ಲ ಹೇಳೋದ್ರಿಂದ ಏನೋ ಮಾನಸಿಕವಾಗಿ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಅದನ್ನ ನಾವು ಎಷ್ಟು ವೈಭವೀಕರಿಸ್ತೀವಿ ಅಷ್ಟೇ ಮಾನಸಿಕವಾದ ತೊಂದರೆಗಳನ್ನ ಮುಚ್ಚಿಟ್ಕೊಳ್ತೀವಿ. ಅದನ್ನೇನು ನಾವು ಎಲ್ಲೋ ಫೋಟೋ ತೆಗೆದು ನಾನು ಥೆರಪಿಸ್ಟ್ ಹತ್ರ ಹೋದೆ ಅಂತ ಹಾಕೊಳ್ಬೇಕಂತ ಅಲ್ಲ, ಆದ್ರೆ ನನಗೆ ಯಾವಾಗ ಸಹಾಯದ ಅಗತ್ಯ ಇದೆ ಅದನ್ನ ಹೋಗಿ ತೆಗೆದುಕೊಳ್ಳೋ ಅಂತಹ ಧೈರ್ಯ ಬೇಕು. ಅಂಡ್ ಮುಖ್ಯವಾಗಿ ಈ ಒಂದು ಸಹಾಯ ತಗೊಳ್ಳೋದು ದೌರ್ಬಲ್ಯ ಅಲ್ಲ, ಅದೊಂದು ಜವಾಬ್ದಾರಿ. ಯಾಕಂದ್ರೆ ನನ್ನ ಬದುಕು ನನ್ನ ಜವಾಬ್ದಾರಿ, ಮಾನಸಿಕವಾದ ಅಂತಹ ಒಂದು ಆರೋಗ್ಯನೂ ನಮ್ಮ ಜವಾಬ್ದಾರಿ. ಹೇಗೆ ದೈಹಿಕವಾಗಿ ನಾವು ಫಿಟ್ನೆಸ್ ಇರಬೇಕು, ದೈಹಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು, ಅದರಿಂದ ನಾವು ಬೇರೆಯವರಿಗೆ ಅವಲಂಬಿತವಾಗಿ ಅಥವಾ ಬೇರೆಯವರಿಗೆ ತೊಂದರೆ ಕೊಡ್ತಾ ಬದುಕದಲ್ಲೇ ಇರಬಹುದು, ಅಂದ್ರೆ ಒಂದು ಒಳ್ಳೆ ರೀತಿ ಬದುಕು ಕಟ್ಕೋಬಹುದು ಅನ್ನೋ ತರಹ ಮಾನಸಿಕವಾಗೂ ನಾವು ಚೆನ್ನಾಗಿರಬೇಕು. ಹಾಗಾದಾಗ ಮಾತ್ರ ನಮ್ಮ ಜೀವನ, ನಮ್ಮ ಸುತ್ತಲಿನವರ ಎಲ್ಲರ ಜೀವನ ಚೆನ್ನಾಗಿರುತ್ತೆ. ಹಾಗಲ್ದೆ ಬರೀ ಒಂಥರ ಅಪ್ರಜ್ಞೆಯಲ್ಲಿ ಅಥವಾ ಮಾನಸಿಕವಾಗಿ ತುಂಬಾ ಜರ್ಜರಿತವಾಗಿ ಮಕ್ಕಳ ಮೇಲೆ ಹರಿಹಾಯೋದು ಅಥವಾ ಬೇರೆ ಎಲ್ಲರ ಮೇಲೆ ಸುತ್ತ ಎಲ್ಲರ ಜೊತೆ ಕಿರಿಕಿರಿ ಇರೋದ್ರಿಂದ ಯಾವ ಉತ್ತಮವಾದ ಜೀವನವೂ ಲಭ್ಯ ಆಗೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಜವಾಬ್ದಾರಿ ಅಂತ ತಿಳ್ಕೊಂಡು ಈ ಕೌನ್ಸಿಲಿಂಗ್ ಹೋಗಿ ಅಥವಾ ಅಲ್ಲೇನೋ ಒಂದು ಸಹಾಯ ತಗೊಳ್ತೀನಿ ಅಂತ ಅನ್ನೋದು ನಾವು ಜವಾಬ್ದಾರಿಯುತವಾಗಿದ್ದೀವಿ ಅನ್ನೋದ್ರ ಮೊದಲನೇ ಹೆಜ್ಜೆ. ಹಾಗಾಗಿ ಅದ್ರ ಕಡೆಗೆ ಒಂಚೂರು ಧೈರ್ಯವಾಗಿ ಮುನ್ನಡಬೇಕು. ಅಂಡ್ ಈಗ ಸಾಕಷ್ಟು ಜನ ಯಾರು ಕೌನ್ಸಿಲಿಂಗಿಗೆ ತೆರ್ಕೊಂಡು ಬರ್ತಾ ಇದ್ದಾರೆ ಅವರೆಲ್ಲ ಈ ಮೊದಲನೇ ಹಂತ ಏನಿದೆ, ಈ ದೌರ್ಬಲ್ಯ ಅನ್ಕೊಳ್ಳೋದು, ಜನರ ಒಂದು ಟೀಕೆ, ಇದನ್ನೆಲ್ಲ ದಾಟಿನೇ ಬಂದಿದ್ದಾರೆ ಈ ಒಂದು ಸಣ್ಣ ಊರುಗಳಲ್ಲಿ. ಸ್ಪೆಷಲಿ ಈ ದೊಡ್ಡ ಊರುಗಳಲ್ಲಿ ಹೌದು, ಈಗ ಥೆರಪಿಸ್ಟ್ ಹತ್ರ ಹೋಗೋದು ಅದೆಲ್ಲ ಒಂದು ಸಾಮಾನ್ಯ ಸಂಗತಿಯಾಗಿದೆ. ಅಂಡ್ ಅದನ್ನು ಒಂಚೂರು ಹೇಳ್ಕೊಳ್ಳೋ ಮಟ್ಟಕ್ಕೂ ಬೆಳೆದಿದ್ದಾರೆ. ಆದ್ರೆ ಸಣ್ಣ ಊರುಗಳಲ್ಲಿ ಈ ತರದೊಂದು ಹಂತವನ್ನ ದಾಟಿನೇ ಬರ್ತಾರೆ, ಮತ್ತೆ ಅದ್ರ ಬಗ್ಗೆ ನಿಜವಾಗ್ಲೂ ಒಂದು ಅಪ್ರಿಸಿಯೇಷನ್ ನಾವು ಇಟ್ಕೊಳ್ಬೇಕು ಆ ತರಹ ಸಹಾಯಕ್ಕೆ ಹೋಗ್ತಾ ಇರೋರ ಬಗ್ಗೆ ಅಂತ ಹೇಳ್ಬಹುದು.
1: ಈಗ ದುಃಖನ ವ್ಯಕ್ತಪಡಿಸ್ಲಿಕ್ಕೆ ಸಾಮಾಜಿಕ ಮಾಧ್ಯಮಗಳು ಒಂದು ವೇದಿಕೆ ಆಗ್ತಾ ಇದಾವೆ ಅಲ್ವಾ? ಯಾರೋ ಏನೋ ಅಚಾನಕ್ ಆಗಿ ತೀರ್ ಹೋದಾಗ ಅದನ್ನೆಲ್ಲ ತುಂಬಾ ವೈಭವೀಕರಿಸೋದು, ಅದನ್ನ ಎಲ್ಲಾ ಕಡೆ ಹಾಕೊಳ್ಳೋದು. ಮನುಷ್ಯ ಹುಟ್ಟು ಎಷ್ಟು ಸಹಜವೋ

0: ಸಾವು ಅಷ್ಟೇ ಸಹಜ. ಆದರೆ ಅದು ಒಂದು ಫೋಬಿಯಾ ಆಗಿದೆಯಲ್ಲ ಈಗ, ಅದೊಂದು ಭಯವನ್ನು ಹುಟ್ಟಿಸುವಂತಹ ಅಸ್ತ್ರ ಆಗಬಾರ್ದಲ್ವಾ? ಅದು ಯಾರೋ ನೋಡಿ ಇನ್ಯಾರೋ ಶಾಕ್ ಆಗಿ ಹಿಂಗೆ ನೋಡಿ, ಬೆಳಿಗ್ಗೆ ಎದ್ದು ಸ್ಟೇಟಸ್ ನೋಡಿದ್ರೆ ಯಾರ್ದೋ ಫೋಟೋ, ಏನೋ ಒಂದು ದುಃಖದ ವಿಚಾರನ ಹಂಚೋದು ಒಂದು ಕೆಟ್ಟ ಮನಸ್ಥಿತಿಯಾಗಿ ಬೆಳೀತಾ ಇದೆ ಅಂತ ಮನೋವಿಜ್ಞಾನ ಹೇಳುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ದ್ವೇಷ ಹಂಚೋದು, ಈಗ ಪ್ರೀತಿ ಹಂಚಬೇಕು, ಸಂತೋಷ ಹಂಚಬೇಕು ಅನ್ನೋಂತ ಮಾತುಗಳಿತ್ತು, ಆದ್ರೆ ದ್ವೇಷ ಹಂಚೋದು ಮತ್ತೆ ದುಃಖ ಹಂಚೋದ್ರ ಬಗ್ಗೆ ಏನ್ ಹೇಳ್ತೀರಾ?
1: ಹೌದು, ಖಂಡಿತವಾಗ್ಲು. ಇವಾಗ ಏನಾಗಿದೆ ಅಂದ್ರೆ, ಈಗ ಮಾಹಿತಿನ ಹಂಚ್ಕೊಳ್ಬೇಕು ಅಂತ ಅನ್ನೋದು ಒಂದು ಸಹಜವಾಗಿರುವಂತಹ ಮಾನವನ ಒಂದು ಇನ್ಸ್ಟಿಂಕ್ಟ್. ಆದರೆ ಏನಾಗುತ್ತೆ, ನೆಗೆಟಿವ್ ಆಗಿರೋ ಋಣಾತ್ಮಕವಾಗಿರೋ ಮಾಹಿತಿನ ಜಾಸ್ತಿ ಹಂಚೋದ್ರಿಂದ ಹೆಚ್ಚು ಜನರ ಗಮನ ಸಿಗುತ್ತೆ, ಹೆಚ್ಚು ಜನ ಅದನ್ನು ನೋಡ್ತಾರೆ, ಹೆಚ್ಚು ಜನರ ಪ್ರತಿಕ್ರಿಯೆ ಬರುತ್ತೆ. ಇದು ಒಂದು ಏನಾಗಿದೆ, ಇದೇ ತರಹ ಋಣಾತ್ಮಕವಾಗಿರುವಂತಹ ಸಂದೇಶವನ್ನು ಜಾಸ್ತಿ ಹಂಚೋದ್ರ ಮೂಲಕ ಆ ತರಹ ಒಂದು ಅಟೆನ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಹಂಚುತ್ತಿದ್ದೀವಿ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಆ್ಯಂಡ್ ಅದನ್ನ ಸುಮ್ಮನೆ ಹಂಚೋದೇ ಒಂದು ಪ್ರತೀತಿಯಾಗಿದೆ. ಅದ್ರ ಜೊತೆಗೆ ಏನಾಗಿದೆ, ನಾವು ಡೂಮ್ ಸ್ಕ್ರಾಲಿಂಗ್ ಅಂತ ಕರಿತೀವಿ. ಅಂದರೆ ಡೂಮ್ ಸ್ಕ್ರಾಲಿಂಗ್ನಲ್ಲಿ ಏನಾಗುತ್ತೆ, ಜನ ಅಂದರೆ ನಾವು ಬರೀ ನೆಗೆಟಿವ್ ಆಗಿರುವಂತಹ ನ್ಯೂಸ್ಗಳನ್ನೇ ನೋಡೋದು, ಆ್ಯಂಡ್ ಅಂಥದಕ್ಕೆ ಸ್ಕ್ರಾಲ್ ಮಾಡೋದು, ನಮಗೆ ಅರಿವಿಲ್ಲದೆ ನಾವೇನು ಮಾಡ್ತೀವಿ, ಹೆಚ್ಚೆಚ್ಚು ಅಂತಹ ಸುದ್ದಿಗಳನ್ನೇ ನೋಡೋದು, ಅಂಥದ್ದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನ ನೋಡೋದು. ಸೊ ಎರಡೂ ಕಡೆ ಒಂದು ಋಣಾತ್ಮಕ ಮಾಹಿತಿಗಳನ್ನ ಹಂಚೋದು, ಯಾಕಂದರೆ ಅದರಲ್ಲೂ ಒಂದು ಅಪ್ರಜ್ಞೆ ಇರುತ್ತೆ, ಗೊತ್ತಿರೋದಿಲ್ಲ, ಅದರಿಂದ ಜಾಸ್ತಿ ಅಟೆನ್ಷನ್ ಬರ್ತಿದೆ, ಅದಕ್ಕೋಸ್ಕರ ನಾನು ಹಂಚ್ತಿದ್ದೀನಿ ಅಂತ. ಜೊತೆಗೆ ಒಂದು ನೆಗೆಟಿವ್ ಬಯಾಸ್ ಏನು ಋಣಾತ್ಮಕವಾಗಿರೋದ್ರ ಕಡೆಗೆ ನಮ್ಮ ಮನಸ್ಸು ವಾಲ್ಕೊಳ್ಳುತ್ತೆ, ಅದೇ ಒಂದು ಹೆಚ್ಚಾಗಿರುವಂಥದ್ದು. ಸೊ ಅದು ಆ ಡೂಮ್ ಸ್ಕ್ರಾಲಿಂಗ್ ಮೂಲಕ ನಾವೇನ್ ಮಾಡ್ತೀವಿ, ನೆಗೆಟಿವ್ ಆಗಿರೋದನ್ನೇ ಜಾಸ್ತಿ ತಗೊಳ್ಳುವಂಥದ್ದು. ಸೊ ಈ ಒಂದು ನಮ್ಮ ಮನಸ್ಸಿನ ಋಣಾತ್ಮಕತೆಗೆ ವಾಲ್ಕೊಳ್ಳುವಂತಹ ಪ್ರತೀತಿ ಏನಿದೆ, ಅದು ಎರಡು ಕಡೆನೂ ವರ್ಕ್ಔಟ್ ಆಗ್ತಿದೆ ಅಂತ ಹೇಳಬಹುದು. ಒಂದು ಹಂಚುವವರು, ಮತ್ತೊಬ್ರು ತಗೊಳ್ಳೋರು. ಸೊ ಹಾಗಾಗಿ ಈ ಒಂದು ವರ್ತುಲ ಇದೆ, ಹಂಚೋದು ನಡೀತಾ ಇದೆ, ಅದನ್ನ ತಗೊಳ್ಳೋದು ನಡೀತಾ ಇದೆ. ಆ ಒಂದು ವರ್ತುಲದಲ್ಲಿ ಹಂಚೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ, ನೋಡೋರ್ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಇದು ಮಾನಸಿಕವಾಗಿ ಹಂಚೋರ್ ಮೇಲೂ ಪರಿಣಾಮ ಬೀರ್ತಾ ಇದೆ, ಹಾಗೆ ತಗೊಳ್ಳೋರ್ ಮೇಲೂ ಪರಿಣಾಮ ಬೀರ್ತಿದೆ. ಆದ್ರೆ ಇದು ಏನು
0: ಪರಿಣಾಮ ಬರುತ್ತೆ, ಓ ನನಗೇನು ಇಷ್ಟೊಂದು ಜನ ನೋಡ್ತಿದ್ದಾರಲ್ಲ ಅಂತ
1: ಗಮನ ಬರುತ್ತೆ, ಒಂದು ಪವರ್ ಫೀಲ್ ಆಗುತ್ತೆ.
0: ಆ ತರದೇ ಸುದ್ದಿಗಳನ್ನ, ಅಂದ್ರೆ ನೆಗೆಟಿವ್ ಸುದ್ದಿಗಳಿರ್ಬೋದು ಅಥವಾ ದುಃಖದ ಸುದ್ದಿಗಳಿರ್ಬೋದು, ಅದನ್ನ ಪದೇ ಪದೇ ನೋಡ್ಬೇಕು ಅಂತ ಮನಸ್ಸಿಗೆ ಯಾಕೆ ಅನ್ಸುತ್ತೆ?
1: ನಮ್ಮ ಮನಸ್ಸಿಗೆ ಏನಂದ್ರೆ, ಒಂಥರ ಇವಾಗ ನೀರನ್ನ ನಾವು ಬಿಟ್ರೆ ಅದು ಹೇಗೆ ಇಳಿಜಾರು ಆ ಪ್ರದೇಶಕ್ಕೆ ಹೇಗೆ ಹೋಗುತ್ತೆ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಟೆಂಡೆನ್ಸಿ ಇದೆ. ಅದೇನಂದ್ರೆ, ಸ್ವಲ್ಪ ಈ ಗುರುತ್ವಾಕರ್ಷಣೆ ನಮ್ಮ ಋಣಾತ್ಮಕತೆಗೆ ಜಾಸ್ತಿ, ಅಂಡ್ ಅದು ನಮ್ಮನ್ನ ಎಷ್ಟೋ ಸಲ ಏನಾಗುತ್ತೆ, ಇದೊಂಥರ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ, ಒಂಥರ ರಕ್ಷಣಾತ್ಮಕವಾದ ಒಂದು ತಂತ್ರ ನಮ್ಮ ಮನಸ್ಸಿಂದು. ಯಾಕಂದ್ರೆ ಎಷ್ಟೊಂದು ಅವಘಡಗಳಿಂದ ನಮ್ಮನ್ನ ಪಾರ್ ಮಾಡೋಕ್ಕೋಸ್ಕರ, ಇವಾಗ ಒಂದು ದೈಹಿಕವಾಗಿಂತ ಮಾನಸಿಕ ಇವುಗಳೇ ಜಾಸ್ತಿ, ಆದ್ರೆ ಪಾರ್ ಮಾಡೋಕ್ಕೋಸ್ಕರ ಮನಸ್ಸು ಏನ್ ಮಾಡುತ್ತೆ, ಓ ಇಂಥದ್ ಮಾಡ್ಬೇಡ, ಇಂಥದಕ್ ಹೋಗ್ಬೇಡ, ಈ ತರ ನಡ್ಕೋಬೇಡ, ಈ ತರ ಇದನ್ನ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಯೂಸ್ ಮಾಡುತ್ತೆ ಈ ಋಣಾತ್ಮಕತೆನ. ಅಂಡ್ ಹಾಗಾಗಿ ನಾವು ಏನನ್ನೇ ಮಾಡಿದ್ರು ಇವತ್ತು, ನಮ್ಮ ಮನಸ್ಸು ಒಂದು ಸ್ವಾಭಾವಿಕವಾಗಿ ಸ್ವಲ್ಪ ಋಣಾತ್ಮಕತೆಗೆ ಜಾರ್ಕೊಳ್ಳುವಂತಹದ್ದು, ಅದೊಂದು ಸರ್ವೈವಲ್ ಇನ್ಸ್ಟಿಂಕ್ಟ್ ಸ್ವಾಭಾವಿಕವಾಗಿ ಇರುವಂತದ್ದು. ಆದ್ರೆ ಏನಾಗುತ್ತೆ, ಒಂದು ಏನೋ ಒಂದು ಸುದ್ದಿ ಬರುತ್ತೆ, ಅವಾಗ ನಮ್ಮ ಮನಸ್ಸು ನಮ್ಮ ಜೀವನದ ಬಗ್ಗೆ ಪ್ರಶ್ನೆ ಮಾಡುತ್ತೆ, ಅಯ್ಯೋ ಅವ್ರಿಗೆ ಹಾಗಾಯ್ತಂತೆ, ನಮ್ಮ ಬದುಕೇನೋ ಇದೆ. ಒಂದು ಕ್ಷಣ ಹಿಂಗಾಗುತ್ತೆ, ಅದು ನಡೀತಾನೆ ಇದೆ, ಯಾವತ್ತಿದ್ರೂ ನಡೀತಿತ್ತು. ಆದ್ರೆ ಇವತ್ತು ವಿಪರೀತ ಮಾಹಿತಿ, ವಿಪರೀತ ಸುದ್ದಿ, ಹಾಗಾಗಿ ಆ ತರ ನಡೆಯುವಂತಹದ್ದು ಪ್ರವೃತ್ತಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಮಗೆ ಮುಂಚೆ ನಾವು ಕೇಳ್ತಾ ಇದ್ದ ಸುದ್ದಿ ಪ್ರಮಾಣ ಎಷ್ಟಿತ್ತು, ನಮ್ಮ ಮನಸ್ಸು ಹಾಗೆ ಯೋಚನೆ ಮಾಡ್ತಿದ್ದ ಪ್ರಮಾಣ ಎಷ್ಟಿತ್ತು, ಇವತ್ತು ಒಂದು ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಎಷ್ಟು ಹತ್ತು ಹಲವು ಸುದ್ದಿಗಳು, ಅದ್ರ ಮಧ್ಯೆ ನಮ್ಮ ಮನಸ್ಸು ಆ ನೆಗೆಟಿವ್ಗೆ ಹೋಗಿ ಬರೋದು ಪ್ರಮಾಣನೂ ಸಹ ಜಾಸ್ತಿ ಆಗುತ್ತೆ. ಅದ್ರ ಸುದ್ದಿಯ ಪ್ರಮಾಣ ಜಾಸ್ತಿ ಆಗಿದೆ, ಮಾಹಿತಿಯ ಪ್ರಮಾಣ ಜಾಸ್ತಿ ಆಗಿದೆ, ಹಾಗಾಗಿ ವಾಲ್ಕೊಳ್ಳೋ ಪ್ರಮಾಣನೂ ಸಹ ಜಾಸ್ತಿ ಆಗಿದೆ.
0: ಹೇಗೆ ಇದನ್ನೆಲ್ಲ ಅಂದ್ರೆ ಹದ್ದುಬಸ್ತಲ್ಲಿ ಇಡಬೇಕು, ಇಷ್ಟಕ್ಕಿಷ್ಟೇ ಅಂದ್ರೆ ಕೆಲವು ವಿಷಯಗಳಿಗೆ ನಮ್ಮನ್ನ ನಾವು ಗೆರೆ ಹಾಕೊಳ್ಳೋದು ಹೇಗೆ?
1: ಒಂದು ಇವಾಗ ನಾವು ಏನು ಗಡಿ ರೇಖೆ ಅಥವಾ ಬೌಂಡರಿ ಅಂತ ಏನ್ ಹೇಳ್ತೀವಿ, ಅದು ನಾವು ಎಷ್ಟು ಪ್ರಮಾಣ ಸುದ್ದಿಯನ್ನು ತಗೊಳ್ತೀವಿ ಅನ್ನೋದಕ್ಕೂ ಸಹ ಬೇಕು. ನಾವು ಓಪನ್ ಮಾಡಿ ಪ್ರತಿಯೊಂದು ವಿಚಾರನೂ ಕನ್ಸ್ಯೂಮ್ ಮಾಡಬಾರ್ದು. ಅಂದ್ರೆ ನಾನು ಅದನ್ನ ನೋಡ್ತೀನಿ, ಮುಂದೆ ಹೋಗ್ತೀನಿ ಬೇರೆ, ಆದ್ರೆ ನಾವು ಅದನ್ನ ತಗೊಳ್ತೀವಿ, ಜಗಿತೀವಿ, ಜೀರ್ಣಿಸ್ಕೊಳ್ತೀವಿ, ಆಮೇಲೆ ಅದರಿಂದ ನಮಗೆ ಅಜೀರ್ಣ ಆಗುತ್ತೆ, ಅದರಿಂದ ಪಜೀತಿ ಪಡ್ತೀವಿ. ಇದು ಮಾನಸಿಕವಾಗಿ ಇರುವಂತ ಸುದ್ದಿಗಳಿಗೂ ಆಗ್ತಿದೆ. ಹಾಗಾಗಿ ದೈಹಿಕವಾಗಿ ನಾವು ಹೇಗೆ ಒಂದು ನಿಯಮಿತವಾದ ಆಹಾರ ಡಯೇಟಿಂಗು ಅಂತ ಮಾಡ್ತೀವಿ, ಹಾಗೆ ಮಾನಸಿಕವಾಗೂ ಕೆಲವು ಸುದ್ದಿಗಳ ವಿಚಾರದಲ್ಲಿ ನಾವು ಈ ರೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಸೋಷಿಯಲ್ ಮೀಡಿಯಾ ಅನ್ನೋದನ್ನ ನಮ್ಮ ಒಂದು ಸಾಮಾಜಿಕ ಬೆಂಬಲಕ್ಕೆ ಉಪಯೋಗಿಸುವಂತಹದ್ದನ್ನ ಅಷ್ಟೇ ಅನ್ನೋದನ್ನ ತಿಳ್ಕೊಳ್ಬೇಕು. ಅಂಡ್ ಇದನ್ನ ನಾನು ಮಾನಸಿಕವಾಗಿ ಅದು ನನಗೆ ತೊಂದರೆ ಕೊಡ್ತಾ ಇರೋ ಹಂತ ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಎಲ್ಲೋ ನಾನು ಬೌಂಡ್ರಿ ಹಾಕೊಳ್ಬೇಕಿದೆ. ನಾನು ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಿದ್ದೀನಿ, ಅತಿ ಹೆಚ್ಚು ಅದ್ರೊಳಗೆ ಮುಳುಗ ಹೋಗ್ತಿದ್ದೀನಿ, ಇದು ನನಗೆ ಎಷ್ಟು ಬೆಂಬಲಕ್ಕೆ ಬೇಕೋ ಅಷ್ಟೇ ಬೇಕು ಅಂತ ಅರ್ಥ ಮಾಡಿಕೊಂಡು ನಾವು ಸ್ಕ್ರೋಲಿಂಗ್ ಮಾಡೋದು ಕಮ್ಮಿ ಮಾಡಬಹುದು, ದಿನನಿತ್ಯ ಎಷ್ಟು ನೋಡ್ತೀವಿ ಕಡಿಮೆ ಮಾಡಬಹುದು, ಯಾವ ರೀತಿಯ ಸುದ್ದಿ ನೋಡ್ತೀವಿ ಅನ್ನೋದು ನಾವು ಸೋಷಿಯಲ್ ಮೀಡಿಯಾಕ್ಕೆ ಇನ್ಸ್ಟ್ರಕ್ಟ್ ಮಾಡಿ.

0: ಮಾತಾಡಬಹುದು. ಈಗ ನಾನು ಒಂದಷ್ಟು ಕಲೆಗಳಿಗೆ ಸಂಬಂಧಪಟ್ಟಂತೆ ಇಂಥದ್ನ ಜಾಸ್ತಿ ನೋಡಿದ್ರೆ ಅದು ಅದನ್ನೇ ತೋರಿಸುತ್ತೆ. ಆದ್ರೆ ನಾನು ಬರೀ ನೆಗೆಟಿವ್ ಆಗಿರೋ ನ್ಯೂಸ್ ಗಳನ್ನೇ ನೋಡ್ತಾ ಹೋದ್ರೆ ಅದು ಅದನ್ನೇ ಜಾಸ್ತಿ ಆಲ್ಗೊರಿದಮ್ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನನಗೆ ಏನು ಬೇಕು ಅನ್ನೋ ನಿರ್ಧಾರ ನಮ್ ಕೈಲಿದೆ ಅನ್ನೋದನ್ನ ನಾವು ಮೊದಲು ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ನಮ್ಮ ಸೋಷಿಯಲ್ ಮೀಡಿಯಾ ಬಿಹೇವಿಯರ್ನ ಅಥವಾ ಆ ಒಂದು ರೂಢಿನ ರೂಢಿಸ್ಕೊಂಡ್ರೆ ಅವಾಗ ನಮಗೆ ಆ ಒಂದು ಸಮಸ್ಯೆಯ ಒಳಗೆ ಸಿಕ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಬಹುದು.
1: ನಾನು ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಬೆಳಿಗ್ಗೆ ಎದ್ದು ಏನಾದ್ರು ಮೊಬೈಲ್ ಮುಟ್ಟಿದ್ರೆ ಯಾವ್ದಾದ್ರು ಸಾವಿನ ಸುದ್ದಿನೋ ಆಕ್ಸಿಡೆಂಟ್, ಕೆಲವ್ರು ಅಂತದನ್ನೇ ಶೇರ್ ಮಾಡ್ತಾರಪ್ಪ, ಅವ್ರಿಗೂ ಸಮಸ್ಯೆನೇ ಅಂತ ಅನ್ಸುತ್ತೆ ಅಲ್ವಾ? ಈಗ ನಮ್ಮ ಹಿರಿಯರು ಹೇಳ್ತಿದ್ರು, ಬೆಳಿಗ್ಗೆ ಎದ್ದ ತಕ್ಷಣ ಒಳ್ಳೇದನ್ನ ಯೋಚನೆ ಮಾಡಿ, ದೇವ್ರಿಗೆ ನಮಸ್ಕಾರ ಮಾಡಿ, ಸೂರ್ಯಂಗೆ ನಮಸ್ಕಾರ ಮಾಡಿ, ಗಾಳಿ ನೋಡಿ, ಬೆಳಕ್ ನೋಡಿ, ಹೊರಗೆ ಬನ್ನಿ, ಮನೆಯಿಂದ ಆಚೆ ಬನ್ನಿ, ಮನೆಯ ತಕ್ಷಣ ಕಿಟಕಿ ಬಾಗಿಲುಗಳನ್ನು ಓಪನ್ ಮಾಡಿ, ಸ್ವಚ್ಛತೆ ಮಾಡಿ, ಈ ಥರದ್ದೆಲ್ಲ ವ್ಯವಹಾರಗಳು ಇತ್ತು ಅವಾಗ. ಈಗ ಎದ್ದ ತಕ್ಷಣ ಮೊಬೈಲು, ಮೊಬೈಲ್ ಹಿಡಿದ ತಕ್ಷಣ ಇಂಥ ಸುದ್ದಿಗಳು, ಮನಸ್ಸಿನ ಸ್ವಾಸ್ಥ್ಯ ಅನ್ನೋದು ಯಾವ ಮಟ್ಟಿಗೆ ಹಾಳಾಗ್ತಿದೆ ಅಂತ.
0: ನಾವು ಏನನ್ನ ಹಂಚ್ಕೊಳ್ತೀವಿ ಅನ್ನೋದು ನಾವು ಯಾವ್ದನ್ನ ವ್ಯಾಲ್ಯೂ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಜನಕ್ಕೆ ಆ ತರ ಸುದ್ದಿನ ಹಂಚ್ಕೊಳ್ಳೋದ್ರ ಹಿಂದೆ ಕೆಟ್ಟ ಉದ್ದೇಶ ಇರುತ್ತಂತಲ್ಲ, ಅವ್ರಿಗೇನು ಒಂದೇನೋ ನಡೆದಿದೆ ನಾಲ್ಕು ಜನಕ್ಕೆ ಹಂಚಬೇಕು, ಅಥವಾ ಅವರಿಗೆ ಒಂದು ಈಗ ಸಂತಾಪ ಸೂಚಿಸೋದಿರಬಹುದು, ಇದೆಲ್ಲ ಒಂದು ಏನಾಗ್ತದೆ ಸಾಮಾಜಿಕವಾದಂತಹ ಒಂದು ಏನು ನಿರೀಕ್ಷಿತವಾದಂತಹ ಬಿಹೇವಿಯರ್ ಆಗ್ತದೆ. ಏನೋ ಒಂದು ಆಯ್ತು ಅವ್ರಿಗೆ ಸಂತಾಪನೆ ಹಾಕ್ಲಿಲ್ಲ ಅಂದ್ರೆ ಏನ್ ಅನ್ಕೊಳ್ತಾರೋ ಈ ರೀತಿ.
1: ಅಲ್ಲ ಅದು ಗೊತ್ತಿರೋರ್ ಮಧ್ಯ ಓಕೆ, ಯಾರೋ ಗೊತ್ತೇ ಇರೋದಿಲ್ಲಪ್ಪ ಅವ್ರದ್ದೆಲ್ಲ ಹಾಕೊಂಡು ನೀವು ದುಃಖದಲ್ಲಿ ಅವ್ರಿಗೆ ಬೆಂಬಲವಾಗಿ ನಿಲ್ಲೋದು, ಅವ್ರಿಗೆ ಅವರ ದುಃಖದಲ್ಲಿ ಭಾಗಿಯಾಗೋದು ಯಾವಾಗಂದ್ರೆ ನೀವು ಸ್ವತಃ ಅಲ್ಲಿ ಹೋಗಿ ನಿಲ್ಬೇಕು, ಅವ್ರಿಗೆ ಏನಾದ್ರು ಸಹಾಯದ ಅಗತ್ಯ ಇದೆಯಾ ನೋಡ್ಬೇಕು, ಸಹಾಯ ಮಾಡ್ಬೇಕು. ಅದು ನಿಜವಾದ ಶ್ರದ್ಧಾಂಜಲಿ ಅಲ್ವಾ? ಈ ಸುಮ್ಮನೆ ಈ ಗ್ರೂಪ್ಗಳಲ್ಲಿ ಹಾಕೊಂಡು ಹಾಕೊಂಡು ಹಾಕೊಂಡು ಕೂರೋದ್ರಿಂದ ಏನು ಉಪಯೋಗ ಇದೆ?
0: ಈಗ ನಾವು ಏನೇ ಸಾಮಾಜಿಕವಾದ ಬಿಹೇವಿಯರ್ ನ ತೋರಿಸಿದ್ರು ಮನುಷ್ಯ ಅದ್ರ ಹಿಂದೆ ನಾಲ್ಕು ಜನ ನೋಡ್ತಿದ್ದಾರೆ ಅನ್ನೋ ಭಾವನೆ ಇದ್ದೇ ಇರುತ್ತೆ. ಈಗ ನಾನು ಏನನ್ನೇ ಹಾಕಬಹುದು ಅದನ್ನ ನನ್ನ ಫ್ಯಾಮಿಲಿಯವರೇ ನೋಡಬಹುದು, ಆದ್ರೆ ಅಲ್ಲಿ ನಾಲ್ಕು ಜನ ಇದ್ದಾರೆ ನೋಡೋರು, ಅವರಿಗೆ ಏನ್ ಅಪೇಕ್ಷಿತವಾದ ಬಿಹೇವಿಯರ್ ನಾನು ತೋರಿಸಬೇಕು ಅಂತ ನನಗೆ ಅನ್ಸುತ್ತೋ ಅದನ್ನ ನಾನು ತೋರಿಸ್ತೀನಿ. ಹಾಗಾಗಿ ನಮ್ಮ ಎಲ್ಲಾ ಬಿಹೇವಿಯರ್, ಕೆಲವರು ನೀವು ಹೇಳ್ದಾಗೆ ಒಳ್ಳೇದನ್ನ ಶೇರ್ ಮಾಡ್ತಾರೆ, ಶುಭೋದಯ ಮೆಸೇಜ್ ಗಳು ಹಾಕ್ತಾರೆ, ಇನ್ ಕೆಲವರು ಒಳ್ಳೊಳ್ಳೆ ಸಂದೇಶಗಳನ್ನ ಹಾಕ್ತಾರೆ, ಇನ್ ಕೆಲವರು ಇಂಥದನ್ನ ಹಾಕೋದನ್ನ ಇಷ್ಟಪಡ್ತಾರೆ, ಇಷ್ಟ ಅನ್ನೋದಕ್ಕಿಂತ ಅದನ್ನ ಹೆಚ್ಚು ಹಾಕ್ತಾರೆ, ಇನ್ ಕೆಲವರು ಅದನ್ನ ಅವಾಯ್ಡ್ ಮಾಡ್ತಾರೆ. ಒಟ್ಟಿನಲ್ಲಿ ಅವರು ನಾಲ್ಕು ಜನ ಅಥವಾ ಒಂದು ಸಾಮಾಜಿಕವಾಗಿ ಅವರ ಒಂದು ವ್ಯಕ್ತಿತ್ವ ಹೇಗಿರ್ಬೇಕು, ಹೇಗೆ ನೋಡ್ಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡೇ ನಮ್ಮ ಎಲ್ಲ ವರ್ತನೆಗಳಿವೆ. ಹಾಗಾಗಿ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿ ಒಂದು ಕೆಲಸ ನಡೀತಾ ಇದೆ ಅಂತ ಅನ್ಸೋಲ್ಲ. ಹಾಗಾಗಿ ಯಾರು ಏನನ್ನ ಮೌಲ್ಯ ಮಾಡಬೇಕು ಅಂತ ಅನ್ನೋದನ್ನ ನಾವು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಷ್ಟೋ ಜನ ಈಗ ನಿಮ್ಮ ಸ್ಟೇಟಸ್ ನ ನೋಡಿದೆ ಆಮೇಲೆ ಇಂಥ ಒಂದು ವಿಚಾರ ಗೊತ್ತಾಯ್ತು, ಗುಡ್ ಆರ್ ಬ್ಯಾಡ್ ಯಾವುದೇ ಇರಲಿ, ಈ ಒಂದು ವಿಚಾರ ನಿಮ್ ಸ್ಟೇಟಸ್ ಮೂಲಕ ಗೊತ್ತಾಯ್ತು ಅಂದಾಗ ಅವರೇ ಅನ್ಕೊಳ್ತಾರೆ ನಾನು ಮಾಡ್ತಾ ಇರೋ ಕೆಲಸದಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗ್ತಿದೆ, ಅಥವಾ ಈ ತರಹದೊಂದು ವಿಚಾರ ತಿಳಿಯೋದಕ್ಕೆ ನಾನು ಸಹಾಯ ಮಾಡ್ತಿದ್ದೀನಿ ಅನ್ನೋ ಭಾವನೆ ಜಾಸ್ತಿ ಬರುತ್ತೆ. ಹಾಗಾಗಿ ಯಾರಿಗೆ ಅದರಿಂದ ಅನಾನುಕೂಲ ಆಗ್ತಿದೆ ಅವರು ಬಹುಶಃ ಬಂದು ಯಾರಿಗೂ ಹೇಳೋಲ್ಲ, ನೀವು ಹಿಂಗ್ ಮಾಡಬಾರ್ದಿತ್ತು, ನೀವು ಈ ತರ ಹಾಕ್ಬಾರ್ದಿತ್ತು ಅನ್ನೋ ಫೀಡ್ಬ್ಯಾಕ್ ಯಾರು ಕೊಡಲ್ಲ, ಅವ್ರ ಮನಸ್ಸಲ್ಲೇ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಯಾರಿಗೆ ಒಳ್ಳೇದಾಗ್ತಿದೆ ಅವ್ರು ಹೋಗಿ ಹೇಳ್ತಾರೆ ಇದರಿಂದ ನನಗೆ ಗೊತ್ತಾಯ್ತು, ಇದೇನಾಗುತ್ತೆ ಆ ಒಂದು ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ನಾವ್ ಏನನ್ನೇ ಮಾಡಿದ್ರು ಅದಕ್ಕೆ ಸಿಗೋ ಪ್ರಶಂಸೆ ಇರಬಹುದು, ಯಾವುದೇ ಒಂದು ಕಾಮೆಂಟ್ ಇರಬಹುದು, ಅದ್ರ ಮೂಲಕ ನಾವು ಉತ್ತೇಜಿತ ಆಗ್ತಿವಿ ಅಥವಾ ಅದರಿಂದ ನಮ್ಮ ಒಂದು ಬಿಹೇವಿಯರ್ ನ ಕಡಿಮೆ ಮಾಡ್ಕೊಳ್ತೀವಿ ಸಾಮಾಜಿಕ ಮಾಧ್ಯಮಗಳಲ್ಲಿ. ಹಾಗೆ ಈ ಒಂದು ಬಿಹೇವಿಯರ್ ಉತ್ತೇಜಿತ ಆಗ್ತಾ ಇರೋದ್ರಿಂದ ಇದನ್ನ ಹೆಚ್ಚು ಹೆಚ್ಚು ಮಾಡಿಕೊಂಡು ರೂಢಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಬಹುದು.
1: ಒಟ್ಟು ನಮ್ಮ ದಿನನಿತ್ಯದ ಚಟುವಟಿಕೆಗಳ ಜೊತೆಗೆಯೇ ಈ ಸಾಮಾಜಿಕ ಮಾಧ್ಯಮ ಅನ್ನೋದು ಕೆಲವು ಸರ್ತಿ ಅನಿವಾರ್ಯವೂ ಹೌದು, ನೋಡ್ಬೇಕಾಗುತ್ತೆ. ಆವಾಗ ನಮಗೇನು ಬೇಕೋ ಅದನ್ನ ನಾವು ನೋಡುವಂತದನ್ನ, ಆಯ್ಕೆ ನಮ್ಮ ಸ್ವಾತಂತ್ರ್ಯ ಅಲ್ವಾ, ಅದನ್ನ ನಾವು ಕಂಡು ಹಿಡ್ಕೊಂಡು ಅದಕ್ಕೆ ಭದ್ರಾಗಿರ್ಬೇಕು.
0: ಜೊತೆಗೆ ಹಂಚ್ಕೊಳ್ಳೋರ್ಗು ಒಂದ್ ಜವಾಬ್ದಾರಿ ಖಂಡಿತ ಬೇಕು. ಯಾಕಂದ್ರೆ ಈಗ ಒಬ್ರು ಮನಸ್ಸಿನಲ್ಲಿ ನಾವು ಭಯವನ್ನ ಬಿತ್ತದ್ರೆ ಅವರಿಗೆ ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರಬಹುದು, ಅಥವಾ ಅವರ ಸಾಮಾಜಿಕ ಚಟುವಟಿಕೆ, ದಿನನಿತ್ಯದ ಚಟುವಟಿಕೆ ಇದ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ನಾನು ಭಯಾನ ಆತಂಕನ ಸುಮ್ಮನೆ ಜನರಲ್ಲಿ ಅನವಶ್ಯಕವಾದ ತಪ್ಪು ಕಲ್ಪನೆಗಳನ್ನ ಬಿತ್ತೋ ಕೆಲಸಗಳನ್ನ ಮಾಡಬಾರದು ಅಂತ ಅನ್ಕೊಳ್ಳುವಂತಹ ಸಾಮಾಜಿಕ ಜವಾಬ್ದಾರಿಯನ್ನ ಹಂಚ್ಕೊಳ್ಳೋರು ಸಹ ರೂಢಿಸ್ಕೊಂಡ್ರೆ ಬಹುಶಃ ಈ ತರಹದ ಸುದ್ದಿಯ ಪ್ರಮಾಣನೂ ಕಡಿಮೆ ಆಗುತ್ತೆ, ಜೊತೆಗೆ ಒಳ್ಳೆ ರೀತಿ ಸುದ್ದಿ ಹಂಚೋದು ಸಹ ಶುರು ಆಗಬಹುದೇನೋ ಅಂತ.

ಮತ್ತೆ ಆ ತರದ ಸುದ್ದಿಗಳನ್ನ ಹರಿಬಿಡೋರು ಸಹ ಒಂದು ಒಳ್ಳೆತನದ ಕಡೆಗೆ ಗಮನವನ್ನ ಕೊಟ್ರೆ ಸಾಮಾಜಿಕ ಮಾಧ್ಯಮವನ್ನ ಒಳ್ಳೆ ರೀತಿನಲ್ಲಿ ನಾವು ಬಳಸ್ಕೊಂಡಂಗಾಗತ್ತೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಬದುಕಿನ ಹಲವು ಮಗ್ಗಲುಗಳಲ್ಲಿ ಒಳ್ಳೆಯದು ಕೆಟ್ಟದ್ದು, ಇವ್ರು ಹೀಗೆ ಇರಬೇಕು ಹೀಗಿರಬಾರ್ದು ಅನ್ನುವಂತಹ ನಿಯಮಗಳು

ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 12:31. FM 100.6, ಇದು ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 12:35 ಭಕ್ತಿಗೀತೆಗಳು, 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಸುವರ್ಣ ಶಿವಾನಂದ್ ನಾಯಕ್ ಮತ್ತು ರೂಪಾಗೌಡ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೇಬಾ ಇಂಡಿಯಾ, 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್, 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್ಎಲ್ ಶಿವಶಂಕರ ಸ್ವಾಮಿ ಅವರ ನಿರ್ದೇಶನದಲ್ಲಿ ವಾದ್ಯವೃಂದ, 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ, 4:00 ಮಹಿಳಾ ರಂಗ, ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಗಾಯತ್ರಿ ಚಂದ್ರಶೇಖರ್ ಅವರಿಂದ ಭಾಷಣ, ನಂತರ ಭಾವಗೀತೆಗಳು. ಈ ಸಂಜೆ 4:30 ವೃತ್ತಿ ಮಾರ್ಗದರ್ಶನ, ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿ ಇರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಕುರಿತು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾಕ್ಟರ್ ಎಂಎನ್ ನಾಗೇಂದ್ರ ಪ್ರಸಾದ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗೆ ಸಂವಾದದ ಮೊದಲ ಭಾಗ, ಪ್ರಸ್ತುತಿ ಅರ್ಚನಾ ಆರ್ಯ. 6:10 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ, ವಿಷಯ ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ, ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪಾ. 7:20 ನಮ್ಮ ನಿಲಯದಿಂದ ಸಂಶೋಧನಾ ಸಾರ ಅಥವಾ ಕೃಷಿ ಲೋಕ. 7:45 ಕಥೆಗಾರ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ, ಕಥೆಗಾರ್ತಿಯ ಸಾವು. 8:00 ಕನ್ನಡ ಭಾರತಿ ಪದ್ಮಶ್ರೀ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗೆ ಮಾತುಕತೆ, ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 8:30 ಹಿಂದಿ ಚಿತ್ರಗೀತೆಗಳು, 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ ಆಲಿಸಬಹುದು. 10:00 ತತ್ವ ಸಂಚಾರ, ಜನಪದ ಗಾಯಕರ ತತ್ವ ಗಾಯನ, ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು FM 100.6, ಸಮಯ ಸರಿಯಾಗಿ 12:35:20. ಭಕ್ತಿಗೀತೆಗಳ ಕಾರ್ಯಕ್ರಮ, ಮೊದಲಿಗೆ ಕೇಳಿ ಮಧು ಬಾಲಕೃಷ್ಣ ಅವರು ಹಾಡಿರುವ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ.

0: ನಂಬಿದೆ.
1: ಇನ್ನು ಮುಂದೆ ಕೇಳಿ ಹೆಳವನಕಟ್ಟೆ ಗಿರಿಯಮ್ಮ ಅವರ ರಚನೆಯಲ್ಲಿ ನಂಬಿದೆ ನಂಬಿದೆ ಅಂಬುಜಾಕ್ಷನೆ, ಹಾಡಿದ್ದಾರೆ ಜಿ ಪುಷ್ಪಲತಾ.

ಇದುವರೆಗೂ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಕೇಳುಗರೇ ಗಮನಿಸಿ, ಇಂದು ಮಧ್ಯಾಹ್ನ 1:20 ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಬಹುದು.

0: ಸಮಯ ಸರಿಯಾಗಿ 12:45.
1: ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
2: ಹುಲುಮಾನವರು ಮತ್ತು ಹುನ್ಮಾರಿ ದೇವರು. ಮುದುಮಲೆ ಮನೆಯಿಂದ ಉತ್ತರಕ್ಕೆ ಸುಮಾರು 1/2 ಕಿಲೋಮೀಟರ್ ದೂರದಲ್ಲಿ

ಹಳೆಯ ಜೀಪ್ ರಸ್ತೆಯೊಂದಿತ್ತು. ಆ ದಿನಗಳಲ್ಲಿ ಪ್ರವಾಸಿಗರ ಹಾಗೂ ವಾಹನಗಳ ಸಂಖ್ಯೆ ತೀರಾ ಕಡಿಮೆ ಇದ್ದುದರಿಂದ ವಾರಕ್ಕೊಂದೋ ಎರಡೋ ಜೀಪುಗಳು ಮಾತ್ರ ಆ ರಸ್ತೆಯಲ್ಲಿ ಓಡಾಡುತ್ತಿದ್ದವು. ಆ ದಾರಿ ಕಾಡಿನ ಕಾಗುಣಿತಗಳ ಕಲಿಕೆಗೆ ನಮಗೆ ಹೇಳಿ ಮಾಡಿಸಿದ ಹೆದ್ದಾರಿಯಂತಿತ್ತು. ಬೃಹದಾಕಾರದ ಮತ್ತಿಮರಗಳು, ಬಿದಿರುಮೆಳೆಗಳು ದಟ್ಟವಾಗಿದ್ದ ಈ ಭಾಗದ ಕಾಡು ಸಮೃದ್ಧವಾಗಿತ್ತು. ಈ ರಸ್ತೆಯಲ್ಲಿ ಹಕ್ಕಿಗಳ ಹಾಡು ಅಥವಾ ಯಾವುದೋ ಹೆಜ್ಜೆಗಳ ಜಾಡು ಹಿಡಿದು ಸಾಗಿ ನಾವೆಲ್ಲಿಗೆ ಹೋಗುತ್ತಿದ್ದೇವೆಂಬುದನ್ನೇ ಮರೆತು ದಾರಿ ತಪ್ಪಿ ಹೇಗೋ ವಾಪಸಾಗುವ ದಿನಚರಿಗಳು ಸಾಮಾನ್ಯವಾಗಿತ್ತು. ಒಮ್ಮೆ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ರಸ್ತೆಯ ಪಕ್ಕದ ಬಿದಿರಿನ ಮೆಳೆಯೊಂದರಲ್ಲಿ ಪುಟ್ಟ ಹಕ್ಕಿಯ ಗೂಡನ್ನು ನೋಡಿದ್ದೆವು. ಆಕಸ್ಮಿಕವಾಗಿ ಆ ಗೂಡನ್ನು ನೋಡಿದ್ದ ನಮಗೆ ಅದು ಯಾವ ಹಕ್ಕಿಯದೆಂದು ತಿಳಿದಿರಲಿಲ್ಲ. ಮರುದಿನ ಆ ಗೂಡಿನ ಬಳಿಗೆ ಹೋಗಲೆಂದು ನಮ್ಮ ನೆಚ್ಚಿನ ಕಾಡು ಹಾದಿಯಲ್ಲಿ ನಡೆದು ಹೋಗುತ್ತಿರುವಾಗ ದೂರದ ಹಳ್ಳದಿಂದ ಆನೆಗಳ ಕೂಗು ಕೇಳಿಬರುತ್ತಿತ್ತು. ದಾರಿಯಲ್ಲೊಂದೆಡೆ ಆಗತಾನೆ ಅಡ್ಡಹಾದು ಹಳ್ಳದ ಕಡೆಗೆ ಹೋಗಿದ್ದ ಚಿರತೆಯೊಂದರ ಹೆಜ್ಜೆಯ ಗುರುತುಗಳಿದ್ದವು. ಮಂಗಗಳ ಎಚ್ಚರಿಕೆಯ ಕೂಗಿನ್ನೂ ನಿಂತಿರಲಿಲ್ಲ. ಆದರೆ ಗಮನ ಬೇರೆಡೆಗೆ ತಿರುಗುವುದನ್ನು ಪ್ರಜ್ಞಾಪೂರ್ವಕವಾಗಿ ನಿಗ್ರಹಿಸಿಕೊಂಡು ಸೀದಾ ಆ ಗೂಡಿನಡೆಗೆ ನಡೆದಿದ್ದೆವು. ಆ ಗೂಡನ್ನು ಮತ್ತೆ ಪತ್ತೆ ಹಚ್ಚಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಆದರೆ ಗೂಡಿನಲ್ಲಿ ಮೊಟ್ಟೆಗಳಿವೆಯೇ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಬಿದಿರಿನ ಮುಳ್ಳುಗಳು ಗೀರಿ ಹಲವಾರು ಗಾಯಗಳಾಗಿದ್ದವು. ಸಮಯ ವ್ಯರ್ಥ ಮಾಡದೆ ಬೇಗ ಬೇಗ ರೆಂಬೆ ಕೊಂಬೆಗಳನ್ನು ಜೋಡಿಸಿ ಸೊಪ್ಪು ಕಡ್ಡಿಗಳನ್ನು ಹೊದಿಸಿ ಒಂದು ಹೈಡ್ ಅಥವಾ ಮರೆಯನ್ನು ನಿರ್ಮಿಸಿದೆವು. ಕ್ಯಾಮರಾದೊಡನೆ ಕುಳಿತವರು ಕಣ್ಣಿಗೆ ಬೀಳದಂತೆ ಮರೆಮಾಚುವುದು ಈ ಮರಿಯ ಉದ್ದೇಶ. ಕೃಪಾಕರ, ಫುಟ್ಬಾಲ್ ಆಡುವಾಗ ನನ್ನ ಎಡಗಾಲಿನ ಲಿಗ್ಮೆಂಟ್ ಹರಿದಿತ್ತು. ನಾನು ಆಗಷ್ಟೇ ಅದರಿಂದ ಚೇತರಿಸಿಕೊಳ್ಳುತ್ತಿದ್ದೆ. ಓಡಲು ಸಾಧ್ಯವಾಗುತ್ತಿರಲಿಲ್ಲ. ಕುಂಟೂತ ನಡೆಯುವುದು ಅಭ್ಯಾಸವಾಗಿತ್ತು. ಬಹುಶಃ ಸೇನಾನಿ ಚಿರತೆಯ ಹೆಜ್ಜೆಯ ಹಿಂದೆ ಹೋಗದಿದ್ದಕ್ಕೆ ಇದೇ ಕಾರಣವಾಗಿತ್ತು. ಹೈಡ್ ಸಿದ್ಧವಾಗುತ್ತಿದ್ದಂತೆ ಸೇನಾನಿಯನ್ನು ಮರೆಯೊಳಗೆ ಕೂರಿಸಿ ಸೊಪ್ಪು ಕಡ್ಡಿಗಳಿಂದ ಹೆಣೆದು ಅವನು ಕಾಣದಂತೆ ಮಾಡಿದೆವು. ಕ್ಯಾಮರಾ ಲೆನ್ಸ್ ಮಾತ್ರ ಹೊರಬರುವಂತೆ ಒಂದು ಕಿಂಡಿ ಬಿಟ್ಟರೆ ಬೇರೇನೂ ಕಾಣುತ್ತಿರಲಿಲ್ಲ. ಈ ಹಕ್ಕಿ ನಮಗಿನ್ನೂ ಕಾಣಿಸಿಕೊಂಡಿರಲಿಲ್ಲ. ಹಾಗಾಗಿ ಅದು ಬಹಳ ನಾಚಿಕೆ ಸ್ವಭಾವದ ಹಕ್ಕಿ ಇರಬಹುದೆಂದು ಊಹಿಸಿದೆವು. ಇವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ನಿರ್ಮಿಸಿದ ಮರೆ ಎಷ್ಟು ಭದ್ರವಾಗಿತ್ತೆಂದರೆ ಅವನಿಗೆ ಮರೆಯಿಂದ ಆಚೆ ಬರಲು ಕೂಡ ಹೊರಗಿನವರ ಸಹಾಯ ಬೇಕಿತ್ತು. ಆನೆಯ ಕಾಡುಗಳಲ್ಲಿ ನೆಲದ ಮೇಲಿನ ಮರೆಗಳಲ್ಲಿ ಕುಳಿತವರು ಸಂಪೂರ್ಣ ಅಸಹಾಯಕರಾಗಿರುತ್ತಾರೆ. ಹಾಗಾಗಿ ಮತ್ತೊಬ್ಬರು ದೂರದಲ್ಲಿ ಕುಳಿತು ಆನೆಗಳಿಗಾಗಿ ಕಣ್ಣಾಡಿಸುವುದು ಅತ್ಯವಶ್ಯ. ಆ ದಿನ ಆನೆ ಕಾಯುವ ಜವಾಬ್ದಾರಿ ನನಗೆ ಬಂದಿತ್ತು. ಕುನ್ಮಾರಿ ನಮ್ಮೊಡನಿದ್ದ. 10 ವಯಸ್ಸಿನ ಸೋಲಿಗರ ಹುಡುಗ ಕುನ್ಮಾರಿ ನಮ್ಮೊಡನೆ ಕಾಡಿಗೆ ಬಂದಿದ್ದು ಅಂದೇ ಮೊದಲು. ಆದರೂ ಈ ಹುಡುಗನಿಗೆ ಕಾಡಿನ ದಾರಿ, ದಿಕ್ಕು ದೆಸೆಗಳ ಬಗ್ಗೆಯಾಗಲಿ, ಕಾಡಿನಲ್ಲಿ ಬದುಕುಳಿಯುವ ಬಗ್ಗೆಯಾಗಲಿ ನಾವು ಹೇಳಿಕೊಡುವುದು ಏನೂ ಇರಲಿಲ್ಲ. ಆದರೆ ಅವನು ನಮ್ಮೊಡನಿದ್ದಾಗ ಆತ ನಿರ್ವಹಿಸಬೇಕಾದ ಕೆಲಸವೇನೆಂಬುದು ವಿವರವಾಗಿ ಹೇಳಬೇಕಿತ್ತು. ನಮ್ಮೊಡನೆ ನಿತ್ಯ ಕಾಡಿಗೆ ಬರುತ್ತಿದ್ದ ಬೆಟ್ಟ ಕುರುಬ ಖ್ಯಾತನಿಗೆ ರಜೆ ಬೇಕಿದ್ದರಿಂದ ಆತನೇ ಕುನ್ಮಾರಿಯನ್ನು ಕಳಿಸಿದ್ದ. ಕುನ್ಮಾರಿಗೆ ಕಾಡಿನಲ್ಲಿ ನಮ್ಮ ದೌರ್ಬಲ್ಯಗಳೇನೆಂದು ತಿಳಿದಿರಲಿಲ್ಲ. ಅಲ್ಲದೆ ಪೇಟೆಯಲ್ಲಿ ಬೆಳೆದ ಜನ ಕಾಡಿನಲ್ಲಿ ಎಷ್ಟು ಅವಿವೇಕಿಗಳಾಗಿರಬಹುದೆಂಬ ತಿಳುವಳಿಕೆ ಕೂಡ ಅವನಿಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕುನ್ಮಾರಿಗೆ ತಾನು ಕಾಡಿನಲ್ಲಿ ಬದುಕುಳಿಯುವ ಕಲೆ ಕರಗತವಾಗಿತ್ತೇವಿನ ಬೇರೆಯವರನ್ನು ತಾನೇ ರಕ್ಷಿಸಬೇಕಾಗಬಹುದೆಂಬ ಆಲೋಚನೆ ಇರಲೇ ಇಲ್ಲ. ಕಾಡಿನಲ್ಲಿ ಸ್ವಲ್ಪ ದೂರ ಸುತ್ತಾಡಿಕೊಂಡಿದ್ದು ಆನೆಗಳೇನಾದರೂ ಮರೆಯ ಕಡೆಗೆ ಬರುತ್ತಿರುವಂತೆ ಕಂಡರೆ ಕೂಡಲೇ ಬಂದು ನನಗೆ ತಿಳಿಸಬೇಕೆಂದು ಕುನ್ಮಾರಿಗೆ ಹೇಳಿ ಕಳಿಸಿದ್ದೆ. ಬಳಿಕ ಸುಮಾರು 70 ಮೀಟರ್ ದೂರದಲ್ಲಿ ಸೇನಾನಿ ಕುಳಿತಿದ್ದ ಮರೆ ಕಾಣುವಂತಹ ಜಾಗ ಹುಡುಕಿ ಕುಳಿತೆ. ಕಾಡಿನಲ್ಲಿ ಕೆಲವು ಜಾತಿಯ ಹುಲ್ಲುಗಳ ಮೇಲೆ ನಾವು ಕೂರುವುದೇ ಇಲ್ಲ. ಉಣ್ಣೆಗಳಿಂದ ತಪ್ಪಿಸಿಕೊಳ್ಳುವ ನಮ್ಮ ಹಲವಾರು ಉಪಾಯಗಳಲ್ಲಿ ಇದೂ ಒಂದು. ಕಣಗಾತ್ರದ ಉಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾನು ಆನೆ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆ ಕಾಲುದಾರಿ 100+ ವರ್ಷಗಳಿಂದ ನಿರಂತರವಾಗಿ ಆನೆಗಳು ತಿರುಗಾಡಿ ಸವೆದು ಸಾಕಷ್ಟು ಅಗಲವಾಗಿತ್ತು. ಸೇನಾನಿ ಮುದುಮಲೆ ಕಾಡಿನ ಹೆಚ್ಚಿನ ಹಕ್ಕಿಗಳ ಪರಿಚಯ ನಮಗಿತ್ತು. ಅವುಗಳ ಕೂಗು, ಜೀವನ ಕ್ರಮ, ಗೂಡು ಕಟ್ಟುವ ರೂಪುರೇಖೆಗಳೆಲ್ಲವೂ ನಮಗೆ ತಿಳಿದ ವಿಷಯವೇ ಆಗಿದ್ದವು. ಆದರೆ ಈ ಗೂಡು ಯಾವುದೆಂದು ಮಾತ್ರ ನಮಗೆ ತಿಳಿದಿರಲಿಲ್ಲ. ಆ ಬಿದಿರಿನ ಮೇಲೆ ಸ್ವಲ್ಪ ತಗ್ಗಿನಲ್ಲಿತ್ತು. ಹಾಗಾಗಿ ನಾವು ನಿರ್ಮಿಸಿದ್ದ ಮರೆ ಕೂಡ ಪಕ್ಕದ ಕಾಲುದಾರಿಗಿಂತ 3 ಅಡಿಗಳಷ್ಟು ಕೆಳಗಿತ್ತು. ಕೃಪಾ ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಎಡಭಾಗಕ್ಕೆ ನಸುಗಂದು ಬಣ್ಣದ ಪುಟ್ಟ ಹಕ್ಕಿಯೊಂದು ಕಂಡುಬಂತು. ಮರೆಯನ್ನು ಭದ್ರವಾಗಿ ಮುಚ್ಚಿದ್ದರಿಂದ ಎಲೆ ಕಡ್ಡಿಗಳ ನಡುವೆ ಇದ್ದ ಸಣ್ಣ ಕಿಂಡಿಗಳಲ್ಲಿ ಅಲ್ಪ ಸ್ವಲ್ಪ ಮಾತ್ರ ಕಾಣುತ್ತಿತ್ತು. ಹಾಗಾಗಿ ಹಕ್ಕಿಯನ್ನು ಗುರುತು ಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಆದರೆ ಅದು ಒಮ್ಮೆ ಕಂಠ ಬಿಚ್ಚಿ ಹಾಡಿದಾಗ ಅದನ್ನು ನೋಡಿ ಗುರುತಿಸುವ ಅವಶ್ಯಕತೆ ಇರಲಿಲ್ಲ. ಅದು ಕ್ವಾಕರ್ ಬ್ಯಾಬ್ಲರ್ ಹಕ್ಕಿ.

ಎಂದು ಮನದಟ್ಟಾಯಿತು. ಈ ಹಕ್ಕಿಯ ಗೂಡನ್ನು ನಾವು ಇದಕ್ಕೂ ಮುನ್ನ ನೋಡಿಯೇ ಇರಲಿಲ್ಲ. ಹಾಗಾಗಿ ನನಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು. ಆದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀಲಿ ಸಾಮ್ರಾಟ ಹಕ್ಕಿ ತನ್ನ ಬಲಗಡೆಯಿಂದ ಕೂಗಿತು. ಸಾಮಾನ್ಯವಾಗಿ ಬೇರೊಂದು ಹಕ್ಕಿಯ ಗೂಡಿನ ಬಳಿ ಮತ್ತೊಂದು ಜಾತಿಯ ಹಕ್ಕಿ ಬರುವುದಾಗಲಿ ಬಂದು ಕುಳಿತು ಹಾಡುವುದಾಗಲಿ ಅಪರೂಪ. ಆದರೆ ನನ್ನ ಮರೆಯೊಳಗಿಂದ ಅದು ಸರಿಯಾಗಿ ಕಾಣುತ್ತಿರಲಿಲ್ಲ ಮತ್ತು ಕಾಡಿನ ಮರೆಯಲ್ಲಿರುವಾಗ ಅಲ್ಲಾಡದೆ ಕೂರಬೇಕೆಂಬುದು ಅಲಿಖಿತ ನಿಯಮ. ಸ್ವಲ್ಪ ಹೊತ್ತಿನ ಅನಂತರ ನೀಲಿ ಸಾಮ್ರಾಟ ಹಕ್ಕಿ ಅಲ್ಲಿಂದ ಕೆಲವೇ ಅಡಿಗಳ ದೂರದಲ್ಲಿ ಗೂಡು ಕಟ್ಟುತ್ತಿರುವುದು ಕಂಡುಬಂತು. ನನ್ನ ಮರೆ ಅವಸರದಲ್ಲಿ ಕಟ್ಟಿದ್ದರಿಂದ ಸ್ವಲ್ಪ ಇಕ್ಕಟ್ಟಾಗಿತ್ತು. ಆದರೆ ಈ ಎರಡು ಸುಂದರ ಹಕ್ಕಿಗಳ ನಡುವೆ ನನ್ನ ಕಾಲು ಮರಗಟ್ಟಿದ್ದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಕೃಪಾಕರ, ನಾನು ಕುಳಿತ ಜಾಗದಲ್ಲಿ ಹಕ್ಕಿಗಳ ಹಾಡುಗಾರಿಕೆ ಭರ್ಜರಿಯಾಗಿ ನಡೆಯಿತು. ಉದ್ದ ಬಾಲದ ಕಾಜಾಣ, ಕಾಮಳಿಗಳ ಜುಗಲ್ಬಂದಿಯ ಅಮೋಘ ಏರಿಳಿತಗಳು ಗುಟರ ಹಕ್ಕಿಗಳ ಕರೆಯ ಏಕತಾನತೆಯನ್ನು ಮುರಿದು ವೈವಿಧ್ಯವನ್ನು ಕಟ್ಟಿಕೊಟ್ಟಿದ್ದವು. ನನ್ನ ಹಿಂಬದಿಯ ಕಾಡಿನ ಹಳ್ಳದಿಂದ ಆಗೊಮ್ಮೆ ಈಗೊಮ್ಮೆ ಆನೆಗಳ ಕೂಗು ಕೇಳಿಬರುತ್ತಿತ್ತು. ಬಹುಶಃ ಒಂದು ಗಂಟೆಯೇ ಕಳೆದಿರಬಹುದು. ಇದ್ದಕ್ಕಿದ್ದಂತೆ ನನ್ನ ಹಿಂದೆ ಏನೂ ಓಡಿ ಬಂದಂತಾಯಿತು. ಹಿಂದಿರುಗಿ ನೋಡಿದ ಆ ಕ್ಷಣದಲ್ಲಿ ಓಡಿ ಬರುತ್ತಿದ್ದ ಕುನ್ಮಾರಿ ನಾನು ಕುಳಿತಿದ್ದ ಕಾಲುದಾರಿಯನ್ನು ಅಡ್ಡಹಾದು ಕಾಡಿನಲ್ಲಿ ಕಣ್ಮರೆಯಾದ. ಹೋಗುವಾಗ ಏನೋ ತಮಿಳಿನಲ್ಲಿ ಹೇಳಿದಂತಾಯಿತು. ತರ್ಕಿಸಿ ಯೋಚಿಸುವ ಸಮಯ ಅದಾಗಿರಲಿಲ್ಲ. ಕುನ್ಮಾರಿಯ ಅವಸರ ನೋಡಿದಾಗಲೇ ಅವನ ಹಿಂದೆ ಏನೋ ಓಡಿ ಬರುತ್ತಿರುವುದು ಖಾತರಿಯಾಗಿತ್ತು. ಬರುತ್ತಿರುವ ಪ್ರಾಣಿ ಯಾವುದೆಂದು ತಿಳಿಯುವ ಕುತೂಹಲವಾಗಲಿ ವ್ಯವಧಾನವಾಗಲಿ ನನಗಿರಲಿಲ್ಲ. ಓಡಿ ಬರುತ್ತಿರುವ ಆ ಪ್ರಾಣಿಯ ದಾರಿಗೆ ಅಡ್ಡ ಸಿಕ್ಕಿಕೊಳ್ಳದಿರುವುದು ಮಾತ್ರ ಆ ಕ್ಷಣದ ಆದ್ಯತೆಯಾಗಿತ್ತು. ದಿಢೀರನೆ ಎದ್ದು ಓಡುವ ಮುನ್ನವೇ ನಾನು ಮುಗ್ಗರಿಸಿದೆ. ಆಗ ಯಾವುದೋ ದೊಡ್ಡ ಪ್ರಾಣಿ ಪೊದೆಗಳನ್ನು ತಳ್ಳಿಕೊಂಡು ಓಡಿ ಬರುತ್ತಿರುವ ಶಬ್ದ ಕೇಳಿತು. ನಾನು ಓಡಿದೆ. ಕಾಡು ನುಗ್ಗೆ ಅಡ್ಡದಾರಿ ಹಿಡಿದು ಮರೆಯತ್ತ ಓಡಿದೆ. ನನ್ನ ವೇಗಕ್ಕೆ ನನಗೇ ಆಶ್ಚರ್ಯವಾಯಿತು. ಅಷ್ಟೊತ್ತಿಗಾಗಲೇ ನನ್ನ ಹಿಂದೆ ಬರುತ್ತಿರುವ ಪ್ರಾಣಿ ಆನೆ ಎಂದು ನನಗೆ ಖಚಿತವಾಗಿತ್ತು. ಮರೆಯ ಪಕ್ಕ ಬಂದಾಗ ಸೇನಾನಿಗೆ ಓಡು ಆನೆ ಎಂದು ಎರಡು ಪದಗಳನ್ನಷ್ಟೇ ಕೂಗಿ ಓಡಿ ಹೋದೆ. ಮರೆಯನ್ನು ಕಡ್ಡಿ ಸೊಪ್ಪುಗಳಿಂದ ಕುನ್ಮಾರಿ ಹೇಗೆ ಬೀದಿದ್ದನೆಂದರೆ ಸೇನಾನಿ ಓಡುವುದಿರಲಿ ಅವನಿಗೆ ಹೊರಬರಲು ಸಹ ಕಷ್ಟವಾಗುತ್ತಿತ್ತು. ಆದರೆ ಇವೆಲ್ಲ ನನಗೆ ಆ ಕ್ಷಣದಲ್ಲಿ ಹೊಳೆಯಲೇ ಇಲ್ಲ. ಸೇನಾನಿ, ಬಹಳ ಸಮಯವೇ ಕಳೆದಿರಬಹುದು. ಅವೆರಡು ಪುಟಾಣಿ ಹಕ್ಕಿಗಳ ಸಾನ್ನಿಧ್ಯದಲ್ಲಿ ನನಗೆ ಹೊರಪ್ರಪಂಚವೇ ಮರೆತು ಹೋಗಿತ್ತು. ಆಗ ನನ್ನ ಹಿಂದೆ ಕೃಪಾ ಓಡಿದ್ದು ಓಡುತ್ತಾ ಏನೋ ಹೇಳಿದ್ದು ಕೇಳಿಸಿತು. ಆ ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಇಲ್ಲಿಗೆ ಬರುವಾಗ ಕುಂಟುತ್ತಾ ನಿಧಾನವಾಗಿ ನಡೆದು ಬಂದಿದ್ದ ಕೃಪಾ ಈಗ ಕಣ್ಣಿಗೆ ಕಾಣದಷ್ಟು ವೇಗವಾಗಿ ಓಡಿಹೋಗಿದ್ದ. ಅಂದರೆ ಒಂದೇ ಒಂದು ಕಾರಣವಿರಲು ಸಾಧ್ಯ. ಏನೋ ಅವನನ್ನು ಅಟ್ಟಿಸಿಕೊಂಡು ಬಂದಿದೆ. ಅದಿನ್ನೇನೂ ಆಗಿರಲು ಸಾಧ್ಯವಿಲ್ಲ. ಆನೆಯೊಂದನ್ನು ಬಿಟ್ಟು ಅದೇ ಸಮಯದಲ್ಲಿ ನನಗೇನೋ ಭಾರಿ ಸದ್ದು ಕೇಳಿದಂತಾಯಿತು. ಬಲಕ್ಕೆ ತಿರುಗಿದೆ. ನನ್ನ ಹೈಡಿನ ಕಿಂಡಿಗಳ ಮೂಲಕ ನಾನು ಎಂದೂ ನೋಡಿರದಷ್ಟು ದೊಡ್ಡದಾದ ಪಾದಗಳು ದಬ ದಬ ಎಂದು ಸದ್ದು ಮಾಡುತ್ತಾ ನನಗೆ ಅತ್ಯಂತ ಸಮೀಪದಲ್ಲಿ ಓಡಿ ಹೋದುದನ್ನು ನೋಡಿದೆ. ಅದು ನನಗೆ ಹೆದರಿಕೊಳ್ಳಲು ಕೂಡ ಅವಕಾಶವಿರದಷ್ಟು ಅನಿರೀಕ್ಷಿತವಾಗಿತ್ತು. ದೀರ್ಘವಾಗಿ ಉಸಿರೆಳೆದು ಹೈಡಿನಲ್ಲಿ ಹಿಂದೆ ಸರಿದು ಕುಳಿತೆ. ಹೊರಗಿನವರ ಸಹಾಯವಿಲ್ಲದೆ ಹೊರಬರಲು ಕಷ್ಟವಿತ್ತು. ಮೆಲ್ಲನೆ ಕಡ್ಡಿಗಳನ್ನು ಸರಿಸಿ ಸಡಿಲಗೊಳಿಸಲು ಪ್ರಯತ್ನಿಸುತ್ತಿದ್ದೆ. ಅಷ್ಟರಲ್ಲಿ ಅದೇ ರೀತಿಯ ಸದ್ದು ನನ್ನ ಮೇಲೆ ಬಂದಂತಾಯಿತು. ಹಿಂದೆ ತೆವಳಿ ಹೈಡಿನೊಳಗೆ ಮರೆಯಾದೆ. ಮತ್ತೆ ನಾಲ್ಕು ಭಾರಿ ಗಾತ್ರದ ಕಾಲುಗಳು ನನ್ನನ್ನು ದಾಟಿ ಮುಂದೆ ಹೋದವು. ನಾನು ನೆಲಮಟ್ಟಕ್ಕಿಂತ ಕೆಳಗೆ ಕುಳಿತಿದ್ದೆ. ಹಾಗಾಗಿ ಎಲ್ಲವೂ 3D ಮಲ್ಟಿಫ್ಲೆಕ್ಸ್ನಲ್ಲಿ ಕಂಡಂತೆ ಕಾಣುತ್ತಿತ್ತು. ನಡೆಯುತ್ತಿರುವುದೇನೆಂದು ಅರಿಯಲು ಪ್ರಯತ್ನಿಸಿದೆ. ಆದರೆ ಮರೆಯೊಳಗಿಂದ ಕಂಡಿದ್ದ ದೃಶ್ಯಗಳು ಅಸ್ಪಷ್ಟವಾಗಿದ್ದುದರಿಂದ ಒಟ್ಟಾರೆ ಚಿತ್ರಣ ನನಗೆ ಮೂಡಲಿಲ್ಲ. ಕೃಪಾಕರ, ಹೈಡಿನಿಂದ 50 ಮೀಟರ್ ದೂರದಲ್ಲಿ ಮಳೆಗಾಲದಲ್ಲಿ ಮಾತ್ರ ಹರಿಯುವ ತೊರೆಯೊಂದಿತ್ತು. ನಾನು ನೇರವಾಗಿ ಆ ಹಳ್ಳದತ್ತ ಓಡಿ ಮರಳಿನ ಮೇಲೆ ಹಾರಿಕೊಂಡೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿದ್ದ ಸಣ್ಣ ಸೇತುವೆಯೊಂದಿತ್ತು. ಜೀಪ್ ರಸ್ತೆ ಈ ತೊರೆಯ ಮೇಲಿಂದ ಸಾಗಲು ಈ ಸೇತುವೆ ನಿರ್ಮಾಣಗೊಂಡಿತ್ತು. ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ಆ ಸೇತುವೆಯ ಕೆಳಗೆ ಸೇರಿಕೊಂಡೆ. 6.5 ಅಡಿ ಎತ್ತರವಿದ್ದ ಆ ಪುಟ್ಟ ಸೇತುವೆಯ ಅಡಿಯಲ್ಲಿ ನಿಂತ ಕೆಲವೇ ಕ್ಷಣಗಳಲ್ಲಿ ಯಾವುದೋ ಭಾರವಾದ ಹೆಜ್ಜೆಗಳು ನನ್ನ ನೆತ್ತಿಯ ಮೇಲಿನ ರಸ್ತೆಯಲ್ಲಿ ಓಡಿದ ಅನುಭವವಾಯಿತು. ಸೇತುವೆ ಅದುರಿತು. ಆ ಸದ್ದುಗಳ ಹೊರತಾಗಿ ನನಗೇನೂ ಕಾಣಲಿಲ್ಲ. ಅನಂತರ ಮೌನ, ದೀರ್ಘ ಮೌನ. ಸೇನಾನಿ, ಸ್ಥಿಮಿತಕ್ಕೆ ಬಂದು ಪ್ರಶಾಂತನಾಗಲು ನನಗೆ ಬಹಳ ಸಮಯವೇ ಹಿಡಿಯಿತು. ಬಳಿ ಇದ್ದ ಛತ್ರಿ, ನೀರಿನ ಬಾಟಲ್, ಕ್ಯಾಮರಾ ಸ್ಟ್ಯಾಂಡ್ಗಳನ್ನೆಲ್ಲ ಅಲ್ಲೇ ಬಿಟ್ಟು ಕ್ಯಾಮರಾ ಮತ್ತು ಲೆನ್ಸ್ಗಳನ್ನು ಹಿಡಿದು ಹೊರಗೆ ಬಂದೆ. ಬಿದಿರಿನ ಮೇಳೆಯ ಆಚೆಯ ಭಾಗದಲ್ಲಿ ನನಗೆ ಕೇವಲ 50 ಅಡಿ ದೂರದಲ್ಲಿ ಭಾರೀ ಆನೆಯೊಂದರ ಹಿಂಭಾಗ ಕಂಡಿತು. ನಾನು ಇನ್ನೂ ಸ್ವಲ್ಪ ಸರಿದು ನೋಡಿದೆ. ಸೇತುವೆ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಆನೆ ನಿಂತು ಹಿಂದಿರುಗಿ ಈ ಕಡೆ ನೋಡುತ್ತಿತ್ತು. ಅದು ನನ್ನನ್ನೇ ನೋಡುತ್ತಿರುವಂತೆ ಭಾಸವಾಯಿತು. ಆದರೆ ಅದರ ಗಮನವೆಲ್ಲ ನನ್ನ ಮುಂದೆ ನಿಂತಿದ್ದ ಆನೆಯ ಮೇಲಿತ್ತು.
ಆಗಷ್ಟೇ ಅವೆರಡೂ ಆನೆಗಳು ಲದ್ದಿ ಹಾಕಿದವು.

0: ಲದ್ದಿಯ ಮೇಲೆ ಹಬಿಯಾಡುತ್ತಿತ್ತು. ಇಷ್ಟರಲ್ಲಿ ನನ್ನ ಮನಸ್ಥಿತಿ ನಿಯಂತ್ರಣಕ್ಕೆ ಬಂದಿತು. ಆನೆ ವಿಜ್ಞಾನಿ ಮಿತ್ರ ಅಜಯ್ ದೇಸಾಯಿಯ ಉಪಯೋಗಕ್ಕೆ ಬರಬಹುದೆಂದು ಆ ಆನೆಗಳ ಚಿತ್ರಗಳನ್ನು ತೆಗೆಯಲು ತೀರ್ಮಾನಿಸಿದೆ. ಆ ದಿನಗಳಲ್ಲಿ ಗಂಡಾನೆಗಳ ಕಳಬೇಟೆ ಅತಿರೇಕಕ್ಕೆ ತಲುಪಿದ್ದರಿಂದ ಆ ಚಿತ್ರಗಳು ಅವರ ಸಂಶೋಧನೆಯ ನೆರವಿಗೆ ಬರಬಹುದೆಂದು ತಿಳಿದೆ. ಸ್ವಲ್ಪ ಬದಿಗೆ ಸರಿದು ಕೈಯಲ್ಲಿ ಕ್ಯಾಮರಾ ಹಿಡಿದು ಚಿತ್ರ ತೆಗೆಯುವ ಪ್ರಯತ್ನ ಮಾಡಿದೆ. ಕ್ಯಾಮರಾದೊಳಗೆ ಆನೆಗಳು ಕಾಣಲೇ ಇಲ್ಲ. ನಡುಗುತ್ತಿದ್ದ ನನ್ನ ಕೈಗಳು ಹಿಡಿದಿದ್ದ ಕ್ಯಾಮರಾದಲ್ಲಿ ಆನೆಗಳೇನು ಕಾಡೇ ಕಾಣೆಯಾಗಿತ್ತು. ಕೃಪಾಕರ, ದೀರ್ಘ ಸಮಯವೇ ಕಳೆಯಿತು. ಯಾವ ಸದ್ದುಗಳು ಮೂಡಲಿಲ್ಲ. ಸೇನಾನಿಗೆ ಏನಾಗಿರಬಹುದೆಂದು ಸಹ ತಿಳಿಯಲಿಲ್ಲ. ಗೋಡೆಗೆ ಒರಗಿದಂತೆಯೇ ಏಡಿ ನಡುಗೆಯಲ್ಲಿ ಜರುಗುತ್ತಾ ಸೇತುವೆಯ ಇನ್ನೊಂದು ಭಾಗಕ್ಕೆ ತಲುಪಿದೆ. ಒಳಗೆ ನಿಂತು ಕತ್ತನ್ನು ಹೊರಗೆ ಚಾಚಿ ಮೇಲೆ ನೋಡಿದೆ. ಅಲ್ಲೇನೂ ಕಾಣಲಿಲ್ಲ. ಮತ್ತೆ ನಾನು ಪ್ರವೇಶಿಸಿದ್ದ ದ್ವಾರದತ್ತ ವಾಪಸ್ಸಾಗಿ ಹೊರಗೆ ಇಣುಕಿದೆ. ಒಮ್ಮೆಲೆ ರಭಸವಾಗಿ ಬಂದಂಥ ಗಾಳಿಯ ಸದ್ದು ನನ್ನ ಎಡಕಿವಿಗೆ ಅಪ್ಪಳಿಸಿತು. ಕೂಡಲೇ ಅತ್ತ ತಿರುಗಿದೆ. ನನ್ನ ಎಡಗಣಿನಿಂದ ಮೇಲೆ ಕೇವಲ 2 ಅಡಿ ಸಮೀಪದಲ್ಲಿ ಆನೆಯೊಂದರ ಸೊಂಡಿಲ ತುದಿ ಕಂಡಿತು. ಅದು ಎಷ್ಟು ದೊಡ್ಡದಾಗಿ ಕಾಣಿಸಿತ್ತೆಂದರೆ ಅದೇನೆಂದು ಅರ್ಥವಾಗಲು ಸ್ವಲ್ಪ ಸಮಯವೇ ಹಿಡಿಯಿತು. ಅಷ್ಟರಲ್ಲಿ ಸೇನಾನಿ ಗಟ್ಟಿಯಾಗಿ ಏನೋ ಕೂಗಿದ್ದು ಕೇಳಿಸಿತು. ಅನಂತರ ಆನೆ ಸೇತುವೆಯಿಂದ ಹಳ್ಳಕ್ಕೆ ಇಳಿದರೆ ನಾನು ಪಾರಾಗಲು ಇರುವ ಸಾಧ್ಯತೆಗಳನ್ನು ಗಮನಿಸಲು ಸೇತುವೆಯ ಮತ್ತೊಂದು ದ್ವಾರದತ್ತ ಓಡಿದೆ. ಸೇನಾನಿ ಕೃಪಾ ಎಲ್ಲಿದ್ದಾನೆಂದು ನನಗೆ ತಿಳಿದಿರಲಿಲ್ಲ. ಕಾಡಿನಲ್ಲಿ ಓಡಿ ಆನೆಗಳಿಂದ ಮರೆಯಾಗಿರಬಹುದೆಂದು ಭಾವಿಸಿದ್ದೆ. ಹಿಂಬದಿಯಲ್ಲಿದ್ದ ಆನೆ ಸೇತುವೆಯನ್ನು ದಾಟಲು ಹಿಂಜರಿದು ಹಳ್ಳದಲ್ಲಿ ಇಳಿದು ಹೋಗಲು ತೀರ್ಮಾನಿಸಿದಂತೆ ಕಂಡಿತು. ಅದೇ ಸಮಯದಲ್ಲಿ ಕೃಪನ ತಲೆ ಸೇತುವೆಯ ದ್ವಾರದಿಂದ ಹೊರಬರುತ್ತಿರುವುದನ್ನು ಕಂಡೆ. ಅವನಿಗೆ ಆನೆ ಇರುವೇ ತಿಳಿದಂತಿರಲಿಲ್ಲ. ಅವನ ತಲೆ ಆ ಸೊಂಡಲಿಗೆ ತೀರ ಹತ್ತಿರದಲ್ಲಿತ್ತು. ಕೂಡಲೇ ಅಲ್ಲಿಂದ ಓಡುವಂತೆ ಏರಿದ್ದ ಧ್ವನಿಯಲ್ಲಿ ಬೊಬ್ಬೆ ಹಾಕಿದೆ. ನನ್ನ ಧ್ವನಿ ಕೇಳುತ್ತಿದ್ದಂತೆ ಆ ಆನೆ ಕಿವಿಗಳನ್ನು ಅಗಲಿಸಿ ಸೊಂಡಿಲನ್ನು ಮೇಲೆತ್ತಿ ಬಿರುಸಿನಿಂದ ನನ್ನತ್ತ ತಿರುಗಿತು. ಆದೇಶಕ್ಕೆ ಕಾಯದೆ ನನ್ನ ಕಾಲುಗಳು ಓಡಲಾರಂಭಿಸಿದವು. 50 ಮೀಟರ್ ದೂರ ಓಡಿ ಏನಾಗುತ್ತಿದೆ ಎಂಬುದನ್ನು ಅರಿಯಲು ಹಿಂದಿರುಗಿ ನೋಡಿದೆ. ಆನೆ ನನ್ನ ಹೈಡ್ ಬಳಿಗೆ ಬಂದು ನಿಂತಿತ್ತು. ತನ್ನ ಸೊಂಡಿಲನ್ನು ಆಡಿಸುತ್ತಾ ಅಲ್ಲಿ ಹರಡಿದ್ದ ನನ್ನ ವಾಸನೆಯನ್ನು ಹಿಡಿಯುತ್ತಿತ್ತು. ಅನಂತರ ಅಲ್ಲಿದ್ದ ಕೊಡೆಯನ್ನು ಮೂಸಿ ಮೆಲ್ಲನ್ನು ಹಿಡಿದೆತ್ತಿ ಪಕ್ಕದಲ್ಲಿಟ್ಟಿತು. ನೀರಿನ ಬಾಟಲೆಯನ್ನು ಸ್ವಲ್ಪ ಆಡಿಸಿ ಬಿಸಾಡಿತು. ಮುಂದೆ ನನ್ನ ಸರದಿ ಎನ್ನುವಂತೆ ಓಡುವಾಗಲೇ ನಾನು ಮರವೊಂದನ್ನು ಹುಡುಕಿಕೊಂಡಿದ್ದೆ. ಅನೇಕ ಅಡ್ಡರಂಬೆಗಳಿದ್ದ ಆ ಮರವೇರಲು ಅಷ್ಟೇನು ಕಷ್ಟವಿರಲಿಲ್ಲ. ಆದರೆ ಈಗ 50 ಮೀಟರ್ ದೂರದಲ್ಲಿದ್ದ ಆನೆಗೆ ನಾನು ನೀರಿನ ಬಾಟಲಿಯಂತೆ ಕಾಣುತ್ತಿದ್ದಾಗ ಮರವನ್ನು ಏರುವ ಪ್ರಯತ್ನಕ್ಕೆ ನನ್ನ ಕೈಕಾಲುಗಳು ಸಹಕರಿಸಲೇ ಇಲ್ಲ. ಹಾಗಾಗಿ ಮತ್ತೆ 50 ಮೀಟರ್ ದೂರ ಓಡಿದೆ. ನಾನು ಕುಳಿತಿದ್ದ ಸ್ಥಳದ ಬಳಿಯಿದ್ದ ಬಿದಿರಿನ ಮೆಳೆಯನ್ನು ಬಳಸಿ ನಡೆದಿದ್ದ ಆನೆ ನಿಧಾನವಾಗಿ ಹಳ್ಳಕ್ಕೆ ಇಳಿದು ಸೇತುವೆಯ ಒಳಗೆ ನೋಡುತ್ತಾ ನಿಂತಿತು.
1: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕೇಳುಗರ ಗಮನಕ್ಕೆ, ಇದೇ ತಿಂಗಳು 8ರಂದು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದ ಬಾನುಲಿ ವರದಿ ಇಂದು ಸಂಜೆ 5:05 ಕ್ಕೆ ನಮ್ಮ ನಿಲಯದಿಂದ ಬಿತ್ತರವಾಗಲಿದೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿ ಪಥ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
1: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದ.
3: ಅರಿ ರೂಪ

0: ಅಶೋಕ, ಎಲ್ಲಿ ಹೊರಟಿದ್ದೀರಿ?
1: ಓ ಸುವರ್ಣಕ್ಕ, ಬನ್ನಿ ಬನ್ನಿ, ನಡೀತಾ ಮಾತಾಡ್ತಾ ಹೋಗೋಣ. ಏನ್ ಮತ್ತೆ ಹೇಗಿದ್ದೀರಿ, ಆರಾಮಿದ್ದೀರಾ?
0: ಹೌದು, ಆರಾಮಿದ್ದೇನೆ. ಆದ್ರೆ ಇಲ್ಲೇ ಒಬ್ರಿಗೆ ಹಾಸ್ಪಿಟಲ್ ಬಂದಿದ್ದೆ, ನಮ್ಮ ಕಡೆಯವರೊಬ್ರಿಗೆ ನೋಡ್ಕೊಂಡು ಹೋಗೋಣ ಅಂತ. ಅವರು ಅಡ್ಮಿಟ್ ಆಗಿದ್ದಾರೆ.
1: ಏನಾಯ್ತು?
0: ಅವರು ಅಂದ್ರೆ ಮೊನ್ನೆ ಈ ಮಳೆ ಶುರು ಆಗಿದೆ ಅಲ್ಲ, ಅವರು ತೆಂಗಿನ ಮರಕ್ಕೆ ಹತ್ತಿದ್ರಂತೆ, ತೆಂಗಿನಕಾಯಿ ತೆಗಿಲಿಕ್ಕೆ. ಯಾವತ್ತು ಸರಳವಾಗಿ ಹತ್ತೋರೆ ಅವರು, ಆದ್ರೆ ಈಗ ಮಳೆ ಬಿದ್ದು ಅದು ಜಾರ್ತಾ ಇತ್ತು, ಸಡನ್ ಆಗಿ ಅವರು ಜಾರ್ ಬಿದ್ದಿದ್ದಾರೆ. ಬಿದ್ದ ರಭಸಕ್ಕೆ ಅವರ ಸೊಂಟದ ಮೂಳೆ ಮುರಿದಿದೆ.
1: ಓಹೋ, ಹೀಗಾಗಿದ್ಯಾ?
0: ಹೌದು. ಮತ್ತೆ ಒಂದು ಕಾಲು ಮುರಿದಿದೆ.
1: ಕಾಲು ಮುರಿದಿದೆ?
0: ಹೌದು.
1: ನಡೆದಾಡ್ಲಿಕ್ಕೆ ಆಗ್ತಾ ಇಲ್ಲ,
0: ಸೊಂಟದ ಕೆಳಗೆ ಯಾವ ಕೆಲಸನೂ ಆಗ್ತಾ ಇಲ್ಲ ದೇಹದಲ್ಲಿ, ಆತರ ಆಗಿದೆ. ಅದೇ ಅವರನ್ನ ನೋಡಿ ಹೋಗೋಣ ಅಂತ ಹಾಸ್ಪಿಟಲ್ ಬಂದಿದೆ. ಹಾಗೆ ರೂಪಕ ನೀವು ಕಣ್ರಿ,
1: ಎಷ್ಟು ಕಷ್ಟ ಅಲ್ಲ ಸುವರ್ಣಕ್ಕ ಈ ರೀತಿ ಆದ್ರೆ. ಏನಾದ್ರೂ ಅವರು ಆರೋಗ್ಯ ವಿಮೆ ಅಂತ ಏನಾದ್ರು ಮಾಡಿಸಿದ್ರ?
0: ಅದನ್ನ ಕೇಳಲಿಕ್ಕೆ ಮರ್ತಿ ನಾನು. ಆರೋಗ್ಯ ವಿಮೆ ಮಾಡಿಸಿದ್ರೆ ಅವರಿಗೆ ಸವಲತ್ತು ಸಿಗ್ಬಹುದಾ?
1: ಹೌದು ಸುವರ್ಣಕ್ಕ, ಈಗ ಕೇಂದ್ರ ಸರ್ಕಾರದಿಂದ ಹಲವಾರು ಈ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಅದರಲ್ಲಿ ಸುರಕ್ಷಾ ಬೀಮಾ ಯೋಜನೆ ಅಂತನೂ ಒಂದಿದೆ, ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಂತ.
0: ಹೌದಾ?
1: ಹಾ, ಈಗ ಅದರಲ್ಲಿ ವಿಮೆ ಮಾಡಿಸಿದ್ರೆ ಈ ಒಂದು ಸಮಯದಲ್ಲಿ ಅವರಿಗೆ 1 ಲಕ್ಷ ಪರಿಹಾರನಾದ್ರೂ ಸಿಗ್ತಿತ್ತು.
0: ಹೌದಲ್ವಾ?
1: ಹೌದು.
0: ನಾನು ಮೊದ್ಲೇ ನೆನಪಿಗೆ ಬರಲಿಲ್ಲ ನೋಡು ರೂಪಕ.
1: ಅದೇ ಸುವರ್ಣಕ್ಕ, ಹೇಳಲಿಕ್ಕೆ ಬರುದಿಲ್ಲ, ಮನುಷ್ಯನ ಜೀವನ ಅಲ್ವಾ, ಒಂದೇ ನಿಮಿಷದಲ್ಲಿ ಚೇಂಜ್ ಆಗಬಹುದು. ನೋಡಿ, ಅವರಿಗೆ ಈಗ ಅವರೇ ಮನೆಯನ್ನ ನಡ್ಸ್ಕೊಂಡು ಹೋಗುವವರಾಗಿದ್ರೆ, ಈಗ ನೋಡಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಮುಂದೆ ನಡೀಲಿಕ್ಕೆ ಆಗ್ತದೋ ಇಲ್ವೋ. ಈಗ ಮನೆಯವರಿಗೆ ಎಷ್ಟು ಕಷ್ಟ ಅಲ್ವಾ ಸುವರ್ಣಕ್ಕ. ಈಗ ಅವರು ಒಂದು ವಿಮೆಯನ್ನ ಮಾಡಿಸಿದ್ರೆ ಎಷ್ಟು ಉಪಯೋಗ ಆಗ್ತಿತ್ತು, ಒಂದು ಸ್ವಲ್ಪ ಮಟ್ಟಿನ ಒಂದು ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ರಕ್ಷಣೆಯನ್ನಾದ್ರೂ ಸಿಕ್ತಿತ್ತಲ್ಲ.
0: ಮತ್ತೆ ಅವರು ವೈದ್ಯಕೀಯ ವೆಚ್ಚಕ್ಕಾದ್ರೂ ಸುಲಭವಾಗಿ ಸಿಗ್ತಾರೆ.
1: ಹೌದು, ಸಿಕ್ತಿತ್ತಲ್ಲ.
0: ಅದನ್ನ ಹೇಗೆ ಅವರು ಈಗ ಈ ಒಂದು ವಿಮೆಯನ್ನ ಹೇಗೆ ಪಡೆದುಕೊಳ್ಬಹುದು?
1: ಎಲ್ಲರೂ ಮಾಡಿಸಬಹುದು ಸುವರ್ಣಕ್ಕ. ಇದು ಈ 18 ವರ್ಷದಿಂದ 70 ವರ್ಷದವರೆಗೂ ಎಲ್ಲರೂ ಮಾಡಿಸಬಹುದು. ಇದಕ್ಕೆ ಈಗ ಬಡವರು ಅಥವಾ ಶ್ರೀಮಂತರು, ಮಧ್ಯಮ ವರ್ಗದವರು, ದಿನಗೂಲಿ ನೌಕರರು, ಖಾಸಗಿ ನೌಕರರು ಅಂತ ಇಲ್ಲ, ಯಾರು ಬೇಕಿದ್ರು ಮಾಡಬಹುದು. 18 ರಿಂದ 70 ವರ್ಷದ ಒಳಗಿನವರು ಮಾಡಬಹುದು. ಏನಿಲ್ಲ, ಅವರು ಬ್ಯಾಂಕಿಗೆ ಹೋಗ್ಬೇಕು, ನನಗೆ ಈ ರೀತಿ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಅವರೊಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿಯನ್ನೆಲ್ಲ ಎಲ್ಲ ತುಂಬಬೇಕು, ಅವ್ರ ಹೆಸರು, ವಿಳಾಸ, ಆಧಾರ್ ನಂಬರು, ಮೊಬೈಲ್ ನಂಬರು.
0: ಸಹಾಯ ಕೂಡ ಮಾಡಬಹುದು,
1: ಅವ್ರಿಗೆ ಕೇಳಿದ್ರೆ ಅವರು ಹೇಳ್ಕೊಡ್ತಾರಲ್ಲ. ತುಂಬಿಬಿಟ್ಟು ಅವರಿಗೆ ಅದನ್ನ ಕೊಟ್ಟು ಬರಬೇಕು. ಮೊಬೈಲ್ ಅಲ್ಲೂ ಮಾಡಬಹುದು. ಇದು ಸರ್ಕಾರದ ಅಧಿಕೃತ ಜನಸುರಕ್ಷಾ ಪೋರ್ಟಲ್ ಅಂತ ಇದೆ, ಅಲ್ಲಿ ನಾವು ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿಯೂ ನಾವು ಇದನ್ನ ಫಿಲ್ಅಪ್ ಮಾಡಿ ಕಳ್ಸಿಕೊಡಬಹುದು
0: ಸುಲಭವಾಗಿ. ಅರ್ಜಿ
1: ಹೌದು.
0: ತುಂಬಬಹುದು.
1: ಎಷ್ಟು ಪ್ರೀಮಿಯಂ ಹಣ ಅಂತ ಅನ್ಕೊಂಡಿದ್ದೆ ನೀನು?
0: 1,000 2,000 ಇರಬಹುದು.
1: ಇಲ್ಲ ಸುವರ್ಣಕ್ಕ, ಬರೇ ವರ್ಷಕ್ಕೆ 20 ರೂಪಾಯಿ.
0: ಹೌದಾ?
1: ಇದು ನಮ್ಮ ದೇಶದ ಅತಿ ಕಡಿಮೆ ದರದ ಆರೋಗ್ಯ ವಿಮೆ. ವರ್ಷಕ್ಕೆ 20 ರೂಪಾಯಿ ಯಾರಿಗೆ ಕಟ್ಟಲಿಕ್ಕೆ ಆಗುದಿಲ್ಲ ಹೇಳು.
0: ತಿಂಗಳಿಗೆ 20 ರೂಪಾಯಿ ಅಂದ್ರೂ ಕೂಡ ಅದು.
1: ಹೌದು.
0: ಆದ್ರೆ ವರ್ಷಕ್ಕೆ 20 ರೂಪಾಯಿ ಅಂದ್ರೆ
1: ಎಷ್ಟು ಕಡಿಮೆ. ಮತ್ತೆ ನಮ್ಮ ಉಳಿತಾಯ ಖಾತೆಯಲ್ಲಂತೂ ಈ ಒಂದು 20 ರೂಪಾಯಿ ಅಂತೂ ಇದ್ದೇ ಇರುತ್ತೆ, ಕನಿಷ್ಠ ಹಣ ಇದ್ದೇ ಇರ್ತದಲ್ಲ. ಈಗ ನಾವು ಅದು ಅರ್ಜಿ ತುಂಬಿ ಬಂದ್ಬಿಟ್ರೆ ಈ ಒಂದು ಪ್ರೀಮಿಯಂ ವರ್ಷ June 1 to May 31 ಆ ಸಮಯದಲ್ಲಿ, May 31 ಸಮಯದಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಈ ಒಂದು ಕನಿಷ್ಠ ಮೊತ್ತ ಇರುವಂಗ್ ನೋಡ್ಕೊಳ್ಬೇಕು. ಯಾಕೆಂದ್ರೆ ನಾವೇ ಬ್ಯಾಂಕಿಗೆ ಹೋಗಿ ಅದನ್ನ ಕಟ್ಟಬೇಕಂತಿಲ್ಲ, ಅದು ತಾನಾಗಿ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತವಾಗಿ ಅದು ಕಟ್ ಆಗ್ತದೆ.
0: ಈ 20 ರೂಪಾಯಿ ತುಂಬಹುದಾ ರೂಪಕ?
1: ಹೌದು.
0: ಜಾಸ್ತಿ ಕೂಡ ತುಂಬಬಹುದು?
1: ಇಲ್ಲ, 20 ರೂಪಾಯಿ ವರ್ಷಕ್ಕೆ 20 ರೂಪಾಯಿ ಅದು ನಾವು ತುಂಬೋದಲ್ಲ, ತಾನಾಗಿ ಅದು ಕಟ್ ಆಗ್ತದೆ. ಅಲ್ಲಿ 20 ರೂಪಾಯಿ ಇರುವಂಗ್ ನೋಡ್ಕೊಂಡ್ರೆ ಆಯ್ತು.
0: ಅಂದ್ರೆ ಈ ವಿಮೆಗೆ ಇಂತಿಷ್ಟೇ ಅಂತ ನಿಗದಿ ಮಾಡಿದ್ದಾರೆ?
1: ಹೌದು. ಒಂದು ಆಕಸ್ಮಿಕ ಘಟನೆ ನಡೆದು ಹೋಯ್ತು ಅವ್ರ ಜೀವನದಲ್ಲಿ. ಈಗ ಅವರಿಗೆ ಒಂದು ಕಾಲು ಕಳ್ಕೊಂಡಿದ್ರೆ ಅವರಿಗೆ 1 ಲಕ್ಷ ಪರಿಹಾರ ಸಿಗ್ತದೆ. ಈಗ ಒಂದ್ ವೇಳೆ ಈ ಅಪಘಾತದಲ್ಲಿ ಮರಣ ಹೊಂದಿದ್ರೆ, ಯಾರಿಗೂ ಆ ರೀತಿ ಆಗೋದು ಬೇಡ ಸುವರ್ಣಕ್ಕ ಅಲ್ವಾ, ಹೀಗೆ ಆದ್ರೆ 2 ಲಕ್ಷದವರೆಗೂ ಅವ್ರಿಗೆ ಪರಿಹಾರ ಸಿಗ್ತದೆ. ಒಂದ್ ವೇಳೆ 2 ಕಣ್ಣು ಹೋಗಿದ್ರೆ ಅಥವಾ 2 ಕಾಲು ಅವ್ರು ಕಳ್ಕೊಂಡಿದ್ರೆ, 2 ಕೈ ಕಳ್ಕೊಂಡಿದ್ರೆ ಅವರಿಗೆ ಅದು ಸಹ 2 ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗ್ತದೆ ಅವರಿಗೆ.
0: ಹಾಗಾದ್ರೆ ರೂಪಕ, ನಾಳೆ ನಾನು ಅವರನ್ನ ಮತ್ತೆ ಭೇಟಿ ಮಾಡಲಿಕ್ಕೆ ಹೋಗುದಿದೆ, ಈ ಎಲ್ಲ ವಿಷಯವನ್ನ ಹೇಳ್ತೇನೆ.
1: ಮತ್ತೆ ಸುವರ್ಣಕ್ಕ, ಇನ್ನೊಂದು ತಿಳ್ಕೊಳ್ಬೇಕು ನಾವು, ಇದು ಬರೀ ಅಪಘಾತ ವಿಮೆ. ಈಗ ಸಹಜ ಸಾವಾದ್ರೆ ಇದು ಸಿಗುದಿಲ್ಲ. ಮತ್ತೆ ಆತ್ಮಹತ್ಯೆ ಆಗಿರಬಹುದು ಅಥವಾ ಅನಾರೋಗ್ಯದಿಂದ ಮರಣ ಹೊಂದಿರ್ತಾರಲ್ಲ, ಅವರಿಗೂ ಕೂಡ ಇದು ಸಿಗುದಿಲ್ಲ, ಅಪಘಾತ ವಿಮೆ ಇದು. ಏನ್ ಗೊತ್ತಾ, ಇದು ನಮ್ಮ ಭಾರತ ಸರ್ಕಾರ ಸಾಮಾನ್ಯ ಜನರಿಗೂ ಒಂದು ಆರೋಗ್ಯ ವಿಮೆ ಬೇಕು ಅನ್ನೋ ಕಾರಣಕ್ಕಾಗಿ ಮಾಡಿರೋದು. ನೋಡಿ, ಈಗ ಕೂಲಿ ಕಾರ್ಮಿಕರು ಮತ್ತೆ ಈಗ ದಿನ ದಿನ ದುಡಿತಾರಲ್ಲ, ಅವರಿಗೆ ಜಾಸ್ತಿ ಒಂದು ಅಪಘಾತದ ಒಂದು ಇದಿರ್ತದೆ ಚಾನ್ಸ್. ಹೊರಗಡೆ ದುಡಿತಾ ಇರ್ತದೆ, ಈಗ ರೈತರಾಗಿರ್ಬಹುದು ಇವರಿಗೆಲ್ಲ. ಆದ್ರೆ ಅವರತ್ರನೇ ಈ ಆರೋಗ್ಯ ವಿಮೆ ಇರುವುದಿಲ್ಲ. ಮತ್ತೆ

0: ಇದು ಇಷ್ಟು ಕಡಿಮೆದು, ಯಾರು ಬೇಕಿದ್ರು ಮಾಡಬಹುದಲ್ಲ. ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಗ್ರಾಮೀಣ ಪ್ರದೇಶದ ಜನರಿಗೆ, ಎಲ್ಲಾ ಜನರಿಗೂ ಒಂದು ಕೈಗೆಟಕುವಂತ ದರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಯೋಜನೆ ಮಾಡಿದ್ದು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ.
1: ರೂಪಕ, ನಮ್ಮ ಸಂಬಂಧಿಕರು ಈಗಾಗಲೇ ಈ ವಿಮೆಯನ್ನ ಮಾಡಿದ್ರೆ ಅವರಿಗೆ ಸುಲಭವಾಗಬಹುದಲ್ವಾ?
0: ಹೌದು, ವಿಮೆ ಮಾಡಿಸಿದ್ರೆ, ಮುಂಚೆ ಅವರು ಮಾಡಿಸಿದ್ರೆ ಅವರಿಗೂ ಖಂಡಿತ ಈಗ ಅದು ಪರಿಹಾರ ಸಿಗ್ತಾ ಇತ್ತು,
1: ಸ್ವಲ್ಪ ದಿನಗಳಲ್ಲಿ ಸಿಗಬಹುದಲ್ವಾ?
0: ಹೌದು ಹೌದು, ಮಾಡಿದ್ರೆ ಸಿಗ್ತದೆ ಅವರಿಗೆ ಅಂತಲ್ಲ ಸುವರ್ಣಕ್ಕ, ಯಾರಿಗೆ ಆಗ್ಲಿ ಈ ರೀತಿ ಒಂದು ಅಪಘಾತ ಆದಾಗ, ಒಂದು ಸಮಸ್ಯೆ ಆದಾವಾಗ, ಅಂಗ ನ್ಯೂನತೆ ಏನಾದ್ರೂ ಆದ್ರೆ ಅವರಿಗೆ ಈ ಒಂದು ಯೋಜನೆಯಲ್ಲಿ ಅವರಿಗೆ 2 ಲಕ್ಷದವರೆಗೆ ಪರಿಹಾರ ಸಿಗ್ತದೆ. ಹೌದು
1: ರೂಪಕ, ನೀನಿವತ್ತು ಸಿಕ್ಕಿದ್ದು ಒಳ್ಳೇದಾಯ್ತು, ಮತ್ತೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದು ಕೂಡ ಒಳ್ಳೇದಾಯ್ತು. ನಾನೀಗ ನಮ್ಮ ಸಂಬಂಧಿಕರಿಗೆ ಕೇಳ್ತೇನೆ, ಅವ್ರು ವಿಮೆ ಮಾಡಿಸಿದ್ರೆ ಒಳ್ಳೇದಾಯ್ತು. ಹಾಗೆ ಇನ್ನೂ ಗೊತ್ತಿಲ್ಲದಿದ್ದವರಿಗೆ ಈ ಒಂದು ಯೋಜನೆ ಬಗ್ಗೆ, ವಿಮೆ ಬಗ್ಗೆ ಹೇಳ್ತೇನೆ.
0: ಆಗ್ಲಿ ಸುವರ್ಣಕ್ಕ, ಎಲ್ಲರೂ ಆದಷ್ಟು ಮಾಡಿಕೊಂಡ್ರೆ ಅವರಿಗೆ ಒಂದು ಆರ್ಥಿಕವಾಗಿ ಅವರು ಸದೃಢರಾಗ್ತಾರಲ್ವಾ?
1: ಹೌದು, ದೇಶದಲ್ಲಿ ನಮ್ಮ ಪ್ರಧಾನಿಗಳು ಈ ತರ ಒಂದು ಯೋಜನೆ ಮಾಡಿರುವುದರಿಂದ ತುಂಬಾ ಜನರಿಗೆ ಸಹಾಯವಾಗ್ತಾ ಇದೆ.
0: ಹೌದು ಸುವರ್ಣಕ್ಕ, ನೀವು ಆದಷ್ಟು ಬೇಗ ಅವರಿಗೆ ಹೇಳಿ.
1: ಸರಿ ರೂಪಕ್ಕ, ಸಿಗೋಣ.
0: ಆಯ್ತಾಯ್ತು ಸುವರ್ಣಕ್ಕ, ಬರ್ತೀನಿ.
2: ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಪಿಎಂ ಸುರಕ್ಷಾ ಬಿಮಾ ಯೋಜನೆಯ ಕುರಿತು ಸಂವಾದವನ್ನು ಕೇಳಿದಿರಿ. ಸಂವಾದದಲ್ಲಿ ಭಾಗವಹಿಸಿದವರು ಸುವರ್ಣ ಶಿವಾನಂದ ನಾಯ್ಕ್ ಹಾಗೂ ರೂಪಾ ಗೌಡ. ನಿರ್ವಹಣೆ ಟಿ ಶ್ಯಾಮ್ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ, ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ

0: ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ. ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟಗಳ ನಡುವಿನ ರಾಜತಾಂತ್ರಿಕ ಆರ್ಥಿಕ ಮತ್ತು ಭದ್ರತಾ ಸಂಬಂಧಗಳನ್ನು ಮುನ್ನಡೆಸಿದೆ. ಇದಕ್ಕೂ ಮುನ್ನ ಪ್ರವಾಸದ ಅಂತಿಮ ದಿನವಾದ ಇಂದು ಮೆಲ್ಬೋರ್ನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾದ ವಿರೋಧ ಪಕ್ಷದ ನಾಯಕ ಆಂಗಸ್ ಟೇಲರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ರಕ್ಷಣೆ, ವ್ಯಾಪಾರ, ಶಿಕ್ಷಣ, ಇಂಡೋ ಪೆಸಿಫಿಕ್ ಭದ್ರತೆ, ಹೂಡಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಉಭಯ ನಾಯಕರು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬೆಂಬಲಿಸುತ್ತಾ ಆಂಗಸ್ ಟೇಲರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟಗಳ ಪ್ರವಾಸದ ಮೂರನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಸರ್ಕಾರ E85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ. ಇದು E20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು E85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಎರಡನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ 50%ಕ್ಕೂ ಹೆಚ್ಚು ಭಾಗವನ್ನು ಶುದ್ಧ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ 50.2% ಕೊಡುಗೆ ನೀಡಿವೆ. ಇದು ಭಾರತದ ಶುದ್ಧ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು. ಬಳಿಕ ನಡೆದ ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು, ಅರಣ್ಯ ಅಧಿಕಾರಿಗಳು, ವಿಜ್ಞಾನಿಗಳು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು. ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಉಪಸ್ಥಿತರಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ಪರಿಹಾರ ಕೇಂದ್ರಿತ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ, ನಾವೀನ್ಯತೆ, ನೀತಿ ಬೆಂಬಲ, ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ಧತಿಗಳ ಪ್ರಸಾರದ ರಾಷ್ಟೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ

0: ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾ ಜೈಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15 ಬ್ರೆಸೆಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತನ್ನ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯೆ ಡಾ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ಕ್ಯಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷಿತ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000 ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚೂಸೆಟ್ಸ್ನ ಬಾಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೊ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಎಲೆನಾ ಆಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು 4-6, 7-5, 6-2 ಸೆಟ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2 ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಸಮಯ ಸರಿಯಾಗಿ 1:20:10 FM 100.6 ಇದು ಆಕಾಶವಾಣಿ ಮೈಸೂರು. ಈಗ ಅಜಯ್ ಜಿ ಪ್ರಸಾದ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆಯಲ್ಲಿ ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲಿ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಕೇಂದ್ರ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 1:30:10. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನಮ್ಮ ನಿಲಯದ ಮೂಲಕ ಕೇಳಲು ನಮಗೆ ವಾಟ್ಸಾಪ್ನಲ್ಲಿ ಸಂದೇಶ ಕಳುಹಿಸಿಕೊಡಿ. ನಮ್ಮ ವಾಟ್ಸಾಪ್ ಸಂಖ್ಯೆ ಹೀಗಿದೆ: 9480858523. ಸಂಖ್ಯೆ ಮತ್ತೊಮ್ಮೆ 9480858585.

0: ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಏನೇ ಇಲ್ದಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾದ್ರು ಕ್ಯಾನ್ಸರ್ ನಾವು ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್.
0: ಮರೆಯದೇ ಕೇಳಿ ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಕಾರ್ಯಕ್ರಮದ ಮೊದಲ ಸಂದೇಶ ಕಳುಹಿಸಿದ್ದಾರೆ ಕೃಷ್ಣ ಟೇಲರ್ ಶ್ರೀರಂಗಪಟ್ಟಣ, ಪದ್ಮ ಕೃಷ್ಣ, ಚೈತ್ರ ನಾರಾಯಣ, ಎನ್ ಡಿ ಬಹುಳ್, ಲಕ್ಷ್ಮೀ ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್ ಮತ್ತು ಬಂಧು ಮಿತ್ರರು. ಇವರ ಮೆಚ್ಚಿನ ಗೀತೆ ಜೊತೆ ಜೊತೆಯಲ್ಲಿ ಚಿತ್ರದ್ದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಗೀತೆಯ ಗಾಯಕರು ಬಾಂಬೆ ಜಯಶ್ರೀ

ಕೇಳುಗರೇ ಗಮನಿಸಿ, ಇದೇ ತಿಂಗಳು 8ರಂದು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಈ ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದ ಬಾನುಲಿ ವರದಿ ಇಂದು ಸಂಜೆ 5:05 ಕ್ಕೆ ಕೇಳಬಹುದು.

ಇನ್ನು ಮುಂದೆ ಕೇಳಿ ಬಯಲುದಾರಿ ಚಿತ್ರದ ಗೀತೆ. ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳ ಅಪೇಕ್ಷೆಯಲ್ಲಿ. ಗೀತೆಯ ಸಾಹಿತ್ಯ ಚಿ ಉದಯಶಂಕರ್ ಅವರಿಂದ. ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ. ಹಾಡಿದ್ದಾರೆ ಎಸ್ ಜಾನಕಿ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ಆಶಾ ಭಟ್, ಸುನಿಧಿ ಗಣೇಶ್ ಮತ್ತು ಸಂಗಡಿ ಗುರು ಹಾಡಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಗೀತೆಗಾಗಿ ನಮಗೆ ಸಂದೇಶ ಕಳಿಸಿದರೆ ಪದ್ಮಾ ದೇವಲಿಂಗೇಗೌಡ, ಅಂಕುಶಾಪುರ ಬಸರಾಳು ಹೋಬಳಿಯಿಂದ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ವಾಸುಕಿ ವೈಭವ್.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್.
1: ಸ್ಮಿತ ವಿರಲಿ ವದನದಲ್ಲಿ

0: ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
1: ತಪ್ಪದೆ ಆಲಿಸಿ. ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ಕೇಂದ್ರದಿಂದ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯಲ್ಲಿ KR ನಗರದ ರೇಣುಕಾ ಕಿಶೋರ್ ಅವರ ಅಪೇಕ್ಷೆಯಲ್ಲಿ ಉಲ್ಲಾಸ ಉತ್ಸಾಹ ಚಿತ್ರದ ಒಂದು ಗೀತೆ. ಗೀತೆಯ ರಚನೆಕಾರರು ಜಯಂತ್ ಕಾಯ್ಕಿಣಿ, ಸಂಗೀತ ಒದಗಿಸಿದ್ದಾರೆ GV ಪ್ರಕಾಶ್ ಕುಮಾರ್, ಗಾಯಕರು ಸೋನು ನಿಗಮ್

ಇದುವರೆಗೆ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟವರು ಮೈಸೂರು ಹೆಬ್ಬಾಳ್ನಿಂದ ಅಮೂಲ್ಯ, ಚೈತ್ರ, ಲತಾ, ದಿನೇಶ್, ಮೈಸೂರು ವಿಷ್ಣು ಟೈಲರ್ನಿಂದ ಶಿವಕುಮಾರ್, ಪ್ರೀತಮ್, ಗೋವಿಂದರಾವ್, ರವಿಕುಮಾರ್, ಹೇಮರಾಜು, ಜಗದೀಶ್ವರಿ, ಅಕ್ಷತಾ, ದೀಕ್ಷಿತ್, ಸಾವಿತ್ರಮ್ಮ, ರಾಯಬಾಗ ತಾಲೂಕು ಮುಗಳಕೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಇಂದು ಪವನ್ದೇವ್, ಅಮೃತ, ನಿರ್ಮಲಾ ಮಹದೇವ್, ವಿಸ್ಮಯ್ ದೇವ್ ರಾಮಕೃಷ್ಣನಗರದಿಂದ, ನೆಲಸೋಗೆ ಗ್ರಾಮದಿಂದ ಟೈಲರ್ ಮೂರ್ತಿ, ನಂಜನಗೂಡು ತಾಲೂಕು ಮುದ್ದಳ್ಳಿ ಪುಟ್ಟಸ್ವಾಮಿ ಮೈಸೂರಿನಿಂದ, ಗಾನಸುಮ ಪುಟ್ಟಸೋಮನಹಳ್ಳಿಯಿಂದ, ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜನ್, ಅಂಜುಂಡಸ್ವಾಮಿ, ಚಂದನ್, ಕ್ಯಾತನಹಳ್ಳಿ ಸೋಮಶೇಖರ್, ಮೈಸೂರಿನ ಹಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ, ಜಯಶ್ರೀ, ಪುಷ್ಪ ಜೈನ್ ಮತ್ತು ಎಸ್ ಪಾರ್ಶ್ವನಾಥ್ ಜೈನ್ ಜೆಪಿನಗರ ಮೈಸೂರಿನಿಂದ, ಮೈಸೂರು ಎನ್ಆರ್ ಮೊಹಲಾದಿಂದ ವಿಜಯ ನಾಗೇಂದ್ರ, ಮುರಳಿ, ನಿತ್ಯಶ್ರೀ, ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ವರಲಕ್ಷ್ಮಿ ಸಿಂಗೇಗೌಡ, ಅಕ್ಷತಾ, ರಾಕೇಶ್, ಆರ್ಯಾರವರು, ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ ಮತ್ತು ಸಂಗಡಿಗರು ಅಶೋಕ್ಪುರಂ ಮೈಸೂರಿನಿಂದ, ಮಡಿಕೇರಿಯಿಂದ ಬಾಲರಾಜ್, ದಮಯಂತಿ, ಜೀವನ್, ನಾಗಮಧು ಮತ್ತು ಮಿತ್ರರು ದಟ್ಟಗಳ್ಳಿ ಮೈಸೂರಿನಿಂದ, ಚೈತ್ರ ಸಿಂಧುವಳ್ಳಿ, ನಂಜನಗೂಡು ತಾಲೂಕು ತೊರೆಮಾವುನಿಂದ ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ಬಜಾರ್ ರವಿಕುಮಾರ್, ಪವಿತ್ರ, ನಂದಾದೀಪ, ರಂಜಿತ, ದರ್ಶಿನಿ, ಸರಸ್ವತಮ್ಮ ಮಂಡ್ಯದಿಂದ, ಎಂಆರ್ ಶ್ರೀಕಂಠನ್ ಅಗ್ರಹಾರದಿಂದ, ಎಚ್ಎನ್ ವಿಶ್ವನಾಥ್ ಅವರು ಸರಸ್ವತಿಪುರಂನಿಂದ, ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಿಂದ ರಮೇಶ್ ಕಾಂತರಾಜಮ್ಮ ಮತ್ತು ಎಆರ್ ಹರ್ಷಿತ್, ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್, ಸುಪ್ರೀತ್, ಪ್ರಣೀತ್ ಮತ್ತು ಸಂಗಡಿಗರು, ಪುಟ್ಟರಾಜಪ್ಪ ಪಿ ರಾಮಕೃಷ್ಣನಗರದಿಂದ, ರಮ್ಯಾ ಹನೇತ್ ಬೋಗಾದಿಯಿಂದ, ಜೆಪಿ ನಗರದಿಂದ ರಾಧಾ ಜಯರಾಮ್ರವರು, ಗುಂಡ್ಲುಪೇಟೆಯಿಂದ ಟೇಲರ್ ಸತೀಶ್, ಪುಷ್ಪ, ನಿಮಿಷಾಂಬಲ್, ಲಿಖಿತ್ ಅವರು, ಗವಿಪುರಂ ಗುಟ್ಟಹಳ್ಳಿಯಿಂದ ಜಯಶ್ರೀ, ಶೈಲಜಾ, ಭರತ್ರಾಜ್ ಮತ್ತು ಜಗದೀಶ್, ಮೈಸೂರಿನ ಟೀಚರ್ಸ್ ಲೇಔಟ್ನಿಂದ ಶೈಲಜಾ, ಭರತ್, ರಾಜ್, ಸಿರಿರಾಮು ಮತ್ತು ಜಗದೀಶ್ರವರು, ಗೋವಿಂದರಾಜು ನಾಲ್ಕನೇ ಹಂತ ವಿಜಯನಗರ ಮೈಸೂರಿನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್, ಮಾದೇಶ ಯದುವೀರ್ ಮೈಸೂರಿನಿಂದ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತ್ ಆಚಾರ್ ಅವರು ಹಾಗೂ ವೇದ ಹಾಸನ್ ಅವರು ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶಗಳನ್ನ ಕಳುಹಿಸಿದರು. ಸಂದೇಶ ಕಳುಹಿಸಿದ ಶ್ರೋತೃ ಬಾಂಧವರಿಗೆಲ್ಲ ಧನ್ಯವಾದಗಳು.

ಎಫ್ಎಂ 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ, ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ. ಆನಂತರ 2:30 ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 1947 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 297 ಶಾಶ್ವತ ವಲಸೆ ಹಾಗೂ 1495 ಮರಣ ಹೊಂದಿದ ಪ್ರಕರಣಗಳು, 143 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಸುಮಾರು 13,35,000 ಮತದಾರರ ಪೈಕಿ ಈಗಾಗಲೇ 12,99,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 3,35,000 ಮತದಾರರ ಗಣಕೀಕರಣವನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿದ್ದರೆ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಸಂಚರಿಸಬಹುದು. ನಗರದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಅಗಲೀಕರಣವಲ್ಲ, ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗಗಳನ್ನು ಒದಗಿಸುವುದು ಅಷ್ಟೇ ಮುಖ್ಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಮತ್ತಷ್ಟು ಸಕ್ರಿಯವಾಗಿಸಲು ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿರುವ ಆನಿಬೆಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರವನ್ನು ಅಂತಾರಾಷ್ಟೀಯ ಮಟ್ಟದ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪುನರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ. ಆನಿಬೆಸೆಂಟ್ ಪಾರ್ಕ್ನಲ್ಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದಲ್ಲಿ ಕಟ್ಟಡಗಳ ಉನ್ನತೀಕರಣಕ್ಕೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳು ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕು, ಈ ಹಿನ್ನೆಲೆಯಲ್ಲಿ ಕರಾವಳಿ ಪ್ರದೇಶದ ಸಾಹಸ ಚಟುವಟಿಕೆಗಳ ಮಾದರಿಯ ತರಬೇತಿಯನ್ನು ಕೂಡ ಇಲ್ಲಿ ಪರಿಚಯಿಸುವ ಉದ್ದೇಶವಿದೆ ಎಂದು ಸಿಂಧ್ಯಾ ತಿಳಿಸಿದರು. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರೂ ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಎನ್ ಕೋರಿದ್ದಾರೆ. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕಅದಾಲತ್ಗಳನ್ನು ಹಮ್ಮಿಕೊಳ್ತೇವೆ. ಇದು 2ನೇ ರಾಷ್ಟ್ರೀಯ ಲೋಕಅದಾಲತ್ 11/7/2026 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಭೆಗಳನ್ನು ನಡೆಸಿ ಯಾವ ರೀತಿ ಹೆಚ್ಚಿನ ಪ್ರಕರಣಗಳನ್ನು ಲೋಕಅದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್

0: ಸಮಯ ಹಣದ ಉಳಿತಾಯವಾಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯೊಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75 ಹೆಚ್ಚು ಕಾದಂಬರಿ ಧಾರಾವಾಹಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿ ಜಿರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೇಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇಕೆವೈಸಿಯನ್ನು 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ಅಡಿ ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ಅಡಿ ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 2:40:16. ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು

0: ದಾರಿದೀಪ
1: ದಾರಿದೀಪ
2: ದಾರಿದೀಪ ಕಾರ್ಯಕ್ರಮವನ್ನು ಕೇಳ್ತಿರುವಂತ ಎಲ್ಲ ಬಾನುಲಿ ಶ್ರೋತೃಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂತ ನಿಮಗೆ ನನ್ನ ಧನ್ಯವಾದಗಳು. ನಮ್ಮೊಟ್ಟಿಗೆ ನೀವು ಮಾತನಾಡಬಹುದು, ಕರೆಗಳನ್ನು ಮಾಡಿ ಸಂದೇಶಗಳನ್ನು ಕಳುಹಿಸಿ, ವಾಟ್ಸಪ್ ಸಂದೇಶಗಳನ್ನು ಸಹ ನೀವು ಕಳುಹಿಸಬಹುದು. ಪ್ರಿಯರೇ, ನಿಮ್ಮಲ್ಲಿ ಇರುವಂತಹ ಪ್ರಾರ್ಥನಾ ಮನವಿಗಳನ್ನು ಮುಕ್ತವಾಗಿ ನಮಗೆ ತಿಳಿಸುವುದೇ ಆದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆಯನ್ನು ದಯವಿಟ್ಟು ಬರೆದಿಟ್ಟುಕೊಳ್ಳಿ. 9902604453, ಮತ್ತೊಮ್ಮೆ 9902606453. ಈ ಕಾರ್ಯಕ್ರಮವನ್ನು ಇತರರು ಕೂಡ ಪರಿಚಯಿಸಿ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣವೇ.

ಪ್ರತಿ ವರ್ಷ ಜುಲೈ 11ನೆಯ ತಾರೀಕು ವಿಶ್ವ ಜನಸಂಖ್ಯೆಯ ದಿನ ಅಂದರೆ ವರ್ಲ್ಡ್ ಪಾಪ್ಯುಲೇಷನ್ ಡೇ ಇದನ್ನು ಆಚರಿಸಲಾಗ್ತದೆ. ಇದು ಮಾನವ ಸಮಾಜದ ಭವಿಷ್ಯತನ್ನು ರೂಪಿಸುತ್ತಿರುವ ಅತ್ಯಂತ ಪ್ರಮುಖ ವಾಸ್ತವ್ಯಗಳಲ್ಲಿ ಒಂದಾದಂತಹ ದಿನವಾಗಿದೆ. ಇದು ಎಲ್ಲೋ ಒಂದೆಡೆ ನಮ್ಮನ್ನು ಗಂಭೀರವಾಗಿ ಯೋಚನೆ ಮಾಡಲು ಸಹ ಆಹ್ವಾನಿಸ್ತಾ ಇದೆಯಾ? ಇದು ಕೇವಲ ಅಂಕಿ ಅಂಶಗಳ ಬಗ್ಗೆ ಇರುವಂತಹ ದಿನವಲ್ಲ. ಇದು ಅಭಿವೃದ್ಧಿ, ಸಂಪನ್ಮೂಲಗಳು, ಪರಿಸರ, ಆರೋಗ್ಯ, ಶಿಕ್ಷಣ ಮತ್ತು ಮಾನವ ಜೀವನದ ಗುಣಮಟ್ಟದ ಬಗ್ಗೆ ಗಂಭೀರವಾಗಿ ಚಿಂತಿಸಲು ಪ್ರೇರೇಪಿಸುವಂತಹ ದಿನವಾಗಿದೆ. ಈ ದಿನ 1989ರಲ್ಲಿ ಯುನೈಟೆಡ್ ನೇಷನ್ಸ್ ಸ್ಥಾಪಿಸುತ್ತದೆ. 1987ರ ಜುಲೈ 11ರಂದು ಜಗತ್ತಿನ ಜನಸಂಖ್ಯೆ 5 ಬಿಲಿಯನ್ ತಲುಪಿದೆ ಅನ್ನುವಂತಹ ಐತಿಹಾಸಿಕ ಘಟನೆ ಈ ದಿನದ ಸ್ಥಾಪನೆಗೆ ಪ್ರೇರಣೆ ಆಗ್ತದೆ. ಇಂದು ಜಗತ್ತಿನ ಜನಸಂಖ್ಯೆ ಎಷ್ಟು ಗೊತ್ತಾ? 8 ಬಿಲಿಯನ್. ಇದನ್ನು ಮೀರಿರುವಂತಹ ಹಿನ್ನೆಲೆಯಲ್ಲಿ ಈ ವಿಷಯ ಇನ್ನಷ್ಟು ಗಂಭೀರವಾಗಿದೆ ಮತ್ತು ತುರ್ತು ಗಮನಕ್ಕೆ ನಮ್ಮನ್ನು ಕರೆತಲಿದೆ. ಆದರೆ ಮುಖ್ಯ ಪ್ರಶ್ನೆ ಕೇವಲ ಎಷ್ಟು ಜನರು ಇದ್ದಾರೆ ಅನ್ನುವಂಥದ್ದಲ್ಲ. ಅದರ ಬದಲು ಪ್ರಾಮುಖ್ಯವಾದಂಥ ಪ್ರಶ್ನೆ ಎನ್ನುತ್ತಾ, ಈ ಭೂಮಿಯಲ್ಲಿ ಪ್ರತಿಯೊಬ್ಬರು ಗೌರವದಿಂದ, ಸಮಾನ ಅವಕಾಶಗಳಿಂದ, ಸುರಕ್ಷಿತವಾಗಿ ಮತ್ತು ಸಮೃದ್ಧಿಯಿಂದ ಬದುಕಲು ನಾವು ಹೇಗೆ ಸಾಧ್ಯ ಮಾಡಬಹುದು? ಮೊದಲನೇದಾಗಿ, ಜನಸಂಖ್ಯೆ ಅಂದರೆ ಕೇವಲ ಸಂಖ್ಯೆಗಳು ಅಲ್ಲ, ಅದು ಜೀವಂತ ಮಾನವ ಕಥೆಗಳಾಗಿದೆ. ಜನಸಂಖ್ಯೆಯನ್ನು ನಾವು ಸಾಮಾನ್ಯವಾಗಿ ಅಂಕಿ ಅಂಶಗಳು, ಚಾರ್ಟ್ಗಳು ಮತ್ತು ವರದಿಗಳು ಈ ರೂಪದಲ್ಲಿ ನೋಡ್ತೇವೆ. ಆದರೆ ಜನಸಂಖ್ಯೆ ಅಂದರೆ ಮೂಲತಃ ಮಾನವ ಜೀವನ. ಪ್ರತಿ ವ್ಯಕ್ತಿ ಒಂದು ಕಥೆಯನ್ನು ಹೊತ್ತುಕೊಂಡಿದ್ದಾನೆ. ಒಂದು ಮಗು ಜನಿಸಿದಾಗ ಅದು ಆರೈಕೆ ಮತ್ತು ರಕ್ಷಣೆಯನ್ನು ಅದು ಅಗತ್ಯವಾಗಿ ಪಡೆಯಬೇಕಾಗಿದೆ. ಒಂದು ವಿದ್ಯಾರ್ಥಿ ಶಿಕ್ಷಣ ಮತ್ತು ಮಾರ್ಗದರ್ಶನವನ್ನು ಅಗತ್ಯಪಡಿಸುತ್ತಾನೆ. ಒಬ್ಬ ಯುವಕ ಉದ್ಯೋಗ ಮತ್ತು ಅವಕಾಶಗಳನ್ನು ಹುಡುಕುತ್ತಾನೆ. ಒಂದು ವೃದ್ಧ ವ್ಯಕ್ತಿ ಆರೈಕೆ ಮತ್ತು ಗೌರವವನ್ನು ನಿರೀಕ್ಷಿಸುತ್ತಾರೆ. ಒಂದು ಕುಟುಂಬ ಭದ್ರತೆ ಮತ್ತು ಸ್ಥಿರತೆಯನ್ನು ಬಯಸ್ತಾ ಇದೆ. ಆದ್ದರಿಂದ ಜನಸಂಖ್ಯೆ ಅಂದರೆ ಕೇವಲ ಸಂಖ್ಯೆಗಳ ಹೆಚ್ಚಳವಲ್ಲ, ಅದು ಜೀವಂತ ಜನರ ವಾಸ್ತವತೆಯ ಒಂದು ಕಥೆಯಾಗಿದೆ, ಅನುಭವಗಳ ವಿಸ್ತರಣೆಯಾಗಿದೆ. ಜನಸಂಖ್ಯೆಯ ಹೆಚ್ಚಳವು ಸಮಾಜದ ಶಕ್ತಿಯಾಗಬಹುದು, ಆದರೆ ಅದನ್ನು ಸರಿಯಾಗಿ ನಿರ್ವಹಿಸದೆ ಹೋದರೆ ಅದು ಒತ್ತಡವಾಗಿಯೂ ಪರಿಣಮಿಸಬಹುದಾಗಿದೆ. ಎರಡನೇದಾಗಿ, ಜನಸಂಖ್ಯೆ ಮತ್ತು ಸಂಪನ್ಮೂಲಗಳ ಮೇಲೆ ಒತ್ತಡ. ಜನಸಂಖ್ಯೆ ಹೆಚ್ಚಾದಂತೆ ಮೂಲಭೂತ ಅಗತ್ಯತೆಗಳ ಮೇಲೆ ಒತ್ತಡವು ಹೆಚ್ಚುತ್ತಲಿದೆ. ಆಹಾರ ಉತ್ಪಾದನೆ ಮತ್ತು ವಿತರಣೆಯ ಅವಶ್ಯಕತೆ ಹೆಚ್ಚುತ್ತದೆ. ಶುದ್ಧ ಕುಡಿಯುವ ನೀರಿನ ಬೇಡಿಕೆ, ವಸತಿ ಮತ್ತು ಭೂಮಿಯ ಅವಶ್ಯಕತೆ, ವಿದ್ಯುತ್ ಮತ್ತು ಇಂಧನ ಬಳಕೆ, ಆರೋಗ್ಯ ಸೇವೆಗಳ ಅಗತ್ಯ, ಶಿಕ್ಷಣ ವ್ಯವಸ್ಥೆಯ ಮೇಲೆ ಒತ್ತಡ ಹೆಚ್ಚುತ್ತದೆ. ಆದರೆ ಭೂಮಿಯ ಸಂಪನ್ಮೂಲಗಳು ಅನಂತವಾಗಿಲ್ಲ, ಅವು ಸೀಮಿತವಾಗಿವೆ. ಇದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ನೀರಿನ ಕೊರತೆ ಇರಬಹುದು, ಬರದ ಪರಿಸ್ಥಿತಿಗಳಿರಬಹುದು, ಆಹಾರ ಭದ್ರತೆ, ನಗರಗಳಲ್ಲಿ ಜೀವನ ವೆಚ್ಚದ ಏರಿಕೆ, ಭೂಮಿಯ ಅತಿಯಾದ ಬಳಕೆ, ಅರಣ್ಯನಾಶ, ಪರಿಸರ ಹಾನಿ, ತ್ಯಾಜ್ಯ ಮತ್ತು ಮಾಲಿನ್ಯದ ಹೆಚ್ಚಳ ಒಂದ. ಆದ್ದರಿಂದ ಜನಸಂಖ್ಯೆ ಚರ್ಚೆ ಎಂದರೆ ಜನರನ್ನ ನಿಯಂತ್ರಿಸುವಂತಹ ವಿಷಯವಲ್ಲ, ಬದಲಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜನರನ್ನ ನಿಯಂತ್ರಿಸುವಂತಹ ವಿಷಯವಲ್ಲ, ಬದಲಿಗೆ ಸಂಪನ್ಮೂಲಗಳನ್ನ ನ್ಯಾಯವಾಗಿ ಮತ್ತು ಸ್ಥಿರವಾಗಿ ನಿರ್ವಹಿಸುವಂತಹ ವಿಷಯವಾಗಿದೆ. ಸಂಪನ್ಮೂಲಗಳನ್ನ ನ್ಯಾಯವಾಗಿ ಮತ್ತು ಸ್ಥಿರವಾಗಿ ನಿರ್ವಹಿಸುವಂತಹ ವಿಷಯವಾಗಿದೆ. ಮೂರನೆಯದಾಗಿ, ನಗರೀಕರಣ. ನಗರಗಳ ಮೇಲೆ ಹೆಚ್ಚುತ್ತಿರುವಂತಹ ಒತ್ತಡ. ಇಂದಿನ ಜಗತ್ತಿನಲ್ಲಿ ನಗರೀಕರಣ ಅತ್ಯಂತ ವೇಗವಾಗಿ ನಡೆಯುತ್ತಲಿದೆ. ಲಕ್ಷಾಂತರ ಜನರು ಗ್ರಾಮೀಣ ಪ್ರದೇಶಗಳಿಂದ ನಗರಗಳಿಗೆ ಸ್ಥಳಾಂತರಗೊಳ್ಳುತ್ತಿದ್ದಾರೆ. ನಗರಗಳು ಅವಕಾಶಗಳನ್ನು ನೀಡ್ತಾ ಇದೆ. ಏನೇನು? ಉದ್ಯೋಗ ಇರಬಹುದು, ಶಿಕ್ಷಣ, ಆರೋಗ್ಯ ಸೇವೆ, ಆಧುನಿಕ ಜೀವನ ಶೈಲಿ. ಆದರೆ ಇದರ ಜೊತೆಗೆ ಹಲವು ಸವಾಲುಗಳು ಸಹ ಹೆಚ್ಚಾಗ್ತಲಿದೆ. ಜನಸಂದಣಿ ಮತ್ತು ಅತಿಯಾದಂತಹ ಭಾರ, ವಸತಿ ಕೊರತೆ, ಟ್ರಾಫಿಕ್ ಮತ್ತು ಸಾರಿಗೆ ಸಮಸ್ಯೆಗಳು, ಮಾಲಿನ್ಯ, ವಾಯು ಆಗಿರಬಹುದು, ನೀರಾಗಿರ್ಬೋದು, ಶಬ್ದ ಮಾಲಿನ್ಯ ಆಗಿರಬಹುದು, ತ್ಯಾಜ್ಯ ನಿರ್ವಹಣೆಯ ಕೊರತೆ, ಮೂಲ ಸೌಕರ್ಯಗಳ ಮೇಲೆ ಒತ್ತಡ, ಶ್ರೀಮಂತ ಮತ್ತು ಬಡವರ ನಡುವೆ ಅಸಮಾನತೆ, ಅನಿಯಂತ್ರಿತ ನಗರೀಕರಣ ಅನೌಪಚಾರಿಕ ವಸತಿಗಳ ಬೆಳವಣಿಗೆಗೆ ಕಾರಣವಾಗ್ತಲಿದೆ. ಇದರಿಂದ ಮೂಲಭೂತ ಸೌಲಭ್ಯಗಳ ಪ್ರವೇಶವೂ ಸಹ ಅಸಮಾನವಾಗ್ತಲಿದೆ.
ಆದ್ದರಿಂದ ನಗರ ಯೋಜನೆ ಜನಸಂಖ್ಯೆ ನಿರ್ವಹಣೆಯ ಪ್ರಮುಖ ಭಾಗವಾಗಿರ್ತದೆ. ನಾಲ್ಕನೆಯದಾಗಿ ನಾವು ನೋಡ್ಕೊಳ್ಬೇಕಾಗಿರೋ ವಿಷಯ ಗೊತ್ತಾ, ಆರೋಗ್ಯ ವ್ಯವಸ್ಥೆ ಮತ್ತು ಜನಸಂಖ್ಯೆಯ ಸಂಬಂಧ. ಜನಸಂಖ್ಯೆ ಹೆಚ್ಚಾದಂತೆ ಆರೋಗ್ಯ ವ್ಯವಸ್ಥೆಯ ಮೇಲೆ ಒತ್ತಡವೂ ಸಹ ಹೆಚ್ಚಾಗ್ತದೆ. ಅವಶ್ಯಕತೆಗಳೇನಿರ್ಬೋದು, ಹೆಚ್ಚಿನ ಆಸ್ಪತ್ರೆಗಳು, ಹೆಚ್ಚಿನ ವೈದ್ಯರು ಮತ್ತು ನರ್ಸ್ಗಳು, ಹೆಚ್ಚು ಔಷಧಿ ಮತ್ತು ಚಿಕಿತ್ಸಾ ಸೌಲಭ್ಯಗಳು, ತುರ್ತು ಆರೋಗ್ಯ ಸೇವೆಗಳ ವಿಸ್ತರಣೆ, ಸಾರ್ವಜನಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ, ಇದೆಲ್ಲವೂ ಇದೇ ಸಮಯದಲ್ಲಿ ಕೆಲವು ದೇಶಗಳು ಮತ್ತು ಪ್ರದೇಶಗಳು ವಯಸ್ಸಾದ ಜನಸಂಖ್ಯೆಯ ಸಮಸ್ಯೆಯನ್ನ ಎದುರಿಸುತ್ತಲಿದೆ. ಅಲ್ಲಿ ಆರೈಕೆ, ದೀರ್ಘಕಾಲಿಕ ಚಿಕಿತ್ಸೆ ಮತ್ತು ಸಾಮಾಜಿಕ ಬೆಂಬಲ ಅತ್ಯಂತ ಅಗತ್ಯವಾಗ್ತದೆ. ಇತ್ತೀಚಿನ ಜಾಗತಿಕ ಆರೋಗ್ಯ ಸಂಕಟಗಳು, ಉದಾಹರಣೆಗೆ ಮಹಾಮಾರಿ ಸಂದರ್ಭಗಳು, ಆರೋಗ್ಯ ವ್ಯವಸ್ಥೆಯ ದುರ್ಬಲತೆಯನ್ನ ಎಲ್ಲೋ ಒಂದೆಡೆ ಬಹಿರಂಗಪಡಿಸ್ತಾ ಇದೆಯಾ? ನೋಡಿ, ಜನಸಂಖ್ಯೆ ಅನ್ನುವಾಗ ಅದರ ಜೊತೆಗೆ ಬರುವಂತಹ ಅನೇಕ ಅವಕಾಶಗಳು ಹಾಗೂ ಅದರ ಎದುರು ನಿಂತಿರುವಂತಹ ಸವಾಲುಗಳು ಸಹ ನಮ್ಮ ಮುಂದೆ ಬರ್ತಾ ಇದೆ. ಐದನೇದಾಗಿ, ಶಿಕ್ಷಣ ಮತ್ತು ಉದ್ಯೋಗ. ಅನೇಕ ದೇಶಗಳಲ್ಲಿ ಯುವ ಜನಸಂಖ್ಯೆ ಬಹಳ ಹೆಚ್ಚಾಗಿದೆ. ಅದಕ್ಕೆ ಭಾರತವು ಸಹ ಒಂದು ಉತ್ತಮವಾದಂತಹ ಉದಾಹರಣೆ. ಇದು ಒಂದು ದೊಡ್ಡ ಶಕ್ತಿ. ಯುವ ಜನರು ಅನ್ನುವಾಗ ಭವಿಷ್ಯತ್ತಿನ ಕಾರ್ಯಶಕ್ತಿಯಾಗಿದ್ದಾರೆ, ನವೀನತೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಯ ಚಾಲಕರಾಗಿದ್ದಾರೆ, ನಾಯಕತ್ವದ ಭವಿಷ್ಯವಾಗಿದ್ದಾರೆ, ಆರ್ಥಿಕ ಬೆಳವಣಿಗೆಯ ಆಧಾರವಾಗಿದ್ದಾರೆ. ಆದರೆ ಶಿಕ್ಷಣ ಮತ್ತು ಉದ್ಯೋಗ ಇಲ್ಲದೆ ಹೋದರೆ ಇದೇ ಶಕ್ತಿ ಸವಾಲಾಗಿ ಪರಿಣಮಿಸಬಹುದು. ನಿರುದ್ಯೋಗ, ಸಾಮಾಜಿಕ ಅಸಮಾಧಾನ, ವಲಸೆ ಹೆಚ್ಚಳ, ಆರ್ಥಿಕ ಅಸಮಾನತೆ, ಅಪರಾಧ ಪ್ರಮಾಣದ ಹೆಚ್ಚಳ, ಇದೆಲ್ಲವೂ ಸಹ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಶಿಕ್ಷಣ ಪಡೆಯದೆ ಹೋದರೆ ನಮಗೆ ಎದುರಾಗಿ ನಿಲ್ಲುವಂತಹ ದೊಡ್ಡ ಸಮಸ್ಯೆಯಾಗಿದೆ. ಆದ್ದರಿಂದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವಂಥದ್ದು ಬಹಳ ಬಹಳ ಮುಖ್ಯ ಆಗಿದೆ ಕಣ್ರಿ. ನಿಮ್ಮ ಮಕ್ಕಳನ್ನು ಓದಿಸಿ, ನಿಮ್ಮ ಮಕ್ಕಳನ್ನು ಶಾಲೆಗಳಿಗೆ ಕಳಿಸಿ, ಅವರು ಶಿಕ್ಷಣವನ್ನು ಪಡೆಯಲಿ, ಅದರ ಜೊತೆಗೆ ಉದ್ಯೋಗ ಸೃಷ್ಟಿ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಸಹ ಅವರಿಗೆ ಅಗತ್ಯವಾಗಿದೆ. ಆರನೇದಾಗಿ, ಪರಿಸರ ಮತ್ತು ಸ್ಥಿರತೆ. ನಾವೇನು ಹೇಳ್ತೇವೆ, ಸಸ್ಟೈನಬಿಲಿಟಿ ಅಂತ ಹೇಳ್ತೀವಲ್ಲ, ಈ ಜನಸಂಖ್ಯೆ ಮತ್ತು ಪರಿಸರ ಪರಸ್ಪರ ಗಟ್ಟಿಯಾಗಿ ಸಂಪರ್ಕ ಹೊಂದಿವೆ, ಒಂದರ ಮೇಲೆ ಒಂದು ಆಧಾರಗೊಂಡಿವೆ. ಜನಸಂಖ್ಯೆ ಹೆಚ್ಚಾದಂತೆ ಪ್ರಕೃತಿ ಸಂಪನ್ಮೂಲಗಳ ಬಳಕೆ ಏನಾಗ್ತದೆ, ಹೆಚ್ಚಾಗ್ತದೆ. ಇಂಧನ ಬಳಕೆ, ಕಾರ್ಬನ್ ಉತ್ಸರ್ಜನೆಯ ಬಳಕೆ, ಅರಣ್ಯ ನಾಶವಾಗ್ತದೆ, ಜೀವ ವೈವಿಧ್ಯತೆ ಕಡಿಮೆಯಾಗ್ತದೆ, ಹವಾಮಾನ ಬದಲಾವಣೆ ವೇಗವಾಗ್ತದೆ. ಮಳೆ ಬರಬೇಕು ಅಂದಾಗ ಮಳೆ ಬರಲ್ಲ, ಬಿಸಿಲಿರಬೇಕು ಅಂದಾಗ ಚಳಿ ಇರುತ್ತೆ, ಚಳಿ ಇರಬೇಕು ಅನ್ನೋ ಸಮಯದಲ್ಲಿ ಹೆಚ್ಚಿನ ಬಿಸಿಲು ಇರ್ತದೆ. ಇದೆಲ್ಲವನ್ನು ನೋಡುವಾಗ ಈ ಹವಾಮಾನ ಬದಲಾವಣೆ ಇಂದು ಜಗತ್ತಿನ ಅತ್ಯಂತ ದೊಡ್ಡ ಸವಾಲುಗಳಲ್ಲಿ ಒಂದಾಗಿದೆ. ಆದ್ದರಿಂದ ಸ್ಥಿರ ಅಭಿವೃದ್ಧಿ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ಲ, ಅದು ಅತ್ಯಂತ ಅಗತ್ಯ. ಪ್ರಕೃತಿ ಮತ್ತು ಮಾನವ ಅಗತ್ಯಗಳ ನಡುವೆ ಸಮತೋಲನ ಎಲ್ಲೋ ಒಂದೆಡೆ ನಾವು ಬೆಸೆಯಬೇಕಾಗಿದೆ. ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದಂತಹ ವಾತಾವರಣವನ್ನು, ಪರಿಸರವನ್ನು ಬಿಡಬೇಕಾದ್ರೆ ಈ ಸಮತೋಲನ ಬಹಳ ಮುಖ್ಯ. ಶುದ್ಧ ಇಂಧನ ಬಳಕೆ, ಜಲ ಸಂರಕ್ಷಣೆ, ಮರುಬಳಕೆ ಮತ್ತು ತ್ಯಾಜ್ಯ ಕಡಿತ, ಪರಿಸರ ಸ್ನೇಹಿ ನಗರ ಯೋಜನೆ, ಇದೆಲ್ಲವೂ ಸಹ ಬಹಳ ಪ್ರಾಮುಖ್ಯವಾದಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ನೋಡಿ, ಈ ವಲಸೆ ಮತ್ತು ಜನಸಂಖ್ಯೆ ಚಲನೆಯಿಂದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಜನರು ಹಲವಾರು ಕಾರಣಗಳಿಂದ ಸ್ಥಳಾಂತರ

0: ಮಾಡುತ್ತಿದ್ದಾರೆ. ಅದು ಈ ಒಂದು ವಾತಾವರಣ ಪರಿಸರದ ಸಲುವಾಗಿ ಅಲ್ಲಿ ಮಾಡಲಿಕ್ಕೆ ಕೆಲಸ ಇಲ್ಲದೆ ಇರುವಂತ ಕಾರಣದಿಂದ ಉದ್ಯೋಗವನ್ನ ಹುಡುಕುತ್ತಾ ಬೇರೆಡೆಗೆ ಬರ್ತಾ ಇದ್ದಾರೆ, ಶಿಕ್ಷಣವನ್ನ ಬಯಸುತ್ತಾ ಬೇರೆಡೆಗೆ ಬರ್ತಾ ಇದ್ದಾರೆ, ಉತ್ತಮ ಜೀವನದ ಅವಕಾಶಗಳನ್ನು ಹುಡುಕುತ್ತಾ ಬೇರೆಡೆ ಬರ್ತಾ ಇದ್ದಾರೆ. ಯುದ್ಧ ಮತ್ತು ಹಿಂಸೆ, ಪ್ರಕೃತಿ ವಿಪತ್ತುಗಳು, ಹವಾಮಾನ ಬದಲಾವಣೆ, ಇದು ಒಂದ ಎರಡ ವಲಸೆ ಒಂದು ಕಡೆ ಅವಕಾಶಗಳನ್ನ ನೀಡುತ್ತಾ ಹೋದರೆ ಮತ್ತೊಂದೆಡೆ ಅನೇಕ ಸವಾಲುಗಳನ್ನ ಸೃಷ್ಟಿಸುತ್ತಲೇ ಇದೆ. ಸಾಮಾಜಿಕ ಒಗ್ಗಟ್ಟು, ಸಾಂಸ್ಕೃತಿಕ ವ್ಯತ್ಯಾಸಗಳು, ನಗರಗಳ ಮೇಲೆ ಹೆಚ್ಚುವರಿ ಒತ್ತಡ, ನೀತಿ ಮತ್ತು ಕಾನೂನಿನ ಸವಾಲುಗಳು, ಇದೆಲ್ಲವೂ ಸಹ ಒಂದಕ್ಕೊಂದು ಸಂಬಂಧಗೊಂಡಿದೆ, ಒಂದರ ಮೇಲೆ ಒಂದು ಅವಲಂಬಿತವಾಗಿದೆ. ಇದೆಲ್ಲವನ್ನ ನೋಡುವಾಗ ಜನಸಂಖ್ಯೆಯ ಬೆಳವಣಿಗೆ ಎಲ್ಲೆಡೆ ಸಮಾನವಾಗಿಲ್ಲ. ಕೆಲವು ಪ್ರದೇಶಗಳು ವೇಗವಾಗಿ ಬೆಳೆಯುತ್ತಲಿವೆ, ಆದರೆ ಮೂಲ ಸೌಕರ್ಯ ಕಡಿಮೆ. ಇನ್ನು ಕೆಲವು ಪ್ರದೇಶಗಳು ಕಡಿಮೆ ಜನಸಂಖ್ಯೆ, ಆದರೆ ಉತ್ತಮ ಅಭಿವೃದ್ಧಿ. ಈ ಅಸಮಾನತೆ ಜಾಗತಿಕ ಆರ್ಥಿಕ ಮತ್ತು ಸಾಮಾಜಿಕ ಅಂತರವನ್ನು ಸಹ ಹೆಚ್ಚಿಸುತ್ತಲಿದೆ. ಈಗ ನಾವು ಒಂದು ರೀತಿಯಲ್ಲಿ ಜನಸಂಖ್ಯೆ ಅಂಕಿ ಅಂಶಗಳು ಸರ್ಕಾರಗಳಿಗೆ ಅತ್ಯಂತ ಮುಖ್ಯವಾದಂತಹ ಸಾಧನವನ್ನಾಗಿಯೂ ನೋಡಿಕೊಳ್ಳಬಹುದು. ಯಾಕೆ? ಒಂದೆಡೆ ಶಿಕ್ಷಣ ಯೋಜನೆಯನ್ನು ಮಾಡಲಿಕ್ಕೆ, ಆರೋಗ್ಯ ವ್ಯವಸ್ಥೆಯನ್ನು ನಿರ್ಮಿಸಲಿಕ್ಕೆ, ನಗರ ಅಭಿವೃದ್ಧಿಯನ್ನು ಮಾಡಲಿಕ್ಕೆ, ಆರ್ಥಿಕ ನೀತಿಗಳನ್ನು ಆಯೋಜನೆಯಾಗಿ ತರಲಿಕ್ಕೆ, ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನು ಅವರು ಪ್ರತಿಪಾದನೆ ಮಾಡಲಿಕ್ಕೆ ಸರಿಯಾದ ಯೋಜನೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಜನಸಂಖ್ಯೆ ಅಧ್ಯಯನವೂ ಸಹ ಆಡಳಿತ ಮತ್ತು ಅಭಿವೃದ್ಧಿಯ ಮೂಲಭೂತ ಭಾಗವಾಗಿದೆ. ಈಗ ನೋಡಿ, ಇಷ್ಟೊಂದೆಲ್ಲ ನಾವು ವಿಶ್ವ ಜನಸಂಖ್ಯೆ ದಿನದ ಕುರಿತು ನೋಡಿಕೊಂಡಿದ್ದೇವೆ. ಈ ವಿಶ್ವ ಜನಸಂಖ್ಯೆ ದಿನವು ಭಯ ಹುಟ್ಟಿಸುವಂತಹ ದಿನವಲ್ಲ, ಇದು ಜಾಗೃತಿ ಮತ್ತು ಹೊಣೆಗಾರಿಕೆಯ ದಿನವಾಗಿದೆ. ಇದು ನಮಗೆ ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಗೊತ್ತಾ? ನಾವು ಸಂಪನ್ಮೂಲಗಳನ್ನ ನ್ಯಾಯವಾಗಿ ಹಂಚಿಕೊಳ್ತಾ ಇದ್ದೇವೆಯಾ? ನಾವು ಪರಿಸರವನ್ನ ರಕ್ಷಿಸ್ತಾ ಇದ್ದೇವಾ? ನಾವು ಪ್ರತಿಯೊಬ್ಬ ವ್ಯಕ್ತಿಗೆ ಅವಕಾಶ ನೀಡುತ್ತಿದ್ದೇವಾ? ನಾವು ಭವಿಷ್ಯದ ಪೀಳಿಗೆಗಳಿಗೆ ಉತ್ತಮ ಜಗತ್ತನ್ನ ನೀಡುತ್ತಲಿದ್ದೇವಾ? ಅಂತಿಮವಾಗಿ, ಜನಸಂಖ್ಯೆಯ ವಿಷಯ ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ, ಇದು ಮಾನವ ಜೀವನದ ಗುಣಮಟ್ಟದ ಬಗ್ಗೆ ಕಣ್ರಿ. ನಿಜವಾದ ಅಭಿವೃದ್ಧಿ ಎಂದರೆ ಹೆಚ್ಚು ಜನರು ಇರುವುದಲ್ಲ, ಬದಲಿಗೆ ಪ್ರತಿಯೊಬ್ಬರು ಗೌರವದಿಂದ, ಸಮಾನ ಅವಕಾಶಗಳಿಂದ ಮತ್ತು ಉತ್ತಮ ಜೀವನ ಮಟ್ಟದಿಂದ ಬದುಕಲು ಸಾಧ್ಯವಾಗುವ ಸಮಾಜ ನಿರ್ಮಾಣವಾಗುವುದು. ಅದೇ ವಿಶ್ವ ಜನಸಂಖ್ಯೆ ದಿನದ ನಿಜವಾದಂತಹ ಅರ್ಥ, ಗೂಢಾರ್ಥ. ನಮಸ್ಕಾರ.
1: ಪ್ರಿಯರೇ, ಇಲ್ಲಿ ತನಕ ಕೇಳಿದಂಥ ಸಂಚಿಕೆ ಕುರಿತು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ನಮಗೆ SMS ಸಂದೇಶದ ಮೂಲಕ, ಕರೆ ಮಾಡುವುದರ ಮೂಲಕ ಅಥವಾ ವಾಟ್ಸಪ್ ಸಂದೇಶವನ್ನು ಕಳಿಸುವುದರ ಮೂಲಕ ತಿಳಿಸಬಹುದು. ನಿಮ್ಮಲ್ಲಿ ಅಥವಾ ನಿಮ್ಮ ನೆರೆಹೊರೆಯವರಲ್ಲಿ ಯಾರಿಗಾದರೂ ಪ್ರಾರ್ಥನಾ ಮನವಿಗಳಿದ್ದು ನಮಗೆ ಕಳುಹಿಸಿಕೊಟ್ಟರೆ ನಾವು ಪ್ರಾರ್ಥಿಸುತ್ತೇವೆ. ನೀವು ಕರೆಗಳನ್ನು ಮಾಡಬೇಕಾದ ನಮ್ಮ ದೂರವಾಣಿ ಮೊಬೈಲ್ ಸಂಖ್ಯೆ 9902064453, ಮತ್ತೊಮ್ಮೆ 9902606453. ದೇವರು ತಾನೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮಸ್ಕಾರ.

0: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ದಾರಿದೀಪ ಕೇಳಿದಿರಿ. ಪ್ರಾಯೋಜಕರು ಫೇಬಾ ಇಂಡಿಯಾ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 2:55:45. ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿ.ಕೆ. ರವೀಂದ್ರ ಕುಮಾರ್.
1: ಸಿರಿಗನ್ನಡಂ ಗೆಲ್ಗೆ.

ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟ ಶ್ರೇಣಿ. ಸಪ್ತಕುಲ ಪರ್ವತ ಎಂದು ಪ್ರತೀತಿ. ಅರಬ್ಬಿ ಸಮುದ್ರ ತೀರಕ್ಕೆ ಸಮಾಂತರ ದಖನ್ ಪ್ರಸ್ಥಭೂಮಿಗೆ ಪಶ್ಚಿಮ ಗೋಡೆಯಂತೆ ಇರುವ ಪರ್ವತ ಶ್ರೇಣಿ. ಬೆಳಗಾವಿ ಜಿಲ್ಲೆಯಿಂದ ಮೈಸೂರು ಜಿಲ್ಲೆಯವರೆಗೆ ರಾಜ್ಯದಲ್ಲಿ 966 ಕಿಲೋಮೀಟರ್ ಉದ್ದ, 1500 ಮೀಟರ್ ಎತ್ತರ. ದೇವರೇ ರುಜು ಮಾಡಿದಂತೆ ಕವಿಗೆ ಭಾಸವಾದ ಪ್ರಕೃತಿಯ ಸೊಬಗು. ಜೋಗ, ಉಂಚಳ್ಳಿ, ಮಾಗೋಡು, ಲಾಲಗುಳಿ, ಶಿವಗಂಗಾ ಮುಂತಾದ ವನ ಮಧ್ಯಗತ ಜಲಪಾತಗಳು. ಕೊಡಚಾದ್ರಿ, ಕುದುರೆಮುಖ, ಬಾಬಾ ಬುಡನ್ಗಿರಿ, ಬ್ರಹ್ಮಗಿರಿ ಮುಂತಾದ ಶಿಖರಗಳು. ಕಾಳಿ, ಗಂಗಾವಳಿ, ಅಘನಾಶಿನಿ, ಶರಾವತಿ, ತುಂಗ, ಭದ್ರ, ನೇತ್ರಾವತಿ, ಕಾವೇರಿ ಮುಂತಾದ ನದಿಗಳು. ಆಗುಂಬೆ, ಹುಲಿಕಲ್ಲು, ಕೊಲ್ಲೂರು ಎಂಬ ಘಟ್ಟ ಪ್ರದೇಶಗಳು. ಕೊಲ್ಲಾಪುರ, ಶೃಂಗೇರಿ, ತಲಕಾವೇರಿ ಮುಂತಾದ ಪುಣ್ಯಕ್ಷೇತ್ರಗಳು. ದಟ್ಟ ಕಾಡು, ಅಪೂರ್ವ ಜೀವ ಸಸ್ಯ ವೈವಿಧ್ಯ, ಕಡಿದಾದ ಇಳಿಜಾರು, ಅತಿ ಹೆಚ್ಚು ಮಳೆ, ಮಲೆಯ ಶ್ರೇಣಿ, ಮಲೆನಾಡು, ಖನಿಜ ಸಂಪತ್ತಿಗೂ ತವರು, ಕಾಫಿ ವಿದ್ಯುತ್ ಕೊಟ್ಟ ಬೀಡು, ಭದ್ರಾವತಿಯ ಕಬ್ಬಿಣ ಕಾಗದ ಕಾರ್ಖಾನೆಗಳ ಸಂಪನ್ಮೂಲ, ಮಲೆ ಬನ ಆಡುಂಬಲಂ, ಕವಿಯೋರ್ವನೇ ರಸಿಕ ಕುಲಂ, ನವರಸಂಗಳೇ ಕುತೂಹಲಂ, ನಂದನವಾಯ್ತಿ ಮೇದಿನಿ, ನಂದನವಾಯ್ತಿ ಮೇದಿನಿ, ಸಹ್ಯಾದ್ರಿ ಸಹ್ಯಾದ್ರಿ ಸಹ್ಯಾದ್ರಿ.

ಶ್ರೋತೃಗಳೇ ಗಮನಿಸಿ, ಇದೇ ತಿಂಗಳು 8ರಂದು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದ ಬಾನುಲಿ ವರದಿಯನ್ನು ಇಂದು ಸಂಜೆ 5:05 ನಮ್ಮ ನಿಲಯದಿಂದ ಕೇಳಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 3:00. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಚ್.ಎಲ್. ಶಿವಶಂಕರ ಸ್ವಾಮಿ ಅವರ ನಿರ್ದೇಶನದಲ್ಲಿ ವಾದ್ಯವೃಂದ. ಮೊದಲಿಗೆ ಕೇಳೋಣ ತಾಳ, ಶ್ಲೋಕ ಮತ್ತು ಮಲ್ಹಾರಿ, ಗಂಭೀರ ನಾಟ್ಯರಾಗ ಆದಿತಾಳ.

ತಕಾರ ಶಂಕರ ಪ್ರೋಕ್ತೌ ಲಕಾರ ಶಕ್ತಿರುಚ್ಯತೆ ಶಿವಶಕ್ತಿ ಸಮಾಯೋಗಾತ್ ತಾಳನಾಮಾಭಿಧೀಯತೆ.

ಓಂ ತಾಳ ಸ್ವರೂಪಿ ಶಿವಸುತ ಗಣಪಗೆ ಓಂ ಧೀಂ ದೀನ ಜನಾವನ ಹರಸುತ ಮುರುಗ ಓಂ ತೋಂ ತೊರೆಯ ದರಿಪ ಶಿರ ಚಂದ್ರ ಮಕುಟ ಶಿವ ಓಂ ನಂ ನಂದಿ ಭೃಂಗಿ ಗಣ ಪಡವ ಭೇರಿಸುವನ ನಾದಕ್ಕೆ ಓಂ ತಾಂ ಮತಿಯೇ ಶ್ರುತಿಯು ದೀಂ ಗತಿಯೇ ರತಿಯು ತೋಂ ಶ್ರುತಿಯೇ ಜನನೇ ನಂ ಲಯವೇ ಜನಕನು ತಾಂ ತಾಳೋ ದೀಂ ಲಯವೋ ತೋಂ ಕಳೆಯೋ ನಂ ನಡೆಯೋ ತದ್ದಿತ್ತೋಂ ನಂ ಪರಶಿವ ತಾಂಡವ ತಕದಿತ್ತೋಂ ನಂ ಪಾರ್ವತಿ ನರ್ತನ ತದ್ದಿತ್ತೋಂ ನಂ ತಕದಿತ್ತೋಂ ನಂ ಶಿವಶಕ್ತಿಯ ನಾಟ್ಯ ತದ್ದಿತ್ತೋಂ ನಂ ಪರಶಿವ ತಾಂಡವ ತಕದಿತ್ತೋಂ ನಂ ಶಕ್ತಿಯ ಲಾಸ್ಯ ತದ್ದಿತ್ತೋಂ ನಂ ತಕದಿತ್ತೋಂ ನಂ ಶಿವಶಕ್ತಿಯ ನಾಟ್ಯ ತದ್ದಿತ್ತೋಂ ನಂ ನಂ ತೋಂ ದಿತ್ತ ಹರ ಹರ ಶಂಕರ ಶಿವಶಂಕರ ಹರ ಹರ ಶಂಕರ ಅಭಯಂಕರ ಹರ ಹರ ಶಂಕರ ಶಿವಶಂಕರ ಹರ ಹರ ಶಂಕರ ಅಭಯಂಕರ ಗಜ ಚರ್ಮಾಂಬರ ಧಮರು ಶೂಲಧರ ಯೋಮಕೇಶ ಹರ ನಟನ ಚಿದಂಬರ ಗಜ ಚರ್ಮಾಂಬರ ಧಮರು ಶೂಲಧರ ಯೋಮಕೇಶ ಹರ ನಟನ ಚಿದಂಬರ ತದಿ ತುಮ್ನಂ ರವಿಶಿ ಸರ್ಪ ಭಸ್ಮ ಅಲಂಕೃತ ಓಂ ನಂದಿ ಭೃಂಗಿ ತುಂಬುರು ನಾರದ ಸಮಶ್ರಿತ ಓಂ ಗೀತ ಗಾನ ನೃತ್ಯ ವಾದ್ಯ ಕಲಾಂಬರ ಓಂ ನಟನ ಚಿದಂಬರ ಓಂ ಪರಮ ವಿಶ್ವಂಬರ ಓಂ ಧೀ ತೋಂ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್.ಎಲ್. ಶಿವಶಂಕರ ಸ್ವಾಮಿ ಅವರ ನಿರ್ದೇಶನದಲ್ಲಿ ವಾದ್ಯ ವೃಂದ ಮೂಡಿಬರುತ್ತಿದೆ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ರಚನೆ ಪಾಹಿ ಪಾಹಿ ಗಜಾನನ ಸಿಂಧು ಭೈರವಿರಾಗ ಆದಿತಾಳ

ಕಾರ್ಯಕ್ರಮದ ಕಡೆಯಲ್ಲಿ ಸ್ವಾತಿ ತಿರುನಾಳರ ರಚನೆ ಧನಶ್ರೀ ರಾಗದ ತಿಲ್ಲಾನ ಆದಿತಾಳ

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಚ್.ಎಲ್. ಶಿವಶಂಕರ ಸ್ವಾಮಿ ಅವರ ನಿರ್ದೇಶನದಲ್ಲಿ ವಾದ್ಯವೃಂದ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ನಮ್ಮ ನಿಲಯದಿಂದ ಇಂದು ರಾತ್ರಿ 9:30 ಬಿತ್ತರವಾಗಲಿರುವ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆಯನ್ನು ಆಲಿಸಬಹುದು.

ಸಮಯ ಸರಿಯಾಗಿ 3:30. FM 100.6 ಇದು ಆಕಾಶವಾಣಿ ಮೈಸೂರು. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಮತ್ತು NCERT ನವದೆಹಲಿ.

0: ಸಮಯ ಸರಿಯಾಗಿ 4 ಗಂಟೆ.
1: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ ಕುರಿತು ಭಾಷಣ ಪ್ರಸ್ತುತಪಡಿಸುತ್ತಾರೆ ಗಾಯತ್ರಿ ಚಂದ್ರಶೇಖರ್.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದು ನಾನು ನಿಮ್ಮೊಂದಿಗೆ ತಿಳಿಸ್ತಾ ಇರೋದು ಮಹಿಳಾ ಸಾಹಿತ್ಯದ ಬಗ್ಗೆ. ಇಂಥ ಶ್ರೀಮಂತ ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಾಹಿತ್ಯದ ಪ್ರಾರಂಭ ಯಾವಾಗಾಯ್ತು, ಅದು ಬೆಳೆದು ಬಂದ ರೀತಿ ಹೇಗಿತ್ತು, ಈಗ ಹೇಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೀಗ ತಿಳಿಸ್ಕೊಡ್ತೀನಿ. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸುಮಾರು 2500 ವರ್ಷಗಳ ಇತಿಹಾಸ ಇದ್ರೂ ನಮ್ಮ ಮಹಿಳಾ ಸಾಹಿತ್ಯ ಪ್ರಾರಂಭ ಆಗಿದ್ದು ತಡವಾಗಿಯೇ ಅಂತ ಹೇಳ್ಬೋದು. ಅಂದರೆ ಸುಮಾರು 20ನೇ ಶತಮಾನದಿಂದ ಈಚೆಗೆ. ಕನ್ನಡ ಸಾಹಿತ್ಯದಲ್ಲಿ ಮಹಿಳಾ ಸಾಹಿತ್ಯದ ಮೂಲ ಇರೋದು ನಮ್ಮ ಜನಪದ ಸಾಹಿತ್ಯದಲ್ಲಿ ಅಂತ ಹೇಳ್ಬೋದು. ಅಕ್ಷರವೇ ಗೊತ್ತಿಲ್ಲದವರು ಕಟ್ಟಿರೋ ಹಾಡುಗಳು, ಇದೊಂದು ಅಲಿಖಿತ ಸಾಹಿತ್ಯ. ಬರವಣಿಗೆಯಲ್ಲಿ ದಾಖಲೆ ಇಲ್ಲ ಅಷ್ಟೇ, ತುಂಬ ಸರಳವಾಗಿ ಜನಸಾಮಾನ್ಯರಿಗೂ ಅರ್ಥವಾಗೋ ರೀತಿ ಇದೆಯಪ್ಪ. ತಮ್ಮ ಮನಸ್ಸಿನ ಭಾವನೆಗಳಿಗೆ ಅದ್ಭುತವಾಗಿ ಹಾಡಿನ ರೂಪ ಕೊಟ್ಟಿದ್ದಾರೆ ಕೂಡ. ಯಾವ ಮಹಾನ್ ಕೃತಿಗಳಿಗೂ ಕಮ್ಮಿ ಇಲ್ಲ ಅಂತ ಹೇಳಬಹುದು. ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ನೋಡಿ ಬರೋಣ. ನಮ್ಮ ಜನಪದ ಸಾಹಿತ್ಯ ಯಾಕೆ ಹೀಗೆ ಅಜ್ಞಾತವಾಗಿತ್ತು ಅಂತ ಯೋಚಿಸಿದ್ರೆ ಗೊತ್ತಾಗತ್ತೆ, ಮುಖ್ಯವಾಗಿ ಅಂದು ಹೆಣ್ಣಿಗೆ ಯಾವುದಕ್ಕೂ ಸ್ವಾತಂತ್ರ್ಯವೇ ಇರಲಿಲ್ಲ. ಮಹಿಳೆಯ ಕಾರ್ಯಕ್ಷೇತ್ರ ಕೇವಲ 4 ಗೋಡೆಗಳ ಮಧ್ಯಕ್ಕಷ್ಟೇ ಸೀಮಿತವಾಗಿಬಿಟ್ಟಿತ್ತು. ಅವಳ ಅಭಿಪ್ರಾಯಗಳಿಗೆ ಬೆಲೆ ಆಗಲಿ ಮನ್ನಣೆ ಆಗಲಿ ಇರಲೇ ಇಲ್ಲ. ಇನ್ನು ಶಿಕ್ಷಣವಂತೂ ಬಿಡಿ, ಕನಸಿನ ಮಾತೆ ಆಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಸಿಕ್ಕು ತೊಳಲಾಡ್ತಾ ಇದ್ದಂಥ ಹೆಣ್ಣು ಮಗಳಿಗೆ ತನ್ನ ಆಸಕ್ತಿ, ಕನಸು, ಅಭಿರುಚಿ, ಅಭಿಪ್ರಾಯ, ನೋವು, ಸಂಕಟಗಳನ್ನೆಲ್ಲ ವ್ಯಕ್ತಪಡಿಸಲಿಕ್ಕೆ ಇದ್ದಂತಹ ವೇದಿಕೆ ಅಂದ್ರೆ ಈ ಹಾಡುಗಳು ಮಾತ್ರ ಆಗಿತ್ತು. ಹಾಗಾಗಿ ಭತ್ತ ಕುಟ್ಟುವಾಗ, ರಾಗಿ ಬೀಸುವಾಗ, ಅಡಿಗೆ ಮಾಡುವಾಗ, ಮಗು ಮಲಗಿಸುವಾಗ, ಎಲ್ಲ ಸಂದರ್ಭಗಳಲ್ಲೂ ಈ ಹಾಡುಗಳನ್ನು ಹೇಳ್ಕೊಳ್ತಾ

ಕೆಲಸ ಮಾಡ್ತಾ ಇದ್ಲು. ಇದರಿಂದ ಅವಳಿಗೆ ತುಸು ತಾನು ಮಾಡೋ ಕೆಲಸದಲ್ಲಿ ಆಯಾಸ ಆಗ್ಲಿ ಕಷ್ಟ ಆಗ್ಲಿ ಆಗ್ತಾನೆ ಇರ್ಲಿಲ್ಲ, ಮನಸ್ಸಿಗೆ ಸಂತೋಷ ಕೊಡ್ತಿತ್ತು. ದೈವ ಭಕ್ತರು ಅವರು ದಿನದ ಪ್ರಾರಂಭ ದೇವರ ನೆನೆಯುತ್ತಾನೆ ಆಗ್ತಾ ಇದ್ದಿದ್ದು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮ್ತಾಯ್ನ ಎದ್ದೊಂದು ಗಳಿಗೆ ನೆನೆದೇನಾ. ಕಂಡುಂಡ ಅನುಭವಗಳಿಗೆ ಹಾಡಿನ ರೂಪ ಕೊಟ್ಟಿರೋದು ನಮ್ಮ ಜನಪದರು. ಎಷ್ಟು ಚೆನ್ನಾಗಿದೆ ಅಲ್ವಾ. ತಾಯಿ ಮಗುವಿಗೆ ಸಂಬಂಧಪಟ್ಟ ಜೋಗುಳದ ಹಾಡುಗಳಂತೂ ಅದ್ಭುತವಾಗಿದೆ ಕಣ್ರಿ. ಅದರಲ್ಲಿ ಮಾತೃತ್ವ, ತಾಯ್ತನ, ತಾಯಿ ಮಕ್ಕಳ ನಡುವಿನ ಅಪ್ರತಿಮ ಪ್ರೀತಿಯ ಭಾವ ತೀವ್ರತೆಯನ್ನು ನಾವು ಕಾಣ್ತೀವಿ. ಅವರಿಗೆ ಮಕ್ಕಳೇ ಸಂಪತ್ತು, ತಾಯಿಯ ಮಮತೆ ಪ್ರೀತಿ ವಾತ್ಸಲ್ಯಕ್ಕೆ ಅಲ್ಲಿ ಕೊರತೆನೇ ಇಲ್ಲ. ತನ್ನ ಕಂದ ಅತ್ರೂ ಚೆನ್ನ, ಅವಳಿಗೆ ನಕ್ಕರೂ ಚೆನ್ನ, ತನ್ನ ಕೂಸು ಎಷ್ಟೇ ಅತ್ರೂ ಬೇಜಾರಿಲ್ಲ. ಸಹನಾಮೂರ್ತಿ ಅವಳು, ತಾ ಸಮಾಧಾನ ಮಾಡೋ ಕಲೆಯೂ ಅವಳಿಗೆ ಗೊತ್ತಿತ್ತು. ಮನೆ ಕೆಲಸ ಆಮೇಲೆ ಮಾಡ್ಕೊಂಡ್ರಾಯ್ತು ಅನ್ನುವಂತಹ ಯೋಚನೆ ಅವಳಲ್ಲಿ ಇತ್ತು. ಅದರಿಂದ ಅವಳು ಏನು ಹೇಳ್ತಿದ್ಲು, ಅತ್ತಾರೆ ಅಳಲವ್ವ ಈ ಕೂಸು ನಮಗಿರಲಿ, ಕೆಟ್ಟರೇ ಕೆಡಲಿ ಮನೆ ಕೆಲಸ, ಕೆಟ್ಟಾರೆ ಕೆಡಲಿ ಮನೆ ಕೆಲಸ, ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ. ನೋಡಿ, ಮನೆ ತುಂಬ ಮಕ್ಕಳಿರಲಿ ಅಂತ ಹೇಳ್ತಾ ಇದ್ದಾಳೆ. ಮಿತ ಸಂತಾನದ ಪರಿಕಲ್ಪನೆ ಆಗಿರಲಿಲ್ಲ. ಈ ಕೂಸು ಇದ್ದ ಮನೆಗೆ ಬೀಸಣಿಗೆನೆ ಬೇಡವಂತೆ. ಅದು ಒಳಗೆ ಹೊರಗೆ ಓಡಾಡ್ತಾ ಇದ್ರೆ ಬೀಸಣಿಗೆ ಗಾಳಿ ಬೀಸದಂತೆ ಹಿತವಾಗಿರ್ತಿತ್ತು ಅಂತಾಳೆ. ಕೂಸು ಇತ್ತ ಮನೆಗೆ ಬೀಸಣಿಗೆ ಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗಾಡಿದರ ಬೀಸಣಿಗೆ ಗಾಳಿ ಸುಳಿದಾವ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು. ಕೇಳ್ತಾ ಇದ್ರೆ ಕೇಳ್ತಾ ಇರೋಣ ಅನ್ಸುತ್ತೆ. ಆಮೇಲೆ ಅಳುತ್ತಾ ಇರ್ತಾ ಇತ್ತಲ್ಲ ಮಗು, ಆ ಮಗುವನ್ನ ಯಾವುದು ಹೋಲಿಕೆ ಮಾಡಿದಾಳೆ ಅಬ್ಬ ನೋಡಿ ನೀವೇ ನೋಡಿ. ಅಳುವ ಕಂದನ ತುಟಿಯು ಅವಳಾದ ಕುಡಿ ಹಾಂಗ, ಕುಡಿ ಹುಪ್ಪು ಬೇವಿ ನೆಸಳಂಗ.

ಶಿವನ ಕೈಯಲ್ಲಿರುವಂತಹ ತ್ರಿಶೂಲದ ಹಾಗೆ ಪ್ರಜ್ವಲಿಸ್ತಿದೆ ಅಂತ ಹೇಳ್ತಾ ಇದ್ದಾಳೆ. ಎಂತ ಪ್ರಕಾಶಮಾನವಾಗಿದೆ ಅಂತ ಹೇಳುವ ರೀತಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಂತ. ಹೀಗೆ ಲಾಲಿ ಪದಗಳು ಉನ್ನತ ಕಾವ್ಯ ಗುಣಗಳಿಂದ ಕೂಡಿದೆ ಕಣ್ರಿ. ತಮ್ಮ ದಿನನಿತ್ಯದ ಬದುಕನ್ನ ಹಾಡಿನ ರೂಪದಲ್ಲಿ ರಾಗವಾಗಿ ಹೇಳೋದನ್ನ ಕೇಳೋದೇ ಒಂದು ಖುಷಿ. ಇನ್ನು ತಾನು 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದೆ ತನ್ನ ತೋಳಲ್ಲೇ ತನ್ನ ಮಡಿಲಲ್ಲೇ ತನ್ನ ಮನೆ ಅಂಗಳದಲ್ಲೇ ಆಡ್ಕೊಂಡಿದ್ದಂತಹ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಮದುವೆ ಮಾಡಿ ಹೊರಗೆ ಕಳಿಸ್ಕೊಡುವಾಗ ಅವಳ ನೋವು, ಹೆತ್ತ ಹೊಟ್ಟೆಯ ಸಂಕಟ ಅವಳ ಬಾಯಲ್ಲಿ ಹೇಗೆ ಬರ್ತಾ ಇದೆ ಗೊತ್ತಾ? ಹೆಣ್ಣು ಹಡೆಯಲಿ ಬೇಡ, ಹೆರವರಿಗೆ ಕೊಡಬೇಡ, ಹೆಣ್ಣು ಹೋದಾಗ ಅಳಬೇಡ, ಹೆಣ್ಣು ಹೋದಾಗ ಅಳಬೇಡ ಮಗಳೇ, ಸಿಟ್ಟಾಗಿ ಶಿವಗ ಬೈಬ್ಯಾಡ. ಎಷ್ಟು ಮನವ ಮುಟ್ಟುವಂತೆ ಇದೆ ಅಲ್ವಾ? ಇನ್ನು ಮದುವೆಯಾಗಿ ಅತ್ತೆ ಮನೆಗೆ ಕಳಿಸ್ಕೊಡುವಾಗ ತಾಯಿಯ ಬುದ್ಧಿವಾತದ ಮಾತುಗಳಂತೂ ಎಷ್ಟು ಚೆನ್ನಾಗಿದೆ ಕೇಳಿ. ಅತ್ತೆಯ ಮನೆಯಲ್ಲಿ ಮುತ್ತಾಗಿರಬೇಕು, ಹೊತ್ತಾಗಿ ನೀಡಿದರೂ ಉಣಬೇಕು. ನಿಜವಾಗ್ಲು ಹೆಂಗೆ ಹೇಳ್ಕೊಟ್ಟಿದ್ದಾರೆ ನೋಡಿ, ಮಕ್ಕಳಿಗೆ ಒಂದು ಒಳ್ಳೆಯ ಪಾಠವನ್ನು ಹೇಳ್ಕೊಡ್ತಾರೆ. ಮಗಳು ಹೋದಾಗ ತಂದೆ ತಾಯಿಗಳು ಒಳ್ಳೆ ಹೆಸರು ತರಬೇಕು ಕಂದ, ಚೆನ್ನಾಗಿ ಅವರು ಹೇಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡಿರು ಅಂತ ಕಲಿಸ್ಕೊಟ್ಟು ಹೇಳಿ ಕಲಿಸುವಂತಹ ಸಂಸ್ಕಾರ ಆ ತಾಯಿಗಳಿಗೆ ಇತ್ತಿತ್ತು ಅನ್ನೋದು. ಆಮೇಲೆ ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ, ಎಲ್ಲರಿಗೂ ಅಂಜಿಕೊಂಡು ಬಾಳು ಅಂತ, ಒಂಥರ ದಾಷ್ಟಿಕತನದಿಂದ ಇರಬೇಡ, ಎಲ್ಲರೊಂದಿಗೆ ಹೊಂದ್ಕೊಂಡು ಹೋಗು ಅಂತ. ಇನ್ನೊಂದು ನನಗೆ ಬಹಳ ಮನಸ್ಸಿಗೆ ಬಂದಿದ್ದು, ಮದುವೆಯಾಗಿ ತಿಂಗಳುಗಳೇ ಕಳೆದ್ರೂ ನೋಡಕ್ಕೆ ಆಗಿರ್ಲಿಲ್ಲ ಮಗಳನ್ನ. ಅವಳಿಗೆ ತಾಯಿ ಹೇಳ್ತಾಳೆ, ಒಂದೆರಡು ದಿನ ಆದ್ರೂ ಬಂದವು ಪುಟಿ ಅಂತ. ಅಮ್ಮ ಹೇಳಿದಾಗ ಮಗಳಿಂದ ಬರೋ ಉತ್ತರ ಹೆಂಗಿದೆ ಗೊತ್ತಾ? ಅದರಲ್ಲಿ ಅವರ ಅನ್ಯೋನ್ಯ ದಾಂಪತ್ಯದ ಚಿತ್ರಣ ನಮ್ ಕಣ್ಮುಂದೆ ಬಂದೇ ಬಿಡುತ್ತೆ. ಏನ್ ಹೇಳ್ತಿದ್ದಾಳ ಅವಳು, ಅಮ್ಮ ನೀನೇನೋ ಕರಿತಿದ್ಯಾ, ಆದ್ರೆ ಇಲ್ಲಿ ಹೆಂಗಿದ್ದೀನಿ ಗೊತ್ತಾ ನಾನು, ಹಚ್ಚಡದ

ವಾ, ಅನ್ಯೋನ್ಯ ದಾಂಪತ್ಯದ ಸ್ಪಷ್ಟ ಚಿತ್ರಣ ಇಲ್ಲಿ ಎದ್ದು ಕಾಣ್ತಾ ಇದೆ ಅಲ್ವಾ? ಹಾಗೆ ಬಾಣಂತನ ಮುಗಿಸಿ ತವರಿಂದ ಗಂಡನ ಮನೆಗೆ ಹೊರಟ ಹೆಣ್ಣು ಮಗಳ ಅಸಹಾಯಕ ಸ್ಥಿತಿ, ಇತ್ತ ತವರನ್ನೂ ಬಿಟ್ಟಿರಲಾರ್ದೆ, ಅತ್ತ ಗಂಡನನ್ನು ಬಿಟ್ಟಿರಲಾರ್ದ ಸಂದಿಗ್ಧ ಸ್ಥಿತಿಯನ್ನ ನೋಡಿ ನಮ್ಮ ಜನಪದರು ನೋಡಿ, ಕುಟ್ಟೋ ಬೀಸೋ ಹಾಡು. ಅವರಿಗೆ ವಿದ್ಯಾಭ್ಯಾಸದ್ದಾಗ್ಲಿ ಶಿಕ್ಷಣದ ಜ್ಞಾನ ಏನೂ ಇಲ್ಲ, ಆದರೂ ಈ ಹಾಡುಗಳಲ್ಲಿ ಎಷ್ಟು ಮೌಲ್ಯಯುತವಾಗಿದೆ ನೋಡಿ. ತವರಿನ ಬಗ್ಗೆ ಹೆಣ್ಣು ಮಕ್ಕಳಿಗಿರೋ ಹಂಬಲ, ತುಡಿತ, ಎಲ್ಲ ಅಂತರಂಗದ ಭಾವನೆಗಳ ಹೃದಯ ಸ್ಪರ್ಶಿ ಚಿತ್ರಣವನ್ನು ನಾವಿಲ್ಲಿ ನೋಡ್ತೀವಿ. ಮೊಗೆದಷ್ಟು ಮುಗಿಯದಂತಹ ಒಂದು ಜ್ಞಾನ, ಸಂಭ್ರಮ, ಸಂತೋಷವನ್ನು ನಮ್ಮ ಜನಪದ ಸಾಹಿತ್ಯ ಕೊಡುತ್ತೆ. ಕೇಳುಗ್ರೆ, ಸಾಹಿತ್ಯ ಚರಿತ್ರೆಯಲ್ಲಿ ಲಿಖಿತ ದಾಖಲೆ ಇಲ್ಲ ಅಷ್ಟೇ, ಆದರೆ ಯಾವ ಶ್ರೇಷ್ಠ ಕಾವ್ಯಗಳಿಗೂ ನಮ್ಮ ಜನಪದರ ಹಾಡುಗಳು ಕಮ್ಮಿ ಇಲ್ಲ. ಹೆಣ್ಣು ಮಗಳಿಗೆ ದನಿಯಾಗಿರೋ ಈ ಹಾಡುಗಳು ಇಂದಿಗೂ ಜನರ ಬಾಯಲ್ಲಿ ಹರಿದಾಡ್ತಾ ಇದೆ. ಇದನ್ನ ನೋಡೇ ಹೇಳಿರೋದು ಇದೊಂದು ಅನಕ್ಷರಸ್ಥರ ವಿಶ್ವವಿದ್ಯಾನಿಲಯ ಅಂತ. ಇಂತಹ ಅದ್ಭುತ ಗೀತೆಗಳನ್ನು ಕೊಟ್ಟ ನಮ್ಮ ಜನಪದ ಹೆಣ್ಣು ಮಕ್ಕಳಿಗೆ ಕೋಟಿ ವಂದನಗಳನ್ನು ಹೇಳಲೇಬೇಕು ಅನ್ನಿಸ್ತಿದೆ ಅಲ್ವಾ? ಈಗ ಮುಖ್ಯ ವಿಚಾರಕ್ಕೆ ಬರೋಣಪ್ಪ. ಅಲ್ಲಿಂದ ಮುಂದೆ ನಮ್ಗೆ ಯಾವಾಗ ಮಹಿಳಾ ಸಾಹಿತ್ಯ ಶುರುವಾಯಿತು ಅಂತ ಹೇಳ್ತೀನಿ. 12ನೇ ಶತಮಾನದ ಹೊತ್ತಿಗೆ ಕನ್ನಡ ಸಾಹಿತ್ಯದಲ್ಲಿ ಹೆಣ್ಣು ಮಕ್ಕಳ ಧ್ವನಿಗಳು ಕೇಳಿಬರಕ್ಕೆ ಶುರುವಾಯಿತು. 12ನೇ ಶತಮಾನದವರೆಗೂ ಕಾಯಬೇಕಾಯ್ತು. ಈ ಸಮಯದಲ್ಲಿ ಒಟ್ಟು 33 ಜನ ವರ್ಚನಕಾರ್ತಿಯರು ಬರ್ತಾರಪ್ಪ. ಅವರಲ್ಲಿ ಮುಖ್ಯಳಾಗಿದ್ದು ನಮ್ಮ ಶಿವಶರಣೆ ಅಕ್ಕಮಹಾದೇವಿ, ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಗ್ರಾಮದವಳು. ಇವಳೇ ಮಹಿಳಾ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಕವಿಯತ್ರಿ. ಸಾಹಿತ್ಯಿಕ ದೃಷ್ಟಿಯಿಂದ ಅದ್ಭುತವಾದಂತಹ ಕೃತಿ ರಚನೆ ಮಾಡಿದ್ದಾಳೆ. ಚನ್ನ ಮಲ್ಲಿಕಾರ್ಜುನ ಅನ್ನೋ ಅಂಕಿತದಲ್ಲಿ ವಚನಗಳ ರಚನೆ ಮಾಡ್ತಾ ಇದ್ಲು. ಇದರಲ್ಲಿ ವಿರಹ ಶೃಂಗಾರ ಅದ್ಭುತವಾಗಿ ಮೂಡಿಬಂದಿದೆ. ರಾಜನ ಅರಸಿಯಾಗಿದ್ದವಳು ಭೋಗ ವೈಭೋಗಗಳನ್ನೆಲ್ಲವನ್ನ ತೊರೆದು ಉಟ್ಟ ಬಟ್ಟೆಯನ್ನೂ ತ್ಯಜಿಸಿ ದಿಗಂಬರೆಯಾಗಿ ಹೊರ ನಡೀತಾಳೆ. ಎಲ್ಲಿಗೆ? ಕಲ್ಯಾಣದ ಕಡೆಗೆ, ಅನುಭವ ಮಂಟಪದ ಕಡೆಗೆ. ಇಂತ ಒಂದು ವಚನಗಳು ಅದ್ಭುತವಾಗಿದೆ, ಜೀವನ ಪಾಠವನ್ನ ಹೇಳಿಕೊಡ್ತಾ ಇದೆ. ಇನ್ನು ಇದೇ ಕಾಲದಲ್ಲಿ ಮುಕ್ತಾಯಕ್ಕ ನೀಲಾಂಬಿಕೆ ಅನ್ನೋ ವಚನಕಾರ್ತಿಯರು ಬರ್ತಾರೆ. ಆದ್ರೆ ಅಲ್ಲಿಂದ ಮುಂದೆ ಇದ್ಯಾಕೋ ಗೊತ್ತಿಲ್ಲ, 17ನೇ ಶತಮಾನದವರೆಗೂ ದೊಡ್ಡ ಗ್ಯಾಪ್ ಅನ್ನ ನಾವು ಕಾಣ್ತೀವಿ. ಯಾವುದೇ ದಾಖಲೆನೂ ಇಲ್ಲ ಮಹಿಳಾ ಸಾಹಿತ್ಯಕ್ಕೆ. 18ನೇ ಶತಮಾನದಲ್ಲಿ ಸಂಚಿ ಹೊನ್ನಮ್ಮ ಅನ್ನೋ ಕವಿಯತ್ರಿ ಬರ್ತಾಳೆ. ರಾಣಿಯ ಎಲೆ ಅಡಿಕೆ ಚೀಲ, ಸಂಚಿ ಅಂದ್ರೆ ಎಲೆ ಅಡಿಕೆ ಚೀಲ, ಅದನ್ನು ಹಿಡ್ಕೊಳ್ತಾ ಇದ್ದಂತಹ ಹೆಣ್ಣು ಮಗಳು ಅದ್ಭುತವಾದಂತಹ ಹದಿಬದೆಯ ಧರ್ಮ ಅನ್ನುವಂತಹ ಕೃತಿ ರಚನೆ ಮಾಡಿದಾಳೆ. ಯಾಕಂದ್ರಿ, ಹದಿಬದೆ ಅಂದ್ರೆ ಪತಿವ್ರತೆ ಅನ್ನೋ ಅರ್ಥ. ಪತಿವ್ರತೆಯವರು ಹೇಗ್ ನಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಇದರಲ್ಲಿ ತಿಳಿಸಿದಾಳೆ. ಅದರಲ್ಲಿ ಬರೋ ಸಾಲುಗಳನ್ನ ಒಂದೆರಡು ಲೈನ್ ಹೇಳ್ತೀನಿ, ಕೇಳ್ಬಿಡಿ. ಕುವರನಾದಡೆ ಬಂದ ಗುಣವೇನು ಅದರಿಂದ, ಕುವರಿಯಾದಡೆ ಬಂದ ಕುಂದೇನು, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳಿವರು, ಕಣ್ಣು ಕಾಣದ ಗಾವಿಲರು. ಹೆಣ್ಣನ ಕುರಿತು ಅಸಡ್ಡೆ ಮಾಡ್ತಾ ಇದ್ರಲ್ಲ ಪುರುಷರು, ಅವರನ್ನ ಅವ್ರ ಮೇಲೆ ಆಗ್ತಾ ಇದ್ದ ದಬ್ಬಾಳಿಕೆಯನ್ನ ಸೂಕ್ಷ್ಮವಾಗಿ ಪ್ರತಿಭಟನೆ ಮಾಡ್ತಾ ಇರೋದನ್ನ ನಾವು ಈ ಪದ್ಯದಲ್ಲಿ ಕಾಣ್ತೀವಿ ಅಲ್ವಾ? ಇನ್ನು ಈ ಕಾಲದಲ್ಲಿ ಇನ್ನೊಬ್ಳು ಕವಿಯತ್ರಿ ಬರ್ತಾಳೆ. ಅವಳ ಹೆಸರು ಶೃಂಗಾರವ್ವ ಅಂತ. ಅವಳ ಕೃತಿ ಹೆಸರು ಪದ್ಮಿನಿ ಕಲ್ಯಾಣ ಅಂತ. ಇಲ್ಲಿ ಹೆಸರನ್ನ ನೀವೇ ಗಮನಿಸ್ಬೇಕು, ಇದು ವೆಂಕಟರಮಣ ಕಲ್ಯಾಣ ಆಗ್ಲಿ ಶ್ರೀನಿವಾಸ ಕಲ್ಯಾಣ ಆಗ್ಲಿ ಅಲ್ಲ, ಪದ್ಮಿನಿ ಕಲ್ಯಾಣ. ಹಿಂದೆ ಮಹಿಳೆಯರ ಸ್ಥಿತಿ ದಾರುಣವಾಗಿತ್ತು ಕಣ್ರಿ, ಕೇಳಿದ್ರೆ ಸಂಕಟ ಆಗತ್ತೆ. ಗಲಗಲಿ ಅವ್ವ ಅಂತ ಹೆಸರು ಮಾಡಿದ್ದಂತಹ ರಮಾಬಾಯಿ ಅನ್ನೋಂತಹ ಒಬ್ಳು ಕವಿಯತ್ರಿ ಇದ್ಲು. ಅವಳಿಗಂತೂ ತೀರಾ 12 ವರ್ಷ ಇದ್ದಾಗಲೇ ಮನೆಯವರೆಲ್ಲ ಸೇರಿ 95 ವರ್ಷದ ಮುದಲಾಚಾರ್ಯ ಅನ್ನೋಂತಹ ಮುದುಕನಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ. ಬಾಲ್ಯ ವಿವಾಹ ಚಾಲ್ತಿಯಲ್ಲಿದ್ದಾಗ ಮದುವೆಯಾದ 1 ವರ್ಷಕ್ಕೆಲ್ಲ ಆತ ಸತ್ತು ವಿಧವೆಯೋ ಆಗ್ಬಿಡ್ತಾಳೆ. ಯಾವ ಸುಖವನ್ನು ಕಾಣೋದೇ ಇಲ್ಲ. 13ನೇ ವಯಸ್ಸಿಗೆ ಇನ್ನೂ ಪ್ರಾಯ, ಆಗ್ಲೇ ಅವಳ ಜೀವನ ಮೂರುಟ್ಟು ಹೋಗಿರತ್ತೆ. ಪಾಪ, 4 ಗೋಡೆ ಮಧ್ಯೆ ಕೂರಿಸ್ಬಿಡ್ತಾರೆ. ಆಗ ಅವಳು ಬೇರೆ ಏನು ತೋಚದೆ ಸಾಹಿತ್ಯ ರಚನೆಗೆ ತೊಡಗ್ತಾಳೆ ಅಂತ ತಿಳಿದು ಬರ್ತಾ ಇದೆ. ಇನ್ನು 18ನೇ ಶತಮಾನದಲ್ಲಿ ಹೆಳವನಕಟ್ಟೆ ಗಿರಿಯಮ್ಮ ಅನ್ನೋ ಕವಿಯತ್ರಿ ಬರ್ತಾಳೆ. ಆರ್ ಕಲ್ಯಾಣಮ್ಮ, ಇವರು ಕೂಡ ಗಾಂಧಿ ತತ್ವದಿಂದ ಪ್ರೇರಿತರಾಗಿ ನಿರ್ಮಲೆ ಅನ್ನುವಂತಹ ಕೃತಿ ಬರೀತಾರೆ. ಇದರಲ್ಲಿ ಆ ಕಾಲದಲ್ಲಿ ತಮಗೆ ಸಿಕ್ಕಿಲ್ಲದ ಶಿಕ್ಷಣ, ಆರ್ಥಿಕ ಸ್ವಾವಲಂಬನೆಯ ಮಹತ್ವದ ಬಗ್ಗೆ ಬರೆದಿದ್ದಾರೆ ಆರ್ ಕಲ್ಯಾಣಮ್. ಇನ್ನು 19ನೇ ಶತಮಾನದಲ್ಲಿ ಹರಪನಹಳ್ಳಿ ಭೀಮವ್ವ ಅನ್ನುವಂತಹ ವ್ಯಕ್ತಿ ಬರ್ತಾರೆ. ಮತ್ತೆ ಕೊಡಗಿನ ಗೌರಮ್ಮ, ಇವರು ಮಿಸೆಸ್ BTG ಕೃಷ್ಣ ಅನ್ನೋ ಹೆಸರಲ್ಲಿ ಕೃತಿ ರಚನೆ ಮಾಡ್ತಾರೆ. ಇವರು ಸಹ ಗಾಂಧಿ ತತ್ವಗಳಿಂದ ಪ್ರೇರಿತರಾಗಿ ಹಲವಾರು ಸಣ್ಣ ಕಥೆಗಳನ್ನ, ಗೌರಮ್ಮನ ಕಥೆಗಳು, ಕಂಬನಿ, ಚಿಗುರು, ಹೀಗೆ ಹಲವಾರು ಕಥೆಗಳನ್ನ ಬರೀತಾರೆ. 20ನೇ ಶತಮಾನದಲ್ಲಿ ಬರೋ ನಂಜನಗೂಡು ತಿರುಮಲಾಂಬ ಅನ್ನೋರು ಕನ್ನಡದ ಮೊಟ್ಟ ಮೊದಲ

ಕಾದಂಬರಿ ಗಾರ್ತಿ. ಇವರ ಸುಶೀಲೆ ಮೊದಲ ಮಹಿಳಾ ಕಾದಂಬರಿ. ಜೊತೆಗೆ ಇವರು ಮುಂದೆ ಪ್ರಕಾಶಕಿ, ಮಹಿಳಾ ಪತ್ರಿಕಾ ಸಂಪಾದಕಿಯೂ ಆಗ್ತಾರೆ. ಇವರಿಗೂ 10ನೇ ವಯಸ್ಸಿಗೆ ಮದುವೆಯಾಗಿ 14ಕ್ಕೆಲ್ಲ ವಿಧವೆಯಾಗ್ಬಿಡ್ತಾರೆ. ಮುಂದೆ ಕಾದಂಬರಿಗಳನ್ನು ಬರೆಯೋಕೆ ಶುರು ಮಾಡ್ತಾರೆ. ಮುಂದೆ ಸತಿ ಹಿತೈಷಿಣಿ ಗ್ರಂಥಮಾಲೆ ಅಂತ ಪ್ರಾರಂಭಿಸಿ ಕರ್ನಾಟಕ ನಂದಿನಿ, ಸನ್ಮಾರ್ಗದರ್ಶಿನಿ ಅನ್ನೋ ಪತ್ರಿಕೆಗಳನ್ನು ಹೊರತರ್ತಾರೆ. ಅಲ್ಲದೆ ಆ ಕಾಲದಲ್ಲೇ ಪತ್ತೇದಾರಿ ಕಾದಂಬರಿ ರಚಿಸಿದ ಹೆಗ್ಗಳಿಕೆನು ಕೂಡ ಇವರಿಗಿದೆ. ಮುಂದೆ 1975-87ರಲ್ಲಿ, ಅಂದರೆ ಸ್ವಾತಂತ್ರ್ಯ ನಂತರ, ಜಯದೇವಿ ತಾಯಿ ಲಿಗಾಡೆ ಪೌರಾಣಿಕ ಕಾವ್ಯ ರಚನೆ ಮಾಡ್ತಾರೆ. ಶಾಂತಾದೇವಿ ಮಾಳವಾಡ ಅನ್ನೋರು ಐತಿಹಾಸಿಕ ಕೃತಿ ರಚನೆ ಮಾಡಿದ್ದನ್ನು ಕಾಣ್ತೀವಿ. ಟಿ ಸುನಂದಮ್ಮ ಪ್ರಸಿದ್ಧ ಹಾಸ್ಯ ಲೇಖಕಿ, ಹಾಸ್ಯ ಸಾಹಿತ್ಯ ಬರೆದವರಲ್ಲಿ ಇವರು ಮೊದಲಿಗರು. ಇವರ ಮೈಲಾರಯ್ಯ ಮತ್ತು ಸ್ವರಸು ದಣ ಮನೋರಮೆ ರೀತಿಯ ಪಾತ್ರ ಸೃಷ್ಟಿಯನ್ನು ಕಾಣ್ತೀವಿ ಅದರಲ್ಲಿ. ರಾಶಿಯವರ ಕೊರವಂಜಿ ಮಾಸಪತ್ರಿಕೆಯಲ್ಲಿ ಸತತವಾಗಿ ಲೇಖನಗಳನ್ನ ಕೊಟ್ಟಿದ್ದಾರೆ ಕೂಡ. ಮುಂದೆಲ್ಲ ಸಾಹಿತ್ಯದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಕಾಣ್ತೀವಿ. ಇಲ್ಲೆಲ್ಲ ವ್ಯವಸ್ಥೆಯ ವಿರುದ್ಧ ದನಿ ಎತ್ತುವ, ಸಿಡಿದೇಳುವ ಧೈರ್ಯವಂತ ಹೆಣ್ಣು ಮಕ್ಕಳ ಪಾತ್ರ ಸೃಷ್ಟಿಯನ್ನ ನಾವು ಕಾಣ್ತೀವಿ. ಕೌಟುಂಬಿಕ ಚೌಕಟ್ಟಿನಲ್ಲೇ ಬರೆದರೂ ಮನೋಗ್ನವಾದ ಕಾದಂಬರಿಗಳನ್ನು ಕಾದಂಬರಿಗಾರ್ತಿಯರು ಕೊಟ್ಟಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ತ್ರಿವೇಣಿ. ಕಾದಂಬರಿ ಕ್ಷೇತ್ರದಲ್ಲಿ ಇವರ ಹೆಸರನ್ನ ಕೇಳದವರೇ ಇಲ್ಲ. ಇದು ಇವರ ಕಾವ್ಯನಾಮ, ಮೂಲ ಹೆಸರು ಅನಸೂಯ ಶಂಕರ್ ಅಂತ. ಮನಃಶಾಸ್ತ್ರದಲ್ಲಿ ಪದವೀಧರೆಯಾಗಿದ್ರು, ಈ ಹಿನ್ನೆಲೆಯಲ್ಲೇ ಬಹಳ ಆಕರ್ಷಕವಾದ ಕಾದಂಬರಿಗಳನ್ನ ರಚನೆ ಮಾಡಿದ್ದಾರೆ ಕೂಡ. ಇವರ ಶರಪಂಜರ, ಬೆಳ್ಳಿ ಮೋಡ ಚಲನಚಿತ್ರವಾಗಿ ರೂಪುಗೊಂಡಿದೆ. ಬೆಕ್ಕಿನ ಕಣ್ಣು, ಕೀಲುಗೊಂಬೆ, ಸಮಸ್ಯೆ ಮಗು, ಮುಕ್ತಿ, ಹೃದಯಗೀತೆ, ಅವಳ ಮನೆ, ಕಂಕಣ, ಮುಚ್ಚಿದು ಬಾಗಿಲು, ವಸಂತಗಾನ, ಅಪಸ್ವರ, ಹಣ್ಣೆಲೆ ಚಿಗುರಿದಾಗ, ಓಹ್, ಒಂದಕ್ಕಿಂತ ಒಂದು ಮನೋಜ್ಞ ಕಾದಂಬರಿಗಳನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಕೂಡ. ಇನ್ನು ಎಂ ಕೆ ಇಂದಿರಾ, ಇವರೂ ಕೂಡ ಕನ್ನಡದ ಹೆಸರಾಂತ ಕಾದಂಬರಿಗಾರ. 1917ರಲ್ಲಿ ಮಲೆನಾಡಿನ ತೀರ್ಥಹಳ್ಳಿಯ ಸಂಪ್ರದಾಯಸ್ಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು ಇವರು. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಸ್ಥಿತಿ, ವಿಧವಾ ವಿವಾಹ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ಇವೇ ಎಲ್ಲ ಇವರ ಕಾದಂಬರಿಯ ಕಥಾವಸ್ತುಗಳು. ಓದಿರೋದು ಕೇವಲ 2ನೇ ತರಗತಿ, ಆದರೂ ಬರೆದಿರೋದು ಒಟ್ಟು 45 ಕಾದಂಬರಿಗಳು. ಒಂದಕ್ಕಿಂತ ಒಂದು ಮನೋಜ್ಞವಾಗಿವೆ. 150 ವರ್ಷಗಳ ಹಿಂದೆ ಮಲೆನಾಡಿನ ಸ್ಥಿತಿಗತಿ ಹೇಗಿತ್ತು, ಅಲ್ಲಿಯ ಜೀವನ ಶೈಲಿ ಎಲ್ಲವನ್ನ ಕಣ್ಣಿಗೆ ಕಟ್ಟು ಹಾಗೆ ಚಿತ್ರಿಸಿದ್ದಾರೆ. ಫಣಿಯಮ್ಮ ಕಾದಂಬರಿಯಂತೂ ಜೀವನದಲ್ಲಿ ಯಾವ ಸುಖವನ್ನೂ ಕಾಣದೆ ಬಾಲ್ಯ ವಿಧವೇ ಆಗಿದ್ದಂತಹಳ ಕತೆ. 9 ವರ್ಷಕ್ಕೆ ಮದುವೆ ಆದ ಒಂದೆರಡು ತಿಂಗಳಲ್ಲೇ ವಿಧವೆಯೂ ಕೂಡ ಆಗ್ತಾಳೆ. ಜೀವಮಾನ ಪೂರ್ತಿ ಬೇರೆಯವರ ಸೇವೆ ಮಾಡ್ತಾ ಅವರ ಕಷ್ಟಕ್ಕೆ ನೆರವಾಗ್ತಾ ಕಾಲ ಕಳೀತಾಳೆ. ಇದು ಚಲನಚಿತ್ರವಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಇನ್ನು ಗೆಜ್ಜೆ ಪೂಜೆ, ಇದರಲ್ಲಿ ತಾನು ಮದುವೆಯಾಗಬೇಕೆಂದು ಆಸೆ ಪಡುವಂತಹ ವೇಶಿಯೊಬ್ಬಳ ಮಗಳು ಆ ದಾರಿಯಲ್ಲಿ ಹೊರಟಾಗ ಎದುರಿಸಿದ ಸಮಸ್ಯೆಗಳ ಚಿತ್ರಣ ಬಹಳ ಮನ ಮುಟ್ಟುವ ರೀತಿ ಇದೆ. ಇನ್ನು ಅನುಪಮ ನಿರಂಜನ, ಈಕೆಯು ಕೂಡ ಪ್ರತಿಭಾವಂತ ಬರಹಗಾರ್ತಿ. ಇದು ಇವರ ಕಾವ್ಯನಾಮ, ಮೂಲ ಹೆಸರು ವೆಂಕಟಲಕ್ಷ್ಮಿ ಅಂತ. ವೃತ್ತಿಯಲ್ಲಿ ಡಾಕ್ಟರ್, ಪ್ರವೃತ್ತಿಯಲ್ಲಿ ಬರಹಗಾರ್ತಿ. ಅನಂತಗೀತೆ, ಸಂಕೋಲೆಯೊಳಗಿಂದ, ಹಿಮದ ಹೂ, ಆಕಾಶಗಂಗೆ, ಹೃದಯವಲ್ಲಭ, ಋಣ, ಮಾಧವಿ, ಶ್ವೇತಾಂಬರಿ, ಹೀಗೆ ಹಲವಾರು ಮನೋಜ್ಞ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಸ್ವತಃ ಡಾಕ್ಟರ್ ಆಗಿದ್ದು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಶಿಶು ಸಾಹಿತ್ಯ, ದಿನಕ್ಕೊಂದು ಕತೆ ಅನ್ನುವಲ್ಲಿ ಶಿಶು ಸಾಹಿತ್ಯ, ತಾಯಂದ್ರಿಗಾಗಿ, ತಾಯಿ ಮಗು, ದಾಂಪತ್ಯ ದೀಪಿಕೆ, ಕೇಳು ಕಿಶೋರಿ, ಸ್ತ್ರೀ ಸ್ವಾಸ್ಥ್ಯ ಸಂಹಿತೆ, ವಧುವಿಗೆ ಕಿವಿ ಮಾತು, ಹೀಗೆ ಹಲವಾರು ವೈದ್ಯಕೀಯ ಮಾಹಿತಿಗಳನ್ನು ಕುರಿತ ಕೃತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ವಾಣಿ ಅವರ ಶುಭ ಮಂಗಳ, ಎರಡು ಕನಸು ಕೂಡ ಸಿನಿಮಾ ಆಗಿದೆ. ಆರ್ಯಂಬ ಪಟ್ಟಾಭಿ ಅಂತ ಬರ್ತಾರೆ. ಇವರ ಕಪ್ಪು ಬಿಳುಪು, ಎರಡು ಮುಖ, ಸಾವಿತ್ರಿಯ ನೆರಳು, ಮರಳಿ ಗುಡಿಗೆ ಇತ್ಯಾದಿ ಕಾದಂಬರಿಗಳು ತುಂಬಾನೇ ಚೆನ್ನಾಗಿ ಜನಪ್ರಿಯವಾಗಿದೆ. ಮಂಗಳಾ ಸತ್ಯನ್, ಹಾಸನ ಜಿಲ್ಲೆ ಹೊಳೆ ನರಸೀಪುರದವರು, 45 ಕಾದಂಬರಿಗಳನ್ನ, 150ಕ್ಕೂ ಹೆಚ್ಚು ಸಣ್ಣ ಕಥೆಗಳನ್ನ ಬರೆದಿದ್ದಾರೆ. ಭಾಗ್ಯ ಜ್ಯೋತಿ, ಮುಗ್ಧ ಮಾನವ, ಬಿಸಿಲು ಬೆಳದಿಂಗಳು ಇವೆಲ್ಲ ಚಲನಚಿತ್ರ ಆಗಿದೆ. ಇನ್ನು ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಅನ್ನೋರು ಕೂಡ ಅಪ್ರತಿಮ ಬರಹಗಾರ್ತಿಯಾಗಿದ್ರು. ಪ್ರೇಮ ಭಟ್ ಅಂತ ಇದ್ದಾರೆ, ಅವರು ಬೆಂಗಳೂರಲ್ಲಿ ಇದ್ಕೊಂಡೇ ನಗರದ ಮಹಿಳೆಯರ ಸಂಕಷ್ಟಗಳನ್ನು ಕುರಿತ ಕೃತಿ ರಚನೆ ಮಾಡಿದ್ದಾರೆ. ಎನ್ ಗಾಯತ್ರಿ MA PhD ಮಾಡಿ ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸದಲ್ಲಿ ಇದ್ಕೊಂಡು ಅಚಲ ಅನ್ನೋ ಮಾಸಪತ್ರಿಕೆಯನ್ನು ಹೊರಡಿಸಿರ್ತಾರೆ. ಇನ್ನು ವಿಜಯಾದಬ್ಬೆ ಅಂತ ಕಾದಂಬರಿಗಾರ್ತಿ ಬರ್ತಾರೆ. ಅವರು ಶ್ಯಾಮಲಾದೇವಿಯವರ ಜಾನಪದ ಕೃತಿಗಳನ್ನೆಲ್ಲ ಸೇರಿಸಿ ಶ್ಯಾಮಲಾ ಸಂಚಯ ಅನ್ನುವಂತಹ ಸಂಕಲನ ಕೃತಿಯನ್ನು ಹೊರತಂದಿದ್ದಾರೆ. ಗೀತಾ ನಾಗಭೂಷಣ್, ಈಕೆ

0: ಬಹುಮುಖ ಪ್ರತಿಭೆ ಹೊಂದಿದಾಕೆ. ನಾಡೋಜ ಪ್ರಶಸ್ತಿ ಪಡೆದ ಮೊದಲ ಮಹಿಳಾ ಸಾಹಿತಿಯಾಗಿದ್ರು. ಸಂಕಷ್ಟಗಳ ನಡುವೆನೂ ಎಂಎ ಬಿಎಡ್ ಮಾಡಿ ಮಹಿಳಾ ಕಾಲೇಜಿನಲ್ಲಿ ಪ್ರಾಂಶುಪಾಲಕಿಯಾಗಿ ಸೇವೆ ಸಲ್ಲಿಸಿದ್ರು. ವರದಕ್ಷಿಣೆ ಪಿಡುಗು, ಮಹಿಳಾ ದೌರ್ಜನ್ಯ, ಶೂದ್ರ ದಲಿತ ಮಹಿಳೆಯರ ಬದುಕಿನ ಕಷ್ಟಗಳು, ಹಸಿವು, ಕುಡಿತ, ಕಾಮ, ಹಿಂಸೆ, ಶೋಷಣೆ, ಇವೇ ಇವರ ಕಥೆಯ ವಸ್ತುಗಳು. ಮತ್ತೆ ಗುಳೆ ಇವರ ಬದುಕಿನ ಕೊನೆ ಕಾದಂಬರಿ. ಅಲ್ಲದೆ ಮನಹಾಮನೆ, ಚಂದನದ ಚಿಗುರು, ಆಘಾತ, ಹಸಿ ಮಾಂಸ ಮತ್ತು ಹದ್ದುಗಳು, ಇದು ಹೆಣ್ಣಿನ ಕೂಗು ಎಂಬ ಚಲನಚಿತ್ರ ಆಗಿದೆ ಕೂಡ. ಇಲ್ಲೆಲ್ಲ ಕಲಾತ್ಮಕತೆಯಿಂದ ಕೂಡಿದ ಬಂಡಾಯ ಸಾಹಿತ್ಯವನ್ನ ನಾವು ಕಾಣ್ತೀವಿ. ಶಿಕ್ಷಣ ಮತ್ತು ಉದ್ಯೋಗ ಎರಡೂ ದೊರೆತ ಲೇಖಕಿಯರು, ಸಮರ್ಥವಾಗಿ ಕೃತಿ ರಚನೆಯನ್ನ ಮಾಡಿದವರು ಇನ್ನೂ ಹಲವಾರು ಜನ ಇದ್ದಾರೆ. ಅದರಲ್ಲಿ ಕೆಲವರ ಹೆಸರನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ರೇಖಾ ಕಾಕಂಟಕಿ, ಲತಾ ರಾಜಶೇಖರ್, ತಾರಿಣಿ ಶುಭದಾಯಿನಿ, ಎಸ್ ಮಾಲತಿ, ಕವಿತಾ ರೈ, ಪ್ರತಿಭಾನಂದ ಕುಮಾರ್, ಹೇಮಾ ಪಟ್ಟಣ ಶೆಟ್ಟಿ, ಆರ್ ಸುನಂದಮ್ಮ, ಇವರೆಲ್ಲ ಸ್ತ್ರೀವಾದಿ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಕತೆ, ಕಾವ್ಯ, ಕಾದಂಬರಿ ಪ್ರಕಾರಗಳಲ್ಲಿ ಕಲಾತ್ಮಕವಾಗಿ ಕೃತಿ ರಚನೆ ಮಾಡಿದ್ದಾರೆ. ಇನ್ನು ವಿಮರ್ಶಾ ಕ್ಷೇತ್ರದಲ್ಲಿಯೂ ಸೈ ಎನಿಸಿಕೊಂಡವರು ನೇಮಿಚಂದ್ರ, ವಿದ್ಯಾ ದಬ್ಬೆ, ಪ್ರೀತಿ ಶುಭಚಂದ್ರ, ಚಂದ್ರಮತಿ ಸೋಂದ, ಕಮಲಾ ಹಂಪನ ಮುಂತಾದವರಿದ್ದಾರೆ. ಅಲ್ಲದೆ ಹೆಚ್ ಎಸ್ ಪಾರ್ವತಿ, ಗಂಗಾ ಪಾದೆಕಲ್, ಕಮಲಾ ಹೆಮ್ಮಿಗೆ, ಭಾನು ಮುಷ್ತಾಕ್ ಈ ಸತಿ ದಸರಾ ಉದ್ಘಾಟನೆ ಮಾಡಿದವರು. ಮತ್ತೆ ಗಿರಿಜಾ ಶಾಸ್ತ್ರಿ, ಜಯಲಕ್ಷ್ಮಿ ಪಾಟೀಲ್, ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್, ನಿರುಪಮಾ, ವಸುಮತಿ ಉಡುಪ, ಎಂ ಎಸ್ ವೇದ, ಹೆಚ್ ಜಿ ರಾಧಾದೇವಿ, ಎಸ್ ಅರುಂಧತಿ, ಮಂಗಳಾ ಸತ್ಯನ್, ಚೀನಾ ಮಂಗಳ, ಅಬ್ಬಾಯ್ ಹೇಳ್ತಾ ಹೋದ್ರೆ ಒಂದ್ ದೊಡ್ಡ ಪಟ್ಟಿನೇ ಇದೆ ರೀ. ಸಾರಿ, ಯಾರ್ದಾರು ಹೆಸರುಗಳು ಬಿಟ್ಟು ಹೋಗಿರ್ಲೋಬಹುದು, ದಯವಿಟ್ಟು ತಪ್ಪು ತಿಳಿಬೇಡಿ. ಸಾಧ್ಯವಾದಷ್ಟು ಕಲೆ ಹಾಕಿ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನು ಮನೋಜ್ಞ ಕಾದಂಬರಿಗಳನ್ನು ಬರೆದ ಸಮರ್ಥ ಲೇಖಕಿಯರು ಇವರೆಲ್ಲರೂ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇಷ್ಟೇ ಅಲ್ಲದೆ ಆತ್ಮಕಥೆಗಳು, ಅನುವಾದಿತ ಕಥೆಗಳು, ಅನುವಾದಿತ ಕೃತಿಗಳು ಕೂಡ ಬಹಳಷ್ಟು ನಮ್ಮ ಸಾಹಿತ್ಯದಲ್ಲಿ ಇದೆ. ಮಹಿಳೆಯರು ತಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಸಾಬೀತುಪಡಿಸಿ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಇನ್ನು ಈ ಮಹಿಳೆಯರ ಬರಹಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡಿದ್ದು ಅವರಲ್ಲಿ ಬರೆಯುವ ಆಸಕ್ತಿಯನ್ನು ಹೆಚ್ಚಿಸಿದೆ, ಆತ್ಮವಿಶ್ವಾಸವನ್ನು ಇನ್ನೂ ಹೆಚ್ಚುಗೊಳಿಸಿದೆ ಅಂತ ಹೇಳ್ಬೋದು. ಅಖಿಲ ಕರ್ನಾಟಕ ಲೇಖಕರ ಸಮ್ಮೇಳನಗಳು ಮಹಿಳೆಗೆ, ಅವಳ ಧ್ವನಿಗೆ ಪ್ರತ್ಯೇಕ ವೇದಿಕೆ ದೊರಕಿಸಿಕೊಟ್ಟಿದೆ. ಅವಳು ಸಾಹಿತ್ಯಿಕವಾಗಿ ಇನ್ನೂ ಬೆಳೀಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಹೀಗೆ ಮಹಿಳಾ ಸಾಹಿತ್ಯ ಚರಿತ್ರೆ ಈಗ 50 ವರ್ಷದಲ್ಲಿ ಸಾಕಷ್ಟು ಬೆಳೆದು ಸಮೃದ್ಧವಾಗಿದೆ. ಇದನ್ನ ಉಳಿಸಿ ಬೆಳೆಸುವ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಮಾತಾಡ್ತಾ ಆಡ್ತಾ ಸಮಯ ಕಳೆದದ್ದೇ ತಿಳಿಲಿಲ್ಲ. ಮತ್ತೆ ಸಿಗೋಣ. ಜೈ ಕರ್ನಾಟಕ ಮಾತೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.
1: ಇದುವರೆಗೂ ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ ಕುರಿತು ಭಾಷಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗಾಯತ್ರಿ ಚಂದ್ರಶೇಖರ್. ಈಗ ಕೇಳೋಣ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಅವರುಗಳ ರಚನೆಯ ಭಾವಗೀತೆಗಳು. ಹಾಡಿದ್ದಾರೆ ಅರ್ಚನಾ ಉಡುಪಾ.

ಇದುವರೆಗೂ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಅವರುಗಳ ರಚನೆಯ ಭಾವಗೀತೆಗಳನ್ನ ಕೇಳಿದಿರಿ. ಹಾಡಿದವರು ಅರ್ಚನಾ ಉಡುಪ. ಇದು ಇಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 4:30. ವೃತ್ತಿ ಮಾರ್ಗದರ್ಶನ. ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾಕ್ಟರ್ ಎಂಎನ್ ನಾಗೇಂದ್ರ ಪ್ರಸಾದ್ ಮತ್ತು ಸಹಾಯಕ ಪ್ರಾಧ್ಯಾಪಕರು ಆದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗೆ ಸಂವಾದದ ಮೊದಲ ಭಾಗ. ಪ್ರಸ್ತುತಿ ಅರ್ಚನಾ ಆರ್ಯ.
1: ಕೇಳುಗರೆ ನಮಸ್ಕಾರ. ಮತ್ತೊಂದು ಕರಿಯರ್ ಗೈಡೆನ್ಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಶೇಷ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೆರಿಯರ್ ಅಂದ ಕೂಡ್ಲೇನೆ ಬೇರೆ ಬೇರೆ ದೊಡ್ಡ ದೊಡ್ಡ ಕೆಲಸಗಳು, ದೊಡ್ಡ ದೊಡ್ಡ ಉದ್ಯೋಗಗಳು, ದೊಡ್ಡ ದೊಡ್ಡ ಕೋರ್ಸ್ಗಳ ಬಗ್ಗೆ ನಮ್ಮ ಗಮನ ಹೋಗುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ, ಅದಕ್ಕೆ ಸಮನಾದಂತಹ ಕೋರ್ಸ್ಗಳು ಕೂಡ ಇದೆ. ಆ ಕೋರ್ಸ್ಗಳನ್ನ ಓದಿದ್ರೂ ನಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಅನ್ನೋಂಥದ್ದನ್ನ ನಾವು ಮರೆತು ಬಿಡ್ತೀವಿ. ಹಾಗಾಗಿ ಮತ್ತೊಮ್ಮೆ ನೆನಪು ಮಾಡಬೇಕು ಅನ್ನೋಂತಹ ಉದ್ದೇಶದಿಂದ ಇವತ್ತು ಆ ವಿಚಾರದ ಮೇಲೆ ಮಾತಾಡೋದಕ್ಕೆ ಅಂತ ಹೇಳಿ ಇಬ್ರು ಪರಿಣಿತರು ನಮ್ಮ ಜೊತೆಗಿದ್ದಾರೆ. ಇವತ್ತು ಅವರು ಮಾತಾಡ್ತಾ ಇರುವಂತಹ ವಿಷಯ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ ಅಂದ್ರೆ ಭವಿಷ್ಯ. ಬಹುಶಃ ನಮ್ಮ ಮನೆಯ ಉಪ್ಪಿನಿಂದ ಹಿಡಿದು ಸಮುದ್ರದ ಉಪ್ಪಿನವರೆಗೆ ಸಾಗತ್ತೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಹೀಗಾಗಿ ಈ ವಿಚಾರದ ಕುರಿತು ಮಾತಾಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆಗೆ ಇವತ್ತಿದ್ದಾರೆ ಮೈಸೂರಿನ JSS ವಿಜ್ಞಾನ ಮತ್ತು ತಾಂತ್ರಿಕ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಮತ್ತು ಡೀನ್ ಆದ ಡಾಕ್ಟರ್ ಎಂಎನ್ ನಾಗೇಂದ್ರ ಪ್ರಸಾದ್ ಅವರು. ಹಾಗೇನೆ ಅವರ ಜೊತೆಗೆ ಅದೇ ಮೈಸೂರಿನ JSS ವಿಜ್ಞಾನ ಮತ್ತು ತಾಂತ್ರಿಕ ವಿಶ್ವವಿದ್ಯಾನಿಲಯದ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಸ್ ಲಕ್ಷ್ಮಿ ಅವರು. ಅವರಿಬ್ಬರಿಗೂ ಕಾರ್ಯಕ್ರಮಕ್ಕೆ ಅತ್ಯಂತ ಸ್ವಾಗತವನ್ನ ಕೋರೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ.
2: ನಮಸ್ತೆ ಮೇಡಮ್.
3: ನಮಸ್ತೆ ಮೇಡಮ್.
1: ಕಾರ್ಯಕ್ರಮಕ್ಕೆ ನಿಮ್ಮಿಬ್ಬರಿಗೂ ಅತ್ಯಂತ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್.
1: ಮೊದಲನೇದಾಗಿ ಹೆಸರು ಕೇಳೋದಕ್ಕೇನೆ ಕುತೂಹಲ ಇದೆ, ಬಯೋಟೆಕ್ನಾಲಜಿ, ಜೈವಿಕ ತಂತ್ರಜ್ಞಾನ ಅಂದ್ರೆ ಸರಳವಾಗಿ ಹೇಗೆ ಇದನ್ನ ವಿವರಿಸ್ತೀರಿ?
3: ಬಯೋಟೆಕ್ನಾಲಜಿ ಮೊದಲು BSc ಅಲ್ಲಿ ಇತ್ತು, ಬಟ್ ಬಯೋಟೆಕ್ನಾಲಜಿ ಇವಾಗ ಇಂಜಿನಿಯರಿಂಗ್ ಕೋರ್ಸ್ ಅಲ್ಲೂ ಬಯೋಟೆಕ್ನಾಲಜಿ 2002 ಪ್ರಾರಂಭ ಆಗಿದೆ ಕೋರ್ಸ್. BSc ಆಮೇಲೆ ಬಯೋಟೆಕ್ನಾಲಜಿ.

0: ಈಗ ಬಯೋಟೆಕ್ನಾಲಜಿ ಓದಬೇಕು ಅಂತ ಹೇಳಿದ್ರೆ ಬೇಸಿಕ್ ಮೂಲದಲ್ಲಿ ಏನನ್ನ ಓದ್ಕೊಂಡು ಬರಬೇಕು ಸರ್?
1: ಮೇಡಮ್, ಅವರು ಬೇಸಿಕ್ ಪಿ ಯು ಸಿ 10ನೇ ತರಗತಿ ಮತ್ತು 12ನೇ ತರಗತಿಯಲ್ಲಿ ಬಯಾಲಜಿ ಓದಿದ್ರೆ ತುಂಬಾ ಒಳ್ಳೇದು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಕೆಲವು ಉದಾಹರಣೆಗಳಿವೆ. ಬಯಾಲಜಿ ಓದದೇ ಮಕ್ಕಳು PCMC ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಓದಿರೋ ಮಕ್ಕಳು ತುಂಬಾ ಒಳ್ಳೆ ಕರಿಯರ್ ಗಳನ್ನ ಮಾಡ್ಕೊಂಡಿದ್ದಾರೆ ಬಿ ಬಯೋಟೆಕ್ನಾಲಜಿ ಮಾಡಿ. ಬಟ್ ಬಿ ಬಯೋಟೆಕ್ನಾಲಜಿಗೆ ಬಯಾಲಜಿ ಇರೋದು ತುಂಬಾ ಉತ್ತಮ.
0: ಈಗ ಒಬ್ಬ ವಿದ್ಯಾರ್ಥಿ 10ನೇ ಕ್ಲಾಸ್ ಅನ್ನು ಮುಗಿಸಿ ಪಿ ಯು ಸಿಗೆ ಬರೋ ಅಷ್ಟರಲ್ಲಿ ಮನೆಯಲ್ಲಿ ಒಂದಷ್ಟು ಒತ್ತಡ ಹಾಕ್ತಾ ಇರ್ತಾರೆ, ನೀನು ಇಂಥದೇ ಕೋರ್ಸ್ ಮಾಡಬೇಕು, ಯಾಕಂದ್ರೆ ಇಂಥದೇ ಉದ್ಯೋಗಕ್ಕೆ ಹೋಗಬೇಕು ಅಂತ. ಅಂತಹ ಪೋಷಕರಿಗೆ ಬಯೋಟೆಕ್ನಾಲಜಿಯ ಬಗ್ಗೆ ಒಂದು ಆಕರ್ಷಣೆ ಹುಟ್ಟಬೇಕು ಅಂದ್ರೆ ಯಾವ ಒಂದು ವಿಚಾರದ ಮೇಲೆ ಅವರು ಗಮನ ಹರಿಸಬಹುದು?
1: ಇದು ಒಳ್ಳೆ ಪ್ರಶ್ನೆ ಮೇಡಮ್. ನಮ್ಮ ಬಯೋಟೆಕ್ನಾಲಜಿ ಬಿ ಆಗ್ಲಿ BSc ಆಗ್ಲಿ MSc ಆಗ್ಲಿ ಏನು ಉಪಯೋಗ ಅಂದ್ರೆ, ಈಗ ಸಾಮಾನ್ಯ ಏನಾಗುತ್ತೆ, ಎಲ್ಲರ ತಲೆಯಲ್ಲೂ ಏನಿರೋದು ಅಂದ್ರೆ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು. ಅದರಲ್ಲೂ ಇಂಜಿನಿಯರ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಒಂದೇ. ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಹಲವಾರು ಸಬ್ಜೆಕ್ಟ್ಗಳಿದೆ ಅನ್ನೋದಕ್ಕೆ ಬಯೋಟೆಕ್ನಾಲಜಿ ಒಳ್ಳೆ ಉದಾಹರಣೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಮನೆಗಳಲ್ಲೇ ಯಾರು ಹಿರಿಯರಿದ್ದರೆ ಸುಮಾರು ಜನ ಇನ್ಸುಲಿನ್ ತಗೋತಾ ಇರ್ತಾರೆ. ಒಂದ್ ಟೈಮಲ್ಲಿ ಏನಾಗ್ತಿತ್ತು ಅಂದ್ರೆ ಯಾರು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಇನ್ಸುಲಿನ್ ಡೋಸ್ ಕೊಡಬೇಕಾದ್ರೆ ಕೆಲವು ಪ್ರಾಣಿಗಳಿಂದ ತೆಗೆದುಕೊಡಬೇಕಾಯಿತು. ಇದು ಉತ್ತಮ ಉದಾಹರಣೆ ಬಯೋಟೆಕ್ನಾಲಜಿ ಬಂದ ಮೇಲಿಂದ 1981ರಿಂದ. ಹೇಗಾಯ್ತು ಅಂದ್ರೆ, ಈಗ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಸೂಕ್ಷ್ಮ ಜೀವಿಗಳಂತ ಏನ್ ಕರಿತೀವಿ, ನಮ್ಮ ಜೀನ್ಸ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಜೀನ್ಸ್ ಏನಿರುತ್ತೆ ಅದೇ ಜೀನ್ ನ ತೆಗೆದು ಮೈಕ್ರೋ ಆರ್ಗಾನಿಸಮ್ ಅಲ್ಲಿ ಹಾಕಿ ಮೈಕ್ರೋ ಆರ್ಗಾನಿಸಮ್ ಇಂದನೇ ಮ್ಯಾಕ್ಸಿಮಮ್ ನಮ್ಗೆ ಇನ್ಸುಲಿನ್ ಹ್ಯೂಮನ್ ಹಾರ್ಮೋನ್ಸ್ ಗಳು ಏನ್ ಬರ್ತಾ ಇದೆ ಎಲ್ಲ ಬರ್ತಾ ಇರೋದು ಬಯೋಟೆಕ್ನಾಲಜಿ ಇಂದನೇ. ಸೊ ಇದು ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತಾವು ಕೋವಿಡ್ ಬಗ್ಗೆ ಕೇಳಿರ್ಬೋದು, ಕೋವಿಡ್ ಕಂಡಿಡಿಯಕ್ಕಾಗ್ಲಿ ಕೋವಿಡ್ಗೆ ಲಸಿಕೆ ಬರೋದಾಗ್ಲಿ ಇದೆಲ್ಲದಕ್ಕೂ ಕಾರಣ ನಮ್ಮ ನಾಲೆಡ್ಜ್ ಬಯೋಟೆಕ್ನಾಲಜಿಯಲ್ಲಿ ಏನಿದೆ ಅದೇ ನಾಲೆಡ್ಜ್. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಬಯೋಟೆಕ್ನಾಲಜಿ ಫುಟ್ ಪ್ರಿಂಟ್ ಹೆಂಗಿದೆ ಅಂದ್ರೆ, ಇದು ಬರೀ ಮೆಡಿಕಲ್ ಇಷ್ಟಕ್ಕೆ ಸೀಮಿತವಾಗಿರಲ್ಲ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ನಮ್ಮ ಆಹಾರಗಳಲ್ಲಿ ಪೌಷ್ಟಿಕಾಂಶನೂ ಕಡಿಮೆ ಆಗ್ತಾ ಇದೆ, ಆಮೇಲಿಂದ ಭೂಮಿ ಕಡಿಮೆ ಆಗ್ತಾ ಇದೆ, ಎಲ್ಲ ಕಡೆ ಲೇಔಟ್ಗಳಾಗ್ತಾ ಇದೆ. ಹಂಗಿರೋದ್ರಿಂದ ಬರೋ ದಿನಗಳಲ್ಲಿ ನಮ್ಗೆ ಇಳುವರಿನೂ ಹೆಚ್ಚಾಗಬೇಕು. ಸೊ ಬಯೋಟೆಕ್ನಾಲಜಿ ಈಲ್ಡ್ ಇಂಪ್ರೂವ್ಮೆಂಟ್ಗೂ ಬರುತ್ತೆ, ಪೆಸ್ಟಿಸೈಡ್ ರೆಸಿಸ್ಟೆನ್ಸ್ಗೂ ಬರುತ್ತೆ, ಬಯೋಫರ್ಟಿಲೈಸರ್ಸ್ಗೂ ಬರುತ್ತೆ, ಆಹಾರ ಸಂಸ್ಕರಣೆಗೂ ಬರುತ್ತೆ, ಪ್ರಾಣಿಗಳ ಸಂರಕ್ಷಣೆಗೂ ಬರುತ್ತೆ, ಅವು ಡಿಸೀಸ್ ಕಂಟ್ರೋಲ್ ಮಾಡೋಕ್ಕೂ ಬರುತ್ತೆ, ಮನುಷ್ಯ ಡಿಸೀಸ್ಗೂ ಬರುತ್ತೆ. ಸೊ ಇದು ಒಂದು ಏರಿಯಾ ಟಚ್ ಮಾಡಲ್ಲ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಬಯೋಟೆಕ್ನಾಲಜಿ ನಾವು ಮುಂಚೆಯಿಂದನೂ ನಾವು ಬಯೋಟೆಕ್ನಾಲಜಿ ಅಂತ ಕರೀದೇ ಇರಬಹುದು, ಈಗ ಸಿಸ್ಟಮ್ಯಾಟಿಕ್ ಆಗಿ ನಾವು ಬಯೋಟೆಕ್ನಾಲಜಿ ಅಂತ ಕರಿತಾ ಇದೀವಿ. ಬಟ್ ಈ ಬಯೋಟೆಕ್ನಾಲಜಿ ಸಂಬಂಧಪಟ್ಟ ನಾಲೆಜ್ ಏನಿದೆ ತುಂಬಾ ಹಲವಾರು ವರ್ಷಗಳಿಂದ ಯೂಸ್ ಆಗ್ತಾನೆ ಇದೆ, ಈಗ ಇನ್ನು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಆಗ್ತಾ ಇದೆ. ಸೊ ಇದು ಬಯೋಟೆಕ್ನಾಲಜಿ ಇಂಪಾರ್ಟೆನ್ಸ್.
0: ನೀವು ಹೇಳಿದ್ರಿ, ಒಂದು ಉಳೋದ್ರಿಂದ ಹಿಡಿದು ಅದಕ್ಕೆ ರೋಗ ನಿರೋಧಕ ಶಕ್ತಿ ಕೊಡುವಂತಹ ಪೆಸ್ಟಿಸೈಡ್ಸ್ ವರ್ಗೂ ಎಲ್ಲವೂ ಜೈವಿಕ ತಂತ್ರಜ್ಞಾನ ಅಂತ. ಆದ್ರೆ ಅವೆಲ್ಲವನ್ನ ಓದೋದಕ್ಕೆ ಬೇರೆ ಬೇರೆ ಕೋರ್ಸ್ ಗಳಿದೆಯಾ, ಅಥವಾ ಇದನ್ನ BSc ಬಯೋಟೆಕ್ ಮಾಡಿದ್ರೆ ಅದರಲ್ಲಿ ಇವೆಲ್ಲ ಪಾಠಗಳನ್ನು ಹೇಳ್ಕೊಡ್ತೀರಾ?
1: ಮೇಡಮ್, ಫಸ್ಟ್ ಒಂದ್ ಮಾತು ಹೇಳಿದ್ರು ಮೇಡಮ್, BSc ಬಯೋಟೆಕ್ನಾಲಜಿ ಬಿ ಬಯೋಟೆಕ್ನಾಲಜಿಗೆ ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡಬಹುದು. ಈಗ ಸಾಮಾನ್ಯ BSc ಬಯೋಟೆಕ್ನಾಲಜಿ ಮಾಡಿರೋರ್ದು ಓರಿಯೆಂಟೇಶನ್ ಯಾವ ತರ ಇರುತ್ತೆ ಅಂದ್ರೆ, ಅವರು ಇಲ್ಲ ಟೀಚಿಂಗ್ ಹೋಗ್ಬೇಕು ಇಲ್ಲ ರಿಸರ್ಚ್ ಹೋಗ್ಬೇಕು ಆ ತರ ಇರುತ್ತೆ. ಈಗ ಒಬ್ಬ ವಿದ್ಯಾರ್ಥಿ, ನಾನು ಹೇಳ್ದಂಗೆ ಈಗ ಲಸಿಕೆ ಕಂಡುಹಿಡಿಯಕ್ಕೋ ಇಲ್ಲ ಅಂದ್ರೆ ಅದ್ರ ಪ್ರೊಡಕ್ಷನ್ ಇದಕ್ಕೋ ಯಾವ್ದೋ ಇಂಡಸ್ಟ್ರಿಗೆ ಸೇರ್ತೀವಿ ಅಂದ್ರೆ, ಅಲ್ಲಿ ಬರೀ ಲೈಫ್ ಸೈನ್ಸ್ ಮಾತ್ರ ಇರಲ್ಲ, ಅವನಿಗೆ ಫರ್ಮೆಂಟರ್ ಬಗ್ಗೆನೂ ಗೊತ್ತಿರಬೇಕು, ಸರ್ಕ್ಯೂಟ್ ಬಗ್ಗೆನೂ ಗೊತ್ತಿರಬೇಕು. ಈ ನಮ್ಮ ಬಿ ಬಂದಾಗ ಏನಾಗುತ್ತೆ ಅಂದ್ರೆ, ಬರೀ BSc ಮಕ್ಕಳಲ್ಲಿ ತಿಳ್ಕೊಂಡಂಗೆ ಬರೀ ಲೈಫ್ ಸೈನ್ಸ್ ತಿಳ್ಕೊಳ್ಳಲ್ಲ, ಇಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಸ್ಟೂಡೆಂಟ್ದು, ಎಲ್ಲಾನು ಒಂದೇ ಇದರಲ್ಲಿ ಕಲ್ತಂಗ ಆಗುತ್ತೆ. ಸೊ ನಾನು ಇನ್ ಜನರಲ್ ಏನ್ ಹೇಳ್ಬೋದು ಅಂದ್ರೆ, ಬಿ ಬಯೋಟೆಕ್ನಾಲಜಿ ಮಕ್ಕಳು ಇಂಡಸ್ಟ್ರಿ ಸಂಬಂಧಪಟ್ಟಂಗೆ ಇನ್ನು ಚೆನ್ನಾಗಿ ರೆಡಿ ಆಗಿರ್ತಾರೆ.
2: ಅದಕ್ಕೆ ಸೇರಿಸಬೇಕು ಅಂದ್ರೆ, ಈಗ BE ಅಲ್ಲಿ ಮೊದಲನೇ ವರ್ಷ ಅವರು ಎಲ್ಲಾ ಇಂಜಿನಿಯರಿಂಗ್ ಕೋರ್ಸಸ್ ಓದ್ತಾರೆ, ಎರಡನೇ ವರ್ಷದಿಂದ ಅವರು ಬಯೋಟೆಕ್ನಾಲಜಿ ಓದ್ತಾರೆ. ಇವಾಗ ನಮ್ಗೆ ಒಂದು ಇವಾಗ ಮನೇಲಿ ಅಗ್ರಿಕಲ್ಚರಲ್ ಫೀಲ್ಡ್ ಅಂದ್ರೆ ವ್ಯವಸಾಯ, ಇದಕ್ಕೆ ನೀರೆಲ್ಲ ಸರಬರಾಜು ಮಾಡಬೇಕು. ನೀರ್ ಸರಬರಾಜು ಮಾಡಬೇಕು ಅಂದ್ರೆ ಎಷ್ಟು ದೂರ ಮಾಡಬೇಕು ಇಲ್ಲ ಹತ್ರ ಮಾಡಬೇಕು, ಯಾವ ತರ ಪಂಪ್ ಯೂಸ್ ಮಾಡಬೇಕು, ಎಷ್ಟು ಮೋಟಾರ್ ಕೆಪಾಸಿಟಿ ಮಾಡಬೇಕು, ಅದು ಏನಾಗುತ್ತೆ ಅಂದ್ರೆ ನಮ್ಮ BE ಹುಡುಗರಿಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರು ಅದನ್ನೆಲ್ಲ ಓದಿರ್ತಾರೆ, ಎಲೆಕ್ಟ್ರಿಕಲ್ ಓದಿರ್ತಾರೆ, ಎಲೆಕ್ಟ್ರಾನಿಕ್ಸ್ ಓದ್ತಾರೆ, ಆಮೇಲೆ ಮ್ಯಾಥ್ಸ್ ಓದ್ತಾರೆ, ಆಮೇಲೆ ಮೆಕ್ಯಾನಿಕಲ್ ಓದ್ತಾರೆ, ಎಲ್ಲಾನು ಬೇಕು ನಮ್ಗೆ. ಇವಾಗ ಎಲ್ಲ ಒಂದು ಕೆಲಸ ಆಗ್ಬೇಕು ಅಂತಂದ್ರೆ ಎಲ್ಲಾದ್ರದ್ದು ತಿಳುವಳಿಕೆ ಇರಬೇಕು. ಈಗ ಪಂಪ್ ಕೆಟ್ಟೋಯ್ತು ಅಂದ ತಕ್ಷಣ ನಾವು ನಿಂತ್ಕೊಂಡ್ಬಿಡೋದಕ್ಕಾಗಲ್ಲ, ಪಂಪ್ ನ ಹೆಂಗ್ ರಿಪೇರಿ ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು. ಇಂಜಿನಿಯರ್ಗಳಿಗೆ ಆ ನಾಲೆಡ್ಜ್ ಇರುತ್ತೆ, ಆ ಜ್ಞಾನ ಅವರು ತಿಳ್ಕೊಂಡಿರ್ತಾರೆ, ಎಲ್ಲಾನು ಓದಿರೋದ್ರಿಂದ ಅದು ತುಂಬಾ ಉಪಯೋಗ ಆಗುತ್ತೆ.
0: ಇವಾಗ ಡಿಪ್ಲೊಮಾ ಬಯೋಟೆಕ್ಗೂ BSc ಬಯೋಟೆಕ್ಗೂ ಏನಾದ್ರೂ ವ್ಯತ್ಯಾಸ ಇದೆಯಾ?
2: ಮೇಡಮ್, ಡಿಪ್ಲೊಮಾ ಬಯೋಟೆಕ್ನಾಲಜಿ ಇಲ್ಲ, BSc ಬಯೋಟೆಕ್ನಾಲಜಿ ಇದೆ, BE ಬಯೋಟೆಕ್ನಾಲಜಿ ಇದೆ. ಸರ್ ಹೇಳ್ದಂಗೆ BSc ಅವರು ಏನ್ ಮಾಡ್ತಾರೆ, ಇವಾಗ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೋದು ಇಲ್ಲ ಸಂಶೋಧನೆಗೆ ಹೋಗ್ಬೋದು. ಒಂದು ಲಸಿಕೆ ಕಂಡಿಡಿದ್ರು, ಆ ಲಸಿಕೆ ಸಣ್ಣ ಪ್ರಮಾಣದಲ್ಲಿ ಕಂಡಿಡ್ದಿರ್ತಾರೆ, ಅದನ್ನೇನೆ ದೊಡ್ಡ ಪ್ರಮಾಣಕ್ಕೆ ಮಾಡ್ಬೇಕು, ಯಾಕಂದ್ರೆ ಸಣ್ಣ ಪ್ರಮಾಣ ಎಲ್ಲಾರ್ಗು ಸಿಗಲ್ಲ, ಸೊ ದೊಡ್ಡ ಪ್ರಮಾಣ ಮಾಡ್ಬೇಕು. ಆ ತರ ಅವರು ಇಂಜಿನಿಯರಿಂಗ್ ಅಲ್ಲಿ ಓದ್ತಾರೆ.

0: ಅದನ್ನ ಏನಂತೀವಿ ಅಂದ್ರೆ ಸ್ಕೇಲ್ ಅಪ್ ಅಂತೀವಿ. ಸೊ ಸಣ್ಣ ಪ್ರಮಾಣದಿಂದ ದೊಡ್ಡ ಪ್ರಮಾಣಕ್ಕೆ ಹೋಗ್ಬೇಕು. ಆಮೇಲೆ ಏನು ಒಂದು ಡಿಫ್ರೆನ್ಸ್ ಅಂದ್ರೆ, ನಾವು ಬಿ ಇ ಬಯೋಟೆಕ್ನಾಲಜಿಲಿ ನಾವು ಅವ್ರನ್ನ ಒಂದು ಶೇಪ್ ಮಾಡ್ತೀವಿ. ಅಂದ್ರೆ ಎಲ್ಲಿ ಹೋದ್ರು ಒಂದು ಮಾತಾಡೋ ಸ್ಕಿಲ್ಸ್ ಇಂದ ಹಿಡಿದು ಪ್ರೆಸೆಂಟೇಷನ್ ಸ್ಕಿಲ್ಸ್ ಅಂತ ಬರುತ್ತೆ, ಅದೆಲ್ಲದೂ ಬಿ ಇ ಸಿಲೆಬಸ್ ಅಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬಿ ಎಸ್ ಸಿ ಬೇಡ ಅಂತಲ್ಲ, ಬಿ ಎಸ್ ಸಿ ಓದಿದ್ರೆ ರಿಸರ್ಚ್ ಅಲ್ಲಿ ತುಂಬಾ ಚೆನ್ನಾಗಿ ಮುಂದುವರಿತಾರೆ ಅವರು. ಬಟ್ ಬಿ ಇ ಓದಿದ್ರೆ ರಿಸರ್ಚ್ಗೂ ಹೋಗ್ಬೋದು, ಟೀಚಿಂಗ್ಗೂ ಹೋಗ್ಬೋದು, ಆಮೇಲೆ ಇಂಡಸ್ಟ್ರಿಗೂ ಹೋಗ್ಬೋದು. ಅವರೇ ಅವ್ರದ್ದು ಸ್ವಂತ ಇದನ್ನು ಸ್ಟಾರ್ಟ್ ಮಾಡ್ಕೋಬಹುದು.
1: ಈಗ ಅದೇ ಪ್ರಶ್ನೆ ಕೇಳಬೇಕು ಅಂತ ಇದ್ದೆ, ಬೇರೆ ಎಲ್ಲದಕ್ಕೂ ಸ್ವಂತ ಉದ್ಯಮ ಶುರು ಮಾಡೋದಕ್ಕೆ ಅವಕಾಶಗಳಿವೆ. ಹಾಗೇನೆ ಈ ಬಿ ಎಸ್ ಸಿ ಬಯೋಟೆಕ್ ಅಥವಾ ಬಿ ಇ ಬಯೋಟೆಕ್ ಓದಿದ್ರೆ ಸ್ವಂತ ಉದ್ಯಮ ಶುರು ಮಾಡುವಂತಹ ಆತ್ಮವಿಶ್ವಾಸ ಸಿಗುತ್ತಾ?
2: ಖಂಡಿತ ಇದೆ ಮೇಡಮ್. ಈಗ ಬೇರೆ ಸಬ್ಜೆಕ್ಟ್ ಗಳಲ್ಲಿ ಇನ್ನೊಂದ್ ಕಡೆ ಹೋಗಿ ಕೆಲಸ ಮಾಡಬೇಕು ಅಂತಾನೆ ಫಸ್ಟ್ ಆಪ್ಷನ್ ಇರುತ್ತೆ. ನಮ್ಮ ಬಿ ಬಯೋಟೆಕ್ನಾಲಜಿ ಏನಾಗುತ್ತೆ ಅಂದ್ರೆ, ಬಿ ಬಯೋಟೆಕ್ನಾಲಜಿ ಆಗ್ಲಿ ಬಯೋಟೆಕ್ನಾಲಜಿ ಇನ್ ಜನರಲ್ ಸುಮಾರು ಇವರೇ ಉದ್ಯೋಗ ಕಲ್ಪಿಸುವ ಅವಕಾಶಗಳು ಸಾಕಷ್ಟು ಇರುತ್ತೆ. ಕೆಲವು ಉದಾಹರಣೆ ಕೊಡಬೇಕಂದ್ರೆ, ಈಗ ಸಿಂಪಲ್ ಆಗಿ ಅಣಬೆ ಕೃಷಿನೇ ತಗೋಬಹುದು, ಈ ಮಶ್ರೂಮ್ ಕಲ್ಟಿವೇಷನ್ ಆಗಿರ್ಬೋದು, ಅಕ್ವಾಕಲ್ಚರ್ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಆಗಿರ್ಬೋದು, ಬಯೋಪೆಸ್ಟಿಸೈಡ್ಸ್ ಆಗಿರ್ಬೋದು, ಬಯೋ ಫರ್ಟಿಲೈಸರ್ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಆದಷ್ಟು ಆರ್ಗ್ಯಾನಿಕ್ ಕಡೆ ಮೂವ್ ಮಾಡ್ತಾ ಇದೀವಿ. ಆರ್ಗ್ಯಾನಿಕ್ ಕಡೆ ಮೂವ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ನಾವು ಎಲ್ಲದರಲ್ಲೂ ಲೆಕ್ಕ ಹಾಕ್ತೀವಿ ಕೆಮಿಕಲ್ಸ್ ಇದೆಯಾ ಅಂತ. ಆ ದೃಷ್ಟಿಯಲ್ಲಿ ಬಯೋಟೆಕ್ನಾಲಜಿ ಹೇಳಿ ಮಾಡಿಸಿರೋಂಥದ್ದು. ಈಗ ತುಂಬಾ ದೊಡ್ಡ ಬಂಡವಾಳದಿಂದನೇ ಶುರು ಮಾಡಬೇಕು ಅಂತ ಏನಿಲ್ಲ. ಈಗ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್, ವ್ಯವಸಾಯದ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋ ವಿದ್ಯಾರ್ಥಿ ಆದ್ರೆ ಒಂದು ಡಿಗ್ರಿ ಏನಾದರೂ ಮಾಡಿ ಅವನೇ ಸ್ವಂತ ಸಣ್ಣದಾಗಿ ತುಂಬಾ ಕಡಿಮೆ ದುಡ್ಡಲ್ಲಿ, ಆಮೇಲೆ ಸರ್ಕಾರದ ಸಹಾಯನೂ ಸಾಕಷ್ಟು ಇದೆ ಇದಕ್ಕೆ, ಸಣ್ಣ ಪ್ರಮಾಣದಲ್ಲಿ ಅವನೇ ಉದ್ಯೋಗನ ಶುರು ಮಾಡ್ಕೋಬಹುದು. ಲೈಕ್ ನಾನು ಹೇಳಿದಂಗೆ ಟಿಶ್ಯೂ ಕಲ್ಚರ್ ಶುರು ಮಾಡಬಹುದು, ಅಣಬೆ ಕೃಷಿ ಶುರು ಮಾಡಬಹುದು, ಬಯೋ ಫರ್ಟಿಲೈಸರ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ ಮೇಡಮ್. ಬಯೋ ಫರ್ಟಿಲೈಸರ್ ಶುರು ಮಾಡಬಹುದು, ಯಾಕಂದ್ರೆ ನಮಗೆ ಗೊತ್ತು ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರ ಅದು ಇದು ತುಂಬಾ ಯೂಸ್ ಮಾಡಿ ಅದು ಸಾಕಷ್ಟು ಅದರಿಂದ ದುಷ್ಪರಿಣಾಮಗಳಿದೆ. ಅದಕ್ಕೆಲ್ಲದಕ್ಕೂ ಇರೋದು ಆಪ್ಷನ್ ಒಂದೇ, ಗೋಯಿಂಗ್ ಟುವರ್ಡ್ಸ್ ಆರ್ಗ್ಯಾನಿಕ್. ಆ ದೃಷ್ಟಿಯಿಂದ ಅವರು ತಮ್ಮ ಸ್ವಂತ ಉದ್ಯಮಗಳು ಮಾಡ್ಕೊಳ್ಳೋಕ್ಕೂ ಸಾಕಷ್ಟು ಅವಕಾಶಗಳಿದೆ.
1: ಮೇಡಮ್, ಇವಾಗ ಈ ಕೋರ್ಸ್ ಅನ್ನ ಓದೋದ ಮೇಲೆ ಸಾಮಾನ್ಯವಾಗಿ ತುಂಬಾ ಜನ ಪೋಷಕರು ಏನ್ ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ಕಾರಿ ಉದ್ಯೋಗ ಸಿಕ್ಕರೆ ಅದೊಂದು ರೀತಿನಲ್ಲಿ ಒತ್ತಡ ರಹಿತ ಅಂತ ಇದೆ. ಈ ಕೋರ್ಸ್ ಓದೋದ ಮೇಲೆ ಸರ್ಕಾರದಲ್ಲಿ ಉದ್ಯೋಗ ಸಿಗುವಂತಹ ಅವಕಾಶಗಳು
0: ಇದೆ ಮೇಡಮ್? ಖಂಡಿತವಾಗ್ಲೂ ಇದೆ. ಸರ್ಕಾರ ಉದ್ಯೋಗಗಳು ಅಂದ್ರೆ ಇವಾಗ ನಮ್ಮ ಮೈಸೂರಲ್ಲೇ ಇದೆ CFTRI, ಸೆಂಟ್ರಲ್ ಫುಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, DRDO, DFRL ಅಂತಂದ್ಬಿಟ್ಟು. ಸೊ ಅದು ಇದೆ, ನಮ್ಮ ಮಕ್ಕಳೇ ಸರ್ಕಾರಿ ಇದರಲ್ಲಿನೂ ಅವರು ಸಿಕ್ಕಿದೆ, ಸರ್ಕಾರಿ ಕೆಲಸಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದೆ. ಇದ್ರ ಜೊತೆಗೆ ನಮ್ಮ ಮಕ್ಕಳು ಹೆಂಗಿರ್ತಾರೆ ಅಂದ್ರೆ, ಅವರು UPSC ಅದನ್ನು ರೆಡಿ ಆಗ್ತಾರೆ. ಇದು ಈ ನಾಲೆಡ್ಜು ಇಟ್ಕೊಂಡು ಅವ್ರಿಗೆ ಕೆಲವ್ರದ್ದು ಅಲ್ಲಿ ಕ್ವಶನ್ಸ್ನು ಇದ್ರ ರಿಲೇಟೆಡ್ ಕೇಳಿದ್ರೆ, ಬಿಕಾಸ್ ನಮ್ದು ಇದೆಲ್ಲದನ್ನು ಜನಕ್ಕೆ ಉಪಯೋಗ ಆಗುವಂತದ್ದು. ಈ ನಮ್ಮ ಕೋರ್ಸ್ ಹೆಂಗಿದೆ ಅಂದ್ರೆ ಜನಕ್ಕೆ ಉಪಯೋಗ ಆಗುತ್ತೆ. ಸರ್ಕಾರಿ ಉದ್ಯೋಗಗಳು ಇದೆ, ಆಮೇಲೆ ಈಚೆ ಕಡೆನೂ ಅವ್ರಗಳಿಗೆ ಉದ್ಯೋಗ ಸಿಗುತ್ತೆ, ಇಂಡಸ್ಟ್ರಿಗಳಲ್ಲೂ ಸಿಗುತ್ತೆ. ಸರ್ಕಾರಿ ಉದ್ಯೋಗಗಳಿಗೆ ಹೋಗ್ಬೋದು ಮೇಡಮ್, ಖಂಡಿತವಾಗ್ಲೂ ಹೋಗ್ಬೋದು.
1: ಅದಕ್ಕೆ ಹೋಗ್ಬೇಕು ಅಂದ್ರೆ ಬೇರೆ ಯಾವ್ದಾದ್ರು ಎಕ್ಸಾಮ್ ಬರೀಬೇಕಾ ಅಥವಾ ಕೋಚಿಂಗ್ ತಗೋಬೇಕಾ?
2: ಈಗ ಸರ್ಕಾರಿ ಉದ್ಯೋಗ ಅಂದಾಗ ಯಾವ ಇದಕ್ಕೆ, ಈಗ UPSC ಇದಕ್ಕೆಲ್ಲ ಆದ್ರೆ ಮೇಡಮ್, ಈ ಸಬ್ಜೆಕ್ಟ್ ಏನು ಓದಿರ್ತಾರೆ ಅದು ಇದ್ರ ಮೇಲೆ ಇಂಟರ್ವ್ಯೂ ಇರುತ್ತೆ, ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಮಾಡಿ ಅದ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಆ ತರ ಹೋಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಆಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಈಗ KAS ಆಗಿರ್ಬೋದು, IAS ಆಗಿರ್ಬೋದು, ಒಂದು ಸಮಯದಲ್ಲಿ ಸಾಕಷ್ಟು ಜನ ಆರ್ಟ್ಸ್ ಕಾಮರ್ಸ್ ಅವರೇ ಕ್ಲಿಯರ್ ಮಾಡ್ತಾ ಇದ್ರು. ಇತ್ತೀಚಿನ ಟ್ರೆಂಡ್ ಏನು ಅಂದ್ರೆ ಸಾಕಷ್ಟು ಇಂಜಿನಿಯರಿಂಗ್ ಮಕ್ಕಳುಗಳು ಇದಕ್ಕೆ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಂದ್ರೆ ಅದ್ರಲ್ಲಿ ಬರೋ ಸುಮಾರು ಲಾಜಿಕಲ್ ರೀಸನಿಂಗ್, ಆಪ್ಟಿಟ್ಯೂಡ್ ಕ್ವೆಶ್ಚನಿಂಗ್ ಇದ್ರ ಎಲ್ಲ ನಮ್ಮ ಮಕ್ಕಳು ಅಂದ್ರೆ ಇಂಜಿನಿಯರಿಂಗ್ ಮಾಡಿರ್ತಾರಲ್ಲ ಆ ಮಕ್ಕಳುಗಳಿಗೆ ತುಂಬಾ ಈಸಿ ಆಗುತ್ತೆ ಇದು ಕ್ಲಿಯರ್ ಮಾಡಕ್ಕೆ. ಈ ರೀಸನ್ ಇಂದ ಈಗ ನಾವು ನಮ್ಮ ಜೇಸಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲೂ ಪ್ರತಿ ವರ್ಷ ನಾವು ನೋಡ್ತೀವಿ ಸುಮಾರು ಜನ ಮಕ್ಕಳು ನಮ್ಮಲ್ಲಿ UPSC ಕ್ಲಿಯರ್ ಮಾಡಿ IAS ಆಗಿದ್ದಾರೆ. ಈ ನಮ್ಮ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಲ್ಲೇ ಒಬ್ಬ ವಿದ್ಯಾರ್ಥಿ IAS IPS ಕ್ಲಿಯರ್ ಆಗಿ ಆಫೀಸರ್ ಆಗಿ ಇದು ಮಾಡ್ತಾ ಇದ್ದಾರೆ, ಒಳ್ಳೆ ರ್ಯಾಂಕಿಂಗು ಬಂದಿದೆ.
1: ಈಗ 10th class PUC ಅದಾದ ನಂತರದ ಓದಿನ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಯಾವುದೋ ಒಬ್ಬ ವಿದ್ಯಾರ್ಥಿ 10th class ಫೇಲ್ ಆಗಿದ್ದಾನೆ ಅಂತ ಅನ್ಕೊಂಡು ಅವನಿಗೇನಾದ್ರೂ ಬಯೋಟೆಕ್ ಅಲ್ಲಿ ಅವನ ಓದಿಗೆ ತಕ್ಕಂಗೆ ಅವನ ಓದನ್ನ ಮುಂದುವರಿಸೋ ಹಂಗೆ ಏನಾದ್ರು ಅವಕಾಶಗಳಿದೆಯಾ ಸ್ವಂತ ಉದ್ಯಮ ಅವನೇ ಶುರು ಮಾಡೋ ಹಾಗೆ?
2: ಮೇಡಮ್, ಇದು ಸ್ಕಿಲ್ ಕಲ್ತು ಓದ್ಲೇಬೇಕಂತೇನಿಲ್ಲ, ಸ್ಕಿಲ್ ಕಲ್ತ್ರೆ ಎಲ್ಲಾದರೂ ಮಾಡ್ಬೋದು. ಬಟ್ ಏನಾಗುತ್ತೆ, ಈ ಬಯೋಟೆಕ್ನಾಲಜಿ ಈ ಕಾನ್ಸೆಪ್ಟ್ ಎಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಮಿನಿಮಮ್ ಒಂದು ಡಿಗ್ರಿನಾದರೂ ಇರಬೇಕಾಗತ್ತೆ. ಡಿಗ್ರಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬೈ ಎಕ್ಸ್ಪೀರಿಯನ್ಸ್ ಈಗ ಕೆಲವು ಏನಾಗಿರುತ್ತೆ, ಒಂದು ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇರಬೇಕಾದ್ರು ಅವರು ಏನು ಓದೇ ಇರಲ್ಲ, ಮಾಮೂಲಿ ಮೆಕ್ಯಾನಿಕ್ಸ್ ಓದಿರೋರ್ಗಿಂತ ಚೆನ್ನಾಗಿ ಮಾಡ್ತಿರ್ತಾರೆ. ಸ್ಕಿಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈಗ ಅಣಬೆ ಕೃಷಿ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಆಗಿರ್ಬೋದು, ಬೈ ಎಕ್ಸ್ಪೀರಿಯನ್ಸ್ ಕಲಿಬಹುದು. ಬಟ್ ಒಂದು ಡಿಗ್ರಿ ಇರೋದು ಉತ್ತಮ ಅಂತ ನನಗನ್ಸುತ್ತೆ.
0: ಡಿಗ್ರಿ ಇರೋದು ಉತ್ತಮ ಸರ್ ಹೇಳಿದಂಗೆ, ಅದು ತುಂಬಾ ಯಾಕೆ ಅಂತಂದ್ರೆ ಮಾಡ್ತಾ ಇರ್ತಾರೆ ಅವರು, ಅವರು ಟೆಕ್ನಾಲಜಿಗೆ ಇಂಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಸೊ ಅವರೊಂದು ಡಿಗ್ರಿ ಆಗಿದ್ರೆ ಟೆಕ್ನಾಲಜಿ ಇವಾಗ ದಿನೇ ದಿನೇ ಎಲ್ಲಾನು ಬದಲಾಗ್ತಾ ಇದೆ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಸೊ ಆ ಟೆಕ್ನಾಲಜಿಗೆ ನಾವು ಸರಿ ಹೊಂದಬೇಕು ಅಂತಂದ್ರೆ ಡಿಗ್ರಿ ಇದ್ರೆ ಅದು ಅವ್ರಿಗೆ ತುಂಬಾ ಉಪಯೋಗ ಆಗುತ್ತೆ.
1: ಕರ್ನಾಟಕದಲ್ಲಿ ಇರುವಂತಹ ಅತ್ಯುತ್ತಮವಾದ ಕಾಲೇಜ್ಗಳು ಯಾವ್ದ್ಯಾವುದು?
2: ಬಯೋಟೆಕ್ನಾಲಜಿ ನೀವು ಪ್ರೈವೇಟ್ ಕಾಲೇಜ್ ಕೇಳಿದ್ರೆ ಜೇಸಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರಲ್ಲಿ ಇರೋ ಎಲ್ಲ ಇದರಲ್ಲೂ ನಮ್ಮ ಒಂದೇ ಕಡೆ ಬಿ ಬಯೋಟೆಕ್ನಾಲಜಿ ಇರೋದು. ಬಿ ಬಯೋಟೆಕ್ನಾಲಜಿ ನಡೆಸಬೇಕಾದ್ರೆ ಮೇಡಮ್, ಈ ಎಕ್ವಿಪ್ಮೆಂಟ್ಸ್ ಆಗಲಿ ಇದಾಗಲಿ ಕಾಲೇಜ್ ನಡೆಸಬೇಕಾದ್ರೆ ಎಲ್ಲರ ಕೈಲೂ ಆಗಲಿಕ್ಕಿಲ್ಲ, ತುಂಬ ಎಕ್ಸ್ಪೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ನಮ್ಮ ಮ್ಯಾನೇಜ್ಮೆಂಟ್ ಈ ವಿಷಯದಲ್ಲಿ ನಾನು ವಿ ಹ್ಯಾವ್ ಟು ಬಿ ವೆರಿ ಪ್ರೌಡ್ ದಟ್ ಅವರ್ ಮ್ಯಾನೇಜ್ಮೆಂಟ್ ಆಫ್ ಸಪೋರ್ಟೆಡ್ ಅಸ್ ಎಲ್ಲ ರೀತಿಯಲ್ಲೂ ನಮಗೆ ಅವಕಾಶ ಮಾಡಿಕೊಟ್ಟು ನಾವು ಬಿ ಬಯೋಟೆಕ್ನಾಲಜಿ ನಡೆಸ್ತಾ ಇದ್ದೀವಿ. ಈಗ ನಮ್ಮದು ವೆಬ್ಸೈಟ್ಗೆ ಹೋಗಿ ನೋಡಿದ್ರೂ, ನಾನು ಸುಮ್ಮನೆ ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ಅಂತಲ್ಲ, ನಮ್ಮ ವೆಬ್ಸೈಟಲ್ಲಿ ನೋಡಿದ್ರೂ ನಮ್ಮ ಬಿ ಬಯೋಟೆಕ್ನಾಲಜಿ ನಮ್ಮ ಕೊಲಾಬ್ರೇಷನ್ಗಳಾಗಿರ್ಬೋದು, ನಮ್ಮಲ್ಲಿರೋ ಫ್ಯಾಕಲ್ಟಿಗಳ ರಿಸರ್ಚ್ ಆಗಿರ್ಬೋದು ನೋಡಿದ್ರೆ ಖಂಡಿತವಾಗ್ಲೂ ವಿಥೌಟ್ ಡೌಟ್ ಐ ಕ್ಯಾನ್ ಸೇ ನಮ್ಮದು ಒನ್ ಆಫ್ ದ ಬೆಸ್ಟ್ ಕೋರ್ಸ್ ಇದೆ. ಅದ್ರ ಜೊತೆಗೆ ಹಲವಾರು ಪ್ರೈವೇಟ್ ಸಂಸ್ಥೆಗಳಲ್ಲೂ ಚೆನ್ನಾಗಿದೆ, ಸರ್ಕಾರಿ ಕಾಲೇಜ್ಗಳು ಸುಮಾರಿದ್ದಾವೆ, ಅದರಲ್ಲೂ ಚೆನ್ನಾಗಿದೆ ಬಿ ಬಯೋಟೆಕ್.
1: ಮೇಡಮ್, ಇವಾಗ ನಿಮ್ಮ ಕಾಲೇಜಲ್ಲಿ ಅಥವಾ ಈ ಥರ ಬಯೋಟೆಕ್ ಓದಿದ ನಂತರ ಪ್ಲೇಸ್ಮೆಂಟ್ಸ್ ವಿಷಯಕ್ಕೆ ಬಂದರೆ ಕಾಲೇಜಿನ ಮುಖಾಂತರವೇ ಆಗತ್ತಾ ಅಥವಾ ವಿದ್ಯಾರ್ಥಿಗಳು ಹೊರಗಡೆ ಹೋಗಿ ಉದ್ಯೋಗಕ್ಕೆ ಅಪ್ಲೈ ಮಾಡಬೇಕಾ?
0: ಇಲ್ಲ, ನಮ್ಮದ್ರಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂತ ಇರುತ್ತೆ. ಸೊ ಥ್ರೂ ಕ್ಯಾಂಪಸ್ಸನ್ನು ಬರ್ತಾರೆ. ಇವಾಗ ಅವ್ರಿಗೆ ಫಸ್ಟಲ್ಲಿ ಇಂಟರ್ನ್ಶಿಪ್ ಅಂತಂತಾರೆ, 7th SEM 8th SEM ಇಂಟರ್ನ್ಶಿಪ್ ಅಂತ ಇರುತ್ತೆ. ಸೊ ಅವ್ರಿಗೆ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಕೊಡ್ತಾರೆ, ಅಲ್ಲಿ ಅವರು ಎಕ್ಸಲೆಂಟ್ ಆದರೆ ಅಂದರೆ ಚೆನ್ನಾಗಿ ಅವರೆಲ್ಲ ಕಲ್ತ್ಕೊಂಡ್ರೆ ಅಲ್ಲೇ ಕೆಲಸ ಸಿಗುತ್ತೆ. ಆಮೇಲೆ ಥ್ರೂ ಫ್ಯಾಕಲ್ಟಿ ರೆಫರೆನ್ಸಸ್, ಇವಾಗ ನಮ್ಮದ್ರಲ್ಲಿ ಎಷ್ಟೊಂದು ಜನ ಫ್ಯಾಕಲ್ಟೀಸು ಸರ್ರೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಸೊ ಫ್ಯಾಕಲ್ಟಿ ಮೂಲಕನೂ ಅವರಿಗೆ ಕೆಲಸಗಳು ಸಿಗುತ್ತೆ. ಆಮೇಲೆ ನಮ್ಮದೇ ಕ್ಯಾಂಪಸ್ ಇದೆ ಮೇಡಮ್, ನಮ್ಮದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗೇ ಆಗುತ್ತೆ. ಅಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಅಂತ ಇರ್ತಾರೆ, ಅವರು ಡಿಫ್ರೆಂಟ್ ಕಂಪ್ನಿಗಳಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ಹೆಚ್ ಆರ್ ಅವ್ರನ್ನೆಲ್ಲ ಮಾತಾಡಿಸಿ ಅವ್ರು ಕರೆಸ್ತಾರೆ. ಅದರಲ್ಲಿ ಬಂದು ನಮ್ಮ ಮಕ್ಕಳು ಅದರಲ್ಲಿ ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಆಯಿತು ಅಂದರೆ 8th semester ಮುಗಿಸೋಷ್ಟೊತ್ತಿಗೆ ಅವ್ರಿಗೆ ಕೆಲಸ ಸಿಕ್ಕಿರುತ್ತೆ,
1: ಉದ್ಯೋಗ ಖಾತ್ರಿ ಆಗಿರುತ್ತೆ.
2: ಇದ್ರ ಜೊತೆಗೆ ಮೇಡಮ್, ನಮ್ಮ ಸಂಸ್ಥೆಯಲ್ಲಿ ಲಿಂಕ್ಡ್ಇನ್ ಪ್ರೊಫೆಷನಲ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ, ಅದನ್ನು ತೆಗೆದುಕೊಂಡಿದ್ದೀವಿ ನಾವು. ಹಂಗಿರೋದ್ರಿಂದ ನಾವೇನಾಗುತ್ತೆ, ಎಲ್ಲ ಕಂಪ್ನಿಗಳು ಯಾವ್ಯಾವ್ದು ಇದೆ ಇಂಡಿಯಾದಲ್ಲಿ ಎಲ್ಲದ್ರದ್ದು ಪ್ರೊಫೈಲ್ ಕಲೆಕ್ಟ್ ಮಾಡ್ತೀವಿ. ಅಲ್ಲಿ ರೆಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಯಾವ ವ್ಯಕ್ತಿಗಳಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಹಂಗ ಮಾಡಿ ಅವರು ಬಂದು ಸುಮಾರು ಕಂಪ್ನಿಗಳು ನಮ್ಮಲ್ಲಿ ಬಂದು ನಮಗೆ ಉದ್ಯೋಗಾವಕಾಶಗಳಿಗೆ ಏನೂ ತೊಂದರೆ ಇಲ್ಲ. ಇದ್ರ ಜೊತೆಗೆ ಕೆಲವು ಮಕ್ಕಳೇನಾಗುತ್ತೆ, ಜಾಯಿನ್ ಆಗಬೇಕಾದ್ರೇ ಅವರು ಇನ್ನೂ ಜಾಸ್ತಿ ವ್ಯಾಸಂಗ ಮಾಡಬೇಕು ಅನ್ನೋ ಇಂಟ್ರೆಸ್ಟಿಂದ ಬರ್ತಾರೆ ಮೇಡಮ್. ನಮ್ಮಲ್ಲಿ ಸಾಕಷ್ಟು ಮಕ್ಕಳುಗಳು ಬರೀ ಬಿಇಗೆ ನಿಲ್ಸಲ್ಲ, MTech ಮಾಡ್ತಾರೆ, MSc ಅಲ್ಲ MS ಮಾಡ್ತಾರೆ. ವಿದೇಶಗಳಲ್ಲೂ ಸುಮಾರು ಜನ ಮಕ್ಕಳುಗಳು ನಮ್ಮಲ್ಲಿ MS ಮಾಡಿ, ನಮ್ಮಲ್ಲಿ ಒಬ್ಬ ವ್ಯಕ್ತಿ ಈಗ ಕೋವಿಡ್ ವ್ಯಾಕ್ಸಿನ್ ಕಂಡಿಡಿದ್ರಲ್ಲ, ಆ ಟೀಮಲ್ಲೂ ನಮ್ಮಿಂದ ಹೋಗಿರೋನು ಒಬ್ಬ ವ್ಯಕ್ತಿ ಇದ್ದಾನೆ ಮೇಡಮ್.
1: ವಿದೇಶದಲ್ಲಿ ಯಾವ ಅವಕಾಶಗಳಿವೆ, ಬಯೋಟೆಕ್ನಲ್ಲಿ ಯಾವ ಬ್ರಾಂಚು ವಿದೇಶದಲ್ಲಿ ಓದೋದಕ್ಕೆ ಬೆಸ್ಟ್ ಇದೆ, ಇದಕ್ಕೆ ಉತ್ತರ ಕೊಡೋದು?
2: ಬಯೋಟೆಕ್ ನಾನು ಹೇಳ್ದಂಗೆ, ಶುರುವಲ್ಲಿ ಹೇಳ್ದಂಗೆ, ಒಂದು ಏರಿಯಾಗೆ ಟಚ್ ಮಾಡಲ್ಲ. ಇದು ಆರೋಗ್ಯ ಆಗಿರ್ಬೋದು, ಆಹಾರ ಆಗಿರ್ಬೋದು, ಎನ್ವಿರಾನ್ಮೆಂಟ್ ಆಗಿರ್ಬೋದು, ನಿಸರ್ಗ, ಎಲ್ಲದಕ್ಕೂ ಇದಾಗೋದ್ರಿಂದ ಎಲ್ಲ ಕಡೆ ಸ್ಕೋಪ್ ಇದೆ ಮೇಡಮ್. ಎಸ್ಪೆಷಲಿ ನಮ್ಮ ಮಕ್ಕಳು ಇಮ್ಯುನಾಲಜಿ, ಈ ಮೈಕ್ರೋಬಯಾಲಜಿ, ಈ ರಿಲೇಟೆಡ್ ಮಾಲಿಕ್ಯುಲರ್ ಬಯಾಲಜಿ, ಈ ರಿಲೇಟೆಡ್ ಏರಿಯಾಗಳಲ್ಲಿ ಒಳ್ಳೊಳ್ಳೆ ಸಂಸ್ಥೆಗಳು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಇಲ್ಲಿಂದ ಹೋಗಿರೋರು MS ಮಾಡಿ ಒಳ್ಳೊಳ್ಳೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ.
1: ಇದನ್ನ ಓದಿದ ಮೇಲೆ ತುಂಬಾ ಮಕ್ಕಳು ಉದ್ಯೋಗ ಆರಿಸ್ಕೊಂಡು ಹೋಗ್ತಾರೆ, ಆದ್ರೆ ಇದನ್ನ ಓದಿದ ನಂತರ ನಿಮ್ಮ ಕಾಲೇಜಿನಲ್ಲಿ ಯಾರಾದರೂ ರೈತರಾಗಿರೋಂಥವ್ರು, ವ್ಯವಸಾಯಕ್ಕೆ ಹೋಗಿರೋಂಥವ್ರು, ಪ್ರಗತಿಪರ ಕೃಷಿಕರು ಯಾರಾದರೂ ಉದಾಹರಣೆ ಕೊಡಬಹುದಾ ಸರ್?
0: ನಮ್ಮ ವಿದ್ಯಾರ್ಥಿ ಒಬ್ಬರು ರೋಹಿತ್ ಗೌಡ ಅಂತಂದ್ಬಿಟ್ಟು 6-7 ವರ್ಷದ ಹಿಂದೆ ಮಾಡಿದ್ದು, ಅವರು ಇಲ್ಲಿ BE ಮಾಡಿದ್ರು, MTech ಅವರು IIT ಮಾಡಿದ್ರು. ಅಂದರೆ MTech ಮಾಡೋದಕ್ಕೆ ಗೇಟ್ ಅಂತ ಒಂದು ಎಕ್ಸಾಮ್ ಇರುತ್ತೆ, ಅದು ಕ್ಲಿಯರ್ ಮಾಡಿದ್ರೆ IITs ಇವಾಗ ಇಂಡಿಯಾದಲ್ಲಿ IITಲಿ MTech ಮಾಡಿದ್ರೆ ಅದು ಒಂದು ಒಳ್ಳೆ ಇದು. ಅಲ್ಲಿ ಮಾಡಿ ಅವರು ಅವ್ರ ತಂದೆಗೇನೆ ಅವ್ರು ಹೆಲ್ಪ್ ಮಾಡಿ ಅವರ ಜಮೀನು ಅದನ್ನೇ ಎಲ್ಲಾನು
1: ಮುಂದುವರ್ಸ್ಕೊಂಡು
0: ಹೋಗಿದ್ದಾರೆ.
1: ಈ ತರದ ಉದಾಹರಣೆಗಳು ಬೇಕು ಅಂತ ಅನ್ಸುತ್ತೆ ಈಗಿನ ಸಮಾಜಕ್ಕೆ, ಯಾಕಂದ್ರೆ ಬೇರೆಯವ್ರ ಕೈ ಕೆಳಗೆ ದುಡಿಯೋದಕ್ಕಿಂತ ಹೀಗೊಂದು ಸ್ವಂತ ಉದ್ಯಮ ಮಾಡ್ಕೊಳ್ಳೋದು, ಬಯೋಟೆಕ್ನಾಲಜಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವಂತದ್ದು ತುಂಬಾ ಸಂತಸದ ವಿಚಾರ ಅನ್ಸುತ್ತೆ. ಮುಖ್ಯವಾದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಹೆಣ್ಣು ಮಕ್ಕಳಿಗೆ ಸೇಫಾ ಬಯೋಟೆಕ್ನಾಲಜಿ ಮುಂದೆ ಉದ್ಯೋಗ ಕ್ಷೇತ್ರಕ್ಕೆ ಹೋದ ಮೇಲೂ ಅನ್ನೋಂಥದ್ದು?
2: ಈಗ ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳನ್ನು ಡಿಫ್ರೆನ್ಸ್ ಮಾಡಲಿಕ್ಕೆ ಆಗಲ್ಲ. ಬಸ್ ಓಡಿಸೋದ್ರಿಂದ ಹಿಡಿದು ವಿಮಾನ ಓಡಿಸೋದ್ರವರೆಗೂ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅವರು
1: ಸಾಬೀತು.
2: ಎಸ್ಪೆಷಲಿ ಬಯೋಟೆಕ್ನಾಲಜಿಲಿ ನಾವು ಒಂದೇನು ನೋಡ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಆಲ್ಮೋಸ್ಟ್ ಸೇಮ್ ಬರ್ತಾರೆ, ಕೆಲವು ಸಲ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಸ್ಕಿಲ್ಡ್ ಜಾಬು ಇದೆಲ್ಲ ಬರಬೇಕಾದ್ರೆ ಅಲ್ಲಿ ಡಿಫ್ರೆನ್ಸ್ ಏನಾಗಲ್ಲ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಏನು ಡಿಫ್ರೆನ್ಸ್ ಆಗಲ್ಲ. ಬಟ್ ಸಾಕಷ್ಟು ಜನ ನಮ್ಮಲ್ಲಿ ಹೆಣ್ಮಕ್ಳೇ ಬರ್ತಾರೆ, ತುಂಬಾ ಪ್ರಗತಿನೂ ಹೊಂದಿದ್ದಾರೆ ಮೇಡಮ್.
0: 80% ಹೆಣ್ಮಕ್ಳು ಇರ್ತಾರೆ ಮೇಡಮ್. ಇವಾಗ ನಮ್ದು 60 ಜನ ನಮ್ಮ ಇದಕ್ಕೆ ಸೇರ್ತಾರೆ ಅಂದ್ರೆ ಅದರಲ್ಲಿ 50 ಜನ ಹುಡುಗಿರು, 10 ಜನ ಹುಡುಗರು ಇದ್ದಾರೆ. ಆಮೇಲೆ ಎಲ್ಲಾ ಹುಡುಗಿರು ಎಲ್ಲಾರು ಕೆಲಸದಲ್ಲಿದ್ದಾರೆ, ಎಲ್ಲಾರು ಮುಂದಿನ ವ್ಯಾಸಂಗ ಮಾಡಿದ್ದಾರೆ. ನಮ್ಮ ಸ್ಟೂಡೆಂಟ್ ಒಬ್ರು ಚೈತ್ರ ಅಂತ ಅನ್ಬಿಟ್ಟು, ಅವರು ಎಂಟರ್ಪ್ರೆನರ್ ಆಗಿದ್ದಾರೆ. ಅಂದ್ರೆ ಅವ್ರದೇ ಒಂದು ಸ್ವಂತ ವೃತ್ತಿನ ಆರಂಭ ಮಾಡಿ ಅವರು ಇನ್ನಷ್ಟು ಜನಕ್ಕೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ.
2: ಇದು ಹೇಳಿದಾಗ ಇನ್ನೊಂದು ಆಡ್ ಮಾಡಕ್ ಟ್ರೈ ಮಾಡ್ತೀನಿ ಮೇಡಮ್. ನಮ್ಮಲ್ಲಿ ಸ್ಟೆಪ್ ಅಂತ ಒಂದಿದೆ, ಆಂಟರ್ಪ್ರಿನರ್ಶಿಪ್ ಪಾರ್ಕ್. ಭಾರತಕ್ಕೆ ಫಸ್ಟ್ ಆಂಟರ್ಪ್ರಿನರ್ಶಿಪ್ ಪಾರ್ಕ್ ನಮ್ಮ ಜೆಎಸ್ಎಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ, ಆಗ ನಾವು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಕರಿತಾ ಇದ್ವಿ. ಆ ಕಾಲೇಜಲ್ಲಿ ಇಂಡಿಯಾದು ಫಸ್ಟ್ ಆಂಟರ್ಪ್ರಿನರ್ಶಿಪ್ ಇದು ನಮ್ಮಲ್ಲಿ ಬಂದಿದ್ದು. ಸೊ ನಮಗೆ ಅದೊಂದು ಉತ್ತಮ ಅವಕಾಶ ಇದೆ. ಇಲ್ಲಿ ಮಕ್ಕಳು ಓದ್ತಾ ಇರಬೇಕಾದ್ರೆ ಅವ್ರಿಗೇನಾದ್ರು ಆಂಟರ್ಪ್ರಿನರ್ ಆಗಬೇಕು, ತಾವೇ ಸ್ವಂತ ಮಾಡಬೇಕಂದ್ರೆ ನಾವು ಅಲ್ಲೂ ಕಳಿಸ್ತೀವಿ. ಅಲ್ಲಿ ಎಲ್ಲ ಥರದ ಸೌಲಭ್ಯಗಳು ಇದೆ, ಇನ್ಕ್ಲೂಡಿಂಗ್ ಫಂಡಿಂಗ್ ಹುಡ್ಕೊಡೋದ್ರಿಂದ ಹಿಡಿದು ಎಲ್ಲ ಮಾಡ್ತಾರೆ. ಇದು ಉತ್ತಮ ಯೂಸ್ ನಮ್ಮಲ್ಲಿ ಸೇರೋದ್ರಿಂದ.
0: ಅದು ನಮ್ಮ ಸಂಸ್ಥೆಲೇ ಇರೋದು ಮೇಡಮ್ ಆ ಸ್ಟೆಪ್ ಅಂತಂದ್ಬಿಟ್ಟು. ಈಗ ಬೆಂಗಳೂರಲ್ಲೂ ತುಂಬ ಕಾಲೇಜುಗಳಿದೆ, ಅಲ್ಲೂ ಎಲ್ಲ ಇದೆ. ಬಟ್ ಈ ಥರ ಅಂದರೆ ಅವರೇ ಸ್ವಯಂ ಉದ್ಯೋಗ ಕಲ್ಪಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ.
1: ಈಗ ನಮ್ಮೂರಿನ ಕೆರೆ ಆಗಿರ್ಬೋದು, ಹಾಲಾಗಿರ್ಬೋದು, ಇವೆಲ್ಲನೂ ಶುದ್ಧವಾಗಿದೆಯಾ ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ ಅದಕ್ಕೆ ಬೇರೆ ಕೆಲಸ ಇದೆಯಾ, ಅಥವಾ ಅದನ್ನೇ ನಾವು ಬಿಸ್ನೆಸ್ ಆಗಿ ಸ್ವಂತ ಉದ್ಯಮ ಆಗಿ ಶುರು ಮಾಡಬಹುದಾ ಬಯೋಟೆಕ್ ಅನ್ನು ಓದಿ?
2: ಎಸ್ ಮೇಡಮ್, ಈಗ ಬಯೋಟೆಕ್ ಇನ್ನೊಂದು ಅಡ್ವಾಂಟೇಜ್ ಏನಾಗುತ್ತೆ, ಈ ಸಂಬಂಧಪಟ್ಟಂಗೆ ನೀವು ಕೇಳ್ದಂಗೆ ಪ್ರತಿ ಇಂಡಸ್ಟ್ರಿಗಳಲ್ಲೂ ಕ್ವಾಲಿಟಿ ಕಂಟ್ರೋಲ್ ಅಂತ ಒಂದು ಸಲ ಇದ್ದೇ ಇರುತ್ತೆ. ಆ ಕ್ವಾಲಿಟಿ ಕಂಟ್ರೋಲ್ ಅವ್ರದ್ದು ಕೆಲಸ ಏನಂದ್ರೆ ಇದೆ ನೀವು ಹೇಳ್ದಂಗೆ ಚೆಕ್ ಮಾಡೋದೆ. ಇದೇ ತರ ಬೇಕಾದ್ರೆ ಯಾವನಾದ್ರೂ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರೋನು ಬಯೋಟೆಕ್ನಾಲಜಿ ಸ್ವಂತವಾಗಿ ಅವರ್ ಲ್ಯಾಬ್ನ ಓಪನ್ ಮಾಡಿ ಇದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಗೌರ್ಮೆಂಟ್ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಕೋರ್ಸ್ಗಳೇನಿದೆ ಅದನ್ನ ಮಾಡಿ, ಯಾಕಂದ್ರೆ ಅವರು ಸರ್ಟಿಫೈ ಆಗ್ಬೇಕು, ಇದನ್ನ ಅವ್ರು ಹೇಳಿರೋದು ಸರ್ಟಿಫೈ ಆಗಿದೆ ಅಂತ ಮಾಡಿ ಸ್ವಂತ ಉದ್ಯೋಗ ಖಂಡಿತ ಶುರು ಮಾಡ್ಕೋಬಹುದು ಮೇಡಮ್.
1: ಆಮೇಲೆ ಇವಾಗ ಬಯೋಟೆಕ್ ಅಂದ ಕೂಡ್ಲೇನೆ ನಾವು ಬರೀ ಪಾರಿಭಾಷಿಕ ಪದಗಳನ್ನ ಮಾತ್ರ ಬಳಸ್ತಾ ಇದೀವಿ. ದಿನನಿತ್ಯದಲ್ಲಿ ಬಯೋಟೆಕ್ ಅಂತ ಹೇಳಿದ್ರೆ ಯಾವ್ದೊಂದು ಮೂರು ಉದಾಹರಣೆಯನ್ನ ಕೊಡಬಹುದು ಸರ್, ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ?
2: ಒಳ್ಳೆ ಪ್ರಶ್ನೆ ಮೇಡಮ್. ನಾವು ಇಡ್ಲಿ ಇಟ್ಟು ರುಬ್ಬಿಟ್ಟು ಬೆಳಗ್ಗೆ ಇಡ್ಲಿ ಆಗುತ್ತಲ್ಲ, ಅದು ಬಯೋಟೆಕ್ನಾಲಜಿನೇ. ಅದರಲ್ಲಿ ಈಸ್ಟ್ ಬೆಳೆದು ಇದಾಗುತ್ತೆ. ನಾವು ಬ್ರೆಡ್ ಅಲ್ಲಿ ಆ ಸ್ಪಾಂಜಿ ಟೆಕ್ಸ್ಚರ್ ಏನ್ ಬರುತ್ತೆ ಅದು ಬಯೋಟೆಕ್ನಾಲಜಿನೇ. ಆಮೇಲಿಂದ
0: ಹಾಲಿಂದ ಮೊಸರು,
2: ಹಾಲಿಂದ ಮೊಸರು ಆಗೋದು ಬಯೋಟೆಕ್ನಾಲಜಿನೇ. ನಾವು ಸಾಮಾನ್ಯ ಇದರಲ್ಲಿ ಹೇಳ್ಬೇಕಂದ್ರೆ ಬಯೋಟೆಕ್ನಾಲಜಿ ಆಸ್ ಎ ಸಬ್ಜೆಕ್ಟ್ ಈಗ ಓದ್ತಾ ಇರ್ಬೋದು, ಅದ್ರ ಉಪಯೋಗಗಳೇನು ಅನ್ನೋದು ಈಗಿಂದಲ್ಲ, ಸಾವಿರಾರು ವರ್ಷಗಳಿಂದಿದೆ. ಯಾಕಂದ್ರೆ ಲಸಿಕೆ ಕಂಡುಹಿಡಿದಿದ್ದು ಇವತ್ತಲ್ಲ, ತುಂಬಾ ನೂರಾರು ವರ್ಷಗಳ ಹಿಂದೆ. ಅದನ್ನ ಈಗ ಪ್ರಾಪರ್ ಸೈನ್ಸ್ ಯೂಸ್ ಮಾಡಿಕೊಂಡು ಬಯೋಟೆಕ್ನಾಲಜಿ ಬ್ಯಾನರ್ ಅಂಡರ್ ಮಾಡ್ತಾ ಇದೀವಿ.
1: ನೀವು ಲಸಿಕೆ ಅಂದ್ಕೂಡ್ಲೆ ನೀವು ಅವಾಗಲೇ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರಿ. ಆ ಕೊರೋನಾ ವ್ಯಾಕ್ಸಿನ್ ಒಂದು ವರ್ಷದಲ್ಲಿ ಬಂತು ನಮಗೆ, ಅದರಲ್ಲಿ ಬಯೋಟೆಕ್ ಯಾವ ಪಾತ್ರವನ್ನ ನಿರ್ವಹಿಸಿತ್ತು, ಮತ್ತೆ ಹಳ್ಳಿ ಮಕ್ಕಳು, ಹಳ್ಳಿಯ ಬ್ಯಾಕ್ಗ್ರೌಂಡ್ ಇಂದ ಬಂದಂತಹ ಮಕ್ಕಳು ಆತರ ವ್ಯಾಕ್ಸಿನ್ ಸೈಂಟಿಸ್ಟ್ ಆಗಬಹುದಾ?
2: ಮೇಡಮ್, ಪ್ರತಿಭೆಗೆ ಹಳ್ಳಿಯಿಂದ ಬಂದಿದ್ದಾರೋ ಡೆಲ್ಲಿಯಿಂದ ಬಂದಿದ್ದಾರೋ ಏನು ಲೆಕ್ಕಕ್ಕೆ ಬರಲ್ಲ ಮೇಡಮ್.
1: ಅಂದ್ರೆ ಅವರು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ.
2: ನಾವು ಸಾಮಾನ್ಯ ನೋಡಿದಂಗೆ ನಮ್ಮ ದೊಡ್ಡ ದೊಡ್ಡ ವಿಜ್ಞಾನಿಗಳು ಯಾರಿದ್ದಾರೆ ಅವರೆಲ್ಲ ಮಾತೃಭಾಷೆಯಿಂದ ಬಂದಿರೋರೇನೆ. ಅವ್ರು ಯಾರು ಕಾನ್ವೆಂಟ್ ಅಲ್ಲಿ ಓದಿರೋರ್ಗಿಂತ ಸರ್ಕಾರಿ ಶಾಲೆಗಳಲ್ಲಿ ಓದಿರೋ ಇವರೇನೆ ಆ ಲೆವೆಲ್ಗೆ ಹೋಗಿರೋದು. ನಮ್ಮಲ್ಲೂ ಸಾಕಷ್ಟು ಉದಾಹರಣೆಗಳಿದೆ. ಎಸ್ಪೆಷಲಿ ಗ್ರಾಮೀಣ ಭಾಗದಿಂದ ಬಂದಿರೋರಿಗೆ ಬೇರೆಯವ್ರಿಗಿಂತ ಕ್ಯೂರಿಯಾಸಿಟಿನೂ ಆಸಕ್ತಿನೂ ಜಾಸ್ತಿ ಇರುತ್ತೆ, ಕಲಿಬೇಕು ಅನ್ನೋ ಹಂಬಲನೂ ಜಾಸ್ತಿ ಇರುತ್ತೆ, ಓದಲೇಬೇಕಾದ ಇದು ಇರುತ್ತೆ. ಹಂಗಿರೋದ್ರಿಂದ ಖಂಡಿತ ಅವಕಾಶ ಇದೆ. ಯಾರು ನಮ್ಮ ಸರ್ಕಾರಿ ಶಾಲೆಯಿಂದ ಬಂದಿರ್ತಾರೆ, ಯು ಎಸ್ ಅಲ್ಲಿರೋ ಟಾಪ್ ಫರ್ಮಲ್ಲಿ ಕೆಲಸ ಮಾಡ್ತಿರೋ ಉದಾಹರಣೆಗಳು ಸಾಕಷ್ಟಿದೆ, ಸಾಕಷ್ಟಿದೆ.
0: ಇವಾಗ ಹಳ್ಳಿ ಇದರಲ್ಲಿ ಇರುತ್ತೆ. ಇವಾಗ ಅರ್ಶಿನ ಯೂಸ್ ಮಾಡ್ತಾರೆ. ಇವಾಗ ಗಾಯ ಆದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಆಯಿಂಟ್ಮೆಂಟ್ ಯಾರು ಹಚ್ಚಲ್ಲ, ಅರ್ಶಿನ ಹಚ್ತಾರೆ. ಅಲ್ಲಿ ಅವಾಗ ಏನು ಹಚ್ತಾರೆ ಅಂತ ಮಾತ್ರ ಹೇಳ್ತಾರೆ, ಯಾಕೆ ಹಚ್ತಾರೆ. ಇಲ್ಲಿ ಬಂದಾಗ ಅವ್ರಿಗೆ ಅದ್ರ ಮೇಲೆ ಸಂಶೋಧನೆ ಮಾಡಬೇಕು ಅನ್ಸುತ್ತೆ. ಯಾವಾಗ ಸಂಶೋಧನೆ ಮಾಡಬೇಕು ಅನ್ನೋ ಒಂದು ಕುತೂಹಲ ಹುಟ್ಟುತ್ತೋ ಅವ್ರ ಗ್ಯಾರಂಟಿ ಅವರು ಒಳ್ಳೆ ಸ್ಥಾನಕ್ಕೆ ಹೋಗೇ ಹೋಗ್ತಾರೆ.
2: ಇದ್ರ ಜೊತೆಗೆ ಮೇಡಮ್, ನಾವು ಟ್ರೆಡಿಷನಲ್ ನಾಲೆಡ್ಜ್ ಅಂತ ಕರಿತೀವಿ. ನಮ್ಮಲ್ಲಿ ಒನಿಬೇಕಾದ್ರೆ ಕೇರ್ಬೇಕಾದ್ರೆ ಮೊರಕ್ಕೆ ಮೆಂತ್ಯ ಹಿಟ್ಟನ್ನ ಸವರ್ತಾ ಇದ್ವಿ. ಈಗ ಅದೇ ಟೆಕ್ನಾಲಜಿ ಫಾರಿನ್ ಅವರು ಯೂಸ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಎಸ್ಪೆಷಲಿ ಭಾರತ ದೇಶದಲ್ಲಿ ಟ್ರೆಡಿಷನಲ್ ನಾಲೆಡ್ಜ್ ಹೆಂಗಿದೆ ಅಂದ್ರೆ, ಒಂದು ಕೆಮ್ಮು ಬಂದ್ರೆ ನಮ್ಮ ಅಜ್ಜಿ ಕೂಡ ಕಷಾಯದಿಂದನೇ ವಾಸಿ ಆಗ್ಬಿಡ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಬಂದಾಗ ನಾವು ಕಷಾಯ ಯೂಸ್ ಮಾಡಿದ್ದು ಉಂಟು. ಹಿಂಗಿರೋದ್ರಿಂದ ನಮ್ಮಲ್ಲಿ ಬರೀ ಟ್ರೆಡಿಷನಲ್ ನಾಲೆಡ್ಜ್ ಏನಿದೆ ಅದಕ್ಕೆ ವಿಜ್ಞಾನ ಕೊಟ್ರೆ ಅಷ್ಟೇ ಸಾಕು, ನಾವು ಮಾಡೋ ಸಂಶೋಧನೆ ಥ್ರೂ ಬಯೋಟೆಕ್ನಾಲಜಿ ನಾವು ಎಲ್ಲಿಗೆ ಹೊರಟೋಗ್ತೀವಿ ಮೇಡಮ್. ಅಷ್ಟು ಟ್ರೆಡಿಷನಲ್ ನಾಲೆಡ್ಜ್ ನಮ್ಮ ಭಾರತ ಪ್ರದೇಶದಲ್ಲಿ ಇದೆ.
1: ಆ ಟ್ರೆಡಿಷನಲ್ ನಾಲೆಜ್ಗೆ ಒಂದು ವ್ಯವಸ್ಥಿತವಾದಂತಹ ಹೆಸರು ಕೊಟ್ಟಿರೋದೇ ಜೈವಿಕ ತಂತ್ರಜ್ಞಾನ. ಕರ್ನಾಟಕದಲ್ಲಿ ಸರ್ಕಾರಿ ಕಾಲೇಜ್ಗಳು ಯಾವ್ದಾವ್ದಿದೆ?
0: ಬಿಇಗೆ ಸರ್ಕಾರಿ ಕಾಲೇಜ್ಗಳು ಅಂದ್ರೆ ಮೈಸೂರಲ್ಲಿ ನಮ್ದು ಇದು ಪ್ರೈವೇಟು, ಇದು ಬೆಂಗಳೂರಲ್ಲಿ ಇರೋದು ಪ್ರೈವೇಟು. ಸರ್ಕಾರಿ ಕಾಲೇಜುಗಳಲ್ಲಿ ಬಿಎಸ್ಸಿ ಇದೆ ಮೇಡಮ್, ಬಿಎಸ್ಸಿ ಎಂಎಸ್ಸಿ ಇದೆ.
1: ಬಿಎಸ್ಸಿ ಎಂಎಸ್ಸಿ ಮಾಡಿದ್ಮೇಲೆ ಅವ್ರ ಸಂಶೋಧನೆ

0: ಮುಂದುವರೆದ್ರೆ ಅವರಿಗೆ ಉದ್ಯೋಗದ ಕುರಿತು ಅಂದರೆ ಆದಾಯದ ಕುರಿತು ಯಾವುದೇ ಯೋಚನೆ ಮಾಡದೇನೆ ಪೋಷಕರಿಗೆ ಇಲ್ಲ ನಾನು ಬದುಕಬಲ್ಲೆ ಅನ್ನೋ ಧೈರ್ಯ ಆತ್ಮವಿಶ್ವಾಸ ಕೊಡಬಹುದಾ?
1: ಇದು ಹೆಂಗಾಗುತ್ತೆ ಅಂದರೆ ಬಿ ಎಸ್ ಸಿ ಮಾಡಿರಲಿ, ಎಮ್ ಎಸ್ ಸಿ ಮಾಡಿರಲಿ, ಬಿ ಇ ಮಾಡಿರಲಿ, ಒಂದು ಉದ್ಯೋಗಕ್ಕೆ ಬರಬೇಕಾದ್ರೆ ಅವರು ಆ ನಡುವೆ ಏನು ಕಲಿತಾರೆ, ಯಾವ ದಾರಿ ಹಿಡಿತಾರೆ, ಎಷ್ಟು ಆಸಕ್ತಿ ತೋರಿಸ್ತಾರೆ, ಯಾವ ಸ್ಕಿಲ್ ಸೆಟ್ ಬೆಳೆಸ್ಕೋತಾರೆ ಅದ್ರ ಮೇಲೆ ಹೋಗುತ್ತೆ. ಇದು ಎಲ್ಲ ಖಂಡಿತವಾಗೂ ಅವರು ಮುಂಚೆಯಿಂದನೂ ವ್ಯವಸ್ಥಿತವಾಗಿ ಯೋಚನೆ ಮಾಡ್ಕೊಂಬಂದರೆ ಯಾವುದೇ ಡಿಗ್ರಿ ಮಾಡಿರಲಿ ಮೇಡಮ್, ಖಂಡಿತ ಅವ್ರ ಜೀವನ ರೂಪಿಸ್ಕೋಬೋದು, ಅದು ಖಂಡಿತ ಹೇಳಬಲ್ಲೆ.
0: ಸಂಶೋಧನೆಯಲ್ಲಿ ಎಷ್ಟು ಅವಕಾಶಗಳಿವೆ ಸರ್, ನಮ್ಮ ದೇಶದಲ್ಲಿ ವಿದೇಶದಲ್ಲಿ?
2: ತುಂಬ ಅವಕಾಶಗಳಿದೆ ಮೇಡಮ್ ಸಂಶೋಧನೆಯಲ್ಲಿ, ಇದೆಲ್ಲನೂ ನಮಗೆ ಗೊತ್ತಾಗತ್ತೆ. ಸಂಶೋಧನೆ ಅನ್ನೋದು ಎಲ್ಲರಿಗೂ ಬೇಕು. ಈಗ ಮನೇಲೇ ಆಗಲಿ, ನಾವು ಅಡುಗೆ ಮಾಡಬೇಕಾದ್ರೂ ನಾವು ಸಂಶೋಧನೆ ಮಾಡ್ತೀವಿ. ಇವತ್ತೊಂದು ಅಡುಗೆ ಮಾಡಿರ್ತೀವಿ, ನಾಳೆ ಅಡುಗೆಗೆ ಇನ್ನೇನೋ ಅದಕ್ಕೆ ಬಳಸಿದ್ರೆ ಇನ್ನೆಂಗೋ ಆಗುತ್ತೆ ಅಂತ. ಹಾಗೆ ಇವಾಗ ಸಂಶೋಧನೆ, ಇವಾಗ ಜೈವಿಕ ತಂತ್ರಜ್ಞಾನದಲ್ಲಿ ಸಂಶೋಧನೆ ತುಂಬ ಬಹುಮುಖ್ಯವಾದ ಅಂಶ. ನ್ಯಾನೋ ಬಯೋಟೆಕ್ನಾಲಜಿ ಅಂತ ಬರ್ತಾ ಇದೆ ಇವಾಗ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡು ತುಂಬ ಇದು ಹೆಂಗೆ ಮಾಡೋದು, ಸಂಶೋಧನೆಯಲ್ಲೇ ಅವೆಲ್ಲನೂ ಗೊತ್ತಾಗೋದು. ಸಂಶೋಧನೆ ಒಂದು ಅವಿಭಾಜ್ಯ ಅಂಗ ಬಯೋಟೆಕ್ನಾಲಜಿ. ಇದಕ್ಕೆ
0: ಬಿ ಎಸ್ ಸಿ ಬಯೋಟೆಕ್ನಾಲಜಿ ಮತ್ತು ಬಿ ಇ ಬಯೋಟೆಕ್ನಾಲಜಿ ಓದಿದ ಕೂಡಲೇ ಒಂದು 5 ಅಂಕಿ ಸಂಬಳದ ನಿರೀಕ್ಷೆ ಇಟ್ಕೋಬಹುದಾ?
1: ಈಗ ಕಂಪ್ಯೂಟರ್ ಸೈನ್ಸ್ ಸರ್ವಿಸ್ ಓರಿಯೆಂಟೆಡ್ ಕರಿಯರ್, ನಮ್ಮ ಬಿ ಬಯೋಟೆಕ್ನಾಲಜಿ ಆಗಲಿ ಬಿ ಎಸ್ ಸಿ ಬಯೋಟೆಕ್ನಾಲಜಿ, ಈ ಸಾಮಾನ್ಯ ಈ ಕ್ಷೇತ್ರಗಳಲ್ಲಿ ಹೆಂಗಾಗುತ್ತೆ ಅಂದರೆ, ಈ ಕಂಪ್ಯೂಟರ್ ಸೈನ್ಸ್ಗೆ ಇರೋಷ್ಟು ಕಂಪ್ನಿಗಳು ಬಿ ಬಯೋಟೆಕ್ನಾಲಜಿಗಾಗಲಿ ಬಿ ಎಸ್ ಸಿಗಿಲ್ಲ. ಆದ್ರೂ ಕಂಪ್ಯೂಟರ್ ಸೈನ್ಸ್ಗೆ ಈಚೆ ಬರೋಂಥ ಅಷ್ಟು ವಿದ್ಯಾರ್ಥಿಗಳು ಬಿ ಬಯೋಟೆಕ್ನಾಲಜಿ ಬಿ ಎಸ್ ಸಿ ಬಯೋಟೆಕ್ನಾಲಜಿಗೂ ಬರಲಿಕ್ಕಿಲ್ಲ. ಈಗ ಸಾಮಾನ್ಯ ಈ ಬಯೋಟೆಕ್ನಾಲಜಿ ಲೈನಲ್ಲೆಲ್ಲ ಹೇಗಾಗುತ್ತೆ ಅಂದರೆ, ಕರಿಯರ್ ಶುರು ಮಾಡಬೇಕಾದ್ರೆ ಸಂಬಳ ಅವ್ರು ಕಂಪೇರ್ ಮಾಡಿದ್ರೆ ಕಡಿಮೆ ಇರುತ್ತೆ ಸ್ವಲ್ಪ, ಬಟ್ ಮೇಲೋಗ್ತಾ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂದರೆ ಮೇಲೋಗ್ತಾನೆ ಇರುತ್ತೆ. ನಾವು ಯಾವಾಗಲೂ ಈಗ ಪೇರೆಂಟ್ಸ್ಗಳಿಗೂ ಇದೇ ಗ್ರಾಫ್ ಕೊಡ್ತಾ ಇರ್ತೀವಿ. ಈ ಗ್ರಾಫ್ ಹೆಂಗಾಗುತ್ತೆ ಅಂದರೆ, ಕಂಪ್ಯೂಟರ್ ಸೈನ್ಸ್ ಇದರಲ್ಲೆಲ್ಲ ಹೆಂಗಾಗುತ್ತೆ, ಒಂದು ಲೆವೆಲಿಂದ ಶುರು ಆಗುತ್ತೆ, ಒಂದು ಲೆವೆಲ್ಗೆ ಹೋಗಿ ನಿಂತೋಗುತ್ತೆ ಗ್ರಾಫು. ನಮ್ಮ ಬಿ ಬಯೋಟೆಕ್ನಾಲಜಿಲಿ ಆಕಾಶ ತನಕನೂ ಹೋಗೋದು ಮೇಡಮ್, ಯಾಕಂದರೆ ನಮ್ಮಲ್ಲೇ ಸಾಕಷ್ಟು ಉದಾಹರಣೆಗಳಿದೆ. ಈಗ ನಮ್ಮ ಕಿರಣ್ ಮಜುಮ್ದಾರ್ ಶಾ ಮೇಡಮ್ಮೇ ಎಕ್ಸಾಂಪಲ್ ಆಗಿ ತಗೋಬೋದು. ಇವತ್ತು ಅವ್ರ ಲೆವೆಲ್ಗೆ ಯಾರೂ ಇಲ್ಲ, ಹೂ ಸ್ಟಾರ್ಟೆಡ್ ಆಸ್ ಎ ಬೇಸಿಕ್ ಸೈಂಟಿಸ್ಟ್. ಆಗಿರೋದ್ರಿಂದ ಅವರ ಎಷ್ಟು ಆಸಕ್ತಿ ಇದೆ, ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟು ಕಾರ್ಯಕ್ಷಮತೆ ಇದೆ, ಅದರಿಂದ 5 ಅಂಕಿಗೂ ಹೋಗ್ಬೋದು, 6ಕ್ಕೂ ಹೋಗ್ಬೋದು, 7ಕ್ಕೂ ಹೋಗ್ಬೋದು ಮೇಡಮ್. ಶುರು ಆಗೋದು ಸ್ವಲ್ಪ ಕಡಿಮೆ, ಬೇರೆ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದರಲ್ಲಿ ಶುರು ಮಾಡ್ಬೋದು, ಬಟ್ ಮೇಲೋಗ್ತಾ ಹೋಗ್ತಾ ಹೋಗ್ತಾ ಒಳ್ಳೆ ಗ್ರಾಫ್ ಅಂತೂ ಇದೆ ಮೇಡಮ್, ಖಂಡಿತ ಹೇಳಿ.
2: ಆಮೇಲೆ ಮೇಡಮ್, ನಮ್ಮ ಇದಕ್ಕೆ ಇವಾಗ ನೋಡಿ, ಆಹಾರ ಬೇಕೇ ಬೇಕು. ಆಹಾರ ತಿಂದ್ಮೇಲೆ ಏನೋ ಒಂದು ರೋಗ ಬಂದ್ರೆ ರೋಗ ನಿರೋಧಕಕ್ಕೂ ಬೇಕು, ಆಮೇಲೆ ಔಷಧಕ್ಕೂ ಬೇಕು, ಆಮೇಲೆ ಇವಾಗ ನಾವು ಬೆಳಿಬೇಕು, ಎಲ್ಲದಕ್ಕೂ ನಮ್ಮ ಬಯೋಟೆಕ್ನಾಲಜಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದು ಫೀಲ್ಡಲ್ಲಿ ಯಾವಾಗ್ಲೂ ಮೇಲೆ ಹೋಗ್ತೀವಿ ಹೊರತು ಕೆಳಗೆ ಬರೋದೇ ಇಲ್ಲ.
0: ಅದೇ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಈಗೆಲ್ಲ ಕಡೆ AIನ ಪ್ರಭಾವ, ಮನುಷ್ಯರನ್ನೇ ಅವರು ಬದಲಿ ಮಾಡುವಂತಹ ಹಂತದಲ್ಲಿ AI ಬಂದು ನಿಂತಿದೆ. ಹಾಗಾಗಿ ಬಯೋಟೆಕ್ನಾಲಜಿಯಲ್ಲಿ AI ಕೆಲಸ ಕೊಡಿಸುತ್ತಾ ಅಥವಾ ಕೆಲಸ ಕಳಿಸುತ್ತಾ?
1: ಮೇಡಮ್, ಇದು ಒಂದು ತಪ್ಪು ಕಲ್ಪನೆ ಎಲ್ಲರಲ್ಲೂ ಇದೆ. ನಮಗೆ Y2K ಬಂದಾಗಲೂ ಇದೇ ಭಯ ಇತ್ತು,
0: ನಿಜ.
1: ಕಂಪ್ಯೂಟರ್ ಬಂದಾಗಲೂ ಇದೇ ಭಯ ಇತ್ತು, ಕೆಲಸ ತೊಗೊಂಡ್ಬಿಡುತ್ತೆ. ಬಟ್ ಅದು ಬಂದಮೇಲಿಂದ ಕೆಲಸಗಳೇನು ಕಡಿಮೆ ಆಗಿಲ್ಲ. ನಾವೇನಾಗುತ್ತೆ ಅಂದರೆ, AI ಬರಲಿ, ನಾಳೆ ಇನ್ನೊಂದು ತಂತ್ರಜ್ಞಾನ ಬರಲಿ, ಆ ತಂತ್ರಜ್ಞಾನಕ್ಕೆ ಹೊಂದ್ಕೋಬೇಕು ನಾವು ಅಷ್ಟೇ. ಬರುವಾಗ ನಮಗೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ, ಅದು ಮಾನವೀಯ ಗುಣ. ಯಾವುದೇ ಹೊಸ ಇದು ಬಂದಾಗ ನಾವು ಅದನ್ನು ರೆಸಿಸ್ಟ್ ಮಾಡ್ತೀವಿ. AI ಬಂದಿರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ಎಲ್ಲರೂ ಆಗಲಿ, ಬಯೋಟೆಕ್ನಾಲಜಿ ಯಾವುದರಲ್ಲೂ ಏನು ಇದಾಗಲ್ಲ, ಇನ್ನೂ ಜಾಸ್ತಿ ಯೂಸ್ ಆಗುತ್ತೆ ಹೊರತು ಅದರಿಂದ ಕಡಿಮೆ ಏನಾಗಲ್ಲ ಮೇಡಮ್. ಆಮೇಲೆ ಎಸ್ಪೆಷಲಿ ಮೇಡಮ್ ಹೇಳ್ದಂಗೆ, ಈಗ ಬಯೋಟೆಕ್ನಾಲಜಿ ಆಹಾರ, ನಾವು ಊಟ ಮಾಡೋದು ಬಿಟ್ಟರೆ ಬೇಕಾದ್ರೆ ಬಯೋಟೆಕ್ನಾಲಜಿ ನಿಲ್ಬೋದು ಮೇಡಮ್. ಜನಕ್ಕೆ ರೋಗನೇ ಬರೋದು ನಿಂತೋದ್ರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು. ಲಸಿಕೆನೇ ಬೇಡ ಅಂದರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು. ಇಂಡಸ್ಟ್ರಿಗಳೇ ಬೇಡ ಅಂದರೆ ಬಯೋಟೆಕ್ನಾಲಜಿ ಬೇಡದೇ ಇರ್ಬೋದು. ಇವೆಲ್ಲ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಬಯೋಟೆಕ್ನಾಲಜಿ ಬೇಕೇ ಬೇಕು.
3: ಇದುವರೆಗೆ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳ ಕುರಿತು ಮೈಸೂರಿನ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾಕ್ಟರ್ MN ನಾಗೇಂದ್ರ ಪ್ರಸಾದ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗೆ ಸಂವಾದದ ಮೊದಲ ಭಾಗ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರ್ಚನಾ ಆರ್ಯ.

0: ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
1: ಮತ್ತೆ ಈಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ. ಆ ಎರಡು ತುಂಡು ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬಹುದು? ಒಂದು ಮರದ ದಿಮ್ಮಿ ಇರುತ್ತೆ.
0: ತಪ್ಪದೇ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎನಲ್ಲಿ, ಗ್ರೂಪ್ ಬಿನಲ್ಲಿ, ಗ್ರೂಪ್ ಸಿನಲ್ಲಿ ತಲಾ 5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
2: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಗಮನಿಸಿ, ಈಗ ಪ್ರಸಾರವಾದ ವೃತ್ತಿ ಮಾರ್ಗದರ್ಶನ ಸಂದರ್ಶನದ ಎರಡನೇ ಭಾಗ ಇದೇ ತಿಂಗಳ 24ನೇ ತಾರೀಕು ಶುಕ್ರವಾರ ಪ್ರಸಾರವಾಗಲಿದೆ.

ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 5:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

0: ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗ್ರಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಬೆಳಕಿಲ್ಲದೆ ಬದುಕಿಲ್ಲ,
4: ಮಣ್ಣಿಲ್ಲದೆ ಕಸುವಿಲ್ಲ,
3: ಜಲವಿಲ್ಲದೆ ಜೀವವಿಲ್ಲ,
4: ಹಸಿರಿಲ್ಲದೆ ಉಸಿರಿಲ್ಲ,
3: ಹರಿತಿಲ್ಲದೆ ಜಗತ್ತಿಲ್ಲ.
5: ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲಿ ನವಿಲೆ.
4: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
3: ಸಸ್ಯ ವೈದ್ಯರ ಕಿವಿಮಾತು
4: ಪ್ರಾಯೋಜಿತ ಬಾನುಲಿ ಸರಣಿ.
6: ಮರವಾಗೆಲೆವೋ ಜೀವವೇ ಮರವಾದು.
3: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
7: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
4: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
7: ಪ್ರೀತಿಸುವೆ ನಾನು.
3: ತಪ್ಪದೆ ಆಲಿಸಿ
4: ಸಸ್ಯ ವೈದ್ಯರ ಕಿವಿ ಮಾತು
3: ಹರಿತೆ ಜಗ.

ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ

0: ಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
1: ಏನೇ ಇಲ್ದಿರೋದ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾರು ಕ್ಯಾನ್ಸರ್ ನಾವು ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್.
0: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
2: ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ, ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ, ಮನರಂಜನೆಯ ರಸದೌತಣ.
3: ಕಸ್ತೂರಿ ಮಾತ್ರೆ
0: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
0: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ.
4: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
5: ನಗುವೆನ್ನು ನಗಿಸುತ್ತ ನಿನ್ನನು
3: ನಗೆ ಜಾತ್ರೆಗೆ ಬನ್ನಿ.
0: ಕಸ್ತೂರಿ ಮಾತ್ರೆ ತಿನ್ನಿ,
4: ನಾಕರಿಗೆ ಜೈ ಎನ್ನಿ.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 5:17. ಪ್ರೀತಿಯ ಕೇಳುಗರೆ, ಈಗ ಇದೇ ತಿಂಗಳು 8ನೇ ತಾರೀಕಿನಂದು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಕುರಿತು, ತಡೆಗಟ್ಟುವಿಕೆ ಈ ಕಾಯ್ದೆಯನ್ನು ಕುರಿತು ಆಯೋಜಿಸಲಾಗಿದ್ದ ವಿಚಾರ ಸಂಕಿರಣದ ಬಾನುಲಿ ವರದಿಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
1: ಇದೇ ತಿಂಗಳ 8ನೇ ತಾರೀಕಿನಂದು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಕಾಯ್ದೆ ಕುರಿತು ವಿಚಾರ ಸಂಕಿರಣವನ್ನು ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಆಯೋಜಿಸಲಾಗಿತ್ತು. ಉದ್ಘೋಷಕಿಯರಾದ ಕೀರ್ತನ ಹಾಗೂ ಆಹಿರಿ ಪುಟ್ಟಿಯವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು.

0: ಮೈಸೂರು ನಗರದ ಕಾನೂನು ಮತ್ತು ಸುವ್ಯವಸ್ಥೆ ಉಪ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಹರ್ಷ ಪ್ರಿಯಂವದ ಅವರು ಗಿಡಕ್ಕೆ ನೀರೆರಿಯುವುದರ ಮೂಲಕ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರು ಕಾಯ್ದೆಯ ಸದುಪಯೋಗಪಡಿಸಿಕೊಳ್ಳಬೇಕು, ನಿರ್ಭೀತಿಯಿಂದ ದೂರು ದಾಖಲಿಸಿ ಎಂದು ಎಚ್ಚರಿಕೆಯನ್ನು ನೀಡಿದರು.
1: ಇದರ ಬ್ಯಾಕ್ಡ್ರಾಪ್ ಫಸ್ಟ್ ಹೇಳ್ಬಿಡ್ತೀನಿ. ರಾಜಸ್ಥಾನ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 2013 ಒಂದು ವಿಶಾಖ ಗೈಡ್ಲೈನ್ಸ್ ಅಂತ ಬಂತು. ವಿಶಾಖ ಗೈಡ್ಲೈನ್ಸ್ ಏನಂದ್ರೆ, ಇಟ್ ವಾಸ್ ಅ ಜಜ್ಮೆಂಟ್ ಬೈ ದ ಸುಪ್ರೀಂ ಕೋರ್ಟ್ ವಿತ್ ರಿಸ್ಪೆಕ್ಟ್ ಟು ನೇಮ್ ವಿಶಾಖ. ಅವರಿಗೆ ಇದೇ ಥರ ವರ್ಕ್ ಪ್ಲೇಸ್ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್, ಲೈಂಗಿಕ ದೌರ್ಜನ್ಯ, ಅದರ ಬಗ್ಗೆ ಒಂದು ಅದರ ಸಂಬಂಧಪಟ್ಟೆ ಸುಪ್ರೀಂ ಕೋರ್ಟ್ ಒಂದು ಪ್ರಾಪರ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಆದ ನಂತರ ಸರ್ಕಾರ ಆ ಗೈಡ್ಲೈನ್ಸ್ ಬೇಸಿಸ್ ಮೇಲೆ ಒಂದು ಆ್ಯಕ್ಟ್ ಕ್ರಿಯೇಟ್ ಮಾಡಿದ್ದಾರೆ, ವಿಚ್ ಇಸ್ ಕಾಲ್ಡ್ ಎಸ್ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಟ್ ವರ್ಕ್ ಪ್ಲೇಸ್ 2013. ಇಟ್ ವಾಸ್ ಅ ವೆರಿ ನ್ಯೂ ಪ್ರಾಬ್ಲಮ್. ಅಂದರೆ ಇದಕ್ಕಿಂತ ಮುಂಚೆ ಮರ್ಡರ್ ಆಗಲಿ, ರೇಪ್ ಆಗಲಿ, ಇದೆಲ್ಲ ಕ್ರೈಮ್ ಪ್ರಾಬ್ಲಮ್ಸ್ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ಬಟ್ ವರ್ಕ್ ಪ್ಲೇಸ್ನಲ್ಲಿ ಕೂಡ ಸಹ ಈ ಥರ ಪ್ರಾಬ್ಲಮ್ಸ್ ಬರಬಹುದು. ಫಸ್ಟ್ ಟೈಮ್ ಇದು ಸುಪ್ರೀಂ ಕೋರ್ಟ್ ಕಾಗ್ನಿಸೆನ್ಸ್ ತಗೊಂಡು ಸರ್ಕಾರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಅದಾದ ನಂತರ ದಿಸ್ ವಾಸ್ ಆ್ಯಕ್ಚುಲಿ ರಿಯಲೈಸ್ಡ್ ಬೈ ಪೀಪಲ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ಪೀಪಲ್. ಈ ಆ್ಯಕ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಈ ಆ್ಯಕ್ಟ್ನಲ್ಲಿ ನಾನು 5 W's ಅಡ್ರೆಸ್ ಮಾಡ್ತೀನಿ ಮೇನ್ಲಿ: ವಾಟ್, ವೈ, ಹೂ, ವೇರ್ ಆ್ಯಂಡ್ ಹೂಸ್. ದಿಸ್ ಆ್ಯಕ್ಟ್ ಇಸ್ ಕ್ರಿಯೇಟೆಡ್ ವಿತ್ ದ ಏಮ್ ಆಫ್ ಪ್ರೊಟೆಕ್ಟಿಂಗ್ ವಿಮೆನ್ ಆಟ್ ವರ್ಕ್ ಪ್ಲೇಸ್. ಯಾವುದು ವರ್ಕ್ ಪ್ಲೇಸ್ ಆಗಲಿ, ಅದು 2 sectors ಡಿವೈಡೆಡ್ ಇದೆ. 10 ಕಡಿಮೆ, 10 ಜಾಸ್ತಿ. 10 ಜಾಸ್ತಿ ಇದ್ರೆ ಪ್ರೈವೇಟ್ ಆರ್ಗನೈಸೇಷನ್ ಆಗಲಿ, ಗವರ್ಮೆಂಟ್ ಆರ್ಗನೈಸೇಷನ್ ಆಗಲಿ, ಯಾವುದು ಸೆಮಿ ಗವರ್ಮೆಂಟ್ ಆರ್ಗನೈಸೇಷನ್ ಆಗಲಿ, ಒಂದು ಕಂಪ್ಲೇಂಟ್ ಕಮಿಟಿ, ICC, ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ರಚನೆ ಮಾಡಬೇಕು. ಈ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿನಲ್ಲಿ ಯಾವುದು ಕಂಪ್ಲೇಂಟ್ ಮಹಿಳೆಯಿಂದ ಬಂದರೆ ಅದು ಕಾನ್ಫಿಡೆನ್ಷಿಯಲ್ ಆಗಿ ತಗೊಳ್ಬೇಕು. ಈ ಕಂಪ್ಲೇಂಟ್ಸ್ ಕಮಿಟಿನಲ್ಲಿ ವೆರಿ ಪ್ರಾಮಿನೆಂಟ್ ಲೀಡರ್ಸ್ ಮತ್ತು ವೆರಿ ಪ್ರಾಮಿನೆಂಟ್ ಮೆಂಬರ್ಸ್ ಇರ್ತಾರೆ ಈ ಕಮಿಟಿನಲ್ಲಿ. ಫಾರ್ ಎಕ್ಸಾಂಪಲ್, NGO ಪರ್ಸನ್ಸ್ ಇರಬಹುದು, ಪ್ರಾಮಿನೆಂಟ್ ವುಮೆನ್ ಲೀಡರ್ಸ್ ಇರಬಹುದು, ಪೊಲೀಸ್ ಕಮಿಟಿದರೆ ಕಮಿಷನರ್ ಆಫ್ ಪೊಲೀಸ್ ಇರಬಹುದು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇರಬಹುದು. ಪ್ಲಸ್ ಪ್ರಯಾರಿಟಿ ಈಸ್ ಗಿವನ್ ಟು ಲೇಡಿ ಮೆಂಬರ್ಸ್. ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿನಲ್ಲಿ ಜಾಸ್ತಿ ಲೇಡಿ ಮೆಂಬರ್ಸ್ ಇರಬೇಕು, ಸೊ ದಟ್ ದ ಕಂಪ್ಲೇನೆಂಟ್ ಹ್ಯಾಸ್ ದ ಕಾನ್ಫಿಡೆನ್ಸ್ ಟು ಅಪ್ರೋಚ್ ದಿ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ. ಕಾನ್ಫಿಡೆನ್ಷಿಯಾಲಿಟಿ. ಅದರ್ ವೈ ಈಸ್, ಈಗ ಒಂದು ಆರ್ಗನೈಸೇಷನ್ ಇರಲಿ, ಅದರಲ್ಲಿ ಸುಮಾರು ಸಮಸ್ಯೆಗಳು ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಇಟ್ ಈಸ್ ನಾಟ್ ಜಸ್ಟ್ ಪ್ರಾಪರ್ ಆ್ಯಕ್ಟ್ ಆಗಬೇಕು, ಆ ಥರ ಪ್ರಾಪರ್ ಹರಾಸ್ಮೆಂಟ್, ಫಿಸಿಕಲ್ ಹರಾಸ್ಮೆಂಟ್ ಆಗಬೇಕು ಹಾಗೇನಿಲ್ಲ, ಮೆಂಟಲ್ ಹರಾಸ್ಮೆಂಟ್ ಕೂಡ ಇರುತ್ತೆ. ಯಾವುದು ನಿಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇದ್ದಾರೆ, ಈವನ್ ಆಫ್ಟರ್ ರಿಫ್ಯೂಸಲ್ ಸಂಬಡಿ ಈಸ್ ಅಪ್ರೋಚಿಂಗ್, ಈವನ್ ಆಫ್ಟರ್ ಯು ಡಿನೈಯಿಂಗ್ ಟು ಹಿಮ್, ಪದೇ ಪದೇ ಯಾರು ಜೋಕ್ಸ್ ಕ್ರ್ಯಾಕ್ ಮಾಡ್ತಾ ಇರಬಹುದು, ಪದೇ ಪದೇ ನಿಮಗೆ ಪಾರ್ಟಿನಲ್ಲಿ ಇನ್ವೈಟ್ ಮಾಡ್ತಾ ಇರಬಹುದು. ಎನಿಥಿಂಗ್ ವಿಚ್ ಇಸ್ ಅನ್ವೆಲ್ಕಮ್, ಅನ್ವೆಲ್ಕಮ್ ಇಸ್ ದ ಕೀವರ್ಡ್, ಎನಿಥಿಂಗ್ ವಿಚ್ ಇಸ್ ಅನ್ವೆಲ್ಕಮ್ ಕೌಂಟ್ಸ್ ಆಸ್ ಸೆಕ್ಷುವಲ್ ಹರಾಸ್ಮೆಂಟ್ ಆಟ್ ವರ್ಕ್ ಪ್ಲೇಸ್ ಅಂಡರ್ ದಿಸ್ ಆ್ಯಕ್ಟ್. 10 ಕಡಿಮೆ ಇದ್ರೆ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಅಂತ ಇದೆ. ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ ಏನಂದ್ರೆ, DC ಸೂಪರ್ವಿಷನ್ನಲ್ಲಿ ಪ್ರತಿ ಕಂಪನಿನಲ್ಲಿ, ಪ್ರತಿ ಆರ್ಗನೈಸೇಷನ್ನಲ್ಲಿ ಮೇ ಬಿ 10 ಇರುವುದಿಲ್ಲ. ಇನ್ ದ್ಯಾಟ್ ಕೇಸ್ ಒಂದು ಕಾಮನ್ ಕಂಪ್ಲೇಂಟ್ ಕಮಿಟಿ ಆಟ್ ದ ಲೆವೆಲ್ ಆಫ್ ಡಿಸ್ಟ್ರಿಕ್ಟ್, DC ಸೂಪರ್ವಿಷನ್ನಲ್ಲಿ ಪ್ರಾಮಿನೆಂಟ್ ವುಮೆನ್ ಲೀಡರ್ಸ್ ಕಮಿಟಿ ಮೆಂಬರ್ ಆಗಿ ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ DC ಅವರು. ದ್ಯಾಟ್ ಈಸ್ ಆಟ್ DC ಆಫೀಸ್. ಇಟ್ ಆಲ್ಸೋ ವರ್ಕ್ಸ್ ಆನ್ ದ ಸೇಮ್ ಪ್ರಿನ್ಸಿಪಲ್ ಆಸ್ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಇನ್ ಅ ಆರ್ಗನೈಸೇಷನ್. ಸೆಕೆಂಡ್ ಪ್ರಿನ್ಸಿಪಲ್ ಇಸ್ ದ ಸೇಮ್. ಹೌ, ಯಾರು ಮಹಿಳೆ ಆಗಲಿ, ಆರ್ ಇಟ್ ಈಸ್ ಮೇನ್ಲಿ ಫೋಕಸ್ಡ್ ಆನ್ ಫೀಮೇಲ್ಸ್, ಯಾರು ಪ್ರಾಬ್ಲಮ್ಸ್ ಆದ್ರಿ ಕಾನ್ಫಿಡೆನ್ಷಿಯಲಿ ತಾವು ಒಂದು ಲೆಟರ್ ಬರೆದು ಈ ಕಂಪ್ಲೇಂಟ್ ಕಮಿಟಿ ಆರ್ ಡಿಸ್ಟ್ರಿಕ್ಟ್ ಕಮಿಟಿಗೆ ಬರೀಬಹುದು. ಅವ್ರಿಗೆ ರಿಸ್ಪಾನ್ಸಿಬಿಲಿಟಿ ಇದೆ ಕಾನ್ಫಿಡೆನ್ಷಿಯಲಿ ತಮ್ಮ ಲೆಟರ್ ತಗೊಂಡು ಅದನ್ನು ಪರಿಶೀಲನೆ ಮಾಡಿ ಕಾನ್ಫಿಡೆನ್ಷಿಯಲಿ ಇಂಟರ್ನಲಿ ಒಂದು ಇನ್ಕ್ವೈರಿ ಮಾಡಿಬಿಟ್ಟು ಸೂಟಬಲ್ ಕ್ರಮ ತಗೊಳ್ತಾರೆ. ಪ್ಲಸ್ ದ ಬೇಸಿಕ್ ಎಸೆನ್ಸಿಸ್ ಪ್ರೈವಸಿ, ನಿಮ್ಮದು ಹೆಸರು ಹೊರಗಡೆ ಬರಲ್ಲ. ಪ್ಲಸ್ ನಿಮಗೆ ಕೌನ್ಸಿಲಿಂಗ್ ಮಾಡ್ತಾರೆ, ನಿಮಗೆ ಕಮಿಟಿನಲ್ಲಿ ಮೆಂಬರ್ಸ್ ದೇ ಹ್ಯಾವ್ ದಿಸ್ ರಿಸ್ಪಾನ್ಸಿಬಿಲಿಟಿ ದ್ಯಾಟ್ ಯಾವುದು ಬಯಸ್ ಇರಬಾರದು. ತಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದು ಸುಳ್ಳು ಇರಬಹುದು, ನಿಜ ಇರಬಹುದು, ಬಟ್ ಅದು ಪೂರ್ತಿ ಇನ್ಕ್ವೈರಿ ಆದ ನಂತರ ರಿಸ್ಪಾನ್ಸಿಬಿಲಿಟಿ ಇಸ್ ಆನ್ ದೆಮ್. ಪೂರ್ತಿ ಇನ್ಕ್ವೈರಿ ಆದ ನಂತರ ಅವರು ಒಂದು ರಿಪೋರ್ಟ್ ಕೊಡ್ತಾರೆ. ಪ್ಲಸ್ ಬೇರೆ ಏನಾದರೂ ಕೌನ್ಸಿಲಿಂಗ್ ಮತ್ತು ಅದರ್ ಸರ್ವಿಸಸ್ ಕೊಡಬೇಕಾದ್ರೆ ಅದರಲ್ಲಿ ಕೂಡ ತಮಗೆ ಅಸಿಸ್ಟ್ ಮಾಡ್ತಾರೆ. ಥರ್ಡ್ ಕ್ವೆಶನ್ ಇಸ್ ಹೌ. ಸೊ ದಿಸ್ ಕಮಿಟಿ ಫಂಕ್ಷನ್ಸ್ ಬೈ ಕ್ರಿಯೇಟಿಂಗ್, ಅಂದರೆ ತಾವು ಒಂದು ಲೆಟರ್ ಬರೀತೀರಿ, ಲೆಟರ್ನ

0: ಅಲ್ಲಿ ಹೆಡ್ ನಲ್ಲಿ ಇರಬೇಕು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಹೆಡ್ ಕಮಿಷನರ್ ಆಫ್ ಪೊಲೀಸ್ ಆಫೀಸ್ ಆರ್ ತಮ್ ಆಫೀಸ್ ಆಲ್ ಇಂಡಿಯಾ ರೇಡಿಯೋ ಆಫೀಸ್ ಅವ್ರ ಯಾವುದು ಆಫೀಸ್ ಹೆಸರು ಬರೆದು ಕೊಟ್ರೆ ದಟ್ ಲೆಟರ್ ಆಟೋಮ್ಯಾಟಿಕ್ಲಿ ರೀಚಸ್ ಟು ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ. ಆ ಲೆಟರ್ ಡಿಸ್ಕ್ಲೋಸ್ ಮಾಡಲಿಕ್ಕೆ ಇಲ್ಲ. ಸೊ ದಿಸ್ ಗಿವ್ಸ್ ದ ರೈಟ್ ದ ಪ್ರೈವಸಿ ದಟ್ ಈಸ್ ಆಲ್ವೇಸ್ ರಿಕ್ವೈರ್ಡ್. ಇದರ ಸೃಷ್ಟಿ ಮೀ ಟು ಮೂವ್ಮೆಂಟ್ ಮತ್ತೆ ಬೇರೆ ಬೇರೆ ಮೂವ್ಮೆಂಟ್ಸ್ ಇಂದ ಆಗಿತ್ತು. ಈ ತರ ವರ್ಕ್ ಪ್ಲೇಸ್ ನಲ್ಲಿ ಸೆಕ್ಷುಲಿ ಕಲರ್ಡ್ ರಿಮಾರ್ಕ್ಸ್ ಸೆಕ್ಷುವಲ್ ಜೋಕ್ಸ್ ಆರ್ ನಿಮಗೆ ಫಿಸಿಕಲ್ ಹರಾಸ್ಮೆಂಟ್ ಮೆಂಟಲ್ ಹರಾಸ್ಮೆಂಟ್ ಆರ್ ಯಾರು ನಿಮಗೆ ಮಹಿಳೆ ಇರುವುದರಿಂದ ಪ್ರಮೋಷನ್ ಕೊಡ್ತಾ ಇಲ್ಲ ಅದೆಲ್ಲ ಬರುತ್ತೆ. ಸೊ ಆಲ್ ದೋಸ್ ಟಾಪಿಕ್ಸ್ ಯು ಕ್ಯಾನ್ ಅಪ್ರೋಚ್ ಟು ದಿಸ್ ಕಮಿಟಿ ಆ್ಯಂಡ್ ದೇ ವಿಲ್ ಅಡ್ರೆಸ್. ದ ಲಾಸ್ಟ್ ಪಾಯಿಂಟ್ ಇಸ್ ವಿಚ್ ಐ ವಾಂಟ್ ಟು ಸೇ ಅಬೌಟ್ ದಿಸ್ ಆ್ಯಕ್ಟ್ ಇಸ್ ಈಗ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೋಡ್ತಾ ಇದ್ವಿ ಯಾವುದು ನಿಜ ಕಂಪ್ಲೇಂಟ್ಸ್ ಇದ್ರೆ ಅದು ಜಾಸ್ತಿ ಬರಲ್ಲ, ಸುಳ್ಳು ಕಂಪ್ಲೇಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಮ್ಮ ಮಾಧ್ಯಮದಿಂದ ಮತ್ತೆ ನಾನು ಕೂಡ ಸೆಪರೇಟ್ಲಿ ಇಂಡಿವಿಜುವಲ್ ಆಗಿ ಕೂಡ ಟ್ರೈ ಮಾಡ್ತಾ ಇದ್ದೀನಿ, ತಾವು ಎಲ್ಲ ಕೂಡ ಇಂಡಿವಿಜುವಲ್ ಆಗಿ ಅವೇರ್ನೆಸ್ ಕೊಡೋಕ್ಕೆ ಟ್ರೈ ಮಾಡಿ. ಯಾರು ಲೇಡಿ ಆರ್ ಎನಿ ಅದರ್ ಪರ್ಸನ್ ಹೂ ಇಸ್ ರಿಯಲಿ ಇನ್ ನೀಡ್ ಆ್ಯಕ್ಚುಲಿ ಅವರಿಗೆ ಸಮಸ್ಯೆ ಬರ್ತಾ ಇದೆ ಅವರೆಲ್ಲ ಹತ್ರ ಒಂದು ಒಳ್ಳೆ ಮಾಧ್ಯಮ ಇದೆ, ಒಂದು ಒಳ್ಳೆ ಸರ್ಕಾರ ಪ್ರಾವಿಷನ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ, ಅವರೆಲ್ಲ ಯಾರ್ಯಾರ ಹತ್ರ ನಿಜವಾಗ್ಲೂ ಈ ತರ ಸಮಸ್ಯೆ ಬರ್ತಾ ಇದೆ ಅವರೆಲ್ಲ ಈ ಕಮಿಟಿಗೆ ಅಪ್ರೋಚ್ ಮಾಡಬಹುದು. ಮಾತ್ರ ಒಂದು ಪೇಪರ್ ಇಂದ ಅಪ್ರೋಚ್ ಮಾಡಬಹುದು, ಆ ಪೇಪರ್ ಆದ ನಂತರ ಇಟ್ ಆಟೋಮ್ಯಾಟಿಕ್ಲಿ ಇಸ್ ಕಾನ್ಫಿಡೆನ್ಷಿಯಲ್ ಅಂಡ್ ಇಸ್ ಎಸ್ಕೇಲೇಟೆಡ್ ಟು ದ ಸೂಟಬಲ್ ಅಥಾರಿಟೀಸ್. ಸೊ ತಮ್ಮ ಮಾಧ್ಯಮದಿಂದ ದಯವಿಟ್ಟು ಎಲ್ಲರಿಗೆ ಅವೇರ್ನೆಸ್ ಕೊಡಿ ಈ ಆಕ್ಟ್ ಬಗ್ಗೆ, ಕಮಿಟಿ ಬಗ್ಗೆ. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಷ್ಟು ಕಂಪ್ಲೇಂಟ್ಸ್ ಬರುತ್ತೆ ನಾವು ಸೆನ್ಸಿಟಿವ್ಲಿ ಡೀಲ್ ಮಾಡೋಕ್ಕೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈವನ್ ಅಡ್ಮಿನಿಸ್ಟ್ರೇಷನ್ ಪರವಾಗಿಯೂ ಕೂಡ ಹೇಳ್ತಾ ಇದ್ದೀನಿ. ಡಿ ಸಿ ಆಫೀಸ್ನಲ್ಲಿ ಕೂಡ ಲೋಕಲ್ ಕಂಪ್ಲೇಂಟ್ಸ್ ಕಮಿಟಿ, ಅದರಲ್ಲಿ ಪ್ರಾಮಿನೆಂಟ್ ಎನ್ ಜಿ ಒ ಮೆಂಬರ್ಸ್ ಆ್ಯಂಡ್ ಪ್ರಾಮಿನೆಂಟ್ ವುಮೆನ್ ಲೀಡರ್ಸ್ ಆರ್ ದೇರ್. ತಮ್ಮ ಕಂಪ್ಲೇಂಟ್ ಯಾರು ಲೈಟ್ ಆಗಿ ತಗೊಳ್ಳಲ್ಲ, ತಮ್ಮ ಕಂಪ್ಲೇಂಟ್ ಬಂದರೆ ವಿ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ, ಬಟ್ ಆಲ್ ದಟ್ ಈಸ್ ರಿಕ್ವೈರ್ಡ್ ಈಸ್ ಅವೇರ್ನೆಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಆ್ಯಂಡ್ ಪಾಶ್ ಬಗ್ಗೆ ಎಲ್ಲರಿಗೆ ಜಾಗೃತಿ ಕೊಡುವುದು ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್.
1: ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಕಾಯ್ದೆ ಕುರಿತು ವಕೀಲರು ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಶ್ರೀಮತಿ ಎಂಎನ್ ಸುಮನಾ ಅವರು ಮಾತನಾಡಿದರು.
2: ಯುದ್ಧ ಅಂದ್ರೆ ಬರೀ ಮನುಷ್ಯರ ಶಾಂತಿ ಕಾಪಾಡೋದು ಅಂತ ಅನ್ಕೊಂಡಿದ್ವು, ಅದನ್ನ ಮೊದಲ ಬಾರಿಗೆ ಬದಲಾವಣೆ ಆಗಿದ್ದು ವಿಶ್ವದ ಒಡಂಬಡಿಕೆ ಆದಂತ ಸಂದರ್ಭದಲ್ಲಿ. ಯುದ್ಧ ಅಂದರೆ ಬರೀ ನೀವು ಗಂಡಸರನ್ನ ಫೋಕಸ್ ಮಾಡ್ಕೊಂಡು ಅಲ್ಲಾಗುವ ಸಾವು ಅಥವಾ ಅಲ್ಲಾಗುವ ಬಾಂಬ್ ಬ್ಲಾಸ್ಟು ಅಥವಾ ಅಲ್ಲಿ ಸಾಯುವುದಲ್ಲ, ನಿಜವಾಗಿಯೂ ಮಹಿಳೆಯರು ಮಾಡುವಂತಹ ಅವರ ಒಂದು ವಲಯದಲ್ಲಾಗ್ತಾ ಇದೆಯಲ್ಲ ಅದನ್ನೂ ನೀವು ತಗೊಳ್ಬೇಕು ಅನ್ನುವಂಥದ್ದನ್ನು ಬಂದಾಗಲೇ ಅದು ವಿಶ್ವದ ಮಟ್ಟದಲ್ಲಿ ಚರ್ಚೆ ಆದಂತಹ ಸಂದರ್ಭದಲ್ಲಿ ಮಾನವ ಹಕ್ಕುಗಳಲ್ಲಿ ಮಹಿಳೆಯರ ಹಕ್ಕುಗಳನ್ನು ಪ್ರಮುಖವಾಗಿ ಗುರುತಿಸಬೇಕು ಅಂದಾಗಲೇ ಆ ವಿಶ್ವ ಒಡಂಬಡಿಕೆಗೆ ಭಾರತ ಸಹಿ ಹಾಕ್ತು. ಆ ಸಹಿ ಹಾಕದ ಮೇಲೆ ಅದೇ ಸಂದರ್ಭದಲ್ಲಿಯೇ ಅವರು ಏನು ಹೇಳಿದ್ರು, ಈಗಾಗಲೇ ಮೇಡಮ್ ವಿಶಾಖ ಕೇಸಿ ಏನು ಹೇಳಿದ್ರು, ರಾಜಸ್ಥಾನದಲ್ಲಾದಂಥ ಹೆಣ್ಮಗಳು ಭಾವ್ರಿದೇವಿ ಹೆಣ್ಮಗಳದಾದಾಗ ಈ ಎನ್ ಜಿ ಒ ವಿಶಾಖ ಏನು ಹೊಡೆದಾಡ್ತು, ಆಮೇಲೆ ಗೈಡ್ಲೈನ್ಸ್ ಬಂತು, ಸುಪ್ರೀಂ ಕೋರ್ಟ್ತು ಅವೆಲ್ಲ, ಆದರೆ 2011 ಮಗಳ ಸಮಾನ ಆದಂತಹ ಹೆಣ್ಣುಮಗಳು ನಿರ್ಭಯ ಪ್ರಕರಣ 2011 ಆದಂಥ ಸಂದರ್ಭದಲ್ಲಿಯೇ ಇಡೀ ದೇಶ ಇಳಿದಾಗಲೇ 2013 ಈ ಕಾಯ್ದೆಯನ್ನು ತರಬೇಕು ಅನ್ನುವಂತಹ ಮನಸ್ಸನ್ನು ಮಾಡಿದ್ದು. ಆ ಒಂದು ಕಾಯ್ದೆಯ ವಿಚಾರ ಬಂದಾಗ ನಮಗನ್ಸಿದ್ದೇನಪ್ಪ, ಬರೀ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದ್ದಾಗ ಕೆಲವೊಂದು ಬಹಳಷ್ಟು ದ್ವಂದ್ವಗಳು ಬರ್ತಿತ್ತು, ಇದರಲ್ಲಿ ಎಲ್ಲೋ ಒಂದು ಕಡೆ ಸರಿಯಾದ ಒಂದು ನಿಖರವಾದಂಥ ಮಾಹಿತಿ ಇಲ್ಲ, ಮತ್ತು ಪ್ರತಿಯೊಂದು ಆ ಗೈಡ್ಲೈನ್ಸಲ್ಲಿ ಎಲ್ಲವನ್ನೂ ಹೇಗೆ ಕೊಡೋಕ್ಕಾಗುತ್ತೆ, ಒಂದು ಫ್ರೇಮ್ ವರ್ಕ್ ಹಾಕ್ಕೊಟ್ಟಿದ್ರಷ್ಟೇ ಅವರು. ನೀವು ಒಂದು ಆ್ಯಕ್ಟ್ ಮಾಡ್ಕೊಳ್ಳಿ ಅಂತಲೂ ಹೇಳಿದರು, ಬಟ್ ಆ್ಯಕ್ಟ್ ಮಾಡ್ಕೊಳ್ಳದೆ 96 ತಳ್ಳಿದವರು ನಾವು. 2013 ಅಂದರೆ 11 ಆದಂಥ ಸಂದರ್ಭದಲ್ಲಿ ಆಗ ಆಯೋಗಗಳೆಲ್ಲ ಬಹಳಷ್ಟು ಪ್ರಯತ್ನಗಳು ಮಾಡಿ ಹೇಗೆ ನಾವು ಕಾಯ್ದೆ ತಂದಾಗ 2013 ನಾವು ಅಂದ್ಕೊಂಡ್ವೋ ಇದರಿಂದ ಬಹಳಷ್ಟು ಬದಲಾವಣೆಗಳಾಗ್ಬಿಡುತ್ತೆ ಅನ್ನುವಂಥದ್ದು. ಆದರೆ ಯಥಾ ಪ್ರಕಾರ ಮಹಿಳೆಯರ ವಿಚಾರದಲ್ಲಿ ಮಾತ್ರ ಈ ಕಾಯ್ದೆಗಳು ಯಾವ ಥರ ಆಗ್ತಿದೆಯಪ್ಪ ಅಂದರೆ ಹೂರಿ ಬಂದಿದೆ, ಅಲ್ಲಿಂದ ಬಂತು ಲೆಟ್ರು, ಇಲ್ಲೊಂದು ಆರ್ಗನೈಸ್ ಮಾಡಿದ್ವು. ಇದನ್ನು ಎಷ್ಟು ಇದಾಗಿ ಹೇಳ್ತಾರೆ ಅಂತಂದರೆ, ಉದ್ಯೋಗದ ಸ್ಥಳದಲ್ಲಿ ಮಹಿಳಾ ದೌರ್ಜನ್ಯ ನಡೆಯುವಂಥದ್ದಿದೆಯಲ್ಲ, ಇದು ಉದ್ಯೋಗದ ಸ್ಥಳ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸ ಕೊಡುವಂತಹ ಸಂಸ್ಥೆಗಳಾಗಿರ್ಬೋದು, ಇಲ್ಲೆಲ್ಲ ಆಗಾಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ನಡೀತಾನೇ ಇರಬೇಕು, ಇದು ನಿಂತ ನೀರಾಗಬಾರ್ದು. ಮತ್ತು ಬದಲಾದ ವಿಷಯಗಳಿಗೆ ಬದಲಾದ ಪರಿಸರ

ಸಮಾಜಕ್ಕೆ ಬದಲಾದ ಹೊಸ ಹೊಸ ಯುಕ್ತಿಗಳು ಕುಯುಕ್ತಿಗಳಿಗೆ ಯಾವ ರೀತಿ ಅದನ್ನ ಸಂವೇದನಶೀಲದಲ್ಲಿ ನೋಡಬೇಕು ಅನ್ನುವಂತಹದ್ದಾಗ್ಲಿ, ಅಂತಹ ಪ್ರಕರಣಗಳನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನುವಂಥದ್ದಾಗ್ಲಿ, ಇಂತಹ ವಿಚಾರಗಳನ್ನು ಆಗಾಗ ಮಾಡಬೇಕು. ಆದರೆ ಅಲ್ಲಿಂದ ಬಂದಂತಹ ಸಂದರ್ಭದಲ್ಲಿ ಮಾತ್ರ ಇದನ್ನು ಏರ್ಪಡಿಸುವಂತಹದ್ದಲ್ಲ, ಆ ಥರ ಆಗಬಾರ್ದು. ಇಲ್ಲಿ ಯಾವುದೇ ಒಂದು ಪ್ರಕರಣಗಳು ದಾಖಲಾಗಿಲ್ಲ ಅಂದ ಮಾತ್ರಕ್ಕೆ ಇಲ್ಲಿ ಇಲ್ಲ ಅಂತ ಅಲ್ಲ. ಪ್ರಕರಣಗಳು ದಾಖಲಾಗಿಲ್ಲ, ಅರ್ಜಿಗಳು ಯಾವುದು ಬಂದಿಲ್ಲ, ದೂರುಗಳು ಬಂದಿಲ್ಲ ಅಂದ ಮಾತ್ರಕ್ಕಲ್ಲ. ಇದೇ ಆಂತರಿಕ ಸಮಿತಿಗಳು ಪ್ರತಿ 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಸಭೆಯನ್ನು ಕರೆಯಲೇಬೇಕು. ಇದು ನಮ್ಮ ಸಂಸ್ಥೆಯಿಂದ ಆಗ್ತಿದೆಯಾ, ನಾವು ಇದನ್ನು ಮನನ ಮಾಡ್ಕೋಬೇಕು. ಆ 3 ತಿಂಗಳಿಗೊಮ್ಮೆ ಆಗುವಂತಹ ಸಭೆಯ ಶಿಫಾರಸುಗಳು ಏನಿದೆ, ದೂರುಗಳು ಯಾವುದಾದ್ರು ದಾಖಲಾಗಿದೆಯಾ, ದೂರು ದಾಖಲಿಲ್ಲದ ಪಕ್ಷದಲ್ಲಿ ಇದ್ರ ಬಗ್ಗೆ ಬಹಳಷ್ಟು ಉದ್ಯೋಗಿಗಳಿಗೆ ಅಥವಾ ಇಲ್ಲಿ ಬಂದು ಕಾರ್ಯಕ್ರಮ ಕೊಡುವಂಥವರಿಗೆ ಇದು ತಲುಪ್ತಾ ಇದೆಯಾ, ಅವ್ರಿಗೆ ಅರ್ಥವಾಗಿದೆಯಾ, ಅಥವಾ ಈ ಥರದ್ದೆಲ್ಲ ಇದ್ದರೆ ಎಲ್ಲಿ ಸಂಕೋಚ ಇಟ್ಕೊಂಡು ಅಯ್ಯೋ ಇದನ್ನು ನಾನು ದೂರು ಕೊಟ್ಟುಬಿಟ್ರೆ ಇಲ್ಲಿ ಮತ್ತೆ ನಾನೆಲ್ಲಿ ಬರಬೇಕಾಗುತ್ತೋ, ಅಥವಾ ಈ ದೂರನ್ನು ಕೊಟ್ಟರೆ ನನ್ನನ್ನು ಹೇಗೆ ನೋಡ್ತಾರೋ ಅನ್ನುವಂತಹ ಬದಲಾವಣೆಗಳಾಗಿದೆಯಾ, ಧೈರ್ಯವಾಗಿ ದೂರನ್ನು ಕೊಡೋದಕ್ಕೆ ಮುಂದೆ ಬರುವಂತಹದನ್ನು ಈ ಕಾಯ್ದೆಯನ್ನು ಸದ್ಬಳಕೆ ಮಾಡ್ಕೋತಾ ಇದ್ದಾರಾ, ಇಂಥವುಗಳನ್ನೆಲ್ಲವೂ ನಡೀತಾ ಇರಬೇಕು. ಆಗ ನೋಡಿ ಕಾಯ್ದೆ ಜೀವಂತವಾಗಿದೆ ಅಂತ ಅರ್ಥ. ಯಾವಾಗ ಇಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡ್ರೆ ಎಲ್ಲೋ ಮುಚ್ಚಿಡ್ತಿದ್ದಾರೆ ಏನೋ ಅಂತ ನಾವು ಇನ್ನೊಂದು ರೀತಿಯಲ್ಲಿ ನೋಡ್ಬಿಡ್ತೀವಾಗ. ಆದ್ದರಿಂದ ಈಗಾಗಲೇ ಮೇಡಮ್ ಹೇಳಿದಂಥ ಸಂದರ್ಭದಲ್ಲಿ ಏನು, ನಾನು ಅದನ್ನೇ ದೌರ್ಜನ್ಯ ಅಂದರೆ ಏನು ಇದನ್ನೆಲ್ಲ ಮತ್ತೆ ಮತ್ತೆ ಹೇಳಲ್ಲ. ಮೇಡಮ್ ಹೇಳಿದರೆ ಇದು ದೈಹಿಕವಾಗಿ ಮಾನಸಿಕವಾಗಿ ಆಗುವಂತಹದ್ದು ಎಲ್ಲ ಅಂತ, ಆದರೆ ಇಷ್ಟಂತೂ ನಿಜ ರೀ. ಏನು ಹೇಳುತ್ತೆ ಮೂಲಭೂತ ಹಕ್ಕುಗಳು ನಮಗೆ ಏನು ಹೇಳಿದೆ ಅದನ್ನು ಕಾಪಾಡಿಕೊಳ್ಳುವಂಥ 13, 14, 15 ಏನು ಆರ್ಟಿಕಲ್ 13, 14, 15 ಎಲ್ಲ ಏನು ಹೇಳ್ತಾ ಇದೆ, ನಮ್ಮ ಉದ್ಯೋಗದ ಹಕ್ಕು ಮತ್ತು ನಮ್ಮ ಉದ್ಯೋಗದಲ್ಲಿ ಘನತೆ ಮತ್ತು ಗೌರವ ಎರಡೂ ಬಹಳ ಮುಖ್ಯ. ಡಿಗ್ನಿಟಿ ಏನದಿದೆಯಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಅವನು ಕೆಲಸ ಮಾಡುವ ಜಾಗದಲ್ಲಿ ಅವನಿಗೆ ಆ ಘನತೆ ಗೌರವವನ್ನು ಉಳಿಸುವಂತಹ ಸಂವಿಧಾನ ಕೊಟ್ಟಂತಹ ಪ್ರಿವಿಲೇಜಸ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲೆಲ್ಲಿ ಮುರಿಯಲ್ಪಡುತ್ತೆ ಅಥವಾ ಅದಕ್ಕೆ ಭಂಗ ಬರುತ್ತೆ ಅಲ್ಲಿ ಎಲ್ಲವೂ ನಿಜವಾಗಿಯೂ ಈ ಒಂದು ಕಾಯ್ದೆಯನ್ನು ಸದ್ಬಳಕೆ ಮಾಡೋದು. ಯಾಕೆಂದರೆ ಬಹಳಷ್ಟು ಜನ ಸೆಕ್ಷುವಲ್ ಹರಾಸ್ಮೆಂಟ್ ಅಂದ ತಕ್ಷಣ ತಲೆ ಒಳಗೆ ಬರುವಂತಹದ್ದು ಏನೋ ಅದಕ್ಕೆ ಒಂದು ರೇಪ್ ಆಗಿಬಿಡಬೇಕು ಅಥವಾ ನನ್ನ ಮೈ ಕೈ ಹಿಡ್ಕೊಂಡು ಯಾರೋ ಎಳೆದಾಡಬೇಕು, ಜಗ್ಗಾಡಬೇಕು, ಅಸಭ್ಯವಾಗಿ ಮಾತನಾಡಬೇಕು, ಅಶ್ಲೀಲವಾಗಿ ಮಾತನಾಡಬೇಕು, ದ್ವಂದ್ವಾರ್ಥ. ಅದಷ್ಟೇ ಅಲ್ಲ, ಕಾರ್ಯನಿರ್ವಹಿಸುವ ಜಾಗದಲ್ಲಿ ನನಗೆ ಯಾವತ್ತೂ ಅಲಾರಾಮ್ ಇರಬಾರ್ದ್ರಿ. ನಾ ಕೆಲಸ ಮಾಡೋ ಜಾಗದಲ್ಲಿ ಯಾರು ಬಂದು ಏನಂತಾರೋ, ನನ್ನ ಏಕವಚನದಲ್ಲಿ ಎಲ್ಲಿ ಮಾತನಾಡಿಸ್ತಾರೋ, ಅವ್ರು ಏಕವಚನದಲ್ಲಿ ಮಾತನಾಡಿದಾಗ ನನಗೆ ಎಲ್ಲೋ ಒಂದು ಕಡೆ ಅಯ್ಯೋ ನಮ್ಮ ತಂದೆ ತಾಯಿಗಳು ನನ್ನ ಸಹೋದರ ಸಹೋದರಿಯರು ನನ್ನ ಆತ್ಮೀಯರೇ ಏಕವಚನದಲ್ಲಿ ಮಾತನಾಡಿಸಲ್ಲ, ಏನಪ್ಪ ಇದು ಇಲ್ಲಿ ಏಕವಚನದಲ್ಲಿ ಮಾತನಾಡ್ತಾರೆ ಅನ್ನುವಂತಹದ್ದು, ಅಥವಾ ನನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಕಂಡಮ್ ಮಾಡೋದು, ನಾ ಮಾಡೋ ಕೆಲಸಕ್ಕೆಲ್ಲ ಬಂದು ಬಂದು ತಲೆ ಹಾಕೊಂಡ್ರಿ, ಅದು ಹಾಗಲ್ರಿ, ಇದು ಹೀಗಲ್ರಿ, ಏನ್ರಿ ಇದು ಬರಲ್ವೇನ್ರಿ, ಇದೆಲ್ಲವೂ ಬರುತ್ತೆ. ಸಾಮಾನ್ಯವಾಗಿ ಇದ್ರ ಬಗ್ಗೆ ಈ ಒಂದು ವಿಚಾರಗಳನ್ನು ಬಿಟ್ಟು ಉಳಿದದ್ದೆಲ್ಲ ಮಾತನಾಡ್ತಾ ಇರ್ತಾರೆ. ಯಾವುದು ನಾವೇನು ದ್ವಂದ್ವಾರ್ಥವ ಮಾತನಾಡಿದ್ವೋ ಅಲ್ಲಿರೋದು ನೋಡಿ ಆ್ಯಕ್ಟಲ್ಲಿ ಅಂತಾರೆ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಸೆಕ್ಷನ್ ಮುಂದಕ್ಕೆ ಹೋಗ್ರಿ, ಮುಂದಕ್ಕೆ ಹೋಗ್ರಿ, ಅಲ್ಲಿ ನೋಡಿ ಅಲ್ಲಿದೆ ಅಲ್ಲಿದೆ ನೋಡಿ 3ನೇದ್ರಲ್ಲಿ ಅಂತ ಹೇಳ್ತೀವಿ. ಇದು ಎಲ್ಲವೂ ಬರುತ್ತೆ. ನಾವು ಅಂದ್ಕೊಳ್ಳೋದು ಅಸಭ್ಯವಾಗಿ ಮಾತನಾಡಿಲ್ಲ, ಅಶ್ಲೀಲವಾದ ಚಿತ್ರಗಳನ್ನು ತೋರಿಸಿಲ್ಲ, ಮೈ ಕೈ ತಾಗಿಸ್ಕೊಂಡು ಅನಾವಶ್ಯಕವಾಗಿ ಹೋಗಿಲ್ಲ, ಯಾವ ಕಾರಿಡಾರ್ಗಳಲ್ಲೂ ಅವ್ರನ್ನೇನು ಇದು ಮಾಡಿಲ್ಲ, ಹೇಗ್ರಿ ಅವ್ರ ಬಗ್ಗೆ ನಾವೇನು ಪರ್ಸ್ನಲ್ ಎಲ್ಲೂ ಮಾತನಾಡಿಲ್ಲ, ಇನ್ ಹೇಗ್ರಿ ಕೆಲಸ ಮಾಡುವ ಜಾಗದಲ್ಲಿ ನಾನು ಘನತೆಯಿಂದ ಗೌರವದಿಂದ ಹೇಗಪ್ಪ ಅಂತಂದರೆ, ನನ್ನ ಮನೆಯೊಳಗೆ ನಾನು ಕೆಲಸ ಮಾಡ್ಬೇಕಾದ್ರೆ ಯಾವತ್ತೂ ಯಾವ ಭಯಭೀತಿ ಇಲ್ಲದೆ ಹೇಗೆ ಕೆಲಸ ಮಾಡ್ತೀನೋ, ಹಾಗೆ ನನ್ನ ಉದ್ಯೋಗದ ಸ್ಥಳದಲ್ಲೂ ಅದೇ ರೀತಿಯಾದಂತಹ ವಾತಾವರಣ ಇರಬೇಕು. ಆ ವಾತಾವರಣವಿಲ್ಲದೆ ನನ್ನ ಘನತೆಗೆ ಗೌರವಕ್ಕೆ ಧಕ್ಕೆ ತರುವಂಥದ್ದು, ಈ ಕಾರಣದಿಂದ ನಾನು ಮಾನಸಿಕ ಒತ್ತಡಕ್ಕೆ ಒಳಗಾಗೋದು ಅಥವಾ ಇನ್ಯಾವುದೇ ರೀತಿಯ ಖಿನ್ನತೆಗೆ ಒಳಗಾಗೋದು, ಆರೋಗ್ಯದ ಸಮಸ್ಯೆಗಳನ್ನು ತಂದುಕೊಳ್ಳೋದು, ಅದೆಲ್ಲದಕ್ಕೂ ಈ ಕಾಯ್ದೆಯ ಕೆಳಗೆ ಪ್ರತಿಯೊಬ್ಬ ಮಹಿಳೆಗೂ ರಕ್ಷಣೆ ಇದೆ. ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಇಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಸಭೆಯ ವಿವರಗಳನ್ನು ವರ್ಷಕ್ಕೊಮ್ಮೆಯಾದರೂ ನೀವು ಮೇಲ್ಪಟ್ಟ ಅಧಿಕಾರಿಗಳಿಗೆ ಆ ವರದಿಯನ್ನು ಕಳಿಸ್ಕೊಡ್ಲೇಬೇಕು. ಇದು ಕಡ್ಡಾಯ. 3 ತಿಂಗಳಿಗೊಮ್ಮೆ ಸಭೆ ಆಗಲೇಬೇಕು. ವರ್ಷದಲ್ಲಿ 4 ವರದಿಗಳು ಏನಿರುತ್ತೆ ಅದನ್ನು ಮೇಲ್ಪಟ್ಟ ಅಧಿಕಾರಿಗೆ ಹೋಗಲೇಬೇಕು. ಇವುಗಳನ್ನೆಲ್ಲ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಈ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡ್ತಾ ಹೋದರೆ ಈ ಕಾಯ್ದೆಯ

ವಿಲಂಗನೆ ಹೇಗಪ್ಪ ಅಂದರೆ, ಈಗೇನು ಇದು ಸರ್ಕಾರ ಆ ಕಾರಣಕ್ಕೋಸ್ಕರ ಇಲ್ಲಿ ಏನೂ ನಮಗೆ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನ ಬಿಟ್ಬಿಡಿ. ಯಾಕೆಂದರೆ ಇದರಲ್ಲಿ ಬಹಳ ಕ್ಲಿಯರ್ ಆಗಿದೆ, ಅದು ಸರ್ಕಾರಿ ಆಗಿರ್ಬೋದು, ಅರೆ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಯಾವುದನ್ನು ಬೇಕಾದರೂ ಇಲ್ಲಿ ನಡೆಯುವಂತಹ ಆಘಾತಕಾರಿ ಅಂಶಗಳು ಸಾಬೀತಾದಲ್ಲಿ ಅದನ್ನು ತಕ್ಷಣವೇ ಅದಕ್ಕೆ ಒಂದು ಸ್ಥಗಿತತೆಯನ್ನು ಕೊಡುವಂತಹ ಕಾರ್ಯಚಟುವಟಿಕೆಗಳಿಗೆ ಅಧಿಕಾರ ಇದೆ. ಬಹಳಷ್ಟು ಜನ ಅದನ್ನ ಒಪ್ತಾ ಇರಲಿಲ್ಲ. ನಿಮಗೆಲ್ಲ ನೆನಪಿರ್ಬೋದು, ಬ್ಯಾಂಗ್ಳೂರಿನ ವಿಬ್ಗಯಾರ್ ಸಂಸ್ಥೆಗೆ ಹೇಗೆ ಕೊಟ್ಟರು. ಅಂಥ ಒಂದು ದೈತ್ಯ ಸಾಫ್ಟ್ವೇರ್ ಕಂಪ್ನಿಲಿ ಪ್ರತಿಭಾ ಅನ್ನುವಂಥ ಹೆಣ್ಣು ಮಗಳು 2006 ಹೆಣ್ಣು ಮಗಳು ಸತ್ತಾಗ ಆ ಸಂಸ್ಥೆಯೇ ನಡೆಯದಂತೆ ಎಷ್ಟು ದಿನ ಅದಕ್ಕೆ ಸ್ಥಗಿತತೆ ಕೊಟ್ಟರು. ಇದೆಲ್ಲವನ್ನ ಹೇಳಿದ್ರೆ ಅಂದರೆ ಅದೆಲ್ಲವೂ ಬಹಳ ಬೇಗ ಮರ್ತು ಬಿಡ್ತಾರೆ ಜನ. ಹಾಗಾಗಿ ಸರ್ಕಾರಿ ಆಗಲಿ ಅರೆ ಸರ್ಕಾರಿ ಆಗಲಿ ಎಲ್ಲಿಯೇ ನಡೆಯುವಂತಹ ಘಟನೆಗಳು ಆಘಾತಕಾರಿಯಾಗಿದ್ದು ಇದು ಯಾವುದೇ ರೀತಿಯಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಇದು ನಿಲ್ಲಬಹುದು, ಹಾಗಾಗಬಾರದು. ಹಾಗಾಗದೆ ಕಾರ್ಯಚಟುವಟಿಕೆಗಳು ಹೆಣ್ಮಕ್ಳು ಗಂಡ್ಮಕ್ಳು ಸುಲಲಿತವಾಗಿ ಎಲ್ಲರೂ ನಡ್ಕೊಂಡು ಹೋಗುವಂತಹ ವಾತಾವರಣ ಇದ್ದರೆ ಆಗ ಸಂವಿಧಾನಕ್ಕೂ ನಾವು ಬೆಲೆ ಕೊಟ್ಟಂಗಾಯ್ತು. ಕಾನ್ಸ್ಟಿಟ್ಯೂಷನ್ಲಿ ಏನು ಫಂಡಮೆಂಟಲ್ ರೈಟ್ಸ್ ಹೇಳಿದೆ ಅದೆಲ್ಲವೂ ಎತ್ತಿಡ್ದಂಗಾಯ್ತು. ಮತ್ತು ಈ ಒಂದು ಸ್ಪೆಷಲ್ ಎನ್ಯಾಕ್ಟ್ಮೆಂಟ್ ಏನಿದೆ, ಈಗೊಂದು ವಿಶೇಷ ಕಾಯ್ದೆ ರಚಿಸಿದಾರಲ್ಲ, ಇದರ ಗೌರವವನ್ನು ನಾವು ಕಾಪಾಡುವಂಥದ್ದು. ಆಮೇಲೆ ಬಹಳಷ್ಟು ಬಾರಿ ನಾವು ಅನ್ಕೋತೀವಿ, ಮೇಡಮ್ ನಾವು ದೂರು ಕೊಡೋಣ ಅಂತ ಹೋಗ್ತೀವಿ, ಎಲ್ಲಿ ಸಾಕ್ಷಿ ಕೇಳ್ಬಿಡ್ತಾರೋ, ಎಲ್ಲಿ ನನಗೆ ದಾಖಲೆ ತಂದು ಕೊಡು ಅಂತಾರ. ಖಂಡಿತ ಅಲ್ಲ, ಇದು ಸಿವಿಲ್ ಕೋರ್ಟ್ ಪ್ರೊಸೀಜರ್ ತರಾನೇ ಆದರೂ ಸಹ ಇದೊಂದು ಸಮ್ಮರಿ ಪ್ರೊಸೀಡಿಂಗ್ಸ್. ಯಾವುದೇ ಕಾರಣಕ್ಕೂ ಬೇರೆ ಎಲ್ಲ, ಈಗ ಒಂದು ಕಳ್ತನ ಆದಾಗ ಕೊಲೆ ಆದಾಗ ಇದನ್ನೇ ತರಬೇಕು ಅಂತ ಅವನೇನಿಲ್ಲ, ಕೊಲೆ ಮಾಡಿ ಬಂದವನು ಕಳ್ತನ ಮಾಡಿ ಬಂದವನು ಕೋರ್ಟಲ್ಲಿ ಹಿಂಗೆ ನಿಂತಿರ್ತಾನೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಸರ್ಕಸ್ ಮಾಡ್ತಿರ್ತಾರೆ ಅದನ್ನು ಪ್ರೂವ್ ಮಾಡೋಕ್ಕೆ, ಬಿಯಾಂಡ್ ಆಲ್ ಡೌಟ್ಸ್ ಇವರು ಇಂಥ ಕೆಲಸ ಮಾಡಿದ್ದಾರೆ ಏನಕ್ಕೆ. ಅದೇ ಈ ಪ್ರಕ್ರಿಯೆಯಲ್ಲಿ ಹಾಗಿಲ್ಲ. ನಾನು ಒಂದು ದೂರನ್ನು ಕೊಟ್ಟರೆ ನನ್ನನ್ನು ಈ ಥರದವರು ಹೀಗೆ ನಡೆಸ್ಕೊಂಡಿದ್ದಾರೆ ಅಥವಾ ಅವರು ನಡ್ಕೊಂಡ ರೀತಿ ನನಗೆ ಈ ಥರ ನೋವಾಗಿದೆ ಅಂದರೆ ಇಂಥವೆಲ್ಲ ಸಾರ್ವಜನಿಕವಾಗಿ ನಡೆಯುತ್ತೆ ಅಂತಲ್ಲ ರೀ, ಅಕಸ್ಮಾತ್ ಲೈಂಗಿಕವಾಗಿ ದೈಹಿಕವಾಗಿಯೇ ತೊಂದರೆ ಕೊಟ್ಟರು ಅಂತ ಇಟ್ಕೊಳ್ಳಿ, ಅದು ಯಾರು ಸಾರ್ವಜನಿಕವಾಗಿ ಮಾಡ್ತಾರಾ? ಇಲ್ಲ. ಇದಕ್ಕೆಲ್ಲ ಸಾಕ್ಷಿ ಎಲ್ಲಿಂದ ತರೋಕ್ಕಾಗತ್ತೆ? ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಇರುತ್ತಾ? ಅಥವಾ ಎಲ್ಲ ಕಡೆ ನೀವು ಸಿ ಸಿ ಕ್ಯಾಮ್ರಾ ಇದ್ದರೂ ಅದೇನು ವರ್ಕ್ ಆಗ್ತಿರುತ್ತಾ? ಅಥವಾ ಅದಕ್ಕೆ ಒಬ್ಬ ಇನ್ನೊಬ್ಬ ವ್ಯಕ್ತಿ ಕರ್ಕೊಂಬಂದು ಸಾಕ್ಷಿ ನುಡ್ಸೋಕ್ಕಾಗತ್ತಾ? ಇಲ್ಲ. ಸಮ್ಮರಿ ಪ್ರೊಸೀಡಿಂಗ್ಸ್, ದೂರುದಾರರ ಹೇಳಿಕೆಯನ್ನೇ ನಾವು ವಿಚಾರಣೆಯ ಹಂತದಲ್ಲಿ. ಏಕೆಂದರೆ ನಾನು ಬಹಳಷ್ಟು ಐ ಸಿ ಸಿ ಕಮಿಟಿಗಳಲ್ಲಿ ಮೆಂಬರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಹಳಷ್ಟು ಸುಮಾರು 100 ಪ್ರಕರಣಗಳನ್ನು ನಾವು ಶಿಫಾರಸುಗಳನ್ನು ಕೊಡಬೇಕಾದ್ರೆ ಎಲ್ಲದರಲ್ಲೂ ಸಾಕ್ಷಿಯನ್ನು ತರಲ್ಲ. ನೀವು ಅನ್ನಿಸ್ಬೋದಾಗ ಮೇಡಮ್ ಈ ಥರ ಆಗಬಾರ್ದಿದ್ದಕ್ಕೆಲ್ಲ ಕಂಪ್ಲೇಂಟ್ ಕೊಡ್ತಾ ಹೋದ್ರೆ ನಾವು ಹ್ಯಾಬಿಚುಯಲ್ ಕಂಪ್ಲೇಂಟ್ ಆಗಿಬಿಡ್ತೀವಿ. ಹ್ಯಾಬಿಚುಯಲ್ ಕಂಪ್ಲೇಂಟ್ ಅಂತ ಅಂದರೆ ಯಾವತ್ತೂ ನಮ್ಮ ದೂರುಗಳು ಮತ್ತೆ ಮತ್ತೆ ಸ್ವೀಕಾರ ಆಗಲ್ಲ. ನಾವು ಯಾರು ಪ್ರಿವಿಲೇಜಸ್ನ ಕಳ್ಕೊಳ್ಳೋಕೆ ರೆಡಿ ಇಲ್ಲ, ಯಾಕೆಂದರೆ ಅದನ್ನು ನನಗೆ ನಿಜವಾಗಿಯೂ ಆದಂಥ ಸಂದರ್ಭದಲ್ಲಿ ಕೊಡ್ತೀನಿ. ಯಾಕೆ ಮುಂದೆ ಬರೋದಿಲ್ಲ ಈ ಒಂದು ಹೆದರಿಕೆ, ಇದ್ರ ಬಗ್ಗೆ ಸರಿಯಾದ ಜಾಗೃತಿಯನ್ನು ಮೂಡಿಸ್ಬೇಕು. ಇದಕ್ಕೇನು ಸಾಕ್ಷಿಗಳು ದಾಖಲಾತಿಗಳನ್ನೇನೂ ಬೇಕಾಗಿಲ್ಲ. ನಿಮ್ಮ ಹೇಳಿಕೆ, ನಿಮ್ಮ ನೋವು, ನಿಮ್ಮ ಆಘಾತ, ಆ ಸಂದರ್ಭದಲ್ಲಿ ನೀವು ನಿಮ್ಮ ನೋವನ್ನು ಯಾರಿಗೆ ತೋಡ್ಕೊಂಡಿದ್ದೀರಿ ಅವ್ರು ಬಂದು ಹೇಳಿದ್ರೂ ಸಾಕು ನಮಗೆ, ಹೌದು ಅವರು ನಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಾರೆ, ನೋವು ತಿಂದಿದ್ದಾರೆ, ಇಷ್ಟೇ ಸಾಕು. ಇದಕ್ಕಾಗಿ ಏನು ಎಲ್ಲ ಬಿಯಾಂಡ್ ಆಲ್ ಡೌಟ್ಸ್ ಏನು ಪ್ರೂವ್ ಮಾಡೋದಕ್ಕೆ ನಮಗೇನು ಆ ಥರದ್ದು ಯಾವುದೂ ಬೇಕಾಗಿಲ್ಲ. ಹಾಗಂತ ದೂರುಗಳು ನಮ್ಮಲ್ಲಿ ದುರ್ಬಳಕೆ ಆಗಿಲ್ವಾ ಅನ್ನುವಂಥದ್ದು ಬಂದಾಗ ದೂರು ಸಾಬೀತಾಗಲಿಲ್ಲ ಅಂದ ಮಾತ್ರಕ್ಕೆ ಅದು ಕಾಯ್ದೆಯ ದುರ್ಬಳಕೆ ಅಲ್ಲ, ಅಥವಾ ಸೆಕ್ಷನ್ 14 ಪ್ರಕಾರ ಅವರನ್ನು ನಾವು ಕೊಡಬಹುದಾ ಈ ತಪ್ಪುದಾರರು ಅಂತ ಮಾಡಿ ಅವರನ್ನು. ದುರುದ್ದೇಶಪೂರ್ವಕವಾಗಿ ದೂರನ್ನು ದಾಖಲಿಸಿ ದಾಖಲೆಗಳನ್ನು ತಿರುಚುವ, ದುರುದ್ದೇಶಪೂರ್ವಕ ಸಾಕ್ಷಿಗಳನ್ನು ಹುಟ್ಟು ಹಾಕುವ ಪ್ರಕ್ರಿಯೆಗಳನ್ನು ಮಾಡಿದರೆ ಮಾತ್ರ ಸುಳ್ಳು ದೂರೆಂದು ದಾಖಲಿಸಿಕೊಂಡು ಆಗ ನಮ್ಮ ವಿರುದ್ಧ ಪ್ರಕ್ರಿಯೆಗಳನ್ನು ಪ್ರಾರಂಭಿಸಬಹುದಾಗಿದೆ. ಆದ್ದರಿಂದ ಬಹಳಷ್ಟು ಜನಕ್ಕೆ ಅಯ್ಯೋ ಮೇಡಮ್ ನಾವು ಏನಾದ್ರು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ನಮ್ಮ ಮೇಲೆ ಅವ್ರು ತಿರುಗಿಸ್ಬಿಡ್ತಾರೆ, ಇವರೆಲ್ಲ ಒಂದಾಗ್ಬಿಡ್ತಾರೆ. ಖಂಡಿತ ಆ ಭೀತಿ ಬೇಡಿ. ಸುಳ್ಳು ದೂರುಗಳನ್ನು ದಾಖಲಿಸಿ ಸಾಕ್ಷಿಗಳನ್ನು ತಿರುಚುವ ಅಥವಾ ದಾಖಲೆಗಳನ್ನು ದುರುದ್ದೇಶಪೂರ್ವಕವಾಗಿ ಹುಟ್ಟು ಹಾಕುವ ಈ ಪದಗಳನ್ನು ನಾನು ಅದಕ್ಕೆ ನಿಮಗೆ ಬಳಸಿ ಹೇಳ್ತಾ ಇದ್ದೀನಿ, ಮತ್ತೆ ಮತ್ತೆ ಒತ್ತು ಹೇಳ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ಮಾತ್ರ ಅದನ್ನ ಫಾಲ್ಸ್ ಕಂಪ್ಲೇಂಟ್ ಅನ್ನೋದು, ನಾ ಸಾಬೀತುಪಡಿಸೋಕ್ಕಾಗಲಿಲ್ಲ ಅಂದ ಮಾತ್ರಕ್ಕೆ ಅದನ್ನು ಫಾಲ್ಸ್ ಕಂಪ್ಲೇಂಟ್ ಅಂತ ತೊಗೊಂಬಿಡೋದಕ್ಕೆ ಆಗಲ್ಲ ನನ್ನ ಮೇಲೆ. ಆದರೆ ನನಗನ್ಸೋದು ನಾವು ಈ ಒಂದು ಕಾಯ್ದೆಯನ್ನು ಕೊಟ್ಟಾಗ ಈ ಕಾಯ್ದೆಯ ಪ್ರಯೋಜನವನ್ನು ಮೇಡಮ್ ಈಗಾಗಲೇ ಹೇಳ್ದಂಗೆ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಎಲ್ಲೆಲ್ಲಿ ದುರುಪಯೋಗ ಆಗುತ್ತೆ, ಯಾಕೆಂದರೆ ಬಹಳಷ್ಟು ಸಲ ನಮಗೆ ನೋವಾಗಿದ್ದೇನೆಂದರೆ 498 ಒಂದು ಕಾಲದಲ್ಲಿ ನೀವು ನಂಬ್ತಿರೋ ಇಲ್ವೋ, ಒಂದು ಪ್ರಕರಣ ಆಗೋಯ್ತು ಅಂತಂದರೆ ಸಮತಾ ವೇದಿಕೆ ಇಳಿತು ಬೀದಿಗೆ ಅಂದರೆ ಅಂಥ

0: ಅಂತಹ ಪ್ರಕರಣ ಖಂಡಿತವಾಗಿ ಅದಕ್ಕೊಂದು ಲಾಜಿಕ್ ಎಂಡ್ ಕೊಡೋವರೆಗೂ ಬಿಡ್ತಾ ಇರಲಿಲ್ಲ. ಆ ಮಟ್ಟಕ್ಕೆ 498A ಇತ್ತು. ಎಲ್ಲಿ ವರದಕ್ಷಿಣೆ ಇಸ್ಕೊಂಡ್ರೆ, ಎಲ್ಲಿ ಒಂದು ಹೆಣ್ಣುಮಗಳು ಕೊಲೆ ಆದರೆ, ಎಲ್ಲಿ ಅವಳಿಗೆ ಒಂಚೂರು ಬೆಂಕಿ ಹಚ್ಕೊಂಡ್ಬಿಟ್ರೆ ಅಥವಾ ಇನ್ನೇನೋ ಆಗೋದ್ರೆ ಅನ್ನುವಂಥದ್ದು. ಇವತ್ತು ಯಾಕೆ ಅದು ಸವಕಲಿ ನಾಣ್ಯ ಆಗೋಗಿದೆ, ಯಾಕೆ ಅದು ಒಂದು ರೀತಿ ನಾವು ಅದನ್ನು ಯೋಚಿಸಲೇಬೇಕು. ಹಾಗೆ ಈ ಕಾಯ್ದೆ ಆಗೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಕೇವಲ ಈಗ 13 ವರ್ಷಗಳ ಹಿಂದೆ ಬಂದಿರೋ ಕಾಯ್ದೆ ಇದು. ಇದು ನಿಜವಾಗಿಯೂ ಸದ್ಬಳಕೆ ಮಾಡಿಕೊಂಡು ಹಾಗಂತ ನಮಗೆ ತೊಂದರೆ ಆಗ್ತಾಯಿದ್ರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಇದನ್ನು ಒಂದು ಲಾಜಿಕ್ ಎಂಡ್ ಕೊಡೋವರೆಗೂ ಬಿಡಬಾರ್ದು. ಯಾಕೆಂದರೆ ಇವತ್ತು ನಾನೇನಾದರೂ ಅದನ್ನು ಮುಚ್ಚಿಟ್ರೆ ಏನಾಗುತ್ತೆ, ನನ್ನ ನಂತರ ಬರುವಂಥವರು ಅದೇ ನೋವಿಗೆ ಒಳಗಾಗ್ತಾರೆ. ಇದನ್ನು ನಾವು ಮರಿಬಾರ್ದು. ಆದ್ದರಿಂದ ಧೈರ್ಯವಾಗಿ ಅದನ್ನು ನೇರವಾಗಿ ಅದನ್ನು ದೂರನ್ನು ಕೊಡುವಂತಹ ಅದನ್ನು ಪ್ರಕರಣಗಳನ್ನ ದಾಖಲಿಸ್ಬೋದು. ಮತ್ತು ಇನ್ನು ಉಳಿದಂತೆ ನಾವು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಣಕಾಸಿನ ವಿಚಾರದಲ್ಲಿ ಸಂಧಾನ ಸಾಧ್ಯ ಇಲ್ಲ. ಸಂಧಾನ ಯಾವಾಗ ಪ್ರಾರಂಭಿಕ ಹಂತದಲ್ಲಿ ಕೂರಿಸ್ಕೊಂಡು ದೂರನ್ನು ತೆಗೆದುಕೊಂಡು ಇದನ್ನು ತೆಗೆದುಕೊಳ್ಬಹುದಾ, ಇದು ವಿಚಾರಣೆಗೆ ಅರ್ಹವೇ ದೂರು ಅಂತ ನೋಡಿ ವಿಚಾರಣೆ ಶುರು ಆಗಬೇಕಾದ್ರೆ ಆ ದೂರಿನ ಒಂದು ಪ್ರತಿಯನ್ನು ನಾವು ಎದುರುದಾರರು ಕೊಡ್ತೀವಿ. ಕೊಟ್ಟು ಇಬ್ಬರನ್ನೂ ಕೂರಿಸಿ ಕೇಳ್ತೀವಿ, ಏನಾದರೂ ನಿಮ್ಮ ಮಧ್ಯ ಒಂದು ಸಾಧ್ಯತೆ ಇದೆಯಾ. ಕೆಲವು ಸಲ ಅವ್ರು ರಿಗ್ರೆಟ್ ಮಾಡ್ತಾರೆ, ಎದುರುದಾರರು ಏನು ಮಾಡ್ತಾರೆ, ನಮಗೆ ಗೊತ್ತಾಗಲಿಲ್ಲ ಇದು ಈ ಥರ ಆಗುತ್ತೆ, ಅವ್ರಿಗೆ ನೋವಾಗುತ್ತೆ ಅಂತ. ಅವ್ರಿಗೆ ಅದರಿಂದ ನೋವಾಗಿದ್ರೆ ನನ್ನ ನಡವಳಿಕೆಯಿಂದ ನಾನು ವಿಷಾದಿಸ್ತೀನಿ ಅಂದರೆ ಆಯಿತು ಬಿಡಿ ಮೇಡಮ್, ಅವರು ಏನೋ ಗೊತ್ತಾಗದೆ ಮಾಡಿದ್ದಾರೆ, ನನಗೆ ನೋವಾಗಿತ್ತು. ಹೀಗೆ ಅವರವ್ರ ಮಧ್ಯನೇ ರಾಜಿ ಸಂಧಾನ ಏರ್ಪಡಿಸ್ಬೋದು ಎಷ್ಟೇ ಹೊರತು, ಏನ್ರಿ ಎಷ್ಟು ಕೊಟ್ಬಿಡ್ತೀರ್ರಿ ಈಗ ಅವ್ರಿಗೆ ಇಷ್ಟ ಆಗಿದೆಯಂತೆ, ಓ ಏನ್ರಿ 50,000 ಕೊಡ್ತೀರೇನ್ರಿ, ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಣಕಾಸಿನ ರಾಜಿ ಸಂಧಾನ ಮಾಡುವುದಕ್ಕೆ ಈ ಸಮಿತಿಗೆ ಅಧಿಕಾರ ಇಲ್ಲ. ಹಾಗೆಂದ ಮಾತ್ರಕ್ಕೆ ಎಲ್ಲ ವಿಚಾರಣೆ ಹಂತ ಮುಗಿದ ನಂತರ ಮಾನಸಿಕವಾಗಿ ದೈಹಿಕವಾಗಿಯೂ ಅವರು ನಿಜವಾಗಿಯೂ ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗಿ ಬಹಳಷ್ಟು ಹಣಕಾಸು ನಷ್ಟಗಳನ್ನು ಅನುಭವಿಸಿದರೆ ಅದನ್ನು ರೆಕಮೆಂಡೇಷನಲ್ಲಿ ನಾವು ಬರೆಯಬಹುದು. ಆ ಹೆಣ್ಣು ಮಗಳಿಗೆ ಇಷ್ಟೆಲ್ಲ ನಷ್ಟಗಳಾಗಿದೆ, ಈ ನಷ್ಟವನ್ನು ಎದುರುದಾರರಿಂದ ತುಂಬಿಸಿಕೊಡಬಹುದಾಗಿದೆ ಅನ್ನುವಂಥ ಶಿಫಾರಸನ್ನು ಮಾಡ್ತೀವಿ. ಅದು ಎಲ್ಲ ವಿಚಾರಣೆ ಮುಗಿದ ಮೇಲೆ ಪನಿಷ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಈ ಇಂಟರ್ನಲ್ ಕಂಪ್ಲೇಂಟ್ಸ್ ಕಮಿಟಿ ಏನಪ್ಪ ಅಂದರೆ ರಿಪೋರ್ಟ್ನ ರೆಡಿ ಮಾಡುತ್ತೆ ಮತ್ತು ಕಳಿಸ್ಕೊಡುತ್ತೆ. ಆ ರಿಪೋರ್ಟ್ ಮಾಡಬೇಕಾದ್ರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಕರಿತೀವಿ, ನೈಸರ್ಗಿಕ ನಿಯಮವನ್ನು ಅನುಸರಿಸಿರ್ತೀವಿ. ಇದನ್ನು ಅನುಸರಿಸಿ ಅವ್ರಿಗೆ ಕಳಿಸ್ಕೊಡ್ತೀವಿ. ಆ ಶಿಫಾರಸಿನ ಮೇಲೆ ಮೇಲ್ಪಟ್ಟ ಅಧಿಕಾರಿಗಳೇ ಇದರ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿ. ಮತ್ತು ಮೊದಲ ಹಂತದಲ್ಲಿಯೇ ಪ್ರಾರಂಭಿಕ ಹಂತದಲ್ಲಿ ದೂರು ಕೊಟ್ಟ ದೂರುದಾರರಿಗೆ ಈ ಎದುರುದಾರರಿಂದ ದೂರು ಕೊಟ್ಟ ಕಾರಣದಿಂದ ಏನಾದರೂ ಒಂದು ಥ್ರೆಟ್ ಅಂದರೆ ಭಯ ಏನಾದರೂ ಇದೆ ಅಂದರೆ ಅವರನ್ನು ವರ್ಗಾವಣೆ ಮಾಡುವುದಕ್ಕೂ ಸಹ ಶಿಫಾರಸನ್ನು ಮಾಡಿ ಪ್ರಾರಂಭದ ಹಂತದಲ್ಲಿಯೇ ಮಾಡಬಹುದಾಗಿದೆ. ಹಾಗೆ ಆ ಹೆಣ್ಮಕ್ಳೇ ಏನಾದರೂ ನನಗೆ ಇಲ್ಲಿ ಕೆಲಸ ಮಾಡೋಕ್ಕಾಗೋದಿಲ್ಲ ಈ ಎನ್ವೈರ್ನಮೆಂಟಲ್ಲಿ, ನನಗೆ ಬೇರೆ ಕಡೆ ಕೊಡಿ ಅಂದರೆ ಅದನ್ನೂ ಶಿಫಾರಸು ಮಾಡೋದಕ್ಕೆ ಈ ಸಮಿತಿಗೆ ಅಧಿಕಾರ ಇದೆ. ಮತ್ತು ಯಾವುದೇ ಹೆಣ್ಣು ಮಗಳು ತನಗೆ ಬರೋಕ್ಕಾಗ್ತಾ ಇಲ್ಲ, ನಾನು ಇರುವ ಜಾಗದಲ್ಲೇ ಬಂದು ರೆಕಾರ್ಡ್ ಮಾಡ್ಕೊಳ್ಳಿ ನನ್ನ ಸ್ಟೇಟ್ಮೆಂಟ್ನ ಅಂದರೆ ಆಗಲೂ ಸಹ ಸಮಿತಿ ಹೋಗಿ ಆ ಜಾಗದಲ್ಲಿಯೇ ಅವರು ಕೊಡುವಂಥ ಹೇಳಿಕೆಯನ್ನು ದಾಖಲಿಸ್ಬೋದು. ಅವರೇ ದೂರನ್ನು ಕೊಡಬೇಕು ಅನ್ನೋದು ಇಲ್ಲ, ಅವ್ರ ನೆಕ್ಸ್ಟ್ ಫ್ರೆಂಡ್ ಅಥವಾ ಅವ್ರ ರಿಲೇಟಿವ್ ಪ್ಯಾರೆಂಟ್ಸ್ ಯಾರು ಬೇಕಾದ್ರೂ ಕೊಡ್ಬೋದು. ಇದೆಲ್ಲವೂ ಈ ಕಾಯ್ದೆಯಲ್ಲಿ ಸಿಕ್ಕಿರುವಂತಹ ಅವಕಾಶಗಳು. 90 ದಿನಗಳ ಒಳಗಾಗಿ ಅಂದರೆ ಕೊನೆಯ ಕೃತ್ಯ ನಡೆದ 90 ದಿನಗಳ ಒಳಗಾಗಿ ಈ ದೂರನ್ನು ದಾಖಲಿಸ್ಬೋದಾಗಿ. ಮತ್ತು ಎಷ್ಟು ದಿನದಲ್ಲಿ ಮುಗಿಸ್ಬೇಕು, 90 ದಿನದಲ್ಲಿ. ಆದರೆ ಪ್ರತಿಯೊಂದಕ್ಕೂ ಎಕ್ಸೆಂಪ್ಷನ್ ಅಂತ ಇರುತ್ತೆ. ಏನು 90 ದಿನದೊಳಗೆ ದೂರು ದಾಖಲಿಸಕ್ಕೆ ಸ್ಟೂಡೆಂಟ್ಸ್ಗೆ ಆಗೋದೇ ಇಲ್ಲ ರೀ. ಅವ್ರು ಕಣ್ಣು ಇಟ್ಟುಬಿಟ್ರೆ ಇಂಟರ್ನಲ್ಸ್ ಮಾರ್ಕ್ಸು ಇಲ್ಲ, ಯಾವುದ್ರಲ್ಲೂ ಇಲ್ಲ, ಪ್ರಾಕ್ಟಿಕಲ್ಸು ಎಲ್ಲದರಲ್ಲೂ ಹಿಡಿದು ಬಿಡ್ತಾರೆ. ಅದಕ್ಕೆ ಬಹಳಷ್ಟು ಬಾರಿ ವಿದ್ಯಾರ್ಥಿಗಳೇನು ಮಾಡ್ತಾರೆ, ಅವರ ವಿದ್ಯಾಭ್ಯಾಸ ಮುಗಿದ ದಿನದಿಂದ ನಾವು ಆ ಅವಧಿಯನ್ನು ತೆಗೆದುಕೊಳ್ತೀವಿ. ಆಂತರಿಕ ದೂರು ಸಮಿತಿ 90 ದಿನದೊಳಗಾಗಿ ಮುಗಿಸ್ಬೇಕು. ಕೆಲವು ಬಾರಿ ಆಗಲ್ಲ, ನಾವು ಕೆಲವು ಕಡೆಯಿಂದ ತರಿಸ್ಬೇಕಾಗತ್ತೆ ರೆಕಾರ್ಡ್ಸ್ಗಳನ್ನ. ಅಂಥ ಸಂದರ್ಭದಲ್ಲಿ ಅಥವಾ ದೂರುದಾರರೇ ಪಾಪ ಕೊಡುವ ಸ್ಥಿತಿಯಲ್ಲಿ ಇರಲ್ಲ, ಮಾನಸಿಕ ಸ್ಥಿತಿಯಲ್ಲಿ ಬಂದು ಎಲ್ಲ ಹೇಳಿಕೆಯನ್ನು ದಾಖಲಿಸುವ ಸ್ಥಿತಿಯಲ್ಲಿ ಇರಲ್ಲ. ಅಂಥ ಸಂದರ್ಭದಲ್ಲೂ ನಾವು ಅದಕ್ಕೆ ಸ್ಪೆಷಲ್ಲಾಗಿ ಅವಧಿಯನ್ನು ವಿಸ್ತರಿಸ್ಕೊಳ್ಳೋದಕ್ಕೆ ಅವಕಾಶಗಳನ್ನು ಮಾಡಿಕೊಳ್ಳಬಹುದಾಗಿದೆ. ಮತ್ತು ಈ ಥರದ್ದು ಯಾವುದಾದ್ರು ದೂರುಗಳಿದ್ದರೆ ಧೈರ್ಯವಾಗಿ ಹೆಣ್ಮಕ್ಳು ಬಂದು ದೂರನ್ನು ದಾಖಲಿಸಿ, ಇದಕ್ಕೆ ಸಾಕ್ಷಿಗಳು ಬೇಕು, ದಾಖಲಾತಿ ಬೇಕು ಅನ್ನಲ್ಲ, ಆದರೆ ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೋಬೇಕು. ಧನ್ಯವಾದಗಳು, ನಮಸ್ಕಾರ.
1: ವಿಚಾರ ಮಂಡನೆ ಮಾಡಿದ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳೊಡನೆ ಒಂದು ಅರ್ಥಪೂರ್ಣ ಸಂವಾದ ನಡೆಯಿತು. ವಿಚಾರ ಸಂಕಿರಣದ ಉಪಸ್ಥಿತಿ ವಹಿಸಿದ್ದ ಮೈಸೂರು ಆಕಾಶವಾಣಿಯ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ವನಿತಾ ಅಯ್ಯವರು ಮಾತನಾಡುತ್ತಾ,
2: ನಾನು ಜಾಯಿನ್ ಆಗಿದ್ದು 1989 ಆವಾಗ ಈ ಪಾಶ್ ಆ್ಯಕ್ಟ್ ಅಥವಾ ಈ ಆ್ಯಕ್ಟ್ ಅಂತೂ ಏನೂ ಇರಲೇ ಇಲ್ಲ. ಸೊ ನಾವು ನಮ್ಮ ಸೇಫ್ಟಿಯನ್ನು ನಾವು ಹೇಗೆ ಕಾಯ್ಕೊಳ್ತಾ ಇದ್ದೀವಿ? ನಮ್ಮ ಸೇಫ್ಟಿಗೆ ನಾನು ಅಂದ್ಕೊಳ್ಳೋದು ನಾವೇ ಜವಾಬ್ದಾರರು. ಯಾವ

0: ಮರ್ಯಾದೆಯ ಬಗ್ಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ನಿರ್ದೇಶನಾಲಯದಿಂದ ಒಂದು ಪತ್ರ ಏನು ಬಂತಲ್ಲ, ಆವಾಗ ನಮ್ಮ ಸಹೋದ್ಯೋಗಿಗಳ ಜೊತೆ ಚರ್ಚೆ ಮಾಡಿದೆ, ಮಾಡಬೇಕು ಅಂತ ಹೇಳಿ. ಹಳ್ಳಿಯಲ್ಲಿ ಒಬ್ಬ ರೈತ ಇರ್ತಾನೆ, ಅವನಿಗೆ ಯಾವ ಕಾಯ್ದೆ ಕಾನೂನಿನ ಬಗ್ಗೆ ಅರಿವಿರೋದಿಲ್ಲ. ಅವನ ಮನೆ ಪಕ್ಕದಲ್ಲಿ ಇರೋ ಕೆರೆಯಲ್ಲಿ ಮೀನು ಹಿಡಿಯೋದಕ್ಕೆ ಸಮೀಪದಲ್ಲಿರುವಂತಹ ರೈಲ್ವೆ ಟ್ರ್ಯಾಕಿಂದ ಒಂದು ನಟ್ಟನ್ನು ಬಿಚ್ಕೊಂಬಂದು ಆ ಗಾಳಕ್ಕೆ ಸೆಕ್ಕಿಸ್ಬಿಟ್ಟು ಮೀನು ಹಿಡಿತಾ ಇರ್ತಾನೆ. ಆ ರೈಲ್ವೆ ಟ್ರ್ಯಾಕಲ್ಲಿರೋ ನಟ್ಟು ಬಿಚ್ಚಿದ್ರೆ ಏನಾಗುತ್ತೆ ಅವನಿಗೆ ಗೊತ್ತಿಲ್ಲ. ಬಿಚ್ಚಬಾರ್ದು ಅನ್ನೋ ಕಾಯ್ದೆ ಬಗ್ಗೆ ಅವನಿಗೆ ತಿಳುವಳಿಕೆ ಇರಲ್ಲ. ಯಾರೋ ರೈಲ್ವೆ ಮ್ಯಾನ್ ನೋಡಿ ಇವ್ನು ಹಿಡ್ಕೊಂಡು ಹೋಗ್ತಾರೆ, ಇವನು ಕಳ್ಳ, ನಟ್ ಕದೀತಾ ಇದ್ದಾನೆ, ಡಿರೈಲ್ ಆಗ್ತಾ ಇದೆ ಇದರಿಂದ ಅಂತ. ಆಗ ಜಡ್ಜ್ ಕೇಳ್ತಾನೆ ಅವನು, ಯಾಕಯ್ಯ ನಿಂಗೆ ಕದೀತಿದೀಯ ಅಂತ. ಆಗ ಇವನು ಹೇಳ್ತಾನೆ, ಸ್ವಾಮಿ ನನಗೆ ಕಾಯ್ದೆ ಕಾನೂನು ಏನೂ ಗೊತ್ತಿಲ್ಲ, ನನಗೆ ಅಗತ್ಯ ಇತ್ತು ಕಿತ್ತೆ ಅಷ್ಟೇ, ಬೇಡ ಅಂದ್ರೆ ಹೇಳಿ ಬಿಡೋದಿಲ್ಲ, ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾನೆ. ಆಗ ಜಡ್ಜು ಒಂದು ಮಾತು ಹೇಳ್ತಾನೆ, ಪ್ರತಿಯೊಬ್ಬರಿಗೂ ಅದೊಂದು ಮಾದರಿ ಆಗಬೇಕು, ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಅಂತ. ಇದು ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ತಿಳ್ಕೊಂಡಿರಬೇಕು. ಪೋಷ್ ಕಾಯ್ದೆ ಇದೆ, ರಕ್ಷಣೆಗೆ ಈ ದೇಶದಲ್ಲಿ ಸಿಕ್ಕಾಪಟ್ಟೆ ಕಾನೂನಿದೆ, ಆದರೆ ಆ ಕಾನೂನು ಬಗ್ಗೆ ನಮಗೆ ಗೊತ್ತಿದೆಯಾ? ಅದು ಮೊದಲನೇ ಅಂಶ. ಎರಡನೇದು, ಧೈರ್ಯವಾಗಿ ಆ ಕಾನೂನಿನ ಅಡಿಯಲ್ಲಿ ರಕ್ಷಣೆಯನ್ನು ಬಯಸೋದಕ್ಕೆ ನಾವು ಸಿದ್ಧ ಇದ್ದೀವ? ಅದು ಎರಡನೇ ಅಂಶ. ಮೂರನೇ ಅಂಶ, ಅನುಮಾನಗಳು. ಅನುಮಾನಗಳು ಯಾವುದೂ ಇರಬಾರ್ದು. ಸೊ ಆ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಕಾಶವಾಣಿ ಆವರಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಮತ್ತು ಮೇಡಮ್ ಹೇಳಿದಾಗೇ ಒಂದು ICC ಕಮಿಟಿಯನ್ನು ಕೂಡ ನಾವು ಶೀಘ್ರದಲ್ಲೇ ರಚನೆ ಮಾಡ್ತೇವೆ. ಮತ್ತು ಸುಮನಾ ಮೇಡಮ್ ಅವರೇ ತಿಳಿಸಿದ ಹಾಗೆ 3 ತಿಂಗಳಿಗೊಂದು ಸಭೆನೂ ಕೂಡ ಮಾಡ್ತೀವಿ ಮುಂದಿನ ದಿನದಲ್ಲಿ. ನಿಮ್ಮ ನಿಮ್ಮ ಮನದಾಳದ ನೋವುಗಳನ್ನು ಮನಸ್ಸಿನಲ್ಲೇ ಇಟ್ಟು ಕೊರಗುವಂತಹ ಅಗತ್ಯ ಬೇಡ. ಬಹಳ ನಿರ್ಭೀತಿಯಿಂದ, ಆತ್ಮಗೌರವದಿಂದ, ಆತ್ಮಪ್ರತಿಷ್ಠೆಯಿಂದ ಕೆಲಸ ಮಾಡುವಂತಹ ಒಂದು ವಾತಾವರಣವನ್ನು ಎಲ್ಲರೂ ಸೇರಿ ನಿರ್ಮಾಣ ಮಾಡೋಣ.
1: ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದ ಎಲ್ಲರನ್ನು ಆಡಳಿತ ವಿಭಾಗದ ಆರ್ ಭಾರತಿ ಅವರು ಸ್ವಾಗತಿಸಿದರು. ಆಕಾಶವಾಣಿಯ ಲೆಕ್ಕಾಧಿಕಾರಿ ರೀಟಾ ಪಿಂಟೋ ಅವರು ವಂದಿಸಿದರು. ಉದ್ಘೋಷಕಿ ಆರ್ ಲೋಕೇಶ್ವರಿ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಆಕಾಶವಾಣಿಯ ಸಿಬ್ಬಂದಿ ವರ್ಗದವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
2: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ MCA

ಇದುವರೆಗೆ ಇದೇ ತಿಂಗಳು 8ನೇ ತಾರೀಕಿನಂದು ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಕರ್ತವ್ಯ ನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗಟ್ಟುವಿಕೆ ಈ ಕುರಿತು ಏರ್ಪಡಿಸಿದ್ದ ವಿಚಾರ ಸಂಕಿರಣದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್.

ಪ್ರೀತಿಯ ಕೇಳಿದ್ರೆ ಸಮಯ ಆಗಿದೆ 5:36:46. ಈಗ ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸಜನಿ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ವಸುಂಧರಾ ದಾಸ್, ಕೈಲಾಶ್ ಖೇರ್ ಮತ್ತು ಸಂಗಡಿಗರು. ಸಾಹಿತ್ಯ ವಿ ಮನೋಹರ್, ಸಂಗೀತ ಎಆರ್ ರೆಹಮಾನ್. ಸಂದೇಶ ಬಂದಿದೆ. ಈ ಗೀತೆಯನ್ನು ಮೆಚ್ಚಿ ನಮಗೆ ಮೈಸೂರಿನ ಕೂರ್ಗಳ್ಳಿಯಿಂದ ದೇವರಾಜ್, ಗಿರೀಶ್, ಮಂಜುನಾಥ್, ಸುಂದರ್ ಹಾಗೂ ಉಮೇಶ್.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಕನ್ನಡ ನುಡಿ ಪಯಣ.
3: ಕನ್ನಡ ನುಡಿ ಪಯಣ.
4: ಕನ್ನಡ ರೋಮಾಂಚನವೇ ಕನ್ನಡ.
2: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ

0: 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
1: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
2: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ ಎಫ್ಎಂ 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿಪಯಣ,
3: ಕನ್ನಡ ನುಡಿಪಯಣ, ಕನ್ನಡ ನುಡಿಪಯಣ,
4: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
5: ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನೀಗ.
0: ಸಂದೇಶಗಳನ್ನಾಧರಿಸಿದ ಶ್ರೋತೃಗಳ ಮೆಚ್ಚಿನ ಕಾರ್ಯಕ್ರಮದಲ್ಲಿ ಒಡ ಹುಟ್ಟಿದವರು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು. ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದು. ಈ ಗೀತೆಯನ್ನು ಮೆಚ್ಚಿ ನಮಗೆ ಎರಡು ಸಂದೇಶಗಳು ಬಂದಿದೆ. ಮೊದಲನೆಯದು ಮೈಸೂರು ತಾಲೂಕು ನಗರ್ತಹಳ್ಳಿ ಗ್ರಾಮದಿಂದ ಎನ್ ಪಿ ವೈರಮುಡಿ, ಲಕ್ಷ್ಮೀ, ಮಂಜುಳಾ, ಮರಿಯಮ್ಮ, ಮಾಸ್ಟರ್ ಮಿಥುನ್, ವಿಶಾಲಾಕ್ಷಿ, ಮಹದೇವಸ್ವಾಮಿ. ಮತ್ತೊಂದು ಸಂದೇಶ ಗುಂಡ್ಲುಪೇಟೆ ತಾಲೂಕು ಹೊಸಪುರದ ಮರಿನಂಜ ನಂಜುಂಡಸ್ವಾಮಿ ಹಾಗೂ ಚಂದನ್.

ಚಿತ್ರ ಬಿಡುಗಡೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ. ಗೀತರಚನೆ ಚಿ ಉದಯಶಂಕರ್ ಅವರದು, ಸಂಗೀತ ಎಂ ರಂಗರಾವ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಬಂದಿದೆ. ಮೈಸೂರು ತಾಲೂಕು ಸಿದ್ದರಾಮನ ಹುಂಡಿ, ಇಲ್ಲಿಂದ ಸೂರ್ಯನಾರಾಯಣ, ಮಂಜುಳಾ ಹಾಗೂ ನಾಗಾರ್ಜುನ.

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ. ಪ್ರೇಮಗಂಗೆ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ದೊಡ್ಡರಂಗೇಗೌಡ ಅವರ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ. ಈ ಗೀತೆಗಾಗಿ ಸಂದೇಶ ಪಟ್ಟಸೋಮನಹಳ್ಳಿಯಿಂದ ಗಾನಸುಮಾ.

0: ಇದುವರೆಗೆ ಸಂದೇಶಗಳನ್ನು ಆಧರಿಸಿದ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಕಾರ್ಯಕ್ರಮವನ್ನು ಆಲಿಸಿದ ಹಾಗೂ ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ನಮಸ್ಕಾರ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು ಜುಲೈ 29 ಬಿಎಲ್ಒ

0: ಅವರು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
3: ಮತ್ತೀಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ. ಆ ಎರಡು ತುಂಡ ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬೋದು? ಒಂದು ಮರದ ದಿಮ್ಮಿ ಇರುತ್ತೆ.
2: ತಪ್ಪದೆ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
4: FM 100.6 ನೀವು ಕೇಳ್ತಾ ಇರೋದು ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಪ್ರೀತಿಯ ಕೇಳಗರೆ, ಸಮಯ ಆಗಿದೆ ಸರಿಯಾಗಿ 6:00. ಈಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. 6:10 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. 6:30 ಅವಲೋಕನ. 6:50 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೃಷಿರಂಗ, ಹೆಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ. ವಿಷಯ, ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪಾ ಅವರು. ನಂತರ 7:20 ನಮ್ಮ ನಿಲಯದಿಂದ ಕೃಷಿ ಲೋಕ, ಪ್ರಸ್ತುತಿ ಆರ್ ಲೋಕೇಶ್ವರಿ. 7:45 ಕಥೆಗಾರ ಸ್ವಾಮಿ ಪೊನ್ನಾಚಿ ಅವರಿಂದ ಸಣ್ಣ ಕಥೆ, ಕಥೆಗಾರ್ತಿಯ ಸಾವು. 8:00 ಕನ್ನಡ ಭಾರತಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ BS ವಿಜಯರಾಘವನ್ ಅವರ ಹಾಡುಗಾರಿಕೆಯನ್ನು ಕೇಳಬಹುದು. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳು. ಇನ್ನು ನಾಳೆ ಬೆಳಿಗ್ಗೆ 6:10 ಗೀತಾರಾಧನದಲ್ಲಿ ಭಕ್ತಿ ಸಂಗೀತವನ್ನು ಕೇಳುವಿರಿ. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ ಬಿಂಡಿಗನವಿಲೆ ಭಗವಾನ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಉದ್ದೇಶ ಹಾಗೂ ಧ್ಯೇಯವಾಕ್ಯವನ್ನು ಕುರಿತು ಮೈಸೂರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಗೋಪಿನಾಥ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ತೇಜಸ್ವಿನಿ ಗಿರೀಶ್. 7:30 ಸೇವಾ ವಾಹಿನಿ. 7:45 ಹಾಗೂ 8:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ MS ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನ. ಪಕ್ಕವಾದ್ಯದಲ್ಲಿ ಡೋಲು ಎಸ್ ಪುಟ್ಟರಾಜು. 10:30 ಮಧ್ಯಾಹ್ನ 2:40 ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ಸುಮಾ ಆರ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದ ಚಿನ್ನಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಕುರಿತು ಮಾಹಿತಿ ನೀಡುತ್ತಾರೆ ಬಿ ದೇವರಾಜ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20

0: During the meeting, it was noted that the Ayushman Bharat digital mission has emerged as one of the world's largest digital health ecosystems, with around 94 crore Ayushman Bharat health account numbers created and 105 crore health records linked. It also highlighted that 5.33 lakh health facilities and around 10 lakh healthcare professionals have been registered on the National Digital Health Registries. The Supreme Court will hear a batch of pleas seeking a fair and time-bound probe into the alleged embezzlement of the donations at the Ram Temple in Ayodhya on Monday. On 7 July, an Ayodhya court granted one-day police remand for three of the eight accused arrested in connection with the alleged theft of donations at the Ram Temple. A local court had sent all the eight accused to 14-day judicial custody on the 29th of last month. Benchmark domestic equity indices ended over 1% higher today. The Sensex rose 828 points to close at 77,569. The Nifty also climbed 244 points to settle at 24,207. In the FIFA World Cup, France stormed into the semifinals after defeating Morocco 2-0 in the first quarterfinal in Boston, USA. In the second quarterfinal tonight, Spain will face Belgium. And that is the end of this news bulletin.
1: ಸಮಯ ಸರಿಯಾಗಿ 6:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮೈಸೂರು ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯಾರ್
3: ಕನ್ನಡ ಭಾಷೆಯ ಪುನರುತ್ಥಾನಕ್ಕೆ ಕೊಡುಗೆ ನೀಡಿದ ಮೂವರು ಪ್ರಾತಸ್ಮರಣೀಯರಲ್ಲಿ ಎಂಎ ರಾಮಾನುಜ ಅಯ್ಯಂಗಾರ್ ಒಬ್ಬರು, ಇನ್ನಿಬ್ಬರು ಆರ್ ನರಸಿಂಹಾಚಾರ್ಯರು ಮತ್ತು ಎಸ್ ಜಿ ನರಸಿಂಹಾಚಾರ್ಯರು. ಬಂಧುಗಳಾದ ಈ ತ್ರಿಮೂರ್ತಿಗಳು ಕನ್ನಡ ಸಾಹಿತ್ಯ ಕಂಡರಿಯದಿದ್ದ ಸಂಸ್ಕೃತ ಹಳಗನ್ನಡ ಗ್ರಂಥಗಳನ್ನು ಕನ್ನಡಕ್ಕೆ ತಂದು ಸಾರಸ್ವತ ಲೋಕಕ್ಕೆ ಶ್ರೇಷ್ಠ ಕಾಣಿಕೆ ನೀಡಿದರು. ಮಂಡ್ಯಂ ಎ ರಾಮಾನುಜ ಅಯ್ಯಂಗಾರ್ಯರು 1862 ಆಗಸ್ಟ್ 14 ಮೈಸೂರಿನಲ್ಲಿ ಜನಿಸಿದರು. ಶ್ರೀಮತಿ ಶೃಂಗಾರಮ್ಮ ಮತ್ತು ಮಂಡ್ಯಂ ಎ ವೆಂಕಟಾಚಾರ್ಯರು ಇವರ ಮಾತಾಪಿತೃಗಳು. ಹೈಸ್ಕೂಲು ವಿದ್ಯಾಭ್ಯಾಸ ಮೈಸೂರು ಮಹಾರಾಜ ಶಾಲೆಯಲ್ಲಿ ಜರುಗಿದ ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಎಫ್ಎ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ನಂತರ ಮೈಸೂರಿನ ಮಿಷನ್ ಸ್ಕೂಲಿನಲ್ಲಿ ಗಣಿತದ ಅಧ್ಯಾಪಕರಾಗಿ ನೇಮಕಗೊಂಡರು. ಅಂದಿಗೆ ಸಂಸ್ಕೃತ ಭಾಷೆ ಪ್ರಾಬಲ್ಯ ಹೆಚ್ಚಾಗಿದ್ದು ಕನ್ನಡ ಸಾಹಿತ್ಯ ಹಿಂದೆ ಉಳಿದಿತ್ತು. ಇದು ಈ ಮೂವರಿಗೂ ಪ್ರೇರೇಪಣೆ ನೀಡಿ ಅವರು 1880 ಸುಮಾರು ಅರ್ಧ ಶತಮಾನ ಕಾಲ ಕನ್ನಡ ಭಾಷೆಯ ಪುರೋಭಿವೃದ್ಧಿಗೆ ಒಟ್ಟಿಗೆ ಶ್ರಮಿಸಿದರು. ಆರ್ ನರಸಿಂಹಾಚಾರ್ ಶಾಸನಗಳ ಕ್ಷೇತ್ರದಲ್ಲಿ ಅದ್ವಿತೀಯ ಕೆಲಸ ಮಾಡಿದರೆ ಎಸ್ ಜಿ ನರಸಿಂಹಾಚಾರ್ ಮತ್ತು ಆರ್ ನರಸಿಂಹಾಚಾರ್ ಕವಿಚರಿತೆಯನ್ನು ಹೊರತಂದು ಕನ್ನಡಿಗರಿಗೆ ಕವಿಗಳ ಪರಿಚಯ ಮಾಡಿಸಿಕೊಟ್ಟರು. ಎಂ ಎ ರಾಮಾನುಜ ಅಯ್ಯಂಗಾರ್ಯರಾದರೂ ಹಳಗನ್ನಡ ಮತ್ತು ನಡಗನ್ನಡದ ಕಾವ್ಯಗಳನ್ನು ಪ್ರಕಟಿಸಲಾರಂಭಿಸಿದರು. ಮೇಲುಕೋಟೆಯ ಚಲುವ ನಾರಾಯಣ ಸ್ವಾಮಿಯ ಪರಮ ಭಕ್ತರಾಗಿದ್ದ ರಾಮಾನುಜ ಅಯ್ಯಂಗಾರ್ಯರು ಆರ್ಯಮತ ಸಂಜೀವಿನಿ ಮಾಸಿಕವನ್ನು ಪ್ರಾರಂಭಿಸಿ ಸಂಸ್ಕೃತ ಶ್ಲೋಕಗಳನ್ನು ಕನ್ನಡದಲ್ಲಿ ಪ್ರಕಟಿಸಲಾರಂಭಿಸಿದರು. ಮುಕುಂದಮಾಲೈ, ನೀತಿ ಸುಭಾಷಿತ, ಭಗವದ್ಗೀತ ಇತ್ಯಾದಿ ಪುಸ್ತಕಗಳನ್ನು ಪ್ರಕಟಿಸಿದರು. ಮೈಸೂರಿನ ದೊರೆ ಚಿಕ್ಕದೇವರಾಜ ಒಡೆಯರ ಚಿಕ್ಕರಾಜ ಭಿನ್ನಪ್ಪ ಕಾವ್ಯವನ್ನು ಪ್ರಕಟಿಸಿದರು. ಎಸ್ ಜಿ ನರಸಿಂಹಾಚಾರ್ಯರು ಪರಿಷ್ಕರಿಸಿದ ಮಹಾಭಾರತದ ಆದಿಪುರಾಣ ಮತ್ತು ಸಭಾಪರ್ವಗಳು ಗದ್ಯ ರೂಪದಲ್ಲಿ ಪ್ರಕಟವಾಯಿತು. 1890 ಈ ಮಾಸಿಕ ನಿಂತು ಹೋಯಿತು. 1889 ರಾಮಾನುಜ ಅಯ್ಯಂಗಾರ್ಯರು ಕರ್ನಾಟಕ ಕಾವ್ಯಕಲಾನಿಧಿ ಮಾಸಿಕವನ್ನು ಪ್ರಾರಂಭಿಸಿದರು. ತಾಳೆಗರಿಯಲ್ಲಿದ್ದ ಬರಹವನ್ನು ಕೃತಿ ರೂಪಕ್ಕೆ ತಂದು ಪ್ರಕಟಿಸುವ ಶ್ರಮದ ಕಾರ್ಯವನ್ನು 15 ಕಾಲ ಮಾಡಿದ್ದರ ಪರವಾಗಿ ಸುಮಾರು 75 ಪುಸ್ತಕಗಳು ಪ್ರಕಟವಾದವು. ಅಪರೂಪದ ಹಳೆಗನ್ನಡ ಮತ್ತು ನಡಗನ್ನಡ ಕೃತಿಗಳು ಹೊರ ಜಗತ್ತಿಗೆ ಲಭ್ಯವಾದವು. ಎಸ್ ಜಿ ನರಸಿಂಹಾಚಾರ್ಯರಾದರೂ ರಾಜ್ಯದ ಎಲ್ಲ ಕಡೆ ಸುತ್ತಿ ತಾಳೆಗರಿ ಗ್ರಂಥಗಳನ್ನು ಸಂಗ್ರಹಿಸಿದರು. ಕರ್ನಾಟಕ ಕಾವ್ಯಮಂಜರಿ ಮಾಸಿಕವನ್ನು ಪ್ರಾರಂಭಿಸಿ 3 25 ಹಳಗನ್ನಡ ಗ್ರಂಥಗಳನ್ನು ಹೊರತಂದರು. ರಾಮಾನುಜ ಅಯ್ಯಂಗಾರ್ಯರು ಅವರ ಕಾರ್ಯವನ್ನು ಮೆಚ್ಚಿದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಸೌಗಂಧಿಕ ಪರಿಣಯ, ವತ್ಸರಾಜನ ಕಥೆ, ಶಾಕುಂತಲ ನವೀನ ಟೀಕೆ ಹಾಗೂ ಇತರೆ 13 ಪುಸ್ತಕಗಳನ್ನು ಪ್ರಕಟಿಸಲು

0: ಆದೇಶಿಸಿದರು. ಕಾವ್ಯ ಕಲಾನಿಧಿಯ ಅಡಿಯಲ್ಲಿ ಕೆಲವು ಗ್ರಂಥಗಳನ್ನು ಪ್ರಕಟಿಸಲಾಯಿತು. ಮಹಾರಾಜರು ರಾಮಾನುಜಯ್ಯಂಗಾರ್ಯರಿಗೆ ಅರಮನೆಯಲ್ಲಿ ತರ್ಜುಮೆದಾರರ ಹುದ್ದೆ ನೀಡಿದರು. ರಾಮಾನುಜಯ್ಯಂಗಾರ್ಯರು ಮಕ್ಕಳಿಗಾಗಿ ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಬರೆದಿರುವ ಕನ್ನಡ ರೀಡರ್ 4 ಪ್ರೈಮರಿ ಶಾಲೆಯ ಮಕ್ಕಳಿಗೆ ಪಠ್ಯಪುಸ್ತಕವಾಗಿತ್ತು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅವರು ಸಂಸ್ಕೃತದಲ್ಲಿ ಮಾಡಿದ ಉಪನ್ಯಾಸವನ್ನು ಪ್ರಮಾಣ ಪ್ರಮೇಯ ವಿವೇಕ ಹೆಸರಿನಲ್ಲಿ ಪ್ರಕಟಿಸಿದ್ದಾರೆ. ಅವರು ಸಂಶೋಧನಾ ಕೃತಿ ಕವಿಸಮಯ ಸಂಶೋಧಕರಿಗೆ ಒಂದು ಆಕರ ಪುಸ್ತಕವಾಗಿದೆ. ದೇಹ ಮತ್ತು ಆತ್ಮದ ವಿಶ್ಲೇಷಣೆಯ ಬಾಗಿಲು ಭದ್ರ, ಜನ್ನನ ಯಶೋಧರ ಚರಿತ್ರೆಯ ಗದ್ಯರೂಪ, ಸುವ್ರತ, ಪ್ರಬಂಧಾವಳಿ, ಕವಿ ರನ್ನನ ಜೀವನ ಚರಿತ್ರೆ ಮತ್ತು ಕಾವ್ಯಮೀಮಾಂಸೆ ಇವರ ಇತರ ಕೃತಿಗಳು. ಕನ್ನಡದ ಏಳಿಗೆಗಾಗಿ ಅಪಾರವಾಗಿ ಶ್ರಮಿಸಿದ್ದ ರಾಮಾನುಜಯ್ಯಂಗಾರ್ಯರು 1937 ಜೂನ್ 27 ತಮ್ಮ 75 ವಯಸ್ಸಿನಲ್ಲಿ ನಿಧನರಾದರು. ಅವರು ಪ್ರಕಟಿಸಿದ ಕೃತಿಗಳು ಅವರ ಕನ್ನಡದ ಸೇವೆಯನ್ನು ಮರೆಯಲಾಗದಂತೆ ಉಳಿಸಿವೆ.
1: ಮರೆಯಲಾಗದ ಮೈಸೂರಿನ ಮಹನೀಯರು ಬಾನುಲಿ ಸರಣಿ ಕೇಳಿದರೆ. ಲೇಖನ ಹಾಗೂ ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 6:15. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
3: ನೀವು ಸಿಲೆಬಸ್ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
6: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎನಲ್ಲಿ, ಗ್ರೂಪ್ ಬಿನಲ್ಲಿ, ಗ್ರೂಪ್ ಸಿನಲ್ಲಿ ತಲಾ 5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
5: ಕೇಳಿ, ಇದೇ ಸೋಮವಾರ ರಾತ್ರಿ 8 ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
7: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
8: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 to 12
7: ಆಟದ ಗತ್ತು ಗಮ್ಮತ್ತು,
8: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
7: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
8: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
7: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
8: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
7: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
8: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.
2: ಕನ್ನಡ ನುಡಿಪಯಣ,
9: ಕನ್ನಡ ನುಡಿಪಯಣ,
10: ಕನ್ನಡ ರೋಮಾಂಚನವೇ ಕನ್ನಡ.
2: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ 2 ಬೆಳಿಗ್ಗೆ 11 to 12 ಪ್ರಸಾರವಾಗಲಿದೆ.
11: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
2: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
12: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ 2 ಬೆಳಿಗ್ಗೆ 11 to 12
9: ಕನ್ನಡ ನುಡಿಪಯಣ. ಕನ್ನಡ ನುಡಿಪಯಣ, ಕನ್ನಡ ನುಡಿಪಯಣ, ಕನ್ನಡ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಪ್ರೀತಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು FM 100.6 ಕಂಪನಾಂಕಗಳಲ್ಲಿ. ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
6: ಊಟ ವಿಷಯ ಶಿಕ್ಷಣ
7: ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸಮಕಕ್ಷಿಯೇಣ ಸಹ ವಾರ್ತಾಲಾಪಂ ವಿಧಾತುಂ ದ್ವಿದಿವಸೀಯ ಯಾತ್ರಾಯಾಂ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್. ಕೇಂದ್ರೇಣ ಮಾದಕ ದ್ರವ್ಯಾಣಾಂ ನಿಯಮೇಷು ಸಂಶೋಧನಂ ಕೃತ್ವಾ ಅಧಿಕ ಮದ್ಯಯುಕ್ತಾನಾಂ ಔಷಧ ಸೂತ್ರೀಕರಣಾನಾಂ ವಿನಿಯಮನಂ ವಿಹಿತಂ. ಉತ್ತರಾಖಂಡ ರಾಜ್ಯ ಅತ್ಯಧಿಕ ವೃಷ್ಟಿಯೈ ಋತು ವಿಭಾಗೇನ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನ ಪ್ರಸಾರಿತ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅದ್ಯ ರಾತ್ರೌ ದ್ವಿತೀಯಾಯಾಂ ಪ್ರಾಗುಪಾಂತ್ಯ ಕ್ರೀಡಾಯಾಂ ಸ್ಪೇನ್ ದೇಶಃ ಬೆಲ್ಜಿಯಂ ದೇಶೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ತಿಸೃಣಾಂ ರಾಷ್ಟ್ರಾಣಾಂ ಯಾತ್ರಾಯಾಃ ಅಂತಿಮೇ ಚರಣೆ ಅದ್ಯ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್, ಯತ್ರ ನ್ಯೂಜಿಲೆಂಡ್ ದೇಶಸ್ಯ ಪ್ರಧಾನಮಂತ್ರಿಣಾ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ತಸ್ಯ ಭವ್ಯಂ ಔಪಚಾರಿಕಂಚ ಸ್ವಾಗತಂ ವಿಹಿತಂ. ಆಕ್ಲೆಂಡ್ ವಿಮಾನಸ್ಥಾನಕ್ಕೆ ರೆಡ್ ಕಾರ್ಪೆಟ್ ಇತ್ಯತ್ರ ಪ್ರಧಾನಮಂತ್ರಿಣಾ ಲಕ್ಸನ್ ವರ್ಯೇಣ ಶ್ರೀ ಮೋದಿನಃ ವ್ಯಕ್ತಿಗತ ರೂಪೇಣ ಸ್ವಾಗತಂ ವಿಹಿತಂ. ಪ್ರಧಾನಮಂತ್ರಿಣಂ ಮೋದಿನಂ ತರ್ಮೇಕ್ ಇತ್ಯತ್ರ ಔಪಚಾರಿಕಂ ಸ್ವಾಗತಂ ಚ ಅದದಾತ್, ಯತ್ರ ಭಾರತಸ್ಯ ನ್ಯೂಜಿಲೆಂಡ್ ದೇಶಸ್ಯ ಚ ಸಶಸ್ತ್ರ ಸೇನಾಯಾಃ ಪ್ರತಿನಿಧಯಃ ಉಪಸ್ಥಿತಾಃ ಆಸನ್. ಶ್ರೀಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸ್ವಕೀಯೇನ ಸಮಕಕ್ಷೀಯೇಣ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಉಭೌ ನೇತಾರೌ ಸಮಗ್ರಸ್ಯ ದ್ವೈಪಾಕ್ಷಿಕ ಸಂಬಂಧಸ್ಯ ಸಮೀಕ್ಷಾಂ ಕರಿಷ್ಯತಃ. ಯಸ್ಮಿನ್ ವಿಗತದ್ವಯೋಃ ವರ್ಷಯೋಃ ವಿಶೇಷತಃ ವ್ಯಾಪಾರ ವಾಣಿಜ್ಯ ರಕ್ಷಾದಿ ಕ್ಷೇತ್ರೇಷು ಮಹತಿ ಪ್ರಗತಿಃ ಅಭವತ್. ಕಸ್ಯಾಪಿ ಭಾರತೀಯ ಪ್ರಧಾನಮಂತ್ರಿಣಃ ನ್ಯೂಜಿಲೆಂಡ್ ದೇಶಸ್ಯ ಯಾತ್ರಾ 40 ವರ್ಷೇಷು ಪ್ರಥಮಾ ಯಾತ್ರಾ ಭವಿಷ್ಯತಿ. ಶ್ರೀಮೋದಿ ಪ್ರಮುಖೇಭ್ಯಃ ಉದ್ಯಮಿಭ್ಯಃ ಕ್ರೀಡಕೇಭ್ಯಃ ಚ ಸಹ ಸಂವಾದಂ ಸಾಧಯಿಷ್ಯತಿ. ಭಾರತ ನ್ಯೂಜಿಲೆಂಡ್ ದೇಶಯೋಃ ಮಧ್ಯೆ ವಿದ್ಯಮಾನಸ್ಯ ಜನಾನಾಂ ಮಧ್ಯೆ ದೃಢ ಸಂಬಂಧಸ್ಯ ಪ್ರದರ್ಶನ ಪೂರ್ವಕಂ ಪ್ರಧಾನಮಂತ್ರಿ ಅಸ್ಯಾಂ ಯಾತ್ರಾಯಾಂ ಭಾರತೀಯ ಪ್ರವಾಸಿನಾಂ ವಿಶಾಲ ಸಮುದಾಯಮಪಿ ಸಂಬೋಧಯಿಷ್ಯತಿ. ಇತಃ ಪ್ರಾಕ್ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಆಸ್ಟ್ರೇಲಿಯಾ ದೇಶಸ್ಯ ಐತಿಹಾಸಿಕಂ ಉಚ್ಚಸ್ತರೀಯಂ ರಾಜ್ಯ ಪರ್ಯಟನಂ ಆಧಿಕಾರಿಕ ರೂಪೇಣ ಸಮಾಪಿತಂ, ಯೇನ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತ್ವಸ್ಯ ಕೃತೆ ಭವಿಷ್ಯ ಪ್ರತಿರೋಧಕಂ ಪ್ರಾರೂಪಂ ನಿರ್ಮಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ದೇಶಸ್ಯ ಸರ್ವಕಾರಾಯ ನಾಗರಿಕೇಭ್ಯಃ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿಣೆ ಆಂಥನಿ ಅಲ್ಬನೀಸ್ ವರ್ಯಾಯ ಚ ಸ್ವಸ್ಯ ಯಾತ್ರಾಯಾಃ ಸಮಾಪನ ಸಮಯೇ ಸ್ನೇಹಪೂರ್ಣ ಆತಿಥ್ಯಾಯ ಕಾರ್ತಜ್ಞಂ ಪ್ರಕಟಿತವಾನ್. ಆಸ್ಟ್ರೇಲಿಯಾ ಯಾತ್ರಾಯಾಃ ಸಮಾಪ್ತೇಃ ಅನಂತರಂ ಸಾಮಾಜಿಕ ಪಟಲೇ

ಆಕಾಶವಾಣಿ ಅವಲೋಕನ ವಿಷಯ ನಶಾಮುಕ್ತ ಭಾರತ ಅಭಿಯಾನ ಮಾದಕ ದ್ರವ್ಯ ಮುಕ್ತ ಸಮಾಜದತ್ತ ಒಂದು ಮಹತ್ವದ ಹೆಜ್ಜೆ. ಓದುತ್ತಿರುವವರು ಅಭಯ ದಾಮ್ಲೆ. ಭಾರತದಲ್ಲಿ ಮಾದಕ ವ್ಯಸನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಕ್ತಿಗಳಿಂದ ಕುಟುಂಬಗಳಿಗೆ, ಕುಟುಂಬಗಳಿಂದ ಇಡೀ ಸಮಾಜದ ಮೇಲೆ ತೀವ್ರ ಪರಿಣಾಮ ಬೀರುತ್ತಿರುವ ಒಂದು ಸವಾಲಾಗಿದೆ. ಮಾದಕ ದ್ರವ್ಯಗಳ ಅತಿಯಾದ ಮತ್ತು ವೈದ್ಯಕೀಯೇತರ ಬಳಕೆಯು ತೀವ್ರ ಸಾಮಾಜಿಕ, ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿದ್ದು, ಜನರ ಆರೋಗ್ಯದ ಕ್ಷೀಣತೆಗೆ ಕಾರಣವಾಗಿ ಇದು ಗಂಭೀರ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮಾದಕ ದ್ರವ್ಯಗಳ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಹಾಗೂ ಸಾಮೂಹಿಕ ಕ್ರಮದ ತುರ್ತು ಅಗತ್ಯವನ್ನು ಮನಗಂಡು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ 2020 ಆಗಸ್ಟ್ 15 ನಶಾಮುಕ್ತ ಭಾರತ ಅಭಿಯಾನವನ್ನು ದೇಶಾದ್ಯಂತ ಪ್ರಾರಂಭಿಸಿತು. ಈ ಅಭಿಯಾನ ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿಯದೆ ಇಂದು ದೇಶದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಬೃಹತ್ ಜನಾಂದೋಲನವಾಗಿ ಪರಿವರ್ತಿತಗೊಂಡಿದೆ. ಈ ಆಂದೋಲನ ಆರಂಭದಲ್ಲಿ ದೇಶದ ಅತ್ಯಂತ ದುರ್ಬಲ ಹಾಗೂ ಸೂಕ್ಷ್ಮ ಪ್ರದೇಶಗಳೆಂದು ಗುರುತಿಸಲಾದ 272 ಜಿಲ್ಲೆಗಳನ್ನು ಪ್ರಮುಖ ಗುರಿಯಾಗಿಸಿಕೊಂಡು ಕಾರ್ಯಪ್ರವೃತ್ತವಾಗಿತ್ತು. ಕಾಲಕ್ರಮೇಣ ಇಡೀ ದೇಶಾದ್ಯಂತ ವ್ಯಾಪಕವಾಗಿ ವಿಸ್ತರಿಸಿದ ಈ ಅಭಿಯಾನ ಸಮಾಜದ ವಿಭಿನ್ನ ಸ್ತರಗಳ ಜನರನ್ನು ಯಶಸ್ವಿಯಾಗಿ ತಲುಪಿದೆ. ಪ್ರಸ್ತುತ ದೇಶಾದ್ಯಂತ ಸುಮಾರು 7.81 ಕೋಟಿಗೂ ಹೆಚ್ಚು ಯುವಕರು, 5.24 ಕೋಟಿ ಮಹಿಳೆಯರು ಮತ್ತು 17 ಲಕ್ಷಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಒಟ್ಟಾರೆಯಾಗಿ 23 ಕೋಟಿಗೂ ಹೆಚ್ಚು ವ್ಯಕ್ತಿಗಳನ್ನು ಈ ಅಭಿಯಾನದ ಮೂಲಕ ತಲುಪುವಲ್ಲಿ ಸಚಿವಾಲಯ ಯಶಸ್ವಿಯಾಗಿದೆ. ಈ ಬೃಹತ್ ಸಂಖ್ಯೆಯ ನಾಗರಿಕರನ್ನು ಒಟ್ಟುಗೂಡಿಸುವ ಮೂಲಕ ಮಾದಕ ವ್ಯಸನದ ವಿರುದ್ಧ ದೇಶದಾದ್ಯಂತ ಒಗ್ಗಟ್ಟಿನ ಜಾಗೃತಿ ಮೂಡಿಸಲಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ಅವರು ತಿಳಿಸಿರುವಂತೆ ನಶಾಮುಕ್ತ ಭಾರತ ಅಭಿಯಾನ ಆರೋಗ್ಯವಂತ ಮತ್ತು ಅತ್ಯಂತ ಶಿಸ್ತಿನ ಯುವ ಸಮುದಾಯವನ್ನು ನಿರ್ಮಿಸುವ ಮೂಲಕ ಸದೃಢ ರಾಷ್ಟ ನಿರ್ಮಾಣಕ್ಕೆ ಬುನಾದಿ ಹಾಕುವ ಪ್ರಮುಖ ಉಪಕ್ರಮವಾಗಿ ಹೊರಹೊಮ್ಮಿದೆ. ಭಾರತವನ್ನು ಸಂಪೂರ್ಣವಾಗಿ ಮಾದಕ ದ್ರವ್ಯ ಮುಕ್ತಗೊಳಿಸುವ ಉದ್ದೇಶದಿಂದ ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ, ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತಗಳು, ಪೊಲೀಸ್ ಇಲಾಖೆ, ವಿವಿಧ ಸರ್ಕಾರೇತರ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳಂತಹ ಪ್ರಮುಖ ನಿಯಂತ್ರಕ ಮತ್ತು ಸೇವಾ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಅತ್ಯಂತ ಸಂಘಟಿತ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಈ ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ. ಈ ಅಭಿಯಾನ ಮಾದಕ ವ್ಯಸನದ ತಡೆಗಟ್ಟುವಿಕೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಪುರಾವೆ ಆಧಾರಿತ ವೈಜ್ಞಾನಿಕ ವಿಧಾನವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಯುವಜನತೆಯನ್ನು ಸಕ್ರಿಯವಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಭಾರತವನ್ನು ಮಾದಕ ವ್ಯಸನದಿಂದ ಮುಕ್ತಗೊಳಿಸುವ ಸಾಮಾನ್ಯ ಗುರಿಗಾಗಿ ಸಮಾಜದ ಎಲ್ಲಾ ಪಾಲುದಾರರು ಕೈಗೊಂಡಿರುವ ವಿವಿಧ ಪ್ರಯತ್ನಗಳನ್ನು ಒಂದೇ ವೇದಿಕೆಯಡಿ ಒಟ್ಟುಗೂಡಿಸುವ ಸಮಗ್ರ ವಿಧಾನವನ್ನು ಈ ಆಂದೋಲನ ಹೊಂದಿದೆ. ಈ ರಾಷ್ಟ್ರೀಯ ಉಪಕ್ರಮ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು, ಯುವ ಶಾಖೆಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಹೆಚ್ಚಿನ ಒತ್ತು ನೀಡಿವೆ. ಆರಂಭಿಕ ಹಂತದಲ್ಲಿಯೇ ಮಾದಕ ದ್ರವ್ಯ ಸೇವನೆಯನ್ನು ತಡೆಗಟ್ಟುವುದು ಮತ್ತು ಸಮುದಾಯದ ನೇರ ತೊಡಗಿಸಿಕೊಳ್ಳುವಿಕೆಯ ಮೂಲಕ ಆರೋಗ್ಯಕರ ಹಾಗೂ ಸಂತೋಷದಾಯಕ ಸಮಾಜವನ್ನು ಬೆಳೆಸಲು ಈ ಆಂದೋಲನ ನಿರಂತರವಾಗಿ ಶ್ರಮಿಸುತ್ತಿದೆ. ಮಾದಕ ವ್ಯಸನದ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಸಮಾಜದ ಪ್ರತಿಯೊಬ್ಬ ನಾಗರಿಕನನ್ನು ತಲುಪುವ ಮೂಲಕ ಈ ಪಿಡು

ಬರಬೇಕು ಎಂಬ ಮೂಲ ಸಂದೇಶದೊಂದಿಗೆ ಸರ್ಕಾರ ರಾಷ್ಟೀಯ ಸಹಾಯವಾಣಿ ಸಂಖ್ಯೆ 1446 ಅನ್ನು ಜಾರಿಗೆ ತಂದಿದ್ದು, ಇದು ಸಂಕಷ್ಟದಲ್ಲಿರುವವರಿಗೆ ಉತ್ತಮ ಆಶಾಕಿರಣವಾಗಿದೆ. ಮಾದಕ ವ್ಯಸನದ ವಿಷಯದಲ್ಲಿ ನೇರ ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ನಶಾಮುಕ್ತ ಭಾರತ ಅಭಿಯಾನದ ಅತ್ಯಂತ ದೊಡ್ಡ ಯಶಸ್ಸಾಗಿದೆ. ಇಂದು ರಾಜ್ಯಗಳು, ಜಿಲ್ಲೆಗಳು ಹಾಗೂ ಸ್ಥಳೀಯ ಸಂಸ್ಥೆಗಳು ತಾವಾಗಿಯೇ ಈ ಅಭಿಯಾನದ ಜವಾಬ್ದಾರಿ ಮತ್ತು ಮುಂದಾಳತ್ವವನ್ನು ವಹಿಸಿಕೊಂಡಿವೆ. ಜಿಲ್ಲೆ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ವಿವಿಧ ಇಲಾಖೆಗಳೊಂದಿಗೆ ಮಾಡಿಕೊಂಡಿರುವ ಪಾಲುದಾರಿಕೆಯು ನಾಗರಿಕರಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸಿದೆ. ಇದು ಸಮಾಜದಲ್ಲಿದ್ದ ಮಾದಕ ವ್ಯಸನದ ಬಗೆಗಿನ ಕಳಂಕವನ್ನು ಕಡಿಮೆ ಮಾಡಿದ್ದಲ್ಲದೆ, ವ್ಯಸನಕ್ಕೆ ಒಳಗಾದವರನ್ನು ಕೀಳಾಗಿ ನೋಡದೆ ಸಮಾಜದ ಮುಖ್ಯವಾಹಿನಿಗೆ ತರಲು ಮತ್ತು ಅವರ ಏಳಿಗೆಗೆ ಪೂರಕ ವಾತಾವರಣವನ್ನು ನಿರ್ಮಿಸಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡಾಜಿ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35. ಈಗ ಕೆಲವು ವಾಣಿಜ್ಯ ಜಾಹೀರಾತುಗಳು.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಆರು ಗಂಟೆ 6:50 ಕೃಷಿರಂಗದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳುವಿರಿ. ಪ್ರಾಯೋಜಕರು ಕೃಷಿ ಇಲಾಖೆ ಬೆಂಗಳೂರು. 7:45 ಕಥೆಗಾರ ಸ್ವಾಮಿ ಪೊನ್ನಾಚಿಯವರಿಂದ ಸಣ್ಣ ಕಥೆ ಕಥೆಗಾರ್ತಿಯ ಸಾವು ಕೇಳಲಿದ್ದೀರಿ. ಪ್ರೀತಿಯ ಕೇಳಿದರೆ ಸಮಯ ಆಗ್ತಾ ಇದೆ, 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿಂಗ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಅಳ್ತಾ ಇರೋ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
4: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡಕ್ಕೆ.

0: ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30 ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯೂಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಅವರು, ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು

0: ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು, ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು, ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ದ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು, ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ರೈತರಲ್ಲಿ ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಿ ಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಆಕಾಶವಾಣಿ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
1: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
0: ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಕುರಿತು ಭಾಗವಹಿಸುತ್ತಾರೆ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ, ಜಿಕೆವಿಕೆ, ಬೆಂಗಳೂರು.
2: ಎಲ್ಲ ಕೇಳುಗರಿಗೂ ನಮಸ್ಕಾರ. ಹಲೋ ಆಕಾಶವಾಣಿ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಇನ್ನೊಮ್ಮೆ ಕೇಳಿ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಇವತ್ತಿನ ವಿಷಯ ಆಗಿದೆ. ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿರುವ ಡಾಕ್ಟರ್ ಬೋರಯ್ಯ ಬಿ ಅವರು. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ತೆ.
2: ಅದೇ ಥರ ನಮ್ಮ ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮದ ರಾಜ್ಯ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಾರ್ಯಕ್ರಮದ ಸಂಯೋಜಕರಾಗಿದ್ದಾರೆ. ಅದೇ ಥರ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರದ ಯಾವ್ಯಾವ ಒಂದು ಪರ್ಯಾಯ ವ್ಯವಸ್ಥೆ ನಮ್ಮ ರೈತರಿಗೆ ಮಾಡಿಕೊಡಬೇಕು ಅನ್ನೋ ಒಂದು ಕಳಕಳಿಯಿಂದ ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿಯೂ ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಡಾಕ್ಟರ್ ನೂರ್ ಸಮದವರೇ ಆಕಾಶವಾಣಿಗೆ ಮತ್ತು ರೈತರ ಪರವಾಗಿ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ತಿಮ್ಮಪ್ಪಗೌಡ್ರೆ.
2: ಹಾಗೆ ನಮ್ಮ ಕೇಳುಗರು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ಳಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿ ಇವೆ: 2-2-3-7-4-7-7. ಇನ್ನೊಮ್ಮೆ ಕೇಳಿ: 2-2-3-7-4-7-7, 2-2-3-7-4-8-8, 2-2-3-7-4-8-8, 2-2-3-7-4-9-9, 2-2-3-7-4-9-9. ಎಷ್ಟು ಇಡಿ ಕೋಡ್ ಸಂಖ್ಯೆ? 0-8-0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ನಮ್ಮ ರೈತರಿಗೆ ಈ ಒಂದು ಮಳೆ ಕಡಿಮೆ ಆಗದ ಅಥವಾ ಒಂದು ಬರಗಾಲ ನಿರೀಕ್ಷಿತ ಒಂದು ವಾತಾವರಣದಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ನಮ್ಮ ರೈತರು ಮತ್ತು ರೈತಾಭಿ ಉದ್ಯೋಗಕ್ಕೆ ಸಂಬಂಧಪಟ್ಟವರು ಏನು ಮಾಡ್ಬೋದು ಅನ್ನೋ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಡಾಕ್ಟ್ರೇ ಹೇಳಿ, ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ನೂರ್ ಸಮದ್ ಅವರು ಈ ಬಗ್ಗೆ ಮಾಹಿತಿಯನ್ನು ನಿಮಗೆ ಕೇಳ್ತಾರೆ. ಡಾಕ್ಟರ್ ನೂರ್ ಸಮದ್ ಅವರೇ ಕೇಳಿ ದಯವಿಟ್ಟು.
3: ಆಯಿತು. ಎಲ್ಲ ಸಮಸ್ತ ರಾಜ್ಯದ ರೈತ ಬಾಂಧವರೇ ಹಾಗೂ ಕೇಳುವರಿಗೆ ಹಲೋ ಕೃಷಿರಂಗ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ರೈತ ಬಾಂಧವರೇ ಮಂದಟ್ಟು ಮಾಡ್ಕೋಬೇಕು. ಮತ್ತೊಮ್ಮೆ ತಾವು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು, ಕೇಂದ್ರೀಕೃತವಾಗಿರಬೇಕು, ಸಂಕ್ಷಿಪ್ತವಾಗಿರಬೇಕು. ಈಗ ಬನ್ನಿ, ಈಗ ರೈತ ಬಾಂಧವರೇ, ಕೆಲವೊಮ್ಮೆ ಈ ಒಂದು ಕೃಷಿ ಮಾಡಬೇಕಾದ್ರೆ ಮಳೆ ಕೈ ಕೊಡುತ್ತೆ, ಅತಿವೃಷ್ಟಿ ಆಗುತ್ತೆ, ಅನಾವೃಷ್ಟಿ ಆಗುತ್ತೆ, ಹವಾಮಾನ ವೈಪರೀತ್ಯಗಳು ಸರ್ವೇ ಸಾಮಾನ್ಯ. ಮಳೆ ಕೈ ಕೊಟ್ಟಾಗ ರೈತ ಬಾಂಧವರು ಎದೆಗುಂದದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ನಮ್ಮಲ್ಲಿ ಲಭ್ಯವಿರುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿಯನ್ನು ಮುಂದುವರಿಸಬೇಕು. ಯಾವ್ಯಾವ ಪರ್ಯಾಯ ಕ್ರಮಗಳಿದ್ದಾವೆ, ಇದನ್ನು ಹೇಗೆ ನಾವು ನಿರ್ವಹಿಸಬೇಕು ಅನ್ನುವ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ಬಿ ಬೋರಯ್ಯ, ಬೇಸಾಯ ಶಾಸ್ತ್ರಜ್ಞರು, ಪ್ರಾಧ್ಯಾಪಕರು ಹಾಗೂ ಸಂಯೋಜಕರು ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ, ಕೃಷಿ ವಿಶ್ವವಿದ್ಯಾನಿಲಯ GKVK ಇಲ್ಲಿಂದ ಆಗಮಿಸಿದರೆ ಡಾಕ್ಟರ್ ಬಿ ಬೋರಯ್ಯವರೇ, ತಮಗೆ ಮತ್ತೊಮ್ಮೆ ರಾಜ್ಯದ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಕೇಂದ್ರದಿಂದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ.
4: ಎಲ್ಲ ನಮಸ್ತೆ.
3: ಬೋರಯ್ಯವನರೇ, ಈಗ ಪ್ರಪ್ರಥಮವಾಗಿ ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ, ಈಗ ತಮಗೆಲ್ಲ ಗೊತ್ತೇ ಇದೆ, ಪ್ರಸ್ತುತ ಹವಾಮಾನ ಆಧಾರಿತ ಕೆಲವೊಂದು ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ರೈತರಿಗೆ ಕೆಲವು ಸಲಹೆಗಳನ್ನು ಕೊಡಬೇಕು, ಅವರಿಗೆ ಆತ್ಮವಿಶ್ವಾಸ ಮೂಡಿಸಿ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿಷಯವನ್ನು ಚರ್ಚೆ ಮಾಡೋಣ. ಈಗ ನಮಗೆ ಗೊತ್ತಿರೋ ಹಾಗೆ ಈಗ ಮಳೆ ಸ್ವಲ್ಪ ಕೊರತೆ, ವಾಡಿಕೆ ಮಳೆಕ್ಕಿಂತ ಸ್ವಲ್ಪ ಕೆಲವು ಕಡೆ ಅತಿವೃಷ್ಟಿ, ಕೆಲವು ಕಡೆ
4: ಅನಾವೃಷ್ಟಿ
3: ಆಗ್ತದೆ. ಈಗ ರಾಜ್ಯದಲ್ಲಿ ಮಳೆ ಪರಿಸ್ಥಿತಿ ತಮ್ಮ ಒಂದು ಮಸ್ತಿಷ್ಕದಿಂದ ರೈತರಿಗೆ ಮಾಹಿತಿ ನೀಡಬೇಕು ಅಂತಂದರೆ ಯಾವ ರೀತಿ ಇದೆ, ರಾಜ್ಯವ್ಯಾಪಿ ಹೇಗೆ ನಡೀತಾ ಇದೆ, ಮಳೆ ಪರಿಸ್ಥಿತಿ ಹೇಗಿದೆ?
4: ಈಗ ಹವಾಮಾನ ಅಥವಾ ಮಳೆಯ ಪರಿಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ನೋಡಿಕೊಂಡಾಗ, ಈಗ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕರಾವಳಿ ಪ್ರದೇಶದಲ್ಲಿ ಇಲ್ಲೆಲ್ಲೂ ಸಹ ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ. ಅದೇ ರೀತಿ ದಕ್ಷಿಣ ಒಳನಾಡು ಮತ್ತು ಆಮೇಲೆ ಈ ಕಡೆ ಬೆಂಗಳೂರು, ಕೋಲಾರ, ತುಮಕೂರು ಈ ಒಂದು ಪ್ರದೇಶದಲ್ಲಿ ನೋಡಿದಾಗ ಮಳೆ ಕೊರತೆಯನ್ನು ನಾವು ಕಾಣ್ತಾ ಇದ್ದೀವಿ.
3: ವಾಡಿಕೆ ಮಳೆ
4: ತುಂಬ ಶೇಕಡ 30% ಕೊರತೆಯನ್ನು ನಾವು
3: ಶೇಕಡ 30%
4: ಈ ಪ್ರದೇಶದಲ್ಲಿ
3: ಕಾಣ್ತಾ ಇದೆ.
4: ಆದರೆ ಅಲ್ಲಿ ಅತಿವೃಷ್ಟಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ, ಬೇಸಾಯ ಕಾರ್ಯಗಳನ್ನ ಆಯಾ ಸಂದರ್ಭಕ್ಕೆ ತಕ್ಕಂತ ಬೆಳೆಗಳನ್ನ ಅಥವಾ ಅವ್ರು ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬಹುದು ಅಂತೇಳಿ ನಾವು
3: ಚರ್ಚೆ ಮಾಡೋಣ. ಈಗ ತಾವು ಹೇಳಿದ್ರಿ ಮಳೆ ಕೊರತೆ ಇದೆ ಅಂತ ಹೇಳಿದಾಗ, ಈ ಒಂದು ಮಳೆ ಕೊರತೆ ಇರುವ ಒಂದು ಪರಿಸ್ಥಿತಿಯಲ್ಲಿ ರೈತರು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಇಲ್ಲಿ ಮಳೆ ಇಲ್ಲದೇ ಇದ್ದಾಗ ನೀರಿನ ನಿರ್ವಹಣೆ ಬಹಳ ಮುಖ್ಯ.
4: ಹೌದು.
3: ಸೊ ಹೀಗಿದ್ದಾಗ ರೈತರು ನೀರಿನ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ, ಅಥವಾ ಬೆಳೆ ಅವರು ಬೆಳಿಬೇಕು ಅಂತಂದರೆ ಪರ್ಯಾಯ ಕ್ರಮಗಳು ಏನೇನಿದೆ ಅವರಿಗೆ, ಅಷ್ಟು ಮಾಹಿತಿ ನೀಡ್ತೀರಾ?
4: ಇದರಲ್ಲಿ ಏನಂತಂದೇಳಿದ್ರೆ, ಮೊದಲನೇದಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು, ಅದು ನೀರಿನ ಸಂರಕ್ಷಣೆಯನ್ನು ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ.
3: ಮಣ್ಣಿನಲ್ಲಿ ತೇವಾಂಶ
4: ಹಿಡಿದಿಟ್ಕೊಳ್ಳೋ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ.
3: ಏನೇನಿದೆ ಅಂತ
4: ಇದರಲ್ಲಿ ಬಂದ್ಬಿಟ್ಟು, ನಾವೇನು ಕೃಷಿ ತ್ಯಾಜ್ಯಗಳೇನೇನಿದ್ದಾವೆ ಆ ತ್ಯಾಜ್ಯಗಳನ್ನ ಅಥವಾ ಎಲೆಗಳನ್ನ ಅಥವಾ ಆ ಹೊಲಗಳಲ್ಲಿ ಯಾವ್ಯಾವುದು ತ್ಯಾಜ್ಯಗಳಿದ್ದಾವೆ ಅಂಥವುಗಳನ್ನು ನಾವು ನಮ್ಮ ಭೂಮಿಗೆ ಸೇರಿಸುವಂಥ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಆಮೇಲೆ ಇದರ ಜೊತೆ ಎಲ್ಲೆಲ್ಲಿ ಸಾಧ್ಯವಾಗಿದೆ ಅಂದ್ರೆ ಆ ಮಣ್ಣಿನ ತಕ್ಕಂತೆ, ಈಗ ಕೆಂಪು ಮಣ್ಣು ಮತ್ತೆ ಆಮೇಲೆ ನಮ್ಮ ರಾಜ್ಯದಲ್ಲಿ ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಎರಡು ಭಾಗ, ಕೆಂಪು ಮಣ್ಣು ಕಪ್ಪು ಮಣ್ಣು ಅಂತೇಳಿ ಎರಡು ಭಾಗ ಮಾಡ್ತಾ
3: ಇದ್ದೀವಿ.
4: ಆಯಾ ಮಣ್ಣಿಗೆ ಅನುಗುಣವಾಗಿ ಕೆಲವೊಂದು ಏನು ಇಂಗು ಗುಂಡಿಗಳನ್ನ ಮಾಡುವಂಥದ್ದು, ಕೃಷಿ ಹೊಂಡಗಳನ್ನ ಮಾಡ್ಕೊಳೋದು, ಆ ನೀರನ್ನು ಹಿಡಿದಿಟ್ಕೊಳ್ಳುವ ಕಾರ್ಯವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗುತ್ತೆ.
3: ಈಗ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೋಬೇಕು.
4: ಹೌದೌದು.
3: ಸೊ ಇದರಲ್ಲಿ ಏನಾದ್ರು ಬೇಸಾಯ ಕ್ರಮಗಳು ಮತ್ತೇನಿದೆ ಬೇರೆ ಏನಾದರೂ ರೈತರು ಪಾಲಿಸುವಂಥವು?
4: ಅಂದರೆ ಇದಕ್ಕೆ ಬೇಸಾಯ ಕ್ರಮಗಳು ಅಂತ ಹೇಳಿದ್ರೆ, ಒಂದು ಇಂಗು ಗುಂಡಿಗಳು ಅಂತಂದೇಳಿದೆ ನಾನು,

0: ಒದಿಕೆಗಳನ್ನು ಹಾಕುವಂಥದ್ದು. ಆ ಒದಿಕೆಗಳಲ್ಲಿ ಜೀವಂತ ಒದಿಕೆ ಅಂದ್ರೆ ಜೀವಂತ ಒದಿಕೆ ಅಂತ ನಾನು ಹೇಳ್ದಾಗಲೇ ಹೇಳಿದೆ, ಹುಲ್ಲು ಎಲೆ ಇಂಥವುಗಳನ್ನು ಹಾಕುವಂಥದ್ದು. ಅದು ಇದ್ರ ಜೊತೆಗೆ ಹಸಿರೆಲೆ ಹಸಿರೆಲೆ ಗೊಬ್ಬರಗಳು ಹಸಿರೆಲೆ ಗೊಬ್ಬರಗಳ ಎಲೆ ಬೆಳೆಗಳನ್ನ ನಾವು ಭೂಮಿಗೆ ಸೇರಿಸುವಂತ ಕಾರ್ಯವನ್ನು ಮಾಡಬೇಕಾಗುತ್ತೆ. ಇದರ ಜೊತೆ ಅಲ್ಲಲ್ಲಿ ರೈತ ಬಾಂಧವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಪ್ಲಾಸ್ಟಿಕ್ ಮಲ್ಚಸ್, ಅವುಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ಎಲ್ಲಿ ಸಾಧ್ಯವಿದೆ ಆಯಾ ಬೆಳೆಗೆ ತಕ್ಕಂತೆ ನಾವು ಪ್ಲಾಸ್ಟಿಕ್ ಒದಕೆಗಳನ್ನ ನಾವು ಸಾಧ್ಯವಾದ ಮಟ್ಟಿಗೆ ಹಾಕ್ಬೇಕಾಗುತ್ತೆ.
1: ಅಂದ್ರೆ ಮಣ್ಣಿನಲ್ಲಿ ಇರುವ ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ ಹಸಿರೆಲೆ ಗೊಬ್ಬರ ಅಂತ ಹೇಳಿದ್ರಿ ತಾವು.
0: ಹೌದು,
1: ಈ ಕೃಷಿ ಇಲಾಖೆ ವತಿಯಿಂದ ಈ
0: ಎಲ್ಲ ಏನೋ ಸಂಪರ್ಕ ಕೇಂದ್ರ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಅಲ್ಲಲ್ಲಿ ನಮ್ಮ ಸೆಣಬು ಡಯಂಚ ಮತ್ತೆ ಹುರುಳಿ ಅಲಸಂದೆ ಆ ಬೆಳೆಗಳು ಸಿಗ್ತಾ ಇದಾವೆ, ಅವುಗಳನ್ನ ನಾವು ಹಸಿರೆಲೆ ಬೆಳೆಗಳಾಗಿ ಆ ಹೊಲಗಳೆಲ್ಲ ಹಾಕೊಂಡು ಅದನ್ನ ಭೂಮಿಗೆ
1: ಸೇರಿಸಬೇಕಾಗುತ್ತೆ. ಇದಕ್ಕೆ ಪೂರಕವಾಗಿ ಕೇಳಬೇಕು ಅಂತಂದ್ರೆ, ಈಗ ಒಂದು ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಂಡು ಹೇಳಿದ್ರಿ ತಾವು.
0: ಹೌದು,
1: ಈಗ ರೈತರು ಕೆಲವೊಂದು ಬೆಳೆಗಳಿಗೆ ಅಂದ್ರೆ ಕೆಲವೊಂದು ಬೆಳೆಗಳಿಗೆ ನೀರಿನ ಏನು ಕಡಿಮೆ ನೀರನ್ನ ಬಯಸ್ತಾವೆ, ಅಂತ ಬೆಳೆಗಳನ್ನ ಏನಾದ್ರೂ ಹೇಳ್ಬೇಕಂದ್ರೆ ಯಾವ ರೀತಿ ಬೆಳೆಯನ್ನ ತಾವು ಸಲಹೆ ಕೊಡ್ತೀರಾ?
0: ನಾವು ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ಮಳೆ ನಾವು ಜುಲೈ 10 ತಾರೀಕುವರೆಗೂ ಬಂದಿದ್ದೀವಿ, ಈಗಾಗಲೇ ಒಂದು ಸಾಕಷ್ಟು ಸಮಯವನ್ನ ನಾವು ಬೆಳೆ ಬಿತ್ತನೆ ಇದನ್ನ ಕಳ್ಕೊಂಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ಕಡಿಮೆ ಅವಧಿಯ ಬರ ನಿರೋಧಕ ತಳಿಗಳನ್ನ ನಾವು ಈಗ ಈ ಸಂದರ್ಭದಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ.
1: ಯಾವುದು
0: ಅದರಲ್ಲಿ? ನಾವು ಜೋಳ, ರಾಗಿ, ನವಣೆ ಎಲ್ಲ ಸಿರಿಧಾನ್ಯಗಳು, ಇದರ ಜೊತೆ ಉರುಳಿ ಮತ್ತೆ ಅವರೆ ಇವುಗಳನ್ನು ಸಹ ನಾವು ಬೆಳೆದು ಬಿಟ್ಟು ಒಂದು ಬರ ನಿರೋಧಕ ಶಕ್ತಿ ಇರುವಂತ ಈ ಬೆಳೆಗಳು ಅವರ ಏನು ಆ ಜಮೀನಿಗೆ ತಕ್ಕಂತೆ ಆ ಮಣ್ಣಿಗೆ ತಕ್ಕಂತೆ ಈ ಬೆಳೆಗಳನ್ನ ಅವರು ಬೆಳಿಬಹುದು.
1: ಅಂದ್ರೆ ಈಗ ರಾಗಿ ಅಂತ ಹೇಳಿದ್ರೆ, ರಾಗಿ ಕೆಲವೊಂದು ತಳಿಗಳು ಏನಾದ್ರು ರೈತರಿಗೆ ನೀಡುವಂತ ತಳಿಗಳ ಹೆಸರು ಹೇಳೋಕಾಗತ್ತಾ ತಮಗೆ?
0: ಅದರಲ್ಲಿ ರಾಗಿ ತಳಿಗಳೆಲ್ಲ ಹೇಳಿದ್ರೆ ML 322 ಇವುಗಳನ್ನು ನಾವು ಬರ ನಿರೋಧಕ ಅಂದ್ರೆ ಸ್ವಲ್ಪ ಮಟ್ಟಿಗೆ ಬರವನ್ನ ತಡೆಗೊಳ್ಳುವ ಶಕ್ತಿ ಇರ್ತವೆ. ಸಾಮಾನ್ಯವಾಗಿ ಸಿರಿಧಾನ್ಯಗಳೆಲ್ಲವನ್ನು ಸಹ ಬರ ಶಕ್ತಿ ಇರುವ ತಳಿಗಳೇ ಅವುಗಳು.
1: ಸರಿ, ಬೋರೇಗೌಡ್ರೆ ಒಂದು ಕರೆ ಇದೆ, ರೈತರು ಕರೆ ಮಾಡ್ತಾ ಇದ್ದಾರೆ.
2: ಹಲೋ
1: ಹಲೋ, ನಮಸ್ಕಾರ, ತಮ್ಮ ಹೆಸರು ಹೇಳಿ.
2: ನಮಸ್ಕಾರ ಸರ್.
1: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಬೆಳಗಾವಿ ಜಿಲ್ಲೆ ಸವನೂರು ತಾಲೂಕು.
1: ಸವನೂರು ತಾಲೂಕು ಬೆಳಗಾವಿ ಜಿಲ್ಲೆಯಿಂದ. ತಮ್ಮ ಹೆಸರು?
2: ಇದು ಸರ್,
1: ತಮ್ಮ ಹೆಸರು ಹೇಳಿ.
2: ರಮೇಶ್ ಸರ್. ರಮೇಶ್
1: ರಮೇಶ್ ಅವ್ರ ಪ್ರಶ್ನೆ ಕೇಳಿ, ನೇರ ಪ್ರಶ್ನೆ ಕೇಳಿ.
2: ಇದು ನಾವು ಇದೆ ಸರ್, ಈಗ ಮಳೆ ಆಗುದು ಹೆಂಗೈತೆ ಸರ್ ಈಗ ಹವಾಮಾನ?
1: ಬೆಳಗಾವಿ ಸವನೂರಿಂದ ಹೇಳ್ತಾ ಇದ್ದೀರಾ?
0: ಅಂದ್ರೆ ಈಗ ಅಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತೆ ಈಗ ವಾರದಲ್ಲಿ ನಮ್ಮ IMD ಅವರು ನಿಮ್ಗೆ ಇದು ಕೊಡ್ತಾರೆ, ಏನೋ ಮಾಹಿತಿಯನ್ನ ಅವಾಗವಾಗ ನಿಮ್ಗೆ ಒದಗಿಸ್ತಾ ಇದ್ದಾರೆ. ಬಟ್ ಈಗ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ, ಈಗ ಮಳೆ ನಿರೀಕ್ಷೆಯಲ್ಲಿ ಎಲ್ಲಾ ಪ್ರದೇಶದಲ್ಲಿ ಇದೆ.
1: ರಮೇಶ್ ಅವರೇ ಕೇಳಿ, ಇಲ್ಲಿ ಈಗ ನಿಮ್ಮಲ್ಲಿ ಮಳೆ ಕೊರತೆ ಇದ್ದಾಗ ಇಲ್ಲೇನಂತಂದ್ರೆ, ನಾವು ಅಂತಹ ಒಂದು ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಹೇಳ್ತಾ ಇದ್ದೀವಿ, ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಪೂರಕವಾಗಿ ತಮ್ಮ ಪ್ರಶ್ನೆ ಹೇಗಿರ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಯಾವ ಬೆಳೆ ತಗೊಳ್ತಿದ್ದೀರಾ, ಅಥವಾ ಆ ಬೆಳೆ ತಗೋಬಹುದಾ, ಅಥವಾ ಬೇರೆ ಬೆಳೆಯನ್ನು ಬೆಳಬೇಕು ಈ ರೀತಿ ಕೇಳ್ಕೋಬಹುದು, ಅಥವಾ ಬೇರೆ ಅದಕ್ಕೆ ವ್ಯವಸ್ಥಿತವಾಗಿ ಏನ್ ಮಾಡ್ಕೋಬಹುದು ಆತರ ಕೇಳಿದ್ರೆ ಅದಕ್ಕೆ ಸೂಕ್ತ ಉತ್ತರ ಸಿಗುತ್ತೆ. ಆತರ ಏನೋ ಪ್ರಶ್ನೆ ಇದೆಯಾ ನಿಮ್ದು?
0: ಹೇಳಿ ರಮೇಶ್ ಅವರೇ.
1: ಸೋಯಾಬೀನ್ ಸರಿ
0: ಹೇಳಿ ಹೇಳಿ ಹೇಳಿ.
2: 3 ಎಕರೆ ಸೋಯಾಬೀನ್ ಹಾಕಿದೀವಿ ಸರ್, ಈಗ ಹೆಂಗೆ ಸರ್ ಅದು ತಗೋಬಹುದಾ ಹೆಂಗೆ?
0: ಅಲ್ಲ ಈಗ ಹಾಕಿದ್ರೆ ನೀವು ಬಿತ್ತನೆ ಮಾಡಿದಿರಾ?
1: ಯಾವ ಸ್ಥಿತಿ?
2: ಬಿತ್ತನೆ ಮಾಡಿದೀವಿ ಸರ್.
0: ಎಷ್ಟು ದಿವಸ ಆಗಿದೆ ಬಿತ್ತನೆ ಮಾಡಿ?
2: 1 ತಿಂಗಳು ಆಯ್ತು ಸರ್ ಈಗ.
0: ಈಗ ನೀವೇನ ಹೇಳಿದ್ರೆ ಅಂತರ ಬೇಸಾಯ ಮಾಡಿದಿರಾ, ಇಂಟರ್ ಕಲ್ಟಿವೇಷನ್?
2: ಇಲ್ಲ ಸರ್, ಅಂದ್ರೆ ಇದು ಸರ್ ಅದು ಮೇಡ್ ಮೇಡ್ ಸರ್ ಮೇಡ್.
0: ಓಕೆ, ಅಂದ್ರೆ ಈ ಸಂದರ್ಭದಲ್ಲಿ ನಿಮ್ಗೆ ಇನ್ನು ಎಷ್ಟು ದಿವಸ ಆಯ್ತು ಮಳೆ ಹೋಗಿ?
2: ಮಳೆ ಹೋಗಿ ಈಗ ಆಗೈತೆ ಸರ್, ಮೊನ್ನೆ ಹಂಗೆ ಸಣ್ಣಗೆ ಸರ್ ಸ್ವಲ್ಪ ಸ್ವಲ್ಪ.
0: ಓಕೆ ಓಕೆ, ಅಂದ್ರೆ ಈ ಬೆಳೆ ಏನಂತ ಹೇಳಿದ್ರೆ ಇನ್ನೂ ತಡ್ಕೊಂಡ ಸಾಮರ್ಥ್ಯ ಇದೆ. ಈಗ ನೀವು ಅಂತರ್ಬೇಸ

0: ಮಾಡಿದ್ರೆ ಈ ನಿಮಗೆ ಹೂ ಬಿಡುವಂತ ಹಂತದಲ್ಲಿರುತ್ತೆ ಈಗ ಬೆಳೆ.
1: ಹೌದಾ ಸರ್?
0: ಹಾ, ಅಂತರ ಬೇಸಾಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಅಂದ್ರೆ ಮಳೆ ತುಂಬಾ ದಿವಸ ಬರಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಗಾಳಿ ಆಡುತ್ತೆ, ಕೆಲವು ರಂಧ್ರಗಳಿದಾವೆ ಮಣ್ಣಲ್ಲಿ, ಆ ರಂಧ್ರಗಳನ್ನ ನಾವು ಮುಚ್ಚಬೇಕಾಗುತ್ತೆ. ಅದನ್ನ ಏನಾದ್ರೂ ಅಂತರ ಬೇಸಾಯ ಮಾಡಿದಾಗ ಆ ರಂಧ್ರಗಳು ಮುಚ್ಚೋಗುತ್ತೆ. ಆವಾಗ ಆವಿಯಾಗೋದು ಭೂಮಿಯಿಂದ ತೇವಾಂಶ ಆವಿಯಾಗೋದನ್ನ ತಡೆಯುತ್ತದು. ಅದು ಒಂದು ಸೂಕ್ತವಾದ ಪದ್ಧತಿ.
2: ಅವರಿಗೆ ಸೂಕ್ತವಾದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಬೊರೆಯವರೇ, ಈಗ ಮುಂದುವರಿದಾಗಿದ್ದಲ್ಲಿ ಈಗ ನಮಗೆ ರಸಗೊಬ್ಬರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ, ಈಗ ಕೆಲವೊಮ್ಮೆ ರಸಗೊಬ್ಬರಗಳ ಕೊರತೆಯೂ ಆಗುತ್ತೆ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯಲ್ಲಿ ರೈತರು ರಸಗೊಬ್ಬರಗಳ ಬಗ್ಗೆ ಕೇಳ್ತಾ ಇಲ್ಲ, ಯಾಕಂತಂದರೆ ಸಾಕಷ್ಟು ಮಳೆ ಆಗಬೇಕು, ಅದು ಏನೇ ಬೇಡಿಕೆ ಇದ್ರೂ ಸಹ. ಈಗ ನಾವು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಬೇರೆ ಗೊಬ್ಬರಗಳನ್ನು ಬಳಸಬೇಕು ಅಂತ ಹೇಳಿದರೆ ರೈತರಿಗೆ ತಾವು ಯಾವ ಯಾವ ರೀತಿಯಾದಂಥ ಗೊಬ್ಬರಗಳನ್ನು ಬಳಸೋದಕ್ಕೆ ಸಲಹೆ ನೀಡ್ತೀರಿ?
0: ಈಗ ಒಳ್ಳೆಯ ಪ್ರಶ್ನೆಯನ್ನು ನೀವು ಈಗ ಕೇಳ್ತಾ ಇದ್ದೀರಿ. ಈಗ ಏನು ನಮ್ಮ ಒಂದು ಜಗತ್ತಿನಲ್ಲಿ ನಡೀತಾ ಇದೆ, ವಿದ್ಯಮಾನಗಳು ನಡೀತಾ ಇದ್ದಾವೆ, ಆ ವಿದ್ಯಮಾನಕ್ಕೆ ತಕ್ಕಂತೆ ಈಗ ಅದನ್ನು ಸಹ ರಸಗೊಬ್ಬರ ಲಭ್ಯತೆ ಸಹ ಅಂದರೆ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ಯೋಚನೆ ಮಾಡಿದಲೆ ಇದಕ್ಕೆ ಪರ್ಯಾಯವಾಗಿ ನಾವು ಸಾಕಷ್ಟು ಅವಕಾಶಗಳು ನಮ್ಮ ರೈತ ಬಾಂಧವರಲ್ಲಿ ಇಲ್ಲಿ ಸಿಗ್ತಾ ಇದ್ದಾವೆ. ಅವುಗಳಲ್ಲಿ ಮುಖ್ಯವಾಗಿ ಕಾಂಪೋಸ್ಟು, ಮತ್ತು ತೊಟ್ಟಿ ಏನು ಕೊಟ್ಟಿಗೆ ಗೊಬ್ಬರನ, ಮತ್ತು ಇದ್ರ ಜೊತೆಗೆ ಜೈವಿಕ ಗೊಬ್ಬರಗಳನ್ನು, ಇವುಗಳೆಲ್ಲವನ್ನು ಸಹ ಪರ್ಯಾಯ ರೂಪದಲ್ಲಿ ಬರ್ಕೊಬೋದು. ಇದರ ಜೊತೆಗೆ ದ್ರವರೂಪದ ಗೊಬ್ಬರಗಳಲ್ಲಿ ಜೀವಾಮೃತ ಮಾಡ್ಕೊಳ್ಳೋದು, ಬೀಜಾಮೃತ ಮಾಡ್ಕೊಳ್ಳೋದು, ಮತ್ತೆ ಪಂಚಗವ್ಯ ಮಾಡೋದು, ಮತ್ತೆ ಆಮೇಲೆ ಹಸುಗಳು ಯಾರು ಎಲ್ಲೆಲ್ಲಿ ಹಸುಗಳು ಜಾಸ್ತಿ ಇದಾವೆ ಅವುಗಳಿಗೆ ಘನ ಜೀವಾಮೃತ ಮಾಡ್ಕೊಂಡ್ಬಿಟ್ಟು, ನಾವೇನು ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಉಪಯೋಗಿಸ್ತೇವಲ್ಲ ಅದರಿಗೆ ಪರ್ಯಾಯವಾಗಿ ಘನ ಜೀವಾಮೃತ ಉಪಯೋಗ ಮಾಡಿಬಿಟ್ಟು ಅದನ್ನ ನಮ್ಮ ಹೊಲಗಳಿಗೂ ಸಹ ನಾವು ಬಳಕೆ ಮಾಡ್ಬೋದು. ಆಮೇಲೆ ಇನ್ನೊಂದು ತುಂಬಾ ಕಡಿಮೆ ವೆಚ್ಚದಲ್ಲಿ ಮಾಡಬೇಕಾಗಿರೋದು ಎರೆಜಲ. ಯಾರು ಎರೆಹುಳು ತೊಟ್ಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಎರೆಜಲನ ನಾವು ಸಹ ಒಂದು ಪರ್ಯಾಯವಾಗಿ ಅದನ್ನ ಉಪಯೋಗಿಸಬಹುದು.
2: ಎರೆಜಲವನ್ನು ನೀವು
0: ಪರ್ಯಾಯ ರೂಪದಲ್ಲಿ ಅದನ್ನ ದ್ರಾವಣ ರೂಪದಲ್ಲಿ
2: ಯಾವ ರೀತಿ ಬಳಸ್ತಾರೆ ರೈತರು? ಇದು
0: ಅದನ್ನ ಸ್ಪ್ರೇ ಮಾಡೋದಕ್ಕೆ,
2: ಅಂದ್ರೆ
0: ಸಿಂಪಡಣೆ ಮಾಡೋದಕ್ಕೆ ಬಳಕೆ,
2: ಬೆಳೆಗಳ ಮೇಲೆ ನೇರವಾಗಿ
0: ಸಿಂಪಡಣೆ ಮಾಡಬಹುದು. ಅಂದ್ರೆ ಏನು, ನಾವು ಬೆಳೆ ವರ್ಧಕಗಳಾಗಿ ಅಂಗಡಿಗಳಲ್ಲಿ ಸಿಗ್ತಾ ಇದಾವಲ್ಲ ಅದಕ್ಕೆ ಪರ್ಯಾಯವಾಗಿ ನಾವು ಎರೆಜಲನ ನಾವು ಬಳಕೆ
2: ಮಾಡಬಹುದು. ರಸವರಿಯಾಗಿ ಬಳಕೆ ಮಾಡ್ತೀವಿ, ಫರ್ಟಿಗೇಷನ್ ಅಂತ ಹೇಳಿ, ಅದಕ್ಕೆ ಇದು ಬಳಸಬಹುದಾ?
0: ಇದನ್ನು ಸಹ ಬಳಕೆ ಮಾಡಬಹುದು, ಎರೆಜಲನ ಸಹ ಬಳಕೆ ಮಾಡಬಹುದು. ಅದ್ರ ಜೊತೆ ಜೀವಾಮೃತ, ಜೀವಾಮೃತನ ಸಹ ನಾವು ಡ್ರಿಪ್ ಮೂಲಕ ನಾವು ಬಳಕೆ ಮಾಡಬಹುದು.
2: ಸರಿ ಸರಿ,
0: ಇದಕ್ಕೆಲ್ಲವನ್ನು ಸಹ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯವಾಗಿ ಈ ಗೊಬ್ಬರಗಳನ್ನು ಉಪಯೋಗಿಸಬಹುದು.
2: ಮತ್ತೆ ಇದನ್ನು ಚರ್ಚೆ ಮುಂದುವರ್ಸೋಣ, ಯಾಕೆ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ
3: ಹಲೋ ಹಲೋ,
2: ನಮಸ್ಕಾರ ರೀ.
3: ಹಲೋ
0: ಹೇಳ್ರಿ.
2: ನಮಸ್ಕಾರ, ತಮ್ಮ ಹೆಸರು?
3: ಇಲ್ಲಿ ರಾಯಬಾಗಿಂದ ಭೀಮರಾವ್ ಕೋಕಾಟೆ ಮಾತಾಡೋದ್ರಿ.
2: ಭೀಮರಾವ್ ಅವರೇ ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ.
3: ಈಗ ನಮಗೆ ಸ್ವಲ್ಪ ಮಳೆ ಆಗಿದೆ, ತುಂತುರು ಮಳೆ ರೀ, ಈಗ ಮುಸುಕಿನ ಜೋಳ ಹಾಕ್ಬೋದನ್ರಿ?
2: ಹಾ, ತುಂತುರು ಮಳೆ ಆಗಿದೆ, ಮುಸುಕಿನ ಜೋಳ ಹಾಕ್ಬೇಕು.
0: ಈಗ ತೇವಾಂಶ ಎಷ್ಟ್ ದಿವಸ ಐತ್ರಿ ಈಗ? ಅಂದ್ರೆ ನೀವು ಮೊದಲೆಲ್ಲ ಮಳೆ ಬಂದಿರಲಿಲ್ಲ ಅಂದ್ರಿ?
3: ತೇವಾಂಶ ಸಾಕಷ್ಟು ಐತ್ರಿ ಈಗ.
0: ಹಾ, ತೇವಾಂಶ ಸಾಕಷ್ಟು ಇದ್ರೆ ನೀವು ಮುಸುಕಿನ ಜೋಳವನ್ನ ನೀವು ಬಿತ್ತನೆ ಮಾಡಬಹುದು, ಅದೇನ್ ತೊಂದರೆ ಇಲ್ಲ.
2: ತಾವ್ ಹೇಳ್ತಾ ಇದ್ರಿ ಈಗ ಎರೆಜಲ, ಜೈವಿಕ, ಈ ಜೈವಿಕ ಗೊಬ್ಬರಗಳ ಬಗ್ಗೆ ಸ್ವಲ್ಪ ಹೇಳಿತಾವು ದಯಮಾಡಿ. ಯಾವ್ಯಾವ ಜೈವಿಕ ಗೊಬ್ಬರ?
0: ಜೈವಿಕ ಗೊಬ್ಬರಗಳಲ್ಲಿ ಹೇಳಿದೆ, ಇದರಲ್ಲಿ ಬೇರೆ ಬೇರೆ ಅಂದ್ರೆ
2: ಸೂಕ್ಷ್ಮ
0: ಸಾರಜನಕವನ್ನ ಸ್ಥಿರೀಕರಿಸುವ ಜೈವಿಕ ಗೊಬ್ಬರಗಳು,
2: ಹೌದು,
0: ಮತ್ತ ಆಮೇಲೆ ಏನು ಮಣ್ಣಲ್ಲಿ ಈಗ ಏನು ಪೋಷಕಾಂಶಗಳಿದಾವಲ್ಲ ಆ ಪೋಷಕಾಂಶಗಳನ್ನ ಅದೇನಂದ್ರೆ ಅವು ಸಿಗೋದಿಲ್ಲ, ಗಿಡಗಳಿಗೆ ಸಿಗೋದಿಲ್ಲ,
2: ಅಲಭ್ಯ ರೂಪದಲ್ಲಿದೆ.
0: ಅಲಭ್ಯ ರೂಪದಲ್ಲಿರುತ್ತೆ, ಅದನ್ನ ಲಭ್ಯವಾಗಿ ಮಾಡ್ತವೆ ಈ ಸೂಕ್ಷ್ಮ ಈ ಒಂದು ಜೈವಿಕ ಗೊಬ್ಬರಗಳು. ಅವುಗಳು ಸಹ ನಮ್ಮಲ್ಲಿ ಜೈವಿಕ ಗೊಬ್ಬರಗಳು ಲಭ್ಯ
2: ಇದಾವೆ.
0: ಇದರಲ್ಲಿ ಬಂದ್ಬಿಟ್ಟು ನಾವು ಸಾರಜನಕನ ಸ್ಥಿರೀಕರಿಸವು ರೈಜೋಬಿಯಂ ಆಗಿರ್ಬೋದು, ಅಸ್ಟೋಬ್ಯಾಕ್ಟರ್, ಅಜೋಸ್ಪೈರಮ್ನ ನಾವು ಆಯಾ ಬೆಳೆಗೆ ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಕಾಳು ಬೆಳೆಗಳು ಅಂತವಕ್ಕೆ ನಾವು ರೈಜೋಬಿಯಂ ಅನ್ನು ಉಪಯೋಗಿಸಬೇಕಾಗುತ್ತೆ. ಆದ್ರೆ ಏಕದಳ ಬೆಳೆಗಳಿಗೆ ನಾವು ಅಜಿಟೋಬ್ಯಾಕ್ಟರ್,

0: ಅಜೋಸ್ಪೈರಮ್ನ ನಾವು ಉಪಯೋಗಿಸ್ಬೇಕಾಗತ್ತೆ. ಮತ್ತೆ ಆಮೇಲೆ ನಾನು ಇನ್ನೊಂದು ಹೇಳಿದೆ ನಿಮ್ಗೆ, ಅಂದ್ರೆ ಏನು ಅಲಭ್ಯವಾಗಿರೋ ಪೋಷಕಾಂಶಗಳನ್ನ ಲಭ್ಯವಾಗಿ ಮಾಡೋ ಅಂತವು, ಅದರಲ್ಲಿ ಫಾಸ್ಫರಸ್ ಅಂದ್ರೆ ರಂಜಕ ಕರಿಸುವ ಜೀವಾಣು, ಮತ್ತೆ ಪೊಟ್ಯಾಶಿಯಂ, ಅದನ್ನ ಮೊಬಿಲೈಸ್ ಮಾಡಿಬಿಟ್ಟು ಅದನ್ನ ನಮ್ಮ ಸಸಿಗಳಿಗೆ ಲಭ್ಯವಾಗುವಂತ ಮಾಡುವ ಕೆ ಎಸ್ ಬಿ ಅಂತೇಳಿ, ಪೊಟ್ಯಾಶಿಯಂ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ, ಇವುಗಳನ್ನು ಸಹ ಆಯಾ ಇಲಾಖೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಕೆವಿಕಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇವು ಸಿಗ್ತಾ ಇದಾವೆ. ಅವುಗಳನ್ನ ನಮ್ಮ ಒಂದು ತಾವ್ ಹೇಳ್ದಂಗೆ ರಾಸಾಯನಿಕ ಗೊಬ್ಬರಗಳಿಗೆ ಕೆಲವೊಂದು ಪೋಷಕಾಂಶಗಳು ಒದಗಿಸುವಂತವು. ಮತ್ತಾಮೇಲೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುವಂತ ಕೆಲಸಗಳನ್ನ ಇವು ಒಂದು ಸೂಕ್ಷ್ಮ ಜೀವಿಗಳು ಮಾಡ್ತಾ ಇದಾವೆ. ಅದು ನಾವು ಎಲ್ಲ ಗಮನಿಸಬೇಕಾಗಿರೋದು. ಮತ್ತೆ ಆಮೇಲೆ ಇದು ಕಡಿಮೆ ಖರ್ಚಲ್ಲಿ, ನಾವೇನು ಹೆಚ್ಚಿಗೆ ಇದಕ್ಕೆ ಖರ್ಚು ಮಾಡಬೇಕಾ ಅವಶ್ಯಕತೆ ಇರುವುದಿಲ್ಲ.
1: ಮತ್ತೊಂದು ಕರೆ ಬರ್ತಾ ಇದೆ ಬೊರೆಯವರೇ, ನೋಡೋಣ ಏನ್ ಪ್ರಶ್ನೆ. ಹಲೋ ಹಲೋ
2: ಹಲೋ,
1: ಹಾ ನಮಸ್ಕಾರ ಹೇಳಿ.
2: ನಮಸ್ಕಾರ
0: ಹೇಳ್ರಿ.
2: ನಮ್ಮ ಹೆಸರು ಶರಣಪ್ಪ ಅಂತ, ನಾವು ಹುಬ್ಳಿ ತಾಲೂಕಿಂದ ಮಾತಾಡ್ತಾ ಇದ್ದೀವಿ ಸರ.
1: ಕೇಳಿ ಪ್ರಶ್ನೆ.
2: ಇದು ಬೆಳೆ ವಿಮಾ ಅಂತಂದ್ರಲ್ಲ ಸರ, ಈಗ ನನಗೊಂದು ಅನುಮಾನ ಏನಂತಂದ್ರೆ, ಈಗ ಬೆಳೆ ವಿಮಾ ಕಟ್ಟಬೇಕಾದ್ರೆ ಬೆಳೆ ಸಾಲ ಇದ್ದವ್ರು ಕಟ್ಟಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ ಸರ್? ಅದು
1: ಇಲ್ಲ ಇಲ್ಲ ಇಲ್ಲ, ಯಾರಾದ್ರೂ ಕಟ್ಟಬಹುದು. ಬೆಳೆ
2: ಸಾಲ
1: ಅದಕ್ಕೆ ಸಾಲ ಇದ್ರು ಸಹ ತಾವು ಬೆಳೆ ವಿಮೆ ಕಟ್ಟಬಹುದು. ಅದು ನಿಮ್ಮ ಬ್ಯಾಂಕ್ಗಳಿಗೆ ಸಂಪರ್ಕ ಮಾಡಬಹುದು ನೀವು ಅದ್ರ ಬಗ್ಗೆ. ಹೌದು. ಬೊರೆಯವರು ಮತ್ತೊಂದು ಕರೆ ಬರ್ತಾರೆ. ಹಲೋ ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು ಹೇಳಿ.
3: ನಾವು ದಾವಣಗೆರೆ ಜಿಲ್ಲೆ ನ್ಯಾಮತಿಯಿಂದ ಹಂಪಣ್ಣ ಅಂತಂದು.
1: ನ್ಯಾಮತಿಯಿಂದ ಹಂಪಣ್ಣ ಅವ್ರೆ, ಹಂಪಣ್ಣ ಅವ್ರ ಪ್ರಶ್ನೆ ಕೇಳಿ.
3: ಅದೇ ಸರ್, ಈಗ ಮುತ್ತಿಗೆಗೆ ಪ್ಲಾಸ್ಟಿಕ್ ಬಳಸೋಲ್ಲ, ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಪರಿಸರ ಮಾಲಿನ್ಯ ಆಗ್ತಾ ಇದೆ, ಅದು ಪುಡಿ ಆಗ್ಬಿಟ್ಟು ಆ ಭೂಮಿಯಲ್ಲಿ ಸೇರ್ತಾ ಇದೆ. ಇದ್ರ ಬದಲಿಗೆ ಅಡಿಕೆ ಸಿಪ್ಪೆ ಬಳಸಬಹುದಲ್ಲ ಅಂತ.
0: ಹೌದ್ರಿ,
1: ಅದಕ್ಕೆ ಸಲಹೆ ನೀಡ್ತಾರೆ.
0: ಒಳ್ಳೆ ಪ್ರಶ್ನೆಯನ್ನ ನೀವು ಕೇಳಿದ್ರಿ. ಪರಿಸರ ಬಗ್ಗೆ ಕಾಳಜಿ ಇರ ಅಂತ ಅವರು.
3: ಹೌದ್ ಸರ್.
0: ಮತ್ತಾಮೇಲೆ ಏನು ನಮ್ಮ ಸೂಕ್ಷ್ಮಾಣು ಜೀವಿಗಳು ಭೂಮಿ ಆರೋಗ್ಯವನ್ನ ನಾವು ಅಂತ ಕಳೀತಾ ಇದೀವಿ. ಅಂದ್ರೆ ಭೂಮಿಗೆ ಒಂದು ಜೀವ ಇದೆ, ಆ ಜೀವಕ್ಕೆ ನಾವು ಏನ್ ಬೇಕಾಗುತ್ತೋ ಅಂತ ಒಂದು ವಸ್ತುಗಳನ್ನ, ಪದಾರ್ಥಗಳನ್ನ, ಅಂತ ಗೊಬ್ಬರಗಳನ್ನ ನಾವು ಭೂಮಿಗೆ ಸೇರಿಸ್ಬೇಕಾಗುತ್ತೆ. ಅದರಲ್ಲಿ ತಾವ್ ಹೇಳಿದ್ರೆ ಪ್ಲಾಸ್ಟಿಕ್ ಎಲ್ಲೆಲ್ಲಿ
3: ಅಂದ್ರೆ
0: ಕಡಿಮೆ ಪ್ರಮಾಣದಲ್ಲಿ ಒಂದು ಇದರಲ್ಲಿ ಎರಡ್ ತರ ಮೂರ್ ತರ ಇದಾವೆ ಅಂತ ಹೇಳಿದ್ರೆ, ಸ್ವಲ್ಪ ದಿವಸ ಅದನ್ನು ಉಪಯೋಗಿಸ್ಕೊಂಡು ತೆಗೆದಾಕಂತದ್ದು. ಈಗ ಅದರಲ್ಲೂ ಸಹ ಅಂದ್ರೆ ಬಯೋ ಡಿಗ್ರೇಡೇಬಲ್ ಅಂದ್ರೆ ಎರಡು ವರ್ಷ ಮೂರು ವರ್ಷ ಇರುತ್ತೆ, ಅದನ್ನ ಹಂಗೆ ಭೂಮಿಗೆ ಸೇರುತ್ತೆ, ಅದನ್ನು ಸಹ ಸಿಗ್ತಾ ಇದೆ. ಆಮೇಲೆ ನೀವು ಇಲ್ಲಿ ಕೇಳಿರೋ ಪ್ರಶ್ನೆಗೆ ಸಕ್ಕಂತೆ ನೀವೇನು ಹೇಳಿದ್ರಿ, ಅಡಿಕೆ ಸಿಪ್ಪೆ ಅಂಥವುಗಳನ್ನ ಉಪಯೋಗಿಸ್ಬೋದು. ಏನಾಗ್ತಾ ಇದೆ ಅಂದರೆ ಉಪಯೋಗಿಸ್ದಾಗ ಪ್ರಾಥಮಿಕ ಹಂತದಲ್ಲಿ ಅಂದರೆ ಪ್ರಾರಂಭಿಕ ಹಂತದಲ್ಲಿ ಅದರಲ್ಲಿ ಕಾರ್ಬನ್ನು ಮತ್ತು ನೈಟ್ರೋಜನ್ ಕಂಟೆಂಟ್ ಅಂದರೆ ಸಿ ಎನ್ ರೇಷಿಯೋ ಅಂತ ನಾವು ಕರಿತಾ ಇದ್ದೀವಿ. ನೀವೇ ನಿಮ್ಮಲ್ಲೇ ಉತ್ತರ ಇದೆ, ಅದನ್ನ ನೀವು ಬಳಕೆ ಮಾಡಬಹುದು. ಅಂದ್ರೆ ಇದೇನಂದ್ರೆ ಆ ಸಾಲು ಯಾವ ಬೆಳೆ ಇದೆಯಲ್ಲ ಆ ಬೆಳೆ ತಕ್ಕಂತೆ ನೀವು ನೋಡ್ಕೊಂಡು ನಿಮ್ಮ ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಬೇಕಾಗುತ್ತೆ.
1: ಮತ್ತೊಂದು ಕರೆ ಬರ್ತದೆ. ಹಲೋ ನಮಸ್ಕಾರ.
2: ಹಲೋ
1: ನಮಸ್ಕಾರ
0: ರೀ,
1: ತಮ್ಮ ಹೆಸರು?
2: ಸರ್ ನಮ್ಮ ಹೆಸರು ವಿರೂಪಾಕ್ಷಪ್ಪ ಅಂತೇಳಿ, ನ್ಯಾಮತಿ ತಾಲೂಕು.
0: ಹೇಳಿ
2: ಚಟ್ನಳ್ಳಿ. ಚಟ್ನಳ್ಳಿ ಸರ್
0: ಹೇಳಿ ಹೇಳಿ.
1: ಈಗ ನಿಮ್ಮ ರೇಡಿಯೋ ಇಂದ ಸ್ವಲ್ಪ ಮಾತಾಡಿ ಇದೆ ನಿಮ್ಮ ಧ್ವನಿ.
2: ಏನು ಬೆಳೆ ಉದ್ದು ಅಥವಾ ಹೆಸರು ಬಿತ್ತಬಹುದಾ ಈ ಟೈಮ್ನಲ್ಲಿ?
1: ಉದ್ದು ಅಥವಾ ಹೆಸರು
0: ಅಂದ್ರೆ ಈಗ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಮುಂಗಾರು, ಪೂರ್ವ ಮುಂಗಾರು ಆ ಹಂತದಲ್ಲಿ, ಈಗ ಮುಂಗಾರು ಈಗ ಇನ್ನೂ ಇದೆ, ಈ ಜುಲೈ ತಿಂಗಳವರೆಗೂ ಇದೆ ನಮಗೆ, ಜುಲೈ ಆಗಸ್ಟ್ ವರೆಗೂ ಇದೆ. ತದನಂತರ ದಿನಗಳಲ್ಲಿ ನಾವು ಹೆಸರು ಉದ್ದುಗಳನ್ನು ನೀವು ಬಿತ್ತನೆ ಮಾಡೋದಕ್ಕೆ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಆಯಾ ಪ್ರದೇಶಕ್ಕೆ ತಕ್ಕಂತೆ. ಏನು ಹೇಳಿ?
2: ಉದ್ದು ಹೆಸರನ್ನ ಯಾವ ತಿಂಗಳಲ್ಲಿ ಬಿತ್ತಿರು ಉತ್ತಮ ಅಂತ
0: ಅಂದ್ರೆ, ಈಗ ಮುಂದಿನ

0: ರೇಡಿಯೋ ಸೆಟ್ ದೂರ ಇಡಿ.
1: ಆಯ್ತು ಸರ್.
0: ಹಾಂ ಮಾತಾಡಿ, ಕೇಳಿ ಪ್ರಶ್ನೆ.
1: ಸರ್ ದೂರ ಇಡಿದ್ವಿ ಸರ್.
2: ಹೇಳಿ.
0: ಅವು ಯಾವ ತಿಂಗಳಲ್ಲಿ
1: ಬಿತ್ತಿದ್ರೆ ಉತ್ತಮ?
2: ಈಗ ಉತ್ತಮವಾದ ಬರಬೇಕು ಅಂತ ಹೇಳಿದ್ರೆ ಪೂರ್ವ ಮುಂಗಾರು, ಇದರಲ್ಲಿ ಅದು ಉತ್ತಮವಾಗಿ ನಮ್ಗೆ ಒಳ್ಳೆ ಇಳುವರಿಯನ್ನ ಕೊಡುವಂತದ್ದು.
1: ನಾವು ಸರ್ ಹೆಚ್ಚು ಕಡಿಮೆ ಆದಷ್ಟು 20 ಮೇಲೆ ಬಿತ್ತದು ಅಂತ ಅನ್ಕೊಂಡಿದ್ವಿ.
2: ಅಲ್ಲ ಅಂದ್ರೆ ಈಗ ಉತ್ತಮವಾಗಿ ಅಂತಂದ ಹೇಳಿದ್ರಿ ಆ ಸಂದರ್ಭದಲ್ಲಿ ಮಾಡುವಂತದ್ದು, ಮತ್ತೆ ಆಮೇಲೆ ಪೂರ್ವ ಮುಂಗಾರು ಆದ್ಮೇಲೆ, ಅಂದ್ರೆ ಅದಾದ್ಮೇಲೆ ನೀವ್ ಹೇಳ್ದಂಗೆ ಆಗಸ್ಟ್ 20-25 ತಾರೀಕು ಮೇಲ್ಪಟ್ಟು ಅವುಗಳನ್ನು ಸಹ ನೀವು ಬಿತ್ತನೆ ಮಾಡಬಹುದು.
1: ಒಂದು ನಿಮ್ ಕಂಡೀಷನ್ ಬಿತ್ತಿರೆ ಬರ್ಬೋದಾ, ಉತ್ತಮ ಬೆಳೆ ಬರ್ಬೋದಾ ಅಂತ
2: ಅಂದ್ರೆ ಅದಕ್ಕೆ ತಕ್ಕಂತೆ ಕೆಲವೊಂದು ಕೆಲವು ರೋಗ ರುಜಿನಗಳು, ಯಾಕಂತ ಹೇಳಿದ್ರೆ ಈಗ ಈಗ ಮಳೆ ನೋಡ್ತಾ ಇದೀವಲ್ವಾ, ಆ ಮಳೆಗೆ ತಕ್ಕಂತೆ ಜಾಸ್ತಿ ಮಳೆ ಆದ್ರೆ ಕೆಲವೊಂದು ರೋಗ ರುಜಿನಗಳು ಬರುವಂತ ಸಂದರ್ಭ ಇರುತ್ತೆ. ಆದ್ರೆ ನಾವೇನ್ ಮಾಡ್ಬೇಕು ಅಂತ ಸಂದರ್ಭಗಳಲ್ಲಿ ಅಂತ ಹೇಳಿದ್ರೆ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ, ಧನದ ಗೊಬ್ಬರನ ಸಾಕಷ್ಟು ನಮ್ಮ ಹೊಲಗಳಿಗೆ ಹಾಕ್ಬೇಕು. ಅದ್ರ ಜೊತೆ ಜೈವಿಕ ಗೊಬ್ಬರಗಳು ನಾನು ಈಗ ಹೇಳಿದೆ, ಬೀಜೋಪಚಾರ ಮಾಡಿಬಿಟ್ಟು ಅವುಗಳನ್ನು ಹಾಕಿದ್ರೆ ಫಲಿತಾಂಶ ನಾವು ಪಡ್ಕೊಬಹುದು. ಅಂದ್ರೆ ಮಾಡಿದ್ರೆ ನೀವು ಒಂದು ಮುಂಜಾಗ್ರತೆ ವಹಿಸಿಕೊಂಡು ಮಾಡಬೇಕಾಗುತ್ತೆ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
3: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವರಿಗೆ. ಈಗ ಬರೆಗೌಡ್ರೆ, 11 ಈಗ ಇಷ್ಟೊತ್ತು ತಾವು ಮಳೆ ಕೊರತೆ ಇದ್ದ ಪ್ರದೇಶದಲ್ಲಿ ಏನೇನು ಮಾಡಬೇಕು ಅಂತ ಹೇಳಿದ್ರಿ. ಈಗ ಕೆಲವು ಕಡೆ ಮಳೆ ತುಂಬ ಹೆಚ್ಚಾಗ್ಬಿಟ್ಟಿದೆ.
2: ಹೌದು.
3: ಸೊ ಹೀಗಿದ್ದಾಗ ಅವ್ರು ಆ ರೈತರಿಗೆ ತಾವು ಏನು ಸಲಹೆ ನೀಡೋಕ್ಕೆ ಬಯಸ್ತೀರಿ
2: ಅಂತ ಅಂತ ರೈತ ಬಾಂಧವರು ಏನು ಸಾಕಷ್ಟು ಅತಿವೃಷ್ಟಿ ಸಾಕಷ್ಟು ಆಗ್ತಾ ಇದೆ ಕೆಲವು ಸಂದರ್ಭಗಳಲ್ಲಿ, ಅಂತ ಇದರಲ್ಲಿ ಏನೇನು ನಮ್ಮ ಮಳೆ ಆಗ್ತಾ ಇದೆ ಆ ಒಂದು ಪ್ರದೇಶಕ್ಕೆ ಸೂಕ್ತವಾದ ಬೆಳೆಗಳು, ಭತ್ತ ಆಗಿರ್ಬೋದು ಮತ್ತೆ ಆಮೇಲೆ ಕಬ್ಬು ಆಗಿರ್ಬೋದು, ಅಂತ ಬೆಳೆಗಳನ್ನ ಅವರು ಬಿತ್ತನೆ ಮಾಡೋದಕ್ಕೆ ಅವಕಾಶಗಳು ಇದಾವೆ ಅಂತ ಒಂದು. ಅದರಲ್ಲೂ ಸಹ ಕೆಂಪು ಮಣ್ಣಾದ್ರೆ, ಕಪ್ಪು ಮಣ್ಣಾದ್ರೆ ತೇವಾಂಶ ಸಾಕಷ್ಟು ದಿವಸಗಳಿರುತ್ತೆ. ಅದನ್ನೆಲ್ಲ ಅದಕ್ಕೆ ಪೂರಕವಾದಂತ ಕ್ರಮಗಳನ್ನ, ಬೇಸಾಯ ಕ್ರಮಗಳನ್ನ ಏನು ಚರಂಡಿಗಳು ಮಾಡೋದು, ಚರಂಡಿ ಮಾಡಿಬಿಟ್ಟು ನೀರನ್ನ ಹೊರಗಡೆ ಬಿಟ್ಬಿಟ್ಟು ಆಮೇಲೆ ಬಸಿಗಾಲಿಗಳನ್ನ ಮಾಡಿಬಿಟ್ಟು ಮಾಡುವಂತದ್ದು. ಅದಕ್ಕೆ ತೇವಾಂಶ ಆದ್ಮೇಲೆ ಸೂಕ್ತವಾದ ಬೆಳೆಗಳನ್ನ, ಅದರಲ್ಲೂ ಈಗ ಜುಲೈ ವರೆಗೂ ಬಂದಿದೀವಿ ನಾವು ಇವಾಗ. ಅಂದ್ರೆ ನಾವು ಮುಂಗಾರು ಈ ಸ್ಥಿತಿಯಲ್ಲಿ ಏನೋ ಕಡಿಮೆ ಅವಧಿಯ ಅದಕ್ಕೆ ಆಯಾ ಪ್ರದೇಶಕ್ಕೆ ಸೂಕ್ತವಾಗಿರುವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ಇದರಲ್ಲಿ ಅವರು ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶ ಇದಾರೆ ಅಲ್ಲೆಲ್ಲ ನಮ್ಮ ಕೆವಿಕೆ ಇದಾವೆ, ರೈತ ಸಂಪರ್ಕ ಕೇಂದ್ರಗಳಿದಾವೆ, ಕೃಷಿ ಇಲಾಖೆ ಇದೆ, ಮತ್ತೆ ವಿಶ್ವವಿದ್ಯಾನಿಲಯದವೆ, ಅಲ್ಲಲ್ಲಿ ಆಯಾ ಒಂದು ಪ್ರದೇಶದಲ್ಲಿ ಮಾಹಿತಿ ಪಡ್ಕೊಂಡು ಅಲ್ಲಿರೋ ಒಂದು ಬೆಳೆಗಳನ್ನ ಬೆಳೆದ್ರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನ ಪಡಿಬಹುದು.
3: ಸರಿ, ಮತ್ತೊಂದು ಕರೆ. ಹಲೋ,
4: ನಮಸ್ಕಾರ ಸರ್.
3: ನಮಸ್ಕಾರ, ತಮ್ಮ ಹೆಸರು?
4: ಮೈಸೂರು ಜಿಲ್ಲೆ ತಿಮ್ಮರಸಪುರ ತಾಲೂಕು ಸೊಸ್ತೇಂದ್ರೆ ಎಸ್ ಮಾದೇಶ್ ಶೆಟ್ರ ಮಾಡೋ ನಮಸ್ಕಾರಗಳು.
3: ನಮಸ್ಕಾರಗಳು ಮಾದೇಶ್ ಶೆಟ್ರೆ, ಪ್ರಶ್ನೆ ಕೇಳಿ
4: ಸರ್. ಈಗ ನಾವು ರೋಹಿಣಿ ಮಳದಲ್ಲಿ ಶೇಂಗಾ ಬಿತ್ತನೆ ಮಾಡ್ಬೇಕಾಯ್ತು, ರೋಹಿಣಿ ಮಳ ಬೆಳ್ಳಿನ ಶೇಂಗಾ ಬಿತ್ತನೆ ಮುಂದೂಡಲಾಯ್ತು, ಈಗ ಪುನರ್ವಸು ಮಳೆ ಆಯ್ತಾ ಬಿತ್ತನೆ ಮಾಡ್ಬೋದು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಗುರುಗಳ.
2: ರೋಹಿಣಿ ಮಳೆ ಈಗ ಶೇಂಗಾ ಬೆಳೆಯನ್ನ ಅಂದ್ರೆ ಸೂಕ್ತವಾದ ಸಮಯ ಜೂನ್ 15 ಜುಲೈ 15.
3: ದಯಮಾಡಿ ಮಾದೇಶ್ ಶೆಟ್ಟೆ ರೇಡಿಯೋ ಸ್ವಲ್ಪ ದೂರ ಬನ್ನಿ ನೀವು, ಯಾಕಂತಂದ್ರೆ ಇಲ್ಲಿ ಪ್ರತಿಧ್ವನಿಸ್ತಾ ಇದೆ, ಇವ್ರು ಮಾತಾಡ್ತಾ ಇರೋದು. ಈಗ ಮಾತಾಡಿ
2: ನೋಡಿ. ಈಗ ಜೂನ್ 15 ಜುಲೈ 15 20 ವರೆಗೂ ನಾವು ಆ ಶೇಂಗಾವನ್ನ, ಅಂದ್ರೆ ಯಾವ ಶೇಂಗಾ ಅಂದ್ರೆ ನೀವು ಬಳ್ಳಿ ಶೇಂಗಾನ ಅಥವಾ ಅರಡಿರ ಶೇಂಗಾನ ಅನ್ನೋದು ಇದು ಮಾಡಿಕೊಂಡು, ನೀವು ಬಳ್ಳಿ ಶೇಂಗಾ ಆದರೆ ನೀವು 20 ಜುಲೈವರೆಗೂ ನೀವು ಬಿತ್ತನೆ ಮಾಡೋದಕ್ಕೆ ಅವಕಾಶ ಇದೆ. ತದನಂತರದಲ್ಲಿ ಮಾಡಿದ್ದೇ ಆದರೆ ಗಣನೀಯವಾಗಿ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಈಗ ನೀವು ಇನ್ನೇನು ಇನ್ನೊಂದು 5 ಮಳೆ ಬಂದ್ರೆ, ಇನ್ನ 5-10 ಅಲ್ಲಿವರೆಗೂ ಅವಕಾಶ ಇದೆ. ತದನಂತರದಲ್ಲಿ ನಾವು ಇಳುವರಿಯಲ್ಲಿ ಕಡಿಮೆ ಆಗುತ್ತೆ.
0: ಮಾದೇಶ್ ಶೆಟ್ಟರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ.

0: ಕಾರ್ಯಕ್ರಮ. ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಇದಾಗಿತ್ತು. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರೆಯ ಬಿ ಅವರು. ಗುರುಗಳೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಸ್ವಾಗತ ಮತ್ತು ನಮಸ್ಕಾರ
1: ಎಲ್ಲರಿಗೂ ರೈತ ಬಾಂಧವರಿಗೆ.
0: ಅದೇ ಥರ ನಮ್ಮ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದ ಕೋಆರ್ಡಿನೇಟರ್ ಆಗಿ ಸಂಯೋಜಕರಾಗಿ ಡಾಕ್ಟರ್ ನೂರ್ ಸಮದ್ ಅಬ್ಬಲ್ಗೇರಿ ಸಾಹೇಬರು ಕೂಡ ಬಂದರು. ನಮ್ಮ ಕೇಳುಗರಿಗೂ ಅವರು ಕೂಡ ಪ್ರಶ್ನೆಯನ್ನು ಕೇಳಿದ್ರು. ಸೂಕ್ತವಾದ ಪ್ರಶ್ನೆಗಳು ನಮ್ಮ ರೈತರಿಗೆ ನೆರವಾಗುತ್ತವೆ ಅನ್ನೋದು. ತಮಗೂ ಕೂಡ ಸರ್ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ಧನ್ಯವಾದಗಳು ಎಲ್ರಿಗೂ. ಎಲ್ಲ ರಾಜ್ಯದ ರೈತ ಬಾಂಧವರಿಗೂ ಧನ್ಯವಾದಗಳು.
0: ಒಂದು ಸ್ವಾಗತ.
3: ಹಲೋ ಕೃಷಿ ರಂಗ.
4: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೇ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ, ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
3: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು ಈ ವಿಷಯವಾಗಿ ಉತ್ತರಿಸಿದವರು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಬಿ ಬೋರಯ್ಯ, ಮುಖ್ಯಸ್ಥರು ಸಾವಯವ ಕೃಷಿ ವಿಭಾಗ, ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ರಾಜಲಕ್ಷ್ಮೀ ರಾಜೀವ್, ತಾಂತ್ರಿಕ ನೆರವು ಉಮಾ ತಮಿಳರಸಿ. ಹಲೋ ಕೃಷಿ.
1: ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೃಷಿ ಲೋಕವನ್ನು ಕೇಳೋಣ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈ ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ಎರಡು ವಾಣಿಜ್ಯ ಜಾಹೀರಾತುಗಳು.
5: ಅಕ್ಕ, ಕೆಲಸ ಸಿಕ್ತು.
6: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
5: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
6: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
5: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
6: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
5: ಆದ್ರೆ ಅಕ್ಕ
6: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಪಾರ್ಟಿ ನಂದು, ಬಜೆಟ್ ನಿಂದು.
7: ಆರ್ ಬಿ ಐ ಹೇಳುತ್ತೆ,
8: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
9: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಕೃಷಿ ಲೋಕ.
10: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಹವಾಮಾನ ವರದಿ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ 5 ದಿನಗಳು ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ %85, ಮಧ್ಯಾಹ್ನದ ತೇವಾಂಶ %53, ಗಾಳಿಯು ಗಂಟೆಗೆ ಸರಾಸರಿ 8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ %85, ಮಧ್ಯಾಹ್ನದ ತೇವಾಂಶ %53, ಗಾಳಿಯು ಗಂಟೆಗೆ ಸರಾಸರಿ 8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ %85, ಮಧ್ಯಾಹ್ನದ ತೇವಾಂಶ %53, ಗಾಳಿಯು ಗಂಟೆಗೆ ಸರಾಸರಿ 8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ %86, ಮಧ್ಯಾಹ್ನ

ತೇವಾಂಶ ಶೇಕಡಾ 75, ಗಾಳಿಯು ಗಂಟೆಗೆ ಸರಾಸರಿ 8 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ಅತ್ಯಂತ ಕಡಿಮೆ ಮಳೆಯಾಗುವ ಪರಿಸ್ಥಿತಿ ಎದುರಿಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಮಳೆಯಾಗುವ ಮುನ್ಸೂಚನೆಯಿದೆ. ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಹಾಗೂ ಕಡಿಮೆ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೈತರು ಬಿತ್ತನೆ, ಎಡೆ ಹೊಡೆಯುವುದು ಮತ್ತು ರಸಗೊಬ್ಬರ ಅಳವಡಿಕೆ, ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಬಹುದು. ತಗ್ಗು ಪ್ರದೇಶದ ಜಮೀನುಗಳಲ್ಲಿ ಸೂಕ್ತ ನೀರು ಬಸಿದು ಹೋಗುವ ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಬೆಳೆಗಳಿಗೆ ತಗಲುವ ಕೀಟ ಹಾಗೂ ರೋಗಗಳ ಬಾಧೆಯ ಬಗ್ಗೆ ನಿಗಾ ವಹಿಸಬೇಕು. ಗಾಳಿ ಬೀಸುವ ಹವಾಮಾನದಲ್ಲಿ ಕೀಟನಾಶಕ ಸಿಂಪಡಿಸುವುದನ್ನು ತಪ್ಪಿಸಬೇಕು ಮತ್ತು ಅವಶ್ಯಕತೆ ಇದ್ದಲ್ಲಿ ತರಕಾರಿ ಹಾಗೂ ಬಾಳೆ ಬೆಳೆಗಳಿಗೆ ಆಸರೆ ನೀಡಬೇಕು. ಕಡಿಮೆ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ನೀರು ಬಸಿದು ಹೋಗುವ ವ್ಯವಸ್ಥೆಯನ್ನು ನಿರ್ವಹಿಸಿ ಬಲವಾದ ಗಾಳಿ ಬೀಸುವಾಗ ಔಷಧಿ ಸಿಂಪಡಿಸುವುದನ್ನು ತಪ್ಪಿಸಬೇಕು ಮತ್ತು ಬೆಳೆಗಳ ಬಗ್ಗೆ ನಿಯಮಿತವಾಗಿ ನಿಗಾ ವಹಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನಾಗಲಿ ಅಥವಾ ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗವನ್ನಾಗಲಿ ಸಂಪರ್ಕಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಮಲೆನಾಡಿನ ಅಡಿಕೆ ಬೆಳೆಗಾರರಲ್ಲಿ ಕೆಲವೇ ರೈತರು ವೈಜ್ಞಾನಿಕ ಕೃಷಿ ಮಾಡ್ತಾ ಇದ್ರೆ ಬಹುಪಾಲು ರೈತರು ಸಾಂಪ್ರದಾಯಿಕ ಕೃಷಿಯನ್ನೇ ಮಾಡ್ತಾ ಇದ್ದಾರೆ. ಪದ್ಧತಿ ಯಾವುದೇ ಆಗಿದ್ರೂ, ಜಮೀನು ಎಷ್ಟೇ ಇದ್ರೂ ಅದನ್ನು ಅಚ್ಚುಕಟ್ಟಾಗಿ ಆಸಕ್ತಿಯಿಂದ ಕೃಷಿ ಮಾಡಿ ತಮ್ಮ ತೋಟದಲ್ಲಿಯೇ ಎಲೆಮರೆಯ ಕಾಯಿಯಂತೆ ಸಾಧನೆ ಮಾಡುತ್ತಿರುವ ರೈತರು ಅನೇಕರಿದ್ದಾರೆ. ಅಂಥವರಲ್ಲಿ ಒಬ್ಬರು ಕಾಳುಮೆಣಸಿನ ಬೆಳೆಗಾರರಾದ ಗೋಪಾಲಕೃಷ್ಣ ಹೆಗಡೆ ಕೊಡನಮನೆ ಅವರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೆಗ್ಗರಣೆ ಸಮೀಪದ ಕೊಡನಮನೆಯಲ್ಲಿ ಇವರ ತೋಟ ಇದೆ. ಅವರ ತೋಟದಲ್ಲಿರುವ ಮೆಣಸಿನ ಬಳ್ಳಿಗಳು ಮುಗಿಲೆತ್ತರಕ್ಕೆ ಹಬ್ಬಿದ್ದು ಹೆಗ್ಗರಣೆ ಮಾರ್ಗದ ಪಕ್ಕದಲ್ಲಿಯೇ ತೋಟ ಇರೋದ್ರಿಂದ ದಾರಿಯಲ್ಲಿ ಹೋಗುವ ಎಲ್ಲರೂ ತಲೆಯನ್ನ ಏರಿಸಿ ನೋಡುವಂತೆ ಮಾಡಿದೆ. ಇವರು ತಮ್ಮ ತೋಟದಲ್ಲಿ ಮೊದಲಿನಿಂದಲೇ ಇದ್ದ ಬಸರಿ ಎಂಬ ಹೆಸರಿನ ಕರಿಮೆಣಸಿನ ತಳಿಯನ್ನ ಬೆಳೆಸಿದ್ದಾರೆ. ಬಸರಿ ತಳಿಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯಿಂದ ಮಾನ್ಯತೆ ದೊರಕಿದ್ದು ಪೇಟೆಂಟ್ ಸಿಕ್ಕಿರೋದ್ರಿಂದ ಹೆಗಡೆಯವರಿಗೆ ಇದು ಕೀರ್ತಿ ತಂದುಕೊಟ್ಟಿದೆ. 2010 ಮೊದಲು ಇವರ ಇಡೀ ಅಡಕೆ ತೋಟಕ್ಕೆ ಕೇವಲ 4 ಮೆಣಸಿನ ಬಳ್ಳಿಗಳಿತ್ತು. ನಂತರ ಇವರಿಗೆ ಮೆಣಸಿನ ಕೃಷಿ ಆರಂಭಿಸಬೇಕು ಅನ್ನೋ ಆಸಕ್ತಿ ಬೆಳೆದು ಆ 4 ಬಳ್ಳಿಗಳ ಹಬ್ಬು ಗುಡಿಗಳನ್ನೇ ಸ್ವಂತ ನರ್ಸರಿ ಮಾಡಿ ನಾಟಿ ಮಾಡ್ತಾ ಹೋದ್ರು. ಅದು ಹುಲುಸಾಗಿ ಬೆಳೀತು. ಹಾಗಾಗಿ ಗೆಳೆಯರ ಬಳಗದವರು, ತೋಟಗಾರಿಕಾ ಇಲಾಖೆಯವರು ಬಂದು ನೋಡಿ ಇದು ಯಾವ ತಳಿ ಅಂತ ಕೇಳಿದಾಗ ಅದು ಯಾವ ತಳಿ ಅನ್ನೋದೇ ಅವರಿಗೆ ಗೊತ್ತಿರಲಿಲ್ಲ. ನಂತರ ಇದರ ಗುಣಲಕ್ಷಣಗಳನ್ನು ಗಮನಿಸಿ ಇವರ ಸ್ನೇಹಿತರು ಇದಕ್ಕೆ ಬಸರಿ ಅಂತ ನಾಮಕರಣ ಮಾಡಿದ್ರು. 2018 ಸಿದ್ದಾಪುರ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯವರ ಅಪೇಕ್ಷೆಯ ಮೇರೆಗೆ ಒಂದು ಬಳ್ಳಿಯ ಇಳುವರಿಯನ್ನ ಸತತ 3 ವರ್ಷಗಳ ಕಾಲ ಪರೀಕ್ಷೆ ಮಾಡಿದಾಗ ಸರಾಸರಿ 4 ಕೆಜಿ ಒಣಕಾಳು ಬಂತು. ನಂತರ ಐಎಎಸ್ಆರ್ ಹಾಗೂ ಶಿವಮೊಗ್ಗ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳು ಆಗಾಗ ಇವರ ತೋಟಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅನೇಕ ವರ್ಷಗಳ ಕಾಲ ಪ್ರಯೋಗ ನಡೆಸಿದ ಮೇಲೆ ಉತ್ತಮ ಫಲಿತಾಂಶ ಬಂತು. ಕೇವಲ 4 ಬಳ್ಳಿಗಳಿಂದ ಆರಂಭವಾದ ಬಸರಿಯ ಪಯಣ ಈಗ 1000 ಅಧಿಕ ಬಳ್ಳಿಗಳಾಗುವುದರ ಜೊತೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಕೂಡ ಪಡೆದಿದೆ. 6,000 ರಿಂದ 7,000 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆದಂತಹ ಈ ಬಸರಿ ಕಾಳುಮೆಣಸು ರೋಗದಿಂದ ಮುಕ್ತವಾಗಿದೆ. ಪ್ರತಿ ವರ್ಷ ಒಂದೇ ರೀತಿ ಬೆಳೆ ಬರ್ತಾ ಇದೆ. ಬಳ್ಳಿಗಳು ಬಹಳ ವೇಗವಾಗಿ ಬೆಳವಣಿಗೆ ಹೊಂದುತ್ತಾ ಇದೆ. ಕಾಳುಗಳು ತೆಳುವಾದ ಸಿಪ್ಪೆ ಹೊಂದಿರೋದ್ರಿಂದ ಇದನ್ನ ಹಕ್ಕಿಗಳು ತಿನ್ನೋದಿಲ್ಲ. ಕಾಳಿನಲ್ಲಿ ನೆರಿಗೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಇದಕ್ಕೆ ಉತ್ತಮ ಬೆಲೆ ಕೂಡ ಸಿಗ್ತಾ ಇದೆ. ಒಣಗಿದ ಮೇಲೆ ಕಾಳುಗಳು ಕಡು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಬುಡದಿಂದ ತುದಿಯವರೆಗೆ ಕರೆಗಳು ಒಂದೇ ಬಾರಿ ಹಣ್ಣಾಗೋದ್ರಿಂದ ಒಂದೇ ಕೊಯ್ಲಿಗೆ ಎಲ್ಲಾ ಕರೆಗಳನ್ನು ಕೂಡ ಕೊಯ್ಯಬಹುದು. ಬಸರಿ ಬಳ್ಳಿಯ ಕಾಳುಮೆಣಸು ಇತರ ಜಾತಿಯ ಕಾಳುಗಳಿಗಿಂತ ವಿಭಿನ್ನ ಪರಿಮಳವನ್ನು ಕೂಡ ಹೊಂದಿದೆ. ನೆರಳಿನಲ್ಲೂ ಕೂಡ ಇದು ಉತ್ತಮ ಫಸಲನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಕಾಳು ಸುಕ್ಕುವಂತಹ ಅಂಶ ಬಹಳ ಕಡಿಮೆ. ಗೋಪಾಲಕೃಷ್ಣ ಹೆಗಡೆಯವರು ಹೇಳ್ತಾರೆ, ಪ್ರತಿ ವರ್ಷ 1,000-2,000 ಬಸರಿ ಗಿಡಗಳನ್ನ ನರ್ಸರಿ ಮಾಡಿ ಅನೇಕ ಜನರಿಗೆ ಕೊಡ್ತಾ ಇದ್ದೇನೆ. ಅವರು ಈಗಲೂ ಕೂಡ ನನ್ನ

0: ಸಂಪರ್ಕದಲ್ಲಿದ್ದರೆ ಈ ತಳಿ ಬಹಳ ಅದ್ಭುತವಾಗಿದೆ, ಇದನ್ನ ಆದಷ್ಟು ಎಲ್ಲರೂ ಬೆಳೀಲಿ ಅನ್ನೋದು ಅವರ ಇಚ್ಛೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಕೃಷಿ ಲೋಕ ಕೇಳಿದಿರಿ, ಪ್ರಸ್ತುತಿ ಆರ್ ಲೋಕೇಶ್ವರಿ.

0: ಇದುವರೆಗೆ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಆರ್ ಲೋಕೇಶ್ವರಿ.
1: ಬೆಳಕಿಲ್ಲದೆ ಬದುಕಿಲ್ಲ,
2: ಮಣ್ಣಿಲ್ಲದೆ ಕಸುವಿಲ್ಲ,
1: ಜಲವಿಲ್ಲದೆ ಜೀವವಿಲ್ಲ,
2: ಹಸಿರಿಲ್ಲದೆ ಉಸಿರಿಲ್ಲ,
1: ಹರಿತಿಲ್ಲದೆ ಜಗತ್ತಿಲ್ಲ.
3: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
2: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
1: ಸಸ್ಯವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
4: ಮರವಾಗೆಲೆವೋ ಜೀವವೇ ಮರವಾದು.
1: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
5: ಗಿಡ ಈ ಗಿಡ ಒಂದೊಂದು ಜೇಂಗೋಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೋಡ.
2: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಪ್ರೀತಿಸುವೆ ನಾನು.
1: ತಪ್ಪದೇ ಆಲಿಸಿ
2: ಸಸ್ಯ ವೈದ್ಯರ ಕಿವಿ ಮಾತು
1: ಹರಿತೆ ಜಗ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ರೇಷ್ಮೆ ರಂಗ,
3: ರೇಷ್ಮೆ ರಂಗ,
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿ ಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಇದುವರೆಗೆ ಕೃಷಿ ರಂಗ ಪ್ರಸಾರವಾಯಿತು. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯವಾದ ನಮಸ್ಕಾರ. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಜಾಹೀರಾತು, ನಂತರ ಸರಿಯಾಗಿ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940ರ ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014ರಿಂದ ಇದುವರೆಗೆ 600ಕ್ಕೂ ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟ್ರಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ, ಏಕೀಕರಣ, ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶ್ರಯದೊಂದಿಗೆ ಸ್ವಾತಂತ್ರ್ಯ

0: ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟಪತಿ, ಒಂದು ರಾಷ್ಟ್ರ ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾಕ್ಟರ್ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3ನೇ ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 5,33,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 1,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ದಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಮೂರು ರಾಷ್ಟಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರ

ಭಾರತದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟ್ರಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 7:45:26. ಈಗ ಕಥೆಗಾರ ಸ್ವಾಮಿ ಪೊನ್ನಾಚಿಯವರಿಂದ ಸಣ್ಣ ಕಥೆ, ಕಥೆಗಾರ್ತಿಯ ಸಾವು.
1: 10 ಸಲ ತಿರುಗಾ ಮರಗ ಓದಿದರೂ ಇನ್ಸ್ಪೆಕ್ಟರ್ ರಾಮುಗೆ ಇದು ಡೆತ್ ನೋಟೋ ಕಥೆಯೋ ಒಂದೂ ಅರ್ಥವಾಗಲಿಲ್ಲ. ಇದನ್ನು ಇಟ್ಕೊಂಡು ಏನು ಅಂತ ಇನ್ವೆಸ್ಟಿಗೇಷನ್ ಮಾಡುವುದು ಎಂದು ಪಿಸಿಗೆ, ನೀನೊಮ್ಮೆ ಓದಿ ಏನಾದರೂ ಇದ್ದರೆ ಕಂಡುಹಿಡಿಯಪ್ಪ ಎಂದು ಡೆತ್ ನೋಟ್ನಂತಿರುವ ಕಥೆಯನ್ನೋ ಅಥವಾ ಕಥೆಯಂತಿರುವ ಡೆತ್ ನೋಟನ್ನು ಅವನ ಕೈಗಿತ್ತು ಒಂದು ಟೀ ಹೇಳುತ್ತಾ ಚೇಂಬರಿನಲ್ಲಿ ತಲೆ ಕೆಡಿಸಿಕೊಂಡು ಕೂತರು. ಅಲ್ಲ, ಅದನ್ನು ಓದಿದವರಿಗೆ ಖಂಡಿತ ಡೆತ್ ನೋಟ್ ಅಂತ ಅನ್ನಿಸುವುದಿಲ್ಲ, ಹಾಗಂತ ಅದಲ್ಲ ಎಂದು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಈ ಥರ ಕೇಸುಗಳಲ್ಲಿ ಯಾವುದು ಯಾವ ಉಪಯೋಗಕ್ಕೆ ಬರುವುದೋ ಹೇಳುವುದಕ್ಕಾಗುವುದಿಲ್ಲ. ಹೆಂಡತಿ ಕಾಣೆಯಾದ ದುಃಖದಲ್ಲಿ ಸುರೇಶ್ ಏನನ್ನೂ ಹೇಳುವ ಸ್ಥಿತಿಯಲ್ಲಿ ಇಲ್ಲ. ಪಾಪ ಅಮಾಯಕ ಗಂಡ, ಅವನ ಮೇಲೆ ಮರುಕ ಉಂಟಾಯಿತು. ನ್ಯೂಸ್ನಲ್ಲಿ ಹಾಕಿಸೋಣ ಎಂದರೆ, ಅಯ್ಯೋ ಸರ್ ಬೇಡ, ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾಳೆ ನನ್ನ ಹೆಂಡತಿ, ಅವಳ ಮರ್ಯಾದೆ ಕಳೆಯೋದು ಬೇಡ, ದಯವಿಟ್ಟು ನೀವೇ ಗಮನಿಸಿ ಎಂದು ಬೇಡಿಕೊಂಡಿದ್ದ. ಮೆಲ್ಲನೆ ಚೇಂಬರಿಗೆ ಬಂದ ಪಿಸಿ, ಸರ್ ಇವಮ್ಮ ಕತೆ ಬರೆದಿದೆಯೋ ಡೆತ್ ನೋಟ್ ಬರೆದಿದೆಯೋ ದೇವರಾಣೆ ಗೊತ್ತಾಗ್ತಿಲ್ಲ ಸರ್, ಓದಿದ್ರೆ ತಲಬುಡ ಒಂದೂ ಅರ್ಥವಾಗುವುದಿಲ್ಲ, ಈ ಸಾಹಿತಿಗಳು ಏನು ಬರೀತಾರೋ ಯಾವ ಅರ್ಥದಲ್ಲಿ ಬರೀತಾರೋ ದೇವರಿಗೇ ಗೊತ್ತು ಎಂದು ಗೊಣಗುತ್ತಾ ಪಿಸಿ 10 ಪುಟದ ಆ ಪೇಪರ್ನ ಬಂಡಲನ್ನು ಟೇಬಲ್ ಮೇಲಿಟ್ಟು ಇನ್ನೆಲ್ಲಿ ಮತ್ತೆ ಓದಲು ಕೊಡುವರೋ ಎಂದು ತಪ್ಪಿಸಿಕೊಂಡು ಹೊರಬಂದ. ಕನ್ನಡದಲ್ಲಿ MA ಮಾಡಿಕೊಂಡಿದ್ದ ಇನ್ಸ್ಪೆಕ್ಟರ್ ರಾಮುವಿಗೂ ಸಾಹಿತ್ಯಾಭಿರುಚಿ ಇದ್ದು ನಿಯತಕಾಲಿಕೆಗಳನ್ನು ಗಮನಿಸಿದ್ದ ಅವರಿಗೆ ಅಂಜನಾ ಸುರೇಶ್ ಎನ್ನುವ ಹೆಸರಿನ ಪರಿಚಯವಿತ್ತು. ಅವರ ಹಲವಾರು ಬರಹಗಳನ್ನು ಓದಿ ಮೆಚ್ಚಿಕೊಂಡಿದ್ದ ಕೂಡ. ಈಗ ಅವರೇ ಕಾಣೆಯಾಗಿದ್ದಾರೆ ಎಂದರೆ ಏನಪ್ಪ ಮಾಡುವುದು ಎಂದು ಯೋಚನೆಗೆ ಇಟ್ಟುಕೊಂಡಿತು. ಜೈಪುರದಲ್ಲಿ ಲಿಟ್ರೇಚರ್ ಫೆಸ್ಟಿವಲ್ ಇದೆ, 3 ದಿನ ಭಾಗವಹಿಸಬೇಕು ಎಂದು 15 ದಿನದ ಹಿಂದೆಯೇ ವಿಮಾನದ ಟಿಕೆಟ್ಟು ಕಾಯ್ದಿರಿಸಿದ್ದಳು ಅಂಜನಾ ಸುರೇಶ್. ಹೆಂಡತಿ ಹೀಗೆ ಹೆಸರು ಮಾಡುತ್ತಾ ಅಂತರ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಸಾಹಿತಿಗಳ ಜೊತೆ ಗುರುತಿಸಿಕೊಳ್ಳುವುದನ್ನು ಕಂಡ ಗಂಡ ಸುರೇಶ್ ಖುಷಿಯಿಂದಲೇ ತನ್ನ ಹೆಂಡತಿ ಹೊರರಾಜ್ಯದ ಲಿಟ್ರೇಚರ್ ಫೆಸ್ಟಿವಲ್ಲಿಗೆ ಭಾಗವಹಿಸುವ ಆಹ್ವಾನ ಪತ್ರಿಕೆಯನ್ನು ಸ್ಟೇಟಸ್ಗೆ ಹಾಕಿಸಿಕೊಂಡು ಸಂಭ್ರಮಿಸಿದ್ದಲ್ಲದೆ ತನ್ನ ಆಪ್ತ ಸ್ನೇಹಿತರಿಗೂ ಹೇಳಿಕೊಂಡು ಹಿಗ್ಗಿದ್ದ. ಜೈಪುರದ ಲಿಟ್ರೇಚರ್ ಫೆಸ್ಟಿವಲ್ನಲ್ಲಿ ಭಾಗವಹಿಸದ ಮೇಲೆ ಅವಳು ವಾಪಸ್ ಬರಲೇ ಇಲ್ಲ. ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದು ಬಿಡುವ ಮತ್ತು ಅಲ್ಲಿ ನಡೆಯುವ ಪ್ರತಿಯೊಂದು ಸಂಗತಿಗಳನ್ನು ಅಪ್ಡೇಟ್ ಮಾಡುವ ಇವಳು ಫೋನು ಸ್ವಿಚ್ ಆಫ್ ಆಗಿ ಕಾಂಟ್ಯಾಕ್ಟ್ ಸಿಗದೆ ಆತಂಕವಾಗಿ ಅವನು ಪೊಲೀಸರಿಗೆ ಬಂದು ದೂರು ನೀಡಿದ್ದ. ಎಂದಿನಂತೆ ನಿಯತಕಾಲಿಕೆಗಳನ್ನು ತಿರುವು ಹಾಕುತ್ತಿದ್ದ ರಾಮುವಿಗೆ ಅಚಾನಕ್ಕಾಗಿ ಕಣ್ಣಿಗೆ ಬಿದ್ದ ಹೆಸರು ಅಂಜನಾ ಸುರೇಶ್. ಹೌದು, ಅದೇ ಲೇಖಕಿಯ ಫೋಟೋದೊಂದಿಗೆ ಕತೆ ಪ್ರಕಟವಾಗಿತ್ತು. ಏನೋ ಹೊಳೆದವನಂತೆ ಪತ್ರಿಕೆಯ ದಿನಾಂಕ ಗಮನಿಸಿದ. ದೂರು ಕೊಟ್ಟ ಮಾರನೇ ದಿನ ಪ್ರಕಟವಾಗಿದ್ದ ಕತೆ ಅದು. ಅಂದರೆ ಮೊದಲೇ ಕಳಿಸಿದ ಕತೆಯನ್ನು ಈಗ ಪ್ರಕಟಿಸಿರಬೇಕು, ಅದರಲ್ಲೇನಿದೆ ಎಂದು ಮತ್ತೊಂದು ಪತ್ರಿಕೆಯನ್ನು ಗಮನಿಸಿದಾಗ ನಿನ್ನೆ ಬಿಡುಗಡೆಯಾದ ಪುಸ್ತಕದ ಕುರಿತು ಅಂಜನಾ ಸುರೇಶ್ ಈ ದಿನ ವಿಮರ್ಶೆ ಬರೆದಿದ್ದರು. ಎಲ್ಲೋ ದೂರದ ಊರಿಗೆ ಹೋಗಿರಬೇಕು, ಸಾಹಿತಿಗಳಿಗೆ ಎಲ್ಲಿ ಯಾವ ಕಾರ್ಯಕ್ರಮ ಇರುತ್ತದೋ ಹೇಳಲಿಕ್ಕಾಗುವುದಿಲ್ಲ, ಅಲ್ಲಿಂದಲೇ ಪತ್ರಿಕೆಗೆ ಲೇಖನಗಳನ್ನು ಕಳುಹಿಸುತ್ತಿರಬೇಕೆಂದು ತಕ್ಷಣವೇ ಪತ್ರಿಕಾ ಕಚೇರಿಗೆ ಕರೆ ಮಾಡಿ ಅಂಜನಾ ಸುರೇಶ್ ಅವರ ಫೋನ್ ನಂಬರನ್ನು ಕೇಳಿದರು. ದೂರವಾಣಿ ಸಂಖ್ಯೆ ಇಲ್ಲ ಸರ್, ಇಮೇಲ್ ID ಇದೆ ಎಂದು ಅವರ ಇಮೇಲ್ ID ಕೊಟ್ಟಿದ್ದರು ಪತ್ರಿಕೆಯವರು. 2-3 ಪತ್ರಿಕೆಗೆ ಕಾಲ್ ಮಾಡಿ ವಿಚಾರಿಸಿದಾಗಲೂ ಕೂಡ ಇದೇ ಉತ್ತರ. ಆ ಇಮೇಲ್ ID ಹಾಯ್, ನಾನು ನಿಮ್ಮ ಅಭಿಮಾನಿ, ನಿಮ್ಮನ್ನು ಭೇಟಿಯಾಗಬಹುದೇ ಎಂದು ಮೆಸೇಜು ಕಳಿಸಿ ಕಾದರು. ಬಹಳ ಒತ್ತಾದ ಮೇಲೆ ಅತ್ತ ಕಡೆಯಿಂದ ಖಂಡಿತ ಬನ್ನಿ ಎನ್ನುವ ರಿಪ್ಲೈ ಬಂತು. ಅದನ್ನು ಇನ್ಸ್ಪೆಕ್ಟರ್ ರಾಮು ನಿರೀಕ್ಷಿಸಿರಲಿಲ್ಲ. ಹೇಳಿ, ಯಾವಾಗ ಬರಲಿ, ಎಲ್ಲಿಗೆ ಬರಲಿ, ರಿಪ್ಲೈ ಕೊಟ್ಟರು. ಈ ದಿನವೇ ಮನೆಗೆ ಬನ್ನಿ ಎಂಬ ಉತ್ತರದಿಂದ ಆಶ್ಚರ್ಯಗೊಂಡ ರಾಮು ತಕ್ಷಣವೇ ತನ್ನ ಬುಲೆಟ್ ಒದ್ದು ಅಂಜನಾ ಸುರೇಶ್ ಮನೆಯ ಕಡೆ ಗಾಡಿ ತಿರುಗಿಸಿದರು. ಕಾಲಿಂಗ್ ಬೆಲ್ ಒತ್ತಿ ಕಾದರೆ ಸುರೇಶ್ ಬಂದು ಬಾಗಿಲು ತೆರೆದರು. ಮೇಡಮ್ ಬಂದ್ರ ಮನೆಗೆ, ಎಲ್ಲಿ ಕರೆಯಿರಿ ಎಂದರು ಇನ್ಸ್ಪೆಕ್ಟರ್ ರಾಮು. ಒತ್ತರಿಸಿ ಬರುತ್ತಿದ್ದ ಅಳುವನ್ನು ತಡೆಯಲಾರದೆ

ಸುರೇಶ್ ಕಣ್ಣೀರು ಒರೆಸಿಕೊಳ್ಳುತ್ತಾ ಅವಳೆಲ್ಲಿ ಬಂದಳು ಸರ್, ಬನ್ನಿ ಒಳಗೆ ಎಂದು ಪೂರ್ತಿ ಬಾಗಿಲು ತೆರೆದನು. ರಾಮುವಿಗೆ ಮತ್ತೆ ತಲೆಕೆಟ್ಟಂತಾಯಿತು. ಹಾಗಾದರೆ ಅಂಜನಾ ಮೇಲ್ ಮಾಡುತ್ತಿರಬಹುದು ಎಂದು ಫೋನ್ ತೆಗೆದು ಸುರೇಶ್ಗೆ ತೋರಿಸುತ್ತಾ, ನೋಡಿ ಈಗ ತಾನೇ ಮೆಸೇಜ್ಗೆ ರಿಪ್ಲೈ ಬಂದಿರೋದು, ನೀವೇನಾದರೂ ರಿಪ್ಲೈ ಮಾಡಿದರೆ ಎಂದು ಕೇಳಿದಾಗ ಹೆಂಡತಿಯ ಮೆಸೇಜ್ ನೋಡಿದ ಕೂಡಲೇ ದುಃಖವನ್ನು ತಡೆದುಕೊಂಡು ಗದ್ಗದಿತನಾಗಿ, ನಾನು ಯಾಕೆ ಮಾಡಲಿ ಸರ್, ಅವಳ ಇಮೇಲ್ ಐಡಿಯ ಪಾಸ್ವರ್ಡ್ ಕೂಡ ನನಗೆ ಗೊತ್ತಿಲ್ಲ ಎನ್ನುತ್ತಾ, ಬನ್ನಿ ಸರ್ ಅವಳ ರೂಮನ್ನು ತೋರಿಸುತ್ತೇನೆ ಎಂದು ರೂಮಿಗೆ ಕರೆದುಕೊಂಡು ಹೋದ. ಒಂದು ದೊಡ್ಡ ಕಪಾಟಿನಲ್ಲಿದ್ದ ಕನ್ನಡದ ಪ್ರಮುಖ ಲೇಖಕರ ಪುಸ್ತಕಗಳು, ಟೇಬಲ್ನ ಮೇಲೆ ಒಂದು ಸಣ್ಣ ಚಾರ್ಜೆಬಲ್ ಲ್ಯಾಂಪ್, ಚೆಲ್ಲಾಪಿಲ್ಲಿಯಾದ ಏನೇನೋ ಬರೆದ ಹಾಳೆಗಳು, ಎದುರಿಗೆ ಪುಟ್ಟದೊಂದು ಲ್ಯಾಪ್ಟಾಪ್ ಇತ್ತು. ರಾಮು ಲ್ಯಾಪ್ಟಾಪ್ ಆನ್ ಮಾಡಿದರು. ಸದ್ಯ ಪಾಸ್ವರ್ಡ್ ಕೊಟ್ಟಿರಲಿಲ್ಲ. ಪೂರ್ತಿ ಜಿಮೇಲ್ ತೆರೆದುಕೊಂಡಿತು. ಕೂಲಂಕುಷವಾಗಿ ಗಮನಿಸಿದಾಗ ಅವರು ಕೊನೆಯದಾಗಿ ಕಳಿಸಿದ್ದು ಜೈಪುರ ಸಾಹಿತ್ಯಕ್ಕೆ ಹೋಗಬೇಕಾದ ಹಿಂದಿನ ದಿನ ರಾತ್ರಿ 9:00. ಅದಾದ ಮೇಲೆ ಸೆಂಟ್ ಐಟಮ್ನಲ್ಲಿ ಯಾವುದೂ ಇರಲಿಲ್ಲ. ಹಾಗಾದರೆ ಪತ್ರಿಕೆಗೆ ಇಲ್ಲಿಂದ ಹೋಗಿಲ್ಲ ಎನ್ನುವುದು ಕನ್ಫರ್ಮ್ ಮಾಡಿಕೊಂಡ ರಾಮು ಇನ್ಬಾಕ್ಸ್ ಚೆಕ್ ಮಾಡುತ್ತಾ ಹೋದಂತೆ ಅರವಿಂದ್ ಹೆಸರಿನ 16 ಮೇಲ್ಗಳು ಬಂದಿದ್ದವು. ಅನ್ರೀಡ್ ತೋರಿಸುತ್ತಿದ್ದರಿಂದ ಅವತ್ತೇ ಕೊನೆಯದಾಗಿ ಲ್ಯಾಪ್ಟಾಪ್ ಬಳಸಿರುವುದು ಖಚಿತವಾಯಿತು. ಈ ಅರವಿಂದ್ ಯಾರು, ನಿಮಗೇನಾದರೂ ಗೊತ್ತಾ ಎಂದು ಇನ್ಸ್ಪೆಕ್ಟರ್ ರಾಮು ಸುರೇಶನನ್ನು ಕೇಳಿದರು. ಹೌದು, ನನ್ನ ಹೆಂಡತಿಯ ಕವಿ ಮಿತ್ರ ಆತ. ನಮ್ಮ ಮನೆಗೆ ಆಗಾಗ ಬರುತ್ತಿದ್ದ. ಜೈಪುರದ ಲಿಟ್ರೇಚರ್ ಫೆಸ್ಟಿವಲ್ನಲ್ಲಿ ಅವನ ಹೆಸರೂ ಇತ್ತು. ಇಬ್ಬರೂ ಭಾಗವಹಿಸಲು ಕವಿತೆ ಕುರಿತು ಮಾತನಾಡಿಕೊಳ್ಳುತ್ತಿದ್ದನ್ನು ಸುರೇಶ ಹೇಳಿದ. ಸುರೇಶ ಮಾತನಾಡುತ್ತಿರುವಾಗಲೇ ಏನನ್ನೋ ನೆನಪಿಸಿಕೊಂಡ ರಾಮು. ಮೇಲ್ನಲ್ಲಿ ಅವನ ಮೆಸೇಜುಗಳನ್ನು ಓದತೊಡಗಿದಾಗ ಅಲ್ಲಿದ್ದ ಒಂದೇ ಒಂದು ಮೆಸೇಜ್ ರಾಮು ತಲೆಕೆಡಿಸಿಕೊಳ್ಳುವಂತೆ ಮಾಡಿತು. ಜೈಪುರಕ್ಕೆ ಕೊನೆಕ್ಷಣದಲ್ಲಿ ಯಾಕೆ ಮಿಸ್ ಆದ್ರಿ, ಬರಲೇ ಇಲ್ಲವಲ್ಲ, ನಿಮ್ಮನ್ನು ಬಹಳ ಮಿಸ್ ಮಾಡಿಕೊಂಡಿದ್ವಿ ಎಂಬ ಮೆಸೇಜು. ನೀವು ಜೈಪುರಕ್ಕೆ ವಿಮಾನ ಹತ್ತಿಸಿ ಬಂದಿದ್ರಿ ಅಲ್ವಾ ಸುರೇಶ್ ಎಂದು ಸುರೇಶ್ ಅವರ ಕಡೆ ತಿರುಗಿದಾಗ, ಹೌದು ಸರ್, ನಾನೇ ವಿಮಾನ ಹತ್ತಿಸಿ ಬಂದೆ, ಯಾಕೆ ಸರ್ ಎಂದು ಕೇಳಿದ. ಬನ್ನಿ ಇಲ್ಲಿ ನೋಡಿ ಎಂದು ಅರವಿಂದ್ ಮಾಡಿದ ಮೆಸೇಜನ್ನು ತೋರಿಸಿದರು. ಜೈಪುರಕ್ಕೆ ಹೋಗದೆ ಇನ್ನೆಲ್ಲಿ ಹೋಗ್ತಾಳೆ ಸರ್, ಇವನೇ ಏನಾದರೂ ಎಂದು ಪೂರ್ತಿ ಮಾತನ್ನು ಹೇಳದೆ ಗಂಟಲಲ್ಲಿ ನುಂಗಿಕೊಂಡನು. ಸುರೇಶನ ಮಾತನ್ನು ಕೇಳಿದ ರಾಮುವಿನ ಮನಸ್ಸಲ್ಲಿ ಬೇರೆ ಏನೋ ಓಡುತ್ತಿತ್ತು. ತನ್ನ ಹೆಂಡತಿಯ ಬಗ್ಗೆ ತಪ್ಪಾಗಿ ಕೂಡ ಮಾತನಾಡಬಾರದು ಎಂದು ಎಷ್ಟೊಂದು ಮರೆಮಾಚುತ್ತಿರುವನಲ್ಲ, ಎಂಥ ಒಳ್ಳೆ ಮನುಷ್ಯ ಪಾಪ ಎಂದು ಅವನೆಡೆಗೆ ಮುರುಕದ ನೋಟ ಬೀರಿ, ಈ ಅರವಿಂದ್ ಯಾವೂರು, ಫೋನ್ ನಂಬರ್ ಇದೆಯಾ ಎಂದಾಗ ಸುರೇಶ್ ಅರವಿಂದ್ ನಂಬರ್ ಕೊಟ್ಟನು. ರಾಮು ಡಯಲ್ ಮಾಡಿದಾಗ ಆ ಕಡೆಯಿಂದ ಹಲೋ ಎಂಬ ಧ್ವನಿ ಕೇಳಿ ತಕ್ಷಣಕ್ಕೆ ಈ ಎಲ್ಲ ಸಂಗತಿಗಳನ್ನು ಹೇಳಬಾರದೆಂದು, ಅರವಿಂದ್ ಅವರ, ನಾನು ನಿಮ್ಮ ಅಭಿಮಾನಿ, ನಿಮ್ಮನ್ನು ಭೇಟಿಯಾಗಬೇಕಿತ್ತು ಎಂದಷ್ಟೇ ಹೇಳಿದರು. ಹೌದು, ನಾನೇ ಅರವಿಂದ್ ಎಂದು ಯಾರು ಏನು ಎತ್ತ ಎಂದು ಕೇಳಿಕೊಂಡು ಅಗತ್ಯವಾಗಿ ಬನ್ನಿ ಎಂದು ವಿಳಾಸ ಹೇಳಿದನು. ತಲೆಯಲ್ಲಿ ಏನೇನೋ ಯೋಚಿಸುತ್ತಿದ್ದ ರಾಮುವಿಗೆ ಅವನ ನಿರುಮ್ಮಳ ಮಾತು ಕೇಳಿ ಯಾರ್ಯಾರು ಎಂತಹ ನಾಟಕ ಆಡುತ್ತಾರೋ ಗೊತ್ತಿಲ್ಲ, ನನ್ನ ಊಹೆ ಸರಿಯಾಗಿದ್ದರೆ ಖಂಡಿತ ಅಂಜನಾ ಸುರೇಶ್ ಅವನೊಂದಿಗೆ ಇರುತ್ತಾಳೆ, ಅಥವಾ ಅವಳು ಎಲ್ಲಿದ್ದಾಳೆ ಎಂದು ಖಂಡಿತ ಇವನಿಗೆ ಗೊತ್ತಿರುತ್ತೆ, ಯಾವುದಕ್ಕೂ ನೇರವಾಗಿ ಭೇಟಿ ಮಾಡುವ ಎಂದು ಅರವಿಂದ್ ಹೇಳಿದ ವಿಳಾಸದ ಊರಿಗೆ ಹೋಗಲು ತಯಾರಿ ಮಾಡಿಕೊಂಡರು ಇನ್ಸ್ಪೆಕ್ಟರ್ ರಾಮು. ರಾಮು ಹೇಳಿದ್ದೆಲ್ಲವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡ ಅರವಿಂದನಿಗೆ ಇಲ್ಲಿ ಏನಾಗುತ್ತಿದೆ ಎಂದು ಗೊಂದಲವೇ ಆಯಿತು. ಜೈಪುರಕ್ಕೆ ಯಾಕೆ ಬರಲಿಲ್ಲವೋ ಗೊತ್ತಿಲ್ಲ, ನೋಡಿ ಬೇಕಾದರೆ ನೀವೇ ಅಲ್ಲಿನ ಫೋಟೋಗಳನ್ನು ಮತ್ತು ಪತ್ರಿಕಾ ವರದಿಗಳನ್ನು. ನಿಮಗೆ ಇನ್ನೂ ನನ್ನ ಮೇಲೆ ಅನುಮಾನವಿದ್ದರೆ ಜೈಪುರದ ಫೆಸ್ಟಿವಲ್ ಆಯೋಜಕರ ಫೋನ್ ನಂಬರ್ ತೆಗೆದುಕೊಂಡು ವಿಚಾರಿಸಿ, ಖಂಡಿತ ಅಂಜನಾ ಅವರು ಬರಲಿಲ್ಲ. ಹೇಳಿ, ಅವರಿಗೆ ಏನಾಗಿದೆ, ಹುಷಾರಾಗಿದ್ದಾರಾ? ನನಗೂ ಕಾಂಟ್ಯಾಕ್ಟ್ ಇಲ್ಲ, ಬಹಳ ದಿನ ಆಯಿತು. ಅವರ ಎಲ್ಲ ಕತೆಗಳನ್ನು ನಾನೇ ಅವರ ಮೇಲ್ ಐಡಿಯಿಂದ ಎಡಿಟ್ ಮಾಡಿ ಪತ್ರಿಕೆಗೆ ಕಳುಹಿಸುತ್ತಿದ್ದೆ. ನೋಡಿ, ನಿನ್ನೆಯೂ ಅವರ ಕತೆ ಪ್ರಕಟವಾಗಿದೆ. ಈ ವಿಷಯ ತಿಳಿಸೋಕೆ ಅಂತ ಕಾಲ್ ಮಾಡಿದರೂ ಕೂಡ ಸ್ವಿಚ್ ಆಫ್ ಬರ್ತಿದೆ ಎಂದ. ನೋಡಿ, ಇದು ಇನ್ವೆಸ್ಟಿಗೇಷನ್, ಇಲ್ಲಿ ಸುಳ್ಳು ಹೇಳಿದರೆ ನಾಳೆ ನಿಮಗೇ ತೊಂದರೆ. ನಿಜ ಹೇಳಿ, ನಿಮಗೂ ಅವರಿಗೂ ಏನು ಸಂಬಂಧ, ಗಂಟೆಗಟ್ಟಲೆ ಮಾತನಾಡಿಕೊಳ್ಳುತ್ತಿದ್ದೀರಂತೆ ಎಂದು ತನ್ನ ಪೊಲೀಸ್ ದರ್ಪದಿಂದ ರಾಮು ಕೇಳಿದಾಗ, ನಾನು ಯಾಕೆ ಸುಳ್ಳು ಹೇಳಲಿ ಸರ್, ಒಬ್ಬ ಗೆಳತಿ ಅಷ್ಟೇ, ನಮ್ಮಿಬ್ಬರದು ಕೇವಲ ಸಾಹಿತ್ಯಿಕವಾದ ಸಂಬಂಧ, ನೀವು ಹೇಗೆ ಬೇಕಾದರೂ ವಿಚಾರಣೆ ಮಾಡಬಹುದು ಸರ್ ಎಂದು ಯಾವುದೇ ಅಳುಕಿಲ್ಲದೆ ಅರವಿಂದ್ ಉತ್ತರಿಸಿದನು. ಈಗ ನಿಜಕ್ಕೂ ರಾಮುವಿಗೆ ಮತ್ತಷ್ಟು ತಲೆಕೆಟ್ಟಂತಾಯಿತು. ಈ ವ್ಯಕ್ತಿ ನೋಡಿದರೆ ಗಂಭೀರವಾದ ಮನುಷ್ಯನ ಹಾಗೆ ಕಾಣುತ್ತಾನೆ, ಖಂಡಿತ ಸುಳ್ಳು ಹೇಳುವ ಆಸಾಮಿ ಅಲ್ಲ. ಹಾಗಾದರೆ ಎಲ್ಲಿ ಹೋಗಿರಬಹುದು? ಮನೆ ಹಿಂದೆ ಆಚೆ ಕಾಲಿಟ್ಟರೂ ಹೇಳಿ ಹೋಗುವ ಅಂಜನಾ ಸುರೇಶ್ ಯಾಕೆ ಹೀಗೆ ಮಾಡಿದರು? ಯಾರಾದರೂ ಅಪಹರಿಸಿರಬಹುದಾ? ಸಾಹಿತಿಗಳನ್ನು ಯಾರು ಅಪಹರಿಸುತ್ತಾರೆ ಎಂದು ತಲೆಯಲ್ಲಿ ಸಾವಿರ ಯೋಚನೆಗಳು

ಒಮ್ಮೆಲೆ ನುಗ್ಗತೊಡಗಿದವು. ಹಾಗೆ ಅಂಜನಾ ಸುರೇಶ್ ಅವರ ರೂಮಿನ ಚಿತ್ರ ಕಣ್ಣ ಮುಂದೆ ಬಂದು ಟೇಬಲ್ ಮೇಲಿದ್ದ ಯಾವುದೋ ಒಂದು ಟಿಕೆಟ್ ತರಹದ್ದು ನೆನಪಿಗೆ ಬಂತು. ಮೊದಲು ರೂಮಿಗೆ ಕಾಲಿಟ್ಟಾಗ ಟೇಬಲ್ ಮೇಲೆಯೇ ಇತ್ತು, ಆಮೇಲೆ ಅದು ಕಣ್ಣಿಗೆ ಕಾಣಿಸಲಿಲ್ಲ ಅಲ್ವಾ? ತನ್ನಲ್ಲೇ ಯೋಚಿಸುತ್ತಿದ್ದವನಿಗೆ ಟಿಕೆಟಿನ ಮೇಲೆ ವಿಮಾನದ ಗುರುತು ಅಸ್ಪಷ್ಟವಾಗಿದ್ದುದು ಸ್ಮೃತಿ ಪಟಲಕ್ಕೆ ಬಂದಿತು. ಪಿಸಿಗೆ ಕರೆ ಮಾಡಿ ತಕ್ಷಣವೇ ಅಂಜನಾ ಸುರೇಶ್ ನಂಬರ್ ಕೊಟ್ಟು ಎಲ್ಲಿ ಯಾವಾಗ ಸ್ವಿಚ್ ಆಫ್ ಆಗಿದೆ ಎಂದು ಒಂದು ರಿಪೋರ್ಟ್ ತನ್ನಿ ಎಂದು ಹೇಳಿ ನಾಳೆ ಮತ್ತೆ ಸುರೇಶನ ಮನೆಗೆ ಹೋಗಿ ವಿಚಾರಿಸಬೇಕು ಎಂದುಕೊಂಡರು. ಅಂಜನಾ ರೂಮನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಟೇಬಲಿನ ಮೇಲೆ ಒಂದು ಟಿಕೆಟ್ ಕಂಡ ಹಾಗೆ ಆಯಿತು, ನೀವೇನೇನಾದರೂ ನೋಡಿದರಾ ಸುರೇಶ್ ಎಂದು ಗಂಭೀರವಾಗಿ ಸುರೇಶ್ ಕಡೆ ನೋಡಿದರು. ನೀವು ಹೋದ ಮೇಲೆ ಆ ರೂಮ್ನ ಬಾಗಿಲು ತೆಗೆದೇ ಇಲ್ಲ ಸರ್, ಆವತ್ತು ನೀವು ಹೋಗಿದ್ದು ಬಿಟ್ಟರೆ ಈಗಲೇ ತೆಗಿತಾ ಇರೋದು ಎಂದ. ನಾನು ನೋಡಿದ್ದೆ, ಮತ್ತೆ ನೋಡುವಷ್ಟರಲ್ಲಿ ಅದು ಇರಲಿಲ್ಲ, ರೂಮಲ್ಲಿದ್ದು ನಾವಿಬ್ಬರೇ, ಕಾಣೆಯಾಗೋಕೆ ಹೇಗೆ ಸಾಧ್ಯ ಎಂದು ಅನುಮಾನದಿಂದ ಅವನ ಮುಖಭಾವ ಗಮನಿಸುತ್ತಾ ಕೇಳಿದರು. ಹೌದಾ, ನಾನು ಗಮನಿಸಲಿಲ್ಲ ಸರ್, ಅಷ್ಟು ಕಾಗದಗಳ ಮಧ್ಯೆ ಎಲ್ಲೋ ಸೇರಿಕೊಂಡಿರಬೇಕು, ಹುಡುಕುವೆ ಇರಿ ಎನ್ನುತ್ತಾ ಪೇಪರುಗಳನ್ನು ಕದಲಿಸುತ್ತಾ ಹುಡುಕಲು ಶುರು ಮಾಡಿದನು ಸುರೇಶ್. ರಾಮುವಿನ ಫೋನ್ ರಿಂಗ್ ಆಗಿ ರಿಸೀವ್ ಮಾಡಿದರೆ ಹತ್ತ ಕಡೆಯಿಂದ ಪಿಸಿ, ಆ ನಂಬರ್ ಅವರ ಮನೆ ಏರಿಯಾ ನೆಟ್ವರ್ಕಲ್ಲಿ ಸ್ವಿಚ್ ಆಫ್ ಆಗಿದೆ ಸರ್ ಎಂದು ಟೆಲಿಕಾಂ ರಿಪೋರ್ಟ್ ಕೊಟ್ಟ. ಇದನ್ನು ಉಪಾಯದಿಂದ ಹ್ಯಾಂಡಲ್ ಮಾಡಬೇಕೆಂದುಕೊಂಡ ಇನ್ಸ್ಪೆಕ್ಟರ್ ರಾಮು ಏರ್ಪೋರ್ಟಿನಲ್ಲಿ ಆವತ್ತು ಜೈಪುರಕ್ಕೆ ಹೋದ ವಿಮಾನಗಳ ಪ್ಯಾಸೆಂಜರ್ ಲಿಸ್ಟ್ ತೆಗೆದು ತಕ್ಷಣ ಕಳಿಸುವಂತೆ ಹೇಳಿ ಫೋನ್ ಕಟ್ ಮಾಡಿ ಕುಡಿಯಲು ಒಂದು ಲೋಟ ನೀರು ತರುವಂತೆ ಸುರೇಶ್ಗೆ ಹೇಳಿ ವರಾಂಡದ ಸೋಪ ಮೇಲೆ ಯೋಚಿಸುತ್ತಾ ಕುಂತರು. ಭವ್ಯವಾದ ಮನೆ, ವಿಶಾಲವಾದ ಸೋಕೇಶಿನ ತುಂಬ ಅಂಜನಾ ಸುರೇಶ್ ಅವರ ಪ್ರಶಸ್ತಿ ಫಲಕಗಳು ಮತ್ತು ಫೋಟೋಗಳು ಅಲಂಕರಿಸಿದ್ದವು. ಹಾಲಿಗೆ ಅಂಟಿಕೊಂಡ ಓಪನ್ ಕಿಚನ್, ಅದರ ಪಕ್ಕದಲ್ಲಿ ದೊಡ್ಡದಾದ ಫ್ರಿಡ್ಜ್. ಹಾಗೆಯೇ ಕುತೂಹಲದಿಂದ ಗಮನಿಸುತ್ತಿರುವಾಗ ಸುರೇಶ್ ನೀರು ತಂದುಕೊಟ್ಟನು. ನೀರನ್ನು ಗುಟುಕರಿಸುತ್ತಾ ನಿಮ್ಮ ಮನೆಯಲ್ಲಿ ನೀವಿಬ್ಬರಲ್ಲದೆ ಮತ್ಯಾರೂ ಇದ್ದೀರಿ ಎಂದರು. ಕೆಲಸದವಳು ಬರ್ತಾ ಇದ್ದಳು ಸರ್, ಇವಳು ಜೈಪುರ ಹೋದ ಮೇಲೆ ಅವಳು ಬರಲಿಲ್ಲ, ನಾನೇ ಬೇಡ ಅಂತ ಹೇಳಿದ್ದೆ, ಸದ್ಯಕ್ಕೆ ನಾನೊಬ್ಬನೇ ಸರ್ ಎಂದ. ರಾಮುವಿನ ಫೋನ್ ರಿಂಗ್ ಆಯಿತು. ಪಿಸಿ ಆ ಕಡೆಯಿಂದ ಪ್ಯಾಸೆಂಜರ್ಗಳ ಲಿಸ್ಟ್ ಓದುತ್ತಾ ಇದರಲ್ಲಿ ಅಂಜನಾ ಸುರೇಶ್ ಇಲ್ಲ ಎಂದು ಖಾತ್ರಿಪಡಿಸಿದ. ಸರಿ, ಅರ್ಜೆಂಟ್ ಇಲ್ಲಿಗೆ ಬಾ ಎಂದು ಹೇಳಿ ಮನೆಯ ಆಚೆ ಬಂದು ಸಿಸಿ ಕ್ಯಾಮ್ರಾ ಇಲ್ವೇನ್ರಿ ಸುರೇಶ್ ಎಂದರು. ಸರ್ ಇಲ್ಲ, ಹಾಕಿಸಿಲ್ಲ ಎಂದಷ್ಟೇ ಹೇಳಿ ಸುಮ್ಮನಾದನು ಸುರೇಶ. ಅತ್ತ ಇತ್ತ ತಿರುಗಾಡುತ್ತಿರುವಾಗಲೇ ಪಿಸಿ ಅಲ್ಲಿಗೆ ಬಂದ. ಈ ಬೀದಿಲಿ ಯಾರ ಮನೆಯಲ್ಲೂ ಸಿಸಿ ಕ್ಯಾಮ್ರಾ ಇದೆ, ನೋಡ್ಕೊಂಡು ಬನ್ನಿ ಎಂದು ಕಳಿಸಿದರು. ಅತ್ತ ಹೋದ ಪಿಸಿ ಒಂದೆರಡು ನಿಮಿಷದಲ್ಲಿಯೇ ಬಂದು ಮೂಲೆ ಮನೆಯಲ್ಲಿದ್ದ ಸಿಸಿ ಟಿವಿ ಹಾರ್ಡ್ ಡಿಸ್ಕ್ ಎಂದು ಒಂದು ಪುಟ್ಟ ಬಾಕ್ಸ್ ಕೊಟ್ಟ. ಅಂಜನಾ ಸುರೇಶ್ ರೂಮ್ಗೆ ಹೋಗಿ ಅವರದ್ದೇ ಲ್ಯಾಪ್ಟಾಪ್ಗೆ ಹಾಕಿ ನೋಡಿದಾಗ ಜೈಪುರಕ್ಕೆ ಹೋಗುವ ಇಂದಿನ ದಿನ ಲಗೇಜ್ ಬಾಕ್ಸ್ ಹಿಡಿದುಕೊಂಡು ಮನೆ ಒಳಗೆ ಬಂದಿದ್ದು ಬಿಟ್ಟರೆ ಮತ್ತೆ ಅಂಜನಾ ಮನೆಯಿಂದ ಆಚೆ ಹೋಗಿರಲೇ ಇಲ್ಲ. ಇಷ್ಟು ಹೊತ್ತು ತಾಳ್ಮೆಯಿಂದ ಇದ್ದ ರಾಮು ಇನ್ಸ್ಪೆಕ್ಟರ್ ಪಕ್ಕದಲ್ಲೇ ನಿಂತಿದ್ದ ಸುರೇಶನ ಕತ್ತಿನ ಪಟ್ಟಿ ಹಿಡಿದು, ರ್ಯಾಸ್ಕಲ್, ನನ್ನ ಹತ್ತಿರವೇ ಸುಳ್ಳು ಹೇಳುತ್ತೀಯಾ, ಸುಳ್ಳು ಕಂಪ್ಲೇಂಟ್ ಕೊಡುತ್ತೀಯಾ, ಜೋರಾಗಿ ಬೈಯುತ್ತಾ ರೀ 305 ಇವನನ್ನು ಎಳೆದುಕೊಂಡು ನಡೆಯಿರಿ ಸ್ಟೇಷನ್ಗೆ ಎಂದರು. ಪಿಸಿಗೆ ಏನೆಂದು ಅರ್ಥವಾಗದೆ ಯಾಕೆ ಅರೆಸ್ಟ್ ಮಾಡಿಸುತ್ತಿದ್ದಾರೆ, ಏನಾಯಿತು ಎಂದು ಗೊಂದಲಕ್ಕೆ ಬಿದ್ದು, ಸರ್ ಏನಾಯಿತು, ಯಾಕೆ ಇವರನ್ನು ಅರೆಸ್ಟ್ ಮಾಡುತ್ತಿರುವುದು ಎಂದು ಕೇಳಿದ. ರೀ ಸುಮ್ಮನೆ ಹೇಳಿದಷ್ಟು ಮಾಡ್ರಿ, ಆಮೇಲೆ ಎಲ್ಲ ಗೊತ್ತಾಗುತ್ತೆ ಎಂದರು. ಸ್ಟೇಷನ್ನಿನಲ್ಲಿ ಏನೂ ಮಾತನಾಡದೆ ಸುಮ್ಮನೆ ಕುಳಿತ ಸುರೇಶ್ಗೆ, ನೋಡಿ ಒದೆ ಕೊಟ್ಟು ವಿಚಾರಿಸುವುದಕ್ಕೆ ಮುಂಚೆ ಏನಾಯಿತು ಎಂದು ಹೇಳಿಬಿಡಿ, ನಿಮ್ಮನ್ನು ನೋಡಿದರೆ ಒದೆಯುವುದಕ್ಕೂ ಮನಸ್ಸು ಬರುವುದಿಲ್ಲ ಎಂದು ರಾಮು ಇನ್ಸ್ಪೆಕ್ಟರ್ ಮೆಲುದನಿಯಲ್ಲೇ ಕೇಳಿದಾಗ, ಹೌದು ಸರ್, ನಾನು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದು ನಿಜ, ಅವಳು ಎಲ್ಲಿಯೂ ಕಾಣೆಯಾಗಲಿಲ್ಲ, ನಾನೇ ನನ್ನ ಕೈಯಾರ ಅವಳನ್ನು ಕೊಂದು ಹಾಕಿ ಅವಳ ದೇಹವನ್ನು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೇನೆ ಎಂದ. ಇವನ ಮಾತನ್ನು ಕೇಳಿದ ಅಲ್ಲಿನ ಪಿಸಿಗಳಿಗೆ ಶಾಕ್ ಆದಂತಾಯಿತು. ಅವನನ್ನು ನೆಡೆ ತೋರಿಸು ಎಂದು ಮನೆಗೆ ಕರೆದುಕೊಂಡು ಬಂದಾಗ ತುಂಡು ತುಂಡು ಮಾಡಿ ಚೀಲದಲ್ಲಿ ಹಾಕಿ ಇಟ್ಟಿದ್ದನು. ಮಹಾಜರು ಮಾಡಿ ಪೋಸ್ಟ್ಮಾರ್ಟಮ್ಗೆ ಕಳಿಸಿ ಅವನಿಂದ ಹೇಳಿಕೆ ತೆಗೆದುಕೊಳ್ಳಲು ಅವನ ಮುಂದೆ ಕುಳಿತರು. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದು ಪ್ರೀತಿಸಿ ಮದುವೆಯಾದೆ, ಇವಳಿಗೆ ನನಗಿಂತ ಹೆಚ್ಚಾಗಿ ಆ ಪುಸ್ತಕ ಸಾಹಿತ್ಯ ಮುಖ್ಯ ಆಯಿತು. ಮನೆಗೆ ಬಂದ ನೆಂಟರನ್ನು ಗಮನಿಸುತ್ತಿರಲಿಲ್ಲ, ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಇಲ್ಲ, ಅಷ್ಟೇ ಯಾಕೆ, ನನಗೆ ಮೂಡು ಬಂದು ಕರೆದರೆ ಏನನ್ನೋ ಬರೆಯಬೇಕು ಎಂದು ರೂಮು ಸೇರಿಕೊಳ್ಳುತ್ತಿದ್ದಳು, ಹಾಗಾಗಿ ಮಕ್ಕಳೇ ಆಗಲಿಲ್ಲ. ದಿನೇ ದಿನೇ ಇವಳಿಂದ ಮಾನಸಿಕ ಹಿಂಸೆ ಅನುಭವಿಸುತ್ತಿರುವಾಗಲೇ ಅರವಿಂದನ ಜೊತೆ ಗಂಟೆಗಟ್ಟಲೆ ಹರಟಲು ಶುರು ಮಾಡಿದಳು. ಎಲ್ಲೇ ಹೋದರೂ ಇವಳೇ ಹೈಲೈಟ್, ನಾನು ಯಾವುದೋ ಮೂಲೆಯಲ್ಲಿ ಕುಳಿತಿರುತ್ತಿದ್ದೆ. ಹೊಟ್ಟಾಗಿ ಇವಳಿಂದ ನನ್ನ ಮಾನಸಿಕ ನೆಮ್ಮದಿ ಹಾಳಾಗಿ ಅವಳಿಗೆ ಎಷ್ಟೋ ಸಲ ಹೇಳಿದೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಹೆಸರು ಕೀರ್ತಿ ಸಂಪಾದಿಸಬೇಕು, ಎಲ್ಲರ ಹಾಗೆ ಮಾಮೂಲಿ ಸಂಸಾರ ಮಾಡಿಕೊಂಡಿದರೆ ಏನು ವಿಶೇಷ,

0: ಎಂದು ನನ್ನ ಬಾಯಿ ಮುಚ್ಚಿಸುತ್ತಿದ್ದಳು. ಜೈಪುರಕ್ಕೆ ಅರವಿಂದನ ಜೊತೆ ಬೇಡ ಎಂದರೂ ಕೇಳಲಿಲ್ಲ. ಮಾತಿಗೆ ಮಾತು ಬೆಳೆದು ಕಪಾಲಕ್ಕೆ ಬಾರಿಸಿದೆ. ಜೋರು ಏಟು ಬಿದ್ದು ಸತ್ತು ಹೋದಳು. ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ಯಾವುದೋ ನ್ಯೂಸ್ನಲ್ಲಿ ಕೊಲೆ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದು ನೆನಪಾಗಿ ಭಯದಿಂದ ವಿಧಿಯಿಲ್ಲದೆ ನಾನೂ ಹಾಗೆಯೇ ಮಾಡಿ ಅವಳ ಫೋನ್ ಸ್ವಿಚ್ ಆಫ್ ಮಾಡಿ ಕಾಣೆಯಾದಳು ಎಂದು ದೂರು ಕೊಟ್ಟೆ ಎಂದು ನಿರ್ಭಾವುಕವಾಗಿ ಎಲ್ಲವನ್ನೂ ಒಪ್ಪಿಸಿದ. ಅಮಾಯಕನಂತಿದ್ದವನು ಹೆಂಡತಿಯ ದೇಹವನ್ನು ಕತ್ತರಿಸುವಷ್ಟು ಕ್ರೂರಿ ಆದನ ಎಂದು ಇನ್ಸ್ಪೆಕ್ಟರ್ ರಾಮು ಅವನ ಮಾತನ್ನು ಕೇಳಿಸಿಕೊಳ್ಳುತ್ತಲೇ ಇದ್ದರು.
1: ಆಕಾಶವಾಣಿ ಮೈಸೂರು.

0: ಇದುವರೆಗೆ ಕಥೆಗಾರ ಸ್ವಾಮಿ ಪೊನ್ನಾಚಿಯವರಿಂದ ಸಣ್ಣ ಕಥೆ ಕಥೆಗಾರ್ತಿಯ ಸಾವು ಕೇಳಿದಿರಿ. ಸಮಯ 8:55. 55 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮೈಸೂರು. ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್.
2: ಕೇಳುಗರೆ, ಪುಸ್ತಕ ಪ್ರೀತಿ, ಪುಸ್ತಕ ಸಂಸ್ಕೃತಿ ಅನ್ನುವಂತಹ ಈ ಒಂದು ಪರಿಕಲ್ಪನೆ ತಂತ್ರಜ್ಞಾನದ ಯುಗದಲ್ಲಿ ಬೇರೆಯದೇ ಆದಂತಹ ಸ್ವರೂಪದಲ್ಲಿ ಬಳಕೆ ಆಗ್ತಾ ಇದೆ. ಪುಸ್ತಕ ಅಂತಂದಾಗ ಅದಕ್ಕೊಂದು ಆತ್ಮೀಯವಾದಂತಹ ಭಾವನೆ ಓದುಗನಲ್ಲಿ ಇರ್ತಾ ಇತ್ತು. ಈಗ ಪುಸ್ತಕಗಳನ್ನು ನಮ್ಮ ಕೈನಲ್ಲಿ ಹಿಡ್ಕೊಂಡು ಓದುವಂತಹ ಕ್ರಮನೇ ಬದಲಾವಣೆಯನ್ನು ಪಡ್ಕೊಂಡಿದೆ. ಆದರೆ ಪುಸ್ತಕವನ್ನು ಓದ್ತಾನೆ, ಪುಸ್ತಕವನ್ನು ನಾನು ಸಂಗ್ರಹಿಸಬೇಕು, ಮುಂದೊಂದು ದಿನ ಒಂದಷ್ಟು ಓದುಗ ಸಮುದಾಯಕ್ಕೆ ಒಳಿತಾಗುತ್ತೆ, ಇದರಿಂದ ಪ್ರಯೋಜನ ಆಗುತ್ತೆ ಅನ್ನುವಂತಹ ಕನಸನ್ನು ಕಟ್ಕೊಂಡು ಪಾಂಡವಪುರದ ಹರಳಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಪುಸ್ತಕ ಮನೆ ಅನ್ನುವಂತಹ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆಯ ಅಡಿಯಲ್ಲಿ ಒಂದು ಗ್ರಂಥಾಲಯ ತೆರೆಕೊಳ್ಳಿತು. ಇದಕ್ಕೆ ಪ್ರಮುಖವಾದಂಥ ಕಾರಣಕರ್ತರು ಪುಸ್ತಕ ಮನೆ ಅಂಕೇಗೌಡ ಅವರು. ಮೂಲತಃ ಪಾಂಡವಪುರ ತಾಲೂಕು ಚಿನಕುರಳಿ ಗ್ರಾಮದವರು. ಇವರ ತಂದೆ ಮರಿಗೌಡ, ತಾಯಿ ನಿಂಗಮ್ಮ. ಈ ಓದಿನ ಸಂದರ್ಭದಲ್ಲಿ ಪುಸ್ತಕಗಳ ಜೊತೆಗೆ ಒಂದು ಅವಿನಾಭಾವ ಒಡನಾಟವನ್ನು ಇಟ್ಕೊಂಡಂಥವರು ಅಂಕೇಗೌಡರು. ಪುಸ್ತಕದ ಸಂಗ್ರಹ ಕಾರ್ಯಕ್ಕೆ, ಸಾಹಿತ್ಯದ ಪರಿಚಾರಿಕೆಗಾಗಿ ಕೇಂದ್ರ ಸರ್ಕಾರ ಇವರನ್ನು ಗುರುತಿಸಿ ಪದ್ಮಶ್ರೀ ಅತ್ಯುನ್ನತವಾದಂತಹ ಗೌರವವನ್ನು ನೀಡಿದೆ. ಅಂಕೇಗೌಡರನ್ನ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ, ಅವರ ಅನುಭವದ ಕೆಲವು ವಿಶಿಷ್ಟ ಪ್ರಸಂಗಗಳನ್ನು ನಮ್ದನ್ನಾಗಿ ಮಾಡಿಕೊಳ್ಳೋಣ. ಅಂಕೇಗೌಡರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ನಮಸ್ತೆ ಸರ್.
2: ಅಂಕೇಗೌಡರೇ, ತಾವು ಸಾಹಿತ್ಯದ ವಿದ್ಯಾರ್ಥಿ, ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ತಾವು ಅಧ್ಯಯನಕ್ಕೋಸ್ಕರ ಸೇರಿಕೊಳ್ತೀರಿ, ಅಲ್ಲಿನ ಅಧ್ಯಾಪಕರ ಪಾಠ ಪ್ರವಚನಗಳಿಗೆ ಕಿವಿಯನ್ನು ಕೊಡ್ತೀರಿ, ಆ ಮೂಲಕ ಒಂದು ಪ್ರೇರಣೆಯನ್ನು ಪಡ್ಕೊಳ್ತೀರಿ. ಚಿನಕುರಳಿ ತಮ್ಮ ಹುಟ್ಟೂರು. ನಿಮ್ಮ ಈ ಬಾಲ್ಯದ ಓದಿನ ಅನುಭವವನ್ನು ನಮ್ಮ ಕೇಳುಗರಿಗೆ ಹೇಳಿ ಸರ್.
3: ಬಾಲ್ಯದ ಅನುಭವಗಳು ಅಂದರೆ ಅದೊಂಥರ ರೋಮಾಂಚನಕಾರಿ. ಅದು 1962-63 ಆ ಕಾಲದಲ್ಲಿ ಹಳ್ಳಿಗಳಲ್ಲಿ ಗುರುಗಳಿಗೆ ಒಂದು ಚೇರಿತ್ತು, ಸುತ್ತ ಗೋಡೆಗಳು ಇನ್ನೇನು ಇರಲಿಲ್ಲ, ಯಾವುದೇ ವಿಧವಾದ ಗ್ರಂಥಾಲಯ ಪುಸ್ತಕಗಳು ಅನ್ನೋದೇ ಅಲ್ಲಿ ಕಲ್ಪನೆಯಾಗಿತ್ತು ಯಾವುದೋ. ಆದರೆ ನನಗೆ ಆ ಪುಸ್ತಕಗಳನ್ನು ನೋಡಿದಾಗ ಆ ಚಿಕ್ಕದರಲ್ಲೇ ಏನೋ ಒಂದು ರೀತಿಯಾದ ಆಕರ್ಷಣೆ, ಪುಸ್ತಕಗಳಲ್ಲಿ ಇಷ್ಟೆಲ್ಲ ಇದೆ, ನಾವ್ಯಾಕೆ ಓದಬಾರ್ದು, ನಾವ್ಯಾಕೆ ಇವನ್ನೆಲ್ಲ ಸಂಗ್ರಹಿಸಬಾರ್ದು ಅನ್ನೋ ಒಂದು ಆಲೋಚನೆ ಮನಸ್ಸಿನಲ್ಲಿ ಮಾತ್ರ ಇತ್ತು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಸರ್.
2: ಆ ಚಿನಕುರುಳಿ ಅನ್ನುವಂತಹ ಒಂದು ಪುಟ್ಟ ಗ್ರಾಮ, ರೈತಾಪಿ ಕುಟುಂಬದಲ್ಲಿ ತಾವು ಹುಟ್ಟುತ್ತೀರಿ, ಈ ಓದಿನ ಕಡೆಗಿನ ಒಲವು ತಮಗೆ ಮೂಡಿದ್ದು ಹೇಗೆ?
3: ಚಿಕ್ಕದ್ರಲ್ಲಿ ನನಗೆ ಓದಲಿಕ್ಕೆ ಪುಸ್ತಕಗಳನ್ನು ಕೊಂಡ್ಬೇಕು, ಓದಬೇಕು ಅನ್ನೋ ಒಂದು ಆಕಾಂಕ್ಷೆ ಭಾಳ ಇತ್ತು. ಹಾಗಾಗಿ ಪಾಂಡವಪುರಕ್ಕೆ ಬಂದಾಗ ಆ ಇದ್ದ ಒಂದು ಪುಟ್ಟ ಗವರ್ನಮೆಂಟ್ ಲೈಬ್ರರಿ ಹೋಗಿ ಪುಸ್ತಕಗಳು ಮುಟ್ಟೋದು, ಮ್ಯಾಗ್ಝಿನ್ ಮುಟ್ಟೋದು, ನೋಡೋದು, ಓದೋದು ಈಗ ಮಾಡ್ತಾ ಇದೆ ಸರ್. ಈಗ ಮಾಡ್ತಾ ಇರಬೇಕಾದ್ರೆ ನಾನು SSLC ಮುಗಿಸ್ಕೊಂಡು ಪಾಂಡವಪುರಕ್ಕೆ 11th standard ಅಂತಿತ್ತು ಆಗ, PUC 2 years ಇರಲಿಲ್ಲ. ನಾನು ಅಲ್ಲಿ ಓದಬೇಕಾದ್ರೆ ಅಲ್ಲೂ ಪುಸ್ತಕಗಳಿರಲಿಲ್ಲ. ವಿಶೇಷ ಏನಂದರೆ ನನಗೆ ಓದಿಕೆ ಸಬ್ಜೆಕ್ಟ್ಗೂ ಸುದ್ಧ ಪುಸ್ತಕಗಳು ಅಲ್ಲಿ ಕಮ್ಮಿ ಸಿಗ್ತಿರಲಿಲ್ಲ. ನಾವು ಪುಸ್ತಕಗಳನ್ನ ಟೆಕ್ಸ್ಟ್ ಬುಕ್ಗಳನ್ನ ಕೊಂಡು ಓದುವಷ್ಟು ಶಕ್ತಿ ನನ್ನ ಹತ್ರ ಆ ಕಾಲದಲ್ಲಿ ಇರಲಿಲ್ಲ. ಪಾಂಡವಪುರ ರೈಲ್ವೆ ಸ್ಟೇಷನಿಂದ ಮೈಸೂರು

0: ಬಂದು ಸಿಟಿ ಲೈಬ್ರರಿ ಗಂಗೋತ್ರಿಗೆ ಹೋಗಿ ನಾನಲ್ಲಿ ಓದಿ ಬರ್ತಾಯಿದ್ದೆ. ಅಲ್ಲಿ ವಿಶೇಷ ಏನಪ್ಪ ಅಂದರೆ, ನನಗೆ ರೈಲ್ವೆ ಸ್ಟೇಷನ್ದ ಮೈಸೂರಿಗೆ ಆಗಿದ್ದಂಥ ಒಂದು ಏನು ಎಂಟಾಣಿ ಒಂದು ಟ್ರೈನ್ಗಿತ್ತು ಅಷ್ಟು ಕೊಡೋಷ್ಟು ಇರಲಿಲ್ಲ. ರೈಲ್ವೆ ಇಳಿ ಮೇಲೆ ನಡ್ಕೊಂಡು ಬಂದು ಸಿಟಿ ಲೈಬ್ರರಿಗೆ ಓದ್ಕೊಂಡು ಹಾಗೆ ಗಂಗೋತ್ರಿಗೆ ಹೋಗಿ ಓದ್ಕೊಂಡು ಸಾಯಂಕಾಲ ಮಾಡಿಕೊಂಡು ನೋಟ್ಸ್ ಎಲ್ಲ ಮಾಡಿಕೊಂಡು ಆ ರೈಲ್ವೆ ಇಳಿಲೇ ಮನೆಗೆ ಸೇರ್ತಿದ್ದೋ. ಹೀಗೆ ಪ್ರತಿ ವಾರಕ್ಕೆ ಎರಡು ಬಾರಿ ನಾನು ಹಾಗೆ ಮೈಸೂರಿಗೂ ಅಲ್ಲಿಗೂ ಅಲ್ಲಾಡ್ತಾ ಇದ್ದೆ. ಇದು ನನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ಅಚ್ಚೊತ್ತದಂಗಾಯಿತು. ಇಷ್ಟೊಂದು ಪುಸ್ತಕಗಳನ್ನು ನಾನು ಯಾಕೆ ಕಲೆಕ್ಟ್ ಮಾಡಬಾರ್ದು ಅಂದರೆ, ಆದರೆ ನಾನು ಆ ಸ್ಟೇಜಲ್ಲಿ ಇರಲಿಲ್ಲ ಸರ್. ಯಾಕೆ ಇರಲಿಲ್ಲ ಅಂದರೆ, ಹಣವನ್ನು ಕೊಟ್ಟು ನಾನು ಪುಸ್ತಕ ಕೊಡೋ ಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಒಂದು ಜ್ಞಾನೋದಯ ಏನಾಯಿತು ಅಂದರೆ, ನಾನು ಡಿಗ್ರಿ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಕೊನೆಯ ಪೀರಿಯಡ್ನಲ್ಲಿ ಕೆ ಅನಂತರಾಮ ಅನ್ನೋ ನನ್ನ ಗುರುಗಳು,
1: ಕನ್ನಡ ಪ್ರಾಧ್ಯಾಪಕರು
0: ಅವರು ಒಂದು ಮುತ್ತಿನಂಥ ಒಂದು ಮೂರು ಮಾತನ್ನು ನಮ್ಮಗಳಿಗೆ ಆ ಕೊನೆಯ ಪೀರಿಯಡಲ್ಲಿ ಹೇಳ್ತಾರೆ ಸರ್. ಅದು ನನಗೆ ಮನಸ್ಸಿನಲ್ಲಿ ಅಚ್ಚೊತ್ತು. ಸ್ನೇಹಿತರೆ, ಕೇವಲ ನೀವು ಈ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ನಾನೇನೋ ಆಯಾಯ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಏನೇನೋ ಆಗ್ತೀನಿ ಹಂಗಾಗ್ತೀನಿ ಅಂತ ಕನಸು ಕಾಣ್ತಾ ಇದ್ದೀರಿ. ಆದರೆ ನಿಮಗೆ ಮೂರು ಮಾತನ್ನು ಇವತ್ತು ಹೇಳಿ ಕಳಿಸ್ತೀನಿ, ನೆನಪಿಟ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ನೆರೆಹೊರೆ ಅಕ್ಕಪಕ್ಕದವ್ರ ಜೊತೆ ಗೌರವದಿಂದ ನಡ್ಕೊಳ್ಳಿ. ಇದು ನಿಮ್ಮ ಮೊದಲನೇ ಪಾಠ ಆಗಲಿ. ಯಾರ ಜೊತೆಲೂ ನೀವು ಅಸಭ್ಯವಾಗಲಿ ಏಕವಚನದಲ್ಲಿ ಮಾತಾಡಬೇಡಿ. ಎರಡನೇದಾಗಿ ಹೇಳ್ತಾರೆ, ನಿಮ್ಮ ವಿದ್ಯಾಭ್ಯಾಸ ಮುಗಿದ ನಂತರ ಏನಾದರೂ ಒಂದು ಒಳ್ಳೆಯ ಹವ್ಯಾಸನ ಬೆಳೆಸ್ಕೊಳ್ಳಿ. ಒಳ್ಳೆಯ ಹವ್ಯಾಸ ಏನಂದರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು. ಇದು ನಿಮ್ಮನ್ನು ಎಷ್ಟು ಎತ್ತರಕ್ಕಾದರೂ ನಿಮ್ಮನ್ನು ಕರ್ಕೋಗ್ಬೋದು. ಆದ್ದರಿಂದ ನೀವು ಪುಸ್ತಕಗಳನ್ನು ಸಂಗಾತಿಯಾಗಿ ಮಾಡಿಕೊಳ್ಳಿ. ನಿಮ್ಮ ಕೈಲಾದಾಗ ಒಂದೊಂದು ಪುಸ್ತಕನೇ ತಂದು ಜೋಡಿಸ್ಕೊಳ್ಳಿ. ಅದು ನಿಮ್ಮನ್ನು ಎಲ್ಲಿಗಾದರೂ ಹೇಳಿದೆ ಅಂತ ಖಂಡಿತ ನಾನು ಹೇಳ್ತೀನಿ ಸರ್. ಅವರು ಹೇಳಿದ ಆ ಮಾತನ್ನು ನಾನು ಅಕ್ಷರಾಶ ಪಾಲಿಸಿದೆ. ಮೊದಲು ನಾನು ರಾಮಕೃಷ್ಣಾಶ್ರಮದ ಪುಸ್ತಕಗಳನ್ನು, ಆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಓದ್ತಾ ಇದ್ದೆ. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಆ ಚಿಕ್ಕ ಬರುವಾಗ ವಿವೇಕವಾಣಿ ಅಂತಲೋ ಭಾರತ ಅಧ್ಯಯನ ಅಂತ ಈಗ ಬರೋ ಅವನ್ನೆಲ್ಲ ಓದ್ತಾ ಇದ್ದರು. ಏನೋ ಒಂಥರ ಇನ್ಸ್ಪಿರೇಷನ್ ಆಗೋದು. ಅವ್ರು ಹೇಳಿದ ಮೇಲೆ ನನಗೆ ಅದ್ರ ಕಡೆ ಹೆಚ್ಚು ಒಲವನ್ನು ಕೊಟ್ಟೆ. ನನಗೀಗ 78 ವರ್ಷ ಸರ್. ಸುಮಾರು 55 ವರ್ಷಗಳ ಕಾಲ ನಿರಂತರವಾಗಿ ನಾನು ಪುಸ್ತಕಗಳನ್ನು ಕೊಂಡಿದ್ದೇನೆ. ಇನ್ನು ಮಧ್ಯೆ ಯಾವ ಗ್ಯಾಪೂ ಇಲ್ಲ. ಆದರೆ ದುಡ್ಡು ಎಲ್ಲಿ ಬಂತು ಅಂತ ತಾವು ಕೇಳುವುದು. ಎರಡು ಹಸುಗಳನ್ನ ಸಾಕಿದ್ದೆ ಮನೆ ಹತ್ರ. ಆ ಹಾಲು ತಗೊಂಡೋಗಿ ಹಾಕಿದ್ರೆ ನಾನು ಎಷ್ಟು ಸಂಬಳ ತಗೋತಾ ಇದ್ನೋ ಅಷ್ಟು ಹಾಲಿನಿಂದ ನನಗೆ ಬರೋದು. ಆ ದುಡ್ಡನ್ನು ತಗೊಂಡೋಗಿ ಮೈಸೂರು, ಬೆಂಗಳೂರು ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರಿಷತ್ತು, ಸಾಹಿತ್ಯ ಅಕಾಡೆಮಿಗೆ ಎಲ್ಲ ಕಡೆ ಸುತ್ತಿ ಸುತ್ತಿ ಎಲ್ಲಿ ನನ್ನ ಕಣ್ಣಿಗೆ ಅಪರೂಪದ ಪುಸ್ತಕಗಳು, ಒಳ್ಳೊಳ್ಳೆ ಪುಸ್ತಕಗಳು, ನಮ್ಮ ಜೀವನವನ್ನು ವಿಕಾಸ ಮಾಡ್ತಕ್ಕಂಥ ಯಾವ ಪುಸ್ತಕ ಇದ್ದರೂ ಅಲ್ಲಿ ಅದನ್ನು ಕೊಂಡು ತಂದು ಆ ಮನೆಯಲ್ಲಿ ಶೇಖರಿಸ್ಕೊಂಡು ಆ ಬಿಡುವಿನ ವೇಳೆ ನಾನು ಓದ್ತಾ ಇದ್ದೆ. ಈ ಓದ್ದಂಗೆ ನನಗೆ ಒಂಥರ ಪುಸ್ತಕದ ಬಗ್ಗೆ ಒಲವು ಜಾಸ್ತಿ ಆಯಿತು. ಗುರುಗಳು ಹೇಳಿದ್ದನ್ನು ಯಾವಾಗ ಮನಸ್ಸಲ್ಲಿತ್ತು ಅಂದರೆ, ನಾನಾಗ ಸಾಹಿತ್ಯ ಸಮ್ಮೇಳನಗಳು ಬಿಡ್ತಿರಲಿಲ್ಲ. ಸುಮಾರು 36-37 ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೀನಿ. ಅಲ್ಲಿ ಹೋದಾಗ ಬರಬೇಕಾದ್ರೆ ಸುಮಾರು ಕನಿಷ್ಠ ಅಂದರೆ ಒಂದು 4 ಮೂಟೆ ಪುಸ್ತಕ ಇರ್ತಿದ್ದು ಆ ಕಾಲದಲ್ಲಿ. ಅಲ್ಲಿ ಹೆಂಗೆ ಅಂದರೆ ಕನ್ಸೆಷನ್ ರೇಟರು ಕೆಲವು ಕೊಡೋರು,
1: ಹೌದು
0: ಕೆಲವು ಇಂಪಾರ್ಟೆಂಟ್ ಬುಕ್ಕು ಬೆಲೆ ಜಾಸ್ತಿ ಆದರೂ ಒಂದು ತಂದು ಇಟ್ಕೊಳ್ಳದೆ. ಹೀಗಾಗಿ ಅಲ್ಲಿಂದ ನಾನು ನನ್ನ ಈ ಸಂಗ್ರಹದ ಪಯಣವನ್ನು ಬೆಳೆಸಿದೆ. ಆದರೆ ನಾನು ಒಂದು ನಿಯಮವನ್ನು ಪಾಲಿಸ್ಬೇಕು ಅಂತ ಮೊದಲೇ ನಾನು ಮಾಡಿದೆ. ಯಾವುದೇ ವಿದ್ಯಾರ್ಥಿಗಳಿಂದ ಒಂದೇ ಒಂದು ರೂಪಾಯಿನೂ ನಾನು ತಗೋಬಾರ್ದು. ಅವರಿಗೆ ನೇರವಾಗಿ ಅವರು ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅಲ್ಲಿಗೆ ನನ್ನಾಗೂ ಅನುಕೂಲ ಆಗುತ್ತೆ, ಎಲ್ರಿಗೂ ಆಗುತ್ತೆ ಅಂತ ಇದು ಮಾಡಿದೆ ಸರ್. ನಾನು 55 ವರ್ಷಗಳ ಕಾಲ ಈ ಗ್ರಂಥಾಲಯ ಕಟ್ಟಿ ಬೆಳೆಸಿದ್ದೀನಿ. ಯಾವುದೇ ವಿಧವಾದ ಮೆಂಬರ್ಶಿಪ್ ಇಲ್ಲ. ಅವ್ರಿಗೆ ಓದಲಿಕ್ಕೆ ಯಾವುದೇ ವಿಧವಾದ ಚಾರ್ಜನ್ನು ಮಾಡಲ್ಲ, ಎಂಟ್ರೆನ್ಸ್ ಫೀಸ್ ಇಲ್ಲ. ಬಹುಶಃ ಇಡೀ ಭಾರತದಲ್ಲಿ 20 ಲಕ್ಷ ಪುಸ್ತಕ ಇರ್ತಕ್ಕಂಥ ಜಾಗದಲ್ಲಿ ಯಾವುದೇ ಹಣ ಕಾಸು ಇಲ್ಲದೇ ಓದಿಕ್ಕೆ ಅವಕಾಶ ಮಾಡಿದ್ರೆ ಬಹುಶಃ ನಾನೇ ಅಂತ ನಾನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಸರ್.
1: ಹೆತ್ತವ್ರಿಗೆ ಒಂದು ಕನಸು ಇರ್ತದೆ, ನನ್ನ ಮಗ ಚೆನ್ನಾಗಿ ಓದಬೇಕು. ಆಗಿನ ಕಾಲದಲ್ಲಿ BA MA ಅಂತಂದಾಗ ಅದು ಒಂದು ದೊಡ್ಡ ಸಾಧನೆಯೇ ಆಗಿರ್ತಾ ಇತ್ತು. ಆ ಸಂದರ್ಭದಲ್ಲಿ ನನ್ನ ಮಗ ಓದಿ ಯಾವುದೋ ಒಂದು ಸರ್ಕಾರಿ ಉದ್ಯೋಗವನ್ನು ಪಡ್ಕೊಳ್ತಾನೆ, ನಮ್ಮ ಒಂದು ಕಷ್ಟಕರವಾದಂತಹ ಸಂಸಾರ ಸುಖದ ಹಾದಿಯನ್ನು ಪಡ್ಕೊಳ್ತದೆ ಅನ್ನುವಂತಹ ಒಂದು ಬಯಕೆ ಸಹಜವಾಗಿ ಹೆತ್ತವರಲ್ಲಿ ಇರ್ತದೆ. ತಾವು BA ಆದ ಮೇಲೆ ಉದ್ಯೋಗ ಏನಾದರೂ ತಮಗೆ ಸಿಗ್ತಾ ಹೇಗೆ ಸರ್?
0: ಸರ್, BA ಮಾಡಿದೆ. ಆದರೆ ನನಗೆ ಕೆಲಸ ಅನಿವಾರ್ಯವಾಗಿ ಬೇಕಾಗಿತ್ತು. ಮನೆಯಲ್ಲಿ ಏನು ಅಂದರೆ ಅವರು ಭಾಳ ಕೋಪಿಸ್ಕೊಳ್ಳೋರು. ಯಾಕೆಂದರೆ ನನಗೆ 4 ಜನ ಅಕ್ಕ ತಂಗಿಯರು, ಒಬ್ಬ ತಮ್ಮ ಇದ್ದ, ನಮ್ಮ ಎಲ್ಲ ಜವಾಬ್ದಾರಿ ನಮ್ಮ ತಂದೆ ಮೇಲೆ ಬಿದ್ದಿತ್ತು. ಆಗ ಅವರು ಓದೋದು ಬೇಡ, ನಿಲ್ಸಪ್ಪ ಬೇಡ, ನಮ್ಮ ಕೈಲಿ ಆಗಲ್ಲ ಅಂತ ಅವ್ರು ಇದು ಮಾಡೋದು. ನಾನು ಅನಿವಾರ್ಯವಾಗಿ ಏನು ಮಾಡಿದೆ, ಮನೆ ಖಾಲಿ ಮಾಡಿಬಿಟ್ಟೆ. ಯಾಕೆಂದರೆ ನಾನು ಓದಲೇಬೇಕು ಅನ್ನೋದೊಂದು ನನ್ನೊಂದು ಮನಸ್ಸಿನೊಳಗೆ ಚಡ ಇತ್ತು ಸರ್.
1: ಮನೆ ಬಿಟ್ಬಿಟ್ಟು ಎಲ್ಲಿ ಹೋದ್ರೆ?
0: ಮನೇಲಿ ಬಿಟ್ಟು ಇಲ್ಲಿ ಬಾಂಡೋಪುರ ಬಂದು ಆ ಬಾಡಿಗೆ 3 ರೂಪಾಯಿ ಒಂದು ರೂಮ್ಗೆ ಅಲ್ಲೇ ಇದ್ಕೊಂಡು. ಆಗ ನಮ್ಮ ಸಿಸ್ಟ್ರು ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರು, ಓದಪ್ಪ ನೀನು ಓದು ಅಂತ. ಹೀಗೆ ಮಾಡಿದೆ. ಈಗ ಓದ್ತಾ ಇರಬೇಕಾದ್ರೆ ಈ KSRTC ಒಂದು ಕಂಡಕ್ಟರ್ ಪೋಸ್ಟ್ ಬೇಕು ಅಂತ ಕಾಲ್ ಮಾಡಿದರು. ನನಗೆ

0: ಹಣಕಾಸಿಗೆ ಭಾಳ ಕಷ್ಟ ಆಯಿತು, ಒಂದು ಎರಡು ವರ್ಷ ನೋಡೋಣ ಕೆಲಸ ಮಾಡೋಣ ಆಮೇಲೆ ಏನಾರು ಮಾಡೋಣ ಅಂತ ನಾನೇನು ಮಾಡಿದೆ, ಅಲ್ಲಿಗೆ ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ್ರೆ ನನಗೆ ಕರೆದ್ರು ಡಿ ಸಿ ಅವರು, ಆದರೆ ಸ್ಪೆಷಲ್ ಡಿ ಸಿ ಅವರು ಸ್ವಲ್ಪ ರೇಗ್ಲಿ ಬರೆದ್ರು, ಇವೆಲ್ಲ ಕಳ್ಳರು ಹಂಗೆ ಹಿಂಗೆ ಅಂತ. ಆದರೆ ಅವ್ರ ಹತ್ರ ಡಿ ಸಿ ಅವ್ರ ಹತ್ರ ಹೋಗಿ ನಾನು ಒಂದು ರಿಕ್ವೆಸ್ಟ್ ಏನು ಮಾಡಿದೆ ಅಂದರೆ, ಸರ್ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಸರ್, ನನಗೆ ದಯಮಾಡಿ ಒಂದು ಕೆಲಸ ಕೊಡಿ ಅಂತ ಅವರಲ್ಲಿ ಕೇಳಿಕೊಂಡೆ. ನಾನು ಕೆಲಸ ಕೊಟ್ಟರೆ ನೀನು ಪ್ರಾಮಾಣಿಕವಾಗಿ ಮಾಡ್ತೀಯೇನಪ್ಪ ಅಂದರು. ನಾನು ಮಾಡಲಿಲ್ಲ ಅಂದರೆ ನೀವು ತೆಗೆದುಬಿಡಿ ಸರ್ ನನ್ನ ಕೆಲಸದಿಂದ, ನಾನು ಅದ್ರ ಬಗ್ಗೆ ಇದಿಲ್ಲ ಸರ್, ನಾನು ಮಾಡಬೇಕು ಅಂತ ಮಾತ್ರ ಇದೆ ಸರ್ ಅಂತ. ಸರ್ ಒಂದೂವರೆ ವರ್ಷ ನಾನು ಬಹಳ ಶ್ರಮದಿಂದ ಕೆಲಸ ಮಾಡಿದೆ, ಒಳ್ಳೆಯ ಹೆಸರನ್ನು ತೊಗೊಂಡೆ ಸರ್. ಅದನ್ನ ಹೇಗೆ ಮಾಡೋರು ಅಂದರೆ, ಅಂಕೇಗೌಡ ಹೋಗಿ 2,000 ರೂಪಾಯಿ ಕಟ್ಟಿದ್ರೆ ಆ ಇನ್ನೊಬ್ಬರು ಕಂಡಕ್ಟರ್ 1,000 ಕಟ್ಟೋರು. ನಾನೇನು ತಗೊಳ್ತಿದ್ದೆ ಅದ್ರ ಅರ್ಧನೇ ಅವ್ರು ಕಟ್ತಾ ಇದ್ದಿದ್ದು ಎಲ್ಲವ ಎಲ್ಲ ಆ ಥರ ಇದಾಗೋಗಿದ್ರು. ನನ್ನನ್ನು ಮಾದರಿಗಾಗಿ ಇಟ್ಕೊಬಿಟ್ರು. ಫಸ್ಟ್ ಡಿಪೋಗೆ ಹಾಕಿದ್ರು, ಸೆಕೆಂಡ್ ಡಿಪೋಗೆ ಹಾಕಿದ್ರು, ಕೆ ಆರ್ ನಗರ ಡಿಪೋಗೆ ಹಾಕಿದ್ರು, ಆಮೇಲೆ ಮರ್ಕೇರಾಗ ಹಾಕಿದ್ರು. ಕಳಿಸಿ ನೋಡೋಣ ಕಳ್ಳರಿಗೂ ಎಲ್ಲಿಗೆ ಸಿಗ್ತಾರೆ ಅಂತವ. ಹೀಗೆ ಮಾದರಿ ಆಯಿತು ಅದು. ಎಲ್ಲೋ ನಾವು ಒಂದು ನಡವಳಿಕೆಯಲ್ಲಿ ನನ್ನ ಅನಿಸಿಕೆ ಸರ್, ನಾವು ಪ್ರಾಮಾಣಿಕವಾಗಿ ಇದ್ರೆ ಅದಕ್ಕೇನೋ ಒಂದು ತಿರುವು ಸಿಗುತ್ತೆ. ಅದಕ್ಕೆ 100 ಫೀಟ್ ರೋಡಲ್ಲಿ 100 ಅಡಿ ರಸ್ತೆ ರೋಡಲ್ಲಿ ಬರ್ತಾ ಇದ್ದೆ,
1: ಚಾಮರಾಜ ಜೋಡಿ ರಸ್ತೆ,
0: ಜೋಡಿ ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ನನ್ನ ಗುರುಗಳು ಸಿಕ್ಕರು. ಅವರು ಪಾಂಡವಪುರದಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್, ಗೋಪಿನಾಥ ಬರ್ಕೆ ಅಂತ. ಅವರು ಕೂಕೊಂಡ್ರು, ಭಾಳ ಗುರುಗಳು ಕಂಡ್ರೆ ನನಗೆ ಇವತ್ತು ಭಾಳ ಆಗಿದೆ ಸರ್. ಅವ್ರು ಕೂಕೊಂಡು ಏನಾದರೂ ಅಂಕೇಗೌಡ ಬಾ ಇಲ್ಲಿ ಎಲ್ಲಿ ಏನು ಮಾಡ್ತಾ ಇದ್ದೀಯ ಅಂತ, ಸರ್ ನಾನು ಕಂಡಕ್ಟರ್ ಆಗಿದ್ದೀನಿ ಸರ್ ಅಂದರು. ಅವರು ಎತ್ತಿ ಒಂದೇಟು ಕಪಾಲು ಕೊಡದೆ ಬಿಟ್ರು. ನೀವು ದೊಡ್ಡ ವ್ಯಕ್ತಿ ಐತ್ಯಾ, ಅಲ್ಲಿ ಹೋಗಿ ಯಾತಕ್ಕೆ ಹಾಳಾಗ್ತಾ ಇದೆಯಾ, ಹೋಗಿ ಮೊದಲು ನೀನು ಕಾಲೇಜ್ ಸೇರ್ಕೋ ಅಂತ. ಸರ್ ನನಗೆ ಕಾಲೇಜ್ ಸೇರಿಕೆ ದುಡ್ಡಿಲ್ಲ ಅಂದ್ರೆ ಅಲ್ಲಿ ಲೋಟ ತೊಳಿ, ನಾನು ಹೇಳಿದ ಮಾತು ಕೇಳಬೇಕು ಅಂದರು. ಆಗ ಅವ್ರು ಹೇಳಿದ ತಕ್ಷಣ ನಾನೇನು ಮಾಡಿದೆ ಸರ್, ಮಾರ್ನಿದ್ದೀನಿ ಓದ್ದೆ, ರಾಜೀನಾಮೆ ಕೊಟ್ಬಿಟ್ಟಿದ್ದೆ, ಬಂದು ಕಾಲೇಜ್ ಸೇರಿಕೊಂಡೆ ಸರ್. ಇದು ನನ್ನ ತಿರುವು ಅಲ್ಲಿ ಅಲ್ಲಿಂದ.
1: ಮತ್ತೆ ತಾವು ಮಂಡ್ಯದ ಮೈಶುಗರ್ ಕಾರ್ಖಾನೆಯಲ್ಲೂ ಕೂಡ ಉದ್ಯೋಗಿ ಆಗಿರ್ತೀರಿ, ಆ ಅನುಭವವನ್ನು ಹೇಳಿ ಸರ್.
0: ಅದಾಯಿತು, ಡಿಗ್ರಿನೂ ಮುಗಿತು, ಮಾಸ್ಟರ್ ಡಿಗ್ರಿ ಇನ್ನೂ ಸೇರಿರಲಿಲ್ಲ. ನನಗೆ ಕೆಲಸ ಬೇಕೇ ಬೇಕಾಯಿತು ಅಲ್ಲಿ ಬಿಟ್ಟ ಮೇಲೆ ಅನಿವಾರ್ಯ. ಆಗ ಸುಗರ್ ಇಂಡಸ್ಟ್ರಿ ಆಫೀಸ್ಗೆ ಹೋಗಿ ಎಮ್ ಡಿ ಅವ್ರನ್ನ ಮೀಟ್ ಮಾಡಿದೆ. ಗುರುಗಳೇ, ನನ್ನ ಹೆಸರು ಅಂಕೇಗೌಡ ಅಂತ, ನಾನು ಇಲ್ಲಿ ಒಂದು 8-10 ಕಿಲೋಮೀಟರ್ನ ಬಂದಿದ್ದೀನಿ, ದಯಮಾಡಿ ನನಗೊಂದು ಕೆಲಸ ಬೇಕು ಅಂತ. ಏನು ಓದಿದ್ಯಪ್ಪ? ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ. ಗುರು, ನಿನ್ನ ಮಾಸ್ಟರ್ ಡಿಗ್ರಿಗೆ ಇಲ್ಲಿ ಏನೂ ಕೆಲಸ ಇಲ್ಲ, ಬೇರೆ ಕಡೆ ಹುಡ್ಕಪ್ಪ. ಇಲ್ಲ ಗುರುಗಳೇ, ನೀವು ಹೇಳೋ ನಿಜ, ನೀವೇನು ಕೆಲಸ ಕೊಟ್ಟರು ನಾನು ಮಾಡಿಕ್ಕೆ ತಯಾರಿದ್ದೀನಿ, ನನಗೊಂದು ಕೆಲಸ ಬೇಕಷ್ಟೇ ಅಂದರು. ಹಾಗಾದರೆ ನಿಮಗೆ ಒಂದು ಕ್ಯಾಶುವಲ್ ಬೇಸಿಸಲ್ಲಿ ಒಂದು ಕೆಲಸವನ್ನು ಕೊಡ್ತೀನಿ, ನೀವು ಕೆಲಸ ಮಾಡಿ, ಕೆಲಸ ಸಿಕ್ಕಿದಾಗ ನೀವು ಹೋಗ್ಬೋದು ಅಂದರು. ಆಯಿತು ಅಂತ ನಾನು ಅದನ್ನು ಸ್ವೀಕಾರ ಮಾಡಿ ಒಂದು 3-4 ತಿಂಗಳು ಕೆಲಸ ಮಾಡಿದೆ ಗುರುಗಳ. ಆ ಕೆಲಸ ಮಾಡಿದ 3-4 ತಿಂಗಳು ನನ್ನ ವ್ಯಕ್ತಿತ್ವ, ನನ್ನ ನಡವಳಿಕೆ, ನನ್ನ ಇದನ್ನೆಲ್ಲ ಅವ್ರು ನೋಡಿ ನನ್ನ ತಗೋಗಿ ಟೈಮ್ ಆಫೀಸ್ಗೆ ಹಾಕಿದ್ರು. ಅಲ್ಲಿ ಟೈಮ್ ಕೀಪರ್ ಹಾಕಿ 5-6 ತಿಂಗಳು ಕೆಲಸ ಮಾಡಿದ್ದೆ. ಅಲ್ಲಿ ಒಬ್ಬ ಹಿರಿಯ ಅಧಿಕಾರಿ ಇದ್ದರು, ಟೈಮ್ ಆಫೀಸರು. ಸ್ವಲ್ಪ ಅವ್ರು ಏನೇ ಹೇಳಿ, ನಾವು ಹಿರಿಯ ಅಧಿಕಾರಿಗಳನ್ನು ಇದು ಮಾಡಬಾರ್ದು. ಅವ್ರು ಯಾವುದೇ ಕೆಲಸ ಪೆಂಡಿಂಗ್ ಇಟ್ಟು ಇಟ್ಟು ಇಟ್ಟು ಕಾರ್ಮಿಕರ ಇದು ಮಾಡೋರು. ನನ್ನನ್ನು ಅಲ್ಲಿ ಹಾಕೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಯಾಕೆಂದರೆ ನನ್ನ ಕೆಲಸ ಎಲ್ಲನೂ ನೋಡಿದ್ರು 8 ತಿಂಗಳು. ಅವರು ಹೇಗೆ ಏನೋ ಎಂತು ಅಂತ, ನನ್ನ ನಡವಳಿಕೆ, ಕೆಲಸದಲ್ಲಿ ಆ್ಯಕ್ಟಿವಿಟೀಸ್ ಏನು ಎಲ್ಲ ನೋಡಾದಮೇಲೆ ನಾನು ತಗೊಂಡೋಗಲ್ಲಿ ಚೀಫ್ ಟೈಮ್ ಆಫೀಸರ್ ಅಂತ ಹಾಕಿದ್ರು. ಬಹುಶಃ ಕಾರ್ಮಿಕರೆಲ್ಲ ಪ್ರತಿಭಟಿಸಿ ಯಾರನ್ನೋ ತಂದಾಕ್ತಾರೆ ಇಲ್ಲಿ ಹಂಗೆ ಹಿಂಗೆ ಅಂತ ಗೊತ್ತೇ ಇದೆಯಲ್ಲ, ಅವರು ಪ್ರತಿಭಟಿಸಿದ್ರು. ಆಮೇಲೆ ಅವ್ರಿಗೆಲ್ಲ ಚೇರ್ಮನ್ ಸಮಾಧಾನ ಮಾಡಿ ಇದೊಂದು ಜಾಗನ ಒಳ್ಳೆಯದಾಗಿ ಪರಿವರ್ತನೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ, ಇಲ್ಲಿ ಯಾರೋ ಅವ್ರು ಅಂಕೆ ಹೊಡೆದ ನಮ್ಮ ಸಂಬಂಧ ಅಲ್ಲ ಅಂತ ಸಮಾಧಾನ ಮಾಡಿ ನನ್ನನ್ನು ಅಲ್ಲಿ ಇಟ್ಟರು ಸರ್. ನಾನು ಹೊರಗಡೆ ಹೋಗಿ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಅವ್ರು ನನ್ನನ್ನು ಆಚೆಗೆ ಬಿಡಲೇ ಇಲ್ಲ. ಸುಮಾರು ಪೇಮೆಂಟ್ ಆಗೋ ಜಾಗದಲ್ಲಿ 32 ವರ್ಷಗಳ ಕಾಲ ನಾನು ಅಲ್ಲಿ ಕೆಲಸ ಮಾಡಿದೆ ಗುರುಗಳು. 32 ವರ್ಷ ಮಾಡಿದೆ
1: ಪಾಂಡವಪುರ ಸಕ್ಕರೆ
0: ಕಾರ್ಖಾನೆ. ಅಲ್ಲಿ ಸಮಸ್ಯೆಗಳೇ ಜಾಸ್ತಿ, ಕಾರ್ಮಿಕರುಗಳು 100 ಸಮಸ್ಯೆ ತಗೊಬರ್ತಾರೆ, ಅವ್ರನ್ನೆಲ್ಲ ಕರೆಯೋದು, ಸಮಾಧಾನ ಹೇಳೋದು, ಅವ್ರ ಜೊತೆಗೆ ಒಡನಾಡ್ತಿರೋದು. ಆಮೇಲೆ ಯಾವಾಗ ನಾವು ಒಂದು ಪ್ರಾಮಾಣಿಕತೆಯಿಂದ ವರ್ತಿಸ್ತೀವೋ ಅಲ್ಲಿ ಎರಡು ಕಡೆ ಬ್ಯಾಲೆನ್ಸ್ ಆಗುತ್ತೆ, ಆ ಕಡೆ ಆಡಳಿತ ಮಾಡಲಿ, ಈ ಕಡೆ ಕಾರ್ಮಿಕರು.
1: ಹೌದು.
0: ಹಾಗಾಗಿ ನನ್ನ 32 ವರ್ಷ ಅಲ್ಲೇ ಕೆಲಸ ಮಾಡಿ ತದನಂತರ ಇನ್ನು 1-1.5 ವರ್ಷ ಆಯಿತು. ಆದರೆ ನನ್ನ ಅಡಿಷನಲ್ಲಿ ನಾನು ಏನು ಹೇಳಿದ್ದೆ, ಆ ಪುಸ್ತಕಗಳನ್ನು ರಜಾ ದಿನಗಳಲ್ಲಿ ಮೈಸೂರು, ಬೆಂಗಳೂರು ಯಾವ್ಯಾವ ಇವೆ ಅಲ್ಲಿ ಹೋಗಿ ಹೋಗಿ ಹೋಗಿ ತಂದು ತಂದು ಸಂಪೂರ್ಣವಾಗಿ ನಾನು ಒಂದು ಕ್ವಾರ್ಟರ್ಸ್ನಲ್ಲಿ ಶೇಖರಿಸಿದ್ದೆ. ಅದೊಂದು ರೀತಿ ವಿಚಿತ್ರವಾಗಿತ್ತು. ಏನು ಅಂದರೆ, ನಾವು ತಿರುಗಾಡಿಕ್ಕೂ ಜಾಗ ಇಲ್ಲದಂಗೆ ಎಲ್ಲಿ ಸೀಲ್ ಇರತಕ್ಕಂಥ ಮೇಲುಗಡೆವರೆಗೂ ಮನೆ ತುಂಬ ಪುಸ್ತಕಗಳು, ಅಡುಗೆ ಮನೆಯಲ್ಲೂ ಪುಸ್ತಕಗಳು. ನಮ್ಮ ಅದೃಷ್ಟು ಏನೋ, ಶ್ರೀಯರಿ ಎಲ್ ಕೋಡಿ ಅಂತ ಕೋಡಿ ಫೌಂಡೇಶನಿಂದ ಒಬ್ಬ ಮಹಾನುಭಾವರು ಯಾರೋ ಹೇಳ್ದಂತೆ ಹಿಂಗೆ ಹಿಂಗಿದೆ ಅಂತ. ಎಷ್ಟಿದೆ? ಸುಮಾರು ಅಲ್ಲಿ 100,000 ಹತ್ರ ಪುಸ್ತಕ ಇದೆ ಅಂತ. ನಾನು ಒಬ್ಬ ಮನುಷ್ಯ 5,000 ಮಾಡ್ಬೋದು, 1,00,000 ಮಾಡಿಕ್ಕಾಗಲ್ಲ. ಆಗ ಅವರು ದೊಡ್ಡವರು ಹೇಳೋಕ್ಕಾಗಲಿ, ಆಗ ಇರೋದು ನಿಜ ಗುರುಗಳೇ, ಆದರೆ ನಾವೇನು ಹೇಳೋಕ್ಕಾಗಲ್ಲ ಅಂದರು. ಹಾಗಾದರೆ ಅವ್ರು ಹೇಳಿ, ನಾನು ಬರ್ತೀನಿ ಭಾನುವಾರ ಅಂತ ಬಂದು ನೋಡಿ ಆ ಸಿಚುಯೇಷನ್ ಎಲ್ಲ ನೋಡ್ಬಿಟ್ಟು ಅವ್ರು ಏನು ಮಾಡಿದ್ರು, ನನಗೆ ಒಂದು ಬಿಲ್ಡಿಂಗ್ ಮಾಡಿಕೊಟ್ರು ಸರ್.
1: ಅಂದರೆ ಇದು ಪುಸ್ತಕ

0: ಈಗ ನಡೀತಾ ಇರೋದಕ್ಕಿಂತ ಮುಂಚೆ ಎಲ್ಲಿ ನಡೀತಾ ಇತ್ತು ಅದು?
1: ಅಲ್ಲಿ ನನ್ನ ಇದರಲ್ಲಿ ಸರ್ ಕ್ವಾರ್ಟರ್ಸ್ ಎಲ್ಲ ಇಟ್ಕೊಂಡಿದೆ ಎಲ್ಲಾನೆ. ಸಂಪೂರ್ಣವಾಗಿ ನಮ್ಮ ಊಟ ಇದಕ್ಕೆ ಒಂದು 8-10 ಪಾತ್ರೆಗಳು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲಿ ನೋಡಲಿ ಬರೀ ಪುಸ್ತಕನೇ, ಅಡುಗೆ ಮನೆಯಿಂದ ಹಿಡಿದು ಎಲ್ಲೂ ಪುಸ್ತಕಗಳು. ನಾನು ಮಲಗೋ ಮಂಚದ ಮೇಲೆ ಒಂದು ಅಡಿ ಜಾಗ ಬಿಟ್ಟರೆ ಎಲ್ಲ ಪುಸ್ತಕ ಪುಸ್ತಕ ಪುಸ್ತಕ. ಅದನ್ನು ನೋಡ್ಬಿಟ್ಟು ಅವ್ರು ಏನು ಮಾಡಿದ್ರು, ನಿಮ್ಗೇನು ಬೇಕು ಕೇಳಿ ಅಂತಾರೆ. ನನಗೆ ಹಣಕಾಸು ಬೇಡಿ ಸರ್, ಏನು ಬೇಡಿ, ದಯಮಾಡಿ ಎಲ್ಲ ಮಾಡೋದಾದರೆ ಇದಕ್ಕೇನಾದರೂ ಒಂದು ಹೆಲ್ಪ್ ಮಾಡಿ ಅಂದ್ರೆ. ಆಗ ಅದನ್ನೆಲ್ಲನೇ ಪೂರ್ತಿ ಡಿವೈಡ್ ಮಾಡಿಸಿ ಪ್ಯಾಕ್ ಮಾಡಿ ಅಲ್ಲಿ ಒಂದು ಬಿಲ್ಡಿಂಗ್ ತಗೊಟ್ಟು, ಅರಳಲ್ಲಿಯ ಬಿಲ್ಡಿಂಗ್ ಅಂತಂದರೆ ಅದು ಅರ್ಧ ನಡೆದಿದ್ದಂಥ ಒಂದು ಸಿನಿಮಾ ಥಿಯೇಟ್ರು, ಸುಮಾರು 1 ಎಕರೆ ಭೂಮಿಲಿತ್ತು. ಅದನ್ನು ನನಗೆ ತೆಗೆದುಕೊಡ್ತಾರೆ. ಈಗ ಕಟ್ಟಿಗಳಪ್ಪ, ನಾನು ಒಬ್ಬನೇ ಕಟ್ಟಿದ್ರೆ ಜನ ತಪ್ಪು ತಿಳ್ಕೊಳ್ತಾರೆ, ನೀವು ಎಲ್ಲರತ್ರ 1 ರೂಪಾಯಿ ನೀನು ಕಲೆಕ್ಟ್ ಮಾಡಿ ಅಂತ. ಅದು ನನ್ನ ಕೈಲಿ ಸಾಧ್ಯ ಆಗಲಿಲ್ಲ. ಆಗ ಅವ್ರಿಗೆ ವಿಷಯ ಮುಟ್ಟಿದಾಗ ಅವರೇ ಬಂದು ನಿಂತು, ಆವತ್ತಿನ ದಿವಸ 25 ವರ್ಷದಲ್ಲೇ 1 ಕೋಟಿ ಖರ್ಚು ಮಾಡಿ ನನಗೆ ಒಂದು ದೊಡ್ಡ ಬಿಲ್ಡಿಂಗ್ ಮಾಡಿಕೊಟ್ರು. ಬಹುಶಃ ನಾವು ಇತಿಹಾಸದಲ್ಲಿ ಕೇಳಿಲ್ಲ, ಮಹಾನುಭಾವರು ಕಟ್ಟಿ ನನಗೆಲ್ಲ ರೆಡಿ ಮಾಡಿಕೊಟ್ರು.
0: ನೋಡಿ, ಒಬ್ಬ ದೊಡ್ಡ ಉದ್ಯಮಿಗೆ ಪುಸ್ತಕ ಬಗೆಗಿನ ಪ್ರೀತಿ ಎಷ್ಟಿತ್ತು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ. ಬಹುಶಃ ಹರಿಕೋಡೆಯವರು ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ, ಸ್ಥಳಾಂತರಗೊಳಿಸುವ ಸಂದರ್ಭದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ರು. ದೇವಾಲಯ ಅಂತಂದ್ರೆ ಕೇವಲ ದೇವರಿರುವಂಥದ್ದು ಅಷ್ಟೇ ಅಲ್ಲ, ಪುಸ್ತಕಗಳು ಇರುವಂಥದ್ದು ಕೂಡ ದೇವಾಲಯ ಅನ್ನುವಂಥ ಭಾವನೆ ಅವರಿಗೆ ಇತ್ತು ಅಂತ ಅನಿಸುತ್ತೆ. ತದನಂತರ ಹೇಗೆ ಅದು ಕಟ್ಟಡ ನಿರ್ಮಾಣ ಆಯಿತು?
1: ಆಮೇಲೆ ಅವ್ರು ಏನು ಮಾಡೋದು, ಬಂದು ನೋಡಿದ ಮೇಲೆ ಅವರು ನಿಮ್ಗೇನು ಬೇಕು ಹೇಳಿದ್ರೆ, ಪುಸ್ತಕಕ್ಕೆ ಏನಾದರೂ ಒಂದು ಆಶ್ರಯ ಮಾಡಿ ಗುರುಗಳೇ ಅಂತ ಹೇಳಿದೆ. ಹಂಗಂದಾಗ ಅವರು ಆ ಓದೋರು ಮೊದಲು ಇದನ್ನು ಎಲ್ಲನೂ ರೆಡಿ ಮಾಡೋಣ ಅಂತ ಪುಸ್ತಕಗಳನ್ನು ಪ್ಯಾಕ್ ಮಾಡಿಸ್ಬಿಟ್ರು ಸರ್, ಎಲ್ಲ ಪ್ಯಾಕ್ ಮಾಡಿಸಿ ಆಮೇಲೆ ಬಂದು ಅಲ್ಲಿ ಅರಳಳ್ಳಿ ಒಂದು ಆ ಥಿಯೇಟರ್ನ ವ್ಯಾಪಾರ ಮಾಡಿ ಅಂತ ನಮ್ಮನ್ನೇ ಬಿಟ್ಟರು. ಆ ಕಾಲಕ್ಕೆ ಅದು 1-13 ಲಕ್ಷ ರೂಪಾಯಿಗೆ ಇದನ್ನ ಬಿಲ್ಡಿಂಗನ್ನು ಕೊಂಡುಕೊಟ್ರು. ನನ್ನ ಹೆಸರಿಗೆ ಎಲ್ಲನೂ ಮಾಡಿ ಪ್ರತಿ ಹಂತದಲ್ಲೂ ನನ್ನ ಅದು ಒಂದು ವ್ಯವಸ್ಥೆ ಬರೋಗಂಟ್ಲು ತಂದುಕೊಟ್ಟು ಆ ಮಹಾನುಭಾವರು ನಿಜವಾಗ್ಲು ಒಂದು ಅವತ್ತೊಂದು ದಿವಸ ಹೆಲ್ಪ್ ಮಾಡಿದ್ರು ಸರ್. ಇದನ್ನು ನಾವು ಯಾವಾಗಲೂ ಮರಿಬಾರ್ದು ಯಾವ ಕಾಲಕ್ಕೆ ಸರ್.
0: ತಮ್ಮ ಈ ಪುಸ್ತಕ ಮನೆಯಲ್ಲಿ ಎಷ್ಟು ವರ್ಷಗಳ ಹಳೆಯದಾದ ಪುಸ್ತಕಗಳು ಇವೆ, ಅದ್ರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡಿ ಅಂಕೆ ಗೌಡ್ರೆ.
1: ಸರ್, ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ, ಅತ್ಯಮೂಲ್ಯವಾದಂಥ ಪುಸ್ತಕಗಳು ಸುಮಾರು 20,000 ಪುಸ್ತಕಗಳು 100 ವರ್ಷದವಿವೆ ಸರ್. ಯಾರು ಗಮನಕ್ಕೆ ಹಾಕೊಳ್ತಾ ಇಲ್ಲ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಸುಮಾರು 1,000-1,200 ಪುಟಗಳ ಬೈಬಲ್ ಇದೆ. ಅದನ್ನು ನೋಡಿದವರು ಬೇರೆ ಯಾರೋ ತಜ್ಞರು ಅವ್ರು ಹೇಳ್ತಾರೆ, ಇದು ಬಹುಶಃ ಅವ್ರಿಗೆ ಕೊಟ್ಟರೆ ಎಷ್ಟು ಕೋಟಿಗೆ ಹೋಗೋದು ಗೊತ್ತಿಲ್ಲ. ಇದು ಮೊದಲೇ ಇದು ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷಲ್ಲಿ ಇರ್ಬೋದು, ಕನ್ನಡದಲ್ಲಿಲ್ಲ. 1867 1,200 ಪುಟಗಳ ಕನ್ನಡದಲ್ಲಿ ಇಲ್ಲೇ ಬೈಬಲ್ ಇದೆ ಅಂದರೆ ಆಶ್ಚರ್ಯ ಅಂತಾರೆ. ಅದೀಗ ನನ್ನಲ್ಲೇ ಇದೆ ಸುಮಾರು. ನಮಗೆ ಹಂಗಂದ್ರೆ ಆ ಪುಸ್ತಕದ ಮನೆಗಳು ಏನು ಎಲ್ಲ ಹಂಗಂತಾರಲ್ಲ, ಏನಲ್ಲಿ ವಿಶೇಷ ಅಂತ ಅವು ಕೇಳ್ಬೋದು. ಭಗವದ್ಗೀತೆ ಬಗ್ಗೆ 2,500 ಪುಸ್ತಕಗಳಿದೆ ಗುರುಗಳೇ. ಮಹಾತ್ಮ ಗಾಂಧೀಜಿ ಬಗ್ಗೆ 2,500 ಪುಸ್ತಕಗಳಿದೆ. ವೇದಗಳು, ಉಪನಿಷತ್ಗಳು, ಪುರಾಣಗಳು, ನಿಮಗೆ ಏನೇನು ಆಧ್ಯಾತ್ಮ ಲೋಕದ ಯಾವ್ಯಾವ ಅಪರೂಪದ ಪುಸ್ತಕಗಳಿವೆ ಅವೆಲ್ಲ ಒಂದು ಕಡೆ ಸಂಗ್ರಹ ಇದೆ. ಇಷ್ಟೇ ಅಲ್ಲ, ನೋಬಲ್ ಪ್ರಶಸ್ತಿ ವಿಜೇತರ ಕೃತಿಗಳಿದೆ. ಆಮೇಲೆ ಕೇಂದ್ರ ಸಾಹಿತ್ಯ, ರಾಜ್ಯ ಸಾಹಿತ್ಯ ಅಕಾಡೆಮಿ ಕೃತಿಗಳು, ಆಮೇಲೆ ಪಂಪ ಪ್ರಶಸ್ತಿ ಕೃತಿಗಳು, ಹೀಗೆ ಎಲ್ಲ ಯಾವುದೇ ಕ್ಷೇತ್ರದಲ್ಲಿ ಏನೇನಿದೆ ಒಂದಲ್ಲ. ಈಗ ನೋಬಲ್ ಪ್ರಶಸ್ತಿ ಪುಸ್ತಕಗಳು ಅಂತಂದರೆ ಪ್ರಶಸ್ತಿ ವಿಜೇತರ ಒಂದು ಕೃತಿಯಲ್ಲ, ಅವರ ಸಮಗ್ರ ಕೃತಿಗಳು ಅಲ್ಲಿ ದೊರಕ್ತವೆ. ಅಲ್ಲಿ ಅದೊಂದು ವಿಶೇಷ, ಪ್ರತಿಯೊಂದುವೆ. ಇದನ್ನು ಯಾರೋ ಅಮೇರಿಕದ ಒಬ್ಬರು, ನಾನು ಲೈಬ್ರರಿ ನೋಡಬೇಕು ಇಲ್ಲಿ ಅಂತ ಬಂದು ಅಲ್ಲಿ ನೋಡಿ ಅವರು ಒಂದು ಮಾತು ಹೇಳ್ತಾರೆ, ಬ್ಲಡಿ ಇಂಡಿಯನ್ಸ್ ಇಂಥ ಗ್ರಂಥಾಲಯವನ್ನು ಹಾಳು ಮಾಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು, ಇದು ತಪ್ಪು ಅಂತ ಹೇಳ್ತಾರೆ. ಹೋಗುವಾಗ ಅವರು ಬರೀತಾರೆ ಈ ಥರ, ಅವರ ಕಾಮೆಂಟ್ಸ್ ಬರೀತಾರೆ, ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್. ದಿಸ್ ಲೈಬ್ರರಿ ಇಸ್ ಈಕ್ವಲ್ ಅವ್ರು ಬೆಡದೆ ಅಂತ ತಾಜ್ ಮಹಲ್. ಯಾವ ತಾಜ್ ಮಹಲ್ ರೀ ಅಂತ ಇದಿದೆ. ಆದರೆ ಜನಗಳು ಇದನ್ನು ನೋಡೋದೇ ಅವ್ರಿಗೆ ಇದಿಲ್ಲ. ಅವ್ರು ಹೇಳ್ತಾರೆ, ನೀವು ಅಮೇರಿಕದಲ್ಲಿದ್ದರೆ ನಿಮ್ಮನ್ನು ಹೇಗೆ ನೋಡ್ಕೊಳ್ತಿದ್ದೋ ಇದೆಲ್ಲ ಅಂತ. ಅವ್ರು ಕೇಳಿದ್ದು ಒಂದೇ, ಇಲ್ಲಿ ನನಗೆ ಆ್ಯಂಟಿಕ್ ಬುಕ್ ಬೇಕು, 100 ವರ್ಷದ ಹಿಂದ್ಲದು ಯಾವ ಪುಸ್ತಕ ಇಟ್ಟಿದ್ದೀರಿ ನೀವು ಇಂಗ್ಲೀಷಲ್ಲಿ ಅಂತ ಕೇಳ್ತಾರೆ. ದ ಎನ್ಸೈಕ್ಲೋಪೀಡಿ ಆಫ್ ಅಮೇರಿಕನ್ ಪೀಪಲ್ ಅಂತ 9 ಸಂಪುಟಗಳ ಒಂದು ಬೃಹತ್ ಸಂಪುಟ, 1,800 ಪುಟಗಳು ಒಂದು ಕೈಲಿ ಎತ್ತಿಕಾರ ಅಷ್ಟು ದೊಡ್ಡ ಪುಸ್ತಕಗಳನ್ನ 9 ಅವ್ರು ಇಟ್ಟಾಗಂತಾರೆ. ಭಾಳ ಅವರು ನೋಡಿ ಖುಷಿ ಪಡ್ತಾರೆ, ಇಂಥ ಪುಸ್ತಕಗಳು ಹಾಳಾಗ್ತವೆಲ್ಲ, ಇವೆಲ್ಲ ನಮ್ಮ ಸಂಸ್ಕೃತಿ ಇದಕ್ಕೆಲ್ಲ ಆಗ್ತವೆ ಅಂತ ಭಾಳ ಖುಷಿಪಟ್ಟು ಅವ್ರು ಹೋಗ್ತಾರೆ. ಆದರೆ ಸರ್ಕಾರ ಹೆಲ್ಪ್ ಮಾಡಿದೆ ಸರ್, ಮಾಡಿಲ್ಲ ಅಂತಲ್ಲ, ಸಾಕಾಗಲ್ಲ ಸರ್. ಅಲ್ಲಿ 1 ಲಕ್ಷ ಸಿಗೋತವು, 1,000-2,000 ಕೊಟ್ಟಂಗೆ ಇವ್ರು ಏನು 4-4 ಇದು ಮಾಡಿದ್ರೆ ಆಗಲ್ಲ. ಇದು ಉಳಿಸ್ಕೊಂಡ್ರೆ ಸರ್ ಖಂಡಿತ ಹೇಳ್ತೀನಿ, ಮುಂದೆ ಪೀಳಿಗೆಗೆ ಒಳ್ಳೆಯದಾಗುತ್ತೆ. ಮೊಬೈಲು ಕಂಪ್ಯೂಟರ್ ಇಷ್ಟೇ ನಾವು ಬದುಕಲ್ಲ, ಅದು ಒಂದು ಭಾಗ ಅಷ್ಟೇ. ಅರ್ಜೆಂಟ್ಗೆ. ನೀವೊಂದು ಮಲೆಗಳಲ್ಲಿ ಮದುಮಗಳು ಕಾನೂರು ಹೆಗ್ಗಡ್ತಿ ನೀವು ಕಂಪ್ಯೂಟರ್ ಓದಿ ಅಂದರೆ ಓದಿಕ್ಕಾಗತ್ತೆ ಸರ್. ನಾವಾಗ ಈ ಅದನ್ನು ತಗೊಂಡು ನಾವು ಎಲ್ಲಿ ಪಾರ್ಕ್ನಲ್ಲೋ ಅಥವಾ ಎಲ್ಲೋ ಹೊರಗಡೆನೋ ಅದಕ್ಕೆ ಕುಂತು ನಾವು ಓದ್ತೀವಲ್ಲ, ಆ ಆನಂದ ಇದರಲ್ಲಿ ಯಾವುದ್ರಲ್ಲೂ ಬರೋಲ್ಲ. ಅದು ನಮ್ಮ ಜನಕ್ಕೆ ಅರ್ಥ ಆಗಿಲ್ಲ, ಸರ್ಕಾರಗಳಿಗೆ ಅರಿವು ಮೂಡ್ತಾ ಇಲ್ಲ ಇದ್ರ ಬಗ್ಗೆ. ಹೀಗಾಗಿ ಸುಮಾರು ಲಕ್ಷಾಂತರ ಪುಸ್ತಕಗಳು ಎಲ್ಲ ಆ ಕಡೆ ಈ ಕಡೆ ಇದಾಗಿವೆ. ಈಗ ಕ್ಲಾಸಿಫಿಕೇಷನ್ ಆಗದೇ ಹೊರಗಡೆ ಉಳಿದಿರೋ ಪುಸ್ತಕಗಳ ಸಂಖ್ಯೆನೇ 10 ಲಕ್ಷ ಇದೆ. ಎಲ್ಲ ಬರೀ ಹಚ್ಚಿ ಇದನ್ನು ಹಾಕಿ ಟಾರ್ಪಲ್ ಹಾಕಿ ಅದನ್ನೆಲ್ಲ ಕಾಪಾಡ್ತಾ ಇದ್ದೀನಿ ಒಳ್ಳೆ ಕಾಲ ಬರಲಿ ಅಂತ.
0: ಈಗ ಅಷ್ಟೆಲ್ಲ ಪುಸ್ತಕಗಳು ಇವೆ, 200 ವರ್ಷ 150 ವರ್ಷದ ಹಿಂದಿನ ಪುಸ್ತಕಗಳು ಅಲ್ಲಿ ಲಭ್ಯ ಆಗುತ್ತೆ. ಅದನ್ನು ಓದಬೇಕು ಅಂತಂದರೆ ಹೇಗೆ, ಅಲ್ಲೇ ಓದಬೇಕಾ ಅಥವಾ ಅವ್ರೇನಾರ ಮನೆಗೆ ತಗೊಂಡು ಹೋಗಿ ಓದಿ ಹಿಂದಿರುಗಿಸ್ಬಹುದಾ, ಹೇಗೆ ಅಂಕೆಗಳು?
1: ಸರ್, ನಾವು ಹೇಳೋದು ನಿಜ, ನನಗೆ ಭಾಳ ಆಸೆ ಎಲ್ಲರೂ ಓದೋರು ತಯಾರು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಆದರೆ ಪುಸ್ತಕ ತಗೊಂಡೋದ್ರೆ ವಾಪಸ್ ಮಾಡಲ್ಲ ಸರ್, ಸುಮಾರು ಪುಸ್ತಕಗಳನ್ನ ಕಳ್ಕೊಂಡೆ. ಅವ್ರು ಏನಾದರೂ ಒಂದು ಸಬೂಬು ಹೇಳ್ತಾರೆ, ಅದು ದೊಡ್ಡವ್ರು ಏನಾದ್ರು ಬಂದರೆ ವಾಪಸ್ ಕೊಡೋದೇ ಇಲ್ಲ. ಹೀಗಾಗಿ ಸುಮಾರು 1000 ಪುಸ್ತಕಗಳು ಹೋದ್ಮೇಲೆ ನಮ್ಮ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ಏನು ಮಾಡೋದು ಇದಕ್ಕೆ ಅಂದಾಗ ಪರಿಹಾರ ಒಂದೇ, ಅವ್ರು ಯಾರು ಏನಾರು ತಗೊಂಡು ಹೋದ್ಲಿ ಇಲ್ಲೇ ಓದಲಿ, ನಾವು ಹೊರಗೆ ಕೊಡೋದು ಬೇಡ ಅಂತ ಅದನ್ನು ಕೊನೆಗೊಂದು ತೀರ್ಮಾನಕ್ಕೆ ಬಂದುಬಿಟ್ಟು ಈಗ ಅಲ್ಲೇ ಪುಸ್ತಕಗಳು ಬಂದು ಓದ್ತಾರೆ ಸರ್. ಆದರೆ ಒಂದೇನು ಅಂದರೆ ಅಲ್ಲಿರೋ 150-200 ಆಲ್ಮೇರೆಗಳಲ್ಲಿ ಯಾವುದನ್ನೂ ಲಾಕ್ ಮಾಡಿಟ್ಟಿಲ್ಲ, ಯಾವುದನ್ನೂ ಮುಟ್ಟಬೇಡಿ ಅಂತ ಹೇಳ್ತಾ ಇಲ್ಲ. ಅವ್ರು ಯಾವುದನ್ನಾರ ಓದ್ಬೋದು, ಅಲ್ಲೇ ಓದಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಮತ್ತೊಂದು ವಿಶೇಷ ಅಂದರೆ ನಾನು 8 ಗಂಟೆಗೆ ಓಪನ್ ಮಾಡಿದ್ರೆ ಸಾಯಂಕಾಲ 7 ಗಂಟೆ ಆದರೂ ಇನ್ನೂ ಕೆಲವರು ದೂರದಿಂದ ಬಂದರು 8-9 ಗಂಟೆ ಇರ್ತಾರೆ, ಯಾವುದೇ ಟೈಮಿಂಗ್ಸ್ ಇಲ್ಲ. ನನ್ನ ಉದ್ದೇಶನೇ ಎಷ್ಟು ಸರ್, ಅದನ್ನು ನಮ್ಮ ಜನಗಳಿಗೆ ಅದನ್ನು ತಲುಪಿಸ್ಬೇಕು, ಇಲ್ಲದೆ ಕೇವಲ ಇದೊಂದು ಗೂಡನ್ ಆಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಆ ಥರ ಮಾಡ್ತಾ ಇದ್ದೀನಿ ಸರ್. ಇನ್ನೊಂದು, ಯಾವ ಕಾರಣದಿಂದಲೂ ವಿದ್ಯಾರ್ಥಿಗಳಿಂದ ಹಣವನ್ನು ಕಲೆಕ್ಟ್ ಮಾಡಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಅದನ್ನು ಮಾಡ್ಕೊಂಬರ್ತಾ ಇದ್ದೀನಿ ಸರ್.
0: ಈಗ ಅಲ್ಲಿ ಓದುಗ ಆಸಕ್ತ ವಿದ್ಯಾರ್ಥಿಗಳು ಬಂದಾಗ ಕೂತ್ಕೊಂಡು ಓದಲಿಕ್ಕೆ ವ್ಯವಸ್ಥೆ ಇದೆಯಾ? ಪ್ರತಿದಿನ ಎಷ್ಟು ಜನ ವಿದ್ಯಾರ್ಥಿಗಳು ಅಥವಾ ಆಸಕ್ತರು ಅಲ್ಲಿಗೆ ಬರ್ತಾರೆ, ಅದೇನಾದರೂ ಲೆಕ್ಕ ಇದೆಯಾ ಅಂಕೆಗೌಡ್ರೆ?
1: ಓದ್ಲಿಕ್ಕಂತೂ ವ್ಯವಸ್ಥೆ ಮಾಡಿದ್ದೀನಿ ಸರ್. ಎಲ್ಲ ಒಂದು ಫಸ್ಟ್ ಫ್ಲೋರಲ್ಲಿ ಸಾಕಷ್ಟು ಒಂದು 100 ಜನ ಕೂರ್ಬೋದು ಅಷ್ಟು ವ್ಯವಸ್ಥೆ ಮಾಡಿದ್ದೀನಿ. ಆದರೆ ಒಂದು ಹೇಳಬೇಕು ಸರ್, ನಮ್ಮ ಸಾಮಾನ್ಯ ಜನರು ಹೈಸ್ಕೂಲ್ವರೆಗೆ ಮುಟ್ಟೋಲ್ಲ ಪುಸ್ತಕಗಳನ್ನ, ಅವರಿಗೆ ಅದೊಂದು ಗೀಳು ಹಿಡಿದುಬಿಟ್ಟಿದೆ, ಯಾವುದು ಮೊಬೈಲ್ ಗೀಳು ಹಿಡಿದಿದೆ, ಅದನ್ನು ಅಂತಂತವಾಗಿ ಬಿಡಿಸ್ಬೇಕು. ಬಟ್ ಒಂದಲ್ಲಿ ಏನು ಮುಖ್ಯವಾಗಿ ನಡೀತಾ ಇದೆ ಅಂದರೆ, ಯಾರು ಸಂಶೋಧನೆಗೆ ಬರೋರು, ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮು ಬರೋರು, ಅವರಿಗೆ ಅನಿವಾರ್ಯ ಅಲ್ಲಿ ಬರಲೇಬೇಕು. ಈಗ ಸಂಶೋಧನೆಗೆ ನಿಮಗೆ ಗೊತ್ತಿದೆ, 100-100 ಪುಸ್ತಕಗಳನ್ನು ರೆಫರ್ ಮಾಡಬೇಕಾಗುತ್ತೆ. ಅವ್ರು ಏನು ಮಾಡ್ತಾರೆ, ಹಂಪಿ ಯೂನಿವರ್ಸಿಟಿ ಆಗ್ಬೋದು, ತುಮಕೂರು ಯೂನಿವರ್ಸಿಟಿ ಆಗ್ಬೋದು, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಹೋಗ್ರೆ ಅಲ್ಲಿ ಹೋದ್ರೆ ಅಂತ ಅಲ್ಲಿ ಕಳಿಸ್ಬಿಡ್ತಾರೆ, ಪ್ರತಿಯೊಬ್ಬರಿಗೂ ಅದು ಪರಿಚಯ ಆಗೋಗಿದೆ. ಆಮೇಲೆ ನಾನು ಅಷ್ಟೇ, ನನ್ನ ಆಯ್ಕೆನೇ ಅದು, ಏಕೆಂದರೆ ನಾನು ಪಟ್ಟಂಥ ಕಷ್ಟ ಈಗಿನ ವಿದ್ಯಾರ್ಥಿಗಳು ಪಡಬಾರ್ದು ಅಂತವ, ಅವ್ರು ಯಾರೇ ಬಂದರು ಎಷ್ಟೊತ್ತು ಹೋದ್ರು ಅವ್ರನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ನಾನು ಗೈಡ್ ಮಾಡೋದು ಒಂದೇ ಒಂದು, ಈ ಒಳಗಡೆ ಬಂದಮೇಲೆ ನೀವೇನು ಪುಸ್ತಕ ತಗೊಳ್ತೀರಿ ಅದು ಅಲ್ಲೇ ಇಡಿ. ಎರಡನೇದಾಗಿ ನಿಮ್ಮಲ್ಲಿ ಶಿಸ್ತಿರಲಿ, ಎಲ್ಲ ಇಲ್ಲೇ ಮಾತಾಡ್ತಾ ಕುಂತ್ಕೊಳ್ಳೋದು ಇವೆಲ್ಲ ಬೇಡ, ಈ ಕಾಲ ಉಪಯೋಗಿಸ್ಕೊಳ್ಳಿ ಅಂತ ಮಾತ್ರ ಒಂದು ಕಿವಿ ಮಾತು ಹೇಳ್ತೀನಿ, ಬಾಕಿದೇನಿಲ್ಲ ಸರ್. ಬಂದು ಓದ್ಕೋ ಹೋಗ್ತಾರೆ ಮಕ್ಕಳು ಸರ್.
0: ಜ್ಞಾನ ಸಂಪಾದನೆ ಅನ್ನುವಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಜ್ಞಾನ ಪ್ರಸರಣ ಅನ್ನುವಂಥದ್ದು ಅಷ್ಟೇ ಪ್ರಮುಖವಾದಂಥದ್ದು. ಆ ಕೆಲಸದಲ್ಲಿ ತಾವು ನಿರತರಾಗಿದ್ದೀರಿ, ಪುಸ್ತಕವನ್ನು ಮಕ್ಕಳಂತೆ ಪ್ರೀತಿಸ್ತಾ ಇದ್ದೀರಿ, ಎಷ್ಟೇ ಪುಸ್ತಕಗಳು ಬಂದರೂ ಕೂಡ ಬಹಳ ಪ್ರೀತಿಯಿಂದ ಆಹ್ವಾನಿಸ್ತೀರಿ, ಅದನ್ನು ಸಂಗ್ರಹ ಮಾಡಿ ಇಡ್ತೀರಿ. ಅದಕ್ಕೆ ಕಾರಣ ಏನು ಅಂದರೆ, ಭವಿಷ್ಯದ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೋಸ್ಕರ. ಮತ್ತು ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ತಾವೇ ಬಳಸಿದ ಹಾಗೆ ಮೊಬೈಲ್ನ ಗೀಳಿಗೆ ಎಲ್ಲರೂ ಕೂಡ ಒಳಗಾಗ್ಬಿಟ್ಟಿದ್ದಾರೆ, ಓದುವ ಪರಿಕ್ರಮವೇ ಬೇರೆ ಆಗಿದೆ, ಪುಸ್ತಕ ಅನ್ನುವಂತಹ ಪರಿಕಲ್ಪನೆಯೇ ಬೇರೆ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟಿದೆ. ನೀವು ಗಮನಿಸಿದ ಹಾಗೆ ಒಂದು ಕಂಪ್ಯೂಟರ್ನಲ್ಲೋ ಅಥವಾ ಮೊಬೈಲ್ನಲ್ಲೋ ಓದುವಿಕೆಗಿಂತ ಪುಸ್ತಕವನ್ನು ಕರದಲ್ಲಿ ಹಿಡಿದು ಓದಿದಾಗ ಆಗುವಂಥ ಅನುಭವವೇ ಬೇರೆ ಇರುತ್ತೆ, ಅದನ್ನು ತಾವು ಹೇಗೆ ಅನಲೈಸ್ ಮಾಡ್ತೀರಿ ಅಂಕೆಗೌಡ್ರೆ?
1: ಸರ್, ಈಗ ಯಾರು ಎಷ್ಟೇ ಹೇಳಲಿ ಸರ್, ನಮಗೆ ಒಂದು 30-35 ವರ್ಷದಲ್ಲಿ ಅಮಾನಾಯಕರು ಒಂದು ಮಾತು ಹೇಳಿದ್ರು, ಎಂಥ ನಿಮಗೆ ಕಂಪ್ಯೂಟರ್ ಬರಲಿ ಏನೇ ಬರಲಿ ಪುಸ್ತಕ ಸಂಸ್ಕೃತಿ ಹಾಳಾಗಲ್ಲ. ನಾನೇ ಕುಂತು ಅವರ ಉಪನ್ಯಾಸ ಕೇಳಿದೆ, ಹಾಳಾಗಲ್ಲ ಅದು ಉಳದೇ ಉಳಿಯುತ್ತೆ, ತಾತ್ಕಾಲಿಕವಾಗಿ ಅದಕ್ಕೆ ಕೆಲವು ಇದಾಗತ್ತೆ ಅಂತ ಹೇಳಿದ್ರು. ನಾನು ಇವತ್ತವರೆಗೂ ಹೇಳೋದು ಅಷ್ಟೇ ಸರ್, ನಿಮಗೆ ಓದೋ ವರ್ಗ ಇದ್ದೇ ಇದ್ದಾರೆ, ಈಗಿನ ಯುವ ಜನಾಂಗ ಸ್ವಲ್ಪ ಆ ಕಡೆ ಜಾಸ್ತಿ ಒಲವು ತೋರಿಸ್ಬೋದೇ ಹೊರತು ನಾವು ಹಂಗೆ ಬಿಡೋಕ್ಕಾಗಲ್ಲ ಸರ್. ಅವ್ರನ್ನ ಸೆಳಿಬೇಕು, ಈ ಕಡೆ ಸೆಳೆದು ಓದುಗ ಒಂದು ಇದಕ್ಕೆ ಅವ್ರನ್ನ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೈಲಾದಷ್ಟು ನಾನು ಮಾಡ್ತಾಯಿದ್ದೀನಿ ಸರ್. ಒಂದು, ಎರಡನೇದಾಗಿ ಮಕ್ಕಳಲ್ಲಿ ಅದಕ್ಕೋಸ್ಕರ ಯಾವುದೇ ವಿಧವಾದ

0: ಹಣಕಾಸನ್ನು ಅವರಿಂದ ನಾನು ಕಲೆಕ್ಟ್ ಮಾಡೋಕ್ಕೆ ಹೋಗಲ್ಲ ಸರ್, ಇದ್ರ ಜೊತೆಗೆ ಅವ್ರು ದುಡ್ಡು ಅಂದಾಗ ಅವ್ರ ಈ ಕಡೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಬಂದು ಓದಲಿಕ್ಕೆ ಇದು ಮಾಡ್ತೀನಿ, ಅವ್ರು ಕೇಳಿದ ಪುಸ್ತಕಗಳನ್ನು ಕೊಡ್ತೀನಿ, ಎಲ್ಲ ಇದು ಮಾಡ್ತೀನಿ. ನಮಗೆ ಪುಸ್ತಕ ಸಂಸ್ಕೃತಿ ಇವನ್ನೆಲ್ಲ ಕಳ್ಕೊಂಡ್ರೆ ಮುಂದೆ ಮಾಡೋದೇನು ಸರ್? ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ನನ್ನ ಅನಿಸಿಕೆಯನ್ನು ಹೇಳ್ತೀನಿ. 6ನೇ ಶತಮಾನದಲ್ಲಿ ಇತ್ತಲ್ಲ ನಳಂದ ವಿಶ್ವವಿದ್ಯಾನಿಲಯ, ನಾನೊಂದು ಪುಟ್ಟ ನಳಂದ ವಿಶ್ವವಿದ್ಯಾಲಯ ಮಾಡ್ತೀನಿ, ಅದರಲ್ಲಿ ಯಾವ ಅನುಮಾನ ಇಲ್ಲ ಸರ್. ಯಾಕೆಂದರೆ 20 ಲಕ್ಷ ಕಲೆಕ್ಟ್ ಮಾಡಿದ್ದೀನಿ ನಾನು, ದೊಡ್ಡ ದೊಡ್ಡವರು ಜ್ಞಾನವಂತರನ್ನ ಮೀಟ್ ಮಾಡಿ ಇದನ್ನು ಉಳಿಸೋಣ ಅಂತ ಏನೇನು ನಾನು ಒಂದು ಕನಸು ಕಟ್ಕೊಂಡಿದ್ದೀನಿ ಸರ್. ನಮ್ಮ ಕನ್ನಡ ನಾಡಿನ ತಾಯಿ ಭಂಜೆಯಲ್ಲ, ಯಾವ ಕಡೆಯಿಂದಾರು ಒಳ್ಳೆ ಜನ ಇದ್ದೇ ಇರ್ತಾರೆ, ಸಹಾಯ ಬರುತ್ತೆ, ನಾನು ಇದನ್ನು ಖಂಡಿತ ಮಾಡ್ತೀನಿ ಸರ್.
1: ಸರ್, ತಮ್ಮ ಪುಸ್ತಕ ಮನೆಯಲ್ಲಿ ಅತ್ಯಮೂಲ್ಯವಾದ ಅಪರೂಪದ ಕೆಲವು ಪುಸ್ತಕಗಳು ಇದ್ದಾವೆ ಅಂತ ತಾವು ಹೇಳಿದ್ರಿ. ಆ ರಾಜ್ಯದ ರಾಷ್ಟ್ರದ ಘನತೆವೆತ್ತ ವ್ಯಕ್ತಿಗಳು ಬಂದಿರುವಂಥದ್ದು ಉದಾಹರಣೆಗಳು ಇವೆಯಾ?
0: ಖಂಡಿತ ಇವೆ ಸರ್. ಬಹುಶಃ ನಾನು ಅದೇ ಜಾಗದಲ್ಲಿ ಅಂಥ ಪುಣ್ಯ ಪುರುಷರನ್ನು ನೋಡಿದ್ದೀನಿಲ್ಲ, ಅದೇ ನನಗೆ ಒಂದು ಇದೆ ಸರ್. ಅಮೇರಿಕದ ಹೈಕೋರ್ಟ್ ಜಡ್ಜ್ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರು ಹೇಳ್ತಾರೆ, ನನ್ನ ಜೀವಮಾನದಲ್ಲಿ ಇಂಥ ಒಂದು ಗ್ರಂಥಾಲಯವನ್ನು ನೋಡಿದೆ ಅಂತ ಭಾಳ ಪ್ರೀತ ಆಯ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದವರು ವೆಂಕಟಾಚಲಯ್ಯನವರು ಬಂದು ನೋಡಿ ಹೇಳ್ತಾರೆ, ನಾನು ಹಲವಾರು ದೇಶಗಳನ್ನು ಸುತ್ತಿದ್ದೀನಿ, ಇಂಥ ಒಂದು ಗ್ರಂಥಾಲಯವನ್ನು ನೋಡಿಲ್ಲ, ಒಬ್ಬ ಮನುಷ್ಯ ಹಿಂಗೆಲ್ಲ ಮಾಡ್ಬೋದಾ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಡಾಕ್ಟರ್ ಪ್ರಭುಶಂಕರ್ ಅಂತೂ ಅವರು ಯಾರಿಗೋ ಕೇಳಿದ್ರಂತೆ, ಅಂಕೆಗಳು ಲೈಬ್ರರಿಗೆ ಹೋಗಿದ್ರೆ ಹೇಗಿತ್ತು, ಅದು ಬಿಡ್ರಿ ಒಂದು ಕನಸು, ಒಂದು ಲೋಕ ಕಣ್ರಿ ಅದು ಅಂತ ಹೇಳ್ತಾರೆ ಹೀಗೆ. ಆಮೇಲೆ ವರಿಷ್ಠ ಹೈಕೋರ್ಟ್ ಚೀಫ್ ಜಸ್ಟಿಸ್ ಗೋಪಾಲ್ ಗೌಡರು ಬಂದಿದ್ದಾರೆ, ನಮ್ಮ ದೇಜಗೌ ಊಟ ಮಾಡ್ದೇ ಶಶಿಧರ ಪ್ರಸಾದ್ ಯಾಕಪ್ಪ ನೀನು ಇಲ್ಲ, ಅಂಕೆಗಳು ಲೈಬ್ರರಿ ಕರ್ಕೋದ್ರೆ ಮಾತ್ರ ಊಟ ಮಾಡ್ತೀನಿರಲಿಲ್ಲ ಅಂತೇಳಿ ಅವರು ಬಂದು ಹೇಳ್ತಾ ಇದ್ರು, ಏನು ರೀ ಏನು ಮಡಗಿದ್ದೀರಿ ನೀವು ಅಂತ. ಅವರೆಲ್ಲ ದೇಜಗೌ ಬಂದಿದ್ದಾರೆ, ಸಾಹಿತ್ಯ ಲೋಕದ ಎಲ್ಲರೂ ಬಂದಿದ್ದಾರೆ ಅಂತ, ಅದು ನನಗೆ ಒಂದು ಖುಷಿಯನ್ನು ಕೊಡ್ತಾ ಇದೆ ಸರ್.
1: 71ರ ಇಳಿ ವಯಸ್ಸಿನಲ್ಲೂ ಕೂಡ ಕುಂದದ ಉತ್ಸಾಹ ಪುಸ್ತಕ ಸಂಗ್ರಹಣೆಯಲ್ಲಿ ತಮ್ಮದು ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಮತ್ತು ಈ ಪುಸ್ತಕಗಳ ಸಂಗ್ರಹ ನಿರ್ವಹಣೆಯ ಕಾರ್ಯದಲ್ಲೇ ತಾವು ಮಗ್ನರಾಗ್ಬಿಟ್ಟಿದ್ದೀರಿ, ತಮ್ಮ ಕುಟುಂಬ ನಿರ್ವಹಣೆಗೆ ಇದು ಹೇಗೆ ಸಹಕಾರಿಯಾಗಿದೆ
0: ಸರ್? ನಿಮಗೆ ನಿಜ ಹೇಳಬೇಕು ಅಂದರೆ ಭಾಳ ಸರಳವಾದ ಜೀವನ ಸರ್. ನಾನು ಅಷ್ಟು ಪುಸ್ತಕನೂ ತಲೆ ಮೇಲೆ ಒತ್ತಿದ್ದೀನಿ, 20 ಲಕ್ಷ ಪುಸ್ತಕನ ತಲೆ ಮೇಲೆ ಒತ್ತಿ ನಾನು ತಂದು ಸಂಗ್ರಹಿಸಿದ್ದೀನಿ. ನಾನೊಂದು 2 ವೀಲರ್ಸ್ನು ನಾನು ಮುಟ್ಟಿಲ್ಲ ನನ್ನ ಲೈಫಲ್ಲಿ. ನಾನು ಆಟೋ ಹಿಡಿದು ಬಸ್ ಹಿಡಿದು ಅಥವಾ ಇದರಲ್ಲಿ ನಾನು ಇದನ್ನೆಲ್ಲ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಹೇಳಲೇಬೇಕು, ನನ್ನ ಉಡುಗೆ ತೊಡುಗೆನು ಒಂದು ವಾಶ್ ಮಾಡಲಿಕ್ಕೆ ಒಂದು ಹಾಕ್ಕೊಳ್ಳಿಕ್ಕೆ ಮೂರನೇದು ಇರೋದಿಲ್ಲ. ಅಷ್ಟೇ ಕಠಿಣವಾಗಿ ಬೇರೆ 10 ರೂಪಾಯಿ ಬೇರೆ ಅದಕ್ಕೆ ಖರ್ಚು ಮಾಡಿದ್ದೇನೆ ನಾನು. ಇದನ್ನೇ ನಾನು ಒಂದು 10 ರೂಪಾಯಿ ಉಳಿದು ಅದು ಪುಸ್ತಕಕ್ಕೆ ಹೋಗಬೇಕು, ಆ ಥರದಲ್ಲಿ ಇಲ್ಲಿವರೆಗೆ ನಡ್ಕೊಬಂದೇನೆ. ಬಹುಶಃ ಇದು ಎಲ್ರಿಗೂ ಗೊತ್ತಿದೆ, ಡೈಲಿ ನಾನು ನೋಡಿದಾಗ ನನಗೆ ಯಾರೋ ಒಬ್ಬರು ಕೇಳಿದ್ರು, ನೀವು ಕೆಲಸಕ್ಕೆ ಸೇರಿದಾಗಲೂ ಇದೇ ಶರ್ಟು ಪ್ಯಾಂಟು, ಇವತ್ತು ಇದೇ ಪ್ಯಾಂಟು, ಬದಲಾವಣೆ ಇಲ್ಲವಾಗ ಅವ್ರಿ ಅಂತ. ಬದಲಾವಣೆ ಏನಿದ್ರು ಪುಸ್ತಕದ ಮೇಲೆ ಮಾಡ್ಕೊಳ್ಳೋಣ, ಇದಿಲ್ಲ ಅಂತ ನೀನು ನನ್ನ ಹೋರಾಟ ಮಾಡ್ತಾ ಇದ್ದೀನಿ ಸರ್. ಆ ಸರಸ್ವತಿ ಎಲ್ಲಿಗೆ ನಿಲ್ಲಿಸ್ತಾಳೋ ಗೊತ್ತಿಲ್ಲ.
1: ತಮ್ಮ ಈ ಪುಸ್ತಕ ಮನೆಯನ್ನು ಕಂಡಂತಹ ಹಲವಾರು ಮಂದಿ ಗಮನಿಸಿ ಗುರುತಿಸಿ ಅದನ್ನು ಒಂದಷ್ಟು ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಬಿಟ್ಟಿದ್ದಾರೆ. ಆ ಮೂಲಕ ಒಂದು ಲಿಮ್ಕಾ ದಾಖಲೆಗೂ ಭಾಜನವಾಗಿದೆ, ಮತ್ತು ಗಿನ್ನಿಸ್ ದಾಖಲೆಗೂ ಕೂಡ ಭಾಜನವಾಗಿದೆ. ಈ ಎಲ್ಲ ಅಂಕೆಗೌಡರ ಸಾಧನೆಯನ್ನು ಗುರುತಿಸಿದಂತಹ ಕೇಂದ್ರ ಸರ್ಕಾರ ಪಬ್ಲಿಕ್ ಒಪಿನಿಯನ್ನನ್ನು ಅಂದರೆ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸಿ ತಮಗೆ ಪದ್ಮಶ್ರೀ ಅನ್ನುವಂತಹ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ರಾಷ್ಟ್ರಪತಿಗಳಿಂದ ತಾವು ಅದನ್ನು ಸ್ವೀಕರಿಸಿದಿರಿ. ರಾಷ್ಟ್ರಪತಿಗಳಿಂದ ಈ ಒಂದು ಪ್ರಶಸ್ತಿಯನ್ನು ಗಳಿಸ್ಕೊಳ್ತಾ ಇದ್ದೇನೆ ಅಂತಂದಾಗ ಅದೊಂದು ವಿಶಿಷ್ಟವಾದ ಅನುಭವ ತಮ್ಮೊಳಗೆ ಆಗುತ್ತೆ. ಅನುಭವ ಹೇಗಿತ್ತು, ಮತ್ತು ತಾವು ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಸಂದರ್ಭ ಹೇಗಿತ್ತು ಅನ್ನೋದನ್ನು ಹೇಳ್ತೀರಿ ಸರ್?
0: ಸರ್, ತಮಗೆ ಹೇಳ್ತೀನಿ, ನಾನು ಯಾವತ್ತೂ ನಾನು ಪ್ರಶಸ್ತಿಗಾಗಿ ಕಾದವನಲ್ಲ ಸರ್, ನನ್ನ ಕರ್ತವ್ಯ ಮಾಡಬೇಕು ಕಾದವನು. ಈಗ ನನಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗಲು ನನಗೆ ಗೊತ್ತೇ ಇಲ್ಲ,
1: ಹಾಗೆಯೇ ರಾಜರತ್ನಮ್ಮವರ ಸಾಹಿತ್ಯ ಪರಿಚಾರಕ
0: ಪ್ರಶಸ್ತಿಗೂ ಅಷ್ಟೇ. ಕೃಷ್ಣಯ್ಯವರು ಅಂದರು ಫೋನ್ ಹೊರಗಡೆ ಬಂದು, ಗೌಡ್ರೆ ನಾನು ನಿಮ್ಗೆ ಹೇಳಿರಲಿಲ್ಲ ನೋಡಿ, ನಿಮಗೆ ಮೊದಲನೇ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು, ನನಗೆ ಖುಷಿಯಾಯಿತು. ಹೀಗೆ ಪ್ರಶಸ್ತಿಗೋಸ್ಕರ ಓದಿಲ್ಲ. ನನ್ನ ಒಂದೇ ಒಂದು ಧ್ಯೇಯ ಏನು ಅಂದರೆ, ಇದು ನಾನೇನು ಸಂಗ್ರಹ ಮಾಡಿದ್ದೀನಿ ಅದು ಮಕ್ಕಳ ಕೈಗೆ, ಓದೋ ಮಕ್ಕಳ ಕೈಗೆ ತಲುಪಿದಾಗ ಮಾತ್ರ ನನಗೆ ಅವತ್ತು ಸಮಾಧಾನ ಆಗುತ್ತೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ಸರ್, ಎಲ್ಲಿ ನಿಲ್ತಾಗ ಗೊತ್ತಿಲ್ಲ ಸರ್.
1: ಕಡೆಯದಾಗಿ ಪುಸ್ತಕವನ್ನು ಯುವ ಪೀಳಿಗೆ ಹೇಗೆ ಅದನ್ನು ಗಮನಿಸಬೇಕು, ಮತ್ತು ಪುಸ್ತಕ ಪ್ರೀತಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ತಾವು ಕಿವಿ ಮಾತನ್ನು ಹೇಳ್ತೀರಿ ಸರ್?
0: ಏನಿಲ್ಲ ಸರ್, ನಮಗೆ ಮಕ್ಕಳುಗಳಲ್ಲಿ ಓದುವ ಒಂದು ಹವ್ಯಾಸ ಬೆಳಿಬೇಕಾದ್ರೆ ಒಳ್ಳೊಳ್ಳೆ ಪುಸ್ತಕಗಳನ್ನು ನಾವು ಅವ್ರಿಗೆ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಬಂದು ಕುಂತ್ಕೊಂಡಾಗ ಆ ಪುಸ್ತಕಗಳ ರಾಶಿ ಎಲ್ಲನೂ ನೋಡಿದಾಗ ಅವ್ರು ಯಾವ

0: ಓದಬೇಕು ಅಂತ ಗೊಂದಲಕ್ಕೀಡಾಗ್ತಾರೆ. ಈ ಪುಸ್ತಕ ಓದಪ್ಪ, ವ್ಯಕ್ತಿತ್ವ ವಿಕಾಸಕ್ಕೆ ಸಂಬಂಧಪಟ್ಟಾಗ್ಬೋದು, ಮಹಾತ್ಮ ಗಾಂಧೀಜಿ ಸಂಬಂಧಪಟ್ಟಾಗಿರ್ಬೋದು, ನೀವು ಅಪರೂಪದವು ಸ್ವಾಮಿ ವಿವೇಕಾನಂದರು, ಹೀಗೆ ಯಾವ್ಯಾವ ನಿಮಗೆ ಅವರಿಗೆ ಆ ವೈಚಾರಿಕ ಕೃತಿಗಳ ಕಡೆ ಅವರ ಗಮನ ಸೆಳೆದು ಅವರಿಗೆ ಓದು ಕಡೆ ಒಂದು ಹವ್ಯಾಸ ಬೆಳೆಸಬೇಕು ಸರ್. ಆ ದಿಕ್ಕಿನಿಂದ ನಾನು ನನ್ನ ಕೈಲಾದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಅವ್ರಿಗೆ ಹೇಳೋದು ಒಂದೇ ಒಂದು ಏನು ಅಂದರೆ, ನಿಮ್ಮ ಜೀವನ ಹಾಳು ಮಾಡ್ತಕ್ಕಂಥ ಮೊಬೈಲ್ ತೆಗೆದು ಎಸೀರಿ, ಈ ಕಡೆ ಬನ್ನಿ. ಆ ಓದು ನಿಮಗೆ ಈ ಅವ್ರಿಗೆ ಅದೊಂದು ಅನುಭವ ಆಗ್ಬಿಟ್ಟಾಗಂತೂ ಅವ್ರು ಬಿಡೋಲ್ಲ ಸರ್ ಓದೋದನ್ನ. ಓದೋದ ಕಡೆ ಗಮನ ಕೊಡಿ ಅಂತ ಎಲ್ಲ ನನ್ನ ಓದುಗ ಮಿತ್ರರಿಗೆ, ನನ್ನ ಸ್ನೇಹಿತರಾದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಗೌರವಪೂರ್ವಕವಾದ ಮನವಿ ಮಾಡ್ಕೊಳ್ತೀನಿ ಸರ್.
1: ತುಂಬ ಸಂತೋಷ ಅಂಕೆಗೌಡ್ರೆ. ಪುಸ್ತಕಗಳ ಸಂಗ್ರಹಣೆಯ ಮೂಲಕ ತಾವು ಈಗ ದೇಶದ ಗಮನವನ್ನು ಸೆಳೆದಿದ್ದೀರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಗುರುತಿಸಿಕೊಂಡಿದ್ದೀರಿ. ಪದ್ಮಶ್ರೀ ಪ್ರಶಸ್ತಿ ತಮಗೆ ಲಭಿಸಿದೆ. ಎಲ್ಲ ಕೇಳುಗರ ಪರವಾಗಿ, ಆಕಾಶವಾಣಿ ಪರವಾಗಿ ತಮಗೆ ಪದ್ಮಶ್ರೀ ಪ್ರಶಸ್ತಿಗಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆಯೇ ಈ ಪುಸ್ತಕ ಪ್ರೀತಿಯನ್ನು ಮತ್ತಷ್ಟು ಜನಕ್ಕೆ ಮುಟ್ಟಿಸಲಿ ಎನ್ನುವಂತಹ ಆಶಾಭಾವನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ತಮಗೆ ನಮಸ್ಕಾರ ಸರ್.
0: ನಮಸ್ಕಾರ ಸರ್.
2: ಇದುವರೆಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಪುಸ್ತಕ ಮನೆಯ ಅಂಕೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಮೈಸೂರು ಉಮೇಶ್. ಇದು ತಿಂಗಳ ಸಾಹಿತ್ಯ ಸಂಚಿಕೆ ಕನ್ನಡ ಭಾರತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಸಮಯ 8:31:40. ಪ್ರೀತಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು FM 100.6 ಕಂಪನಾಂಕಗಳಲ್ಲಿ. ಈಗ ಬನ್ನಿ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಎ ದಿಲ್ ಆಶಿಕಾನ ಚಿತ್ರದ ಈ ಹಾಡು.

ನೀವೀಗ ಕೇಳಿದ ಗೀತೆ ಹಮ್ಕೋ ತುಮ್ಸೆ ಪ್ಯಾರ್ ಹೇ ಚಿತ್ರದ್ದು. ಹಾಡಿದವರು ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಸಂಗಡಿಗರು. ಸಾಹಿತ್ಯ ಸಂಗೀತ ಆನಂದ್ ರಾಜ್ ಆನಂದ್. ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಸೋನು ನಿಗಮ್, ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಹರ್ ದಿಲ್ ಜೋ ಪ್ಯಾರ್ ಕರೇಗಾ ಚಿತ್ರದ ಈ ಗೀತೆಯನ್ನು. ಸಂಗೀತ ಅನು ಮಲಿಕ್.

0: ಇದುವರೆಗೆ ಕೆಲವು ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ.
1: ಇನ್ಸಾನ್ ಖುದ್ ಕೋ ಭೂಲ್ ಜಾತಾ ಹೈ ಐಸಾ ಕ್ಯೂ ಹೋತಾ ಹೈ.
0: ಪ್ರೀತಿಯ ಕೇಳುಗರೆ, ಸಮಯ ಆಗ್ತಾ ಇದೆ 8:45. ಇನ್ನು ಮುಂದೆ ಸಮಾಚಾರ ಸಂಧ್ಯಾ ಹಿಂದಿಯಲ್ಲಿ, 9 ಗಂಟೆಗೆ ಸರಿಯಾಗಿ ನ್ಯೂಸ್ ಅಟ್ 9 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ಪ್ರೀತಿಯ ಕೇಳಗರೆ, ಸಮಯ ಆಗಿದೆ ಈಗ 9:30 15 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ

ಈಗ ಈಗ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು. ಇದರಲ್ಲಿ ಬಿಎಸ್ ವಿಜಯ ರಾಘವನ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಆರಂಭದಲ್ಲಿ ವಾತಾಪಿ ಗಣಪತಿ ಹಂಸಧ್ವನಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಒಂದು ಕೃತಿ

ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ, ಪಾಹಿ ಪಾಹಿ ಜಗಜ್ಜನನಿ, ಹಂಸಾನಂದಿರಾಗ ಆದಿತಾಳದಲ್ಲಿ ಸ್ವಾತಿ ತಿರುನಾಳ್ ಅವರ ಒಂದು

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆಯನ್ನು ಇದುವರೆಗೆ ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 10:35. ಇನ್ನು ಮುಂದೆ ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
1: ಆಕಾಶವಾಣಿ

0: ತತ್ವ ಸಂಚಾರ.
1: ಜನಪದ ತತ್ವಪದ ಗಾಯಕರ ಹಾಡು ಪಾಡು.
2: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.
1: ಕೇಳುಗರಿಗೆಲ್ಲ ತತ್ವ ಸಂಚಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿ ಹಲ್ಲರೆ ಗ್ರಾಮದ ಶಿವಬುದ್ಧಿ ಹಾಗೂ ಸಂಗಡಿಗರು ತತ್ವ ಪದಗಳನ್ನು ಹಾಡುವುದರ ಜೊತೆಗೆ ಆ ತತ್ವದಲ್ಲಿ ಅಡಗಿರುವಂತಹ ಅರ್ಥಗಳನ್ನು ಕೂಡ ತಮಗಾಗಿ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದಾರೆ. ಶಿವಬುದ್ಧಿ ಅವರ ಜೊತೆಯಲ್ಲಿ ಬಸವಣ್ಣ, ಆನಂದ, ನಾಗರಾಜು ಅವರು ದನಿಯನ್ನು ಗೂಡಿಸಿದರೆ ವೀರಭದ್ರ ಸ್ವಾಮಿಯವರು ತಬಲವನ್ನ ನುಡಿಸಲಿದ್ದಾರೆ. ಶಿವಬುದ್ಧಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ನಮಸ್ಕಾರ ಸರ್.
1: ಶಿವಬುದ್ಧಿ ಅವರೇ, ಈ ತತ್ವ ಪದಗಳನ್ನ ಹಾಡುವಂಥದ್ದು ತಮಗೆ ಹೇಗೆ ಬಂತು?
3: ಈ ತತ್ವ ಮತ್ತು ಈ ಜಾನಪದ ಕಲೆ ನಮ್ಮ ಊರಿನಲ್ಲಿ ಸುಮಾರು 400 ವರ್ಷಗಳಿಂದ ಬಂದಿರತಕ್ಕಂಥದ್ದು. ಯಕ್ಷಗಾನ ಹಾಗೆಯೇ ತತ್ವ ಪದ ಆಡ್ತಕ್ಕಂಥದ್ದು, ಹಾಗೆಯೇ ಈ ಜನಪದ ಕಲೆಗಾರಿಕೆಯನ್ನು ಉಳಿಸಿ ಬೆಳೆಸ್ತಕ್ಕಂಥದ್ದು ಸುಮಾರು 400 ವರ್ಷಗಳ ಇತಿಹಾಸದಿಂದ ಬಂದಿದೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಸರ್.
1: ಈ ತತ್ವಪದಗಳನ್ನು ಹಾಡೋದ್ರ ಜೊತೆಗೆ ತಾವು ಹಾರ್ಮೋನಿಯಂ ವಾದನವನ್ನು ಕೂಡ ನಡೆಸ್ಕೊಡ್ತೀರಿ. ಇಂಥ ತತ್ವಗಳನ್ನೇ ಹಾಡಬೇಕು, ಈ ತತ್ವಗಳಲ್ಲಿ ಒಳ್ಳೆ ಅರ್ಥ ಅಡಗಿದೆ, ಜನರನ್ನು ತಿದ್ದುವಲ್ಲಿ ತತ್ವಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದನ್ನು ತಮಗೆ ಹೇಳಿಕೊಟ್ಟವರು ಯಾರು?
3: ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಾತ್ವಿಕ ವಿವೇಚನೆಗಳ ಬಗ್ಗೆ ಭಾಳ ಚಿಂತನೆ ಮಾಡ್ತಾ ಇದ್ದೆ ನಾನು. ತಾತ್ವಿಕ ಚಿಂತನೆಗಳೇನಿದೆ ನನಗೆ ತುಂಬ ಆಕರ್ಷಕವಾದಂಥ ವಿಚಾರ ಅದು. ಹಾಗೆಯೇ ನಾನು ಓದ್ತಾ ಇರಬೇಕಾದ್ರೆ ವಚನಗಳು ನನ್ನಲ್ಲಿ ಹೆಚ್ಚು ಒಂದು ಪ್ರಭಾವಯುತ ಶಕ್ತಿಯನ್ನು ಈ ತಾತ್ವಿಕ ಚಿಂತನೆಗೆ ಹಚ್ಚಿದಂಥದ್ದು. ಹಾಗೆಯೇ ಹಿಂದಿನ ಹಳೆ ಕಾವ್ಯಗಳು ಜೊತೆಗೆ ನಿಜಗುಣ ಶಿವಯೋಗಿಯ ಕೃತಿಗಳೇನಿದೆ ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕ ಅಥವಾ ಭಾರತದಾದ್ಯಂತ ನಾವು ನೋಡೋದಾದರೆ ನಿಜಗುಣ ಶಿವಯೋಗಿಯವರ ರಚನೆಯನ್ನು ಆ ರೀತಿಯಾದ ಶೈಲಿಯ ರಚನೆಗಳು ಅವರೊಬ್ಬರದೇ ಅಂತ ನನಗನ್ನಿಸ್ತು. ಅದು ಅಂಥ ರಚನೆಗಳಿದೆ ನಿಜಗುಣ ಶಿವಯೋಗಿಗಳ ಆ ವಚನಗಳಲ್ಲಿ, ಆ ಕೃತಿಗಳಲ್ಲಿ ಅಂಥ ತಾತ್ವಿಕ ತರ್ಕಬದ್ಧತೆ ಹಾಗೆಯೇ ಒಂದು ಮನೋಜ್ಞವಾಗಿ ರೂಪಕವನ್ನು ಅವರ ಹಾಡಲ್ಲಿ ಕಟ್ಕೊಡ್ತಾರಲ್ಲ ಆ ತಾತ್ವಿಕ ರೂಪಕವನ್ನು ತುಂಬ ಅತ್ಯದ್ಭುತವಾದಂಥದ್ದು. ಹಾಗಾಗಿ ನನಗೆ ನಿಜಗುಣ ಶಿವಗಳು ಭಾಳ ತಾತ್ವಿಕ ವಿಚಾರದಲ್ಲಿ ಇಷ್ಟ ಆಗೋದ್ರ ಜೊತೆಗೆ ನಿಜಗುಣ ಶಿವಯೋಗಿಗಳಿಗಿಂತ ತುಂಬ ಸರಳವಾಗಿ ತತ್ವವನ್ನು ನಮಗೆ ಕಟ್ಕೊಡ್ತಕ್ಕಂಥವರು ಸರ್ಪಭೂಷಣ ಶಿವಯೋಗಿಗಳು. ಕೆಲವು ರೂಪಕಗಳನ್ನು ಮಾಡ್ಕೊಳ್ತಾರೆ ಅವರು. ಈಗ ಶ್ರೀಶೈಲಕ್ಕೆ ಹೋಗಿದ್ದರು, ಆ ಶ್ರೀಶೈಲದ ದರ್ಶನವನ್ನು ಮಾಡಿಕೊಂಡು ಬರ್ತಾರೆ. ಆ ಶ್ರೀಶೈಲ ಅಲ್ಯಾಕೆ ಹೋಗಬೇಕು, ನಮ್ಮೊಳಗೆ ಇದೆಯಲ್ಲ ಅಂತ ಹೇಳಿ ಇಡೀ ಶ್ರೀಶೈಲವನ್ನು ತಮ್ಮ ಅಂತರಂಗದಲ್ಲೇ ಕಟ್ಟಿಕೊಂಡು ಚಿತ್ರಣ ಮಾಡಿಕೊಡ್ತಾರಲ್ಲ, ಈ ಒಂದು ಅದ್ಭುತವಾದಂಥ ಉಪಮೆ ಇದೆಯಲ್ಲ, ಇದು ಎಂಥವರನ್ನು ಕೂಡ ಬೆರಗುಗೊಳಿಸ್ತಕ್ಕಂಥ ವಿಚಾರ ಇದು. ಹಾಗಾಗಿ ಈ ಸರ್ಪಭೂಷಣ ಶಿವಿಗಳ ಹಾಡುಗಳು ಕೂಡ ನಾವು ತಾತ್ವಿಕವಾಗಿ ತುಂಬ ವಿವೇಚನೆ ಮಾಡ್ತಕ್ಕಂಥ ಕೃತಿಗಳಾಗಿದೆ ಸರ್.
1: ಎಳೆಯದರಲ್ಲೇ ತಾವು ತಾತ್ವಿಕ ವಿವೇಚನೆಯನ್ನು ಮಾಡುವಂತಹ ಸಾಮರ್ಥ್ಯವನ್ನು ಪಡ್ಕೊಂಡಿದ್ರಿ. ಆ ಎಳೆಯತನಕ್ಕೆ ಈ ಎಲ್ಲ ತಾತ್ವಿಕವಾದಂತಹ ಅಂತಹ ಗಹನವಾದಂಥ ವಿಚಾರಗಳು ತಮಗೆ ಚಿಂತನೆಯನ್ನು ನಡೆಸಬೇಕು, ಇದರ ಬಗ್ಗೆ ನಾನು ಆಲೋಚನೆಯನ್ನು ಮಾಡಬೇಕು ಅಂತ ಅನಿಸೋದಕ್ಕೆ ಯಾರಾದರೂ ಪ್ರೇರಣೆ ಅಥವಾ ಯಾವುದಾದ್ರೂ ಪುಸ್ತಕದ ಪ್ರೇರಣೆ ತಮಗೆ ಆಯಿತಾ?
3: ಸ ನನಗೆ ಸರ್ವಜ್ಞ ಕವಿಯ ಒಂದು ಪದ್ಯ ಬರುತ್ತದೆ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರಿಂದೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ. ಹಾಗಾಗಿ ಇದಕ್ಕೆ ಹಲವಾರು ನನಗೆ ಮಾರ್ಗದರ್ಶಕರು, ಒಬ್ಬರು ಇಬ್ಬರು ಅಂತ ಹೇಳೋಂಗಿಲ್ಲ. ಕೇಳ್ತಕ್ಕಂಥದ್ದು ಈಗ ನಿಮ್ಮಲ್ಲಿ ಕೇಳಿದ್ರೆ ಮತ್ತು ಇನ್ನೊಂದರಲ್ಲೇ ಕೇಳಿದ್ರೆ, ಏನು ಅಕ್ಕ ಮಹಾದೇವಿ ತಾಯಿ ತಮ್ಮ ವಚನದಲ್ಲಿ ಹೇಳ್ತಾರಲ್ಲ, ಎಲ್ಲವೆಲ್ಲವೋ ಕಾನನಗಳಿರ ಪಕ್ಷಿಗಳಿರ ಅಂತ ಎಲ್ಲವನ್ನು ಕೂಡ ಹೇಗೆ ಕೇಳ್ಕೊಳ್ತಾರೋ, ಹಾಗೆಯೇ ಈ ತಾತ್ವಿಕ ಚಿಂತನೆಗಳಿಗೆ ಹಲವಾರು ಮಾರ್ಗದರ್ಶನ ಇದ್ದರೂ ಕೂಡ ಈ ತಾತ್ವಿಕ ಪುಸ್ತಕಗಳನ್ನು ನಾನು ಜಾಸ್ತಿ ಓದಿದೆ ಸರ್. ತಾತ್ವಿಕ ವಿಚಾರಗಳ ಬಗ್ಗೆ ಎಷ್ಟು ಪುಸ್ತಕ ಅಂದರೆ ಹೇಳಲಿಕ್ಕೆ ಅಸಾಧ್ಯ, ಅಷ್ಟು ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಸರ್ಪಭೂಷಣ ಶಿವಗಳು, ನಿಜಗುಣ ಶಿವಯೋಗಿಗಳು, ಹಾಗೆ ಶರಣರ ವಚನಗಳು, ಹಾಗೆಯೇ ಓಸೋ ರಜನೀಶ್ ಅವರು ತಾತ್ವಿಕ ವಿಚಾರಗಳ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕಗಳು, ಹಾಗೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ, ಇಂಥ ತುಂಬ ತಾತ್ವಿಕ ವಿವೇಚನೆಯನ್ನು ಉಳ್ಳಂಥ ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಕೆಲವು ದೊಡ್ಡವರ ಸಹವಾಸಗಳು ಕೂಡ ನನಗೆ ಚಿಂತನೆಗಳನ್ನು ಹಚ್ಚಲಿಕ್ಕೆ ಅವರ ಸಹವಾಸಗಳು ಆಗಿದೆ. ಹಾಗೆಯೇ ನಾವು ಮತ್ತು ನಮ್ಮ ಬಸವಣ್ಣ ನಾವು ಕೂಡ ತಾತ್ವಿಕವಾಗಿ ಚಿಂತನೆ ಮಾಡೋಂಥವ್ರು, ಇಬ್ಬರು ಶಿವಕಥಾ ಸಂಕೀರ್ತನೆಯನ್ನು ಮಾಡ್ತಕ್ಕಂಥವ್ರು ಕೂಡ ಆಗಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಸಂವಾದಗಳು, ವಾದಗಳು ಆರೋಗ್ಯಯುತವಾಗಿ ಚರ್ಚಾಪೂರ್ಣವಾಗಿ

0: ಈ ಬಗ್ಗೆ ಎಲ್ಲ ನಮ್ಮ ಟೀಮಲ್ಲಿ ಆವಾಗ ಆಗ್ತಾ ಇರ್ತದೆ ಸರ್. ಹಾಗಾಗಿ ಜೊತೆಗೆ ನಮ್ಮ ಟೀಮಲ್ಲಿ ನಮ್ಮ ವೀರಭದ್ರ ಸ್ವಾಮಿ ಇರ್ಬೋದು, ನಾಗರಾಜು, ಆನಂದ ಮತ್ತು ಇನ್ನೂ ಒಂದಷ್ಟು ಜನ ಭಜನೆ ಟೀಮಲ್ಲಿದ್ದಾರೆ. ಎಲ್ಲರೂ ಕೂಡ ನಾವು ನಮ್ಮ ಮಠದಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಈ ಭಜನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೇಳೈಸ್ತೇವೆ. ಹಾಗೆ ಇವೆಲ್ಲ ಚರ್ಚೆ ಆಗ್ತವೆ ಸರ್. ಹಾಗಾಗಿ ನನಗೆ ಜೊತೆಗೆಲ್ಲಿ ಪ್ರೇರಣೆ ನಮ್ಮ ಚಿಕ್ಕಪ್ಪ ಇದ್ದರು ಚನ್ನಬಸಪ್ಪ ಅಂತೇಳಿ, ಅವಿದ್ಯಾವಂತರು. ಅವಿದ್ಯಾವಂತರಾದರೂ ಕೂಡ ಕಾವ್ಯ ವಾಚನಕ್ಕೆ ವ್ಯಾಖ್ಯಾನ ಮಾಡ್ತಾಯಿದ್ರು. ಅವರ ನಿಟ್ಟಿನಲ್ಲಿ ಹೋದಂಥದ್ದು. ಹಾಗೇನು ಇನ್ನೊಬ್ಬರು ನಮ್ಮ ಚಿಕ್ಕಪ್ಪ ಎಚ್ ಪಿ ಸಿದ್ದಪ್ಪ ಅಂತೇಳಿ, ಅವರು ಯಕ್ಷಗಾನದಲ್ಲಿ ಪರಿಣತರು. ಶಿವಾರ್ಚಕ ನಾಗಲಿಂಗಪ್ಪನವರು, ಎಸ್ ಸಿ ತಮ್ಮಣ್ಣಾಚಾರ್ ಅವರು, ಇವರು ನಮ್ಮ ಪೂರ್ವದ ಯಕ್ಷಗಾನದ ಕೊಂಡಿ. ಇವರ ಒಂದು ಮಾರ್ಗದರ್ಶನಗಳು ನಮಗೆ ತುಂಬ ಅವಶ್ಯಕವಾಗಿ ನಮಗೆ ಪ್ರಭಾವ ಬೀರುತ್ತೆ ಸರ್.
1: ಮೊದಲಿಗೆ ಒಂದು ತತ್ವವನ್ನು ಕೇಳೋಣ. ಸಾಕಷ್ಟು ತಾತ್ವಿಕವಾದಂತಹ ವಿಚಾರಗಳನ್ನು ನಾವು ಕೂಡ ತಿಳ್ಕೊಳ್ಬೇಕಾಗಿದೆ. ಮೊದಲಿಗೆ ಯಾರ ತತ್ವವನ್ನು ಹಾಡ್ತೀರಿ
0: ಸರ್? ನಿಜಗುಣ ಶಿವಯೋಗಿಗಳ ರಚನೆ. ನೋಡಲಾಗದೆ ದೇವ, ನೋಡಲಾಗದೆ ಅಂತ ಹೇಳಿ ತಮ್ಮ ಒಂದು ಆತ್ಮ ನಿವೇದನೆಯನ್ನು ಭಗವಂತನಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ನೀನು ನನ್ನನ್ನು ಏಕೆ ಈ ಜಗತ್ತಿನಲ್ಲಿ ಹೀಗಿಟ್ಟೆ? ಎಲ್ಲ ನಾವು ಜಗತ್ತಿನ ಎಲ್ಲ ದಾರ್ಶನಿಕರು, ಸಂತರು, ಮಹಂತರನ್ನು ನೋಡಿದಾಗ ಅವರೆಲ್ಲರೂ ಅಷ್ಟೇ, ಈ ಹೊರಗಿನ ಪ್ರಪಂಚಕ್ಕಿಂತ ಭಿನ್ನವಾಗಿ ತಮ್ಮ ಒಳಗಡೆ ನೋಡ್ಕೊಳ್ತಕ್ಕಂಥವ್ರು. ತಮ್ಮ ಒಳಗಿನ ಅಂತರಂಗದ ಪರಿಶುದ್ಧತೆ ಏನಿದೆ ಅದನ್ನು ಶುದ್ಧ ಮಾಡಿಕೊಂಡು ಆ ಪರಿಶುದ್ಧ ಬೆಳಕಿನಲ್ಲಿ ಜಗತ್ತು ನೋಡಿದಾಗ ಜಗತ್ತೆಲ್ಲ ಆನಂದಮಯವಾಗಿ ಕಾಣ್ತಾ ಇತ್ತು. ಅದಕ್ಕೆ ನಮ್ಮ ಕುವೆಂಪು ಅವರು ಹೇಳ್ತಾರಲ್ಲ, ಆನಂದಮಯ ಈ ಜಗ ಹೃದಯ. ಜಗತ್ತು ಆನಂದವಾಗಿದೆ, ನಮ್ಮಲ್ಲಿ ಆನಂದ ಇಲ್ಲ ಅಂದರೆ ಜಗತ್ತಲ್ಲಿ ಆನಂದ ಇಲ್ಲ. ಹಾಗೆ ನಿಜಗುಣರು ತಮ್ಮ ಅಂತರಂಗದಲ್ಲಿ ಅನುಭವಿಸಿ ಪರಮಾತ್ಮನನ್ನು ನೋಡಲಾಗದೆ ದೇವ, ನೋಡಲಾಗದೆ ನನ್ನನ್ನು ಅಂತ ನಿವೇದನೆ ಮಾಡ್ಕೊಳ್ತಕ್ಕಂಥ ಒಂದು ತಾತ್ವಿಕ ಕೃತಿಯನ್ನು ಈಗ ಪ್ರಸ್ತುತಪಡಿಸಲಿಕ್ಕೆ ಸಂತೋಷ ಆಗ್ತಾ ಇದೆ ಸರ್.

0: ಕೇಳುಗರೆ, ವಚನಕಾರರಾಗಿರಬಹುದು, ಸಾಧುಸಂತರಾಗಿರಬಹುದು, ಅಥವಾ ತತ್ವಗಳನ್ನು ಕಟ್ಟಿದಂತಹ ಆ ಸಂತ ಶ್ರೇಷ್ಠರಾಗಿರಬಹುದು, ವೈವಿಧ್ಯಮಯವಾದಂತಹ ದಿಕ್ಕಿನಲ್ಲಿ ದೇವರನ್ನು ಕಾಣುವ ನೆಲೆಯನ್ನು ಅವರು ಕಂಡುಕೊಳ್ತಾ ಹೋಗ್ತಾರೆ. ದೇವರು ಬೇರೆಲ್ಲೋ ಇದ್ದಾನೆ, ಅವನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ನಾವು ಆಚರಣೆಗಳನ್ನು ಮಾಡಬೇಕು, ಅವನು ಎಲ್ಲೋ ಇರುವಂತಹ ದೇವರನ್ನು ಕೂಗಿ ಕರೀಬೇಕು ಅನ್ನುವಂತಹ ನೆಲೆಯಲ್ಲಿ ಕೆಲವರು ಆಲೋಚನೆಯನ್ನು ಮಾಡಿದ್ರೆ, ದೇವರು ಬೇರೆ ಎಲ್ಲೂ ಇಲ್ಲ, ನಮ್ಮೊಳಗೇ ಇದ್ದಾನೆ. ಆತನನ್ನು ಕಾಣುವಂತಹ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದರೆ ಖಂಡಿತ ಆತನನ್ನು ಕಾಣಬಹುದು. ಆ ದೇವರು ಬೇರೆ ಯಾವುದೂ ಅಲ್ಲ, ಅದು ಅರಿವು ಅನ್ನುವಂಥದ್ದು, ಎಲ್ಲವನ್ನ ತಿಳಿಯುವಂಥದ್ದು ತತ್ವ. ಹಾಗಾಗಿ ಅಂಥ ಒಂದು ತತ್ವಗಳನ್ನು ನಮ್ಮ ಕನ್ನಡ ನೆಲದಲ್ಲಿ ಯಥೇಚ್ಛವಾಗಿ ನಾವು ಕಾಣಬಹುದು. ಅಂಥ ಒಂದು ಅಪರೂಪದ ತತ್ವವನ್ನು ಶಿವಬುದ್ಧಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಶಿವಬುದ್ಧಿ ಅವರೇ, ತಾವು ಮಠಗಳಲ್ಲಿ ಕುಳಿತು ಹಾಡ್ತಾ ಇರ್ತೀರಿ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ ಈ ತತ್ವಗಳನ್ನು ಕಲಿಬೇಕು, ಇದನ್ನು ಕೇಳಬೇಕು ಅನ್ನುವಂತಹ ವ್ಯವಧಾನ ಯಾರಿಗೂ ಕೂಡ ಇಲ್ಲ. ತಮ್ಮ ಆ ಪರಿಸರದಲ್ಲಿ ಈ ತತ್ವಗಳನ್ನು ಕೇಳುವಂತಹ ಪರಿಪಾಠ ಹೇಗಿದೆ?
1: ಈ ತಾತ್ವಿಕ ವಿಚಾರಗಳು ಎಲ್ಲರನ್ನೂ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಕಾಶವಾಣಿಯ ಹಾಡುಗಳನ್ನು ಒಂದು ರೇಡಿಯೋ ಮುಖಾಂತರ ಯಾಕೆ ತಗೊಳ್ತದೋ ಅದಕ್ಕೆ ತಗೊಳ್ಳೋ ಶಕ್ತಿ ಇದೆ, ಯಾವುದೊಂದು ಡಬ್ಬಾ ಇಟ್ಟರೆ ತಗೊಳ್ಳಲ್ಲ. ಹಾಗೆಯೇ ಈ ತಾತ್ವಿಕ ವಿಚಾರಗಳನ್ನು ಕೂಡ ತಾತ್ವಿಕವಾದಂಥ ಹೃದಯವಂತಿಕೆ ಬೇಕು. ಅಂಥವ್ರಿದ್ದಾಗ ಇದು ಯಾವಾಗಲೂ ಇದ್ದೇ ಇರುತ್ತೆ. ತತ್ವ ಅಂತಕ್ಕಂಥದ್ದು ನಾಶ ಆಗ್ತಕ್ಕಂಥದ್ದಲ್ಲ, ಹಳಿಯುವಂಥದ್ದಲ್ಲ, ಸದಾ ಉಳಿಯುವಂಥದ್ದು. ನಮ್ಮ ಪರಿಸರದೊಳಗೆ ನಾವು ಅದನ್ನು ಬೆಳೆಸಬೇಕು. ಯಾಕಂದರೆ ಕೆಲವರು ಗೊತ್ತಿರಲ್ಲ, ಈ ಹಾಡಿನ ಭಾವ ಮತ್ತು ಅದರ ಚಂದ ಮತ್ತು ಅದರ ನಾವೀನ್ಯತೆ ಮತ್ತು ಅದರೊಳಗೆ ಹುದುಗಿರ್ತಕ್ಕಂಥ ಒಂದು ತಾತ್ವಿಕ ವಿಚಾರಗಳು ಏನದ ಅದನ್ನು ಮನದಟ್ಟುವಂತೆ, ಮನ ಮುಟ್ಟುವಂತೆ ನಾವು ಅವ್ರಿಗೆ ಹಾಡಿದರೆ, ಹಾಗೆ ಅವ್ರಿಗೆ ತಿಳಿಸಿದ್ರೆ ಎಲ್ಲರೂ ಕೂಡ ಆ ತತ್ವ ಪದವನ್ನು ಕೇಳಲಿಕ್ಕೆ, ತಾತ್ವಿಕ ವಿಚಾರವನ್ನು ಉಣ್ಲಿಕ್ಕೆ ಬರ್ತಾರೆ. ನೋಡಿರಿ, ಇಲ್ಲಿ ನಿಜಗುಂಡ್ರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನೋಡಲಾಗದೆ ದೇವಾ, ನೋಡಲಾಗದೆ ಕೂಡೆ ನಿನ್ನ ದಿಟ್ಟಿ ಮೂರು ನಾಡಲೇಸ ಮಾಡಲೆನ್ನ. ಭಗವಂತ, ನಿನಗೆ ನೇತ್ರ ಮೂರದ, ಮೂರು ನೇತ್ರ ಇದೆ, ಒಂದು ಜ್ಞಾನ ಚಕ್ಷು ಕೂಡ ಇದೆ. ನೀನು ನಿನ್ನ ಮೂರು ದಿಟ್ಟಿಗಳಿಂದ, ಮೂರು ನೋಟಗಳಿಂದ ಮೂರು ಜಗತ್ತನ್ನು ನೋಡಿದೀಯ, ಸ್ವರ್ಗ, ಮರ್ತ್ಯ, ಪಾತಾಳ. ಈ ಜಗವನ್ನು ನೀನು ನೋಡಿದೆ, ಭಾಳ ಸುಂದರವಾಯ್ತು ಅದು ಜಗತ್ತು, ಎಷ್ಟು ಸುಂದರವಾಯಿತು. ಆದರೆ ನೀನು ನನ್ನನ್ನು ಯಾಕಪ್ಪ ನೋಡಲ್ಲ? ನನ್ನನ್ನು ನೋಡಿ ನನ್ನನ್ನು ಪಾವನಾಗ ಯಾಕೆ ಮಾಡಬಾರ್ದು ನೀನು ಅಂತೇಳಿ ಭಗವಂತನೇ ಬೇಡ್ಕೋತಾರೆ. ಈ ಅರ್ಥ ಕೇಳುಗರಿಗೆ ಗೊತ್ತಾಗ್ಬಿಟ್ರೆ ಮತ್ತು ಕಲಿತಕ್ಕಂಥ ಮಕ್ಕಳಿಗೆ ಗೊತ್ತಾಗ್ಬಿಟ್ರೆ ತಾವಾಗಿದ್ದು ತಾವು ಆಕರ್ಷಿತರಾಗ್ತಾರೆ. ದೀಪಕ್ಕೆ ಪತಂಗಗಳು ಆಕರ್ಷಣೆ ಆಗ್ತವಲ್ಲ, ಹಾಗೆ ಅರ್ಥ ಗೊತ್ತಿಲ್ಲ ಅಂದಾಗ ಬರೋದಿಲ್ಲ ಅಷ್ಟೇ. ಹಾಗೆಯೇ ನೋಡಿ, ಮಿಸುಕಲೀಯದೆನ್ನ ಮೋಹ ವಿಸರವೆಂಬ ವನವನರುಹಿ. ನನ್ನ ದೇಹದೊಳಗೆ ವಿಷಯ ಮತ್ತು ಅಷ್ಟಮದ ಅರಿಷಡ್ವರ್ಗ ಇದೆಲ್ಲ ಈ ಶರೀರವೆಂಬ ಕಾನನದೊಳಗೆ ತುಂಬೋಗಿದೆ. ಬಹಳ ಮೋಹದಿಂದ ಕೂಡಿದ್ದೀನಿ. ಭಸಿತವೆನಿಸಿ ರುದ್ರ ನಿನ್ನ, ನೀನು ಕಾಮನನ್ನು ಸುಟ್ಟು ಭಸ್ಮ ಮಾಡಿದೆ ಮತ್ತು ಹಚ್ಕೊಂಡೆ. ಭಸ್ಮ ಈ ಭೂತತ್ವವನ್ನು ನೀಗಿದಂಥ ಒಂದು ಸಂಕೇತ ಆಗದ ಭಸ್ಮ ಅಂತ. ನಿನ್ನ ನೊಸಲ ಹಣೆಗಣ್ಣೇನಿದೆ, ನೊಸಲ ಅಗ್ನಿ ನೇತ್ರದಿಂದೆ ಎನ್ನ ನೋಡಲಾಗದೆ ನನ್ನನ್ನು ನಿನ್ನ ಆ ನೊಸಲ ಅಗ್ನಿ ನೇತ್ರದಿಂದ ನೋಡ್ಬಿಡು. ನನ್ನ ಈ ಶರೀರ ಅಂದರೆ ಕಾಯಕಾನನದೊಳಗೆ ಹುದುಗಿರುವ ಎಲ್ಲ ಕೆಟ್ಟ ಕ್ರಿಯೆಗಳು ನಾಶ ಆಗಲಿ. ನಾನು ಶುದ್ಧ ಭವಿತವ್ಯತೆಯ ಒಂದು ಭವ್ಯತೆಯ ಮೇಲೆ ನಾನು ನಿಂತ್ಕೊಳ್ತೇನೆ. ನನಗೆ ಒಂದು ಜ್ಞಾನದ ಮೇಲೆ ನಿಂತ್ಕೊಳ್ತೇನೆ, ಒಂದು ಅರಿವಿನ ಮೇಲೆ ನಿಂತ್ಕೊಳ್ತೇನೆ. ಅಂಥ ಅರಿವನ್ನು ನಿನ್ನ ನೊಸಲ ಅಗ್ನಿ ನೇತ್ರದಿಂದ ನೋಡಿದಾಗ ನನ್ನ ಅಜ್ಞಾನ ನಾಶವಾಗಿ ನನಗೆ ಸುಜ್ಞಾನ ಬರ್ತದೆ. ಅದಕ್ಕೆ ನೀನು ಒಮ್ಮೆ ಭಗವಂತ ನನ್ನನ್ನು ನೋಡ್ಬಿಡೆಯ, ನೀನು ನನ್ನ ಯಾಕೆ ಕಾಡಿಸ್ತೀಯ, ನನ್ನ ನೋಡಿಬಿಡು, ನೋಡಲಾಗದೆ ದೇವಾ, ನೋಡಲಾಗದೆ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ.
0: ದೇವರನ್ನು ನಿವೇದನೆ ಮಾಡಿಕೊಳ್ಳುವಂತಹ ಒಂದು ಕ್ರಿಯೆ ಅದು. ತನ್ನಲ್ಲಿರುವಂತಹ ಕಾಮ, ಕ್ರೋಧ, ಮದ, ಮಾತ್ಸರ್ಯ ಇವನ್ನೆಲ್ಲವನ್ನ ದೂರ ಮಾಡ್ಕೋಬೇಕಾದ್ರೆ ಕಾಮನಂದಕ್ಕೊಂದಂತಹ ಶಿವನನ್ನ ಬೇಡ್ಕೊಳ್ಳುವಂಥದ್ದು, ನೊಸಲಗಣ್ಣನ್ನು ಬಿಡುವಂಥದ್ದು ಏನು ಅಂತಂದರೆ ನನ್ನಲ್ಲಿರುವಂತಹ ಆಮಿಷಗಳನ್ನೆಲ್ಲವನ್ನ ನಾಶ ಮಾಡಿ ಶುದ್ಧ ಶೀಲ ಮನುಷ್ಯನನ್ನಾಗಿ ಮಾಡಬೇಕು ಅನ್ನುವಂತಹ ತವಕ ಆ ಗೀತೆಯಲ್ಲಿ ನಮಗೆ ಎದ್ದು ಕಾಣಿಸುತ್ತೆ.

0: ಮತ್ತೆ ಮುಂದಿನ ತತ್ವವನ್ನ ಯಾವ್ದು ಹಾಡ್ತೀರಿ?
1: ಮುಂದಿನ ತತ್ವ ಅವರದೇ ನಿಜಗುಣ ಶಿವಯೋಗಿಗಳ ರಚನೆ, ಎನ್ನನೇ ಪಾಲಿಸು ಪುಣ್ಯಮಯ ಗಾತ್ರ. ಬಹಳ ಅದ್ಭುತವಾದಂಥ ಪದಪುಂಜಗಳನ್ನು ಜೋಡಿಸಿ ಇಣದಿರ್ತಕ್ಕಂಥ ಹಾಡಿದು. ಬಸವಣ್ಣನವರು ವಚನದಾಗ ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಕೂದಕುದೆನಬೇಕು, ಇಂತಿ ನುಡಿಯೊಳಗಾಗಿ ನಡೆಯದಿದ್ದವರನ್ನೊಲ್ಲ ಕೂಡಲ ಸಂಗಮದೇವ. ನುಡಿ ಇದೆಯಲ್ಲ, ಇದು ಅದ್ಭುತವಾದಂಥದ್ದು. ಈ ನುಡಿಯನ್ನು ಆ ಪೋಣಿಸ್ತಕ್ಕಂಥದ್ದು ಇದೆಯಲ್ಲ ಅದ್ಭುತವಾಗಿ, ನಿಜಗುಣನ ರಚನೆಗಳಲ್ಲೇ ಅಂಥ ಒಂದು ಅರ್ಥ. ಆ ಶಬ್ದಗಳನ್ನು ಜೋಡಣೆ ಮಾಡಬೇಕು ಅಂತಂದರೆ ಇಡೀ ಭಾರತದ ಮಟ್ಟಿಗೆ ಕೃತಿಗಳಲ್ಲಿ ಇವರಷ್ಟು ಶಬ್ದಗಳನ್ನು ಜೋಡಣೆ ಮಾಡಿದಂಥ ಸಂತರನ ಯೋಗಿಗಳನ್ನು ಕಂಡಿದ್ದೇ ಅಪರೂಪ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಇದೊಂದು ಲೈನ್ ನೋಡಿ. ಎನ್ನನ್ನೇ ಪಾಲಿಸು ಪುಣ್ಯಮಯ ಗಾತ್ರ, ಸನ್ನುತ ಸುಗುಣಮಣಿ ಗಣಸೂತ್ರ.

0: ನಿಜಗುಣ ಶಿವಯೋಗಿಗಳ ಎರಡು ತತ್ವಗಳನ್ನು ಕೇಳುವುದರ ಜೊತೆಗೆ ಆ ತತ್ವದ ಒಳಗಿರುವಂತಹ ಅರ್ಥದ ಆಂತರ್ಯವನ್ನು ಶಿವಬುದ್ಧಿಯವರು ವಿವರಪಡಿಸಿದ್ದಾರೆ. ಇಲ್ಲಿಗೆ ಇಂದಿನ ತತ್ವಸಂಚಾರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ಹಲ್ಲರೆ ಗ್ರಾಮದ ಶಿವಬುದ್ಧಿ ಅವರು. ಇವರ ಜೊತೆಯಲ್ಲಿ ದನಿಯನ್ನು ಗುಡಿಸಿದ ಕಲಾವಿದರು ಬಸವಣ್ಣ, ಆನಂದ ಹಾಗೂ ನಾಗರಾಜು, ತಬಲಾ ಸಹಕಾರ ನೀಡಿದ್ದವರು ವೀರಭದ್ರಸ್ವಾಮಿ. ಮತ್ತೆ ಮುಂದಿನ ತತ್ವಸಂಚಾರದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜನಪದ ತತ್ವಪದ ಗಾಯಕರ ಹಾಡು ಪಾಡು.
1: ತತ್ವಸಂಚಾರ
2: ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ನೆರವು ಜಿಎನ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
3: ಪ್ರೀತಿಯ ಕೇಳುಗರೆ, ಸಮಯ ಆಗಿದೆ 10:30:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ನ್ಯಾಯಕ್ಕೆ ಶಿಕ್ಷೆ ಚಿತ್ರದ ಒಂದು ಹಾಡು. ನ್ಯಾಯಕ್ಕೆ ಶಿಕ್ಷೆ ಚಿತ್ರದ ಒಂದು ಹಾಡನ್ನು ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಚಿತ್ರ ಮತ್ತು ಸಂಗಡಿಗರು ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯಾನಂದ್.

ನೀವೀಗ ಕೇಳುತ್ತಿರುವ ಗೀತೆ ನ್ಯಾಯ ಗೆದ್ದಿತು ಚಿತ್ರದ್ದು. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಳಯರಾಜಾ.

ನೀವೀಗ ಕೇಳುತ್ತಿರುವ ಗೀತೆ ನಿರೀಕ್ಷೆ ಚಿತ್ರದ್ದು. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಮತ್ತು ಸಂಗಡಿಗರು. ಕೂರ ಸೀತಾರಾಮ ಶಾಸ್ತ್ರಿಗಳ ರಚನೆಯನ್ನ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

ನೀವೀಗ ಕೇಳಿದ ಗೀತೆ ನ್ಯಾಯ ಎಲ್ಲಿದೆ ಚಿತ್ರದ್ದು. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಆರ್ ಎನ್ ಚಕ್ರವರ್ತಿಯವರದು. ಇನ್ನು ಮುಂದೆ ಕೇಳೋಣ ನ್ಯಾಯಕ್ಕಾಗಿ ನಾನು ಚಿತ್ರದ ಒಂದು ಗೀತೆಯನ್ನು. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಚಿತ್ರ ಮತ್ತು ಸಂಗಡಿಗರು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶನ ಸತ್ಯಂ.

ನೀವೀಗ ನಿನಗಾಗಿ ನಾನು ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ದೀರಿ. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ರಚನೆಯನ್ನು ಸಂಗೀತಕ್ಕೆ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

ಕಾರ್ಯಕ್ರಮದ ಕೊನೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ನೆನಪಿನ ದೋಣಿ ಚಿತ್ರದ್ದು. ಹಾಡಿರುವವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಬಿಆರ್ ಛಾಯಾ ಮತ್ತು ಸಂಗಡಿಗರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಇದುವರೆಗೆ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 11 ಗಂಟೆಗಳಾಗ್ತಾಯಿದೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಬೆಳಿಗ್ಗೆ 6:10 ಗೀತಾರಾಧನದಲ್ಲಿ ಭಕ್ತಿ ಸಂಗೀತವನ್ನು ಕೇಳೋಣ. 6:30 ರಾಜ್ಯವ್ಯಾಪಿ ಜಾಲದಲ್ಲಿ ಚಿಂತನ ಬಿಂಡಿಗನವಲೆ ಭಗವಾನವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತ್ ಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ವಿಶ್ವ ಜನಸಂಖ್ಯಾ ದಿನದ ಸಂದರ್ಭದಲ್ಲಿ ವಿಶ್ವ ಜನಸಂಖ್ಯಾ ದಿನದ ಉದ್ದೇಶ ಹಾಗೂ ಧ್ಯೇಯವಾಕ್ಯ ಕುರಿತು ಮೈಸೂರು ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಎಸ್ ಗೋಪಿನಾಥ ಅವರೊಂದಿಗೆ ಮಾತುಕತೆ. ಇವರೊಡನೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 7:30 ಸೇವಾ ವಾಹಿನಿಯಲ್ಲಿ ಸ್ಥಳೀಯ ಪ್ರಕಟಣೆಗಳನ್ನು ಕೇಳುವಿರಿ. 7:45-8:30 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ MS ಆನಂದ್ ಹಾಗೂ ಸಂಗಡಿಗರಿಂದ ನಾಗಸ್ವರ ವಾದನ, ಪಕ್ಕವಾದ್ಯ ಸಹಕಾರ ಡೋಲು ಎಸ್ ಪುಟ್ಟರಾಜು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ರಾಜ್ಯವ್ಯಾಪಿ ಜಾಲದಲ್ಲಿ ವನಿತಾ ವಿಹಾರ. ಜಗಳೂರು ತಾಲೂಕು ಸುರಟ್ಟಿ ಗ್ರಾಮದ ವಸಂತಮ್ಮ ಹಾಗೂ ಸಂಗಡಿಗರಿಂದ ಜನಪದ

ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ಸುಮಾ ಆರ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು, 12:45ಕ್ಕೆ ಜನಪದ ಸಂಗೀತ. ಚಾಮರಾಜನಗರ ಜಿಲ್ಲೆ ರಾಮಸಮುದ್ರದ ಚಿನ್ನಮ್ಮ ಮತ್ತು ಸಂಗಡಿಗರಿಂದ ಜೋಗುಳ ಪದ. 1:00ಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಅಭಿಯಾನ ಕುರಿತು ಮಾಹಿತಿ ಬಿ ದೇವರಾಜ ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಅಕ್ಷತಾ ಅವರು ಹಾಡಿರುವ ಭಾವಗೀತೆಗಳು. 1:30, ಸಂಜೆ 5:05ಕ್ಕೆ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00ಗೆ ಹಳ್ಳಿ ಹಾಡು, ಭಾಗವಹಿಸುತ್ತಾರೆ ಹಿನಕಲ್ ಮಹದೇವಸ್ವಾಮಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 3:30ಕ್ಕೆ ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು. ಪ್ರಸ್ತುತಿ ಸದ್ವಿದ್ಯಾ ಶಾಲೆಯ ಶಿಕ್ಷಕರಾದ ಪ್ರದೀಪ್ KR. ಇನ್ನು 4:00ಗೆ ನಾಟಕ ಇಂಥವರು ಇದ್ದಾರೆ, ಎಸ್ ಸಾಯಿಲಕ್ಷ್ಮಿ ಅವರ ಲಲಿತ ಪ್ರಬಂಧ ಆಧಾರಿತ ನಾಟಕ ರೂಪ, ಎಸ್ ಕೇಶವರಾವ್ ನಿರ್ಮಾಣ, ಉಮೇಶ್ SS. 4:30ಕ್ಕೆ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಚದುರಂಗ ಅವರೊಡನೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದವನ್ನು ಕೇಳುವಿರಿ. 6:10ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು. 6:30ಕ್ಕೆ ವಿಜ್ಞಾನದ ಮುನ್ನಡೆ. 6:50ಕ್ಕೆ ಕೃಷಿರಂಗ, ಕೋಕೋ ಬೇಸಾಯ ಹಾಗೂ ಚಾಕಲೇಟ್ ತಯಾರಿಕೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹುರಾ ಗ್ರಾಮದ ಕೃಷಿಕ ದಂಪತಿಗಳಾದ ತಂಗಚ್ಚನ್ ಚಂಪೋ ಹಾಗೂ ಜೆಸ್ಸಿ ತಂಗಚ್ಚನ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45ಕ್ಕೆ ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00ಗೆ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳು. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಯುವವಾಣಿ. ಇನ್ನು 10:00ಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಡಾಕ್ಟರ್ ಆರ್ ಮಾಧುರಿದೇವಿ ಅವರ ವೀಣಾವಾದನವನ್ನು ಕೇಳಲಿದ್ದೀರಿ. ಇದು ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ.

ಹಲೋ ಮೈಕ್ ಟೆಸ್ಟಿಂಗ್ ಒನ್ ಮೈಕ್ ಟೆಸ್ಟಿಂಗ್ ಒನ್. ಈಗ ಸಮಯ 5:26:22:23:24:25. ಹಲೋ ಮೈಕ್ ಟೆಸ್ಟಿಂಗ್ ಟು ಮೈಕ್ ಟೆಸ್ಟಿಂಗ್ ಟು.